ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇಂದು ರಾಷ್ಟ್ರೀಯ ಪಂಚಾಂಗ 1948ನೇ ಶಕವರ್ಷ, ಆಷಾಢ ಮಾಸದ 15ನೇ ದಿನ ಅಂದರೆ 2026ನೇ ಇಸವಿಯ ಜುಲೈ ತಿಂಗಳ 6ನೇ ತಾರೀಕು ಸೋಮವಾರ. ಈಗ ಸಮಯ 5:58:40. ನಮ್ಮ ನಿಲಯದ ಬೆಳಗಿನ ದುರ್ಗೋದಯದ ಪ್ರಸಾರವನ್ನ ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳ ತರಂಗಾಂತರಗಳಲ್ಲಿ ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಸುಷ್ಮಾವಿ ಮಾಡುವ ನಮಸ್ಕಾರ ಹಾಗೂ ಇಂದಿನ ಪ್ರಸಾರ ಕಾರ್ಯಕ್ಕೆ ಸ್ವಾಗತ. ಶುಭ ನುಡಿ. ತಪ್ಪು ಮಾಡುವುದು ಒಂದು ತಪ್ಪಾದರೆ ಅದನ್ನು ತಿದ್ದುಕೊಳ್ಳದಿರುವುದು ಇನ್ನೊಂದು ತಪ್ಪು ಎಂದಿದ್ದಾರೆ ಕನ್ಫ್ಯೂಷಿಯಸ್.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಇದೀಗ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ ದುರ್ಗೋದಯದ ಪ್ರಸಾರದಲ್ಲಿ 6:10 ನಮ್ಮ ನಿಲಯದಿಂದ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಡಾಕ್ಟರ್ ಪಿ ಶಿವರಾಜು ಅವರಿಂದ. ನಮ್ಮ ನಿಲಯದಿಂದ 6:35 ದೇಶಭಕ್ತಿಗೀತೆ. 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ ಯುಎಎಚ್ಎಸ್ ನೇಗಿಲ ಮಿಡಿತ. ವಿಷಯ ಜೇನು ಪ್ರಭೇದಗಳ ಕುರಿತು ಮಾಹಿತಿ. ಭಾಗವಹಿಸುವ ತಜ್ಞರು ಶಿವಮೊಗ್ಗದ ನವಿಲೆಯ ಸಸ್ಯ ಸಂರಕ್ಷಣೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಆರ್ ಗಿರೀಶ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ರೈತರಿಗೆ ಸಲಹೆ. 6:50 ಆರೋಗ್ಯ ಬಿಂದುವಿನಲ್ಲಿ ದಾಸವಾಳ ಹೂವಿನ ಉಪಯೋಗಗಳ ಕುರಿತು ಮಾಹಿತಿ. 7:15 ಭಾವತರಂಗ. 7:30 ಸೇವಾ ಮಾಹಿತಿ. 7:45 ಮತ್ತು 9:30 ಕನ್ನಡ ಚಿತ್ರಗೀತೆಗಳು. ಈ ಮಧ್ಯೆ 8:30 2026 ಮಲೇಷಿಯಾದಲ್ಲಿ ಜರುಗಿದ 38ನೇ ಇಂಟರ್ನ್ಯಾಷನಲ್ ಮಾಸ್ಟರ್ ಅಥ್ಲೆಟಿಕ್ಸ್ ಓಪನ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ಬೆಳ್ಳಿ ಪದಕವನ್ನು ಪಡೆದ ಚಿತ್ರದುರ್ಗದ ಸತೀಶ್ ಕುಮಾರ್ ಯು ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಎನ್ಜಿ ತಿಪ್ಪೇಸ್ವಾಮಿ. 9:05 ನಲ್ನುಡಿ ಬದುಕಿಗೊಂದು ಹೆತನುಡಿ. 9:10 ಹಿಂದೂಸ್ತಾನಿ ಸಂಗೀತವನ್ನ ಕೇಳುವಿರಿ. 10:00 ಹಲೋ ಕೇಳುಗರೆ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ವಿಷಯಕ್ಕೆ ನಿಮ್ಮ ಮಾತು. 11:00 ಜನಪದ ಗೀತೆಗಳು. 11:30 ಕಾರ್ಯಕ್ರಮ ಮಾಹಿತಿ ಕಣಜ. ಇನ್ನು ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರದಲ್ಲಿ ಹುಬ್ಬಳ್ಳಿಯ ಲಿಂಗರಾಜ ಮಹಿಳಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಒತ್ತಡ ನಿರ್ವಹಣೆ ಮತ್ತು ಯೋಗ. ಈ ಕುರಿತು ಮೈಸೂರು ತಾಲೂಕು ಮಾದಹಳ್ಳಿಯ ಅರ್ಕಧಾಮದ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದ ಶ್ರೀನಿವಾಸ ಅರ್ಕ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 11:00 ಪ್ರಗತಿ ಪಥ ಪಿಎಂ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ. ನಮ್ಮ ನಿಲಯದಿಂದ 1:20 ಕಾರ್ಯಕ್ರಮ ಉಲ್ಲಾಸ. 2:40 ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಆಲಿಸುವಿರಿ. ಇನ್ನು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. 5:30 ಯುವ ತರಂಗದಲ್ಲಿ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಮುಸ್ಟೂರು ಗ್ರಾಮದ ಕವಿ ಹಾಗೂ ಸಾಹಿತಿಗಳಾದ ಅಪ್ಪಾಜಿ ಮುಸ್ಟೂರು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಿರಂಜನಮೂರ್ತಿ ಆರ್ ಪಂಡರಹಳ್ಳಿ. 6:15 ಜನಪದ ಸಂಗೀತದಲ್ಲಿ ಚಿತ್ರದುರ್ಗ ತಾಲೂಕು ಸಿದ್ದಾಪುರ ಗ್ರಾಮದ ಗಂಗಮ್ಮ ಹಾಗೂ ಸಂಗಡಿಗರಿಂದ ಕರಿಯಮ್ಮ ದೇವಿ ಪದವನ್ನ ಕೇಳುವಿರಿ. 6:51 ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಬೆಳಕು ಭಾಗ 98. ವಿಷಯ ಸಿರಿಧಾನ್ಯವೆಂಬ ಸಂಪತ್ತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಎಂ ಶೋಭಾ ಆದ್ರಿಕಟ್ಟೆ, ಪಿಎಂ ಸುಮಾ ಅನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ ಆರಾಧ್ಯ ಸೋಮಿನಹಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. 7:45 ಹಿಂದಿ ಚಿತ್ರಗೀತೆಗಳು. 8:00 ಜನರಂಜನಿ ಕೇಳುಗರ ಮೆಚ್ಚಿನ ಪತ್ರಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:45 ವಚನಗಳು. 9:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜನಪದ ವೈವಿಧ್ಯ. ಸಂಪ್ರದಾಯ ಹಾಡುಗಳ ಯುವ ಜನಪದ ಕಲಾವಿದೆ ಶ್ರೀಮತಿ ಸಂಗೀತ ಸಂಗಯ್ಯ ಹಿರೇಮಠ್ ಅವರೊಡನೆ ಮಾತುಕತೆ. 10:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಆಲಿಸುವಿರಿ. ಇದುವರೆಗೂ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಗಳನ್ನು ಕೇಳಿದಿರಿ.

ಸ್ನೇಹಿತರೆ, ದೇವಾಲಯಗಳು ಅಂದರೆ ಕೇವಲ ನಮ್ಮ ಸಮಸ್ಯೆಗಳಿಗೆ ಮುಕ್ತಿ ನೀಡುವ ತಾಣಗಳು ಅಷ್ಟೇ ಅಲ್ಲ, ಅಲ್ಲಿ ನಮ್ಮ ಪುರಾತನವಾದ ಸಂಸ್ಕೃತಿ ಇದೆ, ವಾಸ್ತುಶಿಲ್ಪದ ಅಮೋಘ ಪರಿಕಲ್ಪನೆ ಇದೆ. ಒಂದೊಂದು ದೇವಾಲಯಕ್ಕೂ ಒಂದೊಂದು ತೆರೆನಾದ ವೈಶಿಷ್ಟ್ಯಗಳಿರುವಂತೆ ಭೂಮಿಜ ಶೈಲಿಯಲ್ಲಿ ನಿರ್ಮಿಸಲಾಗಿರುವ ಶಿವನ ಆಲಯದ ಕುರಿತು ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ವಾಸ್ತುಶಿಲ್ಪದ ಗೂಡಾದ ಮೂಲೇಶಂಕರ ದೇವಾಲಯವು ತುರುವೇಕೆರೆ ಸಮೀಪದಲ್ಲಿರುವ ವಿಶಾಲವಾದ ಜಗತಿಯ ಮೇಲೆ ನಿರ್ಮಾಣವಾಗಿದೆ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಎಂಎಸ್ ವಿದ್ಯಾ ಅವರ ಸ್ವರದಲ್ಲಿ ಶರಣಸತಿ ಲಿಂಗಪತಿ ಎಂಬ ಆಚಾರವ ಹಿಡಿದು ಆಚರಿಸುವ ಭಕ್ತರು ಇಷ್ಟಲಿಂಗಕ್ಕೆ ರೂಪು ಮೊದಲ ಪದಾರ್ಥವ ಕೊಟ್ಟು ಸೇವಿಸಬೇಕು ಎನ್ನುವ ಕಾಡಸಿದ್ದೇಶ್ವರ ಅವರ ವಚನವನ್ನು

ಕೇಳುಗರೆ, ಭೂಮಿಜ ಶೈಲಿಯಲ್ಲಿ ನಿರ್ಮಿಸಲಾಗಿರುವ ಈ ಮೂಲೈ ಶಂಕರ ದೇವಾಲಯದ ಗೋಪುರವು 64 ಮೂಲೆಗಳನ್ನು ಒಳಗೊಂಡಿರುವುದರಿಂದ ಈ ಕ್ಷೇತ್ರವನ್ನು ಮೂಲೈ ಶಂಕರ ದೇವಾಲಯ ಎಂದು ಕರೆಯಲಾಗುತ್ತೆ. ಸುಮಾರು 12ನೇ ಶತಮಾನದಲ್ಲಿ ಹೊಯ್ಸಳರ ದಂಡನಾಯಕನಾಗಿದ್ದ ಸೋಮಣ್ಣನು ಈ ಆಲಯವನ್ನು ಕಟ್ಟಿಸಿರಬಹುದು ಎಂದು ಹೇಳಲಾಗುತ್ತಿದೆ. ಈ ಅಭೂತಪೂರ್ವ ದೇವಾಲಯವನ್ನು ಜಕಣಾಚಾರಿ ಮತ್ತು ಇವರ ಸಹಚರರು ಕೆತ್ತಿದ್ದಾರೆ ಎಂದು ದೇಗುಲದ ಗೋಡೆಗಳ ಮೇಲೆ ಉಲ್ಲೇಖಿಸಲಾಗಿದೆ. ದೇವಾಲಯದ ಗರ್ಭಗೃಹದ ಪಾಣಿಪೀಠದ ಮೇಲೆ ಕಪ್ಪು ಕಲ್ಲಿನಿಂದ ನಿರ್ಮಿತವಾದ 4 ಅಡಿ ಎತ್ತರದ ಶಿವಲಿಂಗವಿದ್ದು, ಈ ದೇವಾಲಯದ ಮತ್ತೊಂದು ವೈಶಿಷ್ಟ್ಯ ಏನಂದ್ರೆ, ಆರಿದ್ರ ನಕ್ಷತ್ರದಲ್ಲಿ ಸೂರ್ಯದೇವನು ವೃಷಭ ರಾಶಿಯನ್ನು ಪ್ರವೇಶ ಮಾಡಿದಾಗ ಸೂರ್ಯನ ಕಿರಣಗಳು ಇಲ್ಲಿನ ಕೆರೆಯ ಮೇಲೆ ಬಿದ್ದು ಆ ಕಿರಣಗಳು ದೇಗುಲದ ಕಿಂಡಿಯ ಮೂಲಕ ಹಾದು ಶಿವಲಿಂಗವನ್ನು ಸ್ಪರ್ಶ ಮಾಡುತ್ತೆ. ಇದೀಗ ಕೇಳಿ, ಶಿವ ಶಿವ ಶಿವ ಎನ್ನಿರೋ ಮೋಜಗದವರೆಲ್ಲ ಆಗಮ ಸಿದ್ಧಾಂತ ಮೂಲದ ಜಪವಿದು ಎನ್ನುವ ಕನಕದಾಸರ ಕೃತಿ ಎಂ ಬಾಲಮುರಳಿಕೃಷ್ಣನ್ ಅವರ ಧ್ವನಿಯಲ್ಲಿ.

ಕೇಳುಗರೆ, ಸುಂದರವಾದ ನವರಂಗ ಅಂತರಾಳ ಮುಖಮಂಟಪವನ್ನ ಹೊಂದಿರುವ ಮೂಲೆ ಶಂಕರನ ದೇವಾಲಯದಲ್ಲಿ ಸಪ್ತ ಮಾತೃಕೆಯರು, ಭೈರವ, ನಂದಿಯ ಮೂರ್ತಿಗಳನ್ನ ಸಹ ನಿರ್ಮಾಣ ಮಾಡಲಾಗಿದೆ. ದೇಗುಲದ ಗೋಪುರದ ಮೇಲಿರುವ ಸಣ್ಣ ಸಣ್ಣ ಕೆತ್ತನೆಗಳು ವಿಶಿಷ್ಟವಾಗಿದ್ದು, ಗೋಪುರದ ಮೇಲ್ಭಾಗದಲ್ಲಿ ನಂದಿಯನ್ನ ಕೆತ್ತಲಾಗಿದೆ. ಭೂಮಿಜ ಶೈಲಿಯಲ್ಲಿರುವ ಇಲ್ಲಿನ ಶಿಖರಗಳು ಪಿರಮಿಡ್ನ ಆಕಾರದಂತೆ ಇದ್ದು, ಈ ದೇವಾಲಯವು ಹೊಯ್ಸಳರ ವಾಸ್ತುಶಿಲ್ಪಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಇಲ್ಲಿನ ನವರಂಗದಲ್ಲಿ ಭುವನೇಶ್ವರಿಯ ಸುಂದರವಾದ ಮೂರ್ತಿಯನ್ನ ಕೆತ್ತಲಾಗಿದ್ದು, ಈ ತಾಯಿಯು ಕೈಯಲ್ಲಿ ಕಮಲವನ್ನ ಹಿಡಿದುಕೊಂಡು ಭಕ್ತರಿಗೆ ದರ್ಶನವನ್ನ ನೀಡುತ್ತಿದ್ದಾಳೆ. ಇಲ್ಲಿ ಶಿವನ 108 ಸಾಲಿಗ್ರಾಮಗಳನ್ನು ಕೂಡ ನೋಡಬಹುದಾಗಿದೆ. ಕಾರ್ತಿಕ ಮಾಸದ 1 ತಿಂಗಳುಗಳ ಕಾಲ ವಿಶೇಷ ಪೂಜಾ ಸೇವೆಗಳನ್ನು ನಡೆಸಲಾಗುತ್ತೆ. ಕೇಳುಗರೆ, ಮೂಲೇಶಂಕರನ ಈ ದೇವಾಲಯವು ತುಮಕೂರು ಜಿಲ್ಲೆಯ ತುರುವೇಕೆರೆ ಎಂಬ ಪ್ರದೇಶದಲ್ಲಿದ್ದು, ಈ ಕ್ಷೇತ್ರವು ಬೆಂಗಳೂರಿನಿಂದ 124 ಕಿಲೋಮೀಟರ್, ಚಿತ್ರದುರ್ಗದಿಂದ 143 ಕಿಲೋಮೀಟರ್, ತುಮಕೂರಿನಿಂದ 72 ಕಿಲೋಮೀಟರ್, ಗುಬ್ಬಿಯಿಂದ 51 ಕಿಲೋಮೀಟರ್ ದೂರದಲ್ಲಿದೆ. ಸಾಧ್ಯವಾದರೆ ಈ ಪುರಾತನವಾದ ಮೂಲೇಶಂಕರನ ಸನ್ನಿಧಿಗೆ ಭೇಟಿ ನೀಡಿ ಶಿವನ ಕೃಪೆಗೆ ಪಾತ್ರರಾಗಿ. ನಮನ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಆರ್ ಎನ್ ಜಯಗೋಪಾಲ್ ಅವರ ಬಾಬಾರೋ ಮಂಜುನಾಥ ನಮ್ಮಪ್ಪ ಸ್ವಾಮಿ ವರತಾರೋ ಸುಖದಾತ ಬಾಬಾರೋ ಮಂಜುನಾಥ ಎನ್ನುವ ಭಕ್ತಿಗೀತೆಯನ್ನು.

ಇದುವರೆಗೂ ಭಕ್ತಿಗೀತೆಗಳ ಕಾರ್ಯಕ್ರಮ ನಮನ ಮೂಡಿ ಬಂದಿತು. ಆಕಾಶವಾಣಿ ಚಿತ್ರದುರ್ಗ, ಸಮಯ 6:30 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಆಕಾಶವಾಣಿ ಚಿಂತನ ಡಾಕ್ಟರ್ ಪಿ ಶಿವರಾಜು ಅವರಿಂದ.
1: ಬದಲಾವಣೆ ಜಗದ ನಿಯಮ ಎಂಬ ಮಾತಿದೆ. ಕಾಲಕ್ರಮೇಣ ಪ್ರಕೃತಿ, ಸಮಾಜ ಮತ್ತು ತಂತ್ರಜ್ಞಾನ ಬದಲಾಗುವಂತೆ ಮನುಷ್ಯನ ಜೀವನ ಶೈಲಿ ಮತ್ತು ಚಿಂತನೆಗಳು ಸಹ ಬದಲಾಗುವುದು ಅನಿವಾರ್ಯ. ಪ್ರಸ್ತುತ ನಾವು ಬದುಕುತ್ತಿರುವ ಕಾಲಘಟ್ಟವು ಅತ್ಯಂತ ವೇಗವಾಗಿ ಚಲಿಸುತ್ತಿದೆ. ಹಳೆಯ ನಂಬಿಕೆಗಳು, ರೂಢಿಗಳು ಮತ್ತು ಬದುಕುವ ವಿಧಾನಗಳು ಇಂದಿನ ಹೊಸ ಸವಾಲುಗಳನ್ನು ಎದುರಿಸಲು ಸಾಕಾಗುತ್ತಿಲ್ಲ. ಹೀಗಾಗಿ ಬದುಕಿನ ಈ ಹಂತದಲ್ಲಿ ನಾವು ನಮ್ಮನ್ನು ಕಾಲಕ್ಕೆ ತಕ್ಕಂತೆ ಒಗ್ಗಿಸಿಕೊಳ್ಳುವುದು ಕೇವಲ ಆಯ್ಕೆಯಲ್ಲ, ಅದೊಂದು ಬದುಕಿನ ಅಗತ್ಯವಾಗಿದೆ. ನಾವು ಪ್ರಮುಖವಾಗಿ ಬದಲಾಗಬೇಕಾದ ಕ್ಷೇತ್ರಗಳು ಮತ್ತು ಅಗತ್ಯಗಳೆಂದರೆ, ಮೊದಲನೆಯದು ಮಾನಸಿಕ ಮತ್ತು ಭಾವನಾತ್ಮಕ ದೃಷ್ಟಿಕೋನವನ್ನು ಉತ್ತಮಪಡಿಸಿಕೊಳ್ಳುವುದು. ಹಿಂದಿನ ಕಾಲದ ಬದುಕಿಗೂ ಇಂದಿನ ಬದುಕಿಗೂ ಇರುವ ದೊಡ್ಡ ವ್ಯತ್ಯಾಸವೆಂದರೆ ಒತ್ತಡ. ನಾವು ನಮ್ಮ ಮಾನಸಿಕ ಆರೋಗ್ಯದ ಕಡೆಗೆ ನೋಡುವ ದೃಷ್ಟಿಕೋನ ಬದಲಾಗಬೇಕಾಗಿದೆ. ಮಾನಸಿಕ ಆರೋಗ್ಯಕ್ಕೆ ಆದ್ಯತೆಯನ್ನು ನೀಡಬೇಕಾದುದು ಅತ್ಯಂತ ಅವಶ್ಯಕ. ದೈಹಿಕ ಆರೋಗ್ಯದಷ್ಟೇ ಮಾನಸಿಕ ಆರೋಗ್ಯವೂ ಮುಖ್ಯ ಎಂಬ ಸತ್ಯವನ್ನು ನಾವು ಒಪ್ಪಿಕೊಳ್ಳಬೇಕು. ಖಿನ್ನತೆ, ಆತಂಕ ಅಥವಾ ಮಾನಸಿಕ ಆಯಾಸವಿದ್ದಾಗ ಮುಕ್ತವಾಗಿ ಮಾತನಾಡುವ ಮತ್ತು ಅಗತ್ಯವಿದ್ದಾಗ ತಜ್ಞರ ಸಹಾಯ ಪಡೆಯುವ ಮನೋಭಾವ ಬೆಳೆಸಿಕೊಳ್ಳಬೇಕು. ಹೊಂದಾಣಿಕೆ ಮತ್ತು ಸ್ಥಿತಿಸ್ಥಾಪಕತ್ವ ಗುಣಗಳನ್ನು ರೂಢಿಸಿಕೊಳ್ಳಬೇಕು. ನಿರೀಕ್ಷೆಗಳು ಹುಸಿಯಾದಾಗ ಕುಸಿದು ಬೀಳುವ ಬದಲು ಆ ಪರಿಸ್ಥಿತಿಯನ್ನು ಒಪ್ಪಿಕೊಂಡು ಮುಂದೆ ಸಾಗುವ ಗ್ರೋತ್ ಮೈಂಡ್ಸೆಟ್ ಅಳವಡಿಸಿಕೊಳ್ಳುವುದು ಇಂದಿನ ಸ್ಪರ್ಧಾತ್ಮಕ ಜಗತ್ತಿಗೆ ಅತ್ಯಗತ್ಯ. ಎರಡನೇ ಅಂಶವೆಂದರೆ ತಂತ್ರಜ್ಞಾನದ ಸಮತೋಲಿತ ಸದ್ಬಳಕೆಯನ್ನು ಮಾಡಿಕೊಳ್ಳುವುದು. ಡಿಜಿಟಲ್ ಯುಗದಲ್ಲಿ ತಂತ್ರಜ್ಞಾನ ನಮ್ಮ ಬದುಕನ್ನು ಆಳುತ್ತಿದೆ. ಈ ನಿಟ್ಟಿನಲ್ಲಿ ನಮ್ಮ ಅಭ್ಯಾಸಗಳು ಗಣನೀಯವಾಗಿ ಬದಲಾಗಬೇಕಿದೆ. ಸ್ಮಾರ್ಟ್ಫೋನ್ ಮತ್ತು ಸಾಮಾಜಿಕ ಜಾಲತಾಣಗಳು ನಮ್ಮ ಅಮೂಲ್ಯ ಸಮಯವನ್ನು ಕದಿಯುತ್ತಿವೆ. ತಂತ್ರಜ್ಞಾನವನ್ನು ನಮ್ಮ ಅಭಿವೃದ್ಧಿಗೆ ಸಾಧನವಾಗಿ ಬಳಸಬೇಕೇ ವಿನಃ ಅದು ನಮ್ಮನ್ನು ಆಳಲು ಬಿಡಬಾರದು. ಮೂರನೆಯ ಅಂಶವೆಂದರೆ ಜೀವನ ಶೈಲಿ ಮತ್ತು ಆರೋಗ್ಯದಲ್ಲಿನ ಮಾರ್ಪಾಡುಗಳು. ಆಧುನಿಕತೆಯ ಭರಾಟೆಯಲ್ಲಿ ನಾವು ನಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸುತ್ತಿದ್ದೇವೆ. ಇದು ಆಗಬಾರದು. ಆರೋಗ್ಯಕರ ಆಹಾರ ಪದ್ಧತಿಯನ್ನು ರೂಢಿಸಿಕೊಳ್ಳಬೇಕು. ಫಾಸ್ಟ್ ಫುಡ್ ಮತ್ತು ಸಂಸ್ಕರಿಸಿದ ಆಹಾರಗಳ ಮೋಹದಿಂದ ಹೊರಬಂದು ನಮ್ಮ ಹಿರಿಯರು ಪಾಲಿಸುತ್ತಿದ್ದ ನೈಸರ್ಗಿಕ ಹಾಗೂ ಪೌಷ್ಟಿಕ ಆಹಾರ ಪದ್ಧತಿಯತ್ತ ನಾವು ಮರಳಬೇಕು. ದೈಹಿಕ ಚಟುವಟಿಕೆಯನ್ನು ನಾವು ರೂಢಿಸಿಕೊಳ್ಳಬೇಕು. ನಾಲ್ಕನೆಯ ಅಂಶ, ಮಾನವೀಯ ಸಂಬಂಧಗಳು ಮತ್ತು ಮೌಲ್ಯಗಳ ಮರುಸ್ಥಾಪನೆಯನ್ನು ಕೈಗೊಳ್ಳುವುದು. ವರ್ಚುಯಲ್ ಪ್ರಪಂಚದಲ್ಲಿ ಕಳೆದು ಹೋಗಿರುವ ನಾವು ನೈಜ ಪ್ರಪಂಚದ ಸಂಬಂಧಗಳನ್ನು ಮರುಜೋಡಿಸಬೇಕಿದೆ. ಸಾಮಾಜಿಕ ಜಾಲತಾಣಗಳ ಲೈಕ್ಸ್ಗಳಿಗಿಂತ ನಮ್ಮ ಕಷ್ಟ ಸುಖಗಳಲ್ಲಿ ಜೊತೆಯಾಗುವ ನೈಜ ಒಡನಾಟ ಮುಖ್ಯ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮೊಬೈಲ್ ಇಲ್ಲದೆ ಕಳೆಯುವ ಗುಣಮಟ್ಟದ ಸಮಯ, ಕ್ವಾಲಿಟಿ ಟೈಮ್, ಬಹಳ ಮುಖ್ಯ. ಸಹಾನುಭೂತಿ ಮತ್ತು ತಾಳ್ಮೆಯನ್ನು ಅಳವಡಿಸಿಕೊಳ್ಳುವುದು. ಎಲ್ಲರೂ ತಮ್ಮದೇ ಆದ ಓಟದಲ್ಲಿರುವ ಈ ಸಮಾಜದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ, ಸಹನೆ ಮತ್ತು ಪ್ರೀತಿ ತೋರುವುದು ಹಿಂದೆಂದಿಗಿಂತಲೂ ಇಂದು ಹೆಚ್ಚು ಅವಶ್ಯಕವಾಗಿದೆ. ಐದನೇ ಅಂಶವಾಗಿ ನಾವು ಗಮನಿಸಬೇಕಾದ ಪ್ರಮುಖ ಅಂಶ ಎಂದರೆ ಆರ್ಥಿಕ ಶಿಸ್ತು ಮತ್ತು ವಾಸ್ತವಿಕತೆ. ಹಣಕಾಸಿನ ವಿಚಾರದಲ್ಲಿ ಇಂದಿನ ತಲೆಮಾರು ಬಹಳಷ್ಟು ಎಚ್ಚರಿಕೆ ವಹಿಸಬೇಕಾದ ಕಾಲಘಟ್ಟವಿದು. ಕೇವಲ ಹಣ ಗಳಿಸುವುದಷ್ಟೇ ಅಲ್ಲ, ಉಳಿತಾಯ, ಬಜೆಟ್ ನಿರ್ವಹಣೆ ಮತ್ತು ದೀರ್ಘಾವಧಿಯ ಹೂಡಿಕೆಯ ಅಂದರೆ ವಿಮೆ, ನಿವೃತ್ತಿ ಯೋಜನೆ ಮುಂತಾದ ಯೋಜನೆಗಳು, ಇವುಗಳೆಲ್ಲದರ ಅರಿವು ಪ್ರತಿಯೊಬ್ಬರಿಗೂ ಸಹ ಇರಲೇಬೇಕು. ಆರನೇ ಅಂಶ ಎಂದರೆ ಪರಿಸರ ಪ್ರಜ್ಞೆ ಮತ್ತು ಜವಾಬ್ದಾರಿಯನ್ನು ರೂಢಿಸಿಕೊಳ್ಳುವುದು. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿತಗೊಳಿಸುವುದು, ನೀರಿನ ಮಿತವಾದ ಬಳಕೆ ಮತ್ತು ನಿಸರ್ಗಕ್ಕೆ ಪೂರಕವಾದ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ನಮ್ಮ ಮುಂದಿನ ಪೀಳಿಗೆಗೆ ನಾವು ಮಾಡಬಹುದಾದ ಅತಿ ದೊಡ್ಡ ಉಪಕಾರ. ಸ್ನೇಹಿತರೆ, ಒಟ್ಟಾರೆ ಹೇಳಬೇಕೆಂದರೆ ಬದಲಾವಣೆ ಎಂದರೆ ನಮ್ಮ ಮೂಲ ಸ್ವರೂಪವನ್ನು ಅಥವಾ ಅಸ್ತಿತ್ವವನ್ನು ಕಳೆದುಕೊಳ್ಳುವುದಲ್ಲ. ಬದಲಾಗಿ ಕಾಲದೊಂದಿಗೆ ನಮ್ಮನ್ನು ನಾವು ಇನ್ನಷ್ಟು ಉತ್ತಮವಾಗಿ, ಪ್ರಬುದ್ಧವಾಗಿ ರೂಪಿಸಿಕೊಳ್ಳುವುದು. ಹರಿಯುವ ನೀರು ಮಾತ್ರ ಶುದ್ಧವಾಗಿ

0: ಇರುತ್ತದೆ, ನಿಂತ ನೀರು ಮಲಿನವಾಗುತ್ತದೆ ಎಂಬ ನುಡಿಯನ್ನು ನಾವೆಲ್ಲರೂ ಕೇಳಿರುತ್ತೇವೆ. ಹಾಗೆಯೇ ಬದುಕಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಹಳೆಯ ಹಠಗಳನ್ನು ಬಿಟ್ಟು ಹೊಸತನಕ್ಕೆ, ವಾಸ್ತವಕ್ಕೆ ತೆರೆದುಕೊಳ್ಳುವ ಮೂಲಕ ನಾವು ನೆಮ್ಮದಿಯ, ಅರ್ಥಪೂರ್ಣವಾದ ಹಾಗೂ ಯಶಸ್ವಿ ಜೀವನವನ್ನು ಕಟ್ಟಿಕೊಳ್ಳಬಹುದು.
1: ಇದುವರೆಗೂ ಡಾಕ್ಟರ್ ಪಿ ಶಿವರಾಜು ಅವರಿಂದ ಚಿಂತನಾ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಚಿತ್ರದುರ್ಗ 102.6 FM. ಇದೀಗ ಚನ್ನವೀರ ಕಣವಿಯವರ ರಚನೆಯ ದೇಶಭಕ್ತಿ ಗೀತೆಯನ್ನು ಕೇಳೋಣ. ವೃಂದಗಾನದಲ್ಲಿ ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣಘನ.

ವಾಣಿ ಚಿತ್ರದುರ್ಗ 102.6 FM. ಇದೀಗ ಚನ್ನವೀರ ಕಣವಿ ಅವರ ರಚನೆಯ ದೇಶಭಕ್ತಿ ಗೀತೆಯನ್ನು ಕೇಳೋಣ ವೃಂದಗಾನದಲ್ಲಿ. ನನ್ನ ದೇಶ, ನನ್ನ ಜನ, ನನ್ನ ಮಾನ ಪ್ರಾಣಘನ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 6:40:22. ಇದೀಗ ನಮ್ಮ ಮುಂದಿನ ಕಾರ್ಯಕ್ರಮ.
1: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಗೋಡಲು ಹೋಗಿಸಬೇಕು.
2: ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ.
3: ಎಲ್ರಿಗೂ ನಮಸ್ಕಾರ. ನನ್ನ ಪರಿಚಯ ಡಾಕ್ಟರ್ ಆರ್ ಗಿರೀಶ್, ವಿಜ್ಞಾನಿ, ಸಸ್ಯ ಸಂರಕ್ಷಣೆ, ಕೃಷಿ ವಿಜ್ಞಾನ ಕೇಂದ್ರ, ಶಿವಮೊಗ್ಗ. ಜೇನು ಕೃಷಿ ಅಂದ ತಕ್ಷಣ ಎಲ್ಲರಿಗೂ ಒಂದ್ ಕಡೆ ತುಪ್ಪ, ಜೇನು ಅಂದ ತಕ್ಷಣ ಮನ್ಸಿಗೆ ಬರೋದೇ ತುಪ್ಪ. ಈ ಒಂದು ಜೇನ್ನ ನಾವು ಸಂಗ್ರಹಣೆ ಮಾಡೋದು ಜೇನು ಹುಳುಗಳಿಂದ. ಸೊ ಪ್ರಕೃತಿಲಿ ಅಂತ ನೋಡೋದಾದ್ರೆ ಪ್ರಭೇದಗಳು ಜೇನಲ್ಲೂ ಇದಾವೆ. ನಾವು ಯಾಕಂದ್ರೆ ಸುಮಾರು ಪ್ರಭೇದಗಳು, ಕೀಟಗಳಲ್ಲಿ ಮಾತಾಡ್ಬೇಕಾದ್ರೆ ಜೇನು ಒಂದು ಹುಳ. ಸೊ ಆ ಜೇನಲ್ಲೇ ನಮ್ಗೆ ಸುಮಾರು ಒಂದು 3 ಪ್ರಭೇದಗಳನ್ನ ನಾವು ನೋಡ್ತೀವಿ. ಅದ್ರ ಜೊತೆಗೂ ಇನ್ನೂ ಒಂದು ಜೇನು ಜಾತಿನ ಕೂಡ ಮಾತಾಡ್ತೀವಿ. ಒಂದು ಹೆಜ್ಜೇನು ಅಂತ ಕರಿತೀವಿ, ಹೆಜ್ಜೇನು ಅಥವಾ ಬೆಟ್ಟದ ಜೇನು ಅಂತ ಕರಿತೀವಿ. ಇವು ಗಾತ್ರದಲ್ಲಿ ದೊಡ್ಡದಾಗಿರ್ತವೆ, ಒಂದೇ ಕುಟುಂಬ ಕಟ್ಟುವಂಥದ್ದು, ಒಂದೇ ಅರಿನ ಕಟ್ಟಿ ವಾಸ ಮಾಡುವಂಥವು. ಸೊ ಇದು ನಮಗೆ ಪ್ರಕೃತಿಯಲ್ಲಿ ಎಲ್ಲಿ ನೋಡ್ತೀವಿ ಅಂತಂದ್ರೆ ಎತ್ತರದ ಪ್ರದೇಶದಲ್ಲಿ ನೋಡ್ತೀವಿ. ಹೆಜ್ಜೇನು ಅಥವಾ ಬೆಟ್ಟದ ಜೇನು ಅಂತ ನೋಡೋದಾದ್ರೆ ಹೆಸರಲ್ಲಿ ಹೇಳಿದಾಗೆ ಇದು ಕುಟುಂಬ ದೊಡ್ಡದಾಗಿರುತ್ತೆ, ಮತ್ತೆ ಇದು ಎತ್ತರ ಪ್ರದೇಶದಲ್ಲಿ ಕೂಡ್ ಕಟ್ಟುವಂಥದ್ದು. ಇದನ್ನ ನಾವು ನೋಡ್ಬೇಕಾದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿ ನೋಡ್ತೀವಿ, ಅಥವಾ ದೊಡ್ಡ ದೊಡ್ಡ ಮರಗಳಲ್ಲಿ ನೋಡ್ತೀವಿ, ಎತ್ತರವಾಗಿ ಬೆಳೆದಿರುವಂತಹ ಮರಗಳು, ಅಥವಾ ಕೆಲವು ಸತಿ ದೊಡ್ಡ ದೊಡ್ಡ ಟವರ್ಗಳಿದ್ರೆ ಆ ಟವರ್ಗಳಿಗೆ ಅಥವಾ ನೀರಿನ ಟ್ಯಾಂಕ್ಗಳಿಗೆ ಈ ಒಂದು ಜೇನು ಮೇಲೆ ಹೋಗಿ ಬೆಳಕಲ್ಲೇ ವಾಸ ಮಾಡುವಂತ ಜೇನು ಪ್ರಭೇದ ಅಂತಂದ್ರೆ ಹೆಜ್ಜೇನು ಅಂತ ಹೇಳ್ಬೋದು. ಮತ್ತೆ ಇದು ನಮ್ಗೆ ಪ್ರಕೃತಿಯಲ್ಲಿ ದಟ್ಟವಾಗಿ ಅರಣ್ಯದಲ್ಲಿರುತ್ತೋ ಅಂತ ಕಡೆ ಜಾಸ್ತಿ ನಾವು ನೋಡ್ತೀವಿ. ಸೊ ಇವು ಎಲ್ಲಾ ಜಾತಿ ಕಾಡು ಮರಗಳಲ್ಲೂ ಕೂಡ ಆಹಾರ ಸಂಗ್ರಹಣೆ ಮಾಡಿಕೊಂಡು ಪರಾಗ ಮತ್ತು ಮಕರಂದ ಎರಡೂ ಶೇಖರಣೆ ಮಾಡಿ ಕುಟುಂಬ ನಿರ್ವಹಣೆ ಮಾಡಿಕೊಂಡು ವಾರ್ಷಿಕ ಅಂತ ನೋಡೋದಾದ್ರೆ ಹೆಜ್ಜೇನಲ್ಲಿ ನಮ್ಗೆ ಸುಮಾರು ಒಂದು 20-25 ಕೆಜಿ ಜೇನುತುಪ್ಪನ ಒಂದು ಕುಟುಂಬದಿಂದ ಪಡಿಬಹುದು. ಬಟ್ ಇದು ಸಾಕಾಣಿಕೆ ಯೋಗ್ಯವಲ್ಲ, ಯಾಕೆ ಅಂದ್ರೆ ಇದು ಒಂದೇ ಅರಿ ಕಟ್ಟೋದ್ರಿಂದ ತುಪ್ಪ ಸಂಗ್ರಹಣೆ ಮಾಡೋದು ಕಷ್ಟ ಆಗ್ತವೆ. ಮತ್ತೆ ಎರಡನೇದಾಗಿ ಸಿಟ್ಟಿನ ಸ್ವಭಾವ ಜಾಸ್ತಿ, ಇದಕ್ಕೆ ಸ್ವಲ್ಪ ಟೆಂಪರೇಚರ್ ವೇರಿಯೇಷನ್ ಆಯ್ತು, ಬಿಸಿ ಆಯ್ತು, ಸೆಕೆ ಆಯ್ತು ಅಂದ್ರೆ ಸಿಟ್ಟೆದ್ದು ಅಲ್ಲಿರೋ ಸುತ್ತಮುತ್ತ ಇರುವಂತ ಪ್ರಾಣಿಗಳು, ಮನುಷ್ಯರು ಎಲ್ಲರಿಗೂ ಅಟ್ಯಾಕ್ ಮಾಡಿ ಚುಚ್ಚು ಅಂತ ಕೆಲಸ ಮಾಡ್ತವೆ. ಬಟ್ ಇದು ಗಾತ್ರದಲ್ಲಿ ದೊಡ್ಡದಾಗಿರೋದ್ರಿಂದ ಇದ್ರ ವಿಷಾನು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಸಾಕಾಣಿಕೆ ಯೋಗ್ಯ ಇಲ್ಲ, ಬಟ್ ಪ್ರಕೃತಿಯಲ್ಲಿ ದಟ್ಟವಾಗಿ ನಾವು ನೋಡ್ತೀವಿ. ಮತ್ತೆ ಇನ್ನೊಂದು ಎರಡನೇ ಪ್ರಭೇದ ಅಂತ ಬಂದ್ರೆ ಲಿಟಲ್ ಬಿ ಅಂತ ಕರಿತೀವಿ. ಲಿಟಲ್ ಬಿ ಅಂತಂದ್ರೆ ನಮ್ಮಲ್ಲಿ ಪೊದೆ ಜೇನು ಅಂತ ಕರಿತೀವಿ. ಸೊ ಇದು ಜನರಲ್ ಆಗಿ ಮನೆಗಳ ಹತ್ರ ನಾವು ಎಲ್ಲೆಲ್ಲಿ ಪೊದೆಗಳಿರುತ್ತೆ ಅಂತ ಕಡೆ ನಾವು ನೋಡ್ತೀವಿ ಪೊದೆ ಜೇನು, ಎಪಿಸ್ ಫ್ಲೋರಿಯಾ ಅಂತ ಕರಿತೀವಿ. ಸೊ ಇದು ಗಾತ್ರದಲ್ಲಿ ಸಣ್ಣದು, ಕುಟುಂಬ ಸಂಖ್ಯೆನು ಸಣ್ಣದು, ಸುಮಾರು 1,000-3,000 ಹುಳ ಒಂದು ಕುಟುಂಬದಲ್ಲಿ ಇರುತ್ತೆ. ಬಟ್ ಇದು ಮತ್ತೆ ಇದನ್ನು ಒಂದೇ ಅರಿ ಕಟ್ಟುವಂತದ್ದು, ಮತ್ತೆ ಸಣ್ಣ ಸಣ್ಣ ಪೊದೆಗಳಲ್ಲಿ ಇರುತ್ತೆ. ಮತ್ತೆ ಇದನ್ನ ಪ್ರಕೃತಿಯಲ್ಲಿ ಪರಾಗಸ್ಪರ್ಶಕ್ಕೆ ಸಹಾಯ ಮಾಡೋದ್ರಿಂದ ನಾವು ಇದನ್ನು ಕೂಡ ನಿರ್ವಹಣೆ ಮಾಡೋದಕ್ಕೆ ಹೇಳ್ತೀವಿ, ಬಿಟ್ಟರೆ ನಾಶ ಮಾಡೋದಕ್ಕೆ ಹೇಳಲ್ಲ. ನಾವು ಹೆಚ್ಚಾಗಿ ಮಾತಾಡೋದು ಸಾಕಾಣಿಕೆ ಮಾಡ್ತಿರೋ ತಳಿ ಅಂತಂದ್ರೆ ಎಪಿಸ್ ಸೆರೆನಾ ಇಂಡಿಕಾ ಅಂತೇಳಿ, ಇದನ್ನ ನಾವು ಉತ್ತು ಜೇನು ಅಥವಾ ಪೊಟ್ರೆ ಜೇನು ಅಂತ ಕರಿತೀವಿ. ಇವತ್ತು ಏನ್ ನಾವು ಪೆಟ್ಟಿಗೆಗಳಲ್ಲಿ ಜೇನು ಸಾಕಾಣಿಕೆ ಮಾಡ್ತಿದ್ದೀವಿ, ಈ ತಳಿ ಅನ್ನೋದಾದ್ರೆ ಎಪಿಸ್ ಸೆರೆನಾ ಇಂಡಿಕಾ ಅಂತ ಕರಿತೀವಿ. ಸೊ ಇದನ್ನ ನಾವು ಯಾಕೆ ಸಾಕಾಣಿಕೆ ಮಾಡ್ತೀವಿ ಅಂತಂದ್ರೆ ಇದನ್ನ ನಿರ್ವಹಣೆ ಮಾಡಬಹುದು. ಎಲ್ಲೋ ಒಂದ್ ಕಡೆ ಇದು ಜೇನು ಕುಟುಂಬ ಅಂತ ನೋಡೋದಾದ್ರೆ ಸಮಾನಾಂತರ ಹರಿಗಳನ್ನ ಅಂತ ಹೇಳ್ತೀವಿ. ಸುಮಾರು ಸಣ್ಣ ಸಣ್ಣ ಹರಿಗಳು 1-8 ಹರಿಗಳನ್ನ ಒಂದ್ರ ಪಕ್ಕದಲ್ಲಿ ಒಂದು ಕಟ್ಟುವಂತದನ್ನ ನೋಡ್ತೀವಿ. ಸೊ ಇದರಲ್ಲಿ ಇನ್ನೊಂದು ಅಂತಂದ್ರೆ ತುಪ್ಪದ ಹರಿಗಳೇ ಬೇರೆ ಇರುತ್ತೆ, ಕುಟುಂಬದ ಹರಿಗಳೇ ಬೇರೆ ಇರುತ್ತೆ. ಸೊ ಹಂಗಾಗಿ ಎಲ್ಲೋ ಒಂದ್ ಕಡೆ ಇದನ್ನ ನಿರ್ವಹಣೆ ಮಾಡೋದಕ್ಕೂ ಮತ್ತೆ ತುಪ್ಪ ತೆಗೆಯೋದಕ್ಕೂ ಅನುಕೂಲ ಆಗಿರೋದ್ರಿಂದ ಈ ತಳಿನ ನಾವು ಇವತ್ತು ಪೆಟ್ಟಿಗೆಗಳಲ್ಲಿ ಸಾಕಾಣಿಕೆ ಮಾಡ್ತಿದೀವಿ. ತುಡುವೆ ಜೇನು ಅಥವಾ ಪೊಟ್ರೆ ಜೇನು ಅಂತ ಕರಿತೀವಿ. ಇವು 3 ತಳಿಗಳು, ಹೆಜ್ಜೇನು, ಕೋಲ್ ಜೇನು ಮತ್ತೆ ತುಡುವೆ ಜೇನು, ಇವು 3 ಎಪಿಡೆ ಅಂತ ಕುಟುಂಬಕ್ಕೆ ಸೇರೋದು. ಅಂದ್ರೆ ಇವು 3 ಚುಚ್ಚು ಅಂತ ಮುಳ್ಳಿದವೆ, ಅಂದ್ರೆ 3 ಪ್ರಭೇದದಲ್ಲಿ ಯಾವ ಜೇನ್ ಹತ್ರ ಹೋದ್ರು ಇವು ನಮ್ಗೆ ಚುಚ್ಚತ್ತೆ. ಬಟ್ ಅದ್ರ ವಿಷ ಅಂತ ಬಂದ್ರೆ ಹೆಜ್ಜೇನಲ್ಲಿ ಜಾಸ್ತಿ ಪ್ರಮಾಣ ಇರುತ್ತೆ, ಕೋಲ್ ಜೇನು ಮತ್ತೆ ತುಡುವೆ ಜೇನಲ್ಲಿ ವಿಷದ ಪ್ರಮಾಣ ಕಡಿಮೆ ಇರುತ್ತೆ. ಮತ್ತು ತುಡುವೆ ಜೇನಲ್ಲಿ ನಮ್ಗೆ ವಾರ್ಷಿಕ ಅಂತ ನೋಡೋದಾದ್ರೆ ತುಂಬಾ ಚೆನ್ನಾಗಿರೋ ಕುಟುಂಬ ಆದ್ರೆ ನಮ್ಗೆ 12 ಕೆಜಿ ತುಪ್ಪ ನಾವು ಒಂದು ವರ್ಷಕ್ಕೆ ಹಾರ್ವೆಸ್ಟ್ ಮಾಡಬಹುದು. ಹಂಗಾಗಿ ಇದನ್ನ ತುಪ್ಪ ತೆಗೆಯೋದಕ್ಕೂ ನಮ್ಗೆ ಅನುಕೂಲ ಆಗುತ್ತೆ ಅಂತೇಳಿ ಇದನ್ನ ಸಾಕಣೆ ಮಾಡ್ತಿದ್ವಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಬಹುದು ಅಥವಾ ನನ್ನ ದೂರವಾಣಿ ಸಂಖ್ಯೆ ಮುಖಾಂತರ ಮಾಹಿತಿನ ಪಡ್ಕೋಬಹುದು ಅಂತ ಹೇಳ್ತಾ ನನ್ನ ದೂರವಾಣಿ ಸಂಖ್ಯೆ 9739916660. ಧನ್ಯವಾದ.
2: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾ SM ಸುಧಾಕರ್.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ನೀವು ಕೇಳ್ತಾ ಇದ್ರಿ ನಿಲಯದ ಕಾರ್ಯಕ್ರಮಗಳನ್ನ 102.6 ಎಫ್ಎಂ ಕಂಪನಾಂಕಗಳಲ್ಲಿ. ಇದೀಗ ಕೇಳಿ ರೈತರಿಗೆ ಸಲಹೆ.
1: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಆರ್ ಗಿರೀಶ್, ವಿಜ್ಞಾನಿ ಸಸ್ಯ ಸಂರಕ್ಷಣೆ, ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ. ಇವತ್ತಿನ ಕೃಷಿ ಮಾಹಿತಿಯಲ್ಲಿ ತೋಟದ ಬೆಳೆಗಳಲ್ಲಿ ನಾವು ಯಾವ ರೀತಿ ಗಿಡಗಳನ್ನ ಸಂರಕ್ಷಣೆ ಮಾಡ್ಕೋಬಹುದು ಅಂತ. ಸೊ ಬಹಳ ಮುಖ್ಯವಾಗಿ ನಮ್ಗೆಲ್ಲ ಗೊತ್ತಿದ್ದಾಗೆ ಈ ಒಂದು ಬೇಸಿಗೆ ಬಂದಾಗ ಕಂಪ್ಲೀಟ್ ಡ್ರೈ ವೆದರ್ ಆಯ್ತು ಅಂತಂದ್ರೆ ಭೂಮಿಯಲ್ಲಿ ತೇವಾಂಶ ಕಾಪಾಡೋದೇ ಒಂದು ದೊಡ್ಡ ಸಮಸ್ಯೆ. ಸೊ ಅದನ್ನ ಕಾಪಾಡಲಿಲ್ಲ ಅಂತಂದ್ರೆ ಗಿಡಗಳು ಸ್ಟ್ರೆಸ್ ಅಂತ ಏನ್ ಕರಿತೀವಿ, ಸುಸ್ತಾಗುವಂಥದ್ದು, ಹಳದಿ ಆಗುವಂಥದ್ದು, ಕಾಲಕ್ರಮೇಣ ಇಳುವರಿ ನಷ್ಟ ಆಗುವಂಥದ್ದು, ಗಿಡಗಳು ಸತ್ತೋಗುವಂತ ಸ್ಥಿತಿಗೆ ಹೋಗುವಂಥದ್ದು. ಸೊ ಈ ಮುಂದುವರೆದ ಬದಲಾವಣೆ ವಾತಾವರಣದಲ್ಲಿ ಈ ಒಂದು ಡ್ರೈ ಬರ ಪರಿಸ್ಥಿತಿಯಲ್ಲಿ ನಾವು ಇರುವಂತಹ ತೋಟದ ಬೆಳೆಗಳಿಗೆ ತೇವಾಂಶ ಕಾಪಾಡೋದು ಬಹಳ ಮುಖ್ಯ. ಆದ್ದರಿಂದ ರೈತರು ಹೆಚ್ಚಾಗಿ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಅಡಾಪ್ಟ್ ಮಾಡ್ಕೊಂಡಿರೋರಿಗೆ ಹನಿ ಮುಖಾಂತರ ನೀರು ಕೊಡೋದ್ರಿಂದ ಬೇರಿಗೆನೆ ನೀರು ಸಿಗೋದ್ರಿಂದ ನೀರು ಸಂರಕ್ಷಣೆ ಜೊತೆಗೆ ಸೂಕ್ತವಾಗಿ ನೀರು ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಸಿಗ್ತಿರುತ್ತೆ. ಕೆಲವು ಸತಿ ನಾವು ಫ್ಲಡ್ ಇರಿಗೇಷನ್ ಅಂತ ಹೇಳ್ತೀವಿ, ಹಾಯೋ ನೀರು ಪದ್ಧತಿ ಮಾಡ್ತಿರ್ತೀವಿ. ಅಂತ ಟೈಮಲ್ಲಿ ನಮ್ಗೆ ಜಾಸ್ತಿ ನೀರು ಬೇಕಾಗತ್ತೆ. ಈ ಒಂದು ಸ್ಥಿತಿಯಲ್ಲಿ ನಾವು ಅಂತ ನೀರು ಕೊಟ್ಟಾಗ ನಮ್ಗೆ ನಷ್ಟ ಜಾಸ್ತಿ, ಯಾಕಂದ್ರೆ ಸಾಕಷ್ಟು ನೀರು ಹಾವೇ ಆಗೋಗ್ತಿರುತ್ತೆ. ಸೊ ಇಂಥ ಸಮಯದಲ್ಲಿ ನಾವು ನೀರಿಗೆ ಒತ್ತು ಕೊಟ್ಟು ಗಿಡಗಳಿಗೆ ಸಂರಕ್ಷಣೆ ಮಾಡೋದಾದ್ರೆ ನಾವು ಹೆಚ್ಚಾಗಿ ನಾವು ಮಲ್ಚಿಂಗ್ ಮಾಡಿ ಅಂತ ಹೇಳ್ತೀವಿ ಗಿಡಗಳಿಗೆ. ಯಾಕಂದ್ರೆ ಭೂಮಿ ಮೇಲೆ ಹೊದಿಕೆ ಇವತ್ತು ಬಹಳ ಮುಖ್ಯ. ಆ ಹೊದಿಕೆಯಲ್ಲಿ ಒಣಗಿದ್ದು ಹೊದಿಕೆ ಆಗಿರ್ಬೋದು, ಹಸಿ ಹೊದಿಕೆ ಆಗಿರ್ಬೋದು. ಸೊ ಈ ಒಂದು ಸ್ಥಿತಿಯಲ್ಲಿ ನಮ್ಗೆ ಹೆಚ್ಚಾಗಿ ಒಣಗಿದ ಹೊದಿಕೆ ತುಂಬಾ ಕೆಲಸ ಮಾಡಿಕೊಡುತ್ತೆ. ಸೊ ಆ ನಿಟ್ಟಿನಲ್ಲಿ ತೋಟದ ಬೆಳೆಗಳಾದಂತ ಅಡಿಕೆ, ತೆಂಗು ಅಥವಾ ಹಣ್ಣಿನ ತೋಟದ ಬೆಳೆಗಳಾಗಿರ್ಬೋದು, ಯಾವುದೇ ಗಿಡಗಳಿದ್ರು ನೀವೇನ್ ಡ್ರಿಪ್ ಸಿಸ್ಟಮ್ ಅಡಾಪ್ಟ್ ಮಾಡಿರ್ತೀರೋ ಅಥವಾ ಆಯಾ ನೀರು ಕೊಡ್ತೀವೋ ಅಂತ ಸಮಯದಲ್ಲಿ ನೀರು ಕೊಟ್ಟಾದ ನಂತರ ಆ ಒಂದು ಬುಡಭಾಗದಲ್ಲಿ 3 ಅಡಿ ಅಥವಾ 2 ಅಡಿ ಅಗಲ ನಾವು ಅದಕ್ಕೆ ಭೂಮಿ ಮೇಲೆ ಒಣ ಹೊದಿಕೆಯನ್ನು ಹೊಚ್ಚಿಕೊಡೋದ್ರಿಂದ ಎಲ್ಲೋ ಒಂದ್ ಕಡೆ ಭೂಮಿಯಿಂದ ನೇರವಾಗಿ ತೇವಾಂಶ ಹಾವೇ ಆಗೋದನ್ನ ಕಾಪಾಡೋದಕ್ಕೆ ಸಪೋರ್ಟ್ ಆಗತ್ತೆ. ತದನಂತರ ನೀರನ್ನ ಸ್ವಲ್ಪ ಗಿಡಗಳಿಗೆ ಮಿತವಾಗಿ ಬಳಸ್ಕೊಳೋದಕ್ಕೂ ಸಪೋರ್ಟ್ ಆಗತ್ತೆ. ಇದ್ರ ಜೊತೆಗೆ ನಮ್ಗೆ ಎರಡನೇದಾಗಿ ಈ ಒಂದು ಹೊದಿಕೆ ಮಾಡೋದ್ರಿಂದ ಸಾಕಷ್ಟು ಸೂಕ್ಷ್ಮಾಣುಜೀವಿಗಳು ಕೂಡ ವೃದ್ಧಿ ಆಗ್ತವೆ. ಆ ವೃದ್ಧಿ ಆಗೋದ್ರಿಂದ ಉಸಿರಾಟ ಸಮಸ್ಯೆನು ಚೆನ್ನಾಗಿದ್ದು ಗಿಡಗಳ ಬೆಳವಣಿಗೆಗೆ ಮತ್ತೆ ನೀರಿನ ಅಭಾವ ಇಲ್ದಂಗೆ ಗಿಡಗಳನ್ನ ಸಂರಕ್ಷಣೆ ಮಾಡೋದಕ್ಕೂ ಸಪೋರ್ಟ್ ಆಗ್ತಿರುತ್ತೆ. ಆ ನಿಟ್ಟಿನಲ್ಲಿ ತೋಟದ ಬೆಳೆಗಳಲ್ಲಿ ಈ ಒಂದು ಹಂತದಲ್ಲಿ ಸಾಕಷ್ಟು ಹೊದಿಕೆಗೆ ಪ್ರಾಮುಖ್ಯತೆ ಕೊಟ್ಟು ನಮ್ಗೆ ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಅಂತ ಕಡೆಯೆಲ್ಲ ಈ ಹೊದಿಕೆಯನ್ನ ಮಾಡಿಕೊಟ್ಟು ನೀರನ್ನ ಕಾಪಾಡುವಂತ ಸ್ಥಿತಿ ಮಾಡಿ ನಮ್ಮ ಬೆಳೆಗಳನ್ನ ಉಳಿಸ್ಕೋಬೇಕಾಗಿ ನಾವು ಕೇಳ್ಕೊತೀವಿ. ಧನ್ಯವಾದ.
0: ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ.

ಕೇಳುಗರೆ ಗಮನಿಸಿ, ಇಂದು ಸಂಜೆ 6:51 ನಮ್ಮ ನಿಲಯದಿಂದ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 98 ಪ್ರಸಾರವಾಗಲಿದೆ. ವಿಷಯ ಸಿರಿಧಾನ್ಯವೆಂಬ ಸಂಪತ್ತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಎಂ ಶೋಭಾ ಆದ್ರಿಕಟ್ಟೆ, ಪಿಎಂ ಸುಮಾ ಆನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ ಆರಾಧ್ಯ ಸೋಮೇನಹಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ.

ಕೇಳುಗರೇ ಗಮನಿಸಿ, ಇಂದು ಸಂಜೆ 6:15 ನಮ್ಮ ನಿಲಯದಿಂದ ಜನಪದ ಸಂಗೀತದಲ್ಲಿ ಚಿತ್ರದುರ್ಗ ತಾಲೂಕು ಸಿದ್ದಾಪುರ ಗ್ರಾಮದ ಗಂಗಮ್ಮ ಹಾಗೂ ಸಂಗಡಿಗರಿಂದ ಕರಿಯಮ್ಮ ದೇವಿ ಪದವನ್ನು ಕೇಳುವಿರಿ.

0: ಲಘುವಿನಲ್ಲಿ ದಾಸವಾಳ ಹೂವಿನ ಉಪಯೋಗಗಳ ಕುರಿತು ಮಾಹಿತಿಯನ್ನ ಕೇಳುವಿರಿ.
1: ಹಲವಾರು ಔಷಧೀಯ ಗುಣಗಳನ್ನು ಹೊಂದಿರುವಂತಹ ದಾಸವಾಳದಿಂದ ಅಡುಗೆ ಕೂಡ ತಯಾರಿಸಬಹುದು. ಹೇಗೆ ಅಂತೀರಾ? ಪಲ್ಯ ಮಾಡೋದು ಹೇಗೆ? ದಾಸವಾಳದ ಹೂವನ್ನು ಸಣ್ಣಗೆ ಹೆಚ್ಕೋಬೇಕು, ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸಿ ಉಪ್ಪು ಖಾರದ ಪುಡಿ ಬೆರೆಸಿ ಅದನ್ನು ಪಲ್ಯ ಅಂತ ಬಳಸಬಹುದು. ದಾಸವಾಳದ ಎಲೆಯನ್ನು ರುಬ್ಬಿ ರಸ ತೆಗೆದಿಟ್ಕೋಬೇಕು. ಆ ನಂತರ ಅದಕ್ಕೆ ಬೆಲ್ಲ ಅಥವಾ ಸಕ್ಕರೆ ಹಾಗೂ ನೀರು ಇದನ್ನೆಲ್ಲ ಬೆರೆಸಿ ಪಾನೀಯ ತಯಾರಿಸಬಹುದು. ಬೇಸಿಗೆಯಲ್ಲಿ ಇದು ಸುಲಭವಾಗಿ ತಯಾರಿಸಬಲ್ಲಂಥ ಒಂದು ತಂಪು ಪಾನೀಯ ಆಗತ್ತೆ. ದಾಸವಾಳದ ಹೂವಿನ ಶರಬತ್ತು ಹೇಗೆ ಅಂತಂದರೆ, ದಾಸವಾಳದ ಹೂವನ್ನು ವಿಶೇಷವಾಗಿ ಬಿಳಿ ದಾಸವಾಳದ ಹೂವನ್ನು ರುಬ್ಬಿ ರಸ ತೆಗೆದು ಅದಕ್ಕೆ ನೀರು ಸಕ್ಕರೆ ಬೆರೆಸಿ ಕುಡಿಬೇಕು. ಇದು ಉತ್ತಮ ದಾಹ ಶಾಮಕ. ಒಂದು ಲೋಟ ಸಕ್ಕರೆಗೆ ಸ್ವಲ್ಪ ನೀರು ಬೆರೆಸಿ ಸಕ್ಕರೆ ಪಾಕ ತಯಾರಿಸಿಟ್ಕೋಬೇಕು. ಅದಕ್ಕೆ ಒಂದು ಲೋಟ ದಾಸವಾಳದ ಹೂವಿನ ರಸ ಬೆರೆಸಿ ಒಲೆಯ ಮೇಲಿಟ್ಟು ನೀರಿನ ಅಂಶ ಇಂಗೋವರೆಗೂ ಕುದಿಸ್ಬೇಕು. ಆಮೇಲೆ ಇಳಿಸಿ ಆರಿಸಿ ಬಾಟ್ಲಿಲಿ ತುಂಬಿಟ್ಕೋಬೇಕು. ಬೇಕಾದಾಗ 2 ಚಮಚ ರಸಕ್ಕೆ 1 ಲೋಟ ನೀರು ಬೆರೆಸಿ ಕುಡಿಬೇಕು. ಚೀನಾ ಮತ್ತು ಜಪಾನ್ ದೇಶಗಳಲ್ಲಿ ಅತಿಥಿಗಳಿಗೆ ಸತ್ಕಾರ ಮಾಡೋದಕ್ಕೆ ಇಂಥದೇ ಜ್ಯೂಸ್ ಕೊಡ್ತಾರೆ. ಇನ್ನು ತಂಬುಳಿ. ದಾಸವಾಳದ ಹೂವನ್ನು ಸ್ವಲ್ಪ ಎಣ್ಣೆಯಲ್ಲಿ ಜೀರಿಗೆ ಕೊಬ್ಬರಿ ತುರಿ ಹಾಕಿ ಹುರಿದು ರುಬ್ಬಿಕೊಂಡು ಮೊಸರಿನಲ್ಲಿ ಅಥವಾ ಮಜ್ಜಿಗೆಯಲ್ಲಿ ಬೆರೆಸಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಆಹಾರದ ಜೊತೆಗೆ ಬಳಸಬೇಕು. ಇದನ್ನು ದಾಸವಾಳದ ತಂಬುಳಿ ಅಂತಾರೆ. ದಾಸವಾಳದ ಹೂವುಗಳನ್ನು ಹೆಚ್ಚಿಟ್ಕೊಂಡು ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟಿನಲ್ಲಿ ಬೆರೆಸಿ ರೊಟ್ಟಿ ಕೂಡ ತಟ್ಟಬಹುದು. ಇಡ್ಲಿ ಅಥವಾ ದೋಸೆ ತಯಾರಿಸುವಾಗ ಹುದುಗು ಬರಿಸೋಕೆ ಉದ್ದಿನ ಬೇಳೆ ಬದಲು ಅಕ್ಕಿಯ ಜೊತೆಗೆ ದಾಸವಾಳದ ಎಲೆಗಳನ್ನು ಬಳಸಬಹುದು ಅನ್ನೋದನ್ನ ನೀವೆಲ್ಲ ಗಮನಿಸಬೇಕು.
0: ಇದುವರೆಗೂ ಆರೋಗ್ಯ ಬಿಂದುವಿನಲ್ಲಿ ದಾಸವಾಳ ಹೂವಿನ ಉಪಯೋಗಗಳ ಕುರಿತು ಮಾಹಿತಿಯನ್ನ ಕೇಳಿದಿರಿ. ಕೇಳುಗರೇ ಗಮನಿಸಿ, ಇನ್ನು ಮುಂದೆ 8:30 ನಮ್ಮ ನಿಲಯದಿಂದ 2026ನೇ ಸಾಲಿನಲ್ಲಿ ಮಲೇಷಿಯಾದಲ್ಲಿ ಜರುಗಿದ 38ನೇ ಇಂಟರ್ನ್ಯಾಷನಲ್ ಮಾಸ್ಟರ್ ಅಥ್ಲೆಟಿಕ್ಸ್ ಓಪನ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ಬೆಳ್ಳಿ ಪದಕವನ್ನು ಪಡೆದ ಚಿತ್ರದುರ್ಗದ ಸತೀಶ್ ಕುಮಾರ್ ಯು ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಕೇಳುಗರೇ ಗಮನಿಸಿ, ಇನ್ನು ಮುಂದೆ 10:00 ನಮ್ಮ ನಿಲಯದಿಂದ ಹಲವು ಕೇಳುಗರೇ ನೇರ ಫೋನ್ ಇನ್ ಕಾರ್ಯಕ್ರಮ. ನಮ್ಮ ವಿಷಯಕ್ಕೆ ನಿಮ್ಮ ಮಾತು ಪ್ರಸಾರವಾಗಲಿದೆ. ಇವತ್ತಿನ ವಿಷಯ, ನಾಳೆ ಜುಲೈ 7ರಂದು ಅಂತಾರಾಷ್ಟ್ರೀಯ ಕ್ಷಮೆಯ ದಿನ, ಗ್ಲೋಬಲ್ ಫರ್ಗಿವ್ನೆಸ್ ಡೇ. ಈ ದಿನದ ಸಂದರ್ಭದಲ್ಲಿ ನಮ್ಮ ಬದುಕಿನಲ್ಲಿ ಕ್ಷಮೆ ಎನ್ನುವುದು ಎಷ್ಟು ಮುಖ್ಯ, ಎಷ್ಟು ಮುಖ್ಯ ಪಾತ್ರವನ್ನು ವಹಿಸುತ್ತೆ, ಈ ಕುರಿತು ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141972722.

ಕೇಳುಗರೆ, ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:30 ಯುವತರಂಗ. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಮುಸ್ಟೂರು ಗ್ರಾಮದ ಕವಿ ಹಾಗೂ ಸಾಹಿತಿಗಳಾದ ಅಪ್ಪಾಜಿ ಮುಸ್ಟೂರು ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ.

ಆಕಾಶವಾಣಿ ಚಿತ್ರದುರ್ಗ, ಸಮಯ 6:55 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಮೂವತ್ತು ನಿಮಿಷಕ್ಕೆ 2026ನೇ ಸಾಲಿನಲ್ಲಿ ಮಲೇಷಿಯಾದಲ್ಲಿ ಜರುಗಿದ 38ನೇ ಇಂಟರ್ನ್ಯಾಷನಲ್ ಮಾಸ್ಟರ್ ಅಥ್ಲೆಟಿಕ್ಸ್ ಓಪನ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ಬೆಳ್ಳಿ ಪದಕವನ್ನು ಪಡೆದ ಚಿತ್ರದುರ್ಗದ ಸತೀಶ್ ಕುಮಾರ್ ಯು ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ.

ಕೇಳುಗರೆ, ಇಂದು ಸಂಜೆ 5:30 ನಮ್ಮ ನಿಲಯದಿಂದ ಯುವತರಂಗದಲ್ಲಿ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಮುಸ್ಟೂರು ಗ್ರಾಮದ ಕವಿ ಹಾಗೂ ಸಾಹಿತಿಗಳಾದ ಅಪ್ಪಾಜಿ ಮುಸ್ಟೂರು ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಕೇಳುಗರೆ, ಇಂದು ಸಂಜೆ 6:15 ಜನಪದ ಸಂಗೀತದಲ್ಲಿ ಚಿತ್ರದುರ್ಗ ತಾಲೂಕು ಸಿದ್ದಾಪುರ ಗ್ರಾಮದ ಗಂಗಮ್ಮ ಹಾಗೂ ಸಂಗಡಿಗರಿಂದ ಕರಿಯಮ್ಮ ದೇವಿ ಪದವನ್ನು ಕೇಳುವಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ಬಳಿಕ 7:05 ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ಬಿ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
1: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
1: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ

0: ಕೊಪ್ಪಳ ಜಿಲ್ಲೆ ಹಿರೇಬೆಣಕಲ್ಲಿನ ಮೋರ್ಯಾರ್ ಆವಾಸ ಸ್ಥಾನ ಅಭಿವೃದ್ಧಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ 80 ಲಕ್ಷ ರೂಪಾಯಿ ಅನುದಾನ. ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿದ್ಯುತ್ ಮತ್ತು ನೀರಿನ ಮಿತವ್ಯಯಕ್ಕೆ ಆಡಳಿತ ಸುಧಾರಣಾ ಇಲಾಖೆ ಒತ್ತು. ಮಾದಕ ದ್ರವ್ಯ ವ್ಯಸನ ಮುಕ್ತತೆ ಜಾಗೃತಿ ಕಾರ್ಯಾಗಾರ ಕಲಬುರಗಿಯಲ್ಲಿ ಸಂಪನ್ನ. ಇಂದು ವಿಶ್ವ ಪ್ರಾಣಿಜನ್ಯ ರೋಗಗಳ ಜನಜಾಗೃತಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಹಿರೇಬೆಣಕಲ್ಲಿನ ಆದಿಮಾನವ ಮೋರ್ಯಾರ್ ಆವಾಸ ಸ್ಥಾನದ ಬೆಟ್ಟಗಳು ಬೃಹತ್ ಶಿಲಾಯುಗದ ನೆಲೆಯಾಗಿದ್ದು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ತಾತ್ಕಾಲಿಕ ಸ್ಥಾನ ಪಡೆದಿವೆ. ಕುಬ್ಜರ ಬೆಟ್ಟ ಎಂದು ಕರೆಯಲಾಗುವ 7 ಬೆಟ್ಟಗಳಲ್ಲಿನ ಸಮಾಧಿ ವರ್ಣಚಿತ್ರಗಳ ಸಂರಕ್ಷಣೆ ಮತ್ತು ಮೂಲಸೌಕರ್ಯಗಳ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡಲಾಗುವುದು ಎಂದು ಕೊಪ್ಪಳ ಜಿಲ್ಲೆ ಉಸ್ತುವಾರಿ ಕಾರ್ಯದರ್ಶಿ ಕೆಪಿ ಮೋಹನ್ ರಾಜ್ ಆಕಾಶವಾಣಿಗೆ ತಿಳಿಸಿದ್ದಾರೆ. ಈ ಕುರಿತು ಒಂದು ವರದಿ.
1: ಹಿರೇಬೆಣಕಲ್ ಗ್ರಾಮದ ಮೋರ್ಯಾರ ಬೆಟ್ಟಗಳಲ್ಲಿ ಅರಣ್ಯ ಇಲಾಖೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಶೀಘ್ರ ಕೈಗೆತ್ತಿಕೊಳ್ಳಲಿದೆ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಮ್ಯಾಕ್ರೋ ಅನುದಾನದಡಿ 80 ಲಕ್ಷ ರೂಪಾಯಿ ಅನುದಾನ ಲಭ್ಯವಾಗಿದೆ. ಟೆಂಡರ್ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಮೋರ್ಯಾರ ಬೆಟ್ಟ ಸ್ಮಾರಕಗಳ ರಕ್ಷಣೆಗೆ ಎಲ್ಲ ರೀತಿಯ ಪ್ರಯತ್ನ ಜಿಲ್ಲಾಡಳಿತ ಕೈಗೊಳ್ಳಲಿದೆ ಎಂದು ಕೊಪ್ಪಳ ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ಮಾಹಿತಿ ನೀಡಿದ್ದಾರೆ. ಹಿರೇಬೆಣಕಲ್ ಮೋರ್ಯಾರ ಬೆಟ್ಟದಲ್ಲಿ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ 3 ರಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದು ಸ್ಮಾರಕ ಮಿತ್ರರ ನೇಮಕ ಹಾಗೂ ರಾತ್ರಿ ವೇಳೆ ಗಸ್ತು ನಿರ್ವಹಿಸಲಾಗುವುದು ಎಂದು ಪ್ರವಾಸೋದ್ಯಮ ಇಲಾಖೆ ಪ್ರಭಾರಿ ಸಹಾಯಕ ನಿರ್ದೇಶಕ ವಿಠಲ ಜಾಬಗೌಡರ್ ತಿಳಿಸಿದ್ದಾರೆ. ಮೋರ್ಯಾರ ಗುಡ್ಡದ ಮಹತ್ವ ಹಾಗೂ ವಿಶೇಷತೆಯ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಇತಿಹಾಸ ಸಂಶೋಧಕ ಹಾಗೂ ಕೆಎಸ್ಸಿಎ ಮಹಿಳಾ ಮಹಾವಿದ್ಯಾಲಯದ ಪ್ರಾಚಾರ್ಯ ಗಂಗಾವತಿಯ ಡಾಕ್ಟರ್ ಶರಣಬಸಪ್ಪ ಕೋಲ್ಕಾರ್.
2: ಹಿರೇಬೆಣಕಲ್ ದಕ್ಷಿಣ ಭಾರತದ ಅತ್ಯಂತ ಮಹತ್ವದ ಪ್ರಾಗೈತಿಹಾಸಿಕ ನೆಲೆಯಾಗಿದೆ. ಇಲ್ಲಿಯ ಮೋರೇರ್ ಗುಡ್ಡದ ಮೇಲೆ 3,000 ವರ್ಷಗಳ ಹಿಂದಿನ ಕಬ್ಬಿಣ ಯುಗ ಬೃಹತ್ ಶಿಲಾಯುಗಕ್ಕೆ ಸೇರಿದ ನೂರಾರು ಆಶ್ಚರ್ಯಕರ ಶಿಲಾ ಸಮಾಧಿಗಳು, ಶಿಲಾಕೋಣೆಗಳು ಮತ್ತು ಗವಿಚಿತ್ರಗಳಿವೆ. ಕ್ರಿಸ್ತಪೂರ್ವ 1200-200 ಬದುಕಿದ್ದ ಮೋರೇರ್ ಎಂಬ ಬುಡಕಟ್ಟು ಜನಾಂಗ ತಮ್ಮ ಸತ್ತವರಿಗಾಗಿ ನಿರ್ಮಿಸಿದ ಸ್ಮಾರಕಗಳೇ ಈ ಅಚ್ಚರಿಯ ಶಿಲಾ ಸಮಾಧಿಗಳು ಮತ್ತು ಶಿಲಾಕೋಣೆಗಳು. ಈ ಜನ ಸಾವಿನ ನಂತರದ ಜೀವನದ ಬಗ್ಗೆ ನಂಬಿಕೆಯನ್ನ ಹೊಂದಿದ್ದರು. ಹಾಗಾಗಿ ತಮ್ಮ ಪೂರ್ವಜರ ಆತ್ಮಗಳು ಪುನಃ ಬಂದು ವಾಸಿಸುತ್ತವೆ ಎಂಬ ನಂಬಿಕೆಯಿಂದ ಇಂಥ ಸಮಾಧಿಗಳನ್ನು ರಚಿಸಿದ್ದಾರೆ. 6 ಬೃಹತ್ ಕಲ್ಲು ಚಪ್ಪಡಿಗಳಿಂದ ಸಮಾಧಿಗಳು ಮತ್ತು ಕೋಣೆಗಳನ್ನು ನಿರ್ಮಿಸಿರುವುದು ತಾಂತ್ರಿಕವಾಗಿ ಅಚ್ಚರಿಯ ಸಂಗತಿಯಾಗಿದೆ. ಕಲ್ಲು ಚಪ್ಪಡಿಗಳನ್ನು ಕತ್ತರಿಸಿ ಅವುಗಳನ್ನು ಜೋಡಿಸಿರುವ ರೀತಿ ಆಶ್ಚರ್ಯವನ್ನು ಉಂಟು ಮಾಡುತ್ತದೆ. ಸುತ್ತಮುತ್ತಲಿನ ಗವಿ ಕಲ್ಲಾಸರಗಳಲ್ಲಿ ಚಿತ್ರಗಳನ್ನು ಬಿಡಿಸಿದ್ದು ಅವು ಆ ಜನರ ಜೀವನ ಸಂಸ್ಕೃತಿಯ ಮೇಲೆ ಬೆಳಕು ಬೀರುತ್ತವೆ. ಹಿರೇಬೆಣಕಲ್ ಪರಿಸರದಲ್ಲಿ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಗವಿಚಿತ್ರಗಳು ಕಂಡು ಬಂದಿವೆ. ಆದಿ ಮಾನವನ ಜೀವನ ಸಂಸ್ಕೃತಿಯ ಅಧ್ಯಯನಕ್ಕೆ ಪ್ರಯೋಗ ಶಾಲೆಯಂತಿರುವ ಹಿರೇಬೆಣಕಲ್ ಮೋರೇರ್ ಗುಡ್ಡವನ್ನ ವಿಶ್ವ ಪರಂಪರೆಯ ತಾಣವನ್ನಾಗಿ ಘೋಷಿಸಿ ಸಂರಕ್ಷಿಸಬೇಕಾಗಿದೆ.
0: ಬೆಂಗಳೂರಿನ ವಿಧಾನಸೌಧ ಸೇರಿದಂತೆ ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿದ್ಯುತ್ ಮತ್ತು ನೀರಿನ ಮಿತವ್ಯಯ ಹಾಗೂ ಸಂರಕ್ಷಣೆಗೆ ಆದ್ಯತೆ ನೀಡಲಾಗಿದೆ ಎಂದು ಆಡಳಿತ ಮತ್ತು ಸಿಬ್ಬಂದಿ ಸುಧಾರಣಾ ಇಲಾಖೆ ತಿಳಿಸಿದೆ. ವಿದ್ಯುತ್ ಹಿತಮಿತ ಬಳಕೆಗೆ ವಿಧಾನಸೌಧದ ಆವರಣದಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತಕ್ಕೆ ಅನುಗುಣವಾಗಿ ಸ್ವಯಂಚಾಲಿತ ಆನ್ಆಫ್ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲ ಹವಾನಿಯಂತ್ರಕಗಳನ್ನು 24-26 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿಯೇ ಬಳಸುವಂತೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಲಾಗಿದೆ. ನೀರಿನ ಸಂರಕ್ಷಣೆಯ ದೃಷ್ಟಿಯಿಂದ ಮೇಲ್ಮಟ್ಟದ ನೀರಿನ ಟ್ಯಾಂಕ್ಗಳಿಂದ ನೀರು ವ್ಯರ್ಥವಾಗಿ ಹರಿಯದಂತೆ ತಡೆಯಲು ಬಾಲ್ ವಾಲ್ವ್ಗಳನ್ನು ಅಳವಡಿಸಲಾಗಿದೆ. ವಿಧಾನಸೌಧದ ಉದ್ಯಾನಗಳ ನಿರ್ವಹಣೆಗೆ ಕೇವಲ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಬಳಸಲಾಗುತ್ತಿದೆ. ಮಳೆ ನೀರು ಕೊಯ್ಲು ವ್ಯವಸ್ಥೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಕ್ರಮ ಕೈಗೊಳ್ಳಲಾಗಿದೆ. 15ನೇ ಕೇಂದ್ರ ಹಣಕಾಸು ಆಯೋಗದ ಅನುದಾನದಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು ಪೋತೇನಹಳ್ಳಿ, ವೇದಲವೇಣಿ, ಕದಿರೇನಹಳ್ಳಿ ಮತ್ತು ಜಿಲಾಕುಂಟೆಗೆ ತಲಾ 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಯುಷ್ಮಾನ್ ಭಾರತ ಆರೋಗ್ಯ ಕೇಂದ್ರಗಳನ್ನು ನಿರ್ಮಿಸಲಾಗುತ್ತಿದೆ. ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿಗಳಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾ ಕೆ ಸುಧಾಕರ್ ಇಂದು ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಕಸಿತ ಭಾರತ 2047 ಕನಸನ್ನು ನನಸು ಮಾಡಲು ಮಾದಕ ದ್ರವ್ಯಗಳ ವ್ಯಸನದಿಂದ ಯುವಜನತೆ ದೂರವಿರಬೇಕು, ಕಾನೂನಿನ ಅರಿವು ಹೊಂದಿ ಜವಾಬ್ದಾರಿಯುತ ಪ್ರಜೆಗಳಾಗಬೇಕು ಎಂದು ಕಲಬುರಗಿ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಜಿಎಲ್ ಲಕ್ಷ್ಮೀನಾರಾಯಣ ಕರೆ ನೀಡಿದ್ದಾರೆ. ಶರಣಬಸವೇಶ್ವರ ವಿಶ್ವವಿದ್ಯಾಲಯದ ಪೂಜ್ಯ ದೊಡ್ಡಪ್ಪ ಅಪ್ಪ ಸಭಾಂಗಣದಲ್ಲಿ ಪೊಸ್ಕೋ ಕಾಯ್ದೆ ಹಾಗೂ ಮಾದಕ ದ್ರವ್ಯ ವ್ಯಸನಮುಕ್ತತೆ ಜಾಗೃತಿ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಜಿಲ್ಲಾ ನ್ಯಾಯಾಧೀಶ ಶಶಿಧರ ಶೆಟ್ಟಿ ಮಾತನಾಡಿ, ಮಕ್ಕಳ ದೌರ್ಜನ್ಯ ಪ್ರಕರಣ ಕಂಡುಬಂದಲ್ಲಿ ಮಕ್ಕಳ ಸಹಾಯವಾಣಿ 1098 ಮತ್ತು ಮಾದಕ ವಸ್ತುಗಳ ಸಾಗಣೆ ಅಥವಾ ಮಾರಾಟದ ಬಗ್ಗೆ 1933 ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಕೋರಿದರು. ಅಖಿಲ ಭಾರತ ಗಂಧರ್ವ ಮಹಾವಿದ್ಯಾಲಯ ಆಯೋಜಿಸುವ ವಿಶಾರದ ಪರೀಕ್ಷೆಯಲ್ಲಿ ಧಾರವಾಡದ ಯುವ ತಬಲಾ ಪ್ರತಿಭೆ ಅಥರ್ವ ರಾಘವೇಂದ್ರ ಘಂಟಣ್ಣವರ್ ಅಖಿಲ ಭಾರತ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಪ್ರಸ್ತುತ ಧಾರವಾಡದ ಜನತಾ ಶಿಕ್ಷಣ ಸಮಿತಿಯ ಆರ್ಎಸ್ ಹುಕ್ಕೇರಿಕರ್ ಪಿಯು ಮಹಾವಿದ್ಯಾಲಯದ ವಿಜ್ಞಾನ ವಿಭಾಗದಲ್ಲಿ ದ್ವಿತೀಯ ವರ್ಷದ ವಿದ್ಯಾರ್ಥಿಯಾಗಿರುವ ಅಥರ್ವ ಖ್ಯಾತ ತಬಲಾಪಟು ಡಾ ಶ್ರೀಹರಿ ದಿಗ್ಗಾವಿ ಅವರಲ್ಲಿ ತಬಲಾ ವ್ಯಾಸಂಗ ಮಾಡುತ್ತಿದ್ದಾರೆ. ಯುವ ಪ್ರತಿಭೆ ಅಥರ್ವ ಘಂಟಣ್ಣವರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
4: ನಾನು ನನ್ನ ಓದಿನೊಂದಿಗೆ ತಬ್ಲಾನು ಅಷ್ಟೇ ಸಮವಾಗಿ ಇಂಪಾರ್ಟೆನ್ಸ್ ಕೊಟ್ಟು ಮಾಡ್ಕೋತಾ ಬಂದಿದ್ದೀನಿ. ನಾನು ಮೊದಲಿಗೆ ಡಾಕ್ಟರ್ ಮಂಜುನಾಥ್ ಜೋಶಿ ಸರ್ ಕಡೆ 2 ಕಾಲ ತಬ್ಲಾ ಅಭ್ಯಾಸ ಮಾಡಿದೆ. ಈಗ ಕಳೆದ 12 ನಾನು ಡಾಕ್ಟರ್ ಶ್ರೀಹರಿ ತಿಗ್ಗಾವಿ ಸರ್ ಅಲ್ಲಿ ನಾನು ತಬ್ಲಾ ಅಭ್ಯಾಸ ಮಾಡ್ತಾ ಇದ್ದೀನಿ. ಅವ್ರು ನಂಗೆ ಗುರುಗಳಷ್ಟೇ ಅಲ್ಲ, ಅವ್ರು ನಂಗೊಂದು ರೋಲ್ ಮಾಡೆಲ್ ಇದ್ದಂಗೆ. ಅವರೊಂದಿಗೆ ನಂಗೆ ನಮ್ಮಪ್ಪ ಅಮ್ಮ ಮತ್ತೆ ನಮ್ಮ ಪರಿವಾರದವರು ಎಲ್ಲಾರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವರಿಗೂ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನಾವು ಎಷ್ಟು ಸಾಧ್ಯನೋ ಅಷ್ಟು ಟೈಮ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನಮ್ಮ ಎಲ್ಲಾ ಫ್ರೀ ಟೈಮ್ ನಲ್ಲೂ ನಮ್ಮ ಕೆರಿಯರ್ ಡೆವಲಪ್ಮೆಂಟ್ ಅಥವಾ ಕಲ್ಚರಲ್ ಆಕ್ಟಿವಿಟೀಸ್ ತಬ್ಲಾ ಪ್ರಾಕ್ಟೀಸ್ ಗೆ ಹಾಕೊಂಡ್ರೆ ಡೆವಲಪ್ಮೆಂಟ್ ಚೆನ್ನಾಗುತ್ತೆ. ಬಹಳಷ್ಟು ವರ್ಷಗಳ ಪರಿಶ್ರಮ ಇದಕ್ಕೆ ಬೇಕಾಗುತ್ತೆ. ಗುರುಗಳು ನಡೆಸಿದ ಹಾದಿಯಲ್ಲಿ ನೀವು ನಡ್ಕೊಂತ ಹೋದ್ರೆ ನಿಮ್ಮ ಸಾಧನೆ ಉತ್ತುಂಗಕ್ಕೆ ಏರ್ಬೋದು ಅನ್ನೋದ್ ನನ್ನ ಅಭಿಪ್ರಾಯ.
3: ಪ್ರಾಣಿಗಳು ಮತ್ತು ಮನುಷ್ಯರ ಮಧ್ಯೆ ಹರಡುವ ರೋಗಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ವಿಶ್ವ ಪ್ರಾಣಿಜನ್ಯ ರೋಗ ದಿನಾಚರಣೆ ಇಂದು. ಮೃಗಜನ್ಯ ರೋಗಗಳು ಹೆಚ್ಚಾಗುತ್ತಿವೆ, ಜವಾಬ್ದಾರಿ ಹಂಚಿಕೆ ಹಾಗೂ ಸ್ಥಳಾವಕಾಶ ಎಂಬ ಧ್ಯೇಯದೊಂದಿಗೆ ವಿಶ್ವ ಪ್ರಾಣಿಜನ್ಯ ರೋಗ ದಿನವನ್ನು ಜನಜಾಗೃತಿ ಜಾಥಾ ಹಾಗೂ ಕಾರ್ಯಕ್ರಮಗಳ ಮೂಲಕ ವಿವಿಧೆಡೆ ಆಚರಿಸಲಾಗುತ್ತಿದೆ. ರಾಮನಗರ ಜಿಲ್ಲೆ ಬಸನಪುರದ ಶ್ರೀರಾಮದೇವರ ಬೆಟ್ಟದ ರಣಹದ್ದುಗಳ ವನ್ಯಜೀವಿ ಧಾಮದಲ್ಲಿ ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಸಸಿ ನೆಟ್ಟರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಮೂರ್ತಿಗಳಾದ ಎಸ್ ವಿಶ್ವಜಿತ್ ಶೆಟ್ಟಿಯವರು ನಗರದ ಜಿಲ್ಲಾ ನ್ಯಾಯಾಲಯಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಸಾಂಪ್ರದಾಯಿಕ ಕುಶಲಕರ್ಮಿಗಳ ಅಭಿವೃದ್ಧಿಗಾಗಿ ಪಿಎಂ ವಿಶ್ವಕರ್ಮ ಯೋಜನೆ ಅನುಷ್ಠಾನಗೊಂಡಿದ್ದು, ಜಾಂಗೀಡ್ ಬ್ರಾಹ್ಮಣ ಸಮುದಾಯ ಸದುಪಯೋಗ ಪಡೆದು ಉದ್ಯಮಶೀಲರಾಗಬೇಕು ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅಖಿಲ ಭಾರತ ಜಾಂಗೀಡ್ ಬ್ರಾಹ್ಮಣ ಮಹಾಸಭಾ ಆಯೋಜಿಸಿದ್ದ ರಾಷ್ಟೀಯ ಸಾಮಾಜಿಕ ವಿಚಾರ ಸಂಕಿರಣ ಉದ್ಘಾಟಿಸಿ ಅವರು ಮಾತನಾಡಿದರು. ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆ ಸಮಾಜದಲ್ಲಿ ಪರಿಣಾಮಕಾರಿಯಾಗಿ ಜಾರಿಗೊಂಡು ಹೆಣ್ಣುಮಗು ಸಬಲಗೊಳ್ಳಬೇಕು ಎಂದು ರಾಜ್ಯಪಾಲರು ಆಶಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊಪ್ಪಳ ಜಿಲ್ಲೆ ಹಿರೇಬೆಣಕಲ್ಲಿನ ಮೋರಿಯಾರ್ ಆವಾಸ ಸ್ಥಾನ ಅಭಿವೃದ್ಧಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ 80 ಲಕ್ಷ ರೂಪಾಯಿ ಅನುದಾನ. ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿದ್ಯುತ್ ಮತ್ತು ನೀರಿನ ಮಿತವ್ಯಯ

0: ಇಲಾಖೆ, ಆಡಳಿತ ಸುಧಾರಣಾ ಇಲಾಖೆ ಒತ್ತು. ಮಾದಕ ದ್ರವ್ಯ ವ್ಯಸನ ಮುಕ್ತತೆ ಜಾಗೃತಿ ಕಾರ್ಯಾಗಾರ ಕಲಬುರಗಿಯಲ್ಲಿ ಸಂಪನ್ನ. ಇಂದು ವಿಶ್ವ ಪ್ರಾಣಿಜನ್ಯ ರೋಗಗಳ ಜನಜಾಗೃತಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಚಿತ್ರದುರ್ಗ 102.6 FM, ಸಮಯ 7:15:46. ಇದೀಗ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ.

ಭಾವತರಂಗ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಡಾಕ್ಟರ್ ದೊಡ್ಡರಂಗೇಗೌಡ ಅವರ ರಚನೆಯ ಭಾವಗೀತೆಗೆ ಧ್ವನಿಯಾಗಿದ್ದಾರೆ ಮೈಸೂರು ಅನಂತಸ್ವಾಮಿ ಮತ್ತು ಸಂಘಟಕರು.

0: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
1: ಓಯ್ ಬಸಣ್ಣ, ಬಿಲ್ಲು ಅಲ್ಲೇನೆ, ಕಸನ್ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ, ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ, ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
4: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಎಂ ಗೋಪಾಲಕೃಷ್ಣ ಅಡಿಗ ಅವರ ರಚನೆ.

ಇದುವರೆಗೂ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ ಮೂಡಿ ಬಂದಿತು. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಇದೀಗ ಸೇವಾ ಮಾಹಿತಿ. ಕೇಳುಗರೆ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗಗಳ ಪ್ರವರ್ಗ 1, 2A, 3A, 3B ವರ್ಗಕ್ಕೆ ಸೇರಿದ ನಿರುದ್ಯೋಗಿ ಕಾನೂನು ಪದವೀಧರರನ್ನು ನ್ಯಾಯಾಂಗ ತರಬೇತಿ ಯೋಜನೆಯಡಿ 2026-2027 ಸಾಲಿನಲ್ಲಿ ಆಯ್ಕೆಯನ್ನು ಮಾಡಲು ಖಾಲಿ ಇರುವ 10 ಸ್ಥಾನಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆಸಕ್ತರು ಜಿಲ್ಲಾ ಅಧಿಕಾರಿಗಳು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಡಿ ದೇವರಾಜ ಅರಸು ಭವನ, ಸ್ಟೇಡಿಯಂ ರಸ್ತೆ, ಚಿತ್ರದುರ್ಗ ಇವರನ್ನು ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ನಿಗದಿತ ಅರ್ಜಿ ನಮೂನೆಗಳನ್ನು ಪಡೆಯಬಹುದಾಗಿದ್ದು, ಅರ್ಜಿ ಸಲ್ಲಿಸಲು ಇದೇ ತಿಂಗಳ 31/7/2026 ಕೊನೆಯ ದಿನಾಂಕವಾಗಿದೆ.

ಆತ್ಮೀಯ ರೈತ ಬಾಂಧವರೇ, ಗಮನಿಸಿ, ನಾಳೆ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 6:51 ನಮ್ಮ ನಿಲಯದಿಂದ ಹಲವು ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ: ತಡ ಮುಂಗಾರಿಕೆಗೆ ಸೂಕ್ತ ಬೆಳೆಗಳ ಆಯ್ಕೆ ಮತ್ತು ನಿರ್ವಹಣೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞರಾದ ಡಾಕ್ಟರ್ ಬಿಒ ಮಲ್ಲಿಕಾರ್ಜುನ್. ನೀವುಗಳು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 9448640273. ಮತ್ತೊಂದು ಸಂಖ್ಯೆ 9141970272. ಸ್ಥಿರ ದೂರವಾಣಿ ಸಂಖ್ಯೆ 0819429256.

ಕೇಳುಗರೆ ಗಮನಿಸಿ, ಇನ್ನು ಮುಂದೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಕೇಳುಗರೆ ನೇರ ಫೋನ್ ಇನ್ ಕಾರ್ಯಕ್ರಮ. ನಮ್ಮ ವಿಷಯಕ್ಕೆ ನಿಮ್ಮ ಮಾತು ಪ್ರಸಾರವಾಗಲಿದೆ. ಇವತ್ತಿನ ವಿಷಯ, ನಾಳೆ ಜುಲೈ 7ರಂದು ಜಾಗತಿಕ ಕ್ಷಮೆಯ ದಿನ, ಗ್ಲೋಬಲ್ ಫರ್ಗಿವ್ನೆಸ್ ಡೇ. ಈ ದಿನದ ಸಂದರ್ಭದಲ್ಲಿ ನಮ್ಮ ಬದುಕಿನಲ್ಲಿ ಕ್ಷಮೆ ಎನ್ನುವುದು ಎಷ್ಟು ಮುಖ್ಯ ಪಾತ್ರವನ್ನು ವಹಿಸುತ್ತೆ, ಈ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಸ್ನೇಹಿತರೆ, ಇಂದು ಸಂಜೆ ಚಂದ್ರವಳ್ಳಿ ಪ್ರಸಾರದಲ್ಲಿ 6:51 ನಮ್ಮ ನಿಲಯದಿಂದ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 98 ಪ್ರಸಾರವಾಗಲಿದೆ. ವಿಷಯ, ಸಿರಿಧಾನ್ಯವೆಂಬ ಸಂಪತ್ತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಎಂ ಶೋಭಾ ಆದ್ರಿಕಟ್ಟೆ, ಪಿಎಂ ಸುಮಾ ಆನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ ಆರಾಧ್ಯ ಸೋಮೇನಹಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಇದುವರೆಗೂ ಸೇವಾ ಮಾಹಿತಿ ಕೇಳಿದಿರಿ ಆಕಾಶವಾಣಿ ಚಿತ್ರದುರ್ಗ. ಸಮಯ 7:35 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.

ಶುಭಾಶಯಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ 6 ದಿನಗಳ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಭಾರತದ ಅಧ್ಯಕ್ಷತೆಯಲ್ಲಿ 2 ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭ. ಮುಂಬೈನಲ್ಲಿ ಮುಂದುವರೆದ ಮಳೆ ಅಬ್ಬರ, ಕಟ್ಟಡ ಕುಸಿದು ಕನಿಷ್ಠ 6 ಜನರು ಸಾವು. ಹಾಗೂ ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್, ದಾಖಲೆಯ 7ನೇ ಬಾರಿಗೆ ವಿಶ್ವಕಪ್ ಕಿರೀಟ ಮುಡಿಗೇರಿಸಿಕೊಂಡ ಆಸ್ಟ್ರೇಲಿಯಾ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ 6 ದಿನಗಳ ಭೇಟಿ ನೀಡಲಿದ್ದಾರೆ. 3 ರಾಷ್ಟಗಳ ಪ್ರವಾಸದ ಮೊದಲ ಚರಣದಲ್ಲಿ ಪ್ರಧಾನಿ ಅವರು ಇಂದು ಇಂಡೋನೇಷ್ಯಾಗೆ ಭೇಟಿ ನೀಡಲಿದ್ದಾರೆ. ಗುರುದೇವ್ ರವೀಂದ್ರನಾಥ ಟ್ಯಾಗೂರರ ಭೇಟಿಯ ಶತಮಾನೋತ್ಸವದ ಅಂಗವಾಗಿ 15 ತಿಂಗಳ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಇಂಡೋನೇಷ್ಯಾ ಆಚರಿಸಲಿದೆ. ಈ ಕುರಿತು ಮಾಹಿತಿ ನೀಡಿದ ಇಂಡೋನೇಷ್ಯಾದಲ್ಲಿನ ಭಾರತದ ರಾಯಭಾರಿ ಸಂದೀಪ್ ಚಕ್ರವರ್ತಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭೇಟಿಯ ವೇಳೆ ಈ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗುವುದು.

0: ಶಿಯಾಗೆ ಭೇಟಿ ನೀಡಲಿದ್ದಾರೆ. ಗುರುದೇವ್ ರವೀಂದ್ರನಾಥ ಟ್ಯಾಗೂರರ ಭೇಟಿಯ ಶತಮಾನೋತ್ಸವದ ಅಂಗವಾಗಿ 15 ತಿಂಗಳ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಇಂಡೋನೇಷ್ಯಾ ಆಚರಿಸಲಿದೆ. ಈ ಕುರಿತು ಮಾಹಿತಿ ನೀಡಿದ ಇಂಡೋನೇಷ್ಯಾದಲ್ಲಿನ ಭಾರತದ ರಾಯಭಾರಿ ಸಂದೀಪ್ ಚಕ್ರವರ್ತಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭೇಟಿಯ ವೇಳೆ ಈ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗುವುದು. ಉಭಯ ದೇಶಗಳ ನಡುವಿನ ಸಾಂಸ್ಕೃತಿಕ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಪ್ರದರ್ಶನಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವರ್ಷವಿಡೀ ಹಮ್ಮಿಕೊಳ್ಳಲಾಗುವುದು. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸಲಿದ್ದು ಉಭಯ ದೇಶಗಳ ನಡುವೆ ಪಾಲುದಾರಿಕೆಯಲ್ಲಿ ಆಗಿರುವ ಪ್ರಗತಿಯನ್ನು ಪರಿಶೀಲಿಸಲಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ 2 ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ಕೇರಳಂನ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭವಾಗಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಹಿರಿಯ ಸರ್ಕಾರಿ ಅಧಿಕಾರಿಗಳು ಒಟ್ಟಾಗಿ ಸೇರಿ ಎಲ್ಲಾ ವಲಯಗಳಲ್ಲಿ ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ನೇತೃತ್ವದ ಅಭಿವೃದ್ದಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವಾಲಯ ತಿಳಿಸಿದೆ. ಮಹಿಳಾ ಕಾರ್ಯಪಡೆ ಸಭೆಯು ಸದಸ್ಯ ರಾಷ್ಟಗಳಿಗೆ ಮಹಿಳಾ ನೇತೃತ್ವದ ಅಭಿವೃದ್ದಿಯನ್ನು ಮುನ್ನಡೆಸುವ ನಿಟ್ಟಿನಲ್ಲಿ ಒಮ್ಮತವನ್ನು ಮೂಡಿಸಲು ಅವಕಾಶ ಒದಗಿಸುತ್ತದೆ. ಬ್ರಿಕ್ಸ್ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ 2 ದಿನಗಳ ಸಭೆಯು ಇಂದಿನಿಂದ ಅಸ್ಸಾಂನ ಗೌಹಾಟಿಯಲ್ಲಿ ಆರಂಭವಾಗಲಿದೆ. ಈ ಸಭೆಗೆ ಭಾರತ ಆತಿಥ್ಯ ವಹಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದು ಸಂಸ್ಥೆಗಳ ನಡುವಿನ ನಿರಂತರ ಸಹಕಾರವನ್ನು ಬಲಪಡಿಸುವುದು ಮತ್ತು ಕಾರ್ಯಾಚರಣಾ ಮಟ್ಟದಲ್ಲಿ ಇನ್ನಷ್ಟು ಸಮನ್ವಯ ಸಾಧಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಕಾರ್ಯಾಚರಣಾ ಸಮನ್ವಯ ಬಲಪಡಿಸುವಿಕೆ, ಗುಪ್ತಚರ ಮಾಹಿತಿ ವಿನಿಮಯ, ಸಾಮರ್ಥ್ಯ ಅಭಿವೃದ್ದಿ ಹಾಗೂ ಮಾದಕ ವಸ್ತುಗಳಿಗೆ ಸಂಬಂಧಿಸಿದ ಹೊಸ ಸವಾಲುಗಳನ್ನು ಎದುರಿಸಲು ಜಂಟಿ ಕಾರ್ಯತಂತ್ರ ರೂಪಿಸುವ ಕುರಿತು ಚರ್ಚೆ ನಿರೀಕ್ಷಿಸಲಾಗಿದೆ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಕೇಂದ್ರ ಸಹಕಾರ ಸಚಿವಾಲಯದ 5ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಹಕಾರದಿಂದ ಸಮೃದ್ಧಿ ಪರಿಕಲ್ಪನೆಗೆ ಅನುಗುಣವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು 232 ಧಾನ್ಯ ಸಂಗ್ರಹ ಗೋದಾಮುಗಳ ಉದ್ಘಾಟನೆ, ಸಹಕಾರ ವನಕ್ಕೆ ಭೂಮಿಪೂಜೆ ಸೇರಿದಂತೆ ಹಲವು ಮಹತ್ವದ ಯೋಜನೆಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಸ್ವಿಟ್ಜರ್ಲ್ಯಾಂಡ್ನ ಜಿನಿವಾದಲ್ಲಿ ಇಂದಿನಿಂದ 3 ದಿನ ನಡೆಯಲಿರುವ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ತಜ್ಞರ ಅಂತರ ಸರ್ಕಾರಿ ಗುಂಪಿನ 9ನೇ ಸಭೆಯ ಅಧ್ಯಕ್ಷತೆಯನ್ನು ಭಾರತ ವಹಿಸಲಿದೆ. ಈ ಸಭೆಯಲ್ಲಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟಗಳು, ಅಂತಾರಾಷ್ಟೀಯ ಸಂಸ್ಥೆಗಳು, ಗ್ರಾಹಕರ ಸಂರಕ್ಷಣಾ ಪ್ರಾಧಿಕಾರಗಳು, ಶಿಕ್ಷಣ ತಜ್ಞರು ಸೇರಿದಂತೆ ಸಂಬಂಧಿತರು ಭಾಗವಹಿಸಿ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ಸಹಕಾರ ಹಾಗೂ ಸಂವಾದಕ್ಕೆ ಈ ಅಂತರ ಸರ್ಕಾರಿ ತಜ್ಞರ ಗುಂಪು ಪ್ರಮುಖ ವೇದಿಕೆಯಾಗಿದೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ಈ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಭಾರತಕ್ಕೆ ರಸಗೊಬ್ಬರಗಳು ಮತ್ತು ರಸಗೊಬ್ಬರ ಕಚ್ಚಾ ವಸ್ತುಗಳನ್ನು ಸಾಗಿಸುತ್ತಿದ್ದ ಒಟ್ಟು 15 ಹಡಗುಗಳು ಹಾರ್ಮೋಸ್ ಜಲಸಂಧಿಯನ್ನು ಸುರಕ್ಷಿತವಾಗಿ ದಾಟಿವೆ ಎಂದು ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ ತಿಳಿಸಿದೆ. 15 ಹಡಗುಗಳಲ್ಲಿ 3.32 ಲಕ್ಷ ಮೆಟ್ರಿಕ್ ಟನ್ ಯೂರಿಯಾವನ್ನು ಹೊತ್ತು 8 ಹಡಗುಗಳು, 2.57 ಲಕ್ಷ ಮೆಟ್ರಿಕ್ ಟನ್ ಡೈ ಅಮೋನಿಯಾ ಫಾಸ್ಫೇಟ್ ಅನ್ನು ಹೊತ್ತ 4 ಹಡಗುಗಳು ಮತ್ತು 1.11 ಲಕ್ಷ ಮೆಟ್ರಿಕ್ ಟನ್ ಸಲ್ಫರ್ ಅನ್ನು ಹೊತ್ತ 3 ಹಡಗುಗಳು ಭಾರತಕ್ಕೆ ಪ್ರಯಾಣ ಬೆಳೆಸುತ್ತಿವೆ. ಇನ್ನು 5 ಹಡಗುಗಳು ಭಾರತಕ್ಕೆ ಪ್ರಯಾಣ ಬೆಳೆಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂಬೈನಲ್ಲಿ ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆಗೆ ಮನ್ಕೂಡ್ ಪ್ರದೇಶದಲ್ಲಿ 3 ಅಂತಸ್ತಿನ ಕಟ್ಟಡ ಕುಸಿದು ಕನಿಷ್ಠ 6 ಜನರು ಸಾವನ್ನಪ್ಪಿದ್ದು ಒಬ್ಬ

0: ಗಾಯಗೊಂಡಿದ್ದಾರೆ. ಅವಶೇಷಗಳ ಅಡಿಯಲ್ಲಿ ಒಬ್ಬ ವ್ಯಕ್ತಿ ಸಿಲುಕಿರುವ ಶಂಕೆ ಇದ್ದು, ರಾಷ್ಟೀಯ ವಿಪತ್ತು ಪ್ರಕ್ರಿಯಾ ಪಡೆ ಎನ್ಡಿಆರ್ಎಫ್ ಮತ್ತು ವಿವಿಧ ಸಂಸ್ಥೆಗಳ ಸಿಬ್ಬಂದಿ ಆತನನ್ನು ಪತ್ತೆ ಹಚ್ಚಲು ಕಾರ್ಯಾಚರಣೆ ನಡೆಸುತ್ತಿವೆ. ಗಾಯಗೊಂಡವರನ್ನು ರಾಜವಾಡಿಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಮಳೆಯಿಂದಾಗಿ ಕಟ್ಟಡದ ಭಾಗವಾಗಿರುವ 3 ಠಾರಗಳು ಕುಸಿದು ಬಿದ್ದಿದ್ದು, ಅಗ್ನಿಶಾಮಕ ದಳ, ಮುಂಬೈ ಪೊಲೀಸರು, ಬಿಎಂಸಿ ವಾರ್ಡ್ ಕಚೇರಿ ಮತ್ತು 108 ಆಂಬ್ಯುಲೆನ್ಸ್ ಸೇವೆಗಳ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಶಂಕಿತ ವ್ಯಕ್ತಿಯನ್ನು ಹೊರತೆಗೆಯಲು ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಇಂದು ತನ್ನ ಸದಸ್ಯರ ಸಭೆಯನ್ನು ಕರೆದಿದೆ. ಟ್ರಸ್ಟ್ ಸ್ವೀಕರಿಸಿದ ದೇಣಿಗೆಗಳ ಎಣಿಕೆಯನ್ನು ತನಿಖೆ ಮಾಡುತ್ತಿರುವ ವಿಶೇಷ ತನಿಖಾ ತಂಡ ಎಸ್ಐಟಿ ತನಿಖೆಯಲ್ಲಿ ಹೊರಬಿದ್ದಿರುವ ಅಂಶಗಳು ಸೇರಿದಂತೆ ಹಲವಾರು ಪ್ರಮುಖ ಆಡಳಿತಾತ್ಮಕ ಮತ್ತು ಆರ್ಥಿಕ ವಿಷಯಗಳ ಕುರಿತು ಚರ್ಚಿಸಲು ಸಭೆ ಕರೆಯಲಾಗಿದೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪಾಕಿಸ್ತಾನಿ ಪಡೆಗಳು ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸಿದಾಗ ಒಬ್ಬ ವ್ಯಕ್ತಿ ಸಾವನ್ನಪ್ಪಿ ಹಲವರು ಗಾಯಗೊಂಡ ನಂತರ ಅಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದೆ. ಮೂಲಭೂತ ಹಕ್ಕುಗಳು, ಆರ್ಥಿಕ ಪರಿಹಾರ ಮತ್ತು ರಾಜಕೀಯ ಸ್ವಾತಂತ್ರ್ಯಗಳನ್ನು ಒತ್ತಾಯಿಸಿ ನಡೆದ ಪ್ರತಿಭಟನೆಗಳ ಮೇಲೆ ದಮನ ಕಾರ್ಯಾಚರಣೆ ನಡೆಯುತ್ತಿರುವ ಮಧ್ಯೆಯೇ ಈ ಘಟನೆ ನಡೆದಿದೆ. ಪಾಕಿಸ್ತಾನ ವಿರೋಧಿ ಪ್ರತಿಭಟನೆಗಳ ನಂತರ ಈ ಪ್ರದೇಶದಲ್ಲಿ 600 ಹೆಚ್ಚು ನಾಗರಿಕ ಹಕ್ಕುಗಳ ಕಾರ್ಯಕರ್ತರನ್ನು ಬಂಧಿಸಲಾಗಿದೆ ಎಂದು ಮಾಧ್ಯಮ ವರದಿಗಳು ತಿಳಿಸಿವೆ. ಏತನ್ಮಧ್ಯೆ ವಿದೇಶದಲ್ಲಿರುವ ಕಾಶ್ಮೀರಿಗಳು ಪ್ರತಿಭಟನಾಕಾರರನ್ನು ಬೆಂಬಲಿಸಿ ನಿನ್ನೆ ಲಂಡನ್ನಲ್ಲಿ ಪ್ರತಿಭಟನಾ ಸಭೆ ನಡೆಸಿದರು. ಕ್ರಿಕೆಟ್ನಲ್ಲಿ ಇಂಗ್ಲೆಂಡ್ ಅನ್ನು 7 ವಿಕೆಟ್ಗಳಿಂದ ಸೋಲಿಸಿ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕಿರೀಟವನ್ನು ಆಸ್ಟ್ರೇಲಿಯಾ ತಂಡ ಮುಡಿಗೇರಿಸಿಕೊಂಡಿದೆ. ಈ ಮೂಲಕ ದಾಖಲೆಯ 7ನೇ ಬಾರಿಗೆ ಆಸ್ಟ್ರೇಲಿಯಾ ಮಹಿಳಾ ತಂಡ ಟಿ20 ವಿಶ್ವಕಪ್ ಗೆದ್ದಿದೆ. ಇಂಗ್ಲೆಂಡ್ ನಿಗದಿಪಡಿಸಿದ 151 ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಆಸ್ಟ್ರೇಲಿಯಾ 17.1 ಓವರ್ಗಳಲ್ಲಿ 3 ವಿಕೆಟ್ಗಳಿಗೆ 153 ರನ್ ಗಳಿಸಿತು. ಬೆತ್ ಮೂನಿ 64 ರನ್ಗಳೊಂದಿಗೆ ಆಸ್ಟ್ರೇಲಿಯಾ ಪರ ಅತಿ ಹೆಚ್ಚು ರನ್ ಗಳಿಸಿದರು. ಫೂಬೆ ಲೀಚ್ ಫೀಲ್ಡ್ 48 ರನ್ ಗಳಿಸಿದರು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ಗಳಿಗೆ 150 ರನ್ ಗಳಿಸಿತು. ನಾಯಕಿ ನ್ಯಾಟ್ ಸಿವರ್ ಬ್ರಂಟ್, ಅಜೇಯ 58 ರನ್ ಹಾಗೂ ಫ್ರೇಯಾ ಕೆಂಪ್ 44 ರನ್ ಗಳಿಸಿದರು. 5 ಬಾರಿಯ ವಿಶ್ವ ಚಾಂಪಿಯನ್ ಬ್ರೆಜಿಲ್ ತಂಡ ನಿನ್ನೆ ರಾತ್ರಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ 16ರ ಸುತ್ತಿನಲ್ಲಿ ನಾರ್ವೆ ವಿರುದ್ದ 2-1 ಅಂತರದ ಸೋಲನ್ನು ಅನುಭವಿಸಿದ ನಂತರ ಬ್ರೆಜಿಲ್ನ ಅನುಭವಿ ಆಟಗಾರ ನೇಮರ್ ಜೂನಿಯರ್ ಅಂತಾರಾಷ್ಟೀಯ ಫುಟ್ಬಾಲ್ನಿಂದ ನಿವೃತ್ತಿ ಘೋಷಿಸಿದ್ದಾರೆ. ಅವರು ಬ್ರೆಜಿಲ್ ತಂಡದ ಪ್ರಮುಖ ಆಟಗಾರರಾಗಿದ್ದರು. ನಾರ್ವೆ ಪರ ಎರ್ಲಿಂಗ್ ಹಾಲೆಂಡ್ 2 ಗೋಲು ಗಳಿಸಿದರು. ಈ ಮೂಲಕ 6ನೇ ಬಾರಿ ವಿಶ್ವಕಪ್ ಗೆಲ್ಲಬೇಕೆಂಬ ಬ್ರೆಜಿಲ್ ಕನಸು ಮಣ್ಣುಪಾಲಾಗಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ 6 ದಿನಗಳ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಭಾರತದ ಅಧ್ಯಕ್ಷತೆಯಲ್ಲಿ 2 ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭ. ಮುಂಬೈನಲ್ಲಿ ಮುಂದುವರೆದ ಮಳೆ ಅಬ್ಬರ, ಕಟ್ಟಡ ಕುಸಿದು ಕನಿಷ್ಠ 6 ಜನರು ಸಾವು. ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ದಾಖಲೆಯ 7ನೇ ಬಾರಿಗೆ ವಿಶ್ವಕಪ್ ಕಿರೀಟ ಮುಡಿಗೇರಿಸಿಕೊಂಡ ಆಸ್ಟ್ರೇಲಿಯಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ, ಸಮಯ 7:45 10 ಸೆಕೆಂಡುಗಳು. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ.

ಪ್ರಶ್ನೆ ಏನಪ್ಪ ಅಂತ ಅಂದ್ರೆ, ನಮ್ಮ ಕನ್ನಡದ ಮೊದಲ ಶಾಸನವನ್ನ ಯಾವ ರಾಜವಂಶದವರು ಕೆತ್ತಿಸಿದರು? ಪ್ರಶ್ನೆ ಮತ್ತೊಮ್ಮೆ ಕೇಳ್ತೇನೆ, ಕನ್ನಡದ ಮೊದಲ ಶಾಸನವನ್ನ ಯಾವ

ರಾಜವಂಶದವರು ಕೆತ್ತಿಸಿದರು? ಕೇಳುಗರೆ, ಈ ಪ್ರಶ್ನೆಗೆ ಉತ್ತರವನ್ನ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273ಕ್ಕೆ ಕಳುಹಿಸಿ. ನಿಮಗೆ ಉತ್ತರ ನೀಡಲು ಎರಡು ಗೀತೆಗಳ ಅವಕಾಶವಿರುತ್ತೆ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಜನುಮದ ಜೋಡಿ ಚಿತ್ರದಿಂದಾದ ಗೀತೆಯನ್ನ.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
1: 80 ವರ್ಷಗಳಿಂದ

0: ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾಲ್.
1: ಇದೀಗ ಕೇಳೋಣ ಮೇಘ ಬಂತು ಮೇಘ ಚಿತ್ರದಿಂದ ಆಯ್ದ ಗೀತೆಗೆ ಧ್ವನಿಯಾಗಿದ್ದಾರೆ ಚಿತ್ರ ಮತ್ತು ಶಂಕರ್ ಶಾನ್ಭೋಗ್, ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ವಿ ಮನೋಹರ್ ಅವರದು.

ಓಕೆ, ಕೇಳುಗರೆ, ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ನಾನು ನಿಮಗೆ ಪ್ರಶ್ನೆಯೊಂದನ್ನು ಕೇಳಿದೆ. ಕನ್ನಡದ ಮೊದಲ ಶಾಸನವನ್ನು ಯಾವ ರಾಜವಂಶದವರು ಗೆದ್ದಿಸಿದ್ರು ಅಂತ. ನೀವು ಈಗಾಗಲೇ ಸಂದೇಶದ ಮೂಲಕ ಉತ್ತರವನ್ನು ಕಳಿಸಿದ್ದೀರಿ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ಸೋನು ಚಿತ್ರದುರ್ಗದಿಂದ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ನಿಂದ, ಇನ್ನು ಹರಿಹರದಿಂದ ಸುರೇಶ್ ಬೆಣ್ಣಿಯವರು ಸಂದೇಶವನ್ನು ಕಳಿಸಿದ್ದಾರೆ. ಹೊನ್ನೂರಾಲಿ ಹನುಮಂತಾಪುರ ಜಗಳೂರಿನಿಂದ, ಯಶೋಧ ಎರಳನಾಯಕ ಚಿರತಗುಂಡುವಿನಿಂದ, ಮೋನಿಕಾ ಭೂಮಿಕಾ ವಿಷ್ಣು ನಾಯಕ ಚಿರತಗುಂಡುವಿನಿಂದ, ಎಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ವಾಣಿ ಸತೀಶ್ ಚಿತ್ರದುರ್ಗದಿಂದ, ಅನಿತಾ ಮುರುಗೇಶ್ ಬಾಪೂಜಿ ನಗರ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಉಮಾಮೋಹನ ಮುರಳಿ ಜೋಗಿಮಟ್ಟಿ ರಸ್ತೆ ಒಂದನೇ ಕ್ರಾಸ್ನಿಂದ, ಇನ್ನು ಮಂಜುಳಾ ಮಂಜುನಾಥ ಗುಜ್ಜರ್ ಅದರ್ಜಿ ಕಾಲೋನಿ ಎರಡನೇ ಕ್ರಾಸ್ ಚಿತ್ರದುರ್ಗದಿಂದ, ಎಸ್ಎಂ ಮೃತ್ಯುಂಜಯ ಸ್ವಾಮಿ ವಿಜ್ಞಾನ ಶಿಕ್ಷಕರು ಮಾಡನಾಯಕನಹಳ್ಳಿಯಿಂದ, ಸಂತೋಷ್ ಪಾಟೀಲ್ ಅವರು ಗಲಗಿನ ಕಟ್ಟಿ ಇಲ್ಲಿದ್ದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರಣಯ ರಾಣಿ ಪ್ರೇಮ ಪ್ರಣಯ ರಾಜ್ ಇವರು ತುರುವನೂರು ಇಲ್ಲಿಂದ, ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಳಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ, ರಾಧಾ ಎಂ ಶಿಕ್ಷಕರು ದಾಸರಲಹಳ್ಳಿ ಇಲ್ಲಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲ ತೇಲಿ ಮನೆಯವರು, ಗಿರೀಶ್ ಸಾಲೆಹಳ್ಳಿ ಇಲ್ಲಿಂದ, ಎಂಎಚ್ ರವಿಕುಮಾರ್ ಅವರು ಮೇಟಿಕುರ್ಕೆ ಹಿರಿಯೂರಿನಿಂದ, ನಾಗೇಂದ್ರಪ್ಪ ಉಡೆವು ಮೊಳಕಾಲ್ಮೂರಿನಿಂದ, ಇನ್ನು ಸಹನ ಧನಂಜಯ ರೆಡ್ಡಿ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಚಳ್ಳಕೆರೆ ತಾಲೂಕು ಮೀರಸಾಬಿ ಹಳ್ಳಿಯಿಂದ ಅನುಜಾಕ್ಷಿ ನರಸಿಂಹಸ್ವಾಮಿ ಇವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಎಂ ಈಶಣ್ಣ ಮುತ್ತಿಗಾರ ಹಳ್ಳಿಯಿಂದ, ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ್ ಡಾಕ್ಟರ್ ರವಿ ಡಾಕ್ಟರ್ ಅನನ್ಯ ಹಾಗೂ ಡಾಕ್ಟರ್ ಅಕುಲ್ ಬಿ ವಿ ಕೆಎಸ್ ಲೇಔಟ್ ಇಲ್ಲಿಂದ ಸಂದೇಶ ಬಂದಿದೆ. ಶಶಿಕಲಾ ಸಾಯಿನಾಥ್ ಎಂಕೆ ಹಟ್ಟಿಯಿಂದ, ಷಡಕ್ಷರಪ್ಪ ಪಿ ಉಪನ್ಯಾಸಕರು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ನಾಗರಾಜರೆಡ್ಡಿ ರಾಮತೀರ್ಥ ಹರಿಹರದಿಂದ, ಭಾನುಪ್ರಕಾಶ್ ಇವರು ಅರಸೀಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಅಶ್ವಿನಿರಾಜು ಕೆ ಬಿ ರಾಜು ಮತ್ತು ಮನೆಯವರು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಸುಭಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಮುಂದಿನ ಸಂದೇಶ, ಅಥರ್ವ ಸಿ ಬೋರಪ್ಪ ಚನ್ನಕೇಶವ ಪವಿತ್ರ ಹೊಸಮಾಳಿಗೆ ಇಲ್ಲಿಂದ, ಅನುರಾಧ ಬಸವರಾಜ ರೆಡ್ಡಿ ಇವರು ಐಯುಡಿಪಿ ಲೇಔಟ್ ಚಿತ್ರದುರ್ಗದಿಂದ, ಎನ್ ಮೋಹನ್ ಕುಮಾರ್ ಹೊಸದುರ್ಗ ತಾಲೂಕು ಎನ್ ಜಿ ಹಳ್ಳಿ ಕಬ್ಬಳ ಗ್ರಾಮದಿಂದ, ಸಿರಿಗೌರಿ ಬಸವ ಮಂಟಪ ರಸ್ತೆ ಚಿತ್ರದುರ್ಗದಿಂದ, ಡಾಕ್ಟರ್ ಎಸ್ ಜಿ ಶಿವಪ್ರಸಾದ್ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹೊಳಲ್ಕೆರೆ ರೋಡ್ ಚಿತ್ರದುರ್ಗದಿಂದ, ಡಿ ವಿ ಮುರುಗೇಶ್ ಬಾಪೂಜಿ ನಗರ ಚಿತ್ರದುರ್ಗದಿಂದ, ರಾಯಭಾಗ ತಾಲೂಕು ಮುಗುಳಖೋಡದಿಂದ ಶಿವಲಿಂಗಯ್ಯ ಹಿರೇಮಠ್ ಕಲಾವತಿ ಹಿರೇಮಠ್ ಮತ್ತು ಮನೆಯವರು, ಡಾಕ್ಟರ್ ಅನಂತರಾಮು ಲತಾ ಚಂದನ ಅಯ್ಯಣ್ಣಪೇಟೆ ಚಿತ್ರದುರ್ಗದಿಂದ, ವಾಣಿ ಶಾಂತಕುಮಾರ್ ಸೃಜನ್ ಸಾರಿಕಾ ಹಳೆ ಟೌನ್ ರಾಜಬೀದಿ ವೀರಭದ್ರಸ್ವಾಮಿ ದೇವಸ್ಥಾನ ಹೊಳಲ್ ರೋಡ್ ಚಿತ್ರ ಚಳ್ಳಕೆರೆಯಿಂದ, ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನಿ ಶ್ರೀಕಂಠ ಮತ್ತು ಮನೆಯವರು, ಜಿ ಎಚ್ ಆರ್ ಲೇಔಟ್ ಚಿತ್ರದುರ್ಗದಿಂದ ವಾಣಿ ಶಾ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಅಪ್ಪಾಜಿ ಎ ಮುಸ್ಟೂರು ಸುಧಾರಾಣಿ ಚಂದನ ಸ್ಪಂದನ ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆಯಿಂದ, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಹರ್ಷಿತಾರ್ ಓಬಳೇಶ್ ಕೊಂಡಗುರಿಯಿಂದ, ಸುರೇಶ್ ಜಿ ಎಸ್ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ, ಸಣ್ಣ ಬೋರಯ್ಯ ಬೋರಮ್ಮ ಬಚ್ಚಬೋರಣ ಹಟ್ಟಿಯಿಂದ, ಶಿಲ್ಪಾ ಚಂದ್ರು ನಿಸರ್ಗ ಎಂ ಕೆ ಕಟ್ಟಿಮನಿ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ತನೀಶ್ ಶ್ರೀವಾರಿ ಹಾಗೂ ಇಶಾ ನಾಗಿನಹಳ್ಳಿ ಹೊಸದುರ್ಗದಿಂದ, ಡಾಕ್ಟರ್ ಸುನಿಲ್ ಗುಂಡಮುಣುಗು ಕೂಡ್ಲಿಗಿ ತಾಲೂಕಿನಿಂದ, ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿಯವರು, ಇನ್ನು ಮಂಜುಳಾ ಪಿಟಿ ಮಾಂತೇಶ್ ಎಂಆರ್ ನಗರ ಎಂ ಕೆ ಹಟ್ಟಿ ಚಿತ್ರದುರ್ಗದಿಂದ, ಲತಾ ಸುಹಾಸ್ ಹೊಸಕೋಟೆಯಿಂದ, ಇಂದಿರಾ ಜಯದೇವಮೂರ್ತಿ ಕೆಳಗೋಟೆಯಿಂದ, ಎ ಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ, ಕಲಾವತಿ ನಾಗರಾಜ ಶೆಟ್ಟಿಯವರು ಚಿತ್ರದುರ್ಗದಿಂದ, ಲಕ್ಷ್ಮೀ ಮಂಜುನಾಥ್ ನಾಗರಬಾವಿ ಬೆಂಗಳೂರಿನಿಂದ, ಶೈಲಜಾ ಲೋಕಣ್ಣ ಬಿ ವಿ ಕೆ ಎಸ್ ಲೇಔಟ್ ಚಿತ್ರದುರ್ಗದಿಂದ, ಗೀತಾ ಶಶಿಧರ್ ಶಿವಗಂಗಾದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎನ್ ಮಾರಣ್ಣ ಶಿಕ್ಷಕರು ತಳಕು ಚಳ್ಳಕೆರೆಯಿಂದ, ಶಾಂತಕುಮಾರ್ ತಾಯಕನಹಳ್ಳಿಯಿಂದ, ಲಕ್ಷ್ಮಣ ರೆಡ್ಡಿ ರಾವಲಕುಂಟೆ ಮೊಳಕಾಲ್ಮೂರು ತಾಲೂಕಿನಿಂದ, ಆದ್ಯನ್ ಮತ್ತು ಹರ್ಷಿತ ಬಾಪೂಜಿ ನಗರ ಚಿತ್ರದುರ್ಗದಿಂದ, ಬೀನಾ ವಸಂತರಾವ್ ಬೆಂಗಳೂರಿನಿಂದ, ಸಲ್ಮಾ ಟೀಚರ್ ತರೀಕೆರೆಯಿಂದ, ಜಿ ಸಿ ಎಚ್ ಗೊಂಚಗಾರ್ ಭರಮಸಾಗರ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಿ ಎಲ್ ಉಮಾಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗದಿಂದ, ಶ್ರೀನಿಧಿ ರಮೇಶ್ ಸುಷ್ಮಿತಾ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ದೀಪಾ ಕೊಟ್ರೇಶ್ ನೂತನ್ ತನ್ವಿ ಸಜ್ಜನ್ ಇವರು ಚಳ್ಳಕೆರೆ ತಾಲೂಕು ಮುಸ್ಟಲಗುಮ್ಮಿಯಿಂದ, ಗಗನ್ ರಾಜ್ಕುಮಾರ್ ಮಾರಿಕಣ್ಮೆಯಿಂದ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಐಯುಡಿಪಿ ಲೇಔಟ್ನಿಂದ, ಅನಿತಾ

0: ಅನಂತರ ಜು ಗೊರ್ಲಡ್ಕು ಇಲ್ಲಿಂದ ಸಂದೇಶವನ್ನ ಕಳಿಸಿದ್ದಾರೆ. ಕೆ ಎಂ ಮಹಂತೇಶ್, ಪವಿತ್ರ, ನಂದೀಶ್, ನವೀನ್ ಮುಸ್ಟೂರಿನಿಂದ ಶ್ರೀರಕ್ಷಾ, ಚಿನ್ಮಯಿ, ಸರಸ್ವತಿ, ಶಿವಕುಮಾರ್ ಇವರು ಜಮಖಂಡಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಕೆ ಬಿ ಪಾಲಯ್ಯ, ಚಿರತಾ ಗೊಂಡುವಿನಿಂದ ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್ ಅವರು, ಇನ್ನು ವಿನಾಯಕ ಮತ್ತು ಕನ್ನಿಕಾ ಚೋರನೂರಿನಿಂದ ಗುರುಮೂರ್ತಿ ಜಿ ಬಿ ಶಿಕ್ಷಕರು ಇಲ್ಲಿಂದ ಸಂದೇಶವನ್ನ ಕಳಿಸಿದ್ದಾರೆ. ಮಹೇಶ್ ಹೊಸೂರು ಶಿಕಾರಿಪುರದಿಂದ, ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಅವರು ಕಮಂಡಲಗೊಂದಿ ಜಗಳೂರು ತಾಲೂಕಿನಿಂದ, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಮುಂದಿನ ಸಂದೇಶ ಬಂದಿದೆ. ಅನ್ನಪೂರ್ಣ ವಿಜಯಕುಮಾರ್ ಜೋಗಿಮಟ್ಟಿ ರಸ್ತೆ ಚಿತ್ರದುರ್ಗದಿಂದ, ಶಿವಮೊಗ್ಗದ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯಕುಮಾರ್ ಅವರು, ಎಂಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ ವೇದ ರಮೇಶ್ ಮೈತ್ರಿ ಈಶ್ವರ್ ಬಡಾವಣೆ ಚಿತ್ರದುರ್ಗದಿಂದ, ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಆದಿಶೆಟ್ರು ಬಸವರಾಜ್ ಅವರು, ಇನ್ನು ಮುಂದಿನ ಸಂದೇಶ ಕಿರಣ್ ಬಾಲಾಜಿ ಡಿಂಪಲ್ ನೆಹರು ನಗರ ಸೆಕೆಂಡ್ ಕ್ರಾಸ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಟೈಲರ್ ಹನುಮಂತಪ್ಪ ದೇವರುಕೋಟದಿಂದ, ವಸಂತ್ ಕುಮಾರ್ ತೇಜಸ್ ವಿನಾಯಕ ದಾವಣಗೆರೆಯಿಂದ, ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯಕುಮಾರ್ ಅವರು, ರತ್ನಾ ಬಸವರಾಜ್ ಜನತಾ ಕಾಲೋನಿ ಇಲ್ಲಿಂದ, ಮಹಾದೇವಿ ಹಾರಕ ಬಾವಿಂದ ಚರಿತ್ನಾಗ್ ಸ್ನೇಹ ನಾಗಾರ್ಜುನ್ ಕೊಳ್ಳೆಗಾಲದಿಂದ ಸಂದೇಶವನ್ನು ಕಳಿಸಿದ್ದಾರೆ.
1: ಇವತ್ತು ನಿನ್ ಬಿ ಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
2: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿ ಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
3: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
2: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
4: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಓಕೆ ಸ್ನೇಹಿತರೆ, ಮುಂದಿನ ಸಂದೇಶವನ್ನ ಹೇಳೋ ಯಾರು ಕಳಿಸಿದ್ದಾರೆ ಅಂತ ಹೇಳೋದಾದ್ರೆ, ಮುರಳೀಧರ್, ಎನ್ ಚೈತ್ರ, ಪ್ರಜ್ವಲ್ ಇವರು ಗಾಯತ್ರಿ ಕೆಳಗೋಟೆ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಕೊಟ್ಟೂರಿನಿಂದ ಜವಳಿ ಶಾರದಾ ಚಂದ್ರಶೇಖರ್ ಅವರು, ಪೂರ್ಣಿಮಾ ಮಹಂತೇಶ್ ಅನುರಾಗ ಕನುಮಪ್ಪ ಲೇಔಟ್ನಿಂದ, ನೇರಲಗುಂಟೆಯಿಂದ ಹೇಮಂತರಾಜ್ ಅವರು, ಲೇಖನ ಚಂದ್ರಪ್ಪ ಕಾಲ್ಕೆರೆ ಐಯುಡಿಪಿ ಲೇಔಟ್ನಿಂದ, ಪ್ರಜ್ವಲ್ ನಿಹಾರಿಕಾ ಚಿತ್ರದುರ್ಗದಿಂದ, ಸಹನ ಆಚಾರ್ ಸಿರಿಗೆರೆಯಿಂದ, ಉಮೇಶ್ ಸಿರಿಗೆರೆಯಿಂದ, ಮನೋಜ್ ಕುಮಾರ್ ಉಪ್ಪಾರ್ ಇವರು ಗೋನೂರು ಬೊಮ್ಮೇನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಧಾಮಣಿ, ರಮೇಶ್ ಬಾಬು ಮತ್ತು ಮನೆಯವರು ಚಿತ್ರದುರ್ಗದಿಂದ, ಸಿದ್ದೇಶ್ ಹಡಪದ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಮುಂದಿನ ಸಂದೇಶ, ಮಂಜುನಾಥ ಶೆಟ್ಟಿ ಗುಮಾಸ್ತ ಕಾಲೋನಿ ಚಿತ್ರದುರ್ಗದಿಂದ, ಸಿದ್ದಲಿಂಗ ಸ್ವಾಮಿ ಚಿರಾಗ್ ಶಾಂತ ಇವರು ಮತ್ತು ಮನೆಯವರು, ಜಮ್ಮುಬನಹಳ್ಳಿಯಿಂದ ವಿಜಯ್ ಟೈಲರ್ಸ್ ಕೋಳಿ ಬುರ್ಜನಹಟ್ಟಿಯಿಂದ, ಜೆ ಪ್ರಸನ್ನ ಕುಮಾರ್ ಗೊಲ್ಲಡ್ಕನಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆಯಿಂದ, ನಂದಿನಿ ಆಲಗಟ್ಟ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಪ್ರೇಮ ನಟರಾಜ್ ನಾಯಕನಹಟ್ಟಿಯಿಂದ, ಇನ್ನು ಧನುಷ್ ದೀಕ್ಷಿತ್ ಸುಧಾ ರಮೇಶ್ ಬಾಬು ಹೆಚ್ಎಲ್ಕೆ ರಸ್ತೆ ಚಿತ್ರದುರ್ಗದಿಂದ, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಸುಜಾತ ಮಂಜುನಾಥ್ ಚಿತ್ರದುರ್ಗದಿಂದ, ಭೀಮಪ್ಪ ಎಂ ಸಾನ್ವಿ ಮತ್ತು ಚಂದನ ಬ್ಯಾಂಕ್ ಕಾಲೋನಿ ಚಿತ್ರದುರ್ಗದಿಂದ, ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಕೆಂಚನಗೌಡರ ರಮೇಶ್ ಅವರು, ಮೋಹನ್ ಕುಮಾರ್ ಭರಮಸಾಗರದಿಂದ, ಸಿಟಿ ಚಂದ್ರಶೇಖರ್ ವಸಂತಕುಮಾರಿ ಹತ್ತಿ ಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ, ಕಲಬುರಗಿ ಜಿಲ್ಲೆಯ ಮಾದನ ಹಿಪ್ಪರ್ಗಿಯಿಂದ ಶಿವಲಿಂಗಯ್ಯಪ್ಪ ಭದ್ರೆ ಭಾಗ್ಯಜ್ಯೋತಿ ಹಾಗೂ ಭದ್ರೆ ಬಂಧುಗಳು ಸರಿಯಾದ ಸಂದೇಶವನ್ನ ಕಳಿಸಿದ್ದಾರೆ. ಹೇಮಮೂರ್ತಿ ಯೋಗ ಶಿಕ್ಷಕಿ ಚಿತ್ರದುರ್ಗದಿಂದ, ಇನ್ನು ಮುಂದಿನ ಸಂದೇಶ ಬಂದಿದೆ. ಪಾರಿಜಾತ ರಾಮಪ್ಪ ಶ್ರೇಷ್ಠ ಇವರು ಚಿತ್ರದುರ್ಗದಿಂದ, ಜಗದೀಶ್ ಶೋಭಾ ಸಿರಿಗೆರೆ ಇಲ್ಲಿಂದ, ಪಂಚಾಕ್ಷರಪ್ಪ ಜಿ ಬಿ ಶಿಕ್ಷಕರು ಹಿರಿಯೂರಿನಿಂದ, ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ, ಮಾಧವನ್ ಜಯಲಕ್ಷ್ಮಿ ಚೆನ್ನೈನಿಂದ, ಡಾಕ್ಟರ್ ಆರ್ ಗೌರಮ್ಮ ಚಿತ್ರದುರ್ಗದಿಂದ, ಶಿಲ್ಪಾ ವಿದ್ಯಾನಗರ ಇಲ್ಲಿಂದ ಸಂದೇಶವನ್ನ ಕಳಿಸಿದ್ದಾರೆ.
5: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ, ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್

0: ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಓಕೆ ಸ್ನೇಹಿತರೆ, ನಾನು ಪ್ರಶ್ನೆಯನ್ನ ಕೇಳಿದ್ದೆ, ನಮ್ಮ ಕನ್ನಡದ ಮೊದಲ ಶಾಸನವನ್ನ ಯಾವ ರಾಜವಂಶದವರು ಕೆತ್ತಿಸಿದ್ರು ಅಂತ. ನಾನು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿತ್ತು ಕದಂಬ ರಾಜವಂಶ. ನಮ್ಮ ಕನ್ನಡದ ಮೊಟ್ಟ ಮೊದಲ ಶಿಲಾಶಾಸನ ಹಲ್ಮಿಡಿ ಶಾಸನ. ಈ ಹಲ್ಮಿಡಿ ಶಾಸನವನ್ನ ಕದಂಬ ರಾಜವಂಶದ ರಾಜ ಕಾಕುತ್ಸವರ್ಮನ ಆಳ್ವಿಕೆಯಲ್ಲಿ ಕೆತ್ತನೆ ಮಾಡಲಾಗಿದ್ದು, ಈ ಶಾಸನವು ಸುಮಾರು ಕ್ರಿಸ್ತಶಕ 450 ಕಾಲಕ್ಕೆ ಸೇರಿದ್ದು ಕನ್ನಡವನ್ನ ಆಡಳಿತ ಭಾಷೆಯಾಗಿ ಬಳಸಿದ ಮೊದಲ ಪುರಾವೆಯಾಗಿದೆ ಈ ಹಲ್ಮಿಡಿ ಶಾಸನ. ಕೆಳಗುರೆ ಇದೀಗ ಕೇಳಿ ಬರೋಣ ಚೈತ್ರದ ಚಂದ್ರಮ ಚಿತ್ರದಿಂದಾದ ಗೀತೆಯನ್ನ.

ಶ್ರೇಯಾ ಘೋಷಾಲ್ ಅವರ ಸ್ವರದಲ್ಲಿ ಮೂಡಿ ಬಂದ ಚೈತ್ರದ ಚಂದ್ರಮ ಚಿತ್ರದ ಗೀತೆಯನ್ನ ಕೇಳ್ಕೊಂಡು ಬಂದ್ರಿ ಅಲ್ವಾ? ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಹಾಲು ಸಕ್ಕರೆ ಚಿತ್ರದಿಂದ ಆಯ್ದ ಗೀತೆಯನ್ನ.

ಇದುವರೆಗೂ ಚಿತ್ರಗೀತೆಗಳು ಮೂಡಿಬಂದವು. ಆಕಾಶವಾಣಿ ಚಿತ್ರದುರ್ಗ, ಸಮಯ 8:15. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಹಾಗೆ ಕೇಳುಗರ ಪರವಾಗಿ ನಿಮಗೆ ಅಭಿನಂದನೆಗಳು.
1: ಥ್ಯಾಂಕ್ ಯು ಸರ್.
0: ಈ ಒಂದು ಮಾಸ್ಟರ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನವನ್ನ ಪಡೆದಿದ್ದೀರಿ. ಹಾಗಾದ್ರೆ ಈ ಮಾಸ್ಟರ್ಸ್ ಕ್ರೀಡಾಕೂಟ ಅಂದ್ರೆ ಏನು, ಒಂದ್ ಸ್ವಲ್ಪ ನಮ್ಮ ಕೇಳುಗರಿಗೆ ತಿಳಿಸಬಹುದಾ?
1: ಇದು ಪುರುಷರ ಮತ್ತು ಮಹಿಳೆಯರ 35 ವರ್ಷದ ಮೇಲ್ಪಟ್ಟ ಇಂದ ಅದು ಪ್ರಾರಂಭವಾಗುತ್ತೆ. 35 ವರ್ಷ 45 ವರ್ಷ 5 ವರ್ಷ ವೇರಿಯೇಷನ್ ಇರುತ್ತೆ ಸರ್. ನಾವು ಯಾರ್ಯಾರು 55 ವರ್ಷದೊಳಗಿರ್ತಾರೆ ಅವರು ಪ್ರಾಕ್ಟೀಸ್ ಮಾಡಲಿಕ್ಕೆ ಕಾಂಪಿಟೇಷನ್ ಮಾಡಲಿಕ್ಕೆ ಅವಕಾಶ ಇದೆ ಸರ್.
0: ಹಾಗಾದ್ರೆ ಈಗ ಪ್ರಾರಂಭದ ಹಂತ ಅಂತಂದ್ರೆ ಈಗ ನಾವು ಆಯ್ಕೆಯ ಪ್ರಕ್ರಿಯೆ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ವಿಭಾಗ ಮಟ್ಟ ಅಥವಾ ರಾಷ್ಟ್ರ ಮಟ್ಟ, ಇದರ ಆಯ್ಕೆಯ ಪ್ರಕ್ರಿಯೆ ಹೇಗೆ ನಡೆಯುತ್ತೆ?
1: ಇದು ಸರ್ ಫಸ್ಟಿಗೆ ಸ್ಟೇಟ್ ಲೆವೆಲೇ ಬರೋದು ಸರ್. ಫಸ್ಟಿಗೆ ಬಳ್ಳಾರಿಯಲ್ಲಿ ರಾಜ್ಯ ಮಟ್ಟ ನಡೆಯುತ್ತೆ, ಡೈರೆಕ್ಟ್ ರಾಜ್ಯ ಮಟ್ಟ. ಅದರ ನಂತರ ಸೌತ್ ಝೋನ್ ಬರುತ್ತೆ ಸರ್, ಅದು ತಮಿಳ್ನಾಡಿನಲ್ಲಿತ್ತು ಜನವರಿಯಲ್ಲಿ. ಅದಾದ ನಂತರ ಜನವರಿ 12 ಪಂಜಾಬಲ್ಲಿ ನಡೆದಂಥ 200 ಮೀಟರ್ಸ್ 400 ಮೀಟರ್ಸಲ್ಲಿ ಪ್ರಥಮ ಸ್ಥಾನ ಪಡೆದು, 4x100 ಮೀಟರ್ನಲ್ಲಿ ಪ್ರಥಮ ಸ್ಥಾನ ಪಡೆದು, ಮತ್ತು ಮಿಕ್ಸ್ಡ್ ರಿಲೇ ಅಲ್ಲಿ ಕೂಡ ಪ್ರಥಮ ಸ್ಥಾನ ಪಡೆದು ಅದಾದ ನಂತರ ಇಂಟರ್ನ್ಯಾಷನಲ್ಸ್ಗೆ ಕ್ವಾಲಿಫೈಡ್ ಆಗ್ತೀವಿ ಸರ್.
0: ಓಕೆ, ಈಗ ನೀವು ಹೇಳಿದ್ರಿ ಇದರಲ್ಲಿ ಜಿಲ್ಲಾ ಮಟ್ಟ ಇಲ್ಲ,
1: ಇರೋದಿಲ್ಲ ಸರ್,
0: ನೇರವಾಗಿ ರಾಜ್ಯ ಮಟ್ಟ
1: ಇರುತ್ತೆ ಸರ್.
0: ರಾಜ್ಯ ಮಟ್ಟ ಇರುತ್ತೆ, ವಿಭಾಗ ಮಟ್ಟ ಇತ್ತು,
1: ಸೌತ್ ಝೋನ್ ಅಂತ ಬರುತ್ತೆ ಸರ್.
0: ಅಂದ್ರೆ ಅದರಲ್ಲಿ ದಕ್ಷಿಣ ವಿಭಾಗದವರು
1: ಇರುತ್ತಾರೆ ಸರ್.
0: ರಾಜ್ಯ ಮಟ್ಟ ನಡೆದಿದ್ದು ಬಳ್ಳಾರಿ ಜಿಲ್ಲೆಯಲ್ಲಿ. ರಾಜ್ಯ ಮಟ್ಟ ಅಂದಾಗ ಎಲ್ಲಾ ಜಿಲ್ಲೆಗಳಿಂದನು ಭಾಗವಹಿಸಿದ್ರ?
1: ಕೆಲವು ಜಿಲ್ಲೆಗಳು ಭಾಗವಹಿಸ್ತಾರೆ ಸರ್. ಅದರಲ್ಲಿ ನಮ್ಮ ರಾಜ್ಯದಲ್ಲಿ 2 ವಿಭಾಗ ಇದೆ ಸರ್. ಬೇರೆ ಮಂಗಳೂರು ಒಂದು ಸೈಡ್ ಮಾಡ್ತಾರೆ, ನಮ್ಮ ಕಡೆ ಮಾಸ್ಟರ್ ವೆಟರನ್ ಸರ್ ಅಂತ ನಾಗಭೂಷಣ್ ಸರ್ ಅಂತ ಇಲ್ಲಿ ಮಾಡ್ತಾರೆ. ಅವರ 2 ಕ್ಯಾಟಗರಿಯಲ್ಲಿ ಯಾವ್ದು ಬೇಕಾದ್ರೂ ದೋಸ್ ಆರ್ ಇಂಟ್ರೆಸ್ಟೆಡ್ ಅದರಲ್ಲಿ ನಾವು ಜಾಯಿನ್ ಆಗ್ಬೋದು ಸರ್.
0: ಹಾಗಾದ್ರೆ ಈ ಸೌತ್ ಝೋನ್ ವಿಭಾಗ ಮಟ್ಟ
1: ದಕ್ಷಿಣ ವಲಯದಲ್ಲಿ ನಡೀತು ಸರ್.
0: ದಕ್ಷಿಣ ವಲಯ ನಡೆದಿದ್ದು ತಮಿಳ್ನಾಡಿನಲ್ಲಿ,
1: ತಮಿಳ್ನಾಡು ಸರ್.
0: ಹಾಗೆ ರಾಷ್ಟ್ರ ಮಟ್ಟ ನಡೆದಿದ್ದು ಪಂಜಾಬಲ್ಲಿ ಅಂತ?
1: ಪಂಜಾಬಲ್ಲಿ ನಡೀತು.
0: ಪಂಜಾಬಲ್ಲಿ ನಡೆದಾಗ ಎಲ್ಲಾ ರಾಜ್ಯದಿಂದನೂ ಕೂಡ ಭಾಗವಹಿಸಿದ್ರ?
1: ಕೆಲವು ರಾಜ್ಯಗಳಿಂದ ಬಂದಿದ್ರು ಸರ್.
0: ಈಗ ಹೇಳಿದ್ರಿ ಸತೀಶ್ ಅವರೇ, ಈಗ ನಿಮ್ಮ ವಯಸ್ಸು 50 ಇದೆ ಅಲ್ವಾ?
1: ಹೌದು.
0: ಹಾಗಾದ್ರೆ ಈ ವಯಸ್ಸಿನಲ್ಲಿ ದೈಹಿಕವಾಗಿ ಹೇಗೆ ಸದೃಢರಾಗಿದ್ದೀರಿ? ಅಂದ್ರೆ ಇದು ಸಾಮಾನ್ಯದ ಸಾಧನೆ ಅಲ್ಲ, 50 ವರ್ಷ ಆದ್ಮೇಲೆ ಈ ಸಾಧನೆ ಮಾಡ್ಲಿಕ್ಕೆ ಒಂದು ದೃಢವಾದ ಸಂಕಲ್ಪ ಇರಬೇಕು. ಇದ್ರ ಬಗ್ಗೆ ನಿಮ್ಮ ದಿನಚರಿ ಹಾಗೆ ನಿಮ್ಮ ಹವ್ಯಾಸದ ಬಗ್ಗೆ ಒಂದ್ ಸ್ವಲ್ಪ ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ತೀರಾ?
1: ಖಂಡಿತ ಸರ್. ನಾನು 2000 ಇಸ್ವಿಯಲ್ಲಿ ನಾನು ವಿದ್ಯಾವಿಕಾಸಲ್ಲಿ ದೈಹಿಕ ಶಿಕ್ಷಕನಾಗಿ ವರ್ಕ್ ಮಾಡಿದೆ ಸರ್. 10 ವರ್ಷ ದೈಹಿಕ ಶಿಕ್ಷಕನಲ್ಲಿ ಅಲ್ಲಿ ವರ್ಕ್ ಮಾಡಿದೆ. ಅದರಲ್ಲಿ ಮಕ್ಕಳನ್ನ ನಾನು ಇನ್ಸ್ಪಿರೇಷನ್ ಮಾಡಿಬಿಟ್ಟು ನಾನು ಸ್ಟೇಡಿಯಂ ಕರ್ಕೊಂಡ್ಬರ್ತಾ ಇದ್ದೆ. ಅಲ್ಲಿ ಮಕ್ಳಿಗೆ ಕೋಚಿಂಗ್ ಕೊಡ್ತಾ ಇದ್ದೆ, ಮಕ್ಕಳ ಜೊತೆ ನಾನು ಕೂಡ ಓಡ್ತಾ ಇದ್ದೆ ಸರ್. ಅಲ್ಲಿಂದ ನನಗೆ ಇನ್ಸ್ಪಿರೇಷನ್ ಆಯಿತು. ನಾನು ಕೂಡ ಮಕ್ಕಳಿಗೆ ಯಾರಾದರೂ ಒಬ್ರು ಇಂಡಿಯಾ ಟ್ರ್ಯಾಕ್ ಸೂಟ್, ನನಗಂತೂ ಆಗಲಿಲ್ಲ, ಯಾರಿಗಾದ್ರೂ ಒಬ್ರು ಇಂಡಿಯಾ ಟ್ರ್ಯಾಕ್ ಸೂಟ್ ಹಾಕಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಆದರೆ ಆ ದೇವರು ಯಾವುದು ಒದಗಿಸಿದ ನನಗೆ, ಕೊನೆಗೆ ನನಗೆ ಫಸ್ಟ್ ಇಂಡಿಯಾ ಟ್ರ್ಯಾಕ್ ಸೂಟ್ ಹಾಕೋ ಒಂದು ದೇವರು ನನಗೆ ಸಂಕಲ್ಪ ಕೊಟ್ಟ, ಮತ್ತೆ ನನಗೆ ಜನ ಎಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಇಷ್ಟೊಂದು ನನಗೆ ಖುಷಿಯಾಗಿದೆ ಸರ್.
0: ಸೊ ಈಗ ನೀವು ಮಕ್ಕಳಿಗೂ ಕೂಡ ತರಬೇತಿಯನ್ನ ಕೂಡ ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಿ?
1: ಹೌದು ಸರ್.
0: ಆ ಮಕ್ಕಳಿಗೆ ಭಾರತದ ಟ್ರ್ಯಾಕ್ ಸೂಟ್ ಅನ್ನ ಹಾಕ್ಸ್ಬೇಕು ಅಂತ ನಿಮ್ಮ ಒಂದು ಆಸೆ ಇತ್ತು, ಅಭಿಲಾಷೆ ಇತ್ತು, ಅದನ್ನ ಮಕ್ಕಳಿಗೆ ಹಾಕ್ಸೋದಕ್ಕಿಂತ ಮುಂಚೆ ನೀವೇ ಹಾಕೊಂಡ್ರಿ, ಅದು ನಿಮಗೆ ಬಹಳಷ್ಟು ಖುಷಿ ಕೊಟ್ಟಿರತಕ್ಕಂತ ವಿಚಾರ.
1: ಸತ್ಯ ಸರ್.
0: ಹಾಗೆ ನಿಮ್ಮ ಹವ್ಯಾಸ ಹಾಗೆ ದಿನಚರಿಯ ಬಗ್ಗೆ ಹೇಳ್ಬೋದಾ?
1: ದಿನಚರಿ ಅಂದ್ರೆ ನಾನು ಬೆಳಿಗ್ಗೆ 6 ಗಂಟೆಗೆ ಎದ್ಬಿಟ್ಟು, ಮಕ್ಕಳಿಗೆ ಸಮ್ಮರ್ ಕ್ಯಾಂಪ್ ಇದ್ದಾಗ 6 ಗಂಟೆ ಎದ್ಬಿಟ್ಟು ಸ್ಟೇಡಿಯಂಗೆ ಹೋಗ್ಬಿಟ್ಟು ಮಕ್ಕಳಿಗೆ ಕೋಚಿಂಗ್ ಕೊಟ್ಬಿಟ್ಟು, ಮತ್ತೆ ಅದಾದ ನಂತರ ಮತ್ತೆ ನಾನು ಅಂಗಡಿ ಮಾಡ್ಕೊಂಡಿದ್ದೀನಿ. ಅಂಗಡಿಯಲ್ಲಿ ಕೂಡ ನಾವು ಆ ದಿನಚರಿ ಮಾಡಿಬಿಟ್ಟು ಅದಾದ ನಂತರ ಸ್ಕೂಲಿಗೆ ಹೋಗ್ಬಿಟ್ಟು ಮಕ್ಕಳಲ್ಲಿ ಅಲ್ಲಿ ಕೂಡ ನಾನು ರೆಡಿ ಮಾಡಿಸಿ ಮಕ್ಕಳನ್ನ, ಮತ್ತೆ ಈವ್ನಿಂಗ್ ಬಂದು ಸ್ಟೇಡಿಯಂ ಅಲ್ಲಿ ಕೋಚಿಂಗ್ ಕೊಡ್ತೀವಿ ಸರ್.
0: ಓಕೆ, ಒಳ್ಳೇದು ಸತೀಶ್ ಅವರೇ. ಈಗ ಈ ಹಿಂದೆ ಈ ರೀತಿಯ ಯಾವ್ದಾದ್ರು ಕ್ರೀಡಾಕೂಟದಲ್ಲಿ ಭಾಗಿಯಾಗಿದ್ರ ನೀವು?
1: 95 ಇಸ್ವಿಲಿ ನಾನು ಪಾದಾರ್ಪಣೆ ಮಾಡಿದ್ದು ಸ್ಪೋರ್ಟ್ಸ್ಗೆ. ಅಲ್ಲಿಂದ ಹಿಡಿದು 95 ಇಂದ 2005 ತನಕ 100, 200, 400 ಮೂರು ಈವೆಂಟ್ಗಳಲ್ಲಿ, ದಸರಾದಲ್ಲಿ ಸ್ಪೋರ್ಟ್ಸ್ ಅಲ್ಲಿ ನಾನು ಪ್ರಥಮ ಸ್ಥಾನ ಪಡಿತಿದ್ದೆ. ರಿಲೇ ಕೂಡ ಹೊಡಿತಾ ಇದ್ವಿ ನಮ್ಮ ಟೀಮ್ ಇಂದ. ಮತ್ತೆ ನಾನು ಅಮೆಚೂರ್ ಅಥ್ಲೆಟಿಕ್ ಅಸೋಸಿಯೇಷನ್ ಇಂದ ನಾನು ರಾಜ್ಯ ಮಟ್ಟದಲ್ಲಿ ಗೆದ್ದು ರಾಷ್ಟ್ರ ಮಟ್ಟ ಕೂಡ ಆ ಟೈಮಲ್ಲಿ ಹೋಗಿದ್ದೀನಿ. ರಾಷ್ಟ್ರ ಮಟ್ಟದಲ್ಲಿ ನನಗೆ ಪ್ಲೇಸ್ ಆಗಿಲ್ಲ, ಅಲ್ಲಿ 4th place, 5th place ಆಗೋದು. ಅಲ್ಲಿಂದ ನಾನು ಮತ್ತೆ ವಾಪಸ್ ಬರ್ತಾ ಇದ್ವಿ. ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಸರ್ಕಾರಿ ಕಲಾ ಕಾಲೇಜಿಂದ ನಾನು ಸ್ಪರ್ಧೆ ಮಾಡಿದ್ದೆ. ಅಲ್ಲಿ ಕೂಡ 100 ಮೀಟರ್, 200 ಮೀಟರ್, 400 ಮೀಟರ್ ಅಲ್ಲಿ ಪ್ರಥಮ ಸ್ಥಾನ. 3 ವರ್ಷ ಪ್ರತಿ ವರ್ಷ 3 ವರ್ಷ ಮಾಡಿ ನಾನು ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ಮಾಡಿದ್ದೀನಿ ಸರ್.
0: ಓಕೆ, ಒಳ್ಳೇದು ಸತೀಶ್ ಅವರೇ. ಈ ಒಂದು ಮಾಸ್ಟರ್ ಕ್ರೀಡಾಕೂಟದಲ್ಲಿ ಭಾರತವನ್ನ ಪ್ರತಿನಿಧಿಸಿ ಬೆಳ್ಳಿಯ ಪದಕವನ್ನ ಪಡೆದ್ರಿ. ಆ ಬೆಳ್ಳಿಯ ಪದಕವನ್ನ ಪಡೆದು ಭಾರತದ ತ್ರಿವರ್ಣ ಧ್ವಜವನ್ನ ನಿಮ್ಮ ಹೆಗಲ ಮೇಲೆ ಹಾಕೊಂಡಾಗ ನಿಮಗೆ ಹೇಗೆ ಅನಿಸ್ತು?
1: ಸರ್, ನನ್ನ ಜನ್ಮ ಸಾರ್ಥಕ ಆಯ್ತು. ನಾನು ಹುಟ್ಟಿದ್ದಕ್ಕೆ ನನ್ನ ಭಾರತಕ್ಕೆ ಒಂದು ಸರ್, ಸೈನಿಕರು ಫಸ್ಟ್ ಫ್ಲಾಗ್ ಹಿಡಿಯೋದು, ಅದನ್ನ ನೆಕ್ಸ್ಟ್ ಬಿಟ್ರೆ ಸ್ಪೋರ್ಟ್ಸ್ ಮ್ಯಾನ್ಗಳೇ. 400 ಮೀಟರ್ ದ್ವಿತೀಯ ಸ್ಥಾನ ಪಡೆದು ಕೆಲವೇ ಸೆಕೆಂಡ್ಗಳಲ್ಲಿ ನಾನು ದ್ವಿತೀಯ ಸ್ಥಾನ ಪಡೆದು ಆ ತ್ರಿವರ್ಣ ಧ್ವಜನ ಹಿಡ್ಕೊಂಡಾಗ ಆದಂತ ಖುಷಿ, ಆ ದೇವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಚಿತ್ರದುರ್ಗದ ಜನತೆಗೆ ಮತ್ತೆ ಕರ್ನಾಟಕದ ಜನತೆ, ಭಾರತಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಈ ಒಂದು ಸಂದರ್ಭ ಒದಗಿಸ್ಕೊಟ್ಟಂತ ದೇವರಿಗೆ ನಾನು

0: ಕೃತಜ್ಞತೆ ಹೇಳಕ್ಕೆ ಒಂದಿಷ್ಟಪಡ್ತೀನಿ ಸರ್.
1: 400 ಮೀಟರ್ ಕ್ರೀಡಾಕೂಟ ಅಂತ ಹೇಳಿದ್ರೆ ನೀವು, ಅದಲ್ಲದೆ ಮತ್ತಿನ್ಯಾವುದಾದ್ರು ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಭಾಗಿಯಾಗಿದ್ರ ನೀವು?
0: 200 ಮೀಟರ್ ಅಲ್ಲಿ ಸ್ಟಾರ್ಟಿಂಗ್ ಇಂದ ಚೆನ್ನಾಗಿ ಬಂದೆ ಸರ್. ಕೊನೆ 2-3 ಸ್ಟೆಪ್ ಅಲ್ಲಿ ನನಗೆ 3ನೇ ಪ್ಲೇಸ್ ಮಿಸ್ ಆಯ್ತು ಸರ್, ಮಸಲ್ಸ್ ಕ್ಯಾಚ್ ಆಯ್ತು. ಆಗ ಮಸಲ್ಸ್ ಕ್ಯಾಚ್ ಆಯ್ತು ಅಂದ್ರೆ ಡಿಸಲ್ಸ್ ಫುಲ್ ಟೈರ್ ಆಗ್ಬಿಡುತ್ತೆ ಸರ್. ಮತ್ತೆ ಆ ಸ್ಟೆಪ್ ಬಿಟ್ಟರೆ ನಾನು ಏನಾದ್ರು ಮತ್ತೆ ಸ್ಟ್ರೆಚರ್ ನಾನು ಆ ಮಲೇಷ್ಯಾದಿಂದ ಭಾರತಕ್ಕೆ ನಾನು ಸ್ಟ್ರೆಚರ್ ಬರ್ಬೇಕಾಗತ್ತೆ ಅಂದ್ಬಿಟ್ಟು ವೆಯ್ಟ್ ಮಾಡಿ 4ನೇ ಸ್ಥಾನಕ್ಕೆ ನಾನು ತೃಪ್ತಿ ಪಟ್ಟೆ. ಮರುದಿನ 400 ಮೀಟರ್ ಅಲ್ಲಿ ಕಾನ್ಫಿಡೆನ್ಸ್ ಅಲ್ಲಿ ದೇವರಲ್ಲಿ ಪ್ರೇಯರ್ ಮಾಡಿ ನಮ್ಮ ರಿಲೇಷನ್ಸ್ ನಮ್ಮ ಸಂಬಂಧಿಕರೆಲ್ಲರೂ ನನಗೆ ಮನಸ್ಸು ಕೊಟ್ಟಿರೋದ್ರಿಂದ ನಾನು ಅಲ್ಲಿ 400 ಮೀಟರ್ ಅಲ್ಲಿ ದ್ವಿತೀಯ ಸ್ಥಾನ ಪಡೀಲಿಕ್ಕೆ ಆಯ್ತು.
1: ಅಂದ್ರೆ 200 ಮೀಟರ್ 200 ಮೀಟರ್ ಓಟದಲ್ಲಿ ಭಾಗಿಯಾಗಿದ್ರಿ.
0: ಆಗಿದ್ದೆ ಸರ್.
1: ಆದ್ರೆ ಮೊದಲನೇ ಸ್ಥಾನ ಯಾರನ್ನ ಪಡ್ಕೊಂಡ್ರು?
0: ಮೊದಲನೇ ಸ್ಥಾನ ಮಲೇಷ್ಯಾದವರು ಪಡ್ಕೊಂಡ್ರು ಸರ್.
1: ದ್ವಿತೀಯ ಸ್ಥಾನ
0: ಕೊರಿಯಾದವರು ಸರ್.
1: ಕೊರಿಯಾದವರು.
0: ಥರ್ಡ್ ಪ್ಲೇಸ್ ಕರ್ನಾಟಕದ ತುಮಕೂರಿನ ಶ್ರೀನಿವಾಸ್ ಅಂತ ಅವ್ರು ಪಡೆದ್ರು ಸರ್.
1: ನಮ್ಮ ಕರ್ನಾಟಕದವರು.
0: ನಮ್ಮ ಕರ್ನಾಟಕದವರು.
1: 4ನೇ ಸ್ಥಾನವನ್ನು ನೀವು ಪಡೆದ್ರಿ.
0: ನಾನು ಪಡೆದಿದ್ದೆ.
1: ನೆಕ್ಸ್ಟ್ ಮರುದಿನ ನಡೆದಿರತಕ್ಕಂತ
0: ಸ್ಪರ್ಧೆಯಲ್ಲಿ
1: 400 ಮೀಟರ್ ಓಟದ ಸ್ಪರ್ಧೆಯಲ್ಲಿ ನೀವು ದ್ವಿತೀಯ ಸ್ಥಾನವನ್ನು ಪಡ್ಕೊಂಡ್ರಿ
0: ಸರ್.
1: ಸತೀಶ್ ಅವರೇ, ಆಗ್ಲೇ ಹೇಳದಾಗೆ ಈ ವಯಸ್ಸಿನಲ್ಲಿ ಸಾಧನೆ ಮಾಡತಕ್ಕಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕೆ ಅಂತಂದ್ರೆ ಈ ವಿಚಾರ ಯುವಕರಿಗೆ ಮತ್ತೆ

0: ಸರ್, ಕೊರಿಯಾದವರು.
1: ಥರ್ಡ್ ಪ್ಲೇಸ್ ಕರ್ನಾಟಕದ ತುಮಕೂರಿನ ಶ್ರೀನಿವಾಸ್ ಅಂತ ಅವ್ರು ಪಡೆದ್ರು ಸರ್.
0: ನಮ್ಮ ಕರ್ನಾಟಕದವರೇ
1: ನಮ್ಮ ಕರ್ನಾಟಕದ
0: ನಾಲ್ಕನೇ ಸ್ಥಾನವನ್ನು ನೀವು
1: ಪಡೆದಿದ್ದೀರಿ.
0: ನೆಕ್ಸ್ಟ್ ಮರುದಿನ ನಡೆದಿರತಕ್ಕಂಥ ಸ್ಪರ್ಧೆಯಲ್ಲಿ 400 ಮೀಟರ್ ಓಟದ ಸ್ಪರ್ಧೆಯಲ್ಲಿ ನೀವು ದ್ವಿತೀಯ ಸ್ಥಾನವನ್ನು ಪಡೆದಿದ್ದೀರಿ
1: ಸರ್.
0: ಸತೀಶ್ ಅವರೇ, ಆಗಲೇ ಹೇಳಿದಾಗೆ ಈ ವಯಸ್ಸಿನಲ್ಲಿ ಸಾಧನೆ ಮಾಡತಕ್ಕಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕೆ ಅಂತಂದ್ರೆ ಈ ವಿಚಾರ ಯುವಕರಿಗೆ ಮತ್ತೆ ಯಾರೆಲ್ಲ ಮಧ್ಯಮ ವಯಸ್ಸಿನಲ್ಲಿ ಇರ್ತಾರೆ ಅವ್ರಿಗೂ ಕೂಡ ನೀವು ಸ್ಫೂರ್ತಿಯಾಗಿದ್ದೀರಿ. ನಿಮ್ ಕಡೆಯಿಂದ ಏನಾದರೂ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ
1: ಸರ್. ಈಗ ಬಿಲೋ 40 ಸರ್ ಬಹಳ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇರೋದು, ಎಬೋವ್ 50+ ಬಹಳ ಚೆನ್ನಾಗಿದ್ದಾರೆ ಸರ್. ಅವರೆಲ್ಲ ಹ್ಯಾಪಿ ಆಗಿದ್ದಾರೆ, ಸೀನಿಯರ್ ಸಿಟಿಸನ್ಸ್ ಎಲ್ಲ ಚೆನ್ನಾಗಿದ್ದಾರೆ. ಅಡಲ್ಟ್ ಏಜ್ನವ್ರು ಏನ್ ಮಾಡ್ತಾರೆ, ಡ್ರಿಂಕ್ಸ್ ಬೀಳೋದು, ಬ್ಯಾಡ್ ಹ್ಯಾಬಿಟ್ಸ್ ಬೀಳೋದು, ಸ್ಮೋಕ್ ಮಾಡೋದು, ಬಾಯಲ್ಲಿ ಗುಟ್ಕಾ ತಿನ್ನೋದು, ಅದೆಲ್ಲ ಅಭ್ಯಾಸ ಮಾಡಿಕೊಂಡು ಸ್ಟ್ರೆಂತ್ ಇಲ್ದಂಗೆ ಆಗಿದ್ದಾರೆ. ಊಟ ಕೂಡ ಸರಿಗೆ ಹೋಗ್ತಾ ಇಲ್ಲ, ಊಟ ನೀರು ಇಲ್ಲ ಅಂದ್ರೆ ಎನರ್ಜಿ ಸಿಗೋದಿಲ್ಲ ಸರ್. ನಾನು ಹೇಳೋದೇನಂದ್ರೆ ದಯವಿಟ್ಟು ಅದನ್ನೆಲ್ಲ ಕಡೆ ಹಾಕ್ಬಿಟ್ಟು ಒಂದು ಗಂಟೆ ನನಗೋಸ್ಕರ ಒಂದು ಸ್ಟೇಡಿಯಂ ಅಲ್ಲಿ ವಾಕ್ ಮಾಡೋದಾಯ್ತು, ಎಲ್ಲಾದ್ರೂ ಜಾಗ್ ಮಾಡೋದಾಯ್ತು, ಎಲ್ಲಂದ್ರೆ ಅದೊಂದು ಮಾಡಿದ್ರು ಅಂದ್ರೆ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಮನಸ್ಸು ತುಂಬಾ ಖುಷಿ ಇರುತ್ತೆ. ಅದು ಈಗಿನ ಜನರೇಷನ್ ನನಗೆ ಎಬೋವ್ 30-50 ಅವರಿಗೆ ದಯವಿಟ್ಟು ಈಗ ಬೇಕು ಸರ್. ಅದನ್ನ ಹೇಳೋರು ಕಿವಿ ಮಾತು ಹೇಳೋರು ಯಾರು ಇಲ್ಲ ಸರ್, ಎಲ್ಲ ಅವರು ಟೈಟ್ ಶೆಡ್ಯೂಲ್ ಅಲ್ಲಿ ಇದಾರೆ ಸರ್.
0: ಓಕೆ, ದೇಹವನ್ನ ಆರೋಗ್ಯವಾಗಿ ಇಟ್ಕೋಬೇಕು,
1: ಖಂಡಿತ
0: ಅವರ ದೇಹಕ್ಕಾಗಿ ಅವರ ಆರೋಗ್ಯಕ್ಕಾಗಿ ಒಂದು ಗಂಟೆಯನ್ನ ಮೀಸಲಿಡಿ ಅಂತ.
1: ಖಂಡಿತ ಸರ್, ಇದು ಸತ್ಯ ಸರ್.
0: ಯಾವ್ದಾದ್ರೂ ಒಂದು ಕ್ರೀಡಾಕೂಟದಲ್ಲಿ ಅಥವಾ ಯಾವ್ದಾದ್ರು ಒಂದು ಹವ್ಯಾಸದಲ್ಲಿ ಭಾಗಿಯಾದ್ರೆ ಅವರ ದೇಹವನ್ನ ಆರೋಗ್ಯವನ್ನ ಸದೃಢವಾಗಿಟ್ಕೋಬಹುದು.
1: ಸತ್ಯ ಸರ್.
0: ಈಗ ಇಷ್ಟೆಲ್ಲ ಸಾಧನೆ ಮಾಡಿದಿರಿ ಅಂತಂದಾಗ ನಿಮಗೆ ಕುಟುಂಬದ ಸಹಕಾರ ಬೇಕಿತ್ತು, ಹಾಗಾದ್ರೆ ಆ ಕುಟುಂಬದ ಸಹಕಾರ ನಿಮಗೆ ಹೇಗೆ ಸಿಕ್ತು?
1: ನಾನು ಹುಟ್ಟಿದಾಗ್ಲಿಂದನು ತಂದೆ ತಾಯಿ ಎಲ್ಲಾ ನನ್ನ ಲಾಲನೆ ಪಾಲನೆ ಮಾಡಿದ್ದು ನನ್ನ ಕುಟುಂಬದವರೇ. ನಾನೇನಾದ್ರೂ ಮಲೇಷ್ಯಾಕ್ ಹೋಗ್ತಿದ್ದೀನಿ ಅಂದಾಗ ನಮ್ಮ ಕುಟುಂಬದವರೆಲ್ಲ ಸೇರ್ಬಿಟ್ಟು ನನಗೆ ಫಸ್ಟ್ ಬೀಳ್ಕೊಡುಗೆ ಕೊಟ್ರು, ನೀನ್ ಮಾಡ್ಕೊಂಬರ್ತೀಯಾ, ಗೆದ್ಕೊಂಬರ್ತೀಯಾ, ನಿನಗೆ ಕಾನ್ಫಿಡೆನ್ಸ್ ಇದೆ ಅಂತ. ಅವ್ರು ನನಗಿಂತ ಹೆಚ್ಚಿನದಾಗಿ ಆ ಒಂದು ನಮ್ಮ ಕುಟುಂಬದವರು ನನಗೆ ಸಹಾಯ ಮಾಡಿದ್ರು. ಅದಕ್ಕಿಂತ ನನ್ನ ತಮ್ಮ ಅಶೋಕ್ ಅಂತ, ಅವರು ಎಷ್ಟು ನನಗೆ ಸಪೋರ್ಟ್ ಮಾಡಿದ್ರು ಅಂದ್ರೆ ನಾನು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅದೇ ಮತ್ತೆ ನನ್ನ ಹೆಂಡತಿ, ಇವತ್ತು ಆ ನನ್ನ ಹೆಂಡತಿನ ನಾನು ತಂಪೊತ್ತಲ್ಲಿ ನೆನೆಸ್ಬೇಕು. ಆ ತಾಯಿನ ಪಡೆದಿರೋದಕ್ಕೆ ನಾನು ಪುಣ್ಯವಂತ. ನನ್ನ ಮಕ್ಕಳು ಅಷ್ಟೇ, ನನ್ನ ವರುಣ ಎಸ್ ಬೆಸ್ತಾರ ಆಯ್ತು, ಜಾನವಿ ಎಸ್ ಬೆಸ್ತಾರ ಆಯ್ತು, ಅವರಿಬ್ರು ಕೂಡ ನನಗೆ ಸಪೋರ್ಟ್ ಕೊಟ್ಕೊಂಡು ಇವತ್ತು ನನ್ನ ಫ್ರೆಂಡ್ಸ್ ಅಂತ ಹೇಳೋದು. ನನ್ನ ಇಬ್ಬರು ಮಕ್ಕಳೇ ನನಗೆ ಗುಡ್ ಫ್ರೆಂಡ್ಸ್, ಅವರಿಂದ ನನ್ನ ಇನ್ಸ್ಪಿರೇಷನ್ನು. ಮತ್ತೆ ನನ್ನ ದಿನ ಬರೋ ಒಂದು ಸ್ಟೇಡಿಯಮಲ್ಲಿ ಮಕ್ಕಳು, ಅವ್ರಿಗೆ ಏನಾದರೂ ನಾನು ಅಚೀವ್ ಮಾಡಿಸ್ಬೇಕು ಅನ್ನೋದೊಂದು ನನಗೆ ಇನ್ಸ್ಪಿರೇಷನ್. ನಾನು ಸತ್ತಿಸಾರೆ ಮಾಡ್ತಾರೆ, ನಾನು ಯಾಕೆ ಮಾಡಬಾರ್ದು ಅನ್ನೋ ಒಂದು ಛಲ ಆ ಮಗು ಬರಲಿ ಅಂತ ಆ ಒಂದು ಉದ್ದೇಶದಿಂದ ನಾನು ಮಕ್ಕಳ ಜೊತೆನೆ ಪ್ರಾಕ್ಟೀಸ್ ಮಾಡ್ತೀನಿ ಸರ್.
0: ಒಳ್ಳೇದು ಸತೀಶ್ ಅವರೇ, ನಿಮ್ಮ ಮಾತುಗಳನ್ನು ಕೇಳಿದಾದ್ಮೇಲೆ ಯಾರೆಲ್ಲ 50 ಮೇಲ್ಪಟ್ಟಿರ್ತಕ್ಕಂಥವ್ರು ಏನಿದ್ದಾರೆ ಅವ್ರಿಗೂ ಕೂಡ ಒಂದಷ್ಟು ಆಸಕ್ತಿ ಬರುತ್ತೆ ಇಂಥ ಒಂದು ಕ್ರೀಡಾಕೂಟದಲ್ಲಿ ಭಾಗಿಯಾಗಬೇಕು ಅಂತ. ಅಂಥ ಆಸಕ್ತಿ ಇರತಕ್ಕಂಥವ್ರು ಯಾರನ್ನಾದರೂ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು ಅಂತಂದ್ರೆ ಮಾಹಿತಿ ಎಲ್ಲಿ ಸಿಕ್ಕುತ್ತೆ, ಯಾರನ್ನ ಸಂಪರ್ಕಿಸಬೇಕು?
1: ಸರ್, ಮಾಸ್ಟರ್ ಅಥ್ಲೆಟಿಕ್ ಅಸೋಸಿಯೇಷನ್ ಅಂತ ಇದೆ ಸರ್, ನಮ್ಮ ನಾಗಭೂಷಣ್ ಸರ್ ಅವರು ಇಂಟರ್ನ್ಯಾಷನಲ್ ವಾಕರ್, ಅವ್ರನ್ನ ಸಂಪರ್ಕ ಮಾಡಿ ನಾವೆಲ್ಲ ಅವ್ರ ಮುಖಾಂತರದಿಂದ ಏನು ಹೋಗ್ತಾ ಇರೋದು. ಇವತ್ತು ಹೇಳ್ಬೇಕಂದ್ರೆ ಅವ್ರು ನಮ್ಮ ಗುರುಗಳಿದ್ದಂಗೆ, ಅವ್ರ ಮುಖಾಂತರ ನಾವು ಹೋಗ್ಬಿಟ್ಟು ಏನು ಯಾವಾಗ ನಡೆಯುತ್ತೆ, ಸ್ಟೇಟ್ ಲೆವೆಲ್ ಯಾವಾಗ ನಡೆಯುತ್ತೆ, ಇಂಟರ್ನ್ಯಾಷನಲ್ ಯಾವಾಗ ನಡೆಯುತ್ತೆ, ಅದನ್ನೆಲ್ಲ ಮಾಹಿತಿ ಪಡ್ಕೊಂಡು ನಾವು ಎಲ್ಲ ಸಂದರ್ಭದಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಇಟ್ಕೊಂಡು ಹೋಗ್ಬೇಕು. ನಮಗೆ ಪಂಜಾಬಿಗೂ ಮತ್ತೆ ಬಳ್ಳಾರಿಗೂ ಕೂಡ ಅವರೇ ರೆಸ್ಪಾನ್ಸ್ ಮಾಡಿ ನಮಗೆಲ್ಲ ಕರ್ಕೊಂಡೋಗಿ ಜವಾಬ್ದಾರಿಯಲ್ಲಿ ಕರ್ಕೊಂಬಂದಿದ್ದು. ಇದು ನಾಗಭೂಷಣ್ ಸರ್ ಅಂತ ಸರ್ ಅವರು.
0: ಈಗ ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಗುರಿಗಳನ್ನ ನೀವು ಇಟ್ಕೊಂಡಿದ್ದೀರಾ?
1: ಸರ್, ಮುಂದಿನ ಗುರಿ ಅಂದ್ರೆ ಇನ್ನು ಯಾವುದೇ ಒಂದು, ಇವಾಗ ಸ್ಟೇಟ್ ಲೆವೆಲ್ ಆಯ್ತು, ಇಂಟರ್ನ್ಯಾಷನಲ್ಸ್ ಆಯ್ತು, ಮತ್ತೆ ಮುಂದಿನ ಅದಕ್ಕಿಂತ ದೊಡ್ಡದು ಏನಾದರೂ ಬಂತು ಅಂದರೆ ಖಂಡಿತ ನಾನು ಪಾರ್ಟಿಸಿಪೇಟ್ ಮಾಡಿ ನನ್ನ ಭಾರತಕ್ಕೆ ಮತ್ತೊಮ್ಮೆ ನಾನು ಪದಕವನ್ನು ತರ್ತೀನಿ ಅಂತ, ನಾನು ಬಂಗಾರದ ಪದಕನ ತರ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್.
0: ಮಲೇಷ್ಯಾದ ಯಾವ ಜಾಗದಲ್ಲಿ ಈ ಕ್ರೀಡಾಕೂಟ ನಡೀತು?
1: ಮಲೇಷ್ಯಾದಲ್ಲಿ ಕೋಲಾಲಂಪುರದಲ್ಲಿ ನಡೀತು ಸರ್.
0: ಓಕೆ, ನಿಮ್ಮ ಜೊತೆ ಮತ್ತೆ ಇನ್ಯಾರಾದರೂ ನಮ್ಮ ಕರ್ನಾಟಕದಿಂದ ಭಾಗವಹಿಸಿದ್ರ?
1: ನಮ್ಮ ಕರ್ನಾಟಕದಿಂದ 15 ಮಾಡಿದ್ರು ಸರ್, ಮತ್ತೆ ಮಧ್ಯಪ್ರದೇಶದಿಂದ, ಹರಿಯಾಣ ಮತ್ತೆ ಕೇರಳದಿಂದ ಕೂಡ ಅವರು ಡೈರೆಕ್ಟ್ ಎಂಟ್ರಿಯಿಂದ ಬಂದಿದ್ರು ಸರ್. ಕರ್ನಾಟಕದಿಂದ 15 ನಾವು ಟೀಮ್ ಹೋಗಿದ್ದೀವಿ ಸರ್. ಅದಕ್ಕೆ ಉದಯ್ ಶೆಟ್ಟಿ ಸರ್ ಅಂತ ಜವಾಬ್ದಾರಿಯಿಂದ ಕರ್ಕೊಂಡೋಗಿ ಜವಾಬ್ದಾರಿಯಿಂದ ಕರ್ಕೊಂಡ್ಬಂದಿದ್ದೆ ಸರ್.
0: 200 ಓಟದಲ್ಲಿ ಭಾಗವಹಿಸಿದ್ರಿ ಅಂತ ಹೇಳಿದ್ರಿ, 400 ಓಟದಲ್ಲೂ ಕೂಡ ಭಾಗವಹಿಸಿದ್ರಿ. ಈಗ ರಿಲೇ, ನಿಮ್ಮದೇ ಆಗಿರತಕ್ಕಂಥ ರಿಲೇ ಓಟ ಅಂತಿದೆ, ಆ ರಿಲೇ ಓಟದಲ್ಲಿ ನಮ್ಮ ಕರ್ನಾಟಕದಿಂದ ಯಾರೆಲ್ಲ ಭಾಗಿಗಳಾಗಿದ್ರು?
1: ಕರ್ನಾಟಕ ಟೀಮೇ ನಮ್ದು ರಿಲೇ ಟೀಮ್ ಇತ್ತು ಸರ್. ಹಾಗಾಗಿ ಓಡಿದಾಗ ಫಸ್ಟ್ ಲೆಗ್, ಥರ್ಡ್ ಲೆಗ್, ಸೆಕೆಂಡ್ ಲೆಗ್ ಎಲ್ಲ 3 ಚೆನ್ನಾಗಿದ್ವು, 3rd ಲೆಗ್ ಒಂದು ಸರಿ ಇಲ್ಲ. ಹಂಗಾಗಿ ನಮಗೆ 4 ಸ್ಥಾನ ನಮಗೆ ತೃಪ್ತಿ ಆಯ್ತು ಸರ್. ಭಾರತದ 4 ಸ್ಥಾನದಲ್ಲಿ ಸಮಾಧಾನ ಪಡ.
0: ರಿಲೇ ಓಟದಲ್ಲಿ
1: 4x100 ಓಟ,
0: 4x100 ಓಟದಲ್ಲೂ ಕೂಡ ನೀವು 4
1: ಸ್ಥಾನವನ್ನು ಪಡೆದ್ವಿ ಸರ್.
0: ನಿಮ್ಮ ತಂಡ?
1: ಹೌದು ಸರ್,
0: 4 ತಂಡವನ್ನ ಪಡ್ಕೊಳ್ತು.
1: ಹೌದು ಸರ್.
0: ಓಕೆ ಸತೀಶ್ ಅವರೇ, ಈಗ ನಿಮ್ಮ ಒಂದಷ್ಟು ಹವ್ಯಾಸಗಳ ಬಗ್ಗೆ ಹೇಳಿದ್ರಿ, ಅದರಲ್ಲಿ ಮಕ್ಕಳ ತರಬೇತಿಯನ್ನ ಹೇಗೆ ಕೊಡ್ತೀರಿ?
1: ಆ ಮಗು ಫಿಟ್ನೆಸ್ ನೋಡಿ, LKG ಆ ಮಗು ಯಾವ್ದ್ರಲ್ಲಿ ಟ್ಯಾಲೆಂಟ್ ಇದೆ, ಜಂಪ್ಸ್ ಅಲ್ಲಿ ಇದೆಯೋ, ಹ್ಯಾಂಡ್ ಸ್ಟ್ರೆಂತ್ ಅಲ್ಲಿ ಇದೆಯೋ, ಲೆಗ್ ಸ್ಟ್ರೆಂತ್ ಅಲ್ಲಿ ಇದೆಯೋ, ಮತ್ತೆ ಸ್ಪೀಡ್ ರನ್ ಇದೆಯೋ, ಲಾಂಗ್ ರನ್ ಇದ್ರೋ, ಆ ಕಾಪ್ಸು ಥೈಸು ನೋಡ್ಕೊಂಡ್ಬಿಟ್ಟು, ಅವ್ರ ಬಾಡಿ ಫಿಟ್ನೆಸ್ ನೋಡ್ಕೊಂಡ್ಬಿಟ್ಟು ಅದನ್ನ ನಾವು ನೋಡ್ಕೊಂಡು ಮಾಡ್ತೀವಿ ಸರ್. 12 ವರ್ಷದಿಂದ ಕಾಂಪಿಟೇಟಿವ್

0: ಕಾಂಪಿಟೇಷನ್ಸ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಆ ಕಾಂಪಿಟೇಷನ್ಗಳು ನೋಡಿಬಿಟ್ಟು ಯಾವುದೇ ಕೇಪಬಿಲಿಟಿ ಅಂದ್ಬಿಟ್ಟು ನಾನು ಕಂಡುಹಿಡಿದು ಮುಂದಿನ ಸೀನಿಯರ್ಸ್ ಬರೋಂಥವ್ರಿಗೆ ನಾನು ಅವ್ರನ್ನ ಡೆಪ್ಯೂಟ್ ಮಾಡ್ತೀನಿ. ಆಗ ಅವರು ಕೋಚಿಂಗಲ್ಲಿ, ರನ್ನಿಂಗಲ್ಲಿ, ಫಿಟ್ನೆಸ್ಸಲ್ಲಿ, ಸ್ಟ್ರೆಂತಲ್ಲಿ ಎವ್ರಿಡೇ ಒಂದೊಂದು ವರ್ಕೌಟ್ ಇರುತ್ತೆ ಸರ್. ಆ ವರ್ಕೌಟ್ಗೆ ತಕ್ಕಂತೆ ಆ ಮಗುಗೆ ನಾವು ಕೇಬಲ್ಲಿ ಕೊಡ್ತೀವಿ ಸರ್.
1: ಈ ಒಂದು ಕ್ರೀಡಾಕೂಟದಲ್ಲಿ ನೀವು ಭಾಗಿಯಾಗಿದ್ರಿ, ಇದಕ್ಕೆ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಸ್ಕಾಲರ್ಶಿಪ್ ಅಂತ ಏನಾದರೂ ನಿಮಗೆ ಸಿಕ್ಕತ್ತಾ?
0: ಸರ್, ಎಬೋವ್ 50+ ಜಿಲ್ಲಾ ಯುವಜನ ಸಬಲೀಕರಣದಿಂದ 3,000 ರೂಪಾಯಿ ಬರ್ತಾ ಇದೆ, ಕುಸ್ತಿಯವರಿಗೆ 5,000 ಬರ್ತಿದೆ ಸರ್. ಅದಕ್ಕೆ ಎಲ್ಲ ಓಕೆ ಮಾಡಿದ್ದಾರೆ ಸರ್.
1: ಅಂದ್ರೆ ಈ ತರದ ಕ್ರೀಡಾಕೂಟದಲ್ಲಿ ಯಾರ್ಯಾರು ಭಾಗಿಗಳು?
0: ಈ ತರದಲ್ಲ ಸರ್, ಈಗ 50+ ಅಚೀವ್ ಮಾಡಿದ್ರಲ್ಲ ಸರ್, ಮೊದಲು ಏನಾದರೂ 20, 22, 25 ವರ್ಷದಲ್ಲಿ ಏನಾದರೂ ನಾವು ಅಚೀವ್ ಮಾಡಿದ್ರೆ, ಸ್ಟೇಟಲ್ಲಿ, ನ್ಯಾಷನಲ್ಸಲ್ಲಿ, ಯೂನಿವರ್ಸಿಟಿಯಲ್ಲಿ ಅಚೀವ್ ಮಾಡಿದ್ರೆ ಮಾತ್ರ, ಆಗಿನ ಕಾಲದಲ್ಲಿ ಮಾಡಿದ್ರೆ ಮಾತ್ರ ಕೊಡ್ತಾರೆ. ಇದು ಜಸ್ಟ್ ನಮಗೆ ಯಾವುದೇ ಒಂದು ಸವಲತ್ತು ಕೊಡೋದಿಲ್ಲ ಸರ್. ಯಾವ ಗೌರ್ಮೆಂಟು ಕೂಡ ನನಗೆ ಏನು ಒಂದು ಸವಲತ್ತು ಕೊಡೋದಿಲ್ಲ. ಇದು ನನ್ನ ಕುಟುಂಬನೇ, ನನ್ನ ಫ್ಯಾಮಿಲಿನೇ, ಎಷ್ಟು ನಾವೆಲ್ಲ ನಾವು ಸೇರ್ಕೊಂಡು ನಾವು ಕೊಡ್ತೀವಿ, ನೀನು ಹೋಗ್ಬಾ, ಫ್ಲೈಟ್ ಖರ್ಚು ಹೋಗ್ಬಾ ಅಂತ ಎಲ್ಲ ಅವರೇ ನನ್ನ ಕುಟುಂಬದವರೇ ನನಗೆಲ್ಲ
1: ಸಹಕಾರ
0: ಕೊಟ್ಟರು ಸರ್.
1: ಆಗ್ಲೇ ಹೇಳ್ಕೊಂಡ್ರಿ ಸತೀಶ್ ಅವರೇ, ಈ ಒಂದು
0: 12 ವರ್ಷಗಳ
1: ಮೇಲ್ಪಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನ ಕೊಡ್ತೀವಿ ಅಂತ, ತರಬೇತಿ ಕೊಡೋ ಸಂದರ್ಭದಲ್ಲಿ ಯಾವ್ಯಾವ ಮಕ್ಕಳಿಗೆ ಯಾವ್ಯಾವ ವಿಭಾಗ ಮಟ್ಟದ ಸ್ಪರ್ಧೆಗಳಿರ್ತವೆ ಅಂತ ಅದ್ರ ಬಗ್ಗೆ ತಿಳಿಸ್ಬೋದಾ?
0: 14 ವರ್ಷದವರಿಗೆ 10 ಇವೆಂಟ್ ಇರುತ್ತೆ ಸರ್. 100 ಮೀಟರ್, 200 ಮೀಟರ್ಸ್, 400 ಮೀಟರ್ಸ್, 600 ಮೀಟರ್ಸ್, 80 ಮೀಟರ್ಸ್ ಸರ್ಡಲ್ಸು, 4x100, ಲಾಂಗ್ ಜಂಪ್, ಹೈ ಜಂಪ್, ಶಾರ್ಟ್ ಪುಟ್, ಡಿಸ್ಕಸ್, 10 ಇವೆಂಟ್ ಕೂಡ U14 ಅವರಿಗೆ ಇರುತ್ತೆ ಸರ್. U17 ಅಂತ 10th ಸ್ಟ್ಯಾಂಡರ್ಡ್ ಅವರಿಗೆ U17 ಅಂತ ಬರ್ತಾರೆ, ಅವರಿಗೂ ಕೂಡ 17 ಇವೆಂಟ್ ಬರುತ್ತೆ ಸರ್. 17 ಇವೆಂಟ್ ಅಲ್ಲಿ 100 ಮೀಟರ್ಸ್, 200 ಮೀಟರ್ಸ್, 400 ಮೀಟರ್ಸ್, 800 ಮೀಟರ್ಸ್, 4x4, 4x100, 3000, 1500, ಲಾಂಗ್ ಜಂಪ್, ಹೈ ಜಂಪ್, ಹ್ಯಾಮರ್ ಥ್ರೋ, ಜಾವ್ಲಿನ್, ಡಿಸ್ಕಸ್, ಇಷ್ಟು ಇವೆಂಟ್ U17 ಬರುತ್ತೆ ಸರ್.
1: 16 ವರ್ಷಗಳಿರ್ತಕ್ಕಂಥ ಮಕ್ಕಳಿಗೆ ಇಷ್ಟೆಲ್ಲವೂ ಕೂಡ ಸ್ಪರ್ಧೆಗಳಿರ್ತವೆ.
0: ಹೌದು ಸರ್.
1: ಅವೆಲ್ಲವೂ ಕೂಡ
0: ಭಾಗಿಯಾಗ್ತಾರೆ ಸರ್.
1: ಇದಕ್ಕೆ ಸಂಪರ್ಕ ಮಾಡಬೇಕಾದ್ರೆ ಏನಾದರೂ ಸ್ಪರ್ಧೆಗಳನ್ನ ನಡಿಬೇಕಾದ್ರೆ ಏನು ಅದನ್ನ ಇಲಾಖೆಯಿಂದ ಸ್ಪರ್ಧೆಗಳನ್ನ ಏರ್ಪಡಿಸ್ತಾರೋ ಅಥವಾ ನಿಮ್ಮ ವೈಯಕ್ತಿಕವಾಗಿ ಏನಾದರೂ ನಾಮಿನೇಷನ್ ಮಾಡಿಸಬೇಕಾದ್ರೆ?
0: ಇಲ್ಲ, ಶಾಲಾ ಹಂತದಿಂದ ಬರುತ್ತೆ ಸರ್. ಶಾಲಾ ಹಂತದಿಂದ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ನಗರ ಮಟ್ಟ, ತಾಲೂಕು ಮಟ್ಟ, ಗ್ರಾಮಾಂತರ ಮಟ್ಟ, ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್, ಮತ್ತೆ ಸ್ಟೇಟ್ ಲೆವೆಲ್, ಸ್ಟೇಟ್ ಇಂದ ನ್ಯಾಷನಲ್ಸ್ ಇರುತ್ತೆ ಸರ್. ಇಷ್ಟನ್ನ ಅಚ್ಚು ಮಾಡಿಸ್ಬೇಕು, ಸಾರ್ವಜನಿಕ ಶಿಕ್ಷಣ ಇಲ್ಲದೇನೆ ಬರ್ಬೇಕು ಸರ್. ಮತ್ತೆ ಅಮೆಚೂರ್ ಅಥ್ಲೆಟಿಕ್ ಅಸೋಸಿಯೇಷನ್ ಇಂದ ಡೈರೆಕ್ಟ್ ಈವೆಂಟ್ಸ್ ಇರುತ್ತೆ ಸರ್. ಅದು ಡೈರೆಕ್ಟ್, ಅದು ಕೂಡ ಸ್ಟೇಟ್, ನ್ಯಾಷನಲ್ಸ್, ಇಂಟರ್ನ್ಯಾಷನಲ್ಸ್ ಇರುತ್ತೆ, ಹಂಗೂ ಕೂಡ ಅಚೀವ್ ಮಾಡ್ಬೋದು ಸರ್. ಇವಾಗ ಸಾಯಿ ಹಾಸ್ಟೆಲ್ಗೆ DYSS ಸ್ಪೋರ್ಟ್ಸ್ ಹಾಸ್ಟೆಲ್ಗೆ ಏನಾದ್ರು ಹೋಗ್ಬೇಕು ಅಂದ್ರೆ ಅಮೆಚೂರ್ ಇಂದ ಏನಾದ್ರು ಅಚೀವ್ ಮಾಡ್ಬೇಕು, ಇಲ್ಲ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ನಾವು ಅಚೀವ್ ಮಾಡ್ಬೇಕು ಸರ್. ಇಷ್ಟು ಅಚೀವ್ ಮಾಡಿದ್ರೆ ಮಾತ್ರ ಸಾಯಿಯಲ್ಲಿ ಆಯ್ತು, DYSS ಸ್ಪೋರ್ಟ್ಸ್ ಹಾಸ್ಟೆಲ್ ಆಯ್ತು, ಅಪರ್ಚುನಿಟಿ ಇರುತ್ತೆ ಸರ್.
1: ಒಳ್ಳೇದು ಸತೀಶ್ ಅವರೇ. ಈಗ ನಿಮ್ಮ ಒಂದು ತರಬೇತಿಯಲ್ಲಿ ಯಾವ್ದಾದ್ರೂ ಮಕ್ಕಳು ಆ ಒಂದು ಸಾಧನೆಯನ್ನ ಮಾಡಿದ್ದಾರೆ?
0: ನನಗೆ ಫಸ್ಟ್ GT ಪೂಜೆ ಅಂತ 400 ಮೀಟರ್ ಅಲ್ಲಿ ದ್ವಿತೀಯ ಸ್ಥಾನ ತಗೊಂಡಿದ್ರು. ಅದಾದ ತಕ್ಷಣ ನಂದಿತಾ ಅಂತ ಅವರು ಕೂಡ ದ್ವಿತೀಯ ಸ್ಥಾನ ತಗೊಂಡಿದ್ರು. ಅದಾದ ನಂತರ ಶ್ರೇಯಾ ಅಂತ ಅವರು ಕೂಡ 600 ಮೀಟರ್ ಅಲ್ಲಿ ದ್ವಿತೀಯ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಕ್ವಾಲಿಫೈಡ್ ಆಗಿದ್ರು ಸರ್.
1: ನೀವು ಕೂಡ ಈಗ ತರಬೇತಿಯನ್ನ ನೀಡ್ತಾ ಇದ್ದೀರಿ ಮಕ್ಕಳಿಗೆ. ಈ ಒಂದು ಕ್ರೀಡಾಕೂಟಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಮಕ್ಕಳಿಗೆ ಯಾವುದಾದ್ರೂ ಸೌಲಭ್ಯಗಳೇನಾದರೂ ಸಿಕ್ಕಿದೆಯಾ ಅಥವಾ ಸಿಗುತ್ತಾ?
0: ಸಿಗುತ್ತೆ ಸರ್, ಖಂಡಿತವಾಗಿ. ಯಾಕಂದರೆ ನಾನು ಮೊದಲು ಸ್ಟೇಡಿಯಮಲ್ಲಿ ಕೋಚಿಂಗ್ ಕೊಡ್ತಾ ಇರಬೇಕಾದ್ರೆ ಶಿವ ಸರ್ ಅಂತ ಬಂದರು, ದುರ್ಗೆ ಸರ್ ಅಂತ ಬಂದರು. ನಾನು ಚಿಕ್ಕ ಮಕ್ಕಳಿಗೆ ಅಂದರೆ U12 ಮಕ್ಕಳಿಗೆ ನಾನು ಫಿಟ್ನೆಸ್ ಮಾಡಿಸ್ತೀನಿ. ಎಬೋ ಸೀನಿಯರ್ಸರಿಗೆ ಶಿವಕುಮಾರ್ ಅಂತ ಮತ್ತು ದುರ್ಗೇಶ್ ಅಂತ ಪ್ರಾಕ್ಟೀಸ್ ಮಾಡಿಸ್ತಾರೆ. ಆಗ ನನ್ನ ಮಗಳಿಗೆ ದುರ್ಗೆ ಸರ್ ಅಂತ ತೊಗೊಂಡ್ರು. ನನ್ನ ಮಗಳು ಲಾಂಗ್ ಜಂಪಲ್ಲಿ 400, ಹೈ ಜಂಪಲ್ಲಿ ಸ್ಟೇಟ್ ಲೆವೆಲಲ್ಲಿ ಮೆಡಲ್ ಮಾಡಿ ಪ್ಲೇಸ್ ಮಾಡಿಬಿಟ್ಟು ಅಲ್ಲಿ ಕೂಡ ನೆಟ್ ಜಂಪ್ ಅಂತ ಬರುತ್ತೆ, U16, U14 ಸರ್, ನೆಟ್ ಜಂಪಲ್ಲಿ ಮೆಡಲ್ ಮಾಡಿ ಆ ಹುಡುಗಿ ವಾಪಸ್ ಬಂದಾಗ ಅವಳು ನನ್ನ ಮಗಳು ಈಗ ಇಂಜಿನಿಯರಿಂಗ್ ಜಾಯಿನ್ ಆದರು. ಯಾಕೆ, ಒಂದೇ ಒಂದು ಸರ್ಟಿಫಿಕೇಟ್, ನ್ಯಾಷನಲ್ ಸರ್ಟಿಫಿಕೇಟ್ ಇದ್ದಿದ್ದಕ್ಕೆ. ಇದು ಬೇರೆ ಯಾರ ಮಕ್ಕಳಿಗಲ್ಲ, ನನ್ನ ಮಕ್ಕಳಿಗೇ ಆಗಿದೆ. ನಾನು ಕ್ರೀಡಾಪಟುಗಳಿಗೆ ಮತ್ತು ಪೇರೆಂಟ್ಸ್ಗಳಿಗೆ ತಂದೆ ತಾಯಿಗಳಿಗೆ ಹೇಳೋದೇನೆಂದರೆ, ನಿಮ್ಮ ಮಗು ಅಲ್ಲಿ ಐಡಲ್ ಆಗೋಕ್ಕಿಂತ ಯಾವುದಾದ್ರೂ ಒಂದು ಕರಿಕಲ್ ಆ್ಯಕ್ಟಿವಿಟೀಸ್ ಇರಲಿ, ಅದ್ರಿಗೂ ಸ್ಟೇಡಿಯಮಲ್ಲಿ ಬರಲಿ, ಪ್ರಾಕ್ಟೀಸ್ ಮಾಡಲಿ. ಅದೃಷ್ಟ ಯಾರ್ದು ಪ್ರಾಕ್ಟೀಸ್ ಮಾಡಿದ್ರೆ, ಅಚೀವ್ ಮಾಡಿದ್ರೆ ಆ ಮಗು ಕೂಡ ಕನ್ಸಿಷನ್ ಆಗ್ಬೋದು ಅಂತ ಒಂದು ಈ ಒಂದು ಸಂದರ್ಭದಲ್ಲಿ ನಾನು ಪೇರೆಂಟ್ಸ್ಗಳಿಗೊಂದು ಕಿವಿ ಮಾತು ಹೇಳ್ತೀನಿ ಸರ್.
1: ಅಂದರೆ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗಿಯಾಗೋದ್ರಿಂದ ಸಾಕಷ್ಟು ಕ್ರೀಡೆಯ ಒಂದು ಸೌಲಭ್ಯವೂ ಕೂಡ ಸಿಕ್ಕುತ್ತೆ. ಅದಕ್ಕೆ ಕಾಲೇಜುಗಳಲ್ಲಿ ಓದ್ಲಿಕ್ಕೂ ಕೂಡ ಒಂದು ರಿಸರ್ವೇಷನ್ ಸಿಕ್ಕುತ್ತೆ.
0: ಖಂಡಿತ ಸರ್,
1: ರಿಸರ್ವೇಷನ್ ಸಿಕ್ಕುತ್ತೆ. ಹಾಗೆ ಫೀಸ್ ಅನ್ನ ಕಟ್ಟುವಾಗ್ಲೂ ಕೂಡ ಅದರಲ್ಲಿ ಒಂದು ಕನ್ಸೆಷನ್ ಕೂಡ
0: ಅದು ಮಕ್ಕಳಿಗೆ ಆಗಿದೆ ಸರ್.
1: ಅದು ನಿಮ್ಮ ಮಕ್ಕಳಿಗೂ ಕೂಡ ಆಗಿದೆ. ಈಗ ನೀವು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿದಿನ ನಿಮ್ಮ ಮಕ್ಕಳಿಗೆ ಒಂದಷ್ಟು ವಿಚಾರಗಳನ್ನ ಅಥವಾ ತರಬೇತಿಯನ್ನ ಕೊಡ್ತಾ ಇದ್ದೀರಿ. ಆ ತರಬೇತಿ ಕೊಡೋ ಸಂದರ್ಭದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಕ್ರಮಗಳನ್ನ, ಯಾಕೆ ಅಂತಂದ್ರೆ ಈಗ ನಾವು ಕ್ರೀಡೆ ಅಂತಂದಾಗ ಹೀಗೆ ಇರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಸಾರಿ ಒಂದಷ್ಟು ನೋವುಗಳಾಗ್ಬೋದು ಅಥವಾ ಒಂದಷ್ಟು ಸಮಸ್ಯೆಗಳು ಬರ್ಬೋದು. ಆ ಸಮಸ್ಯೆಗಳು ಎಲ್ಲರಿಗೂ ಕೂಡ ಬಂದಾಗ ನೀವು ಕೂಡ ಆ ಒಂದು ಸಂದರ್ಭವನ್ನು ಎದುರಿಸಿದ್ದೀರಿ. ಮಲೇಷಿಯಾದಲ್ಲಿ ನಡೀಬೇಕಾದ್ರೆ 200 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾಗಿಯಾದಾಗ ನಿಮಗೂ ಕೂಡ ಸ್ವಲ್ಪ ಕಾಲ್ ಹ್ಯಾಮರ್ ಆಯಿತು ಅನ್ನೋ ಒಂದು ವಿಚಾರವನ್ನು ತಿಳಿಸಿದ್ರಿ. ಈ ಥರದ ಸನ್ನಿವೇಶಗಳು ಬಂದಾಗ ಅದರಿಂದ ಹೊರಗೆ ಬರ್ತಕ್ಕಂಥದ್ದು ಹೇಗೆ, ಒಂದು ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀರಾ?
0: ವರ್ಷದಲ್ಲಿ 6 ತಿಂಗಳು ಆಫ್ ಸೀಸನ್ ಅಂತ ಇರುತ್ತೆ, ಸ್ಪೀಡ್ ವರ್ಕ್ ಅಂತ ಇರುತ್ತೆ. ಆಫ್ ಸೀಸನಲ್ಲಿ ಸ್ಟ್ರೆಂತ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ ಸರ್. ಆ ಮಗು ಲೆಗ್ ಸ್ಟ್ರೆಂತ್ ಹೆಂಗೆ ಮಾಡಬೇಕು, ಹ್ಯಾಂಡ್ ಸ್ಟ್ರೆಂತ್ ಹೆಂಗೆ ಮಾಡಬೇಕು, ಥ್ರೋಸ್ನರ್ಗೆ ಯಾವ ರೀತಿ ಮಾಡಬೇಕು, ಅಪ್ಸ್ ಮಾಡಿಸ್ಬೇಕು, ಡೌನ್ ಮಾಡಿಸೋದಿದೆ ಸರ್, ಅಪ್ಸ್ ಮಾಡಿಸೋದು, ಸ್ಟ್ರೆಂತ್ ಮಾಡಿಸೋದು, ವೆಯ್ಟ್ಸ್ ಮಾಡಿಸೋದು, ಮತ್ತು ABC ವರ್ಕೌಟ್ ಮಾಡಿಸೋದು, ಎಜಿಲಿಟಿ ಟು ಅವೆಲ್ಲ ಮಾಡಿಸೋದು ಮಾಡ್ತೀವಿ ಸರ್. ಅದೇ ಸ್ಪೀಡ್ ವರ್ಕೌಟಲ್ಲಿ ಆ ಮಗು ಸ್ಟ್ರೆಂತ್ ಆಗಿರುತ್ತೆ, ಕೇಪಬಿಲಿಟಿ ಇರುತ್ತೆ. ಅದಾದಮೇಲೆ ಇನ್ನು 6 ತಿಂಗಳು ಅವಳಿಗೆ ಡೌನ್ ಹಿಲ್ ಮಾಡಿಸ್ತೀವಿ, ಸ್ಪ್ರಿಂಟ್ ಮಾಡಿಸ್ತೀವಿ, ಹೈನಿ ಆ್ಯಕ್ಷನ್ಸ್ ಮಾಡಿಸ್ತೀವಿ. ಇದೆಲ್ಲ ಮಾಡಿದಾಗ ಇಂಜುರೀಸ್ ಬಹಳ ಕಡಿಮೆ ಆಗುತ್ತೆ ಸರ್, ಆ ಮಗು ಕೇಪಬಿಲಿಟಿ ಆಗುತ್ತೆ ಸರ್. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂದ್ಬಿಟ್ಟು ಬರೀ 4 ತಿಂಗಳು ಐತೆ ಅಂದಾಗ ಬಂದಾಗ ಆ ಮಗು ಇಂಜುರ್ಡ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ವರ್ಷ ಇಡೀ ಬಂತು ಅಂದರೆ ಆ ಮಗು ಏನಾದರೂ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ, ಆ ಒಂದು ರೆಕಗ್ನೈಸ್ ಆಗುತ್ತೆ ಸರ್.
1: ಈಗ ಈ ಒಂದು ಕ್ರೀಡೆ ಅಂತ ಬಂದಾಗ ನಮ್ಮ ಭಾರತದಲ್ಲಿ ಆ ಕ್ರೀಡೆಗೆ ಒಂದು ಸ್ವಲ್ಪ ಮಟ್ಟಿನ ಆಸಕ್ತಿ ಅನ್ನೋದು ಬಹಳಷ್ಟು ಕಡಿಮೆ. ಏನು ಅಂತಂದ್ರೆ, ಎಲ್ಲ ತಂದೆ ತಾಯಿಗಳ ಒಂದು ಆಸೆ ಏನಾಗಿರುತ್ತೆ ಅಂದ್ರೆ ನಮ್ಮ ಮಕ್ಕಳು ಓದಿನ ವಿಚಾರದಲ್ಲಿ ಸಾಕಷ್ಟು ಪ್ರಾಮುಖ್ಯತೆಯನ್ನ ಕೊಡ್ತಾ ಹೋಗ್ತಾರೆ, ಆದ್ರೆ ಕ್ರೀಡೆಗಳಿಗೆ ಅಷ್ಟಾಗಿ ಪ್ರಾಮುಖ್ಯತೆಯನ್ನ ಕೊಡಲ್ಲ. ಆದರೂ ಕೂಡ ನಿಮ್ಮಲ್ಲಿ ಸಾಕಷ್ಟು ಜನ ಮಕ್ಕಳು ಬಂದು ತರಬೇತಿಯನ್ನ ಪಡ್ಕೊಂಡು ಹೋಗ್ತಾರೆ, ಅದಕ್ಕೆ ಹೇಗೆ ನೀವು ಹುರಿದುಂಬಿಸ್ತೀರಿ?
0: ಸರ್, ಮಗು ಒಟ್ಟು 24 ಗಂಟೆಯಲ್ಲಿ ನನಗೆ 2 ಗಂಟೆ ಮಾತ್ರ, ಬೆಳಿಗ್ಗೆ 2 ಗಂಟೆ, ಸಂಜೆ 2 ಗಂಟೆ, 2 ಗಂಟೆ ಮಾತ್ರ ನಮಗೆ ಕೊಡಿ. ಇನ್ನು 20 ಗಂಟೆಯಲ್ಲಿ ಆ ಮಗು ಯಾವಾಗ ಬೇಕಾದ್ರೂ ಓದ್ಕೋಬೋದು. ಮಗು ನಿರ್ದಿಷ್ಟವಾಗಿ ಕೂತ್ಕೊಂಡು ಓದಿದ್ರೆ ಆಗೋದಿಲ್ಲ ಸರ್. ಮಗು 2 ಗಂಟೆ ಕೂತ್ಕೊಂಡು ಆರಾಮಾಗಿ ನಿರ್ದಿಷ್ಟವಾಗಿ ಓದ್ತು ಅಂದರೆ ಅದು ಮಗು ಜಾಣ ಆಗುತ್ತೆ. ಅಥ್ಲೆಟಿಕ್ಸ್ ಸ್ಪೋರ್ಟ್ಸಲ್ಲಿ ಕೂಡ 2 ಗಂಟೆ ಕರೆಕ್ಟಾಗಿ ವರ್ಕೌಟ್ ಮಾಡಿದ್ರೆ ಸ್ಟ್ರೆಂತ್ ಆಗುತ್ತೆ, ಎಬಿಲಿಟಿ ಇರುತ್ತೆ. ಮತ್ತೆ ಎಲ್ಲರೂ ಸ್ಪೋರ್ಟ್ಸ್ ಮ್ಯಾನ್ ಆಗ್ತಾರೆ, ಬಟ್ ಎಲ್ಲರೂ ಅಚೀವ್ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್. ಅದಕ್ಕೋಸ್ಕರ ಹೇಳೋದೇನೆಂದರೆ, ಮಗು ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಬೇಕು, ಚೆನ್ನಾಗೆ ಈ ತಂದೆ ತಾಯಿಗೆ ಸಪೋರ್ಟ್ ಇರಬೇಕು, ಹೇಳ್ಕೊಡೋ ಗುರು ಕರೆಕ್ಟ್ ಇರಬೇಕು, ಆ ಮಗುಗೆ ಇಂಟ್ರೆಸ್ಟ್ ಇರಬೇಕು. ಈ 3 ಇದ್ದರೆ ಇನ್ಯಾವುದು ಬರೋದಿಲ್ಲ ಸರ್.
1: ಕೇವಲ ಸಾಧನೆ ಅಷ್ಟೇ ಅಲ್ಲ, ಎಲ್ಲವನ್ನು ಕೂಡ ನಾವು ಒಂದು ಕ್ರೀಡಾಕೂಟದಲ್ಲಿ ಭಾಗಿಯಾದಾಗ ನಾನೊಂದು ಸಾಧನೆ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಅದು ಅಷ್ಟೊಂದು ಸುಲಭವಲ್ಲ. ಆದರೆ ಈ ಒಂದು ಕ್ರೀಡೆಗಳಲ್ಲಿ ಭಾಗವಹಿಸೋದ್ರಿಂದ ಆರೋಗ್ಯ ಮತ್ತು ಸದೃಢವಾದ ದೇಹ ಎರಡನ್ನೂ ಕೂಡ ಪಡ್ಕೊಳ್ಳೋದರಲ್ಲಿ ಕ್ರೀಡೆಗಳು ಬಹಳಷ್ಟು ಸಹಕಾರಿಯಾಗ್ತವೆ. ಅದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ತರಬೇತಿ ಬೇಕು, ಆ ತರಬೇತಿಯನ್ನು ಕೂಡ ನೀವು ಕೊಡ್ತಾ ಇದ್ದೀರಿ. ಹಾಗೆ ಅಂದರೆ ನಿಮ್ಮ ಒಂದು ಮನದಾಳದ ಮಾತು ಏನು ಅಂತಂದರೆ, ಕೇವಲ ನಾವು ಸಾಧನೆಗೋಸ್ಕರನೇ ಕ್ರೀಡೆಗಳನ್ನು ಆಯ್ಕೆ ಮಾಡಿಕೊಳ್ಳೋದಲ್ಲ, ನಮ್ಮ ಆರೋಗ್ಯ ಮತ್ತು ದೇಹವನ್ನು ದೃಢವಾಗಿಟ್ಕೊಳ್ಳೋದಕ್ಕೂ ಕೂಡ ಕ್ರೀಡೆಗಳು ಬಹಳಷ್ಟು ಸಹಕಾರಿಯಾಗಿರ್ತವೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದೀವಿ.
0: ಹೌದು ಸರ್. ಮೊದಲು ಸರ್, 10 ವರ್ಷದಿಂದಲೇ ಮಕ್ಕಳು 4 ಜನ 5 ಜನ ಮಕ್ಕಳು ಇರೋರು, ಈಗ ಒಬ್ಬರು ಇಬ್ಬರು ಇರ್ತಾರೆ ಸರ್. ಆ ಮಗು ಏನಾದರೂ ಒಂದು ಡಿಪ್ರೆಷನ್ ಹೋಯ್ತು ಅಂದರೆ ಆ ಮಗುನೇ ತಂದೆ ತಾಯಿ ಕಳ್ಕೊಂಬಿಡ್ತಾರೆ. ಹಾಗಾಗಿ ಆ ಸ್ಟೇಡಿಯಮಿಗೆ ಮಗು ಬಂತು ಅಂದರೆ ಗೆಲುವನ್ನು ನೋಡುತ್ತೆ, ಸೋಲುನು ನೋಡುತ್ತೆ. ರನ್ನಿಂಗ್ ಓಡ್ತಾ ಇತ್ತು, ಯಾರನ್ನು ಅಟ್ಯಾಕ್ ಮಾಡಿದ್ರು ಅಂದ್ರೆ ಅಯ್ಯೋ ನಾನು ಸೋತೆ ಅನ್ನುತ್ತೆ, ನೆಕ್ಸ್ಟ್ ಟೈಮ್ ಅವ್ರು ಹೊರದಾಗ ಗೆಲ್ಲುತ್ತೆ. ಅದೇ ಎಜುಕೇಷನಲ್ಲಿ ಆ ಮಗು 35 ತೊಗೊಂಡ್ರು ಕೂಡ ನಾಳೆ 40 ತೆಗಿತೀನಿ ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಆ ಕಾನ್ಫಿಡೆನ್ಸ್ ಎಲ್ಲಿ ಬರುತ್ತೆ? ಅದು ಸ್ಟೇಡಿಯಮಲ್ಲಿ ಬರುತ್ತೆ. ನಾವು ಮೋಟಿವೇಶನ್ ಇನ್ಸ್ಪಿರೇಷನ್ ಮಾಡ್ತೀವಲ್ಲ, ಆ ಒಂದು ಕಾನ್ಫಿಡೆನ್ಸು ಆ ಮಗುಗೆ ಬರುತ್ತೆ ಸರ್. ಎಷ್ಟೋ ಫಿಸಿಕಲ್ ಚಾಲೆಂಜರ್ಸ್ ಕೂಡ ಅದೇ ರೀತಿ ಅಚೀವ್ ಮಾಡಿದ್ದಾರೆ ಸರ್. ನಾವು ಮಕ್ಕಳಿಗೆ ಹೇಳೋದಷ್ಟೇ, ನಿನ್ನ ರಿಸಲ್ಟ್ ಸೆಕೆಂಡರಿ, ಫಸ್ಟ್ ನೀನು ಪ್ರಾಕ್ಟೀಸ್ ಮಾಡು, ಪರ್ಫೆಕ್ಟ್ ಆಗು, ಅದಾದಮೇಲೆ ನೀನು ಸಾಧನೆ ಮಾಡು.
1: ನಾವು ದೇಹದಲ್ಲಿ ಎಲ್ಲ ಭಾಗಗಳು ಚೆನ್ನಾಗಿದ್ದು ಅಂದರೆ ಅಂಗಾಂಗಗಳು ಚೆನ್ನಾಗಿದ್ದಾಗ ಅವರಿಗೆ ತರಬೇತಿಯನ್ನು ಕೊಡಬಹುದು ಅಂತ ಆಗಲೇ ಹೇಳಿದ್ರೆ, ನೀವು ಒಂದು ಸ್ವಲ್ಪ ಯಾರಾದರೂ ದೈಹಿಕವಾಗಿ ಕೂಡ ಸ್ವಲ್ಪ ಅಷ್ಟೊಂದು ಸದೃಢವಾಗಿಲ್ಲದೇ ಇರತಕ್ಕಂಥವರಿಗೆ ತರಬೇತಿ ಕೊಟ್ಟಿದ್ದುಂಟ?
0: ಇದು ಸರ್, ಇದು ಖಂಡಿತ ಸತ್ಯ. ಕಾಲು ಸರಿ ಇಲ್ಲ ಅಂದರೆ ರನ್ನಿಂಗ್ ಓಡಿಸೋದು, ಕಿವುಡಾಗಿದ್ರೆ ಡೆಪ್ ಡೆಮ್ ಅಂತ ಅದರಲ್ಲಿ ಓಡಿಸೋದು, ಮತ್ತೆ ಕೈ ಇರೋದಿಲ್ಲ, ಅವ್ರನ್ನೆಲ್ಲ ನಾನು ಕರ್ಕೊಂಬಂದ್ಬಿಟ್ಟು Under-14 Under-16 Under-17 ಏನು ಆ್ಯಸ್ ಇಟ್ ಈಸ್, ಏನು ಕಾಂಪಿಟೇಷನ್, ತಾಲೂಕು ಲೆವೆಲ್ ಜಿಲ್ಲಾ ಮಟ್ಟ ಬರುತ್ತೆ ಸರ್. ಅದು ಜಿಲ್ಲಾ ಮಟ್ಟ ಆದ ತಕ್ಷಣ ನೆಕ್ಸ್ಟ್ ರಾಜ್ಯ ಮಟ್ಟಕ್ಕೆ ಬರುತ್ತೆ. ಅವ್ರಿಗೆಲ್ಲ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ರಾಜ್ಯ ಮಟ್ಟದಲ್ಲಿ ಕೂಡ ಮಾಡಿಸಿದ್ವಿ ಸರ್. ಇವತ್ತು ಫಿಸಿಕಲ್ ಚಾಲೆಂಜರ್ಸ್ ಅಂತ ಕೂಡ ಅದು ಕೂಡ ಸೇಮ್, ಅವರಿಗೆ ನಮಗಿಂತ ಬೇಗ ಅವ್ರಿಗೆ ಆಪರ್ಚುನಿಟಿಗಳು ಚೆನ್ನಾಗಿ ಸಿಗುತ್ತೆ ಸರ್. ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದೇನೆಂದರೆ, ನಾವು ಮ್ಯಾನ್ ಪರ್ಫೆಕ್ಟ್ ಇದ್ದಕ್ಕಿಂತ ಫಿಸಿಕಲ್ ಚಾಲೆಂಜರ್ಸ್ಗೆ ಇನ್ನೊಂದು ಕ್ರೀಡೆ ಭಾಳ ಉತ್ತುಂಗ ಸ್ಥಾನದಲ್ಲಿರುತ್ತೆ. ಅವ್ರಿಗೆಲ್ಲರೇ ನೀನು ಹ್ಯಾಂಡಿಕ್ಯಾಪ್ಡ್ ಹ್ಯಾಂಡಿಕ್ಯಾಪ್ಡ್ ಅಂತಾರೆ. ಆ ಹುಡುಗ ಅಚೀವ್ ಮಾಡಿ ಸ್ಟೇಜ್ ಮೇಲೆ ನಿಂತಾಗ ಅದರಾಗಂಥ ಪ್ರೌಡು ಇಸ್ ವೆರಿ ನೈಸ್ ಸರ್. ಆ ಮಗು ಕಣ್ಣಲ್ಲಿ ನೀರು ಬರುತ್ತೆ, ಆ ದಿನ ಕೂಡ ನಾವು ನೋಡಿದ್ದೀವಿ ಸರ್. ಅಂಥ ಮಕ್ಕಳನ್ನ ಕೂಡ ನಾನು ಸ್ಟೇಟು ನ್ಯಾಷನಲ್ಸ್ ತನಕನು ಕರ್ಕೊಂಡು ಹೋಗಿದ್ದೀನಿ. ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಥ್ಯಾಂಕ್ ಯು ಸರ್.
1: ಓಕೆ, ಖಂಡಿತ, ಬಹಳಷ್ಟು ಖುಷಿ ವಿಚಾರ. ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿದ್ದೀರಿ ಸತೀಶ್ ಅವರೇ. ಈ ಒಂದು ತಂಡದಲ್ಲಿ ಯಾರೆಲ್ಲ ಇದ್ದಾರೆ, ಹೇಗೆ ತರಬೇತಿ ಕೊಡ್ತಾ ಇದ್ದಾರೆ, ಆ ತಂಡದ ಬಗ್ಗೆ ಅವರೆಲ್ಲ ಏನೇನು ಮಾಡ್ತಾ ಇದ್ದಾರೆ ಅನ್ನೋ ಬಗ್ಗೆ ಮಾಹಿತಿಯನ್ನು ಕೊಡ್ತೀರಾ?
0: ಸರ್, ಮೊದಲಿಗೆ ದುರ್ಗೇಶ್ ಸರ್ ಅಂತ ಅವರು ಇವಾಗ ಫಿಸಿಕಲ್ ಡೈರೆಕ್ಟರ್ ಆಗಿ ಶಂಕರ್ಘಟ್ಟದಲ್ಲಿದ್ದಾರೆ. ಅದೇ ರೀತಿ ಶಿವಕುಮಾರ್ ಅಂತ, ಅದೇ ರೀತಿ ಕರಿಬಸವರಾಜ್ ಅಂತ ನನ್ನ ಜೊತೆಯಲ್ಲಿ ವರ್ಕ್ ಮಾಡ್ತಿದ್ರು. ನಾನು ಹೆಚ್ಚಿನದಾಗಿ ನಾನೊಬ್ಬನೇ ಪ್ರಾಕ್ಟೀಸ್ ಮಾಡಿಸ್ತಿದ್ದೀನಿ. ಈಗ ಮಕ್ಕಳು ನನ್ನ ಹತ್ರ 40 ಜನ 50 ಜನ ನನ್ನ ಹತ್ರ ಇದ್ದಾರೆ. ಅವ್ರನ್ನ ನಾನು ಹಿಡ್ಕೊಂಡು

0: ಕೊಂಡು ನಾನು ಪ್ರಾಕ್ಟೀಸ್ ಮಾಡ್ತೀನಿ. ನನ್ನ ಎಬಿಲಿಟಿ ಏನನ್ನೋದು ನನಗೆ ಈಗ ಗೊತ್ತಾಗಿದೆ. ನಾನು ಏನು ಮಾಡಬೇಕು, ನನ್ನ ಜವಾಬ್ದಾರಿ ಏನು ಅನ್ನೋದು ಗೊತ್ತಾಗ್ತದೆ. ನಾನು ಮೊದಲು ಓನ್ಲಿ 1 to 5th ಸ್ಟ್ಯಾಂಡರ್ಡ್ಗೆ ಫಿಟ್ನೆಸ್ ಮಾಡಿ ನಾನು ಕಳಿಸ್ತಿದ್ದೆ. ಈಗ ಜವಾಬ್ದಾರಿ ತುಂಬ ಇದೆ, ಎಲ್ಲ ನಾನೇ ಮಾಡಿಸ್ಬೇಕು, ಎಲ್ಲ ನನಗೆ ಜವಾಬ್ದಾರಿ ಇದೆ, ಅದನ್ನು ನೆರವೇರಿಸ್ತೀನಿ ಅಂತ ದೇವರು ನನಗೆ ಶಕ್ತಿ ಕೊಡಲಿ ಅಂತ ಈ ಒಂದು ಸಂದರ್ಭದಲ್ಲಿ ಕೇಳ್ತೀನಿ ಸರ್.
1: ಏನಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಿ, ನಿಮ್ಮ ವೈಯಕ್ತಿಕವಾಗಿ ಈಗ ಏನು ಕೆಲಸಗಳನ್ನು ಮಾಡ್ತಾ ಇದ್ದೀರಿ?
0: ಸರ್, ನಾನು ಸದ್ಯಕ್ಕೆ ಒಂದು ಅಂಗಡಿ ಮಾಡಿಕೊಂಡಿದ್ದೆ, ಮತ್ತು ನನಗೆ ಇಂಡಿಯನ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ನನಗೆ ದೈಹಿಕ ಶಿಕ್ಷಕರಾಗಿ ಕರೆದಿದ್ದಾರೆ, ಅಲ್ಲಿ ಕೂಡ ನಾನು ಇವತ್ತು ವರ್ಕ್ ಮಾಡ್ತಾ ಇದ್ದೀನಿ. ಇದು ಈ ವರ್ಷ, ಕಳೆದ ವರ್ಷ ವೇದ ಸ್ಕೂಲಲ್ಲಿದ್ದೆ. ಕಳೆದ ವರ್ಷ ವೇದ ಸ್ಕೂಲಲ್ಲಿ 4 ಜನನ ರಾಜ್ಯ ಮಟ್ಟಕ್ಕೆ ಕರ್ಕೊಂಡಿದ್ದೆ, ಜಿಲ್ಲಾ ಮಟ್ಟಕ್ಕೆ 16 ಜನನ ಕರ್ಕೊಂಡು ಬಂದು ರಾಜ್ಯ ಮಟ್ಟಕ್ಕೆ 14 ಜನನ ನಾನು 4 ಜನನ ಕರ್ಕೊಂಡೋಗಿದ್ದೆ. ನಾನು ಎಲ್ಲಿ ಹೋಗ್ತೀನೋ ಅಲ್ಲಿ ಅಥ್ಲೆಟಿಕ್ಸ್ ಅಚೀವ್ ಮಾಡಿಸೋದೇ ನನ್ನ ಉದ್ದೇಶ.
1: ಇಲ್ಲಿವರೆಗೂ ಕೂಡ ನಮ್ಮ ಚಿತ್ರದುರ್ಗ ಆಕಾಶವಾಣಿಗೆ ಬಂದುಬಿಟ್ಟು ಮಲೇಷಿಯಾದಲ್ಲಿ ನಡೆದಂತಹ 38ನೇ ಮಾಸ್ಟರ್ಸ್ ಅಥ್ಲೆಟಿಕ್ ಓಪನ್ ಚಾಂಪಿಯನ್ಶಿಪ್ 2026 ಭಾರತವನ್ನು ಪ್ರತಿನಿಧಿಸಿ ನಮ್ಮ ಚಿತ್ರದುರ್ಗದ ಸತೀಶ್ ಕುಮಾರ್ ಅವರು 400 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಬೆಳ್ಳಿಯ ಪದಕವನ್ನು ಪಡೆದು ಚಿತ್ರದುರ್ಗಕ್ಕೆ, ನಮ್ಮ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು. ತಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.
0: ತುಂಬ ಹೃದಯದ ಧನ್ಯವಾದಗಳು ಆಕಾಶವಾಣಿಯವರಿಗೆ, ಮತ್ತೆ ಜೈ ಹಿಂದ್ ಜೈ ಕರ್ನಾಟಕ ಸರ್.
2: ಇದುವರೆಗೂ 2026 ಸಾಲಿನಲ್ಲಿ ಮಲೇಷಿಯಾದಲ್ಲಿ ಜರುಗಿದ 38ನೇ ಇಂಟರ್ನ್ಯಾಷನಲ್ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಓಪನ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ಬೆಳ್ಳಿ ಪದಕ ಪಡೆದ ಚಿತ್ರದುರ್ಗದ ಸತೀಶ್ ಕುಮಾರ್ ಯು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ಜಿ ತಿಪ್ಪೇಸ್ವಾಮಿ, ನಿರ್ವಹಣೆ ಶಿವಪ್ರಕಾಶ ಡಿಆರ್, ನಿಲಯದ ಕಾರ್ಯಕ್ರಮ ನಿರ್ವಾಹಕರು, ಸಂಕಲನ ಹಿರೇಕಂದವಾಡಿ ದೀಪಾ ಎಂ. ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಚಿತ್ರದುರ್ಗ, ನೀವು ಕೇಳ್ತಾ ಇದ್ರಿ ನಿಲಯದ ಕಾರ್ಯಕ್ರಮಗಳನ್ನ 102.6 FM ಕಂಪನಾಂಕಗಳಲ್ಲಿ. ಇದೀಗ ಕೇರ್ ಆಫ್ ಫುಟ್ಪಾತ್ ಚಿತ್ರದ ಗೀತೆಯನ್ನ ಕೇಳೋಣ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ.

ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಇದೀಗ ಕೆಲವು ಪ್ರಕಟಣೆಗಳು. ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಬೆಳಕು. ಕೃಷಿ ಆಧಾರಿತ ಶಿಕ್ಷಣ, ಮಾಹಿತಿ, ಮನರಂಜನೆಯ ಗ್ರಾಮೀಣ ಸೊಗಡಿನ ಚರ್ಚೆ, ಅರಟೆ, ಸಂಭಾಷಣೆ, ಮಾತುಕತೆ ಸರಣಿ ಕೃಷಿ ಬೆಳಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಕೇಳುಗರೆ ಗಮನಿಸಿ, ಇನ್ನು ಮುಂದೆ 10:00 ನಮ್ಮ ನಿಲಯದಿಂದ ಹಲವು ಕೇಳುಗರೆ ನೇರ ಫೋನ್ ಇನ್ ಕಾರ್ಯಕ್ರಮ. ನಮ್ಮ ವಿಷಯಕ್ಕೆ ನಿಮ್ಮ ಮಾತು ಪ್ರಸಾರವಾಗಲಿದೆ. ಇವತ್ತಿನ ವಿಷಯ, ನಾಳೆ ಜುಲೈ 7 ಆಚರಿಸಲಾಗುವ ಜಾಗತಿಕ ಕ್ಷಮೆಯ ದಿನ. ಈ ದಿನದ ಸಂದರ್ಭದಲ್ಲಿ ನಮ್ಮ ಬದುಕಿನಲ್ಲಿ ಕ್ಷಮೆ ಎನ್ನುವುದು ಎಷ್ಟು ಮುಖ್ಯ ಪಾತ್ರವನ್ನು ವಹಿಸುತ್ತೆ, ಈ ಕುರಿತು ನೀವು ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಮಾತನಾಡಲು ಕರೆ ಮಾಡಬಹುದಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 9448640273, ಮತ್ತೊಂದು ಸಂಖ್ಯೆ 9141970272.

0: ಪ್ರಸಾರ ಭಾರತಿ ತನ್ನ ಡಿಜಿಟಲ್ ವೇದಿಕೆಯನ್ನು ಪರಿಚಯಿಸುತ್ತಿದೆ. ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳು, ವಾರ್ತೆ, ದೃಶ್ಯಾವಳಿಗಳು, ಅಧಿಸೂಚನೆಗಳು, ಟ್ವಿಟರ್ ಸಂದೇಶಗಳು ಮತ್ತು ರಾಗಂ 24/7 ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಇವೆಲ್ಲ ಈಗ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ನಿಮಗೆ ಲಭ್ಯ.
1: ಹೃದಯಗಳನ್ನು ಬೆಸೆಯುವ, ಮನಸ್ಸುಗಳನ್ನು ಜೋಡಿಸುವ, ದೂರವನ್ನು ಕಿರಿದಾಗಿಸುವ ಸೇತುವೆಯಾಗಿದೆ ಈ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್.
0: ಎಲ್ಲ ವಯೋಮಾನದವರಿಗೆ ಪರಿಪೂರ್ಣ ಮಾಹಿತಿ, ಶಿಕ್ಷಣ ಹಾಗೂ ಮನರಂಜನೆಯ ಆಪ್ ಇದಾಗಿದ್ದು, ಕಾಶ್ಮೀರದಿಂದ ಕನ್ಯಾಕುಮಾರಿ ವ್ಯಾಪ್ತಿಯನ್ನೂ ಮೀರಿ ಕಾರ್ಯಕ್ರಮಗಳು ನಿಮ್ಮ ನಿಮ್ಮ ಮಾತೃಭಾಷೆಯಲ್ಲಿ ಈಗ ಮೂಡಿ ಬರಲಿದೆ.
1: ನೀವು ಎಲ್ಲೇ ಇರಿ, ಪ್ರಪಂಚದ ಯಾವ ಮೂಲೆಯಲ್ಲಿರಿ, ಆಕಾಶವಾಣಿ ಮತ್ತು ದೂರದರ್ಶನ ಈಗ ಅಂತರಜಾಲದಲ್ಲಿ ನಿಮ್ಮ ಬೆರಳ ತುದಿಯಲ್ಲಿ.
0: ತಡಬೇಕೆ? ಈಗಲೇ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ ಆಪ್ ನ್ಯೂಸ್ ಆನ್ ಏರ್.
1: ನ್ಯೂಸ್ ಆನ್ ಏರ್.
2: ಆತ್ಮೀಯ ರೈತ ಬಾಂಧವರೇ, ಗಮನಿಸಿ, ನಾಳೆ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 6:51 ನಮ್ಮ ನಿಲಯದಿಂದ ಹಲವು ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ: ತಡ ಮುಂಗಾರಿಕೆಗೆ ಸೂಕ್ತ ಬೆಳೆಗಳ ಆಯ್ಕೆ ಮತ್ತು ನಿರ್ವಹಣೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞರಾದ ಡಾಕ್ಟರ್ ಬಿಒ ಮಲ್ಲಿಕಾರ್ಜುನ್. ನೀವುಗಳು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273. ಮತ್ತೊಂದು ಸಂಖ್ಯೆ 9141970272. ಸ್ಥಿರ ದೂರವಾಣಿ ಸಂಖ್ಯೆ 0819429569.
3: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
4: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
5: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
6: ಸೂರ್ಯ ಬಂದನೆ
7: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
8: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
9: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
7: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ.
10: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
9: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ. ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
2: ಇದುವರೆಗೂ ಪ್ರಕಟಣೆಗಳನ್ನ ಕೇಳಿದಿರಿ. ಇದೀಗ ಕೇಳಿ ನಲ್ನುಡಿ, ಬದುಕಿಗೊಂದು ಹಿತನುಡಿ, ಮೀರಸಾಬಿಹಳ್ಳಿ ಶಿವಣ್ಣ ಅವರಿಂದ.
11: ನಲ್ನುಡಿ ನಮ್ಮ ದಿನಚರ್ಯೆಗೊಂದು ಹಿತ ನುಡಿ, ಅದುವೇ ನಲ್ನುಡಿ.
12: ಚಂದ್ರ ಸೂರ್ಯರೆಂಬ ಎರಡು ಪ್ರಮುಖ ಆಕಾಶಕಾಯಗಳಿಂದ ನಮಗೆ ಬೆಳಕು ಬರುತ್ತದೆ. ಅಮಾವಾಸ್ಯೆಯಂಥ ಕತ್ತಲಿನಲ್ಲಿಯೂ ನಾವು ತಿಳಿದಂತೆ ಪರಿಪೂರ್ಣ ಕತ್ತಲೆ ಇರುವುದಿಲ್ಲ. ಇತರ ಆಕಾಶಕಾಯಗಳಾದ ಗ್ರಹ ತಾರೆಗಳ ಬೆಳಕು ಸ್ವಲ್ಪ ಮಟ್ಟಿಗೆ ಭೂಮಿಯ ಮೇಲೆ ಬೀಳುತ್ತದೆ. ಆದ್ದರಿಂದಲೇ ಅರ್ಧಾರ್ಧ ಬೆಳಕಿಗಿಂತಲೂ ಕತ್ತಲೆಯಲ್ಲಿ ದಾರಿ ನಡೆಯುವುದು ಸುಲಭ. ಆಕಾಶಕಾಯಗಳಲ್ಲಿ ಕೆಲವದರ ಪರಿಚಯ ಮಾಡಿಕೊಂಡಿರುವ

0: ಅವು ಚಲನಶೀಲವಾದುವೆಂಬುದನ್ನು ಬಲ್ಲೆವು. ಹೀಗೆ ಹಲವು ಚಲಿಸುವ ವಸ್ತುಗಳ ನಡುವೆ ನಾವೇ ಸ್ವತಃ ಚಲಿಸುತ್ತಿರುವ ಭೂಮಿಯ ಮೇಲಿನ ಮನುಷ್ಯರಾಗಿ ಹಲವು ದಿಕ್ಕುಗಳಲ್ಲಿ ಚಲಿಸುತ್ತಾ ನಮ್ಮ ಕೆಲಸಗಳನ್ನು ಮಾಡಿಕೊಳ್ಳಬೇಕು. ಇದರೊಡನೆ ಪ್ರತಿಯೊಬ್ಬ ಮನುಷ್ಯನೊಡನೆ ಇರುವುದು ಸದಾ ಚಲನಾಸಕ್ತಿಯ ಮನಸ್ಸು. ಹಲವು ಜನರು, ಹಲವು ಮನಸ್ಸು, ಅವು ಸೇರಿದರೆ ಉತ್ತಮ. ಸ್ವಾತಂತ್ರ್ಯ ಪೂರ್ವದಲ್ಲಿ ಮುಂದೊಂದು ಗುರಿ, ಹಿಂದೊಬ್ಬ ಗುರು ಅಥವಾ ನಿರ್ದೇಶಕನಿದ್ದ ಕಾಲದಲ್ಲಿಯಂತೆ, ಇಲ್ಲದಿದ್ದರೆ ಬಹುಜನ ಸೇರಿದರೆ ಸಂಗ್ರಾಮ ಎನ್ನುತ್ತದೆ ಸುಭಾಷಿತ. ಇಂಥದೊಂದು ಸದಾ ಬದಲಾಗುತ್ತಿರುವ ಅಗೋಚರ ಕ್ಷೇತ್ರದಲ್ಲಿ ಸಾಗಿ ಬಂದು ಮುಂದುವರಿಯುತ್ತಿರುವುದು ಮನುಷ್ಯ ಜೀವನ. ಇಂಥದರಲ್ಲಿ ಒಂದು ಕ್ರಮವನ್ನು ರೂಪಿಸಿಕೊಂಡವರು ನಮ್ಮ ಹಿರಿಯರು. ಅವರಿಗೆ ತಮ್ಮ ಮನಸ್ಸೇ ಮಿತ್ರ. ಅದನ್ನು ಏಕಾಗ್ರ ಮಾಡಿ ಅವರು ಬಹುದೂರದವರೆಗೆ ನೋಡಬಲ್ಲವರಾಗಿದ್ದರು. ಆ ಕಾಲದಲ್ಲಿ ರೂಪಿತವಾದದ್ದು ಜ್ಯೋತಿರ್ವಿಜ್ಞಾನ. ಇಂದಿನ ಅರ್ಥದಲ್ಲಿ ಅದು ವಿಜ್ಞಾನವಾಗಬೇಕಿಲ್ಲ. ಅದರಲ್ಲಿ ಪರಿಶ್ರಮ, ಜ್ಞಾನಗಳನ್ನು ಉಳ್ಳವರು ಹಲವು ಜನರಿಗೆ ಮಾರ್ಗದರ್ಶಕರಾಗಿರುತ್ತಿದ್ದರು. ಅವರ ಜೀವನಕ್ಕೆ ಸಮಾಜವು ಸಹಕಾರ ನೀಡುತ್ತಿತ್ತು. ಹೀಗೆ ನಮ್ಮ ಜೀವನವು ಹಲವರ ಸದಾಶಯಗಳಿಂದ ಕಟ್ಟಲ್ಪಟ್ಟಿತು. ತಮ್ಮದೇ ಆದ ರೀತಿಯಲ್ಲಿ ವಿಶ್ವದ ಚಲನೆ ಮತ್ತು ಅದರ ಪರಿಣಾಮವಾದ ಮಾನಸಿಕ ಬದಲಾವಣೆಗಳನ್ನು ಸಮರ್ಥವಾಗಿ ಹಿಡಿದಿಟ್ಟುಕೊಂಡು ಜನತೆಯ ಮನೋಬಲವನ್ನು ವರ್ಧಿಸುತ್ತಾ ನಡೆದು ಬಂದದ್ದು ನಮ್ಮ ಜೀವನ. ಪ್ರಪಂಚದ ಇಂದಿನ ವಿಜ್ಞಾನ, ತತ್ವಜ್ಞಾನ, ಕಲೆ ಇವುಗಳ ಬೆಳವಣಿಗೆಯ ಉಗಮ ಗ್ರೀಕರಿಂದ. ಪ್ಲೇಟೋ ತನ್ನ ಆದರ್ಶ ರಾಜ್ಯವನ್ನು ಹೇಳಿದಂತೆ 16ನೇ ಶತಮಾನದ ಮೊದಲನೆಯ ವರ್ಷ ಜನಿಸಿದ ಫ್ರಾನ್ಸಿಸ್ ಬೇಕನ್ ಬಹುಕಾಲ ಸ್ಥಗಿತವಾಗಿದ್ದ ವಿಚಾರಧಾರೆಗೆ ನವಜೀವನ ತುಂಬಿದ. ಅವನ ಆದರ್ಶ ರಾಜ್ಯದಲ್ಲಿ ವಿಜ್ಞಾನಕ್ಕೊಂದು ಸ್ಥಾನ ದೊರೆಯಿತು ಮತ್ತು ಅತಿ ವಿಶ್ವಾಸವೂ ಸಹ. ಜ್ಞಾನದ ಎಲ್ಲ ಶಾಖೆಗಳನ್ನು ನನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೇನೆ ಎಂದ ಬೇಕನ್. ಯಾವೊಂದು ವಸ್ತುವೂ ಸ್ಥಿರವಲ್ಲ, ಎಲ್ಲವೂ ಚಲಿಸುತ್ತವೆ. ಈ ಚಲನೆಯ ಮಧ್ಯದಲ್ಲಿಯೇ ಜಗತ್ತುಗಳೇ ಹುಟ್ಟುತ್ತವೆ, ಸಾಯುತ್ತವೆ. ಇದರೊಡನೆ ಭೂಮಿ ಜೀವಿಗಳು ಬೆರೆಯುತ್ತವೆ. ಆದ್ದರಿಂದಲೇ ಈ ಭೂಮಿಯನ್ನು ಮರ್ತ್ಯಲೋಕವೆನ್ನುತ್ತಾರೆ. ಬಂದವರೆಲ್ಲ ಇಲ್ಲಿಯೇ ನಿಂತರೆ ಬರುವವರಿಗೆ ಎಡೆಯಲ್ಲಿ. ಇಂಥ ಚಲನಶೀಲ ಜಗತ್ತಿನಲ್ಲಿ ಆಕಾಶಕಾಯಗಳ ಜಡೆ ಕೋಲಾಟದಲ್ಲಿ ಹರಿಯುತ್ತಾ ಹರಿಹಾಯುವ ಮನೋಕ್ಷೇತ್ರಗಳ ನಡುವೆ ನಮಗೆ ಬಂದಿರುವ ಜೀವನ ನಮ್ಮ ತಿಳುವಳಿಕೆಯ ಹದ್ದಿನಲ್ಲಿ ಸುಖಮಯವಾಗಬೇಕು. ಅನಿಯಮಿತ ಸುಖವೆಂಬುದಿಲ್ಲ. ಬೇಕನ್ ಜೀವನವನ್ನು ಬಲ್ಲವನು, ವಿಜ್ಞಾನದ ಬಗ್ಗೆ ಖುಷಿ ಇದ್ದವನು. ಜ್ಯೋತಿರ್ಮಂಡಲಗಳ ಪರಿಣಾಮವು ಮನುಷ್ಯನನ್ನು ಯಾವ ರೀತಿ ನಡೆಸಿಕೊಂಡು ಬಂದಿದೆ ಎಂಬುದನ್ನು ನಾವು ಮರೆಯುವಂತಿಲ್ಲ. ವಿಜ್ಞಾನದ ಸಾಧನೆ ಮನುಷ್ಯನ ಪ್ರಯತ್ನದ ಫಲ. ಅದು ಸಾಮಾನ್ಯನಿಗೆ ಆಪ್ತವಾಗಲು ಸಹ ಮನುಷ್ಯನ ಪ್ರಯತ್ನವೇ ಕಾರಣ. ಆದರೆ ವೈಜ್ಞಾನಿಕವಾಗಿ ಬದುಕಲು ಸಾಧ್ಯವಾಗಬೇಕಾದರೆ ಅಂತರ್ಯಾಮಿಯ ಕೃಪೆ ಬೇಕು ಎನಿಸುತ್ತದೆ.
1: ಇದುವರೆಗೂ ನಲ್ನುಡಿ ಬದುಕಿಗೊಂದು ಹಿತನುಡಿ ವೀರಸಾಬಿಹಳ್ಳಿ ಶಿವಣ್ಣ ಅವರಿಂದ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 9:10:10. ಇದೀಗ ಹಿಂದೂಸ್ತಾನಿ ಸಂಗೀತ, ಉತ್ಸದ್ ಬಡೆ ಗುಲ್ಹಂ ಅಲಿ ಖಾನ್ ಅವರಿಂದ.

ಇದುವರೆಗೂ ಹಿಂದೂಸ್ತಾನಿ ಸಂಗೀತ ಮೂಡಿ ಬಂದಿತು. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ ಆಗಿದೆ 9:30. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ. ಇಬ್ಬನಿ ತಬ್ಬಿದ ಇಳೆಯಲ್ಲಿ ಚಿತ್ರದಿಂದಾಯ್ದ ಗೀತೆಗೆ ಧ್ವನಿಯಾಗಿದ್ದಾರೆ ಚರಣ್ ರಾಜ್.

ಓಕೆ ಸ್ನೇಹಿತರೆ, ಇಂದು ಪ್ರಸಾರವಾದ ಕಾರ್ಯಕ್ರಮಗಳ ಕುರಿತು ಒಂದಿಷ್ಟು ಕೇಳುಗರು ನಮಗೆ ಸಂದೇಶವನ್ನ ಕಳಿಸಿದ್ದಾರೆ. ಐತಿಹಾಸಿಕ ಕೋಟೆನಾಡು ಗಂಡುಗಲಿ ಮದಕರಿ ನಾಯಕರಾಳಿದ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ್, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಹಾಗೂ ಡಾಕ್ಟರ್ ಅಕುಲ್ ಮಹೇಶ್ ಚಂದ್ರ ಅವರು ಬಿವಿಕೆಎಸ್ ಲೇಔಟ್ ಇಲ್ಲಿಂದ ಸಂದೇಶವನ್ನ ಕಳಿಸಿದ್ದಾರೆ. ಶುಭೋದಯ ಸುಷ್ಮಾ ಮೇಡಮ್ ಅಂತ ಹೇಳ್ತಾ ಇದ್ದಾರೆ, ನಿಮಗೂ ಕೂಡ ಶುಭೋದಯ. ಬೆಳಗಿನ ನಮನ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲೆ ತುರುವೇಕೆರೆ ಸಮೀಪದ ಮೂಲೈ ಶಂಕರ ದೇವಸ್ಥಾನದ ಬಗ್ಗೆ ನೀವು ನೀಡಿದ ವಿವರಗಳು, ಮಾಹಿತಿ, ಐತಿಹಾಸಿಕ ಹಿನ್ನೆಲೆ ತುಂಬಾ ವಿವರವಾಗಿ ಹಾಗೂ ಅರ್ಥಪೂರ್ಣವಾಗಿ ಮೂಡಿಬಂತು. ಹಾಗೂ ಭಕ್ತಿ ಗೀತೆಗಳು 7:50 ಹಾಗೂ 8:30 ಕ್ರೀಡಾ ತರಬೇತುದಾರರೊಂದಿಗೆ ಸಂದರ್ಶನ ಚೆನ್ನಾಗಿ ಮೂಡಿಬಂತು. ಚಿತ್ರಗೀತೆಗಳು ತುಂಬಾ ಮಧುರವಾಗಿ ಮೂಡಿಬಂತು. 9:10 ಹಿಂದೂಸ್ತಾನಿ ಸಂಗೀತ ಕಾರ್ಯಕ್ರಮ ಕೂಡ ತುಂಬಾ ಚೆನ್ನಾಗಿ ಮೂಡಿ ಬಂತು, ಅದಕ್ಕಾಗಿ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೂ ಕೂಡ. ಇನ್ನು ಕಾರ್ಯಕ್ರಮ ಕೇಳ್ತಾ ಇದ್ದೇವೆ, ಚೆನ್ನಾಗಿದೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಸುಜಾತ ಆರ್, ಗಣೇಶ್, ಲಖಿತ, ಯತೀಶ್, ಅಜಯ್ ಮತ್ತು ಮನೆಯವರು ರಾಜಾಜಿ ನಗರ ಇಲ್ಲಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿ ಸ್ಟುಡಿಯೋ ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ HLK ರೋಡ್. ನಮಸ್ತೆ ಮೇಡಮ್, ಇವತ್ತಿನ ಬೆಳಗಿನ ಜಾವದಲ್ಲಿ ನಿಮ್ಮ ನಿರೂಪಣೆಯಿಂದ ಬಂದಂತಹ ಭಕ್ತಿ ಗೀತೆಗಳ ಜೊತೆಗೆ ರೈತರಿಗೆ ಸಲಹೆ ಮತ್ತು ಆರೋಗ್ಯ ಬಿಂದುವಿನಲ್ಲಿ ಸಹ ಒಳ್ಳೆಯ ಮಾಹಿತಿಯನ್ನ ತಿಳಿದು ಭಾವಗೀತೆಗಳನ್ನ ಕೇಳಿಸ್ತಾ ಚಿತ್ರಗೀತೆಗಳ ಮೂಲಕ ಹಲವಾರು ವಿಷಯಗಳ ಜೊತೆಗೆ 8:30 ಯು ಸತೀಶ್ ಕುಮಾರ್ ಅವರ ಕ್ರೀಡಾ ಮಾಸ್ಟರ್ ಅಥ್ಲೆಟಿಕ್ಸ್ನಲ್ಲಿ ಬೆಳ್ಳಿಯ ಪದಕವನ್ನು ಪಡೆದಿರುವ ಸಂದೇಶದ ಮೂಲಕ ಸಂದರ್ಶನವನ್ನ ಕೇಳ್ತಾ ಹಾಗೂ ನಲ್ನುಡಿಯಲ್ಲಿ ಮೀರಸಾಬಿಹಳ್ಳಿ ಶಿವಣ್ಣ ಅವರಿಂದ ಮನುಷ್ಯನ ಜೀವನದಲ್ಲಿ ಸಕಾರಾತ್ಮಕ ಜ್ಯೋತಿರ್ವಿಜ್ಞಾನ ಬಗ್ಗೆ ತಿಳಿಯುತ್ತಾ ಹಿಂದೂಸ್ತಾನಿ ಸಂಗೀತ ಗಾಯನದ ಮೂಲಕ ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಪ್ರಸಾರ ಮಾಡುತ್ತಿರುವ ನಿಮಗೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೂ ಕೂಡ. ಇನ್ನು ಈ ದಿನ 8:30 ಮೂಡಿ ಬಂದ ಚಿತ್ರದುರ್ಗದ ಕ್ರೀಡಾ ಪ್ರತಿಭೆ ಮತ್ತು ತರಬೇತುದಾರರಾದ ಸತೀಶ್ ಕುಮಾರ್ ಯು ಅವರ ಇತ್ತೀಚೆಗೆ ಮಲೇಷಿಯಾದಲ್ಲಿ ನಡೆದ ಮಾಸ್ಟರ್ಸ್ ಅಥ್ಲೆಟಿಕ್ಸ್ 400 ಮೀಟರ್ ವಿಭಾಗದಲ್ಲಿ ಬೆಳ್ಳಿಯ ಪದಕವನ್ನು ತಂದುಕೊಟ್ಟ ನಮ್ಮ ಜಿಲ್ಲೆಗೆ ಕ್ರೀಡಾ ಕ್ಷೇತ್ರದಲ್ಲಿ ಹೆಮ್ಮೆ ಮತ್ತು ಸಂತಸ ಮೂಡಿಸುವುದರ ಜೊತೆಗೆ

ಮುಂಬರುವ ಯುವ ಕ್ರೀಡಾ ಪ್ರತಿಭೆಗಳಿಗೆ ದಾರಿದೀಪವಾಗಿ ಮತ್ತಷ್ಟು ಕ್ರೀಡಾ ಪ್ರತಿಭೆಗಳು ನಮ್ಮ ಚಿತ್ರದುರ್ಗ ಜಿಲ್ಲೆಯಿಂದ ಹೊರಹೊಮ್ಮುವಂತಾಗಲಿ, ಇವರಿಗೆ ಹೃದಯಪೂರ್ವಕ ಶುಭ ಹಾರೈಸ್ತಾ ಇದ್ದೇನೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ. ಓಕೆ, ಇನ್ನು ಮುಂದಿನ ಸಂದೇಶ. ಮೀರಾ ನಾಡಿ ಉಪನ್ಯಾಸಕ್ಕೆ ಚಿತ್ರದುರ್ಗದಿಂದ ಪ್ರೀತಿಯ ನಿರೂಪಕರಿಗೆ ಹಾಗೂ ಕೇಳುಗರಿಗೆ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಈ ದಿನದ ದುರ್ಗೋದಯದ ಎಲ್ಲಾ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಮನ, ಭಕ್ತಿಗೀತೆ, ಆರೋಗ್ಯ ಬಿಂದು ಚೆನ್ನಾಗಿ ಮೂಡಿ ಬಂತು. ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಯಲ್ಲಿ ಭಾಗವಹಿಸಿ ಬೆಳ್ಳಿ ಪದಕವನ್ನು ಗೆದ್ದು ಬಂದ ನಮ್ಮ ಹೆಮ್ಮೆಯ ಚಿತ್ರದುರ್ಗದ ಸತೀಶ್ ಕುಮಾರ್ ಸರ್ ಅವರ ಸಂದರ್ಶನ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹಿಂದೂಸ್ತಾನಿ ಸಂಗೀತ ಕೂಡ ಚೆನ್ನಾಗಿ ಮೂಡಿ ಬಂತು, ಕೇಳ್ತಾ ಇದ್ದೇವೆ, ಧನ್ಯವಾದಗಳು ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೂ ಕೂಡ. ಇದೀಗ ಕೇಳೋಣ ದಿ ಶೂಟ್ ಚಿತ್ರದ ಗೀತೆನಾ.

ಓಕೆ ಸ್ನೇಹಿತರೆ, ಮುಂದಿನ ಸಂದೇಶ ನೋಡೋಣ. ಚಿಗಟೇರಿ ಆದಿಶೆಟ್ಟರು ಬಸವರಾಜ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಕಾರ್ಯಕ್ರಮಗಳು ಸೂಪರ್ ಆಗಿ ಮೂಡಿ ಬರ್ತಾ ಇದೆ. ತಮಗೆ ಮತ್ತು ನಿಲಯದ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದ್ದಾರೆ. ಇನ್ನು ಚೆನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರುಳ ಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ ಕ್ರೀಡಾ ಸಾಧಕರಾದ ಸತೀಶ್ ರವರ ಸಂದರ್ಶನ ತುಂಬಾ ಚೆನ್ನಾಗಿ ಮೂಡಿ ಬಂತು. ಸತೀಶ್ ಅವರು ಇನ್ನು ಎತ್ತರಕ್ಕೆ ಬೆಳೆಯಲಿ ಹಾಗೂ ನಿಮ್ಮ ನಿರೂಪಣೆ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಓಕೆ, ಇದೀಗ ಕೇಳೋಣ ಅನಂತು ವರ್ಸಸ್ ನೋಸ್ತ್ರ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ವಿಜಯ್ ಪ್ರಕಾಶ್.

ಓಕೆ ಸ್ನೇಹಿತರೆ, ಮುಂದಿನ ಸಂದೇಶ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲಾ ತೇಲಿ ಮನೆಯವರು ಆತ್ಮೀಯ ನಿರೂಪಕರಾದ ಸುಷ್ಮಾ ಮೇಡಮ್ ಅವರಿಗೆ ಶುಭ ಮುಂಜಾನೆ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಶುಭ ಮುಂಜಾನೆ. ನಮಸ್ಕಾರ. ಭಕ್ತಿ ಹಾಡುಗಳ ಜೊತೆ ಮೂಲೆ ಶಂಕರ ದೇವಾಲಯದ ವೈಶಿಷ್ಟ್ಯಪೂರ್ಣ ಮಾಹಿತಿ, ಹಿನ್ನೆಲೆ, ಇತಿಹಾಸ ಕೇಳಿ ತುಂಬಾ ಆನಂದ ಆಯಿತು, ಧನ್ಯವಾದ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ನಮಸ್ತೆ ಆಕಾಶವಾಣಿಗೆ, ಶುಭೋದಯ ನಿರೂಪಕರಿಗೆ ಹಾಗೂ ಕೇಳುಗರಿಗೆ. ಮೇಡಮ್, ಬೆಳಗ್ಗೆ ಪ್ರಸಾರವಾಗುವ ಶುಭ ನುಡಿ ನಮನ ಭಕ್ತಿಗೀತೆ ಭಾವಗೀತೆ ನಮನದಲ್ಲಿ ಮೂಲೆ ಶಂಕರ ದೇವರ ಮಾಹಿತಿ ಮತ್ತು ನಮ್ಮ ಚಿತ್ರದುರ್ಗದ ಕ್ರೀಡಾ ಸಾಧಕರಾದ ಸತೀಶ್ ಸರ್ ಅವರ ಸಂದರ್ಶನ ಅದ್ಭುತವಾಗಿತ್ತು, ಧನ್ಯವಾದ ಮೇಡಮ್ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಮಾಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್, ಸರೋಜ, ಸಂಜಯ್, ಧನ್ಯ, ಮುದಿಮಲ್ಲಪ್ಪ, ಕಸ್ತೂರಮ್ಮ ಅವರು, ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಕ್ಕೆ. ಇದೀಗ ಕೇಳೋಣ ಬಾಕ್ಸರ್ ಚಿತ್ರದ ಗೀತೆಯನ್ನು.

ಮುಂದಿನ ಸಂದೇಶವನ್ನ ನೋಡೋದಾದ್ರೆ ಆಕಾಶವಾಣಿಯ ನಿರೂಪಕರಿಗೆ ಬೆಳಗಿನ ವಂದನೆಗಳು. ನಮಸ್ತೆ ಮೇಡಮ್ ಅಂತ ಹೇಳ್ತಿದ್ದಾರೆ. ನಿಮಗೂ ಕೂಡ ನಮಸ್ತೆ. ಬಾಗೇನಹಳ್ಳಿದ ರಮ್ಯಾ, ನಿತಿನ್, ಸುರೇಶ್, ಯಶವಂತ್, ಬೆಳಗ್ಗಿನ ಶುಭ ನುಡಿ ಅರ್ಥಪೂರ್ಣವಾಗಿತ್ತು. ನಮ್ಮನ ಭಕ್ತಿ ಗೀತೆಗಳ ಜೊತೆಗೆ ನೀಡಿದ ಮಾಹಿತಿಯೂ ಸೊಗಸಾಗಿತ್ತು. ಹಾಗೆ ಚಿಂತನಾ ಕಾರ್ಯಕ್ರಮದಲ್ಲಿ ತಿಳಿಸಿದ ಮಾಹಿತಿ ಅರ್ಥಪೂರ್ಣವಾಗಿತ್ತು. ಕ್ರೀಡಾ ಸಾಧಕರ ಬಗ್ಗೆ ತಿಳಿಸಿದ ಮಾಹಿತಿ, ಅವರ ಸಾಧನೆ ಮುಂದುವರಿಯಲಿ, ಬದುಕಿಗೊಂದು ಹಿತ ನುಡಿಯು ಬದುಕಿನ ಅನ್ವಯಕ್ಕೆ ಬಹಳ ಉಪಯುಕ್ತವಾಗಿತ್ತು. ಚಿತ್ರಗೀತೆಗಳು ತುಂಬಾ ಸುಮಧುರವಾಗಿ ಮೂಡಿ ಬರ್ತಾ ಇದೆ. ನಿಮ್ಮ ನಿರೂಪಣೆಯಿಂದ ಎಲ್ಲ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ನಡೆಸಿಕೊಡ್ತಾ ಇರುವ ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೂ ಕೂಡ. ಇದೀಗ ಕೇಳೋಣ ತಾಜ್ ಚಿತ್ರದ ಗೀತೆಯನ್ನ.

ಓಕೆ ಸ್ನೇಹಿತರೆ, ಮತ್ತೊಂದು ಸಂದೇಶ ಬಂದಿದೆ. ಶುಭೋದಯ ಮೇಡಮ್, ಬೆಳಗಿನ ಎಲ್ಲಾ ಕಾರ್ಯಕ್ರಮಗಳ ಜೊತೆಗೆ ಮಾಹಿತಿ ಜೊತೆ ಸೊಗಸಾದ ಗೀತೆಗಳು, ಮಧುರವಾದ ನಿರೂಪಣೆ ಎಲ್ಲ ಸೊಗಸಾಗಿ ಮೂಡಿ ಬರ್ತಾ ಇದೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ ದಾವಣಗೆರೆಯಿಂದ ಚಂದ್ರಿಕಾ ನೇರಲಗುಂಡಿ ಅವರು. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಇನ್ನು ಸಿಟಿ ಚಂದ್ರಶೇಖರ್, ವಸಂತಕುಮಾರಿ, ಅತಿ ಚೌಡೇನಹಳ್ಳಿ, ಹೊಳೆ ನರಸೀಪುರ ತಾಲೂಕು, ಹಾಸನ ಜಿಲ್ಲೆಯಿಂದ ಎಲ್ಲ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಅರ್ಥಪೂರ್ಣ ವಿಚಾರಗಳು, ಪ್ರಸಾರಕ್ಕೆ ಧನ್ಯವಾದ ಅಂತ ತಿಳಿಸ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೂ ಕೂಡ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ವೇದ ಚಿತ್ರದಿಂದ ಆಯ್ದ ಗೀತೆಯನ್ನ.

0: ಇದುವರೆಗೂ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬಂದಿತು. ಆಕಾಶವಾಣಿ ಚಿತ್ರದುರ್ಗ, ನೀವು ಕೇಳ್ತಾ ಇದ್ದೀರಿ ನಿಲಯದ ಕಾರ್ಯಕ್ರಮಗಳ 102.6 FM ಕಂಪನಾಂಕಗಳಲ್ಲಿ. ಸಮಯ 10:30. ಇದೀಗ ಹಲೋ ಕೇಳುಗರೇ ನೇರ ಫೋನ್ ಇನ್ ಕಾರ್ಯಕ್ರಮ, ನಮ್ಮ ವಿಷಯಕ್ಕೆ ನಿಮ್ಮ ಮಾತು. ಸ್ನೇಹಿತರೆ, ಇವತ್ತಿನ ವಿಷಯ, ನಾಳೆ ಜುಲೈ 7 ಆಚರಿಸುವ ಜಾಗತಿಕ ಕ್ಷಮೆಯ ದಿನ, ಗ್ಲೋಬಲ್ ಫರ್ಗಿವ್ನೆಸ್ ಡೇ. ಈ ದಿನದ ಸಂದರ್ಭದಲ್ಲಿ ನಮ್ಮ ಬದುಕಿನಲ್ಲಿ ಕ್ಷಮೆ ಅನ್ನೋದು ಎಷ್ಟು ಮುಖ್ಯ ಪಾತ್ರವನ್ನ ವಹಿಸುತ್ತೆ, ಈ ಕುರಿತು ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 9448640273, ಮತ್ತೊಂದು ಸಂಖ್ಯೆ 9141970272. ಇಂದಿನ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಜೊತೆಯಾಗಿರೋದು ಸುಷ್ಮಾ ವಿ, ಹಾಗೆ
1: ನಾನು ಡಾಕ್ಟರ್ ಸೌಮ್ಯ ಮಂಜುನಾಥ್.
0: ಓಕೆ ಸೌಮ್ಯ, ಅಂದ್ರೆ ಇವತ್ತು ವಿಶ್ವದಾದ್ಯಂತ, ಅಂದ್ರೆ ನಾಳೆ ವಿಶ್ವದಾದ್ಯಂತ ಜುಲೈ 7 ಜಾಗತಿಕ ಕ್ಷಮಾ ದಿನವನ್ನ ಆಚರಣೆ ಮಾಡಲಾಗುತ್ತೆ. ಸ್ನೇಹಿತರೆ, ಯಾರಾದ್ರೂ ನಮ್ಮ ಮನ್ಸಿಗೆ ನೋವು ಮಾಡಿದ್ರೆ ಅಥವಾ ಅವರೇನಾದ್ರೂ ತಪ್ಪು ಮಾಡಿದ್ರೆ ಅವರನ್ನ ಕ್ಷಮಿಸ್ಬೇಕು, ಅದು ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು. ಕ್ಷಮೆ ಅನ್ನೋದು ನಮ್ಮ ಜೀವನದಲ್ಲಿ ಒಂಥರ ಪಾಸಿಟಿವಿಟಿನ ತರುತ್ತೆ ಅಲ್ವಾ?
1: ಹೌದು, ಸಕಾರಾತ್ಮಕ ಶಕ್ತಿಯನ್ನ ತಂದ್ಕೊಡುವಂತದ್ದು.
0: ಹೌದು, ಹಾಗೇನೆ ನಮ್ಮ ಮನಸ್ಸನ್ನ ಕೂಡ ಹಗುರ ಮಾಡುತ್ತೆ ದ್ವೇಷದಿಂದ.
1: ಖಂಡಿತ ಹೌದು, ಎಷ್ಟೋ ತಪ್ಪುಗಳನ್ನ ಕ್ಷಮಿಸಿದಾಗ ತಪ್ಪು ಮಾಡಿದವರಿಗಿಂತ ಕ್ಷಮಿಸಿದವರಿಗೆ ಮನಸ್ಸು ಹಗುರ ಆಗುತ್ತೆ.
0: ಹೌದಲ್ವಾ?
1: ಇಂತಹ ಒಂದು ಗುಣ ಎಲ್ಲರಲ್ಲೂ ಇರಬೇಕು. ಯಾಕಂತಂದ್ರೆ ಇತ್ತೀಚಿನ ಸಂದರ್ಭಗಳಲ್ಲಿ ಎಲ್ಲರಿಗೂ ಸಹ ಒತ್ತಡ ಜೀವನ ಶೈಲಿ ಅಳವಡಿಸ್ಕೊಂಡಿರ್ತಾರೆ, ಗೊತ್ತೋ ಗೊತ್ತಿಲ್ಲದೇನ ತೊಡಗಿಸ್ಕೊಂಡ್ಬಿಟ್ಟಿರ್ತಾರೆ. ಇಂತಹ ಸಂದರ್ಭಗಳಲ್ಲಿ ಸಿಟ್ಟಿಗೇಳೋದು, ಕೋಪ ಬರೋದು ಸರ್ವೆ ಸಾಮಾನ್ಯ ಆಗಿರುತ್ತೆ.
0: ಮತ್ತೆ ಯಾರ್ದೋ ಮೇಲೆ ಸಿಟ್ಟಿನ ಇನ್ನ್ಯಾರ ಮೇಲೆ ಹಾಕೋದು, ಅದು ಕೂಡ ಈ ಒತ್ತಡದ ಜೀವನದಲ್ಲಿ ಪ್ರತಿನಿತ್ಯ ನಡೀತಾನೆ ಇರುತ್ತೆ.
1: ಖಂಡಿತ ಹೌದು.
0: ಗಾಂಧೀಜಿಯವರು ಒಂದ್ ವಾಕ್ಯ ಹೇಳ್ತಾರೆ, ಲೈನ್ ಹೇಳ್ತಾರೆ, ದುರ್ಬಲವಾಗಿರೋರು ಎಂದಿಗೂ ಕ್ಷಮಿಸೋದಕ್ಕೆ ಸಾಧ್ಯನೇ ಇಲ್ಲಂತೆ, ಯಾರು ಬಲಶಾಲಿಗಳಾಗಿರ್ತಾರೋ ಅವ್ರು ಮಾತ್ರ ಕ್ಷಮಿಸ್ತಾರಂತೆ ಸೌಮ್ಯ.
1: ಅತ್ಯಂತ ಸೂಕ್ತವಾದ ಮತ್ತು ಎವರ್ಗ್ರೀನ್ ಲೈನ್ಸ್ ಅಂತ ಹೇಳಬಹುದು,
0: ಅರ್ಥಗರ್ಭಿತವಾಗಿದೆ. ನಮ್ಮ ಕೇಳುಗರು ಕೂಡ ಕರೆ ಮಾಡ್ತಾ ಇದಾರೆ, ಈ ಕುರಿತು ಏನ್ ಮಾತಾಡ್ತಾರೆ ಅಂತ ಕೇಳೋಣ. ಮೊದಲ

0: ಕರೆ ಯಾರು ಮಾಡಿದ್ದಾರೆ ಅಂತ.
1: ಓಕೆ,
0: ಹಲೋ
2: ಹಲೋ
0: ಹಲೋ ನಮಸ್ತೆ.
2: ಹಲೋ
0: ಹಲೋ ನಮಸ್ತೆ, ಮಾತಾಡಿ.
2: ನಮಸ್ತೆ
0: ನಮಸ್ತೆ.
2: ಓಕೆ,
0: ನಳಿನಿ ಸತೀಶ್ ಅವರೇ ಹೇಳಿ. ಇವತ್ತಲ್ಲ ನಾಳೆ ಇದೆ, ಜುಲೈ 7ರಂದು. ಏಳನೇ ತಾರೀಕು ಇದೆ.
2: ಸೊ ಹಾಗಾಗಿ ನಾವು ಏನೇ ನಾವು ಕ್ಷಮೆ ಅಂತಂದು ತಪ್ಪು ಮಾಡ್ತಾರೆ, ಕ್ಷಮೆ ಅಂತ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅನ್ಸುತ್ತೆ. ಅಲ್ಲಿ ನಮಗೆ ಅಯ್ಯೋ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಕಡಿಮೆ ಆಗುತ್ತೆ, ನಾವು ಏನಾದ್ರು ಅವ್ರನ್ನ ಸಾರಿ ಕೇಳಿದ್ರೆ ಅಂತಂದ್ ಈ ತರ ಎಲ್ಲ ಭಾವನೆಗಳು ನಾವು ಇಟ್ಕೋಬಾರ್ದು. ಯಾಕಂದ್ರೆ ಅಕಸ್ಮಾತ್ ನಾವು ತಪ್ಪು ಮಾಡಿದ್ರೆ ಸಾರಿ ಕೇಳಿದ್ರಲ್ಲಿ ತಪ್ಪೇನು ಇರೋದಿಲ್ಲ, ಖಂಡಿತ ನಮ್ಮ ದೊಡ್ಡ ಏನು ದೊಡ್ಡತನ ಜಾಸ್ತಿ ಆಗುತ್ತೆ, ಮತ್ತೆ ನಮ್ಮ ಫೀಲಿಂಗ್ಸ್ ಜಾಸ್ತಿ ಆಗುತ್ತೆ, ಮತ್ತೆ ಅದ್ರ ಸಂಬಂಧಗಳು ಜಾಸ್ತಿ ಆಗ್ತವೆ ಉಳಿಯುತ್ತೆ. ಸೊ ಈ ರೀತಿ ಇದ್ದಾಗ ನಾವು ನಮ್ ತಪ್ಪು ನಾವು ಈ ರೀತಿ ಈಗೋ ಪ್ರಾಬ್ಲಮ್ ಖಂಡಿತ ಬಂದ್ಬಿಡುತ್ತೆ ನಮ್ಗೆ ಅಂತ ಅನ್ಕೋತಾರೆ ಕೆಲವರು. ಸೊ ಈಗೋನೆಲ್ಲ ಪಕ್ಕಕ್ಕೆ ಇಟ್ಟು ನಾವ್ಯಾರು ತಪ್ಪು ಮಾಡಿದ್ರೆ ಸಾರಿ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನಗ್ ಅನ್ಸುತ್ತೆ. ಬಿಕಾಸ್ ನಾವು ಚಿಕ್ಕವರಿದ್ದಾಗಿಂದಲೂ ನಮ್ಗೆ ಟೀಚರ್ಸ್ ಹೇಳ್ಕೊಡ್ತಾ ಇದ್ರು ಯಾವಾಗ್ಲೂ ನೀವ್ ಏನೇ ತಪ್ಪು ಮಾಡಿದ್ರು ಮೊದ್ಲು ಸಾರಿ ಕೇಳ್ಬೇಕು ಅಂತಂದು. ಮತ್ತೆ ನಮ್ಮ ಮನೆಯಲ್ಲಿ ಕೂಡ ನಮ್ಮ ಅಣ್ಣ ಏನಾದ್ರೂ ತಪ್ಪು ಮಾಡಿದ್ರೆ ಸಾರಿ ಕೇಳಿ ಅಂತಂದು ಹೇಳ್ಕೊಡ್ತಾ ಇದ್ರು. ಸೊ ನಮ್ಮ ಇವತ್ತಿಗೂ ನಾವು ಕೂಡ ಅದನ್ನೇ ನಾವು ಬೆಳೆಸ್ಕೊಂಡ್ ಬರ್ತಾ ಇದೀವಿ. ಮಕ್ಳಿಗೆ ಏನಾದ್ರು ನಾವು ತಪ್ಪು ಮಾಡಿ ತಪ್ಪಾಗಿ ನಮ್ದು ಕಂಡಿದ್ರೆ ಪಾಪ ಮಕ್ಳಿಗೆ ಕೂಡ ನಾವು ಸಾರಿ ಹೇಳ್ತೀವಿ, ಇವನ್ ನಮ್ ಗ್ರ್ಯಾಂಡ್ ಚಿಲ್ಡ್ರನ್ ಕೂಡ ಸಾರಿ ಹೇಳ್ತೀವಿ ನಮ್ಮಿಂದ ಏನಾದ್ರು ತಪ್ಪಾಗಿದ್ರೆ. ಸೊ ಈ ರೀತಿಯ ಒಂದು ಕಲ್ಚರ್ ಅಥವಾ ಸಂಸ್ಕಾರ ಬಳಸ್ಕೋಬೇಕು, ಮತ್ತೆ ಬೆಳೆಸ್ಕೋಬೇಕು, ಮತ್ತೆ ಇದ್ರಿಂದ ಸಂಬಂಧ ಕೂಡ ಖಂಡಿತ ಉಳಿಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಕೂಡ.
1: ಓಕೆ, ಅಂದ್ರೆ ಚಿಕ್ಕವರಾದಿಯಾಗಿಂದ ಹಿಡಿದು ಹಿರಿಯರೊಡನು ಸಹ ಏನೆಲ್ಲ ತಪ್ಪುಗಳಿದೆ ಕೇಳ್ಬಿಟ್ರೆ ಅಲ್ಲಿಗಲ್ಲಿ ಮುಗ್ದೋಗ್ಬಿಡುತ್ತೆ ಅಂತ ಹೇಳ್ತಿದ್ದೀರಿ.
2: ಹೌದು ಖಂಡಿತ, ಏನ್ ತಪ್ಪು ಮಾಡಿದ್ವಿ ತಪ್ಪು ಮಾಡ್ತೀವಿ ಅಟ್ಲೀಸ್ಟ್ ಒಂದು ಸಾರಿ ಅಂತ ಕೇಳಿದ್ರೆ ಮಕ್ಳಿಗೆ ಮನ್ಸಿಗೂ ಖುಷಿ ಆಗುತ್ತೆ, ಅಥವಾ ದೊಡ್ಡರಿಗೂ ಸಮಾಧಾನ ಆಗುತ್ತೆ, ಅಥವಾ ನಮ್ ಫ್ರೆಂಡ್ಸ್ಗೂ ಸಮಾಧಾನ ಆಗುತ್ತೆ. ಎಲ್ಲರೂ ಒಂದು ಬಾಂಧವ್ಯದಲ್ಲಿ ಇರ್ಬೋದಲ್ಲ, ಸುಮ್ನೆ ಈಗ ಬೆಳ್ಕೊತಾ ಹೋದ್ರೆ ಏನು ಉಪಯೋಗ ಇರಲ್ಲ. ಹಾಗಾಗಿ ತಪ್ಪು ಮಾಡಿದಾಗ ಕ್ಷಮೆ ಕೇಳಿದ್ರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ.
0: ಅಂದ್ರೆ ಮಾತಿಗಿಂತ ವ್ಯಕ್ತಿ ಮುಖ್ಯ ಆಗಿದ್ರೆ ನಮ್ಗೆ ನಾವು ಖಂಡಿತ ಆ ಸಂಬಂಧದಲ್ಲಿ ಸಾರಿಯನ್ನ ಕೇಳ್ತೇವೆ, ಕ್ಷಮೆಯನ್ನ ಕೇಳ್ತೇವೆ.
2: ಯಾಕಂದ್ರೆ ಕೆಲಸದಲ್ಲಿ ಸಂಬಂಧನೇ ಬಹಳ ಮುಖ್ಯ ಆಗಿರುತ್ತೆ, ಕೆಲಸಲ್ಲ ಮಾತಿಗಿಂತ ಸಂಬಂಧ ಬಹಳ ಮುಖ್ಯ ಆಗುತ್ತೆ. ಇವತ್ತಿರ್ತೀವಿ ನಾಳೆ ಹೋಗ್ತೀವಿ, ಕೊನೆ ತನಕ ನಮಗೆ ಸಂಬಂಧ ಮುಖ್ಯ ಅಂತ ಆದಾಗ ಅದನ್ನೆಲ್ಲ ಮರ್ತು ಬಿಟ್ಬಿಟ್ಟು ನಾವು ಸಾರಿ ಹೇಳೋದ್ರಲ್ಲಿ ತಪ್ಪಿಲ್ಲ ಅನ್ನೋದು ನನ್ನ ಅಭಿಪ್ರಾಯ.
0: ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ.
2: ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಓಕೆ, ಸೌಮ್ಯ ಅವರೇ ಹೇಳ್ತಾ ಇದ್ರು ನಳಿನಿ ಸತೀಶ್ ಅವರು, ಅಂದ್ರೆ ಚಿಕ್ಕವರಿಂದ ಹಿಡಿದು ದೊಡ್ಡವರೆಗೂ ನಾವೆಲ್ಲರಿಗೂ ಸಾರಿ ಕೇಳ್ಬೇಕು ಅಂತ.
1: ಹೌದು, ನಿಜ. ಈಗ ನಾವು ಮಾತಾಡಿದ ಹಾಗೆ ವ್ಯಕ್ತಿ ತಪ್ಪಿಗಿಂತ ವ್ಯಕ್ತಿ ಮುಖ್ಯ ಆದಾಗ ಅದನ್ನ ಕ್ಷಮಿಸಿ ಮುನ್ನಡೆಯೋದು ಒಳ್ಳೇದು. ಖಂಡಿತ ಹೌದು, ತಪ್ಪುಗಳು ಆಗ್ತಾ ಇರುತ್ತೆ, ಆದ್ರೆ ವ್ಯಕ್ತಿನ ನಾವು ಕಾಪಾಡ್ಕೋಬೇಕಾಗಿರುತ್ತೆ.
0: ಹೌದು,
1: ಅನ್ಸುತ್ತೆ.
0: ಹಲೋ
3: ಹಲೋ
1: ನಮಸ್ತೆ. ಓಕೆ, ಅಂಗಡಿ ಮಹೇಶ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಇವತ್ತಿನ ವಿಷಯ ಗೊತ್ತಾಯ್ತಾ?
3: ನಾಳೆ ಇರ್ತಕ್ಕಂತ ವಿಚಾರ ಬಹಳ ಅದ್ಭುತವಾಗಿದೆ. ಬಹಳ ಸಂಬಂಧಗಳಿಗೆ ಎಲ್ಲ ನಾವೇನೇ ತಪ್ಪು ಮಾಡಿ ಗೊತ್ತಿರೋ ಗೊತ್ತಿಲ್ಲದ ತಪ್ಪು ಆಗಿರುತ್ತೆ ಅಂತೇಳಿ, ಅವಾಗ ಒಂದು ಸ್ವಲ್ಪ ಕಣ್ಣು ಎರಡು ಅಕ್ಷರ ಸಾರಿ ಅಂತ ಹೇಳ್ಬಿಟ್ಟಂದ್ರೆ ಅವ್ರಿಗೆ ಏನೋ ಒಂಥರ ಇದಾಗುತ್ತೆ. ಹೆಂಗ ಸಾರಿಕೆ ಎಲ್ಲ ಹೆಂಗ ಕೂಡ ಇದಾಗ್ಲಿ ಅಂತ ಸಂಬಂಧನು ಉಳಿತತೆ, ಸ್ನೇಹನು ಉಳಿತತೆ. ಚಿಕ್ಕ ವಯಸ್ಸಿದ್ದ ಅಂದ್ರೆ ನಾವು ಮಕ್ಕಳಿಗೆ ಯಾವ ರೀತಿ ಸಣ್ಣ ಹೇಳ್ತೀವ ಆತರ ಮಕ್ಕಳು ಮುಂದೆ ಅವರು ಕೇಳೋದು ಸಾರಿ ಕೇಳೋದು ಏನನ್ನ ಉದಾಹರಣೆ ಒಂದು ಏನನ್ನ ತಗೊಳ್ತಂದ ಸಾರಿ ಕೇಳೋಂತ ನಾವ್ ಹೇಳ್ಕೋಬೇಕು. ಮಕ್ಕಳುಗಳಿಗೆ ಗೊತ್ತಿರಲ್ಲ ಅದೆಲ್ಲ ಇರುತ್ತೆ. ಸಾರಿ ಅನ್ನೋದಂದ್ರೆ ಕೆಲವರು ಏನಂದ್ರೆ ಹೆಂಗ ಅವ್ನು ಸಾರಿ ಕೇಳಿದ್ರೆ ಸುಮ್ಮನೆ ಅಂತ ಬೇಕಾಗಿನೇ ತಪ್ಪು ಮಾಡಿ ಸಾರಿ ಕೇಳೋದು ಇವೆಲ್ಲ ಸಾಮರ್ಥ್ಯಗಳು ಇರ್ತವೆ.
1: ಅದಕ್ಕೋಸ್ಕರ ಕ್ಷಮೆ ಬೇಕಾಗಿ ತಪ್ಪು ಮಾಡೋದು ತಪ್ಪಲ್ಲ, ಅದು ಅಪರಾಧ. ಅದು
3: ಅಪರಾಧ, ಕರೆಕ್ಟ್, ಅದ ಅಪರಾಧ. ನಾನು ಅದನ್ನೇ ಹೇಳ್ತಿರೋದು. ಈಗ ಬೇಕಾಗಿ ಸಾರಿ ಕೇಳಿದ್ರೆ ಸುಮ್ನೆ ತರ್ಬಿಡು ಅಂತಂದು ಅದು ಕೆಲವರು ಇದು ಮಾಡ್ತಾ ಅದು ಮಾಡಬಾರ್ದು.
1: ಹೌದು, ಖಂಡಿತ ಹೌದು, ಖಂಡಿತ ಹೌದು. ತಪ್ಪುಗಳನ್ನ ಕ್ಷಮಿಸ್ಬೇಕು, ಆಮೇಲೆ ಕ್ಷಮೆ ಕೇಳಿದ್ರೆ ತಪ್ಪಿಲ್ಲ ಅನ್ನೋದನ್ನ ಸಹ ಮಾತಾಡ್ತಿದ್ರಿ. ನಿಮ್ಮ ಜೀವನದಲ್ಲಿ ಏನಾದ್ರು ಒಂದು ಈ ತರ ಘಟನೆ ನೆನಪಿಸ್ಕೋಬಹುದಾ ನೀವು?
3: ಯಾವ್ದಾದ್ರು ನೆನಪಿರುವಂತದ್ದು

0: ಆಗಿರ್ತಾವ ಅವ್ರನ್ನ ನಾವು ಸಾರಿ ಕೇಳಿರ್ತೀವಿ ಅವರು ಕ್ಷಮಿಸಿರ್ತಾರೆ. ನಾವು ಈಗ ಬೇಕಾಗಿ ಮಾಡಿರ್ತೀವಿ ಗೊತ್ತಿಲ್ಲದೆ ಆಗಿರುತ್ತೆ ಅಂತಂದು ನಾವು ಸಾರಿ ಸರ್ ಮಕ್ಕಳಿಗೆ ಒಂದ್ ಕಾರ್ಯ ಹೋಗ್ಬೇಕಾರೆ ನನ್ ಸ್ವಲ್ಪ ಟಚ್ ಆಯ್ತು. ಟಚ್ ಆದ ತಕ್ಷಣ ನಾವು ಅವ್ರ ಮೇಲೆ ರೇಗಿದ್ ಏನಾಗುತ್ತೆ ಅಂದ್ರೆ ಅವ್ರು ನಮ್ ಮೇಲೆ ದ್ವೇಷ ಏನ ಸಾಕ್ತಾರ ಅಂತ ಎರಡ್ ಪಾಯಿಂಟ್ ಹೇಳ್ಬಿಟ್ರೆ ಅವ್ರು ಖುಷಿ ಆಗ್ಬಿಡ್ತಾರೆ. ಸಾರಿ ಸರ್ ಗೊತ್ತಿಲ್ಲ ಅಂತ ಒಂದ್ ಮಾತು ಹೇಳ್ಬಿಟ್ರು ಅವ್ರಿಗೆ
1: ಆಯ್ತಪ್ಪ
0: ಅವ್ರು ಹೇಳ್ತಾರೆ. ಅದ್ಬಿಟ್ಟು ನಾವು ಸ್ವಲ್ಪ ಏನಂತ ಟಚ್ ಆಗಿ ಏನನ್ನ ಹಾಕೊಂಡಾಗ ಅವ್ರ ಮೇಲೆ ಏನು ಎತ್ತ ಅಂತ ಹೋದ ಅಂದ್ರೆ ಅದು ಇನ್ನು ದೊಡ್ಡದಾಗುತ್ತೆ.
1: ಓಕೆ, ಬಹಳ ಒಳ್ಳೆ ಮಾಹಿತಿ ನಮ್ಮನ್ನೀಗ ಹಂಚ್ಕೊಂಡ್ರಿ ಮಹೇಶ್ವರೇ, ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ.
2: ಓಕೆ, ಮುಂದಿನ ಕರೆ ಇದೆ. ಹಲೋ ಹಲೋ, ನಮಸ್ತೆ. ನಮಸ್ತೆ
3: ನಮಸ್ತೆ ಮೇಡಮ್, ಅಡ್ವಾನ್ಸ್ ಕಾರ್ಯಕ್ರಮ ಅನ್ಕೊಂಡಿದ, ತುಂಬಾ ಧನ್ಯವಾದಗಳು.
2: ಓಕೆ, ತಮ್ಮ ಹೆಸರು ಹೇಳಿ.
3: ವೇದಮೂರ್ತಿ ಮಧ್ಯದ ಅಂತ ಇಡ್ಗಿ ಸರ್ಬಸಪ್ಪ ದೇವರು.
2: ಓಕೆ ವೇದಮೂರ್ತಿ ಅವರೇ, ಕಾರ್ಯಕ್ರಮ ಎಲ್ಲ ಕೇಳ್ತಾ ಇದ್ದೀರಾ?
3: ಮೇಡಮ್ ಅದೇ ಬೆಳಿಗ್ಗೆ ನಿಮ್ ಹಾಡನ್ನು ಶುರು ಆಗುತ್ತೋ ಬೆಳಿಗ್ಗೆ ಆವಾಗಿಂದ ನಿಮ್ಮ ಕೇಳ್ತಾ ಇರೋದೇ.
2: ಓಕೆ, ಒಟ್ಟು ಸಿಗ್ನೇಚರ್ ಟ್ಯೂನ್ ಇಂದಾನು ಕೇಳ್ತೀರಾ ಅಂತ?
3: ಹೌದು ಮೇಡಮ್, ಬಹಳ ವರ್ಷದಿಂದ ಅವ್ಯಾಸ ನನಗೆ ಅದು ರೇಡಿಯೋದು. ಅಲೆ ರೇಡಿ ಹೋಗಿ ಮೊಬೈಲ್ ಕಂಡ್ಕೊಂಡಿದ್ದೀವಿ, ಮೂರ್ ಮೊಬೈಲ್ ಅಳೆ ಬಿಟ್ಟಂದೇ ಒಂದ್ ಹಾಕಿ ಒಂದ್ ಹಾಕಿದ್ವಿ ಚಾರ್ಜ್ ಮಾಡಿ ಚಾರ್ಜ್ ಮಾಡಿ.
2: ಕಾರ್ಯಕ್ರಮದ ವಿಷಯ ಗೊತ್ತಾಗಿದೆಯಲ್ಲ ನಿಮ್ಗೆ,
3: ಒಂದ್ ಆರ್ಯೋ ಪೀಳಿಗೆ ಮೇಡಮ್, ಅದೇ ಕುಲಸತಿಗೆ ಕ್ಷಮೆಯವಳು ನೆಲವೆಣ್ಣೆ ಎಣ್ಣೆ ಹಚ್ಚಿ ಅಂತ. ಯಾಕಂದ್ರೆ ಒಂದ್ ತಮಿಳ್ ಲೈನ್ ಕತೆ ಇದೆ ಅದು. ಕೃಷ್ಣ ರಾಧೆ ಮನೆಗೆ ಬರ್ಬೇಕಾಗಿತ್ತು, ಬರಲ್ಲ, ಲೇಟ್ ಆಗುತ್ತೆ, ಬಾರಿ ಸಿಟ್ಟು ಬಂದ್ಬಿಡುತ್ತೆ ರಾತ್ರಿಗೆ, ಬೆಂಕಿ ಕುದ್ದಂಗ್ ಕೊತ ಕುದೀತ ಹಾಕ್ತಾರೆ, ಬರ್ಲಿಲ್ಲ ಬರ್ಲಿಲ್ಲ ಇವನು ಅನ್ನ ಪ್ರಿಯತಮ ಅಂತ ಕೃಷ್ಣ ಬರ್ತಾನೆ. ವಾತಾವರಣ ನೋಡಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಬಾರಿ ಬೆಂಕಿ ಇದ್ದಂಗಿದೆ, ಏನ್ ಮಾಡೋದು ಅಂತ ಕೊನೆಗೆ ಮಂಡಿ ಹೇಳಿ ಕ್ಷಮಾಪಣೆ ಕೇಳ್ತಾನೆ. ಆವಾಗ ಅವ್ರಿಗೆ ಒಂದ್ ಸ್ವಲ್ಪ ಮನ್ಸು ಕಾಡುತ್ತೆ, ಯಾಕೆಂದ್ರೆ ಇವನು ಲೋಕದೊಳಿಯ, ಇವನು ನನ್ನ ಹತ್ರ ಬಂದು ಹೀಗೆ
2: ಕ್ಷಮಾಪಣೆ
3: ಕೇಳ್ತಿದ್ದಾನಲ್ಲ ಈ ತಪ್ಪಲ್ವಾ ಅಂತ ಹೇಳಿ ಮನಸ್ಸಿಗೆ ತಿಳ್ಕೊಂಡು ಆವಾಗ ಮನ್ನಿಸ್ತಾರೆ ಮೇಡಮ್. ಅಂದ್ರೆ ಮನಸ್ಸಿಗೆ ಕ್ಷಮೆ ಅನ್ನೋದೊಂದು ಇದ್ರೆ ಎಂತವರು ಸಹ ಆಗದೇ ಇಲ್ಲ ಒಂದೊಂದ್ಸರಿ ಸಮಯ ಸಂದರ್ಭಗಳು. ಇದಕ್ಕೆ ನಾವು ಬುದ್ಧನಂತ ಕಥೆಗಳನ್ನು ಓದಿದ್ರೆ ಆವಾಗ ನಾವು ಒಂದ್ ಸ್ವಲ್ಪ ಮಟ್ಟಿಗೆ ಬೆಂಡ್ ಆಗ್ಬಹುದು ಅಂತ ಅಂತ. ದೇವಸ್ಥಾನ ಅಲ್ಲ, ದೇವಸ್ಥಾನದ ಒಳಗ ಹೋಗ್ಬೇಕಾದ್ರೆ ಕೆಲವು ಸಣ್ಣ ಬಾಗಿಲು ಸಿಗ್ತಾರೆ, ಏನ್ ಮೀರೆ ಪಾದ್ರೆ ತಲೆ ಸೆಕ್ಸ್ ಹೋಗ್ಬೇಕು. ಅದ್ ನಾವು ಕಲ್ತಿದ್ರೆ ನೀರು ಹೇಗೆ ಭೂಮಿ ಮೇಲೆ ಹರಿದಿತ್ತೋ ಹಾಗೆ ನಾವು ತಲೆ ಸೆಕ್ಸ್ಕೊಂಡ್ರೆ ಜೀವನ ಸಾಕಾಗಿ ಕ್ಷಮೆ ಜೀವನದಲ್ಲಿ ರಕ್ತದಲ್ಲಿ ಒಳ್ಳೇದು ಅಂತ ಮೇಡಮ್ ಅದೇ. ಧನ್ಯವಾದ ಅವರು,
2: ಧನ್ಯವಾದಗಳು. ಹಲೋ
4: ಹಲೋ, ನಮಸ್ತೆ ಮೇಡಮ್.
2: ನಮಸ್ತೆ, ಹೆಸರೇಳಿ.
4: ಒಂದೂರಲ್ಲಿ ಮೇಡಮ್, ಹನುಮಂತಪುರದಿಂದ.
2: ಓಕೆ, ಹೊನ್ನೂರಲ್ಲಿ ಅವರೇ, ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಲ್ವಾ ನಿಮ್ಗೆ?
4: ಹೌದು ಮೇಡಮ್, ಕ್ಷಮೆ
2: ಹೇಳಿ.
4: ಹೌದಲ್ವಾ ಮೇಡಮ್, ಯಾಕಂದ್ರೆ ಪ್ರತಿಯೊಬ್ಬರು ತಪ್ಪು ಮಾಡೇ ಮಾಡ್ತಾರೆ, ಯಾಕಂದ್ರೆ ಅದು ಮಾನವನ ಒಂದು ಗುಣದಲ್ಲಿ ಒಂದು ಸ್ವಭಾವ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಈಗ ಮನುಷ್ಯ ಯಾರು ಸತ್ಯ ಹರಿಚಂದ್ರ ತರನೇ ಯಾರು ಇರಕ್ ಆಗಲ್ಲ, ಈಗಿನ ಕಾಲ ತಪ್ಪು ಮಾಡೇ ಮಾಡ್ತಾನೆ.
2: ತಪ್ಪುಗಳಿಂದನೇ ಪಾಠವನ್ನ ಕಲಿಬೇಕಲ್ವಾ ಮನುಷ್ಯ?
4: ಹೌದು ಮೇಡಮ್, ನಾವ್ ಯಾಕಂದ್ರೆ ಒಂದು ಮಾತಿನಿಂದ ಆದ್ರೂ ಒಂದು ತಪ್ಪು ಮಾಡ್ತೀವಿ. ಈಗ ಯಾವ್ದಾದ್ರು ಮನೆಯಲ್ಲಿ ಒಂದು ಯಾವ್ದಾದ್ರು ಒಂದು ತಪ್ಪು ಕೆಲಸ ಮಾಡಿದಾಗ ಹಿರಿಯರಿಗೆ ಬೇಜಾರಾಗ ಬೀಜ, ಅವಾಗ ನಾವು ಬೇಜಾರಾದಾಗ ಏನ್ ಮಾಡ್ತೀವಿ ಅಂದ್ರೆ ನಮಗೆ ಆಗ ತಪ್ಪಿನ ಅರಿವು ಆಗೋದಿಲ್ಲ, ಏನೋ ಚಿಕ್ಕನೆ ಆವೇಶದಲ್ಲಿ ಏನೋ ಮಾತಾಡ್ಬಿಡ್ತೀವಿ. ನಮಗೆ ಶಾಂತಿ ಕೂಲ್ ಆಗಿದ್ದಾಗ ಯೋಚನೆ ಮಾಡಿದ್ರೆ ಅವಾಗ ಅನ್ಸುತ್ತ ನಾನು ಮಾಡಬಾರ್ದಾಗಿತ್ತಲ್ಲ ಅಂತ ನಮ್ಮ ಮನಸ್ಸು ಅದು ಒಳಗೆ ಒರಿತಾ ಇರುತ್ತೆ ಮೇಡಮ್. ಅದೇ ಆಗ ನಾವೇನ್ ಮಾಡ್ತೀವಿ ಅಂದ್ರೆ ಹೋಗಿ ತಕ್ಷಣವೇ ನಮ್ಮ ತಂದೆ ತಾಯಿ ಆಗಿರ್ಬೋದು, ಹಿರಿಯರಾಗಿರ್ಬೋದು, ಊರಿನ ಜನ ಯಾರನ್ನೇ ಆಗಿರ್ಬೋದು, ಇಲ್ಲ ನಾನು ಆಗ ಮಾಡಿದ್ದು ಆಗ ನಡೆದುಕೊಂಡಿದ್ದು ತಪ್ಪು ಅಂತಂದು ನಾವೊಂದ್ ಸ್ವಲ್ಪ ತಿಳಿಸಿದ್ರೆ

0: ಅವಾಗ ಏನಾಗುತ್ತೆ ಅಂದ್ರೆ ನಮ್ಮ ಬಾಂಧವ್ಯಗಳಾಗ್ಲಿ ಅಥವಾ ಒಂದು ಪ್ರತಿಯೊಂದು ಇದಾಗ್ಲಿ ನಮ್ಗೆ ಸಂಬಂಧ ಜಾಸ್ತಿ ಆಗುತ್ತೆ ಮೇಡಮ್. ಯಾಕಂದ್ರೆ ತಪ್ಪು ಮಾಡ್ತೀವಿ ನಾವು, ತಪ್ಪು ಮಾಡೋಣ ಅಂತ ಹೇಳಲ್ಲ. ಈಗ ನಮ್ಮ ನಾವು ಯಾವ್ದಾನ ಒಂದು ಈಗ ಪತ್ತಿನ ಅರಿವು ಆಗ್ಬೇಕಾದ್ರೆ ಬೇರೆಯವ್ರಿ ಬಂದು ನಮ್ಗೆ ಹೇಳ್ತಾರೆ ನೀನು ಆ ಟೈಮ್ನಲ್ಲಿ ಆ ಮಾತು ಆಡ್ಬಾರ್ದಾಗಿತ್ತು ನೀನು ಅಂತ.
1: ಮತ್ತೆ ಅದನ್ನ ತೆಗೆದುಕೊಳ್ಳುವ ಮನಸ್ಥಿತಿ ಕೂಡ ಇರ್ಬೇಕು ಅಲ್ವಾ? ತಪ್ಪ ಮಾಡಿದಾರೆ ಅಂತ ನಾವು ಯಾರತ್ರ ಹೇಳಿದಾಗ ಅವ್ರು ಅದನ್ನ ಯಾವ ತರ ತಗೋತಾರೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ಅಲ್ವಾ?
0: ಹಾಗಾಗಿ ನಾವ್ ಏನಪ್ಪ ಅಂದ್ರೆ ತಪ್ಪ ಮಾಡೋದು, ತಪ್ಪ ಮಾಡಿದ ತಕ್ಷಣ ನಮ್ಗೆ ಅರಿವಾದ್ರೆ ನಾವು ಕ್ಷಮೆ ಕೇಳಿದ್ರೆ ಅದರಿಂದ ಎಷ್ಟೋ ನಮ್ಮನಸು ಆಗುತ್ತೆ, ಬೇರೆಯವರಿಗೂ ಸಮಾಧಾನ ಆಗುತ್ತೆ ಮೇಡಮ್.
1: ಅವ್ರಿಗೂ ಸಮಾಧಾನ ಆಗುತ್ತಲ್ವಾ ಕ್ಷಮೆ ಕೇಳಿದವರಿಗೂ?
2: ಓಕೆ, ಬಹಳ ಉತ್ತಮ ವಿಚಾರಗಳನ್ನ ಹಂಚ್ಕೊಂಡ್ರಿ ನಮ್ ಜೊತೆ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ತಮ್ಗೆ.
0: ಧನ್ಯವಾದ ಮೇಡಮ್.
2: ಸುಷ್ಮಾ, ಬಹಳಷ್ಟು ವಿಚಾರಗಳನ್ನ ನಮ್ಮ ಕೇಳುಗರು ಖಂಡಿತವಾಗ್ಲೂ ಹೇಳುವಾಗ ಅನ್ಸುತ್ತೆ ಇದೇ ತರ ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಎಲ್ಲ ಸಮಸ್ಯೆಗಳು ಸಹ ತುಂಬಾ ಸಮಾಧಾನದಿಂದ ಬಗೆಹರಿದ್ ಬಿಡ್ತಾವಲ್ಲ. ಆದ್ರೆ ಒಂದಿಷ್ಟು ಅಳವಡಿಸ್ಕೊಳ್ಳೋದಕ್ಕೆ ಒಂದಿಷ್ಟು
1: ಬದಲಾವಣೆಗಳು
2: ಎಲ್ಲರಿಗೂ ಸಹ. ನಾನ್ ಯಾಕೆ ಕೇಳಿ, ನಾನೇ ಮೊದಲು ಯಾಕೆ ಕೇಳಿ,
1: ಹೌದು ಅವ್ರು ತಪ್ಪು ಮಾಡಿದಾರೆ ಅಂದ್ರೆ ಅವರೇ ಕೇಳಿ ಅಲ್ವಾ
2: ಅನ್ನೋ ತರದಾಗಿರುತ್ತೆ. ಬಟ್ ಇಲ್ಲಿ ಒಂದು ಅರಿತುಕೊಳ್ಬೇಕಾದಂತಹ ವಿಚಾರ ಅಂತಂದ್ರೆ ಖಂಡಿತವಾಗ್ಲು ಮನುಷ್ಯ ಅಂದ್ರೆ ಸಹಜವಾಗಿ ತಪ್ಪು ನಡೆದೇ ನಡೆಯುತ್ತೆ. ಆದ್ರೆ ಸಮಯೋಚಿತವಾಗಿ ಹೌದು ನನ್ನ ಕಡೆಯಿಂದ ತಪ್ಪಾಗಿದೆ ಅಂತ ಕೇಳಿದಾಗ ನಿಜಕ್ಕೂ ಆ ಒಂದು ಸಮಯಕ್ಕೆ ಆ ಒಂದು ನಡತೆಗೆ ಖಂಡಿತ ಮೌಲ್ಯ ಉಂಟಾಗುವಂತದ್ದು. ಸೊ ಇಂತಹದನ್ನ ಯಾಕಂದ್ರೆ ಈ ನಾವು ಅಳವಡಿಸ್ಕೊಂಡ್ವಿ ಅಂತಂದ್ರೆ ಯಾವ ಸಂಬಂಧಗಳು ದೂರ ಆಗಲ್ಲ. ಒಂದು ಮನೆಯಿಂದ ಹಿಡಿದು ಅಣ್ಣ ತಮ್ಮಂದಿರು, ಅಕ್ಕ ತಂಗಿಂದಿರು, ಸೋದರ ಸಂಬಂಧಿಗಳು, ಅತ್ತೆ ಅತ್ತಿಗೆ, ಸ್ನೇಹಿತರು, ಬಂಧುಗಳು ಎಲ್ಲರ ನಡುವೆ ಒಂದು ಒಳ್ಳೆ ಸೌಹಾರ್ದಯುತ ಭಾವನೆ ಬೆಳೆಯುತ್ತೆ. ಹಾಗಾಗಿ ಈ ಒಂದು ಕ್ಷಮಾ ದಿನದಿಂದನಾದ್ರೂ ಒಂದು ಎಲ್ಲರೂ ಸಹ ಒಂದು ಪ್ರತಿಜ್ಞೆಯನ್ನ ಮಾಡ್ಬೇಕು, ಕ್ಷಮಿಸ್ಬಿಡೋಣ ಅನ್ನೋ ಮನೋಭಾವ ಬೆಳೆಸ್ಕೊಂಡ್ರೆ ಖಂಡಿತವಾಗ್ಲು ಅವರೇ ಮಾನಸಿಕ ಆರೋಗ್ಯವನ್ನ ಹೆಚ್ಚು ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು.
1: ಒಂದು ಗೀತೆಯನ್ನ ಕೇಳ್ಕೊಂಡು ಬರೋಣ.
2: ಓಕೆ, ಕೇಳೋಣ.

0: ಓಕೆ, ಮುಂದಿನ ಕರೆ ಸಿದ್ಧ ಆಗಿದೆ.
1: ಓಕೆ, ಸ್ವೀಕರಿಸೋಣ.
0: ಹಲೋ,
2: ನಮಸ್ತೆ ಮೇಡಮ್ ಅವರೇ, ಚಿತ್ರದುರ್ಗ ವೀರೇಶ್ ಅಂತ.
1: ನಮಸ್ತೆ, ಹೇಳಿ ವೀರೇಶ್ ಅವರೇ, ಕಾರ್ಯಕ್ರಮ ಕೇಳಿಸ್ಕೊಂತಿದ್ದೀರಾ?
2: ಬಹಳ ಒಳ್ಳೆ ವಿಷಯನೇ ತಗೊಂಡಿದ್ದೀರಿ ಮೇಡಮ್ ಅವರೇ. ಕೆಟ್ಟಗಳು ಉಳಿತಾಗಿನ ಕ್ಷಮಿಸಿದ ಗುಣಗಳು ಹೆಚ್ಚಾದ್ರೆ ಆರೋಗ್ಯಕ್ಕೆ ನಮಗೂ ಲಾಭನೇ. ಕೆಲಸ ಅಂತಂದ್ರೆ ಪ್ರತಿಯೊಂದು ವಿಷಯದಲ್ಲೂ ಸಣ್ಣ ಪುಟ್ಟ ಅವು ನಡೀತಾನೆ ಇರ್ತಾವ್ರಿ, ಅವನ್ನೆಲ್ಲ ನಾವು ತಪ್ಪುಗಳು ನಿಲ್ವಲ್ಲ. ಸಂಸ್ಕೃತ ಗುಣಗಳು ಇತ್ತು ಅಂತಂದ್ರೆ ಅವು ಆದಷ್ಟು ನಮಗೆ ಎಫೆಕ್ಟ್ ಆಗಲ್ಲ. ಯಾಕೆಂದ್ರೆ ರೈಸ್ ಆಗ್ತಾ ಆಗ್ತಾ ಏನಾಗುತ್ತೆ ಅಂದ್ರೆ ದಿನನಿತ್ಯ ಅವು ಇನ್ನು ಹೆಚ್ಚಿಗೆ ಕಾಣ್ತಾನೆ ಹೋಗುತ್ತೆ, ನಮ್ಮ ಬಾಡಿ ಎಫೆಕ್ಟ್ ವೀಕ್ನೆಸ್ ಆಗ್ತಾ ಹೋಗುತ್ತೆ, ಕಾಣ್ತಾನೆ ಹೋಗುತ್ತೆ. ಸಂಸ ಗುಣಗಳು ಇತ್ತು ಅಂತಂದ್ರೆ ಆರೋಗ್ಯ ಮೇನು ಆಗುತ್ತೆ, ಮೇನ್ ಉಳಿಯುತ್ತೆ. ನಮ್ಮ ಕುಟುಂಬ ಅವಾಗ
1: ಅಂದ್ರೆ ತಪ್ಪಾಗಿನೇ ನೋಡ್ತಾ ಇದ್ರೆ ಇನ್ನು ಹೆಚ್ಚು ದೊಡ್ಡದಾಗಿ ಕಾಣಿಸುತ್ತೆ ಅಂತ ಹೇಳ್ತಿದ್ರಿ.
2: ನೋಡ್ರಿ, ನಮ್ದು ಸಣ್ಣದೊಂದು ಸ್ಟಾರ್ಟಿಂಗ್ ನಲ್ಲಿ ನಾನು ತಪ್ಪು ಮಾಡಿದೆ ಅಂದ್ರೆ, ಒಂದು ಸ್ಕೂಟಿ ತಗೊಂಡ ನಾನು ವೆಹಿಕಲ್ ತಗೊಂಡು ಹೋಗ್ತಾ ಇದ್ರೆ ಹಿಂದ್ಗಡೆ ಬರಣಿಗೆ ನಾನ್ ಕಟಿಂಗ್ ಆಗೋದಕ್ಕೆ ನಾನ್ ಲೈಟೇ ಹಾಕ್ಲಿಲ್ಲ, ಈ ಕಡೆ ಕ್ರಾಸ್ ಆಗ್ತೀನಿ ಅಂತಂದೇಳಿ. ಅವನು ಅತಿ ಸ್ಪೀಡ್ ಆಗಿದ್ದ, ಬಂದು ನನ್ನ ಹೇಳ್ದ, ಬೈದ, ಯಜಮಾನ್ರೆ ನೀವು ಲೈಟ್ ಹಾಕೊಂಡು ಕಟ್ ಮಾಡ್ರಿ, ಯಾಕೆ ಅಂದ್ರೆ ನಾನು ಡಿವೈಡರ್ ಮಾಡ್ತಿದ್ರು ನನಗೂ ನೋವೆ, ಇಲ್ಲ ನೀನಿಗೂ ಹೋಗಿದ್ರು ನಿನಗೂ ನೋವೆ, ಇದು ತಪ್ಪು ಮಾಡ್ತಾ ಇದ್ರೆ ನೀವು ಅಂತ ಅಂದ್ರು. ಅದು ನನಗೆ ಎಷ್ಟು ಎಚ್ಚರಿಕೆ ಆಯ್ತು ಅಂದ್ರೆ, ಇವತ್ತಿಗೂ ಕಟಿಂಗ್ ಮಾಡ್ಬೇಕಾದ್ರೆ ನಾನು ಲೈಟ್ ಹಾಕ್ಬೇಕು ಅನ್ನೋದು ಆ ಒಂದು ಅರಿವು ನನಗೆ ಬಂತು. ಅವ್ರು ಹೇಳಿದ್ದು ರಾಂಗ್ ಆಗಿರ್ಬೋದು, ಆ ಟೈಮ್ನ ಕರೆಕ್ಟ್ ಆಗಿ ನನ್ಗೆ ಅರ್ಥ ಆಗಂಗ್ ಹೇಳಿದ್ರು. ಅದಕ್ಕೆ ಕೆಲವನ್ನ ತಗೋಣ ಅಂತ ಗುಣಗಳು ಇರ್ಬೇಕು. ಇನ್ನೊಬ್ರು ಇವಾಗ ಕೆಲವರು ಆರೋಗ್ಯ ಸ್ಥಿತಿ ಒಳಗೆ ಕೆಲವರು ಏರುಪೇರು ಇರ್ತಾರೆ ಮೇಡಮ್ ಅವರೇ, ಅವರು ಏನಾದ್ರೂ ಒಂದ್ ಸ್ವಲ್ಪ ರೈಲ್ ಆಗಿ ಮಾತಾಡಿದ್ರೆ ನಾವು ಕೂಲ್ ಆಗಿ ಮಾತಾಡ್ಬೇಕು, ಯಾಕೆಂದ್ರೆ ಅವ್ರ ಆರೋಗ್ಯಗಳು ಏರುಪೇರು ಕಂಡಾಗ ಆದಷ್ಟು ಕೂಡ ನಾವು ಸಣ್ಣದಾಗೇನೇ ಅದನ್ನ ಅಂತ ಪಟ್ಟದಾಗ ತಪ್ಪು ಹೋಗ್ಕೋಬಾರ್ದು, ನಮ್ ಕಿನ್ನ ಹಿರಿಯರಾದ್ರೆ ಗೌರವಿಸ್ಬೇಕು. ಇವ್ರು ಇಂಥ ಸಣ್ಣ ಪುಟ್ಟ ನಾವು ತಿದ್ದುಪಡಿ ಮಾಡ್ಕೊಂಡ್ರೆ ಆದಷ್ಟು ಕೂಡ ತಪ್ಪು ಜಾಸ್ತಿ ನಮ್ ಕಣ್ಣಿಗೆ ಕಾಣಲ್ಲ ಅನ್ನೋದು ನಂದೊಂದು ಅನುಭವ ಮಾಡ್ತೇನೆ.
1: ಓಕೆ, ನಿಮ್ಮ ಅನುಭವದ ಹಿನ್ನೆಲೆಯಲ್ಲಿ ಬಹಳ ಒಳ್ಳೆಯ ನುಡಿಗಳನ್ನ ಆಡಿದ್ರಿ ವೀರೇಶ್ ಅವರೇ, ಧನ್ಯವಾದಗಳು ತಮಗೆ ಕರೆ ಮಾಡಿದ್ದಕ್ಕಾಗಿ.
0: ಹಲೋ,
3: ನಮಸ್ತೆ.
0: ಓಕೆ, ರಮಾ ನಾಗರಾಜ್ ಅವರು ಎಲ್ಲಿಂದ ಕರೆ ಮಾಡ್ತಾ ಇರೋದು?
3: ಚಿತ್ರದುರ್ಗ ಮಹಿಳಾ ಪ್ರಭಾತ ಕೃತಿ.
0: ಹೇಳಿ, ಕಾರ್ಯಕ್ರಮ ಎಲ್ಲ ಕೇಳ್ತಾ ಇದ್ದೀರಾ?
3: ಮತ್ತೆ ಇಬ್ರು ಆರ್ತಿ ಅವ್ರಿಗೆ ನಮಸ್ಕಾರ, ಒಳ್ಳೆ ವಿಷಯ. ಆದ್ರೆ ಕ್ಷಮಿಸುವಂತ ವಿಷಯ ಆದ್ರೆ ಕ್ಷಮಿಸ್ಬಹುದು, ಕ್ಷಮಿಸದೇ ಇರುವಂತ ವಿಷಯ ಆದಾಗ ಅವ್ರ ಅಪರಾಧಿ ಆಗ್ತಾರೆ, ಅಪರಾಧ ಆಗುತ್ತೆ. ಮತ್ತೆ ಅದನ್ನು ಕಾನೂನಲ್ಲಿ ಅದಕ್ಕೆ ಕ್ಷಮೆ ಅನ್ನೋದು ಇದೆ. ಎಕ್ಸಾಂಪಲ್ ಬೆಸ್ಟ್ ಅಂದ್ರೆ ಮೊನ್ನೆ 24 ಕೈದಿಗಳನ್ನ ಕ್ಷಮೆ ಮಾಡಿ ಜೈಲಿಂದ ಬಿಡುಗಡೆ ಮಾಡಿದ್ದಾರೆ.
0: ನಿಮ್ಮ ಅನುಭವದ ಮಾತುಗಳನ್ನ ಹೇಳಿ.
1: ನಾವು ದಿನನಿತ್ಯದ ಜೀವನದಲ್ಲಿ
3: ಅಲ್ಲ, ಅದು ಒಂದು ಒಂದು ಇದು ಒಂದು ನಮ್ಗೆ ಮಾಹಿತಿ ನಮ್ಮ ಜನತೆಗೆ ಒಂದು. ಆಮೇಲೆ ಕ್ಷಮಿಸ್ಬೇಕು ಅಂತಂದ್ರೆ ಕ್ಷಮಿಸುವಂತ ಮನೋಸ್ಥಿತಿ ನಮ್ಮಲ್ಲಿ ಇರ್ಬೇಕು. ಅದೇ ತಪ್ಪು ಮಾಡಿದ್ರೆ ನಾವು ಕ್ಷಮಿಸುವಂತ ಮನಸ್ಥಿತಿ ನಮ್ಮ ಬೆಳೆಸ್ಕೊಂಡಾಗ ಕ್ಷಮೆಗೆ ಒಂದು ಅರ್ಥ ಇದೆ. ಅದೇ ಒಂದು ಒಂದ್ ಪಾರ್ಟ್ ಆಫ್ ಕ್ಯಾರೆಕ್ಟರ್ ಅಂತ ಹೇಳ್ಬೇಕು ನಾವು.

0: ಅಲ್ಲಿ ಹೆಂಗೆ ಸಿಟ್ಟು ಕೋಪ ತಾಳ್ಮೆ ಮಾತಾಡದೆ ಇರೋದು ಮೌನವಾಗಿರೋದು ಹೇಗೆ ಒಂದು ಮನುಷ್ಯನ ಕ್ಯಾರೆಕ್ಟರ್ ಕ್ಷಮೆ ಅನ್ನೋದು ಒನ್ ಆಫ್ ದ ಕ್ಯಾರೆಕ್ಟರ್ ಅಂತ ನನ್ನ ಅನಿಸಿಕೆ. ಅದು ಕ್ಯಾರೆಕ್ಟರ್ ಡೆವಲಪ್ ಮಾಡ್ಕೊಂಡ್ರೆ ಮಾತ್ರ ಸೊಸೈಟಿನಲ್ಲಿ ಎಲ್ಲರೂ ಹೆಲ್ದಿ ಆಗಿರ್ತೀವಿ, ಎಲ್ಲರೂ ಖುಷಿ ಖುಷಿಯಾಗಿ.
1: ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ನಿಮ್ಗೆ. ಓಕೆ, ಬುದ್ಧ ಅವರು ಶಾಂತಿಯನ್ನ ಪ್ರತಿಪಾದಿಸ್ತಾ ಇದ್ರು ಅಲ್ವಾ, ಅಂದ್ರೆ ಅವ್ರದ್ದು ಮುಖ್ಯ ತತ್ವನೇ ಶಾಂತಿ ಅನ್ನೋದು. ಅಂದ್ರೆ ಅವ್ರು ಹೇಳ್ತಾ ಇದ್ರು, ದ್ವೇಷವನ್ನ ದ್ವೇಷದಿಂದನೇ ಶಾಂತಗೊಳಿಸಲು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ, ಕೇವಲ ಪ್ರೀತಿ ಮತ್ತೆ ಕ್ಷಮಿಸುವಂತ ಗುಣಗಳು ಕ್ಷಮೆಯಿಂದ ಮಾತ್ರ ಅದು ದೂರವಾಗುತ್ತೆ ಅಂತ ದ್ವೇಷ ಅನ್ನೋದು.
2: ನೋಡಿ, ಬುದ್ಧ ಹೇಳಿರುವಂತದ್ದು ಯಾವ ಕಾಲಕ್ಕೂ ಅಂದ್ರೆ ಸಾರ್ವಕಾಲಿಕ ಸತ್ಯ ಅಂತಕ್ಕಂಥದ್ದು. ಖಂಡಿತ ದ್ವೇಷನ ದ್ವೇಷನೇ ಮಾಡ್ತಾ ಹೋದ್ರೆ ಇನ್ನಷ್ಟು ಹೆಚ್ಚಾಗುತ್ತೆ ವಿನಃ ಶಾಂತಿ ಕಂಡುಕೊಳ್ಳೋದೆಲ್ಲಿ. ಅದಕ್ಕೆ ಆಯ್ತು ಆಗಿದ್ದಾಯ್ತು ಅಂತ ಕ್ಷಮಿಸೋ ಅಂತ ಗುಣ ಬೆಳೆಸ್ಕೊಂಡಾಗ ಆ ವ್ಯಕ್ತಿ ತನ್ನನ್ನ ಇನ್ನೊಂದು ಕಡೆಗೆ, ಇನ್ನೊಂದು ಬೆಳವಣಿಗೆ ಕಡೆಗೆ ತೊಡಗಿಸ್ಕೊಳ್ಬಹುದು ಅಂತಕ್ಕಂಥ.
1: ಈ ಕೋಪ ಅನ್ನೋದೇನಂದ್ರೆ ನಮ್ ಕೈಲಿ ಕೆಂಡನ ಇಟ್ಕೊಂಡು ಬೇರೆಯವ್ರ ಮೇಲೆ ಎಸೆಯೋದಕ್ಕೆ ಪ್ರಯತ್ನ ಮಾಡೋದು, ಅದು ಮೊದ್ಲಿಗೆ ನಮ್ ಕೈನೇ ಸುಡುತ್ತೆ. ಯಾಕಂದ್ರೆ ನಾವು ನಮ್ ಕೈಲೇ ಕೋಪ ಅನ್ನೋ ಕೆಂಡವನ್ನ ಇಟ್ಕೊಂಡಿರ್ತೀವಿ ಅಲ್ವಾ.
2: ಹೌದು ಹೌದು, ಈ ತರ ಬಹಳಷ್ಟು ವಿಚಾರಗಳು ದಿನನಿತ್ಯ ಜೀವನದಲ್ಲಿ ನಡೀತಾ ಇರುತ್ತೆ. ನಮ್ಮ ಕೇಳುಗರು ಸಹ, ಇದುವರೆಗೂ ಮಾತಾಡಿದ ಎಲ್ಲ ಕೇಳುಗರು ಸಹ ಬಹಳಷ್ಟು ಒಳ್ಳೆಯ ನುಡಿಗಳನ್ನ ಹೇಳಿದ್ರು, ಮೌಲಿಕವಾದ ನುಡಿಗಳನ್ನ ತಿಳಿಸಿದ್ರು. ಯಾಕಂತಂದ್ರೆ ಜೀವನದಲ್ಲಿ ಸಮಸ್ಯೆಗಳನ್ನ ದೂರ ಮಾಡ್ಕೋಬೇಕು ಅಂತಂದ್ರೆ ಒಂದಿಷ್ಟು ಕ್ಷಮಿಸ್ಬಿಡೋಣ, ಫಾರ್ಗಿವ್ನೆಸ್ ಈಸ್ ಆಲ್ವೇಸ್ ಬೆಟರ್ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಈಗ ಮುಂದಿನ ಕರೆಸಿದಾಗಿದೆ
1: ಇಲ್ಲ ಅಂತ. ಓಕೆ, ಕೇಳುವರು ಕರೆ ಮಾಡಬೇಕಾದ ನಮ್ಮಲ್ಲಿಯದ ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ತಿಳಿಸ್ತಾನೆ. 9448640272, ಮತ್ತೊಂದು ಸಂಖ್ಯೆ 9141970272. ಹಲೋ, ನಮಸ್ತೆ, ಹೆಸರೇಳಿ. ಓಕೆ ರಾಜೇಶ್ವರಿ ಅವರೇ, ಕಾರ್ಯಕ್ರಮ ಎಲ್ಲ ಕೇಳ್ತಾ ಇದ್ದೀರಾ?
3: ಕೇಳ್ತಾ ಇದೀನಿ ಮೇಡಮ್.
1: ಹೇಳಿ.
3: ಸಮಯ ಅನ್ನೋದು ಒಂದು ದೊಡ್ಡ ಪದನೇ ಆಗುತ್ತೆ. ಇರೋದು ಎರಡು ಅಕ್ಷರ ಇರ್ಬೋದು, ಅದರಿಂದ ಎಷ್ಟು ನಮ್ಗೆ ಲಾಭ ಇದೆ, ಆಮೇಲೆ ಎಷ್ಟು ಒಂದು ಸಮಸ್ಯೆಗಳು ಬಗೆಹರಿಸೋ ಅಂತ ನಾವು ಯೋಚನೆ ಮಾಡ್ಬೇಕು. ಅದನ್ನ ಇರೋದು ಎರಡೇ ಅಕ್ಷರ ಅದು. ಹಂಗಾಗಿ ಕ್ಷಮೆ ಅನ್ನೋದು ಎಲ್ಲರಿಗೂ ಬೇಕು, ಆದ್ರೆ ಯಾವ್ದಕ್ಕೆ ಕ್ಷಮಿಸ್ಬೇಕು ಅದಕ್ಕೆ ಕ್ಷಮಿಸ್ಬೇಕು. ಪದೇ ಪದೇ ಅದೇ ತಪ್ಪುಗಳಿಗೆ ಕ್ಷಮೆ ಹೋದ್ರೆ ಅದು ತಪ್ಪು ಅಂತ ನನ್ನ ಭಾವನೆ. ಪದೇ ಪದೇ ಅದೇ ತಪ್ಪು ರೆಪ್ಲಿಕ್ ಮಾಡ್ತಾ ಇದ್ರೆ ಅವ್ರಿಗೆ ಕ್ಷಮೆ ಇಲ್ಲ ಅನ್ಸುತ್ತೆ.
1: ಒಂದ್ಸತಿ ಕ್ಷಮಿಸಬಹುದು, ಎರಡ್ ಸತಿ ಕ್ಷಮಿಸಬಹುದು, ಬಟ್ ರಿಪೀಟ್ ಆಗಿ ಪದೇ ಪದೇ ಅದೇ ತಪ್ಪುಗಳನ್ನ ಮಾಡ್ತಾ ಇದ್ರೆ ಅದು ಹೌದು, ಅದನ್ನ ಕ್ಷಮಿಸೋದಕ್ಕೆ ಸಾಧ್ಯ
3: ಆಗಲ್ಲ.
1: ಹೌದು,
3: ಅದು ಒಂದ್ ಮೇಡಮ್. ಮತ್ತೆ ಇನ್ನೊಂದು, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದೇ ಹಂಗೆ ಮಳೆ ಬರ್ತಾ ಇತ್ತು, ನಾನು ನಮ್ಮ ಮನೆಯವ್ರ ಗಾಡಿಯಲ್ಲಿ ಹೋಗ್ತಾ ಇದ್ವಿ. ಹೋಗ್ಬೇಕಾದ್ರೆ ರೋಡ್ ಅಲ್ಲಿ ಏನಾಯ್ತು, ಹಿಂದ್ಗಡೆಗೆ ಇದು ಮಂಡಿಪ ಇದು ಹಾಕ್ಬೇಕಂತ, ನಾವು ಟರ್ನ್ ಹಾಕ್ತೀವಿ ಅಂತಂದ್ರೆ ಹಿಂದ್ಗಡೆ ಲೈಟ್ ಆನ್ ಮಾಡ್ಬೇಕಂತೆ. ಅದು ನಮ್ಮ ಮನೆಯವ್ರ ಸ್ಕೂಟರ್ ಅಲ್ಲಿ ಅದು ಇದ್ದಿಲ್ಲ, ಕೆಟ್ಟ ಹೋಗ್ಬಿಟ್ಟಿತ್ತು. ನಾವ್ ಹಿಂಗೆ ಟರ್ನ್ ಆಗ್ಬೇಕಾದ್ರೆ ಹಿಂದ್ಗಡೆ ಅಂತ ಬೈಕ್ ಅನ್ನು ಇದ್ರು ಬರ್ತಾ ಇದ್ರು. ಅವ್ರು ಏನ್ ಮಾಡ್ಬಿಟ್ರು, ಅವ್ರ ಪಾಡಿಗೆ ಅವ್ರ ಸ್ಟ್ರೈಟ್ ತಗೋಬೇಕಿತ್ತು, ನಾವ್ ತಪ್ಪ್ ಮಾಡಿದ್ದ ಅದನ್ನ ಬಲಕ್ಕೆ ತಿರುಗ್ಬೇಕಾದ್ರೆ ಏನಾಯ್ತು, ಸ್ವಲ್ಪ ಟಚ್ ಆಗಿ ಹೋಗ್ಬಿಡ್ತು ನನ್ನ ಕೈಗೆ. ನಾನೇನ್ ಮಾಡಿದೆ, ನನಗೆ ಆ ಗಾಡಿ ಬಗ್ಗೆ ಗೊತ್ತಿಲ್ಲ, ನಾನೇನ್ ಮಾಡಿದೆ, ಅವ್ರಿಗೆ ಕರೆದು ಬೈದೆ, ಗೊತ್ತಾಗಲ್ವಾ ನಿಮ್ಗೆ ಅಷ್ಟು ಸ್ಪೀಡ್ ಆಗಿ ಹೋಗ್ತಿರಲ್ಲ ಅಂತ ಬೈತು. ಅವ್ರು ಮುಂದಕ್ಕೆ ಹೋದ್ರು ಮತ್ತೆ ಹಿಂದಕ್ ಬಂದ್ಬಿಟ್ರು. ಹಿಂದಕ್ ಬಂದು ತಪ್ಪು ಮಾಡಿರೋದ್ ನೀವು ನಂಗೆ ಹೇಳ್ತೀರಾ ಅಂತೇಳಿ ನಂಗೆ ಜೋರ್ ಮಾಡಿದ್ರು. ನಂಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ, ಗಾಡಿ ಗೊತ್ತಿಲ್ಲ. ಆಮೇಲೆ ನಮ್ಮ ಮನೆಯವರಂದ್ರು, ಇಲ್ಲ ಸರ್ ಸಾರಿ ನಾನೇ ಹಾಕಿದ್ದೀನ, ಹಾಕೊಂಡಿಲ್ಲ, ಅದು ನನ್ ಕೆಟ್ಟ ಹೋಗಿದೆ ಅಂತ ಹೇಳಿದ್ರು. ಇಲ್ಲ ಅಂದ್ರೆ ಅದು ಒಂದ್ ದೊಡ್ಡ ಘಟನೆ ಆಗ್ಬಿಡೋದು. ಅದ್ ನೋಡಿ, ನಮ್ಮ ಮನೆಯವ್ರು ಒಂದೇ ಒಂದು ಕ್ಷಮೆ, ಇಲ್ಲ ಸರ್ ಸಾರಿ ಸರ್ ನಾನ್ ಮಾಡಿ ತಪ್ಪದು, ನಾನು ಹಾಕೊಂಡಿಲ್ಲ ಅದನ್ನ, ಲೈಟ್ ಆನ್ ಮಾಡಿಲ್ಲ ನಾನು ಹಿಂಗೇಳೋದು, ಹಂಗಾಗಿ ಇದು ನಾನು ಸಾರಿ ಕೇಳ್ತೀನಿ ಅಂತ ಸಾರಿ ಕೇಳಿಲ್ಲ ಅಂದ್ರೆ ಅದು ಎಲ್ಲಿಗೆ ಎಲ್ಲೆಲ್ಲೋ ಹೋಗಿ. ಅದು
1: ಹೌದಲ್ವಾ,
3: ಆ ಕ್ಷಮೆ ಅನ್ನೋದು ನೋಡಿ, ನನ್ಗೆ ಅವಾಗ ಗೊತ್ತಾಯ್ತು. ಆಮೇಲೆ ನಮ್ಮ ಮನೆಯವ್ರು ಕೇಳಿದೆ, ಯಾಕೆ ನೀವು ಸಾರಿ ಕೇಳಿದ್ರೆ ಅಂತ. ಇಲ್ಲ ಮಾಡಿ ತಪ್ಪು, ನಾನು ಹಿಂದ್ಗಡೆ ಲೈಟ್ ಆನ್ ಮಾಡ್ಕೊಂಡಿಲ್ಲ, ನಾನು ಟರ್ನ್ ಹಾಕ್ತಿದ್ದೀನಿ ಅಂತ ತೋರ್ಸುತ್ತ ನಿಮ್ಮಲ್ಲಿ ಅಂತ. ಇದು ನೋಡ್ರಿ, ಗೊತ್ತಿಲ್ದೇನೆ ತಪ್ಪಿದು ಮಾಡಿರೋದು. ಆಮೇಲೆ ನನಗೆ ಅನಿಸ್ತೋ, ನಾನು ಅವ್ರಿಗೆ ಹೆಂಗ್ ಬೈದ್ನಲ್ಲ ಅಂತ.
1: ಅವರು ಮತ್ತೆ ಮರಳಿ ಬಂದ್ ನಿಮ್ಗೆ ಹೇಳಿದಾರಲ್ಲ, ನಿಮ್ ತಪ್ಪಿಟ್ಕೊಂಡು ಮತ್ತೆ ನನಗೆ ಬೈತಾ ಇದ್ದೀರಾ ಅಂತ
3: ಹೇಳಿದ್ರೆ ಅವರು. ನಾನು ನನ್ಗೆ ಅದಕ್ಕಿಂತ ಮುಂಚೆ ಗೊತ್ತೇ ಇಲ್ಲ, ಅದು ಆ ತರ ಇರುತ್ತೆ ಅಂತಾನೆ ಗೊತ್ತಿಲ್ಲ ನನ್ಗೆ, ನೀವ್ ಹೆಂಗ್ ಟಚ್ ಮಾಡೋದ್ರಿ ಅಂತೇಳಿ ಬೈದ್ಬಿಟ್ಟೆ ಅವ್ರಿಗೆ. ನಾನು ನಮ್ಮ ಮನೆಯವ್ರ ಹಂಗ ಹೇಳ್ತಾನೆ ಇದ್ರ, ಇಲ್ಲ ಸುಮ್ನಿರು ಸುಮ್ನಿರು ಅಂತ ಹೇಳಿದ್ದೆ. ಆಮೇಲೆ ಹೇಳಿದ್ರು ಅವ್ರು, ಇಲ್ಲ ಈ ತರ ಹಿಂಗಿರುತ್ತೆ, ನೀನ್ ನೋಡಿಲ್ಲ ಅದಕ್ಕೆ ನೀನ್ ಅವ್ರು ಬೈಬೇಡ, ನಮ್ದೆ ತಪ್ಪಿರೋದದು ಅಂತ ಹೇಳಿ. ಇಲ್ಲ ಅಂದ್ರೆ ಎಲ್ಲಿ ಸ್ಟೇಷನ್ ತನಕ ಹೋಗ್ಬಿಡ್ತಿತ್ತೇನೋ ಗೊತ್ತಿಲ್ಲ.
2: ಖಂಡಿತ, ಒಂದು ಗೊತ್ತಿಲ್ಲದೆ ಇರುವಂತದ್ ಒಂದು ತಪ್ಪು, ಒಂದಿಷ್ಟು ಸಾರಿ ಕೇಳದೆ ಹೋಗಿದ್ರೆ ಯಾವತ್ತಿಗೆ
3: ಅರ್ಥ ಆಗ್ತದೆ. ಮಳೆ ಬರ್ತಾ

0: ಇದೆ ನಮ್ಗೆ ಗೊತ್ತಿಲ್ಲ ಅದು. ಅದು ಸಂಜೆ ಬೇರೆ 7-7:30 ಸುಮಾರು.
1: ಇಂಥ ಚಿಕ್ಕ ಪುಟ್ಟ ಸಂದರ್ಭಗಳಲ್ಲಿಯೂ ಸಹ ನಾವು ಜೀವನದ ದೊಡ್ಡ ದೊಡ್ಡ ಪಾಠಗಳನ್ನ ಕಲ್ತ್ಕೋಬೇಕಿದೆ.
0: ಹೌದು ಮೇಡಮ್, ದೊಡ್ಡ ಪಾಠ ಕಲಿತೀವಿ ನಿಜಾನೇ. ನನ್ಗೆ ಅವಾಗ ಗೊತ್ತಾಯ್ತು, ಹೌದಲ್ಲ ಸ್ವಲ್ಪ ಯೋಚನೆ ಮಾಡ್ಬೇಕು ನಾವು ಏನು ಎತ್ತ ಅಂತ ತಿಳ್ಕೊಂಡು ಕ್ಷಮೆ ಹಚ್ಚು. ಆಮೇಲೆ ಕ್ಷಮೆ ಅನ್ನೋದು ಆ ಪದನೇ ಹಂಗಿದೆ ಮೇಡಮ್ ಅದು.
1: ಖಂಡಿತ ಖಂಡಿತ.
0: ಎಷ್ಟೇ ನಾವು ಈಗ ನೋಡಿ, ಎಷ್ಟೇ ನಾವು ದೊಡ್ಡ ತಪ್ಪು ಮಾಡಿರ್ಲಿ, ಅವನು ಅದು ಕ್ಷಮೆ ಅನ್ನೋದು ಆ ಪದಕ್ಕೆ ಅವನಿಗೆ ಅದು ಇದಾಗ್ಬೇಕು, ಮನ ಪರಿವರ್ತನೆ ಆಗ್ಬೇಕು. ಯಾರು ಕ್ಷಮೆ ಹಚ್ಚಿಕೊಂಡ್ತಾರಲ್ಲ ಅವ್ರಿಗೆ ಪರಿವರ್ತನೆ ಆಗ್ಬೇಕು ಆ ಪದದ ಅರ್ಥ ಏನು ಅಂತೇಳಿ.
1: ಖಂಡಿತ ಖಂಡಿತ.
0: ಎಷ್ಟೊಂದು ಸಮಸ್ಯೆಗಳ ಬಗ್ಗೆ ಇರೋದು ಬಿಡ್ತಾವಲ್ಲಿ.
1: ಹೇಳಿದ್ರಿ ಪದೇ ಪದೇ ತಪ್ಪು ಮಾಡೋರ್ನ ಕ್ಷಮಿಸಕ್ ಆಗಲ್ಲ ಅಂತ. ಹೌದು, ಕ್ಷಮೆ ಎಲ್ಲಿವರೆಗೂ ಒಂದು ಬೆಲೆನ ತಂದ್ಕೊಡುತ್ತೆ ಅಂತಂದಾಗ, ಗೊತ್ತಿಲ್ಲದೆ ತಪ್ಪು ಮಾಡಿದಾಗ ಅಥವಾ ಏನೋ ಮತ್ತೊಂದು ಸರಿ ಏನೋ ಮರುಕಳಿಸಿ ಆಗಿದ್ದಾಗ, ಆದರೆ ತಪ್ಪು ಆಗ್ತಾ ಇದೆ ಅಂತ ಗೊತ್ತಿದ್ದನು ಅದೇ ತಪ್ಪು ಮಾಡಿದಾಗ ಖಂಡಿತ ಅದು ತಪ್ಪಿರಲ್ಲ, ಕ್ಷಮೆಗೆ ಅರ್ಹನೂ ಇರೋದಿಲ್ಲ. ಯಾಕಂದ್ರೆ ಅಲ್ಲಿ ವ್ಯಕ್ತಿ ಬದಲಾವಣೆ ಆಗ್ಬೇಕಾಗಿರುತ್ತೆ, ಅವರ ಮನಸ್ಥಿತಿಯನ್ನ ಬದಲಾವಣೆ ಮಾಡ್ಕೋಬೇಕಾಗಿರುತ್ತೆ. ಅಂತಹ ಸಂದರ್ಭಗಳು ಸಹ
0: ಗೊತ್ತಿರುತ್ತೆ, ಗೊತ್ತಿದ್ದು ನನ್ ಬದಲಾವಣೆ ಆಗಲ್ಲ ಅಂತ ಅಂದ್ರೆ ಅಂತರಿಗೆ ಕ್ಷಮೆ ಮಾಡೋದು ತಪ್ಪೇ ಅಂತ ನನ್ನ ಭಾವನೆ.
1: ಯಾಕಂತಂದ್ರೆ ಅವ್ರ ಆ ಪ್ರವೃತ್ತಿನ ಹೆಚ್ಚು ಮಾಡೋದಕ್ಕೆ ನಾವು ಸಹ ಕಾರಣ ಆಗ್ಬಿಡ್ತೀವಿ ಆ ಸಮಯದಲ್ಲಿ ಅಂತ.
0: ಪದೇ
2: ಪದೇ ಕ್ಷಮಿಸ್ತಾ ಹೋದ್ರೆ ಅವ್ರಿಗೆ ಕೂಡ ಏ ಬಿಡು ನಾನು ತಪ್ಪು ಮಾಡಿದೀನಿ, ಮತ್ತೆ ಅವ್ರು ಕ್ಷಮಿಸ್ತಾರೆ, ಮತ್ತೆ ನಾವು ಒಂದ್ ಪದ ತಾನೇ ಸಾರಿ ಅಂತ ಕೇಳ್ಬಿಟ್ರೆ ಮುಗೀತು ಅಂತ ಅದು ಕೂಡ ಅನ್ಕೋತಾರೆ.
1: ಖಂಡಿತ ಆ ಪ್ರವೃತ್ತಿ ಹೆಚ್ಚಾಗ್ತಾನೆ ಹೋಗುತ್ತೆ, ಆ ಮನೋಭಾವ
0: ಹೆಚ್ಚಾಗುತ್ತೆ.
1: ಹೌದು, ಆಗ ಆ ವ್ಯಕ್ತಿನ ಯಾವ್ದೇ ಕಾರಣಕ್ಕೂ ಬದಲಾವಣೆ ಮಾಡಕ್ ಆಗೋದಿಲ್ಲ. ಬಹಳ ಚೆನ್ನಾಗಿ ನಮ್ ಜೊತೆ ಸಮಯೋಚಿತ ವಿಚಾರಗಳನ್ನ ಹಂಚ್ಕೊಂಡ್ರಿ,
2: ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಓಕೆ, ಇನ್ನು ಈ ಜಾಗತಿಕ ಕ್ಷಮಾ ದಿನದ ಇತಿಹಾಸವನ್ನ ನೋಡೋದಾದ್ರೆ, 20th century ಕ್ಷಮೆ ಅನ್ನೋದು ವಿಜ್ಞಾನಿಗಳ ಗಮನವನ್ನ ಸೆಳೆಯುತ್ತಂತೆ. ವಿಜ್ಞಾನಿಗಳು ಮತ್ತೆ ಮನಃಶಾಸ್ತ್ರಜ್ಞರು ಮಾನವನ ಯೋಗಕ್ಷೇಮದ ಮೇಲೆ ಈ ಕ್ಷಮೆ ಅನ್ನೋ ಪದ ಯಾವ ತರ ಇದಾಗುತ್ತೆ ಅಂತ ಅಧ್ಯಯನ ಮಾಡಲು ಪ್ರಾರಂಭ ಮಾಡ್ತಾರಂತೆ. ಅದೊಂದು ಪ್ರಕ್ರಿಯೆ ಕ್ಷಮೆ ಅನ್ನೋದು, ಅಂದ್ರೆ ನಾವು ಏನಾದ್ರೂ ತಪ್ಪು ಮಾಡಿದಾಗ ಒಬ್ರಿಗೆ ನಾವು ಕ್ಷಮೆ ಕೇಳ್ತೀವಿ ಅನ್ನೋದೊಂದು ಪ್ರಕ್ರಿಯೆ. ಆದ್ರೆ ಅದು ನಿಮ್ಮ ಮನಸ್ಸಿನಲ್ಲಿ ಯಾವ ತರ ಬೇರೆಯವರುತ್ತೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡ್ತಾರೆ. ಮತ್ತೆ ಇದು ಮನಸ್ಥಿತಿಯನ್ನ ಸರಪಡಿಸುವ ಒಂದು ಗುಣವನ್ನ ಹೊಂದಿದೆ ಅಂತ ವಿಜ್ಞಾನಿಗಳು ತಿಳಿದುಕೊಳ್ತಾರಂತೆ. ಇದಾದ ಬಳಿಕ ಕ್ಷಮೆಯ ದಿನವನ್ನ 1994 ಕೆನಡಾದ ಕ್ರಿಶ್ಚಿಯನ್ ಎಂಬಸಿ ಆಫ್ ಕ್ರೈಸ್ಟ್ ಅಂಬಾಸಿಡರ್ಸ್ ಎಂಬ ಸಂಸ್ಥೆ ಪ್ರಾರಂಭ ಮಾಡುತ್ತಂತೆ. ಅದಾದ ನಂತರ ಪ್ರತಿ ವರ್ಷ July 7 ಜಾಗತಿಕ ಕ್ಷಮಾ ದಿನವನ್ನ ಆಚರಣೆ ಮಾಡಬೇಕು. ಇದರಿಂದ ಬದಲಾಗೋದಕ್ಕೆ ಜನರಿಗೆ ಒಂದು ಅವಕಾಶವನ್ನ ಕೊಡ್ಬೇಕು. ಯಾರೇ ತಪ್ಪು ಮಾಡಿರ್ಲಿ ಅವರಿಗೆ ಒಂದು ಅವಕಾಶವನ್ನ ಕೊಟ್ಟು ನೋಡ್ಬೇಕು. ಅವ್ರು ಮತ್ತೆ ಆ ತಪ್ಪನ್ನ ಮಾಡ್ದಲೇ ಇರಬಹುದಲ್ವಾ, ಒಂದ್ ಬಾರಿ ಕ್ಷಮೆ ಮಾಡಿದ್ರೆ.
1: ಖಂಡಿತ, ಹೌದು, ಒಳ್ಳೆಯ ನಿರ್ಣಯವನ್ನ ತೆಗೆದುಕೊಂಡಿದೆ. ಹಾಗಾಗಿ ಜೀವನದಲ್ಲಿ ಕ್ಷಮೆಯ ಮಹತ್ವವನ್ನು ಸಹ ಇದು ಒತ್ತಿ ಹೇಳ್ದಂಗಾಗತ್ತೆ.
2: ಓಕೆ, ಮುಂದಿನ ಕರೆ ಇದೆ, ಸ್ವೀಕರಿಸೋಣ.
1: ತಗೊಳ್ಳೋಣ.
2: ಹಲೋ, ಕರೆ ಕಟ್ ಆಯ್ತು. ಉಂಟಾಗಿದೆ, ಒಂದು ಗೀತೆಯನ್ನ ಕೇಳ್ಕೊಂಡು ಬರೋಣ.
1: ಓಕೆ.

0: ಓಕೆ, ಕರೆ ಬರ್ತಾ ಇದೆ, ಸ್ವೀಕರಿಸೋಣ. ಹಲೋ
1: ಹಲೋ ಮೇಡಮ್, ನಮಸ್ಕಾರ, ಹೇಗಿದ್ದೀರಾ?
0: ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರಿ? ಯಾರಿದ್ದು, ಎಲ್ಲಿಂದ ಕರೆ ಮಾಡ್ತಿದ್ರು?
1: ಇಬ್ಬರು ಮೇಡಮ್ ಅವರಿಗೂ ನಮಸ್ಕಾರಗಳು. ನನ್ನ ಹೆಸರು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡ್ತಿರೋದು ಮೇಡಮ್ ಅವರೇ.
0: ಈ ಚಿಕ್ಕಪ್ಪ ಅವರೇ, ಹೇಳಿ, ವಿಷಯ ಗೊತ್ತಾಯ್ತು?
1: ತಿಂಡಿ ಆಯ್ತಾ?
0: ತಿಂಡಿ ಆಯ್ತು, ನಿಮ್ದು ಆಯ್ತಾ? ಸುಷ್ಮೋರ್ ಮಾಡ್ಬೇಕು
1: ಮೇಡಮ್ ಅವರೇ, ಆಯ್ತು. ಈಗ
0: ಡ್ಯೂಟಿನಲ್ಲಿದ್ರು, ಹೇಳಿ.
1: ಮೇಡಮ್ ಅವರೇ, ವಿಷಯ ಇನ್ನೊಂದ್ಸಲ ಹೇಳ್ರಿ. ಯಾಕೆಂದ್ರೆ ವಿಷಯ ಇನ್ನೊಂದ್ಸಲ ಹೇಳ್ರಿ ಅಂದಾಗ ಇವ್ರು ರೇಡಿಯೋ ಕೇಳ್ತಾ ಇಲ್ಲ ಅಂತ ಅಲ್ಲ, ಆ ವಿಷಯ ಹೇಳೋ ಟೈಮ್ನಲ್ಲಿ ನಮ್ಗೆ ಯಾವ್ದಾದ್ರು ಫೋನ್ ಬಂದಾಗ ಅದು ಗೊತ್ತಾಗಿರೋದಿಲ್ಲ, ಹಾಗಾಗಿ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ.
0: ನಾಳೆ ಜುಲೈ 7ರಂದು ಕ್ಷಮಾ ದಿನ ಅಂತ ಆಚರಣೆ ಮಾಡ್ತಾರೆ. ಅಂದ್ರೆ ನಮ್ಮ ಬದುಕಿನಲ್ಲಿ ಕ್ಷಮೆ ಅನ್ನೋದು ಎಷ್ಟು ಮುಖ್ಯ ಪಾತ್ರವನ್ನ ವಹಿಸುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ.
1: ಖಂಡಿತವಾಗ್ಲೂ ಹೌದು ಮೇಡಮ್, ಯಾಕೆಂದ್ರೆ ನಾವು ವಿಷಯ ನೀವು ಹೇಳಿದಾಗ ಆ ವಿಷಯದ ಬಗ್ಗೆನೆ ನಾವು ಮಾತಾಡಿದಾಗ ನಿಮ್ಗೂ ಚೆನ್ನಾಗಿರುತ್ತೆ ಕೇಳಕ್ಕೆ, ನಮ್ಗೂ ಚೆನ್ನಾಗಿರುತ್ತೆ ಕೇಳೋದ್ರಿಗೂ ಚೆನ್ನಾಗಿರುತ್ತೆ. ನೀವು ವಿಷಯ ಕೊಟ್ಟದ್ದೇ ಬಿಟ್ಟು ಬೇರೆ ಮಾತಾಡಿದಾಗ ಅದು ನಮಗೆ ಎಲ್ಲರಿಗೂ ಬೇಜಾರಾಗುತ್ತಲ್ವಾ, ಹಾಗಾಗಿ ವಿಷಯ ಕೇಳಿದಷ್ಟೇ ಮೇಡಮ್ ಅವರೇ. ಕ್ಷಮೆ ಪ್ರತಿಯೊಬ್ಬರಿಗೂ ಇರ್ಲೇಬೇಕು ಮೇಡಮ್ ಅವರೇ, ಯಾಕಂದ್ರೆ ಈಗ ಕೋಪದ ಕೈಲಿ ಬುದ್ಧಿ ಕೊಡಬಾರ್ದು ಅಂತ ಹೇಳ್ತಾರೆ ನೋಡ್ರಿ ಮೇಡಮ್ ಅವರೇ. ಹಾಗಾಗಿ ಈ ಪ್ರತಿಯೊಬ್ಬರಲ್ಲೂ ತಾಳ್ಮೆ ಇದ್ರೆ ಒಳ್ಳೇದು.

0: ಅಥವಾ ಈಗ ಒಬ್ರು ಯಾರು ನಮ್ಮ ಮೇಲೆ ಕೋಪ ಮಾಡ್ತಾ ಇದಾರೆ ಅಂದ್ರೆ ಅದಕ್ಕೆ ವಿರುದ್ಧವಾಗಿ ನಾವು ಕೋಪ ಮಾಡಕ್ ಹೋಗ್ಬಾರ್ದು. ಅವರು ಕೋಪ ಮಾಡಿದ್ರು ಕೂಡ ನಮ್ಮಲ್ಲಿ ಒಂದು ತಾಳ್ಮೆ ಅಂತ ಇರ್ಬೇಕು. ಇರ್ಲಿ ಪರವಾಗಿಲ್ಲ, ಏನೋ ಕೋಪ ಮಾಡ್ತಿದಾರೆ, ಅದು ಬಿಟ್ಟು ಅವ್ರು ಕೋಪ ಮಾಡಿದ್ರು ಅಂತ ನಾವು ಕೋಪ ಮಾಡಿದಾಗ ಅಲ್ಲಿ ಪರಸ್ಪರ ಒಂದು ಮಾತಿನ ಚಕಮಕಿ ನಡೆದು ಏನೆಲ್ಲ ಆಗ್ಬಿಡ್ತವೆ. ಹಾಗಾಗಿ ನಾವ್ ಯಾವ್ದೇ ಕೆಲಸ ಮಾಡ್ಬೇಕಾಗ್ಲಿ, ಯಾರ ಹತ್ರ ಮಾತಾಡ್ಬೇಕಾಗ್ಲಿ, ನಾವು ಒಂದು ತಾಳ್ಮೆಯಿಂದ ಇರ್ಬೇಕು. ತಾಳ್ಮೆಯಿಂದ ಇದ್ಬಿಟ್ಟೆ ಅದು ಎಲ್ಲಾ ಸರಿಯಾಗುತ್ತೆ ಮೇಡಮ್ ಅವರೇ. ತಾಳ್ಮೆ ಮೇನ್, ಪ್ರತಿಯೊಬ್ಬರಿಗೂ ತಾಳ್ಮೆ ಇರ್ಬೇಕು. ಯಾಕಂದ್ರೆ ಈಗ ತಾಳ್ಮೆ ಇಲ್ಲ ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ. ಈಗ ಎಲ್ಲ ಹೋಗ್ತಾ ಇರ್ತೀವಿ, ಮನೇಲಿ ಏನೋ ಒಂದು ಸಣ್ಣ ಪುಟ್ಟ ಜಗಳಗಳಾಗಿರ್ತವೆ, ಹಾಗೂ ನಾವು ಅದೇ ಗುಂಗ್ನಲ್ಲಿ ಎಲ್ಲ ಹೋಗ್ಬೇಕಾದ್ರೆ ನಮ್ಗೆ ಯಾವ್ದು ಅಪಘಾತಗಳಾಗ್ಬೋದು. ಆಮೇಲೆ ಯಾರಾದ್ರೂ ಏನಾದ್ರು ಕೇಳಿದಾಗ ಅವ್ರಿಗೆ ನಾವು ರೇಗದಾಗಿರ್ಬೋದು, ಅವೆಲ್ಲ ಆಗ್ಬಾರ್ದು ಅನ್ನೋದಾದ್ರೆ ನಮ್ಮಲ್ಲಿ ಮೊದಲನೇದಾಗಿ ತಾಳ್ಮೆ
1: ತಾಳ್ಮೆ ಇರ್ಬೇಕು. ಹಾಗೇನೆ ಮತ್ತೊಬ್ಬರನ್ನ ಕ್ಷಮಿಸುವಂತಹ ಗುಣ ಕೂಡ ಇರ್ಬೇಕು, ಮತ್ತೆ ಕ್ಷಮೆ ಕೇಳುವಂತ ಗುಣ ಕೂಡ ಇರ್ಬೇಕು ನಮ್ಮಲ್ಲಿ, ಅಲ್ವಾ?
0: ಹೌದು, ನಮ್ಮಲ್ಲಿ ಕ್ಷಮೆ ಕೇಳೋ ಗುಣ ಫಸ್ಟ್ ಇರ್ಲೇಬೇಕು. ನಾವು ತಪ್ಪೇ ಮಾಡಿಲ್ಲ, ನಾವೇ ಕ್ಷಮೆ ಕೇಳ್ಬೇಕು ಅನ್ನೋ ಭಾವನೆ ಬಿಡ್ಬೇಕು. ಎಲ್ಲರಲ್ಲೂ ಕ್ಷಮೆ, ಅದು ಏನೇ ತಪ್ಪಾಗಿರ್ಲಿ, ಒಂದ್ ಏನೋ ಆಗಿರುತ್ತೆ, ಆಕಸ್ಮಿಕ ಆಗಿರುತ್ತೆ, ನಾವು ಒಂದು ಸಲ ಕ್ಷಮೆ ಕೇಳೋದ್ರಿಂದ ಯಾವ್ದು ತಪ್ಪ ಆಗೋದಿಲ್ಲ ಮೇಡಮ್ ಅವರೇ.
1: ಓಕೆ ಚಿಕ್ಕಪ್ಪ ಅವರೇ, ಸಾಕಷ್ಟು ಮಾಹಿತಿಯನ್ನ ಹಂಚಿಕೊಂಡ್ರಿ, ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ನಿಮ್ಗೆ.
0: ಧನ್ಯವಾದಗಳು ಮೇಡಮ್ ಅವರೇ, ನಮಸ್ಕಾರ.
2: ಬಹಳಷ್ಟು ಏನಾಗ್ತಿದೆ ಅಂತಂದ್ರೆ, ತಪ್ಪು ಕ್ಷಮೆ ಅನ್ನೋದನ್ನ ಎಷ್ಟು ನೀಟಾಗಿ ನಮ್ಮ ಕೇಳುಗರು ಬಹಳ ಅರ್ಥ ಮಾಡ್ಕೊಂಡು ಹೇಳ್ತಿದ್ದಾರೆ ಅಂತಂದ್ರೆ, ಯಾಕಂತಂದ್ರೆ ಸರ್ವೇ ಸಾಮಾನ್ಯವಾಗಿ ಜೀವನದಲ್ಲಿ ಪ್ರತಿನಿತ್ಯ ನಡೆಯುವಂಥದ್ದು, ಒಂದೆಲ್ಲ ಒಂದು ತಪ್ಪು ಮಾಡ್ತಿರ್ತೀವಿ. ಈಗ ಬಹಳಷ್ಟು ಕೇಳುಗರನ್ನ ನಾವು ಮಾತಾಡಿಸಿದಾಗ ಅವ್ರು ಹೇಳಿದ್ದು ಬಹಳ ವಿಚಾರಗಳಂತಂದ ತಗೊಂಡಾಗ, ರಸ್ತೆನಲ್ಲಿ ಓಡಾಡುವಾಗ ವಾಹನಗಳನ್ನ ತಿರುಗಿಸ್ಕೊಳ್ಳೋ ಸಂದರ್ಭದಲ್ಲಿ, ಮುಂದೆ ಹೋಗೋದ್ರಲ್ಲಿ, ಆ ಸಂದರ್ಭಗಳಲ್ಲಿ ಹೆಚ್ಚಾಗಿ ಹೇಳಿದ್ರು. ಇದೊಂದು ಮಾತ್ರ ಅಲ್ಲ, ಸಣ್ಣ ಸಣ್ಣ ವಿಚಾರಗಳು ಸಹ ಇಲ್ಲಿ ಸೇರ್ಕೊಂಡಿರುತ್ತೆ. ಸೊ ಹಂಗಾಗಿ ಎಲ್ಲರೂ ಸಹ ನಾವು ಇದನ್ನ ಬಹಳಷ್ಟು ಗಂಭೀರವಾಗಿ ತೆಗೆದುಕೊಳ್ಳಬಹುದು ಅಂತ ಹೇಳ್ಬೋದು. ಒಂದು ಗೀತೆಯನ್ನ ಕೇಳಿ ಬರೋಣ.
1: ಓಕೆ.

0: ಕೇಳುಗರೇ, ನೀವಿವತ್ತು ಮಾತಾಡಬೇಕಾಗಿರುವಂತಹ ವಿಷಯ, ನಾಳೆ ಜುಲೈ 7 ವಿಶ್ವ ಜಾಗತಿಕ ಕ್ಷಮಾ ದಿನ ಅಂತ ಹೇಳಿಬಿಟ್ಟು, ದಿನನಿತ್ಯ ಜೀವನದಲ್ಲಿ ಒಂದು ಕ್ಷಮಿಸೋ ಗುಣವನ್ನು ಬೆಳೆಸ್ಕೊಂಡಾಗ ನಾವು ಹೇಗೆ ಮಾನಸಿಕ ಆರೋಗ್ಯವನ್ನು ಕಾಪಾಡ್ಕೋಬಹುದು, ಅದೇ ರೀತಿ ಸಂಬಂಧಗಳನ್ನು ನಿಭಾಯಿಸುವಲ್ಲಿ ಕ್ಷಮೆಯ ಪಾತ್ರ ಏನು ಎಂಬಂತಹ ವಿಚಾರಗಳನ್ನು ನಾವೀಗ ಮಾತಾಡ್ತಾ ಇದ್ವಿ. ನೀವಿನ್ನೂ ಕರೆ ಮಾಡಿಲ್ಲ, ಕರೆ ಸಿಕ್ಕಿಲ್ಲ ಅಂದರೆ ಈಗಲೂ ಸಹ ಪ್ರಯತ್ನಿಸಬಹುದು, ಅದಕ್ಕಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ.
1: ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ. ನೀವು ಕರೆ ಮಾಡಬಹುದಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಕರೆ ಸಿದ್ಧಾಗಿದೆ,
0: ತೆಗೆದುಕೊಳ್ಳೋಣ. ಹಲೋ ಹಲೋ ನಮಸ್ತೆ.
1: ಹಲೋ ನಮಸ್ತೆ.
0: ಕರೆ ತುಂಡಾಗಿದೆ. ಕರೆ ಮಾಡ್ತಾರೆ, ಕೆಲವೊಮ್ಮೆ ವ್ಯತ್ಯಯದಿಂದ ಕಟ್ ಆದಾಗ ನಮಗೂ ಸಹ ಬೇಜಾರಾಗುತ್ತೆ,
1: ಅವ್ರಿಗೂ ಕೂಡ ತುಂಬಾ ಬೇಜಾರಾಗುತ್ತೆ, ಅಯ್ಯೋ ಲೈನ್ ಸಿಕ್ಕಿತ್ತು ಮಾತಾಡ್ಬೋದಿತ್ತು.
0: ಎಷ್ಟೋ ಕೇಳುಗರು ಬಹಳ ಕಾತರದಿಂದ ಇರ್ತಾರೆ, ಕಾಯ್ತಾ ಇರ್ತಾರೆ,
1: ಅದಕ್ಕಾಗಿ ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡಿ ಅಂತ ಹೇಳ್ತಾ.
0: ಒಂದಿಷ್ಟು ಸಿದ್ಧತೆ ಅಷ್ಟೇ, ನೆಟ್ವರ್ಕ್ ಇರೋ ಕಡೆ, ಶಬ್ದ ಇಲ್ಲದೆ ಇರೋ ಕಡೆ, ರೇಡಿಯೋನ ಸೌಂಡ್ ಕೇಳದೆ ಇರೋ ಹಾಗೆ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಅವ್ರು ನಮ್ಮ ಜೊತೆ ಬಹಳ ಸುಲಲಿತವಾಗಿ ಮಾತಾಡಬಹುದು. ಸುಷ್ಮಾ, ವಿಶ್ವ ಕ್ಷಮಾ ದಿನ ಅಂತಕ್ಕಂಥದ್ದು, ಈಗ ನಾವು ದಿನದ ಅಂದ್ರೆ ವರ್ಷದ 365 ದಿನಗಳನ್ನು ಸಹ ಒಂದೊಂದು ದಿನಕ್ಕೆ ಮೀಸಲಿಟ್ಟಿದ್ದೀವಿ. ಈಗ ಕಳೆದ ತಿಂಗಳು ತಾನೇ ವಿಶ್ವ ಪರಿಸರ ದಿನ ಆಚರಣೆ ಮಾಡಿದ್ವಿ, ತುಂಬಾ ಮಹತ್ವವಾಗಿರುವಂಥದ್ದು. ಅದೇ ರೀತಿ ಜುಲೈ ಅಂತ ಬಂದಾಗ ಅದಕ್ಕೆ ಅದರದ್ದೇ ಆದ ಪ್ರತ್ಯೇಕವಾದಂತಹ ಮಹತ್ವಗಳಿರುವಂಥದ್ದು. ಈಗ ನಾಳೆ ನೀನ್ ಹೇಳ್ದಾಗೆ ವಿಶ್ವ ಕ್ಷಮಾ ದಿನ ಇದೆ ಅಂತಕ್ಕಂಥದ್ದು, ಖಂಡಿತ ಇದು ಮನುಷ್ಯನಿಗೆ ಎಷ್ಟು ಮುಖ್ಯ ಅಂತಕ್ಕಂಥದ್ದು ಪ್ರತಿಯೊಬ್ಬರು ಕೇಳಿ, ಬಹುಶಃ ಈಗ ಎಷ್ಟೋ ಜನ ಕರೆ ಮಾಡ್ತಾ ಇರ್ಬೋದು, ಕರೆ ಮಾಡಿದವರು ಸಿಗದೇ ಇರ್ಬೋದು. ಕರೆ ಸಿದ್ಧಾಗಿದ್ಯಾ, ಮಾತಾಡ್ಸೋಣ.
1: ಕರೆ ಇತ್ತು, ಕರೆ ಬಂದ್ ಸಿದ್ಧಾಗಿದೆ.
0: ಓಕೆ, ಹಲೋ ಹಲೋ ನಮಸ್ತೆ.
1: ಹಲೋ ನಮಸ್ತೆ.
2: ನಮಸ್ತೆ,
1: ಹೆಸರೇಳಿ.
0: ಓಕೆ ಕಲ್ಪನಾ, ಮಾತಾಡಿ ಈ ವಿಷಯದ ಬಗ್ಗೆ. ಏನ್ ಮಾತಾಡ್ತೀರಾ ವಿಶ್ವ ಕ್ಷಮಾ ದಿನದ ಬಗ್ಗೆ, ಜೀವನದಲ್ಲಿ ಕ್ಷಮೆಯ ಪಾತ್ರ ಏನು, ಮಾತಾಡಿ.
2: ಇವತ್ತಿನ ದಿನ ವಿಶ್ವ ಕ್ಷಮಾ ದಿನ.
1: ನಾಳೆ
2: ನಾವು ಕ್ಷಮೆ ಕೇಳ್ಬೇಕಾಗಿರೋದು ಯಾರಿಗಪ್ಪ ಫಸ್ಟ್ ಆಫ್ ಆಲ್ ಅಂದ್ರೆ ಅಪ್ಪ ಅಮ್ಮಗೆ. ಗೊತ್ತಿತ್ತೋ ಗೊತ್ತಿಲ್ದೇನೋ ಏನೋ ತಪ್ಪುಗಳಾಗಿರುತ್ತೆ ಆ ಟೈಮಲ್ಲಿ, ನಾವು ನಮ್ಗೆ ಅಷ್ಟೊಂದು ಗೊತ್ತಾಗಿರಲ್ಲ. ಆಮೇಲೆ ಅವ್ರು ಇದ್ದಾಗ ನಮ್ಗೆ ಅದು ಗೊತ್ತಾಗಿರಲ್ಲ, ಅವ್ರನ್ನ ಕೇಳ್ಕೊಂಡಾಗ ಅಯ್ಯೋ ನಾವು ಹಿಂಗ್ ಮಾಡಿದ್ವಲ್ಲ ಅನ್ನೋ ತರ ಆಗ್ತದೆ. ಆಮೇಲೆ ಎರಡನೇದಾಗಿ ಗಂಡಂಗೆ, ಆಮೇಲೆ ಮಕ್ಕಳಿಗೆ, ಯಾಕೆಂದ್ರೆ ನಾವು ಎಲ್ಲೋ ಒಂದು ಸ್ವಲ್ಪ ನಾವು ಅವ್ರು ಇದ್ರಲ್ಲಿ ಸ್ವಲ್ಪ ಇದಾಗ್ಬಿಟ್ಟಿರ್ತೀವಿ, ಸರಿಯಾಗಿ ಗಮನಿಸಕ್ಕಾಗಿರಲ್ಲ. ಆಮೇಲೆ ನಮಗೆ ಅನ್ಸುತ್ತೆ ಅಯ್ಯೋ ನಾವು ಗಮನಿಸ್ಕೊಳ್ಳಿಲ್ವಲ್ಲ ಅನ್ನೋ ತರ. ಆಮೇಲೆ ಗಂಡ ಮಕ್ಳಿಗೆ ಕ್ಷಮೆ ಕೇಳಿ, ನಾವು ಫಸ್ಟ್ ಕೇಳಿದ್ರೆ ನನ್ನ ಅಪ್ಪ ಅಮ್ಮಗೆ, ಗಂಡಂಗೆ, ನನ್ನ ಮಕ್ಳಿಗೆ.
0: ನೋಡಿ, ಬಹಳ ಎಷ್ಟು ಸೂಕ್ಷ್ಮವಾದ ವಿಚಾರಗಳನ್ನ ಎತ್ಕೊಂಡ್ರಿ ಅಂತಂದ್ರೆ, ನಾವು ಕ್ಷಮಿಸೋದು ಅಂತಂದಾಗ ಎದುರುಗಡೆ ಇದ್ದವ್ರಿಗೆ ಅನ್ಕೋತೀವಿ, ಮನೇಲೆ ಇದ್ದವ್ರಿಗೆ ನಾವು ಖಂಡಿತ ಹೌದು. ಈಗ ತಂದೆ ತಾಯಿಗಳು ನಾವ್ ಹೆಂಗ್ ಅನ್ಕೊಂಡ್ಬಿಟ್ಟಿರ್ತೀವಿ ಅಂದ್ರೆ, ತಂದೆ ತಾಯಿಗಳನ್ನ ಓಕೆ ಅವ್ರು ಟೇಕನ್ ಫಾರ್ ಗ್ರಾಂಟೆಡ್, ಅವ್ರ ಏನಾರ ಅಂದ್ರೆ ನಾವು ಏನದು ನಮ್ಮ ಇದನ್ನ ಕೋಪನೆಲ್ಲ ಅವ್ರ ಮೇಲೆ ತೋರಿಸ್ಕೊಂಡ್ಬಿಡೋದು. ಆದ್ರೆ ಅದೇ ಸಂದರ್ಭದಲ್ಲಿ ನಮಗೋಸ್ಕರ ಕಷ್ಟಪಟ್ಟಿರ್ತಾರೆ, ನಮಗೋಸ್ಕರನೇ ಜೀವನ ಮಾಡ್ತಿರ್ತಾರೆ, ಅವರಿಗೆ ನಾವು ಅನ್ನೋ ಮಾತುಗಳಿಗೆ ಎಷ್ಟು ಅವ್ರ ಮನಸ್ಸನ್ನ ಘಾಸಿಗೊಳಿಸ್ತವೆ ಅಂತ ಗೊತ್ತಿರಲ್ಲ. ಆದ್ರೆ ನಾವು ಕೆಲವೊಮ್ಮೆ ಅವರಿಗೆ ತಪ್ಪಾಯ್ತು ಅಂತ ಕೇಳೋದೂ ಇಲ್ಲ. ಅಂತ ಸಂದರ್ಭಗಳಲ್ಲಿ ಆ ಜೀವಗಳು ಕ್ಷಮೆನ ನಿರೀಕ್ಷೆ ಮಾಡದೇ ಇರಬಹುದು, ಬಟ್ ಒಂದು ಕ್ಷಮಸಮ್ಮ ತಪ್ಪಾಯ್ತು, ಕ್ಷಮಸಪ್ಪ ತಪ್ಪಾಯ್ತು ಅಂತ ಹೇಳಿ
1: ತಂದೆ ತಾಯಿಗಳು ಹಾಗೆ ಅಲ್ವಾ ಸಮಯ ಏನನ್ನು ಕೂಡ ನಿರೀಕ್ಷೆ ಮಾಡೋದಿಲ್ಲ ಮಕ್ಕಳಿಂದ.
0: ಖಂಡಿತ.
2: ಆಮೇಲೆ ಇನ್ನೂ ಒಂದ್ ವಿಚಾರ ಏನಂದ್ರೆ, ಸ್ನೇಹಿತರು, ಸ್ನೇಹಿತರಲ್ಲಿ ನಾವು ಕ್ಷಮೆ ಕೇಳಿದ ತಕ್ಷಣ ನಾವು ಸಣ್ಣವರಾಗಲ್ಲ, ನಮ್ಗೆ ಕ್ಷಮೆ ಕೇಳಿದ ತಕ್ಷಣ ನಮ್ಗೇನ್ ತೂತ್ ಬೀಳಲ್ಲ, ನಾವು ಸಣ್ಣ ಏನ್ ಗೊತ್ತಾ ಕ್ಷಮೆ ಕೇಳ್ಬಿಡ್ಬೇಕು. ಯಾಕೆಂದ್ರೆ ಒಂದೊಂದ್ಸಲ ನಮ್ಗೆ ತಪ್ಪಿಲ್ಲದೆ ಇದ್ರು

0: ಅದೊಂದು ನೋವು ಮಿಸ್ಕಮ್ಯುನಿಕೇಶನ್ ಆಗಿರ್ತದೆ, ಗೊತ್ತಾಗಿರಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಾಗ ನಾವು ಕ್ಷಮೆ ಕೇಳಿದಾಗ ತಪ್ಪಿಲ್ಲ ಅಂತ ನನ್ನ ಭಾವನೆ.
1: ಓಕೆ, ತಪ್ಪಾದಾಗ ಕ್ಷಮೆ ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳ್ತಿದ್ದೀರಿ. ಓಕೆ, ಬಹಳ ಒಳ್ಳೆ ವಿಚಾರಗಳು.
0: ಇನ್ನೊಂದು ವಿಚಾರ, ಇವತ್ತಿನ ದಿನ ನನ್ ಕಡೆಯಿಂದ ಯಾರ್ದಾದ್ರೂ ಬೇಜಾರಾಗಿದ್ದಲ್ಲಿ ಎಲ್ಲರೂ ರೇಡಿಯೋ ಕೇಳ್ತಾ ಇದ್ರೆ ದಯವಿಟ್ಟು ಕ್ಷಮೆ ಇರ್ಲಿ ಅಂತ ಕೇಳ್ಕೊತಾ ಇದ್ದೀನಿ.
1: ಇದು ಅತ್ಯಂತ ಶ್ಲಾಘನೀಯವಾದದ್ದು ಹೇಳಬೇಕು ಅಂತಂದ್ರೆ, ಯಾಕಂತಂದ್ರೆ ಹೌದು, ಒಬ್ಬ ವ್ಯಕ್ತಿ ಹಮ್ಮು ಬಿಮ್ಮು ಬಿಟ್ಟು ಒಂದು ದೊಡ್ಡ ಮೀಡಿಯಾದಲ್ಲಿ ನಾನು ಕ್ಷಮೆ ಕೇಳ್ತೀನಿ ಅಂತಕ್ಕಂಥದ್ದು ಬಹಳ ಒಳ್ಳೆಯ ಸಂಗತಿ. ಓಕೆ, ಧನ್ಯವಾದಗಳು, ಬಹಳ ಚೆನ್ನಾಗಿ ನಮ್ಮ ಜೊತೆ ಮಾತಾಡಿದ್ರಿ, ಧನ್ಯವಾದ.
2: ಓಕೆ, ಮುಂದಿನ ಕರೆಸಿದ್ದಾಗಿದೆ. ಹಲೋ
0: ಹಲೋ,
2: ನಮಸ್ತೆ. ನಮಸ್ತೆ, ಹೆಸರು ಹೇಳಿ.
0: ಉಮೇಶ್ ಸಿರಿಗೆರೆ, ದಾವಣಗೆರೆ ಮೇಡಮ್.
2: ಉಮೇಶ್ ಸಿರಿಗೆರೆ ಅವರೇ ಹೇಳಿ, ಕಾರ್ಯಕ್ರಮದ ವಿಷಯ ನಿಮಗೆಲ್ಲ ಗೊತ್ತಾಗಿದೆ ಅಲ್ವಾ?
0: ಇವತ್ತು ನನಗೆ ಹೇಳಿ ಮಾಡಿದ ವಿಷಯ ಎಸ್ಪೆಷಲಿ ನನ್ನ ವೈಯಕ್ತಿಕ ಜೀವನಕ್ಕೆ ಅಂತ ನೇರವಾಗಿ ಹೇಳ್ತೀನಿ ಮೇಡಮ್. ನಾನು ಅಷ್ಟೇ, ನಾನು ಒಬ್ಬ ಮನುಷ್ಯ, ಎಲ್ಲಾ ತರ ಒಳ್ಳೆ ಕೆಟ್ಟ ಎಲ್ಲಾ ಗುಣ ಸಹಜ ಮೇಡಮ್ ಮನುಷ್ಯನಲ್ಲಿ ಸಾಮಾನ್ಯವಾಗಿ. ಹಾಗಾದ್ರೆ ನಾನು ವೈಯಕ್ತಿಕವಾಗಿ
2: ಉಮೇಶ್ ಸಿರಿಗೆರೆ, ಅದೇ ಡಿಸ್ಟರ್ಬೆನ್ಸ್ ಕೇಳಿಸ್ತಾ ಇದೆ, ಹೇಳಿ. ನೆಟ್ವರ್ಕ್ ಇರೋ ಕಡೆ ಬಂದ್ ಮಾತಾಡಿ.
0: ಸ್ವಲ್ಪ ಸ್ವಲ್ಪ ತುಂಬಾ ಔಷಧದ ಆತರದ ಮನುಷ್ಯ, ಏಳು ತಿಂಗಳ ಉದ್ದನೆ ಅಂತಾರಲ್ಲ, ಆತರ ಸುಮಾರು ಅಜ್ಜಿ ತಾರಿ ನನ್ನ ನಾನೇ ಇವತ್ತು ಒಬ್ಬ ಆಕಾಶವಾಣಿ ಕೇಳಿದನಾಗಿ ನಾನು ಸಾಕಷ್ಟು ಎಲ್ಲ ಕೇಳಿದ್ರಲ್ಲಿ ಇನ್ಕ್ಲೂಡಿಂಗ್ ನಿರೂಪಕರಲ್ಲಿ ನಿಮ್ಮಲ್ಲೇ ಸಹ ನಾನು ಕ್ಷಮೆ ಕೇಳ್ತೇನೆ. ಕೆಲವೊಂದು ವಿಷಯದಲ್ಲಿ ತುಂಬಾ ಹತ್ತಿರವಾಗಿ ಬರ್ದು ಆಮೇಲೆ ಒಂಥರ ಆಗ್ತದ್ದು ಮೇಡಮ್ ಇದನ್ನೆಲ್ಲ. ಆಮೇಲೆ ಇನ್ನೊಂದು ಮೇಡಮ್, ಈಗ ನಮ್ಮ ಹೆರಿಟಿ ಅನುವಂಶತೆ ಅನ್ಸುತ್ತೆ, ನಮ್ ತಂದೆ ಸ್ವಲ್ಪ ಫಾಸ್ಟ್ ಅಷ್ಟೇ. ಆದ್ರೆ ನಾನು ಈ ಆಕಾಶವಾಣಿಗೆ ಕೇಳಕ್ಕಿಂತ ಮುಂಚೆನೆ ಬಾಲ್ಯದಲ್ಲಿ ಸ್ವಲ್ಪ ಕ್ರಿಕೆಟ್ ನೋಡಿತ್ತು, ಆಕಾಶವಾಣಿ ಬರೀ ಹಾಡುಗಳು ಮಾತ್ರ ಕೇಳ್ತಾ ಇದ್ವಿ. ಆಮೇಲೆ ನಿಮ್ಗೆ ಗೊತ್ತಲ್ಲ, ಇಲ್ಲಿ ಮೆಚ್ಚಿನ ಕಿತ್ತಾಗಿದೆ, ಅದೇ ರೀತಿ ಕೆಲವು ಕಾರ್ಯಕ್ರಮಗಳ ಅನಿಸಿಕೆ ಬರೆಯುತ್ತಿದೆ. ನಾನು ತುಂಬಾ ಕೆಲವು ಪತ್ರಿಕೆಗಳಲ್ಲಿ ಹೆಚ್ಚಾಗುತ್ತೆ ಬಾಯಿ ಬೆಂಗಳೂರು, ಕೆಲವೊಂದು ರವಿ ಬೆಳಗೆರೆ ಅವರ ಕೆಲವು ಭ್ರಷ್ಟಾಚಾರದ ಬಗ್ಗೆ ತುಂಬಾ ನನಗೆ ಕೋಪ ಬರೋದು. ಅಂದ್ರೆ ಕೆಲವು ನಮ್ಮ ಎಂತೆಂತ ನಡೀತೇವೆ ಅಂತ ನಾನು ವೈಯಕ್ತಿಕವಾಗಿ ಯಾರಲ್ಲಿ ಹೇಳಲ್ಲ, ಅದು ನನಗೆ ಮನಸ್ಸಿನಲ್ಲಿ ಬಹಳ ಪರಿಣಾಮ ಬೀರಿ ಈ ಸಣ್ಣ ಸಣ್ಣ ತಪ್ಪುಗಳಾದಾಗ ಸಣ್ಣ ಸಣ್ಣ ತಪ್ಪುಗಳಿಗೆ ನಾನು ಸಿಟ್ಟಾಗ್ತಿದ್ದೆ. ಅದು ಸ್ವಲ್ಪ ಬೆಳ್ಕೊಂಡ್ಬಿಟ್ಟು ಈಗ ನೀವು ಆಕಾಶ ನಿಮ್ ಕಾರ್ಯಕ್ರಮದ ಮೂಲಕ ನಾನು ಮತ್ತೆ ಸಹಜ ದಾರಿ ಬರ್ತಾ ಇದ್ದೀನಿ ಅನಿಸುತ್ತೆ. ಎದುರು ನಾವು ಕೆಲವು ಸಂದೇಶದ ಅನಿಸಿಕೆಗಳಲ್ಲಿ ಕೆಲವು ವಾಯ್ಸ್ ಪ್ರಿಂಟಿಂಗ್ ನಲ್ಲಿ ಬಹಳಷ್ಟು ತಪ್ಪು ಹಾಕ್ತಾನೆ, ಒಂದು ಮೊಬೈಲ್ ಕೆಳಗ್ಬಿಟ್ಟು ಉಳಿಯಾಗಿ ಸರಿ ಪ್ರಿಂಟ್ ಹಾಕಿಲ್ಲ, ನಮ್ಗೆ ಗೊತ್ತಿರುವ ಸಹ ಎಲ್ಲರಿಗೂ ಹಂಗಾಗಿದೆ. ದಯವಿಟ್ಟು ಆ ತರ ತಪ್ಪಿಸಿದಾಗ ಕೆಲವರು ಕಾಲಿಗೆ ಸರಿ ಮಾಡ್ಕೊಂಡು ಹೋಗಿದ. ಕೆಲವೊಮ್ಮೆ ನಾನು ಕೋಪಗೊಂಡು ಮತ್ತೊಂದು ಎಕ್ಸ್ಟ್ರಾ ಸಂದೇಶ ಒಂದೇ ಸರಿ ಕಳಿಸಿದ್ದೀನಿ, ಅದಕ್ಕೆ ದಯವಿಟ್ಟು ನೀವು ದಯವಿಟ್ಟು ಲತಾ ಮೇಡಮ್ ನೀವು ಹೇಳಿದಾರೆ ಬೆಳಿ.
2: ಓಕೆ ನೋಡಿ, ಇಲ್ಲೂ ಕೂಡ ತಪ್ಪು ಮಾಡ್ತಾ ಇದ್ದೀರಾ. ಲತಾ ಅಲ್ಲ, ಇರೋದು ಸೌಮ್ಯ ಹಾಗೆ ಸುಷ್ಮಾ. ಇಲ್ಲಿ ಇರೋದು ಸೌಮ್ಯ ಮತ್ತೆ ಸುಷ್ಮಾ ಇದ್ದೀವಿ ಇಲ್ಲಿ. ಸುಷ್ಮಾ ಸುಷ್ಮಾ, ಸೌಮ್ಯ ಮತ್ತೆ ಸುಷ್ಮಾ ಇವಾಗ ಇರುವಂತದ್ದು.
0: ಹೌದು
2: ಸೌಮ್ಯ ಮಂಜು, ಅಲ್ಲ ನಾನೇ ಸೌಮ್ಯ ಮಂಜುನಾಥ್ ಹೇಳಿ.
0: ಥ್ಯಾಂಕ್
2: ಯು, ಥ್ಯಾಂಕ್ ಯು. ಮತ್ತೆ ಧ್ವನಿ ಧ್ವನಿ
0: ಏನಿಲ್ಲ, ಕೆಲವು ಸಂದೇಶಗಳು ಸ್ವಲ್ಪ ಲೇಟ್ ಆಗಿರ್ಬೋದು ಅಥವಾ ವಾಯ್ಸ್ ಪ್ರಿಂಟಿಂಗ್ ಅಲ್ಲಿ ಇದಾಗಿರ್ಬೋದು, ಅವನ್ನೆಲ್ಲ ಓದಿದ್ದೀರಾ? ಕೆಲವೊಮ್ಮೆ ಒಳ್ಳೆ ಒಳ್ಳೆ ಸಂದೇಶ ಸುಮಾರು ಮೂರ್ನಾಲ್ಕು ಬರೆಯೋದಿಲ್ಲ, ಕೆಲವೊಂದು ಈ ಎಕ್ಸ್ಟ್ರಾ ಬಹಳ ಉದ್ದಾಯ್ತಂದ್ರೆ ಸುಮಾರು ಒಳ್ಳೆ ಸಂದೇಶ ಬಹಳಷ್ಟು ಓದಿಲ್ಲ. ಅದೇ ಬೇಸ್ ಆಗಿ ನಾನು ಕೋಪಗೊಂಡು ಮತ್ತೆ ಎಕ್ಸ್ಟ್ರಾ ಸಂದೇಶ
2: ಕೇಳಿದ್ರೆ ಚುಟುಕಾಗಿ ಕಳಿಸಿದ್ರೆ ಎಲ್ಲರೂ ಕೂಡ ಸಂದೇಶವನ್ನ ಓದ್ತಾರೆ. ಬಹಳ ಉದ್ದವಾದ ಸಂದೇಶವನ್ನ ಕಳಿಸಿದ್ರೆ ಸಾಕಷ್ಟು ಕೇಳಗರು ನಿಮ್ಮಂತಾನೆ ಕೇಳಿಸ್ತಾ ಇರ್ತಾರೆ ಅಲ್ವಾ?
0: ಅವಶ್ಯಕತೆ
2: ನಿಮ್ಮ ಒಂದು
0: ಚೆನ್ನಾಗಿತ್ತು ಏನು ಅಚ್ಚಿಟ್ಟಿಗೆ ವಿಷಯ ಬರೀತು, ಈಗ ಅನಿಸಿಕೆ ಏನು ಬರೀ ಕೊಟ್ಟ ತುಂಬಾ ಚೆನ್ನಾಗಿದೆ ಬಹಳ ಇಷ್ಟ ಅನ್ನೋದು ಅರ್ಥ ಇರ್ತದ್ದು, ಅಲ್ಲ ನಾನು ಅರ್ಥ ಇದ್ದಾರೆ ಅವ್ರ ಅನಿಸಿಕೆ ಅದು. ಆದ್ರೆ ಆ ಶೀರ್ಷಿಕೆ ಮೇಲೆ ಅದು ವಿಷಯಕ್ಕೆ ತಕ್ಕಂತೆ ಗೊತ್ತಾಗ ನಿಜವಾಗ ಅನಿಸಿಕೆ ಅನ್ಸುತ್ತೆ ಅಂತ ನನ್ನ ಪ್ರಕಾರ. ನಾನು ಬೇರೆ ನಾನು ಬೇರೆ ಬಗ್ಗೆ ಹೇಳ್ತಾ ಆವಾಗ ಅದಕ್ಕೊಂದು ಅರ್ಥ ಇರ್ತದೆ ಮೇಡಮ್. ಹಾಗಾಗಿ ನಿಮ್ಗೆ ನನಗೆ ಆಕಾಶವಾಣಿ ಸಾಕಷ್ಟು ನನಗೆ ನಾನು ಹಳ್ಳಿಯಲ್ಲಿ ಇಟ್ಟು ಕೇಳ್ಕೊಂಡು ಬಂದು ಮತ್ತೆ ನನಗೆ ಏನೇ ದಾರಿಗೆ ನನ್ನ ಅನಿಸಿಕೆ ನನ್ನ ಬಗ್ಗೆ ತಿಳಿಸೋದು ನನಗೆ ಜ್ಞಾನ ಗೊತ್ತಿಲ್ಲ.

0: ಸೊನ್ನೆ ಥ್ಯಾಂಕ್ ಯು. ಅದೇ ಅದೇ ಸಣ್ಣ ಸಣ್ಣ ತಪ್ಪುಗಳ ಅದೇ ಕ್ಷಮೆ ನಿಮಗೆ ವಿಷಯಕ್ಕೆ ತಕ್ಕಂತೆ ನಾನು ಮುಖ್ಯವಾಗಿ ಕೇಳಬೇಕು ಕೇಳ್ಕೊಂತಿರೋದು ನಿಮ್ಮ ಕ್ಷಮೆ ಕೇಳೋದಕ್ಕೋಸ್ಕರ ಅರ್ಥದಲ್ಲಿ ಯಾವ ಸೀರಿಯಸ್ ತಗೋಬೇಡಿ. ಎಲ್ಲರೂ ತುಂಬಾ ಒಳ್ಳೆ ಚೆನ್ನಾಗಿ ಉದಾಹರಣೆ ಕೊಟ್ಟರು. ನಾನು ಕೊಟ್ಟ ಉದಾಹರಣೆಗಳು ಹೇಳ್ಕೊಡಕ್ ಇಷ್ಟಪಡ ನೇರ ಆಮೇಲೆ ನೇರ ಸ್ವಲ್ಪ ಸಿಕ್ಕ ನ್ಯಾಚುರಲಿ ನಾನು ಸಿಕ್ಕಿದ ಸ್ವಭಾವ ನಾನು ಅಷ್ಟೇ ಹೊಟ್ಟು. ಆಮೇಲೆ ನಾನು ಎಲ್ಲರೂ ಸಾರಿ ಕಾಣ ಎಲ್ಲಾ ಘಟನೆ ನಾನು ತಿನ್ಕೆ ಸಿಕ್ ಮಾಡ್ಕೊಂಡಿನಿ ಸಾರಿ ನಾನು ಅದೊಂದು ಹ್ಯಾಬಿಟ್ ಆಗ್ಬಿಟ್ಟು ಅನ್ಸುತ್ತೆ ನನ್ನ ನ್ಯಾಚುರಲ್
1: ಧನ್ಯವಾದಕ್ಕಾಗಿ.
2: ಹಲೋ
0: ಹಲೋ
2: ಹಲೋ ನಮಸ್ತೆ. ಓಕೆ, ಪ್ರತಿಭಾ ರಾಘವೇಂದ್ರ ಅವರೇ, ಕಾರ್ಯಕ್ರಮದ ವಿಷಯ ನಿಮಗೆ ಗೊತ್ತಾಯ್ತಲ್ಲ. ಹೇಳಿ.
0: ಕ್ಷಮ ಕೇಳೋ ಗುಣ ನಮ್ಮಲ್ಲಿ ಇರಬೇಕು.
2: ನೋಡಿ, ಅದೇ ಎರಡು ಅಕ್ಷರದಲ್ಲಿ ಇಡೀ ಬದುಕಿನ ಅರ್ಥನೇ ತುಂಬಿಕೊಂಡಿದೆ.
1: ಖಂಡಿತ.
0: ಹೌದು,
1: ಕ್ಷಮೆ ಮನ್ನಣೆ ಮನ್ನಿಸುವಂತದ್ದು ಕ್ಷೇಮವಾಗಿರುವಂತದ್ದು ಚೆನ್ನಾಗಿದೆ.
0: ನಮಗೆ ತಾಜಾ ಉದಾಹರಣೆ, ಚಿಕ್ಕದಾಗ ಚಿಕ್ಕದಾಗ ಪಾಠದಲ್ಲಿ ಬಂದಿತ್ತಲ್ಲ ಗಾಂಧಿ ತಾತ ಅನ್ನೋದು. ಗಾಂಧಿ ತರ ಒಂದು ಚಿಕ್ಕ ತಪ್ಪು ಮಾಡಿದಾಗ ಅದನ್ನ ಪತ್ರದ ಮೂಲಕ ಅವ್ರ ತಂದೆಯ ಹತ್ರ ಕೊಟ್ಟಾಗ ಅವ್ರ ತಂದೆಯವರು ಕಣ್ಣಾದಿಗಳು ಬಂದ ಪತ್ರದ ಮೇಲೆ ಬಿದ್ದಾಗ ಅವ್ರ ಮನಸ್ಸ ಗುಣ ಇತ್ತು ತಂದೆಯಲ್ಲಿ. ಆ ಮನಸ್ಸ ಗುಣ ಇದ್ದದ್ರಿಂದ ಗಾಂಧಿ ಇವತ್ತಿಗೆ ನಮಗೆ ಇಡೀ ಜಗತ್ತಿಗೆ ಶಾಂತಿ ದೂತವಾದ. ಚಿಕ್ಕವರಿದ್ದಾಗಿರ್ತಕ್ಕಂಥ ಮಾಡಿರ್ತಕ್ಕಂತ ತಪ್ಪುಗಳನ್ನ ದೊಡ್ಡವರು ಅದನ್ನ ತನ್ನದಾಗಿ ನೋಡ್ಬಿಟ್ಟು ಅವ್ರನ್ನ ಮನ್ನಿಸಿದ್ರೆ ಅವ್ರು ಮತ್ತೆ ತಿದ್ದುಕೊಂಡು ಒಳ್ಳೆ ರೀತಿ ಈ ರೀತಿಯಾಗಿರ್ತಕ್ಕಂಥ ಒಂದು ಗುಣ ಹೊಂದಿಬೇಕು, ಒಳ್ಳೆ ವ್ಯಕ್ತಿ ಆಗ್ಬಿಟ್ಟೆ ಸಾಧ್ಯ ಸಮಾಜದಲ್ಲಿ.
1: ಹೇಳ್ಬೇಕಂದ್ರೆ
0: ಮೇಡಮ್, ಯುದ್ಧ ಆಯ್ತಲ್ವ, ನೀವು ನೋಡಿದಂತೆ ಯುದ್ಧ ಜಾಗತಿಕ ಯುದ್ಧ ನಡೆದಾಗ ಚಿನ್ನದ ಯುದ್ಧ ಆಯ್ತೇನಂತ ಒಂದು ಫಲಿತಾಂಶ ಸಿಗ್ತದೆ, ಮತ್ತೆ ಶಾಂತಿ ಮಾತುಕತೆ ಮತ್ತೆ ಅದೇ ರೀತಿಯಾಗಿ
1: ನಾವು
0: ಮಾತಾಡಿಕೊಂಡಾಗ ಜಗತ್ತು ಕ್ಷೇಮವಿರುತ್ತೆ, ನಾವು ಕ್ಷೇಮವಿರುತ್ತೆ, ಯಾವ್ದೇ ರೀತಿಯ ಲಾಸ್ ಇರಲ್ಲ, ತೊಂದರೆ ಇಲ್ಲ ಜಗತ್ತಿಗೂ.
1: ಖಂಡಿತ.
0: ಪ್ರತಿ ಬರ್ತೇನೆ ನಾ ಮಾಡಿದ್ದೆ ಸರಿ ಅಂತಕ್ಕಂಥದ್ದು ಬಿಡಬೇಕು. ನಾನು ನಂದೇ ಸರಿ ಅನ್ನೋದು ಬಿಟ್ಟಾಗ ಅವರು ಏನ್ ಮಾತಾಡಿದ್ರು, ನಾನು ಏನ್ ಮಾತಾಡಿದ್ರು, ಅವ್ರು ಏನ್ ಕೆಲಸ ಮಾಡಿದ್ರು, ನಾನು ಮಾತ್ರ ಮಾಡಿದ್ರೆ, ಅವ್ರು ಬಂದ್ರೆ ಮಾರ್ಗ ಸರಿ ಅಂತ ಅವ್ರ ಜಾಗದಲ್ಲೂ ಕೂಡ ನಾವು ನಿಂತು ಯೋಚನೆ ಮಾಡಿದಾಗ ಅದು ಅತ್ಯಂತ ಭೀಕರವಾಗಿ ಪ್ರಕೋಪ ಹೋಗಲ್ಲ, ಸಂಬಂಧಗಳು ಕೂಡ ಗಟ್ಟಿ ಆಗುತ್ತೆ. ಇಲ್ಲ ಒಂದು ಕ್ಷಣ ಗುಣ ಇಲ್ಲ, ಕ್ಷಣ ಕೇಳೋ ಗುಣ ಇಲ್ಲ ಅಂದಾಗ ಸಂಬಂಧಗಳು ಮುರಿತಾವೆ. ಹಂಗಾಗಿ ನಾವು ಕೂಡ ಅವ್ರ ಜಾಗದಲ್ಲಿ ಅವ್ರು ತಪ್ಪಿದಾರೆ ಇಲ್ಲ ಅಂತ ಅವ್ರ ಜಾಗದಲ್ಲಿ ನಾವು ನಿಂತು ಯೋಚನೆ ಮಾಡಿದಾಗ
2: ಪ್ರತಿಭಾ ರಾಘವೇಂದ್ರ ಅವರು ನೀವು ಹೇಳ್ತಾ ಇದ್ರಿ ಕ್ಷಮಿಸುವಂತ ಗುಣ ಇರ್ಬೇಕು ಅಂತ. ಕ್ಷಮಿಸುವಂತ ಗುಣನು ಕೂಡ ಇರ್ಬೇಕು, ಕ್ಷಮೆ ಕೇಳುವಂತ ಗುಣ ಕೂಡ ಇರ್ಬೇಕು. ಯಾಕಂದ್ರೆ ಎಲ್ಲಾ ಟೈಮಲ್ಲೂ ಪರಿಸ್ಥಿತಿ ಒಂದೇ ತರ ಇರೋದಿಲ್ಲ ಅಲ್ವಾ. ಅಂದ್ರೆ ನಾವು ಕೂಡ ತಪ್ಪುಗಳನ್ನ ಮಾಡಿರ್ತೀವಿ, ಆ ಟೈಮಲ್ಲಿ ನಾವು ಅವರಿಗೆ ಒಂದ್ ಕ್ಷಮೆ ಅಂತ ಕೇಳ್ಬಿಟ್ರೆ ಅವರ ಮನಸ್ಸು ಕೂಡ ಹಗುರ ಆಗುತ್ತೆ, ನಮ್ಮ ಮನಸ್ಸಿಗೂ ಕೂಡ ಅದರಿಂದ ಪಶ್ಚಾತ್ತಾಪದಿಂದ ಬೇಯೋದು ಕೂಡ ಕಮ್ಮಿ ಆಗುತ್ತೆ ಅಲ್ವಾ.
1: ಖಂಡಿತ ಖಂಡಿತ.
0: ಚಿಕ್ಕದಾಗಿ ಪಕ್ಕದಾಗಿ ಒಂದು ಚಿಕ್ಕದೊಂದು ಹಲೆ, ನಾವು ಈ ಜಾಗಕ್ಕೆ ಚಿಕ್ಕ ಒಂದು ಹಲೆ ಬಂದಾಗ ನಮ್ಮ ತಳಿಸೋಡು ಮುಂದೆ ಹೋಗ್ತೇವಲ್ಲ, ಅದೇ ರೀತಿಯಾಗಿ ಇದು ಒಂದೇ ತಾಣ ಒಂದು ಬಂದಿದೆ ಅಂತ ನಾವು ಕ್ಷಮಿಸಬೇಕ್ರೆ ಆ ನಮ್ಮ ಸಂಬಂಧಗಳು ಕೂಡ ಗಟ್ಟಿಯಾಗುತ್ತೆ.
2: ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ.
0: ಧನ್ಯವಾದ, ಶುಭೋದಯ ಮೇಡಮ್. ನಮಸ್ಕಾರ.
2: ಓಕೆ, ಮತ್ತೊಂದು ಕರೆ ಇದೆ.
1: ಹಲೋ ಹಲೋ ನಮಸ್ತೆ.
0: ಹಲೋ
1: ನಮಸ್ತೆ, ಯಾರಿದು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
0: ನಾವು ಮೇಡಮ್ ಮರ್ಮಳೆ ತಾಲೂಕು ಚಿಟ್ಟರಿಂದ ಕೆಲಸ ಮಾಡಿ ರಮೇಶ್ ಅಂತ ಹೇಳಿ.
1: ಓಕೆ ರಮೇಶ್ ಅವರೇ, ಹೇಳಿ. ವಿಶ್ವ ಕ್ಷಮಾ ದಿನದ ಬಗ್ಗೆ ಮಾತಾಡ್ತಿದ್ವಿ.
0: ಒಳ್ಳೆ ಕಾರ್ಯಕ್ರಮ ಮೇಡಮ್ ಇದು. ತಂದೆ ತಾಯಿಗಳಲ್ಲಿ ಕ್ಷಮೆ ಕೇಳ್ಬೇಕು, ಮಕ್ಕಳು ಏನಾದ್ರು ತಪ್ಪು ಇದು ಒಂದು ಅರಿವು ಮೂಡ್ತಕ್ಕಂತ ಕಾರ್ಯಕ್ರಮ ಅಂತ ನಮ್ಗೆ ಅನ್ಸುತ್ತೆ ಮೇಡಮ್. ಮತ್ತೆ ಉದಾಹರಣೆಗೆ ನಮ್ಮ ಮಗನೇ ನಮಗೆ ಒಂದ್ಸರಿ ಏಕವಚನದಲ್ಲಿ ಮಾತಾಡಿದ್ದ, ಅವಾಗ ಅಮ್ಮ ಬೈದ್ಬಿಟ್ಟು ಹಿರಿಯರ್ ಒಂದ್ ಮಾತು ಅಂತಾರಪ್ಪ ಅಕ್ಕೆಲ್ಲ ಇದು ಮಾಡ್ಬೋದು ಕ್ಷಮೆ ಕೇಳಂತಂದು ಕ್ಷಮೆ ಕೇಳಿಸಿದ್ರು. ಅದು ಆತರ ಮಾತಾಡಕ್ಕೂ ಒಂದು ಒಬ್ರು ಹೇಳಿದ್ರಲ್ಲ ತಾಳ್ಮೆ ಇರ್ಬೇಕಂತ, ಒಂದು ತಾಳ್ಮೆ ಇರ್ಬೇಕು, ನಾನು ಏನಾದ್ರು ಏನಾದ್ರು ಅಂತ ಒಂದು ಮೈಯಲ್ಲಿ ಎತ್ತಕಂತ ಮಾತಾಡ್ಬೇಕು. ಮಾತಾಡಿದ್ಮೇಲೆ ಕ್ಷಮೆ ಕೇಳಿದ್ರೆ ತಪ್ಪೇನಲ್ಲ, ತಪ್ಪು ಮಾಡಿದ್ರೆ ಕ್ಷಮೆ ಕೇಳಬೇಕು ಮೇಡಮ್. ಇಬ್ರಿಗೂ ಒಳ್ಳೆ ಕಾರ್ಯಕ್ರಮ ಇಟ್ಟಿದ್ರಿ ಮೇಡಮ್, ಇಬ್ರಿಗೂ ನಮಸ್ಕಾರ. ಮತ್ತೆ ಏನಾದ್ರು ಈಗ ನಾವು ಉದಾಹರಣೆಗೆ ನಾವೇ ನಮ್ಮ ನಿಸ್ವಾರ್ಥ ಪೌರ್ಣಿಂದ ಲೇಟ್ ಆಗಿ ಬಂದಾಗ ಸಾಕಷ್ಟು

0: ಖಂಡಿತ ಹೌದು. ತಪ್ಪು ನಡೆದಂತಹ ಸಂದರ್ಭಗಳನ್ನ ನಾವು ಬುದ್ಧಿಯ ವಿವೇಚನೆಗೆ ಕೊಡದೆ ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚಿಸಿದ್ದೆ, ಅದರಲ್ಲಿ ಖಂಡಿತ ಎಷ್ಟೋ ಸಮಸ್ಯೆಗಳ ಬಗ್ಗೆ ಅರಿತವೆ ಅಂತಕ್ಕಂಥದ್ದನ್ನ
1: ಹೇಳಿದ್ರೆ
0: ಓಕೆ, ಬಹಳ ಚೆನ್ನಾಗಿ ಮಾತಾಡಿದ್ರಿ.
2: ಧನ್ಯವಾದ ಕರೆ ಮಾಡಿದ್ದಕ್ಕೆ ನಿಮ್ಗೆ. ಓಕೆ ಸೌಮ್ಯ, ಏನು ಅಂತ ಅಂದ್ರೆ ಕೆಲವೊಂದಿಷ್ಟು ಸಮಯದಲ್ಲಿ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ, ಅವರು ಕ್ಷಮೆ ಬಂದ್ ಕೇಳಿದ್ರು ಅದನ್ನ ಕ್ಷಮಿಸ್ಬೇಕು ಅನ್ನೋ ಮನಸ್ಸು ನಮ್ಮಲ್ಲೇ ಇರೋದಿಲ್ಲ ಫಸ್ಟ್ ಆಫ್ ಆಲ್ ಅಲ್ವಾ.
0: ಅಂದ್ರೆ
2: ನಂಬಿಕೆಯನ್ನು ಅಡಿಪಾಯದ ಮೇಲೆ ಎಲ್ಲರೂ ಜೀವನ ಮಾಡ್ತಾ ಇರ್ತೀವಿ.
0: ಸಂಬಂಧಗಳು ಅಡಿಪಾಯನೇ ನಂಬಿಕೆ ಅಂತಕ್ಕಂಥದ್ದು. ಹೌದು,
2: ಅದಕ್ಕೊಂದ್ಸತಿ ಪೆಟ್ ಬಿತ್ತು ಅಂತ ಅಂದ್ರೆ, ಏ ಅವ್ರು ನನಗೆ ಮೋಸ ಮಾಡ್ಬಿಟ್ರು, ನನ್ನ ಸ್ನೇಹಿತರು ನಾನು ಅಷ್ಟು ಕ್ಲೋಸ್ ಆಗಿದ್ದೆ ಇಲ್ಲ, ಮನೆಯವರೇ ಆಗಿರ್ಬೋದು, ಏನೋ ಒಂದು ಕಾರಣಕ್ಕೆ ಏನೋ ಒಂದು ಚಿಕ್ಕ ಪುಟ್ಟ ತಪ್ಪುಗಳು ನಡೆದಾಗ ಇಲ್ಲ ಅವ್ರು ನನಗೆ ಹಂಗ್ ಮೋಸ ಮಾಡಿದ್ರು, ಅದನ್ನೇ ನಾವೇನೇ ಹೆಚ್ಚಾಗಿ ಅದನ್ನ ಪಶ್ಚಾತ್ತಾಪನೋ ಏನೋ ಒಂಥರ ಅವ್ರನ್ನ ಕ್ಷಮಿಸ್ಬೇಕು ಅನ್ನೋ ಮನಸ್ಥಿತಿನೇ ನಮ್ಮಲ್ಲಿ ಇರೋದಿಲ್ಲ. ಅದನ್ನೆಲ್ಲ ಬಿಟ್ಬಿಟ್ಟು ಸಂಬಂಧಗಳ, ಅದೇ ನಾ ಹೇಳಿದ್ದೆಲ್ಲ, ವ್ಯಕ್ತಿ ಮುಖ್ಯ ಆಗಿದ್ರೆ ಅವ್ರ ಅಂದಿರೋ ಮಾತುಗಳನ್ನ ಬಿಟ್ಟು ಅವ್ರನ್ನ ಕ್ಷಮೆ ಮಾಡ್ಬೇಕು ಅಂತ.
0: ಹೌದು ಹೌದು, ಖಂಡಿತ. ಈಗ ನೀವು ಹೇಳದ ಹಾಗೆ ಖಂಡಿತ ಕೆಲವೊಮ್ಮೆ ಹೃದಯ ಘಾಸಿ ಆದಾಗ, ಮನಸ್ಸು ಒಡೆದಾಗ ತಕ್ಷಣಕ್ಕೆ ಅದನ್ನ ಒಪ್ಪಿಕೊಳ್ಳುವಂತಹ ಮನಸ್ಥಿತಿ ಉಂಟಾಗಲ್ಲ, ಒಪ್ಕೊಳ್ಳುವಂತಹ ವಿಚಾರನೇ. ಯಾಕಂದ್ರೆ ಯಾರೇ ಆದ್ರೂ ಸಹ ಮನುಷ್ಯರೇ, ಅವರಲ್ಲಿ ಭಾವನೆಗಳನ್ನ ಹಿಡಿದಿಡುವಂತಹ ಸಾಮರ್ಥ್ಯ ಬಹಳ ಕಡಿಮೆ ಇರುತ್ತೆ. ಆದಾಗ ತಕ್ಷಣದ ವಸ್ತುಸ್ಥಿತಿಗೆ ಅಥವಾ ಅದನ್ನ ಒಪ್ಕೊಳ್ಳುವಂತಹ ಮನಸ್ಥಿತಿ ಖಂಡಿತ ಇರಲ್ಲ. ಆದರೆ ಒಂದು ನಾವು ಅಂದ್ಕೋಬಹುದು ಅಂತಂದ್ರೆ, ಈಗ ಆ ವ್ಯಕ್ತಿಯಿಂದ ತುಂಬಾ ನಂಬಿಕೆ ಇಟ್ಟಿರುವಂತಹ ವ್ಯಕ್ತಿ ನಮ್ಗೆ ಹೊಡೆತ ಕೊಟ್ನ ಅಥವಾ ನಮ್ಗೆ ಬೇಜಾರು ಮಾಡಿದ್ರ, ಒಂದು ಆ ಕ್ಷಮ ಸಮಯದಲ್ಲಿ ಕ್ಷಮಿಸ್ಬಿಡೋಣ. ಆದರೆ ಆ ವ್ಯಕ್ತಿನೇ ಮತ್ತೆ ನಂಬುವಂತ ಮೂರ್ಖರಾಗೋದ್ ಬೇಡ ಅಷ್ಟೇ. ಯಾಕಂದ್ರೆ ಎಲ್ಲವೂ ಸಹ ಅನುಭವಗಳೇ ಜೀವನದಲ್ಲಿ. ಹಾಗಾಗಿ ಎಲ್ಲವನ್ನು
2: ಗೊತ್ತಿಲ್ದಲ್ಲಿ ತಪ್ಪು ಮಾಡಿದ್ರೆ ಅದನ್ನ ಕ್ಷಮಿಸಿ ಅವ್ರನ್ನ ಮತ್ತೆ ನಂಬೋಣ. ಅದನ್ನ ಬಿಟ್ಟು ಪದೇ ಪದೇ ನಾವು ನಿಮ್ಮಿಂದ ತಪ್ಪಾಗ್ತಾ ಇದೆ ಅಂತ ಹೇಳಿನೂ ಕೂಡ ಅವ್ರು ಅದೇ ತಪ್ಪನ್ನ ಪುನರಾವರ್ತನೆ ಮಾಡ್ತಾ ಇದಾರೆ ಅಂದ್ರೆ ಅದು ಖಂಡಿತ
0: ಆ ವ್ಯಕ್ತಿ ನಂಬಿಕೆಗೆ ಹಾಗೆ ಕ್ಷಮಿಸೋದಕ್ಕೆ ಅರ್ಹ ಇರೋದಿಲ್ಲ ಅಂತಕ್ಕಂಥದ್ದು. ಇದೆಲ್ಲದರ ಹೊರತಾಗಿ ಒಂದು ಮಾತಾಡೋದಾದ್ರೆ ಕ್ಷಮೆ ಅಂತಕ್ಕಂಥದ್ದು ಎಲ್ಲರ ಜೀವನದಲ್ಲಿ ಮುಖ್ಯ. ಹಾಗೆ ಸಂಬಂಧಗಳನ್ನ ನಿಭಾಯಿಸೋದ್ರಲ್ಲಿ ಅತ್ಯಂತ ಮಹತ್ತರ ಪಾತ್ರವನ್ನ ವಹಿಸುವಂತದ್ದು. ಈಗ ನಮ್ಮ ಕೇಳುಗರೆಲ್ಲ ಮಾತಾಡಿದಾಗ ಒಬ್ಬರು ಕೇಳುಗರು ಹೇಳಿದ್ರು, ಶ್ರೀಕೃಷ್ಣ ರಾಧೆ ಹತ್ರ ಹೋಗಿ ಕ್ಷಮೆ ಕೇಳಿದ್ರು ಅಂತ. ಆಗ ರಾಧೆಗೆ ಮನಸ್ಸು ಕರಗುತ್ತಂತೆ, ಲೋಕಪಾಲಕ ಲೋಕೋದ್ಧಾರಕ ನನ್ನನ್ನ ಬಂದು ಕ್ಷಮೆ ಕೇಳ್ತಾ ಇದ್ದಾನೆ ಅಂತಕ್ಕಂಥದ್ದಾಗಿ. ಹಾಗೆ ಇದರಲ್ಲಿ ಎರಡು ಗುಣವನ್ನ ನೋಡ್ಬೋದು. ಒಬ್ಬ ಕೃಷ್ಣ ಅಂದ್ರೆ ಲೋಕಪಾಲಕ, ಅವರು ಯಾವ ಹಮ್ಮು ಬಿಮ್ಮು ಇಲ್ಲದೆ ತನ್ನ ಪ್ರೇಯಸಿ ಹತ್ರ ಹೋಗಿ ಕ್ಷಮೆ ಕೇಳುವಂಥದ್ದು, ಅದನ್ನ ಆಕೆ ಸಕಾರಾತ್ಮಕವಾಗಿ ತೆಗೆದುಕೊಳ್ಳುವಂಥದ್ದು. ಇಲ್ಲ ಅಂತಂದ್ರೆ ಹುಸಿ ಮುನಿಸಿ ತೋರಿಸಿ ಇಲ್ಲ ನಾನು ಕ್ಷಮಿಸಲ್ಲ ಅಂತ ಆಕೆ ಮಾಡ್ಬೋದಿತ್ತು, ಬಟ್ ಆಕೆನಲ್ಲೂ ಸಹ ದೊಡ್ಡತನ ಇತ್ತು ಅಂತಕ್ಕಂಥದ್ದು. ಹೀಗೆ ಎಲ್ಲರಲ್ಲಿಯೂ ಒಂದು ಭಾವನೆಗಳು ಪರಸ್ಪರ ಸಕಾರಾತ್ಮಕವಾಗಿ ಬೆಸೆದುಕೊಂಡಾಗ ಒಂದು ಸಂಬಂಧ ಉಳಿಯುತ್ತೆ ಅಂತಕ್ಕಂಥದ್ದು ಮಾತಾಡಬಹುದು.
2: ಬಸವಣ್ಣನವರು ಒಂದ್ ಲೈನ್ ಹೇಳ್ತಾರೆ, ಎನ್ನ ತಪ್ಪು ನೆರೆಕೆರೆಗಳವರ ತಪ್ಪ ನೋಡದಂತೆ ಮಾಡು ಕೂಡಲ ಸಂಗಮ ದೇವ. ಅಂದ್ರೆ ಇತರರ ತಪ್ಪುಗಳನ್ನ ಎತ್ತಿ ತೋರಿಸುವ ಬದಲು ನಮ್ಮನ್ನ ನಾವು ತಿದ್ಕೊಂಡು ವಿಶಾಲ ಮನೋಭಾವದಿಂದ ಯಾರನ್ನ ತಪ್ಪು ಮಾಡಿದ್ರೆ ಅದನ್ನ ಕ್ಷಮಿಸ್ಬಿಟ್ರೆ ಅದಲ್ಲಿಗೇನೆ ಪರಿಹಾರ ಆಗುತ್ತೆ, ಎಲ್ಲಾ ಸಮಸ್ಯೆಗಳು ಮುಗ್ದೋಗುತ್ತೆ ಅಲ್ವಾ?
0: ಹೌದು ಖಂಡಿತ. ಈಗ ಯುದ್ಧಗಳಂತ ಯುದ್ಧ ನಡೀತಾ ಇದಾವೆ, ಯುದ್ಧ ಏನೋ ನಡೆದ್ ಬಿಡುತ್ತೆ, ಎಷ್ಟೋ ಜನರ ಆಸ್ತಿ ಪಾಸ್ತಿ ಜೀವ ಹಾನಿಗಳೆಲ್ಲ ನಡೆಯುತ್ತೆ, ದೇಶಕ್ಕೆ ದೇಶನೇ ನಾಶ ಆಗತ್ತೆ. ಆದ್ರೆ ಕೊನೆಗೆ ಅಂತ್ಯಗೊಳ್ಳೋದು ಯಾವಾಗ? ಶಾಂತಿ ಮಾತುಕತೆಯಿಂದ. ಆ ಕೆಲಸವನ್ನ ಮುಂಚೆನೆ ಮಾಡಿದ್ರೆ, ಆರಂಭದಲ್ಲೇ ತಿದ್ಕೊಂಡ್ರೆ ಎಷ್ಟೋ ಪ್ರಾಣಗಳು ಉಳಿಯುತ್ತೆ ಅಂತಕ್ಕಂಥದ್ದು. ಯಾಕಂತಂದ್ರೆ ನಾವು ಆಸ್ತಿ ಪಾಸ್ತಿನ ಮತ್ತೆ ನಿರ್ಮಾಣ ಮಾಡಬಹುದು, ಸಮಯ ತೆಗೆದುಕೊಂಡು ಜೀವನ ನಿರ್ಮಾಣ ಮಾಡಕ್ ಸಾಧ್ಯ ಇಲ್ಲ. ಸೊ ಈ ಒಂದು ವಿಚಾರಗಳನ್ನ ನಾವೆಲ್ಲರೂ ಸಹ ಅಳವಡಿಸ್ಕೊಳ್ಳೋಣ, ಕ್ಷಮಿಸೋಣ, ಕ್ಷಮೆಯನ್ನ ಕೇಳೋ ಗುಣವನ್ನ ಬೆಳೆಸ್ಕೊಳ್ಳೋಣ, ಸಂಬಂಧಗಳನ್ನು ಉಳಿಸ್ಕೊಳ್ಳೋಣ. ಈ ಹೊತ್ತಿನಲ್ಲಿ ಸಂಬಂಧಗಳನ್ನ ನಿಭಾಯಿಸೋದು ಸಂಬಳಿಸೋದು ಅತ್ಯಂತ ತುರ್ತು. ನಾವು ಏನ್ ಬೇಕಾದ್ರೂ ತರಬಲ್ವಿ, ಆದ್ರೆ ಒಂದು
2: ಸಂಬಂಧನ ಮತ್ತೆ ತರೋದಕ್ಕೆ ಸಾಧ್ಯ ಇಲ್ಲ
0: ಅಂತಕ್ಕಂಥದ್ದು.
2: ಓಕೆ, ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಗೀತೆಯನ್ನ ಕೇಳಿ.
0: ಹಾ ಓಕೆ.

0: ಓಕೆ, ಈ ಹಾಡಿನ ಸಾಲಿನಲ್ಲೇ ಇದೆ ಅಲ್ವಾ ತಪ್ಪು ಮಾಡೋದು ಸಹಜ, ಕಣವು ತಿದ್ದು ನಡೆಯೋದು ಮನುಜ ಕಣೋ ಅಂತ.
1: ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಸಮಾಪ್ತಿ ಕೊಡುವಂತಹ ಸಮಾರೋಪ ಕೊಡುವಂತಹ ಗೀತೆ ಅಂತ ಅನ್ಬೋದು.
0: ಓಕೆ, ಅಂದ್ರೆ ಒಂದಿಷ್ಟು ಈಗ ಬಿಟ್ಟು ನಾವು ಕೂಡ ನಾವು ತಪ್ಪು ಮಾಡಿದ್ದೆ ಆದಲ್ಲಿ ಖಂಡಿತ ಕ್ಷಮೆಯನ್ನ ಕೇಳಿ ಆ ಸಂಬಂಧವನ್ನ ಉಳಿಸ್ಕೊಳ್ಳೋಣ ಅಲ್ವಾ?
1: ಖಂಡಿತ.
0: ಓಕೆ ಸ್ನೇಹಿತರೆ, ಇದುವರೆಗೂ ಹಲವು ಕೇಳುಗರೆ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ವಿಷಯಕ್ಕೆ ನಿಮ್ಮ ಮಾತು ಪ್ರಸಾರವಾಯಿತು. ಕರೆ ಮಾಡಿದ ಎಲ್ಲಾ ಕೇಳುಗರಿಗೂ ಧನ್ಯವಾದಗಳು. ತಾಂತ್ರಿಕ ಸಹಕಾರ ಪ್ರಶಾಂತ್ ಜೈ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.
2: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ ಈಗ ಸರಿಯಾಗಿ 11 ಗಂಟೆಗಳು. ಎಫ್ಎಂ ಕಂಪನಾಂಕ 102.6 MHz ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇರೋ ಎಲ್ಲ ನನ್ನ ಆತ್ಮೀಯ ಕೇಳುಗರಿಗೆ ಇಂದಿನ ಮದಕರಿ ಪ್ರಸಾರ ಕಾರ್ಯಕ್ಕೆ ಪ್ರೀತಿಯ ಸ್ವಾಗತ. ಇನ್ನು ಮುಂದಿನ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿಕೊಡೋದಕ್ಕೆ ಸ್ಟುಡಿಯೋದಲ್ಲಿ ನಾನಿದ್ದೀನಿ, ನಿಮ್ಮ ರೇಡಿಯೋ ಗೆಳತಿ ಡಾಕ್ಟರ್ ಸೌಮ್ಯ ಮಂಜುನಾಥ್. ಇದೀಗ ಜನಪದ ಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ

ಪಿ ಆರ್ ಚಾಯ್ ಅವರ ಧ್ವನಿಯಲ್ಲಿ ಒಂದು ಸೊಗಸಾದ ಜನಪದ ಗೀತೆಯನ್ನ ಕೇಳಿದಿರಿ. ಇದೀಗ ಕೇಳೋಣ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಜನಪದ ಗೀತೆಯನ್ನ. ರಾಗ ಸಂಯೋಜಿಸಿದ್ದಾರೆ ಬಿ ವಿ ಶ್ರೀನಿವಾಸ್.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ ಈಗ 11:25:35. ಇದೀಗ ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಗೌಡಪ್ಪ ಎಂಬ ಸುಮಾರು 80 ವರ್ಷದ ಪುರುಷ ಹೊಳಲ್ಕೆರೆ ತಾಲೂಕಿನಿಂದ ಕಾಣೆಯಾಗಿದ್ದಾರೆ. ಕೋಲುಮುಖ, ಸಾಧಾರಣ ಮೈಕಟ್ಟು, ಸುಮಾರು 5 ಅಡಿ ಎತ್ತರ, ಎಣ್ಣೆಗೆಂಪು ಮೈಬಣ್ಣ ಹೊಂದಿರುವ ಇವರು ಬಿಳಿ ಕುರುಚಲುಗಟ್ಟ ಬಿಟ್ಟಿರುತ್ತಾರೆ. ಮನೆಯಿಂದ ಹೋಗುವಾಗ ಬಿಳಿ ಬಣ್ಣದ ತುಂಬು ತೋಳಿನ ಶರ್ಟ್, ಬಿಳಿ ಬಣ್ಣದ ಪಂಚೆ, ನೀಲಿ ಬಣ್ಣದ ಟವಲ್ ಧರಿಸಿರುತ್ತಾರೆ. ಹಾಗೂ ಇವರು ಕನ್ನಡ ಮಾತನಾಡಬಲ್ಲವರಾಗಿರುತ್ತಾರೆ. ಈ ಚಹರೆಯುಳ್ಳ ಚಿಕ್ಕಪ್ಪ ಎಂಬ ಗಂಡಸಿನ ಬಗ್ಗೆ ಸುಳಿವು ದೊರೆತಲ್ಲಿ ಅಥವಾ ಕಂಡು ಬಂದಲ್ಲಿ ಕೂಡಲೇ ಪಿಎಸ್ಐ ಹೊಳಲ್ಕೆರೆ, ಸಿಪಿಐ ಹೊಳಲ್ಕೆರೆ ವೃತ್ತ, ಚಿತ್ರದುರ್ಗ ಪೊಲೀಸ್ ಉಪವಿಭಾಗ ಕಚೇರಿ ಹಾಗೂ ಎಸ್ಪಿ ಚಿತ್ರದುರ್ಗ ಅವರಿಗೆ ತಿಳಿಸಲು ಪ್ರಕಟಣೆ ಕೋರಲಾಗಿದೆ. ಹೊಳಲ್ಕೆರೆ ಪೊಲೀಸ್ ಠಾಣೆ ಸಂಖ್ಯೆಗಳು ಹೀಗಿದೆ. ಫೋನ್ ಸಂಖ್ಯೆ 0811275233.

ಸಿದ್ದಮ್ಮ ಎಂಬ 30 ವರ್ಷದ ಹೆಂಗಸು 2000 ಸಿದ್ದಾಪುರ ಗೊಲ್ಲರಹಟ್ಟಿ ಇಲ್ಲಿಂದ ಕಾಣೆಯಾಗಿರುತ್ತಾರೆ. ಸುಮಾರು 5.4 ಅಡಿ ಎತ್ತರ ಇರುವ ಇವರು ತೆಳುವಾದ ಮೈಕಟ್ಟು, ಗೋಧಿ ಬಣ್ಣ, ಕೋಲುಮುಖ ಹೊಂದಿರುತ್ತಾರೆ. ಕನ್ನಡ ಮಾತನಾಡಬಲ್ಲವರಾಗಿರುತ್ತಾರೆ ಹಾಗೂ ಇವರು ಮನೆಯಿಂದ ಹೊರ ಹೋಗುವಾಗ ಹಸಿರು ಬಣ್ಣದ ಸೀರೆ ಹಾಗೂ ಕುಪ್ಪಸ ತೊಟ್ಟಿರುತ್ತಾರೆ. ಈ ವ್ಯಕ್ತಿಯ ಬಗ್ಗೆ ಮಾಹಿತಿ ತಿಳಿದು ಬಂದಲ್ಲಿ ಹೊಸಹಳ್ಳಿ ಪೊಲೀಸ್ ಠಾಣೆಗೆ ಅಥವಾ ಪೊಲೀಸ್ ನಿಯಂತ್ರಣ ಕೋಣೆಗೆ ತಿಳಿಸಲು ಕೋರಲಾಗಿದೆ. ದೂರವಾಣಿ ಸಂಖ್ಯೆ ಹೀಗಿದೆ: 0839122943. ತಿಮ್ಮಪ್ಪ ಎಂಬ ಪುರುಷ 45 ವರ್ಷದವರಾದ ಇವರು

ಸುಮಾರು 5 ಅಡಿ ಎತ್ತರ ಸಾಧಾರಣ ಮೈಕಟ್ಟು ಹೊಂದಿದ್ದು ತಂಡಗ ಗ್ರಾಮ ಇಲ್ಲಿಂದ ಕಣೆಯಾಗಿರುತ್ತಾರೆ. ಆದರೆ ಇವರಿಗೆ ಹುಟ್ಟಿನಿಂದ ಮಾತು ಬರುತ್ತಿರಲಿಲ್ಲ. ಕಿವಿ ಕೇಳದ ಇವರು ಕೋಲುಮುಖ, ಎಣ್ಣೆ ಗೆಂಪು ಮೈಬಣ್ಣ, ತಲೆಯಲ್ಲಿ ಬಿಳಿ ಕೂದಲು ಹೊಂದಿರುತ್ತಾರೆ. ಹಾಗೂ ಮನೆಯಿಂದ ಹೊರಡುವಾಗ ಧರಿಸಿದ್ದ ಬಟ್ಟೆಗಳು ಹೀಗಿವೆ: ಬಿಳಿ ಬಣ್ಣದ ನೀಲಿ ಬಣ್ಣದ ಬುಕ್ಕೆಗಳಿರುವ ತುಂಬು ತೋಳಿನ ಶರ್ಟ್ ಹಾಗೂ ನೀಲಿ ಕಲರ್ ಪಂಚೆಯನ್ನು ಧರಿಸಿರುತ್ತಾರೆ. ವ್ಯಕ್ತಿಯ ಗುರುತು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಪ್ರಕಟಣೆ ಕೋರುತ್ತದೆ.

0: ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ.
1: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
2: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟು ಬಲ್ಲೆನು ನಾನು ಜಾಣೆ.
3: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
2: ಸೂರ್ಯ ಬಂದನೆ
0: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
2: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
4: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
5: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
6: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
1: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
0: ಆಕಾಶವಾಣಿ ಚಿತ್ರದುರ್ಗ FM ಪ್ರಸಾರ ಕೇಂದ್ರ. FM ಸಮಯ ಈಗ ಸರಿಯಾಗಿ 11:30. ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 102.6 MHz ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು. ಇದೀಗ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ನದಿಗಳು ಅಥವಾ ಜಲಪಾತಗಳ ಬಗ್ಗೆ ಮಾಹಿತಿ ತಿಳಿಯುತ್ತೀರಿ.

ಕೇಳುಗರೆ, ಇಂದಿನ ಮಾಹಿತಿ ಕಣಜದಲ್ಲಿ ನಾನು ನಿಮಗೊಂದು ನದಿಯ ಬಗ್ಗೆ ಪರಿಚಯಿಸಲಿದ್ದೇನೆ. ಅದು ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ನದಿ ಅಂತಲೇ ಹೇಳ್ಬೋದು. ಅದನ್ನ ದಕ್ಷಿಣದ ಗಂಗೆ ಅಂತಲೂ ಸಹ ಕರೀತಾರೆ. ಅದೇ ಗೋದಾವರಿ ನದಿ. ಸ್ನೇಹಿತರೆ, ಗೋದಾವರಿ ನದಿಯನ್ನ ದಕ್ಷಿಣ ಭಾರತದ ಜೀವನದಿ ಎಂದು ಸಹ ಕರೆಯಲಾಗುತ್ತೆ. ತನ್ನ ವಿಸ್ತಾರ ಮತ್ತು ಧಾರ್ಮಿಕ ಪ್ರಾಮುಖ್ಯತೆಯಿಂದಾಗಿ ಇದನ್ನು ದಕ್ಷಿಣದ ಗಂಗೆ ಅಥವಾ ವೃದ್ಧ ಗಂಗೆ ಎಂದು ಸಹ ಕರೆಯುತ್ತಾರೆ. ಯಾಕಂತಂದರೆ ಇದು ಭಾರತದ ಅತ್ಯಂತ ಹಳೆಯ ನದಿ ಅಂತಲೂ ಸಹ ಹೇಳ್ಬೋದು. ಭಾರತದ ಭೂಭಾಗದ ಸುಮಾರು 10% ಪ್ರದೇಶವನ್ನು ಈ ನದಿ ಜಲಾಯನ ಪ್ರದೇಶ ಆವರಿಸಿಕೊಂಡಿರುವಂಥದ್ದು. ಹಾಗಾದರೆ ಈ ನದಿ ಉಗಮ ಎಲ್ಲಿ, ಇದರ ಹರಿವು ಎಲ್ಲಿ ಎಂಬುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಒಂದು ಗೀತೆಯನ್ನು ಕೇಳೋಣ. ಕೇಳಿ ಬರೋಣ ಮುಗ್ಗಿನ ಮನಸ್ಸು ಚಿತ್ರದ ಒಂದು ಸುಮಧುರ ಗೀತೆ. ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಅವರು. ಗೀತೆಗೆ ಸಾಹಿತ್ಯ ಬರೆದಿದ್ದಾರೆ ಜಯಂತ್ ಕಾಯ್ಕಿಣಿ. ರಾಗ ಸಂಯೋಜನೆ ಮನೋಮೂರ್ತಿಯವರದ್ದು.

ಕೇಳಿದರೆ ಗೋದಾವರಿ ನದಿ ಬಗ್ಗೆ ನಾನು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೆ. ಗೋದಾವರಿ ನದಿ ಎಲ್ಲಿ ಹುಟ್ಟುತ್ತೆ ಅಂತ ನೋಡೋದಾದರೆ, ಇದು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿರುವ ಬ್ರಹ್ಮಗಿರಿ ಪರ್ವತದ ತ್ರಯಂಬಕೇಶ್ವರ ಎಂಬಲ್ಲಿ ಗೋದಾವರಿ ನದಿ ಉಗಮ ಆಗತ್ತೆ. ಇದು ಸಮುದ್ರ ಮಟ್ಟದಿಂದ ಸುಮಾರು 1067 meters ಎತ್ತರದಲ್ಲಿರುವಂಥದ್ದು. ಇದರ ಉದ್ದ ಸುಮಾರು 1465 kilometers ವ್ಯಾಪ್ತಿ ಪ್ರದೇಶದಲ್ಲಿ ಇದು ಹರಿಯುತ್ತೆ. ಹಾಗೆ ಗೋದಾವರಿ ನದಿ ಹರಿಯುವ ರಾಜ್ಯಗಳು ಯಾವ್ಯಾವು ಅಂತ ನೋಡೋದಾದರೆ, ಇದು ಮೂಲ ಮಹಾರಾಷ್ಟ್ರದಲ್ಲಿ ಉಗಮಿಸಿ ತೆಲಂಗಾಣ, ಛತ್ತೀಸ್ಗಢ ಮತ್ತು ಆಂಧ್ರ ಪ್ರದೇಶದ ಮೂಲಕ ಬಂಗಾಳ ಕೊಲ್ಲಿಗೆ ಹರಿಯುವಂಥದ್ದು. ನೋಡಿ, ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಬಂಗಾಳ ಪೂರ್ವದ ಬಂಗಾಳ ಕೊಲ್ಲಿಗೆ ಹರಿಯುತ್ತೆ ಗೋದಾವರಿ ನದಿ. ಇದರ ಜಲಾನಯನ ಪ್ರದೇಶ ಹೇಳೋದಾದರೆ ಒಡಿಶಾ, ಕರ್ನಾಟಕ ಹಾಗೂ ಮಧ್ಯಪ್ರದೇಶದ ರಾಜ್ಯಗಳವರೆಗೂ ಇದು

ವ್ಯಾಪಿಸಿರುವಂಥದ್ದು. ಇನ್ನು ಬಂಗಾಳ ಕೊಲ್ಲಿಯಲ್ಲಿ ಎಲ್ಲಿ ಸೇರುತ್ತೆ ಅಂತ ನೋಡೋದಾದ್ರೆ, ಇದರ ಅಂತ್ಯ ಎಲ್ಲಿ ಅಂತ ನೋಡೋದಾದ್ರೆ, ಆಂಧ್ರಪ್ರದೇಶದ ರಾಜಮಂಡ್ರಿ ಸಮೀಪದಲ್ಲಿ ಎರಡು ಕವಲುಗಳಾಗಿ, ಅಂತಂದ್ರೆ ಅಲ್ಲಿ ಎರಡು ಕವಲನ್ನ ಗೌತಮಿ ಹಾಗೂ ವಸಿಷ್ಠ ಎಂಬ ಹೆಸರಿನಲ್ಲಿ ಕರೆಯಲಾಗುತ್ತೆ, ಈ ಕವಲುಗಳಾಗಿ ಒಡೆದು ಅಂತಿಮವಾಗಿ ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ಪಶ್ಚಿಮಘಟ್ಟದಲ್ಲಿ ಹುಟ್ಟಿ ಬಂಗಾಳ ಕೊಲ್ಲಿಯನ್ನು ಸೇರ್ತಾಳೆ ಗೋದಾವರಿ ನದಿ. ಇದರ ಉಪನದಿಗಳನ್ನ ತಿಳಿಸ್ತೇನೆ ಮುಂದಿನ ಭಾಗದಲ್ಲಿ. ಇದೀಗ ಒಂದು ಗೀತೆ ಬಂಗಾರದ ಹೂವು ಚಿತ್ರದಿಂದ. ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರು. ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ, ಚಿ ಉದಯಶಂಕರ್, ವಿಜಯ ನಾರಸಿಂಹ ಅವರ ಸಾಹಿತ್ಯವಿದೆ.

ಹಾಡು ಹಳೆಯದಾದರೇನು, ಭಾವ ನವನವೀನ ಕವ್ಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು.

ಭಾವಿಸ್ತೀವಿ. ಆದರೆ ವಾಸ್ತವದಲ್ಲಿ ಉಪನದಿ ಅಂತಂದ್ರೆ ಏನು ಅಂದ್ರೆ, ಒಂದು ದೊಡ್ಡ ನದಿಗೆ ಚಿಕ್ಕ ಪುಟ್ಟ ನದಿಗಳು ಬಂದು ಆ ನದಿಯನ್ನ ಸೇರಿ ಆ ಹೆಸರಿನಿಂದ ಮುಂದುವರಿಯೋದನ್ನ ನಾವು ಉಪನದಿಗಳು ಅಂತ ಕರಿತೇವೆ. ಹಾಗಾದ್ರೆ ಗೋದಾವರಿ ನದಿಯ ಉಪನದಿಗಳು ಯಾವುದು ಅಂತ ನಾವು ನೋಡೋದಾದ್ರೆ, ಇದು ಎರಡು ದಂಡೆ ಅಂತ ನಾವು ನೋಡ್ತೇವೆ. ಯಾವುದೇ ಒಂದು ನದಿಗೆ ಎರಡು ದಂಡೆಯಿಂದ ನಾವು ಉಪನದಿಗಳಂತ ಹೆಸರಿಸ್ತೇವೆ. ಅವುಗಳಲ್ಲಿ ಮೊದಲನೇದು ಎಡದಂಡೆಯ ಉಪನದಿಗಳನ್ನು ನೋಡೋದಾದ್ರೆ, ಪೂರ್ಣ, ಪ್ರಾಣಹಿತ ಅಂದರೆ ಪೆನ್ಗಂಗಾ, ವಾರ್ಧಾ ಮತ್ತು ವೆನ್ಗಂಗಾ ನದಿಗಳ ಸಂಗಮವನ್ನು ಇಲ್ಲಿ ಪ್ರಾಣಹಿತ ಅಂತ ಕರಿತೇವೆ. ಹಾಗೆ ಇಂದ್ರಾವತಿ ಮತ್ತು ಶಬರಿ ಇವುಗಳಲ್ಲಿ ಪ್ರಾಣಹಿತ ಎಂಬ ನದಿ ಅತ್ಯಂತ ದೊಡ್ಡ ಉಪನದಿಯಾಗಿದೆ. ಅಂದರೆ ಗೋದಾವರಿಯ ಎಡದಂಡೆಯ ಅತ್ಯಂತ ದೊಡ್ಡ ಉಪನದಿ ಅಂತ ಬಂದ್ಬಿಟ್ಟು ಪ್ರಾಣಹಿತ ನದಿ ಅಂತ ಹೇಳ್ಬೋದು. ಹಾಗೆ ಇನ್ನು ಬಲದಂಡೆಯ ಉಪನದಿಗಳು ಯಾವುದು ಅಂತ ನೋಡೋದಾದರೆ, ಪ್ರವರ, ಮಂಜೀರ ಮತ್ತು ಮಾನ್ಯಾರ್. ಈ ಮಾನ್ಯಾರ್ ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿ ಮಂಜೀರಾ ನದಿ ಹರಿಯುತ್ತೆ. ಇದು ಕರ್ನಾಟಕಕ್ಕೆ ಗೋದಾವರಿಯೊಂದಿಗಿನಿರುವಂತಹ ಒಂದು ಪ್ರಮುಖ ಸಂಬಂಧ ಅಂತಲೂ ಹೇಳ್ಬೋದು. ಈಗ ದಕ್ಷಿಣದ ಗಂಗೆ ಅಂತ ನಾವು ಹೇಳದ್ವಲ್ವಾ, ಹಾಗೆ ಇದು ಮಹಾರಾಷ್ಟ್ರದಲ್ಲಿ ಹುಟ್ಟಿ ಕರ್ನಾಟಕಕ್ಕೆ ಯಾವ ರೀತಿ ಸಂಬಂಧ ಅಂದರೆ ಜಲಾನಯನ ಪ್ರದೇಶಕ್ಕೆ ಒಳಗೊಂಡಂತೆ ಸಂಬಂಧವನ್ನು ಹೊಂದಿದೆ, ಅದೇ ರೀತಿ ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ಹುಟ್ಟಿ ಹರಿಯುವಂತಹ ಮಂಜೀರಾ ನದಿ ಗೋದಾವರಿ ನದಿಯನ್ನು ಸೇರೋದ್ರಿಂದ ಗೋದಾವರಿ ನದಿಯ ಜಲಾನಯನ ಪ್ರದೇಶವನ್ನು ನಾವು ಹೊಂದಿದ್ದೇವೆ ಅಂತಲೂ ಸಹ ನಾವಿಲ್ಲಿ ತಿಳ್ಕೊಳ್ಬಹುದು. ಇದು ಗೋದಾವರಿ ನದಿಯು ಹೊಂದಿರ್ತಕ್ಕಂಥ ಉಪನದಿಗಳು. ಮುಂದಿನ ಭಾಗದಲ್ಲಿ ಗೋದಾವರಿ ನದಿಯ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಮಹತ್ವವನ್ನು ನಾವು ತಿಳಿದುಕೊಳ್ಳೋಣ. ಇದೀಗ ಒಂದು ಗೀತೆ. ಕೇಳ್ತಾ ಇದ್ದೀರಿ ಆರ್ಕೆಸ್ಟ್ರಾ ಮೈಸೂರು ಚಿತ್ರದ ಗೀತೆಯನ್ನು.

ಕೇಳಿದರೆ ನೀವು ಕೇಳ್ತಾ ಇದ್ದೀರಾ ಗೋದಾವರಿ ನದಿಯ ಬಗ್ಗೆ ಮಾಹಿತಿಯನ್ನ. ಗೋದಾವರಿ ನದಿ ಎಲ್ಲಿ ಉಗಮ ಆಗುತ್ತೆ, ಅದರ ಹರಿವು ಎಲ್ಲಾಗುತ್ತೆ, ಅದರ ಜಲಾನಯನ ಪ್ರದೇಶ ಯಾವುದು ಅಂತ ತಿಳ್ಕೊಂಡ್ವಿ. ಈಗ ಗೋದಾವರಿ ನದಿಯ ಉಪನದಿಗಳು ಯಾವುವು ಅಂತ ತಿಳಿದುಕೊಳ್ಳೋಣ. ಗೋದಾವರಿ ನದಿಗೆ ಅನೇಕ ಉಪನದಿಗಳು ಸೇರುತ್ತೆ. ಕೇಳಿದರೆ ಇಲ್ಲಿ ನಾನು ಒಂದು ಮಾಹಿತಿಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸಾಧಾರಣವಾಗಿ ನಾವೆಲ್ಲರೂ ಉಪನದಿಗಳು ಅಂತಂದಕ್ಷಣ ಒಂದು ದೊಡ್ಡ ನದಿಯಿಂದ ಒಂದು ಕವಲೊಡೆಯುತ್ತೆ, ನದಿ ತೀರವನ್ನು ಪಡೆದುಕೊಳ್ಳುತ್ತೆ ಅಥವಾ ಕವಲನ್ನು ಒಡೆಯುತ್ತೆ, ಆ ನದಿಯನ್ನು ನಾವು ಉಪನದಿ ಅಂತ ಅಂದ್ಕೊಳ್ತೀವಿ.

ಇನ್ನು ಗೋದಾವರಿ ನದಿಯ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಮಹತ್ವ ಏನು ಅಂತ ತಿಳಿಯೋದಾದ್ರೆ, ಹಿಂದೂ ಧರ್ಮದಲ್ಲಿ ಗೋದಾವರಿ ನದಿಗೆ ಅತ್ಯಂತ ಪವಿತ್ರ ಸ್ಥಾನ ಇರೋದನ್ನ ನಾವು ನೋಡಬಹುದು. ಇಲ್ಲಿ ಕುಂಭಮೇಳ ನಡೆಯುತ್ತೆ. ನಾಸಿಕ್ನಲ್ಲಿ ಪ್ರತಿ ವರ್ಷ ಅಂದ್ರೆ ಪ್ರತಿ 12 ವರ್ಷಕ್ಕೊಮ್ಮೆ ಗೋದಾವರಿ ನದಿ ತೀರದಲ್ಲಿ ಸಿಂಹಸ್ಥ ಕುಂಭಮೇಳ ಬಹಳ ಅಜೃಂಭಣೆಯಿಂದ ನಡೆಯುವಂಥದ್ದು. ಲಕ್ಷಾಂತರ ಭಕ್ತರು ಇಲ್ಲಿ ಪವಿತ್ರ ಸ್ಥಾನ ಮಾಡ್ತಾರೆ. ಇತ್ತೀಚೆಗಷ್ಟೇ ನಾವು ನಡೆದಂಥ ಕುಂಭಮೇಳವನ್ನು ಎಲ್ಲರೂ ಸಹ ನೋಡಿರ್ತೀರಿ. ಪವಿತ್ರ ಕ್ಷೇತ್ರಗಳು ಇನ್ನು ಇಲ್ಲಿ ಬಹಳಷ್ಟು ಇವೆ. ಅವು ಯಾವ್ಯಾವು ಅಂತಂದರೆ, ಜ್ಯೋತಿರ್ಲಿಂಗ ಇರುವಂತಹ ತ್ರಯಂಬಕೇಶ್ವರ ದೇವಸ್ಥಾನ ನಾಸಿಕಲ್ಲಿ ಕಂಡು ಬರುತ್ತೆ. ಹಾಗೆ ಭದ್ರಾಚಲಂನಲ್ಲಿರುವಂತಹ ರಾಮ ಮಂದಿರ, ಜ್ಞಾನ ಸರಸ್ವತಿ ದೇವಸ್ಥಾನ ಬಸರ ಎಂಬ ಸ್ಥಳದಲ್ಲಿದೆ. ಹಾಗೆ ರಾಜಮಂಡ್ರಿ ಇಲ್ಲಿ ಪ್ರಮುಖ ಧಾರ್ಮಿಕ ಕೇಂದ್ರಗಳು ಅಂತ ನಾವಿಲ್ಲಿ ಹೇಳ್ಬೋದು. ಹಾಗೆ ಇದರ ಜೀವ ವೈವಿಧ್ಯತೆ ಹಾಗೂ ಪರಿಸರವನ್ನು ನಾವು ನೋಡೋದಾದರೆ, ಗೋದಾವರಿ ನದಿಯ ಮುಖಜ ಭೂಮಿಯಲ್ಲಿರುವ ಕೋರಿಂಗ ವನ್ಯಜೀವಿ ಧಾಮವು ಭಾರತದ 2ನೇ ಅತಿದೊಡ್ಡ ಮ್ಯಾಂಗ್ರೋವ್ ಅಂತಂದರೆ ಕಾಂಡ್ಲ ಕಾಡುಗಳನ್ನು ಹೊಂದಿರತಕ್ಕಂಥದ್ದು. ಇಲ್ಲಿ ಅಪರೂಪದ ಮೀನುಗಳು, ಮೊಸಳೆಗಳು ಹಾಗೂ ಅನೇಕ ಜಾತಿಯ ವಲಸೆಯ ಹಕ್ಕಿಗಳು ಇಲ್ಲಿ ಕಂಡುಬರುತ್ತೆ. ಇನ್ನು ಪ್ರಮುಖ ಅಂಕಿಅಂಶಗಳನ್ನು ಒಂದು ನೋಟದಲ್ಲಿ ನೋಡೋದಾದರೆ, ಇದರ ಒಟ್ಟು ಉದ್ದ ಈಗಾಗಲೇ ನಾನು ಹೇಳಿದೆ, 1,465 ಕಿಲೋಮೀಟರ್ಗಳು. ಇದರ ಜಲಾನಯನ ಪ್ರದೇಶ 312,812 ಚದುರ ಕಿಲೋಮೀಟರ್ಗಳಷ್ಟನ್ನು ಹೊಂದಿ ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ನದಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅದೇ ರೀತಿ ಅನೇಕ ಕೃಷಿ ಭೂಮಿಗಳಿಗೆ ನೀರಾವರಿನ ಒದಗಿಸುವಂತಹ ನದಿ ಅಂತಲೂ ಸಹ ಹೇಳ್ಬೋದು. ಈಗಾಗಲೇ ನಿಮಗೆ ತಿಳಿಸಿದ್ದೀನಿ, ತ್ರಯಂಬಕೇಶ್ವರದಲ್ಲಿ ಇದು ಉಗಮ ಆಗುತ್ತೆ. ಹಾಗೆ ಸೇರುವ ಪಾತ್ರ ಬಂಗಾಳ ಕೊಲ್ಲಿ. ಇದರ ಉಪನಾಮಗಳು ದಕ್ಷಿಣ ಗಂಗೆ ಹಾಗೂ ವೃದ್ಧಗಂಗೆ ಅಂತ. ಇನ್ನು ಗೋದಾವರಿ ನದಿಯ ದಕ್ಷಿಣ ರಾಜ್ಯಗಳ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಆದರೂ ಸಹ ಇತ್ತೀಚಿನ ವರ್ಷಗಳಲ್ಲಿ ಮಾಲಿನ್ಯ ಹಾಗೂ ನೀರಿನ ಹಂಚಿಕೆಯ ಸಮಸ್ಯೆಗಳು ಸಹ ತೊಡಕಾಗಿದೆ. ಜೊತೆಗೆ ಈ ಒಂದು ಮಾಲಿನ್ಯದಿಂದಾಗಿ ಈ ನದಿಯ ಸಂರಕ್ಷಣೆ ಇಂದಿನ ಅತ್ಯಗತ್ಯ ಅಂತಕ್ಕಂಥದ್ದಾಗಿ ನಾವು ಹೇಳ್ಬೋದು. ಇದಾಗಿತ್ತು ಗೋದಾವರಿ ನದಿಯ ಬಗೆಗಿನ ಒಂದಿಷ್ಟು ಮಾಹಿತಿ. ಇದೀಗ ಕೇಳೋಣ ಹೊಂಬಿಸಿಲು ಚಿತ್ರದಿಂದ ಒಂದು ಗೀತೆಯನ್ನು. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಗೀತೆಗೆ ಗೀತಪ್ರಿಯ ಅವರ ಸಾಹಿತ್ಯ, ರಾಜನ್ ಅವರ ಸಂಗೀತವಿದೆ.

ಹೊಂಬಿಸಿಲು ಚಿತ್ರದಿಂದ ಒಂದು ಸುಮಧುರ ಗೀತೆಯನ್ನ ಕೇಳಿದ್ರಿ. ಸ್ನೇಹಿತರೆ, ಮಾಹಿತಿ ಕಣಜದಲ್ಲಿ ಪ್ರಸಾರವಾದ ಮಾಹಿತಿ ಬಗ್ಗೆ ಒಂದಿಷ್ಟು ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕೇಳುಗರು ಹಂಚಿಕೊಂಡಿದ್ದಾರೆ. ಬನ್ನಿ ನೋಡೋಣ ಏನೇನೆಲ್ಲ ಅವರ ಅನಿಸಿಕೆ ಇದೆ ಅಂತ. ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ಅಮೃತ ರಮೇಶ್ ಚಿತ್ರದುರ್ಗ. ಇವರು ಹೇಳ್ತಾ ಇದ್ದಾರೆ, ಜಾನಪದ ಹಾಡುಗಳು ಹಾಗೂ ಗೋದಾವರಿ ನದಿಯ ಬಗ್ಗೆ ಒಳ್ಳೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಸೂಪರ್ ಇದೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮಗೆ. ಹಾಗೆ ಕೆ ಶಿವಾನಂದಪ್ಪ, ಎನ್ ಚಂದ್ರಮ್ಮ, ಸವಳಂಗ, ನ್ಯೂ ಇಂದಿರಾ ಕಾಲೋನಿ, ನ್ಯಾಮತಿ ತಾಲೂಕು, ದಾವಣಗೆರೆ ಜಿಲ್ಲೆ, ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಆತ್ಮೀಯ ನಿರೂಪಕರಾದ ಡಾಕ್ಟರ್ ಸೌಮ್ಯ ಮಂಜುನಾಥ್ ಅವರಿಗೆ ಬೆಳಗಿನ ಶುಭಾಶಯಗಳು ಮತ್ತು ಬೆಳಗಿನ ವಂದನೆಗಳು ಅಂತ. ತಮಗೂ ಸಹ ಶುಭ ದಿನ. ಬೆಳಗಿನಿಂದ ಪ್ರಸಾರವಾದ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿಬಂದವು. ಬೆಳಗ್ಗೆ 11 ಗಂಟೆಗೆ ಪ್ರಸಾರ ಮಾಡಿದಂತಹ ಜನಪದ ಗೀತೆಗಳು ಸೂಪರ್. ಹಾಗೆಯೇ 11:30 ಮಾಹಿತಿ ಕಣಜದಲ್ಲಿ ನದಿಗಳ ಬಗ್ಗೆ, ಗೋದಾವರಿ ನದಿಯ ಬಗ್ಗೆ ವಿವರವಾದ ಮಾಹಿತಿ ದೊರೆಯಿತು. ಹಾಗೆ ಅದರ ಜೊತೆಗೆ ಹಾಡುಗಳಂತೂ ಕೇಳಲು ತುಂಬಾ ಇಂಪಾಗಿತ್ತು. ನಿಮ್ಮ ನಿರೂಪಣೆಯಂತೂ ಚೆನ್ನಾಗಿದೆ, ನಿಮ್ಮ ಧ್ವನಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮಗೆ. ಪ್ರಸಾರ ಮಾಡಿದ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿಗೆ ಮತ್ತೆ ನಿರೂಪಣೆ ಮಾಡಿದ ನಿಮಗೂ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮ ಅಮೂಲ್ಯ ಈ ಅನಿಸಿಕೆಗೆ. ಇನ್ನು ಹನುಮಂತಪ್ಪ ಮಡಿವಳ್ಳ ಜಗಳೂರು ತಾಲೂಕು, ಇಲ್ಲಿಂದ ಸಂದೇಶವನ್ನು ಕಳಿಸಿರೋದು. ಅವರು ಹೇಳ್ತಾ ಇದ್ದಾರೆ, ಮೇಡಮ್ ಇಂದಿನ ಮಾಹಿತಿ ಕಣಜದಲ್ಲಿ ಗೋದಾವರಿ ನದಿಯ ಬಗೆಗೆ ನೀವು ನೀಡಿದಂತಹ ಮಾಹಿತಿ ಮನಮುಟ್ಟುವಂತೆ ಇತ್ತು. ಹಾಗೆ ನಿಮ್ಮ ಉತ್ತಮ ನಿರೂಪಣೆ ಬಹಳ ಇಷ್ಟ ಆಯಿತು. ಹಾಗೆ ಉತ್ತಮ ಹಾಡುಗಳನ್ನು ಪ್ರಸಾರ ಮಾಡಿದ ನಿಮಗೆ ಧನ್ಯವಾದಗಳು, ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ತಮಗೂ ಸಹ. ಹಾಗೆ ಶಾಂತಚಾರ ಬಡಗೇರ ಕೊಕ್ಕನೂರು ಹರಿಹರ ತಾಲೂಕು, ಇಲ್ಲಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಅವರು ಹೇಳ್ತಾ ಇದ್ದಾರೆ, ನಮಸ್ತೆ ಮೇಡಮ್, FM ಚಿತ್ರದುರ್ಗದಲ್ಲಿ ಜಾನಪದ ಗೀತೆಗಳನ್ನು ಕೇಳುವುದು ಎಂದಿಗೂ ಸಂತಸದ ಅನುಭವ. ಇಂದು ಪ್ರಸಾರವಾದ ಜಾನಪದ ಗೀತೆಗಳು ಅತ್ಯಂತ ಮನಮೋಹಕವಾಗಿದ್ದವು. ಹಾಗೆ ನಮ್ಮ ಗ್ರಾಮೀಣ ಸಂಸ್ಕೃತಿ ಸಂಪ್ರದಾಯ ಮಣ್ಣಿನ ಸೊಗಳನ್ನು ಮನಮುಟ್ಟುವ ರೀತಿಯಲ್ಲಿ ಪರಿಚಯಿಸಿದ್ವು. ಅದೇ ರೀತಿ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಇಂದು ಗೋದಾವರಿ ನದಿಯ ಬಗ್ಗೆ ಕುರಿತು ನೀಡಿದ ಮಾಹಿತಿ ಅತ್ಯಂತ ಉಪಯುಕ್ತವಾಗಿತ್ತು. ಮಹಾರಾಷ್ಟ್ರದಲ್ಲಿ ಉಗಮವಾಗಿ ತೆಲಂಗಾಣ, ಆಂಧ್ರಪ್ರದೇಶ ಮೂಲಕ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುವ ಈ ನದಿಯ ಬಗ್ಗೆ, ದಕ್ಷಿಣದ ಭಾರತದ ಅತಿ ದೊಡ್ಡ ನದಿಯ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ರಿ. ಇದು ನಮ್ಮ ಜ್ಞಾನವನ್ನು ಹೆಚ್ಚಿಸುವುದರ ಜೊತೆಗೆ ದೇಶದ ಭೌಗೋಳಿಕ ವೈಶಿಷ್ಟ್ಯಗಳನ್ನು ತಿಳಿಸುವ ಅವಕಾಶವನ್ನು ನೀಡಿತು. ಜೊತೆಗೆ ಮನರಂಜನೆಯ ಜೊತೆಗೆ ಜ್ಞಾನವನ್ನು ನೀಡಿದ ಈ ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿಬಂತು. ಇಂತಹ ಅರ್ಥಪೂರ್ಣ ಮಾಹಿತಿ ಸಮೃದ್ಧ ಹಾಗೂ ಗುಣಮಟ್ಟದ ಕಾರ್ಯಕ್ರಮಗಳನ್ನು ನಿರಂತರವಾಗಿ

ನೀಡುತ್ತಿರುವ ಎಫ್ಎಂ ಚಿತ್ರದುರ್ಗದ ಸಂಪೂರ್ಣ ತಂಡಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು ಅಂತ ಹೇಳಿದ್ದಾರೆ. ಧನ್ಯವಾದಗಳು ತಮ್ಮ ಈ ಅಮೂಲ್ಯವಾದಂತಹ ಸಂದೇಶಕ್ಕಾಗಿ. ಹಾಗೆ ಚಿಗಟೇರಿ ಆದಿಶೆಟ್ರು ಬಸವರಾಜ ಇವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅವರು ಹೇಳಿದ್ದಾರೆ, ಕಾರ್ಯಕ್ರಮಗಳು ಸೂಪರ್ ಆಗಿ ಮೂಡಿ ಬರ್ತಾ ಇದ್ದಾವೆ, ತಮಗೆ ಹಾಗೂ ನಿಲಯದ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದಗಳು ಅಂತ. ತಮಗೂ ಸಹ ಧನ್ಯವಾದಗಳು. ಕಾರ್ಯಕ್ರಮದ ಕುರಿತಾಗಿ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡಂತಹ ಎಲ್ಲ ಕೇಳುಗರಿಗೂ ಹಾಗೂ ಆಕಾಶವಾಣಿಯ ಎಲ್ಲ ಶ್ರೋತೃ ಮಿತ್ರರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಕೇಳುಗರೇ, ಇದುವರೆಗೂ ಮಾಹಿತಿ ಕಣಜ ಪ್ರಸಾರವಾಯಿತು.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಈಗ 12 ಗಂಟೆಗಳಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರುವುದು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ಜೂನ್ ತಿಂಗಳಲ್ಲಿ ನಿರೀಕ್ಷಿತ ಮುಂಗಾರು ಮಳೆಯಾಗದ ಹಿನ್ನೆಲೆ ಮುಂಗಾರು ಬಿತ್ತನೆ ಕುಂಠಿತಗೊಂಡಿದೆ. ನಾಡಿನಾದ್ಯಂತ ಸೂಪರ್ ಎಲ್ನಿನೋ ಪ್ರಭಾವದಿಂದ ಬರದ ಛಾಯೆ ಆವರಿಸಿದೆ. ವಿಭಾಗವಾರು ಬರ ಪರಿಸ್ಥಿತಿ ಅವಲೋಕಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಲಬುರಗಿಗೆ ಆಗಮಿಸಿ ನಾಳೆ ವಿಶೇಷ ಸಭೆ ಆಯೋಜಿಸಲಿದ್ದಾರೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಸೂಪರ್ ಎಲ್ನಿನೋ ಹಿನ್ನೆಲೆ ರಾಜ್ಯದಲ್ಲಿ ಶೇಕಡ 35% ಮಳೆ ಕೊರತೆಯಾಗಿದೆ. ಮುಂದಿನ ದಿನಗಳಲ್ಲಿ ಈ ಸವಾಲನ್ನು ಸಮರ್ಥವಾಗಿ ಎದುರಿಸಲು ಕಲ್ಯಾಣ ಕರ್ನಾಟಕದ ಕಲಬುರಗಿಯಿಂದ ವಿಭಾಗವಾರು ಬರ ಸಮಸ್ಯೆ ಕುರಿತು ಮುಖ್ಯಮಂತ್ರಿಯವರು ಸಭೆ ನಡೆಸಲಿದ್ದಾರೆ ಎಂದರು. ಭದ್ರಾ ಜಲಾಶಯದಲ್ಲಿ ನೀರಿನ ಲಭ್ಯತೆಗೆ ಅನುಗುಣವಾಗಿ ಆಗಸ್ಟ್ ಅಂತ್ಯದ ವೇಳೆಗೆ ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಶಾಖಾ ಕಾಲುವೆಗೆ ಪ್ರಾಯೋಗಿಕವಾಗಿ ನೀರು ಹರಿಸಲಾಗುವುದು ಎಂದು ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಚಿತ್ರದುರ್ಗ ಶಾಖಾ ಕಾಲುವೆಯ ಗೋನೂರು ಆಕ್ವಾಡಕ್ಟ್ ಕಾಮಗಾರಿ ಪರಿಶೀಲಿಸಿದ ಬಳಿಕ ಅವರು ಮಾತನಾಡಿದರು. ಭದ್ರಾ ಮೇಲ್ದಂಡೆ ಯೋಜನೆಯ ಎಲ್ಲ ಕಾಮಗಾರಿಗಳನ್ನು 2028ರೊಳಗೆ ಪೂರ್ಣಗೊಳಿಸಲಾಗುವುದು ಎಂದು ತಿಳಿಸಿದರು. ಕೊಡಗು ಜಿಲ್ಲೆ ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯಾಗುತ್ತಿರುವ ಹಿನ್ನೆಲೆ ಮಂಡ್ಯ ಜಿಲ್ಲೆ ಕೃಷ್ಣರಾಜಸಾಗರ ಕೆಆರ್ಎಸ್ ಜಲಾಶಯದ ನೀರಿನ ಒಳಹರಿವಿನಲ್ಲಿ ಅಲ್ಪ ಚೇತರಿಕೆ ಕಂಡಿದೆ. 3 ದಿನಗಳ ಹಿಂದೆ 900 ಕ್ಯೂಸೆಕ್ ಇದ್ದ ನೀರಿನ ಒಳಹರಿವು ನಿನ್ನೆಯಿಂದ 1095 ಕ್ಯೂಸೆಕ್ಗೆ ಏರಿಕೆಯಾಗಿದೆ. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 9ನೇ ತಾರೀಕು ಬೆಳಗ್ಗೆ 8:30ರವರೆಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. 40-50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ ಇದ್ದು ಸಾರ್ವಜನಿಕರು ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಸೂಚಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯಲ್ಲಿ ಸುರಿಯುತ್ತಿರುವ ನಿರಂತರ ಮಳೆ ಹಿನ್ನೆಲೆ ಮೂಡಿಗೆರೆ ತಾಲೂಕಿನ ಎಲ್ಲ ಅಂಗನವಾಡಿ ಕೇಂದ್ರಗಳು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಇಂದು ರಜೆ ಘೋಷಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಮಳೆಯಿಂದಾಗಿ ಸಂಭವಿಸಿರುವ ಕೃಷಿ ಹಾನಿಯ ಕುರಿತಂತೆ ಆದಷ್ಟು ಶೀಘ್ರ ಸಮೀಕ್ಷೆ ನಡೆಸಿ ವರದಿ ಸಲ್ಲಿಸುವಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ವ್ಯಾಪ್ತಿಯಲ್ಲಿ 1300 ಕೆರೆಗಳಿವೆ. ಇವುಗಳಲ್ಲಿ ಸುಮಾರು 500 ಕೆರೆಗಳು ಒತ್ತುವರಿಯಾಗಿದ್ದು ಕೆರೆಗಳ ಸಂರಕ್ಷಣೆಗೆ ಸಂಬಂಧಪಟ್ಟ ಇಲಾಖೆ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಕಂತನಹಳ್ಳಿ ಪ್ರದೇಶದ 300 ಎಕರೆ ದಟ್ಟ ಅರಣ್ಯ ಭೂಮಿ ನಾಶ ತಡೆಯಲು ಅರಣ್ಯ ಇಲಾಖೆ ವಿಶೇಷ ಯೋಜನೆ ಜಾರಿಗೊಳಿಸಿ ದೇವರ ಕಾಡು ಎಂದು ಘೋಷಿಸುವಂತೆ ವೃಕ್ಷಲಕ್ಷ ಆಂದೋಲನ ಕರ್ನಾಟಕ ಅಧ್ಯಕ್ಷ ಅನಂತ ಹೆಗಡೆ ಅಶೀಸರ್ ತಾಲೂಕು ಅರಣ್ಯ ಇಲಾಖೆ ಅಧಿಕಾರಿ ಹಾಗೂ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ವೃಕ್ಷಲಕ್ಷ ಆಂದೋಲನದ ಸಂಚಾಲಕ ಶ್ರೀಪಾದ್ ಬಿಚ್ಚುಗತ್ತಿ.
1: ಸೊರಬ ತಾಲೂಕಿನಲ್ಲಿ ಅತಿ ಹೆಚ್ಚು ಕಾನ್ ಪ್ರದೇಶಗಳಿದ್ದು 114 ಕಾನ್ ಪ್ರದೇಶಗಳಲ್ಲಿ ಈ ಕೇವಲ 14 ಉಳಿದಿವೆ. ಅವುಗಳಿಗೂ ಲಗ್ಗೆ ಹಾಕಿದ್ದು ಬಯಲು ನಾಗಡೋ ಆಗುವಲ್ಲಿ ದಾಪುಗಾಲಿಡುತ್ತಿರೋದು ಖೇದಕರ ಸಂಗತಿ. ಅರಣ್ಯ ಕಂದಾಯ ವಾದ ವಿವಾದದಲ್ಲಿ ಅರಣ್ಯ ಸೊರಗ್ತಾ ಇದೆ. ಕೂಡಲೇ 2 ಇಲಾಖೆಗಳು ಜಂಟಿ ಕಾರ್ಯಾಚರಣೆ ಮೂಲಕ ಅರಣ್ಯ

0: ರಕ್ಷಣೆಗೆ ಮುಂದಾಗಬೇಕು. ಉಳಿದಿರುವ ಅರಣ್ಯಕ್ಕೆ ಜೀವವೈದ್ಯ ತಾಣದ ಮಾನ್ಯತೆ ನೀಡಬೇಕು. ಚಂದ್ರಗುತ್ತಿ ಗಣಿಯಿಂದ ಶಿಲಾರಣ್ಯಕ್ಕೆ ಧಕ್ಕೆ ಆಗ್ತಿದೆ. ಗಣಿ ನಿರ್ಬಂಧಕ್ಕೆ ಇಲಾಖೆಗಳು ಮುಂದಾಗಿ ಕ್ರಮ ಕೈಗೊಳ್ಳಬೇಕೆಂದು ನಾವು ಈ ಮೂಲಕ ಒತ್ತಾಯಿಸುತ್ತಿದ್ದೇವೆ.
1: ಸೊರಬ ತಾಲೂಕಿನಲ್ಲಿ ಸಾವಿರಾರು ಕೆರೆಗಳು, ರಾಜ್ಯದಲ್ಲಿ ಅತಿ ಹೆಚ್ಚು ಕೆರೆಗಳನ್ನು ಆಡುವಂತ, ಆದ್ರೆ ಮುಕ್ಕಾಲು ಭಾಗ ಕೆರೆಗಳು ಅತಿಕ್ರಮಣಕ್ಕೆ, ಕೂಡಲೇ ಒತ್ತುವರಾದ ಕೆರೆಯನ್ನು ಸಂರಕ್ಷಿಸಬೇಕು, ಕಾನೂರಣ್ಯ ಉಳಿಯಬೇಕು.
2: ಇಂದು ದೇಶದ ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪ ಪ್ರಧಾನಮಂತ್ರಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 40ನೇ ಪುಣ್ಯತಿಥಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಾಬು ಜಗಜೀವನ್ ರಾಮ್ ಅವರ ಸಾಮಾಜಿಕ ಕೊಡುಗೆಗಳನ್ನು ಸ್ಮರಿಸಿದ್ದು ಗೌರವ ನಮನ ಸಲ್ಲಿಸಿದ್ದಾರೆ. ಇಂದು ಬೆಳಗ್ಗೆ ವಿಧಾನಸೌಧದ ಪಶ್ಚಿಮ ದ್ವಾರದ ಬಳಿ ಇರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆಗೆ ಗಣ್ಯರು ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಿಸಿದರು. ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪ್ರತಿಮೆಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಜಯ್ ಶೋಭಾರಾಣಿ ಸೇರಿದಂತೆ ಗಣ್ಯರು ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಇಂದು ಟಿಬೆಟಿಯನ್ ಬೌದ್ಧ ಗುರು 14ನೇ ದಲೈಲಾಮ ಅವರ ಜನ್ಮದಿನ. ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತ ದಲೈಲಾಮ ಅವರಿಗೆ ಗಣ್ಯರು 91ನೇ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದ್ದಾರೆ. ದೇಶದ ಏಕತೆ ಹಾಗೂ ರಾಷ್ಟೀಯ ಅಖಂಡತೆಯ ಹರಿಕಾರ ಭಾರತೀಯ ಜನಸಂಘದ ಸಂಸ್ಥಾಪಕ ಡಾಕ್ಟರ್ ಶ್ಯಾಮಾಪ್ರಸಾದ್ ಮುಖರ್ಜಿ ಅವರ ಜಯಂತಿ ದಿನವಾದ ಇಂದು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಗಣ್ಯರು ಶ್ಯಾಮಾಪ್ರಸಾದ್ ಮುಖರ್ಜಿ ಅವರ ಕೊಡುಗೆಗಳನ್ನು ಸ್ಮರಿಸಿ ಶ್ರದ್ಧಾಸುಮನ ಅರ್ಪಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
3: ಆಕಾಶವಾಣಿ ವನಿತಾ ವಿಹಾರ.
4: ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯ ಲಿಂಗರಾಜನಗರ ಜನಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುತ್ತೀರಿ.

0: ರತ್ನಾ ಏನ್ರಿ ಹಾರ್ ಜೋರ್ ನಡ್ದಾವಲ್ರಿ, ಕೆಲ್ಸ ಮುಗಿದೈತ್ರಿ?
1: ಬರ್ರಿ ಬರ್ರಿ, ಆಯ್ತ್ ಬರ್ರಿ. ಅಕ್ಕೂರ್ ಅವ್ರ, ನಂದಾ, ಉಮಾ, ಯಾಕೋ ನಮ್ದು ಮಂಡಳದಾಗ ಕಾರ್ಯಕ್ರಮಕ್ಕ ಪ್ರಾರ್ಥನೆ ಹಾಡ್ರಿ ಅಂತ ಹೇಳಿದ್ರಿ ನೋಡ್ರಿ, ಅದಕ್ಕ ಈ ಹಾಡು ಸೆಲೆಕ್ಟ್ ಮಾಡ್ಕೊಂಡೆ. ನಾವ ಎಲ್ಲಾರು ಹೇಳೋದು, ಅದಕ್ಕ ಮೊದ್ಲ ಇದು ಹಾಡು ಹೇಳಿ ಆಮೇಲೆ ಮಾತಾಡೋಣಂತಲ್ಲ.

0: ಇದ ಹಾಡ ಇರ್ಲಿಲ್ರಿ, ಯಾಕೂರವ್ರ
1: ಇಲ್ರಿ? ಗಣಪನ ಹಾಡ್ ಬಹಳ ಚಂದ ಐತ್ರಿ.
0: ಅಂದಂಗ ನಾ ಕೇಳುದು ಮರ್ತೆ ನೋಡ್ರಿ, ಯಾಕೋ ತಡ ಆತಲ್ಲ ಎಲ್ಲರೂ ಬರುವುದು.
2: ಹೌದ್ರಿ, ನಮ್ ಮನೆಗೆ ನಮ್ಮ ಅಜ್ಜ ಅಜ್ಜಿ ಊರಿಂದ ಬಂದ್ರಿ. ಬಂದ್ ಕೂಡ್ಲೆ ಹಂಗ ಹೊರಗ್ ಬರುದು ಸರಿ ಕಾಣುದಿಲ್ಲ ಅಂತ ಅವ್ರ ಜೋಡಿ ಮಾತಾಡಿ ಕುಡಿಯಕ್ ಕಷಾಯ ಮಾಡ್ಕೊಟ್ಟು ಅವ್ರಿಗೆ ಹೇಳ್ ಬಂದೇನ್ ನೋಡ್ರಿ.
1: ಹೌದ್ರಿ ನಂದ, ಚಲೋ ಮಾಡಿದ್ರಿ ನೋಡ್ರಿ. ಹಿರಿಯರು ಅಂದ್ರ ಮನಿಗೆ ಕಳಸಿದ್ದಂಗ, ಅವ್ರಿದ್ರ ಮನಿಗೆ ಎಷ್ಟ್ ಖಳ ಇರ್ತೈತಿ, ಮತ್ತ ಮನಿ ತುಂಬಿದಂಗ ಅನಸ್ತೈತ್ ನೋಡ್ರಿ ಉಮಾ.
3: ಹೌದ್ರಿ, ಹಿರಿಯರು ಇದ್ರ ಮನ್ಯಾಗ ಸಂಸ್ಕಾರ ಸಂಸ್ಕೃತಿ ಆಚಾರ ವಿಚಾರಗಳು ಇರ್ತಾವ ನೋಡ್ರಿ.
0: ಖರೆ ನೋಡ್ರಿ ನಂದ, ಅಗ್ರಿ ಬರೋಬ್ಬರಿ ಹೇಳಿದ್ರಿ ನೋಡ್ರಿ ನೀವು.
1: ಹೂನ್ರಿ, ನಾವು ಮನ್ಯಾಗ ಹಿರಿಯ ಹಾಕೊಟ್ಟ ದಾರಿಯೊಳಗ ನಡೆದ್ರ ನಮ್ಮ ಮಕ್ಕಳು ಬಂದಂತ ನಮ್ ಸಸ್ಯಂದ್ರು ಮುಂದಿನ ಪೀಳಿಗೆಯವರಾದ ಮೊಮ್ಮಕ್ಕಳು ಹಂಗ ನಡೀತಾರ ನೋಡ್ರಿ. ನಾವು ಮೊದಲ ಹಿರಿಯರಿಗೆ ಗೌರವ ಕೊಟ್ಟು ಅದಾರಿ ಮಕ್ಕಳಿಗೆ ತೋರಿಸಿದ್ರ ಅವರು ಹಂಗ ನಡ್ಕೊಂಡು ಸಂಸ್ಕಾರವಂತರಾಗಿ ಬೆಳಿತಾರ ನೋಡ್ರಿ.
2: ಅವರು ಸಾತ್ವಿಕ ಆಹಾರ, ನೈಸರ್ಗಿಕವಾಗಿ ಬೆಳೆದ ತಾಜಾ ತರಕಾರಿಗಳನ್ನ ಹಣ್ಣುಗಳನ್ನ ತಿಂತಾ ಇದ್ರಲ್ರಿ.
3: ಹೌದ್ರಿ, ಅದಕ್ಕ ಅವರು ಎಷ್ಟು ಗಟ್ಟಿಮುಟ್ಟಿ ಆಗಿದ್ರು ನೋಡ್ರಿ.
0: ಖರೆ ಅದ ನೋಡ್ರಿ ನಂದ ನೀವ್ ಹೇಳೋದು, ಅದ ಈಗಿನ ಕಾಲದ ಮಂದಿ ನೋಡ್ರಿ, 30 ವರ್ಷಕ್ಕಂದ್ರ 108 ಬ್ಯಾನಿ ಹುಟ್ಟಿರ್ತಾವ.
2: ಹೂನ್ರಿ ಪಾರತ್ನ, ಹಾಳು ಮೋಳು ಹೊರಗಿಂದು ರಸ್ತೆದ್ದು ತಿಂತಾವು, ಅದಕ್ಕೇನ್ ಸ್ವಚ್ಛತಾ ಇರುವುದಿಲ್ಲ ಏನಿಲ್ಲ, ಮತ್ ಬೆಂಗಳ ಬರದೆ ಏನಾಗ್ತೈತಿ.
1: ಅಲ್ರಿ, ಸಣ್ಣ ಸಣ್ಣ ಹುಡುಗರು ಬರೇ ಮ್ಯಾಗಿ ಗೋಬಿ ಅಂತ ತಿಂತಾರ್ರಿ, ಅದೆಲ್ಲ ಮೈದಾದಾಗ ಮಾಡಿ ಕರ್ದಿಟ್ಟಿರ್ತಾರ ನೋಡ್ರಿ, ಹಂಗಾಗಿ ಅವು ಪಚನ ಆಗೋದಿಲ್ರಿ ಅಂತ ಹೇಳಿ ಹಗಲೆಲ್ಲ ಡಾಕ್ಟರ್ ಕಡೆ ಹೋಗೋದ ನೋಡ್ರಿ.
2: ಹೌದ್ರಿ, ಡಾಕ್ಟರ್ ಹೇಳ್ತಾರ ನೋಡ್ರಿ, ಪೌಷ್ಟಿಕ ಆಹಾರ ಸೇವನೆ ಮಾಡ್ರಿ, ಹಸಿರ್ ತರಕಾರಿನ್ರಿ, ನೀರ್ ಹೆಚ್ ಕುಡೀರಿ, ಹೊರಗಿನ ಆಹಾರ ತಿನ್ಬೇಡ್ರಿ ಅಂತೆಲ್ಲ ಹೇಳ್ತಾರ್ರಿ.
0: ಅಲ್ರಿ, ಈಗಿನ ಮಂದಿಗೆ ಡಾಕ್ಟರ್ ಹೇಳಿದ್ದ ಖರೆ ನೋಡ್ರಿ, ಅವ್ರದ್ದ ಕೇಳ್ತಾರ. ನಾವೇನಾರ ಹೇಳಕ್ ಹೋದ್ರ ಅಯ್ಯ ನಿಮ್ ಕಾಲ ಅಲ್ಲಿದ್ ಬರೇ ಬರೇದನ್ನ ತಿನ್ನಾಕ ಉಣ್ಣಾಕ ಅಂತಾರ. ನಮ್ ಹಿರಿಯರ್ ನೋಡ್ರಿ ಎಷ್ಟು ಪದ್ಧತಿ ಸೀರ ತಿನ್ನು ಉಣ್ಣುದು ಏನೇನ್ ಮಾಡ್ಬೇಕು ಯಾವಾಗ ಹೆಂಗ ಅಂತ ಎಷ್ಟು ಚಂದ ಹಾಕಿ ಕೊಟ್ಟಾರ.
1: ಅಲ್ಲ, ಹಬ್ಬ ಹುಣಿವುಗಳು ಮಾಡೋದ ನೋಡ್ರಲ್ಲ, ಯಾವ ಹಬ್ಬಕ್ಕ ಏನ್ ಮಾಡೋದು ಅಂತ ನಿಮ ಹಾಕ್ಯಾರ. ಅವು ಎಷ್ಟ ಅರ್ಥಪೂರ್ಣ ಅದಾವ ಅಂದ್ರ ಮಣ್ಣಿಗೆ ಗೌರವ ಕೊಡೋದಕ್ಕ ಗುಳ್ಳವ್ವ ನಾಗಪ್ಪ ಮಣ್ಣಿಲೆ ಮಾಡಿ ಪೂಜೆ ಮಾಡ್ತೀವಿ, ಮತ್ತ ನವರಾತ್ರಿಗೆ ಅದಾಮಿಗೆ ಬೀಜ ಹಾಕಿ ಸಸಿ ಬೆಳೆಸಿ ಹಬ್ಬ ಮಾಡ್ತೀವಿ, ಇನ್ನ ದೀಪಾವಳಿಗೆ ಮಣ್ಣಿನ ಪ್ರಂಟಿ ಮಾಡಿ ದೀಪ ಬೆಳಗ್ತೀವಿ, ಮತ್ತ ಸಗಣಿಲೆ ಪಾಂಡವ್ರನ್ನ ಸ್ಥಾಪನೆ ಮಾಡಿ ಪೂಜೆ ಮಾಡ್ತೀವಿ. ಎಷ್ಟು ಚಂದ ಪದ್ಧತಿಗಳು ನೋಡ್ರಿ ಅಲ್ಲೇನ್ರಿ ರತ್ನ ಇವೆಲ್ಲ.
3: ಹೌದ್ರಿ, ನೀವು ಹೇಳೋದು ಬರೋಬ್ಬರಿ ಐತೆ ನೋಡ್ರಿ, ಅದಕ್ಕ ಹಿರಿಯರು ಮನ್ಯಾಗ ಇರ್ಕೊಂಡೋದ್ರಿ.
2: ಅಲ್ರಿ ನಂದ, ಮೊದ್ಲು ರೊಕ್ಕ ರೂಪಾಯಿ ವಿಚಾರನು ಎಷ್ಟು ಸರಳ ಇತ್ರಿ, ಎಲ್ಲಾ ಮನೆ ಹಿರಿಯರ ನಡ್ಸ್ಕೊಂಡ್ ಹೋಗ್ತಿದ್ರು, ಯಾವ್ದು ಕಮ್ಮಿ ಆಗ್ದಂಗ ರೊಕ್ಕದ ಸರಿಯಾದ ಉಪಯೋಗ ಮಾಡುದು ಉಳಿತಾಯ ಮಾಡುದು ಮಾಡ್ತಿದ್ರು ನೋಡ್ರಿ.
1: ಹೌದ್ರಿ, ಅವಾಗ ಹೆಚ್ಚು ಸಾಲ ಸೋಲ ಮಾಡೋದ ಇರ್ತಿದ್ದಿಲ್ಲ, ಯಾವ ಕೆಲ್ಸಕ್ಕ ಯಾವ ಕರೆಕ್ ಎಷ್ಟ್ ಖರ್ಚ್ ಮಾಡ್ಬೇಕು ಅನ್ನೋದಂತ ಅವರು ಮೊದ್ಲ ಲೆಕ್ಕ ಹಾಕಿ ಇಡ್ತಿದ್ರು.
3: ಹಂಗಾರಿ ಮಕ್ಕಳ ಶಿಕ್ಷಣಕ್ಕ ಮಕ್ಕಳ ಮದುವಿಗೆ ಅಂತ ಬ್ಯಾರೇನ ಹಣ ತಗತಿದ್ರು ನೋಡ್ರಿ.
0: ಮತ್ತ ಅವಾಗ ಎಂಟೆಂಟ್ ದಿನ ಎಲ್ಲಾ ಬದಿವಿ ಮುಂಜ್ವಿ ಎಲ್ಲಾ ಕಾರ್ಯಕ್ರಮ ನಡೀತಿದ್ದು ನೋಡ್ರಿ, ಮನಿ ತುಂಬಾ ಮಂದಿ ಇದ್ರು ಎಲ್ಲಾ ಎಷ್ಟು ಸ್ಥೀಲೆ ಸಂಪ್ರದಾಯಕ್ಕ ತಕ್ಕಂಗ ಪದ್ಧತಿ ಸೀರ್ ಮಾಡ್ತಿದ್ರು ಅಲ್ಲೇನ್ರಿ ಅಕ್ರವ್ರ.
1: ಹೌದಪ್ಪ, ನಾವ್ ಸಣ್ಣವ್ರಿದ್ದಾಗ ಮನ್ಯಾಗ ಏನಾರ ಕಾರ್ಯಗಳು ಹಬ್ಬ ಅಂದ್ರ ನಮ್ ಅಜ್ಜ ಅಜ್ಜಿ ಎಷ್ಟ್ ಚಂದ ಎಲ್ಲಾರ್ಗೂ ತಿಳುವಳಿಕೆ ಹೇಳ್ತಿದ್ರು, ನಾವು ಏನ್ ಕೆಲ್ಸ ಮಾಡ್ಬೇಕಂತ ಹಂಚಿಕೊಡ್ತಿದ್ರು. ದೊಡ್ಡವರು ಅವ್ರ ಕೆಲ್ಸ ಮಾಡಿದ್ರ ನಾವು ರೇಷ್ಮಿ ಲಂಗ ಹಾಕೊಂಡ್ ಕೊಡುವಂತ ಖುಷಿಲೆ ನಮಗ್ ಕೊಟ್ಟ ಕೆಲ್ಸಾನ ಅಚ್ಚುಕಟ್ಟಾಗಿ ಮಾಡ್ತಿದ್ವಿ ನೋಡ್ರಿ.
0: ಮತ್ತ ಈಗ ನಾವು ದೊಡ್ಡವರಾಗೇವಿ, ನಮಗ ಅವ್ರು ಹೇಳಿಕೊಟ್ಟಿದ್ ಪದ್ಧತಿ ನೆನಪಿರ್ತಾವ, ಹಂಗ ನಾವು ಮಾಡಿ ನಮ್ ಮಕ್ಕಳಿಗೂ ಹೇಳಿಕೊಡ್ತೀವಿ. ಅಲ್ಲ, ಪೂಜಾ ಮಾಡೋ ಮುಂದ ಎಷ್ಟು ಚಂದ ದೇವರ ಹಾಡು ಹೇಳ್ರಿ ಅಂತ ಹೇಳಿಸ್ತಿದ್ರು, ನನಗ ಇನ್ನೂ ನೆನಪದಾವ್ ನೋಡ್ರಿ.

0: ಅದಕ್ಕ
1: ನಮ್ ಮನ್ಯಾಗ ನಮ್ಮ ಅತ್ತಿ ನಮ್ಮ ಮಾವ ನಮ್ ಜೋಡಿ ಅದಾರಲ್ರಿ, ಅದಕ್ಕ ನಾನಂತೂ ಅವನ್ ಕೇಳೆ ಎಲ್ಲ ಪದ್ಧತಿ ಮಾಡ್ತೀನಿ ನೋಡ್ರಿ.
2: ನೀವು ಪುಣ್ಯವಂತರ್ರಿ, ಅತ್ತಿ ಮಾವ ಅದಾರ ಅಂತೀರಿ, ಅವರಿಂದ ಎಲ್ಲಾ ನೇಮ ಕೇಳಿ ಮಾಡ್ತೀರಿ. ನಾನು ಹಂಗ ನೋಡ್ರಿ, ನಮ್ಮ ಅತ್ತಿಯವರು ಹೇಳದಂಗನ ಮಾಡ್ತೀನ್ರಿ.
3: ಹೌದಪ್ಪ ನಂದ, ಕರೆ ಅದ ನೋಡ್ರಿ ನೀವ್ ಅನ್ನೋದು. ನನಗೂ ಏನಾರ ಗೊತ್ತಾಗ್ಲಿಲ್ಲ ಅಂದ್ರ ಉಮಾ ಅವ್ರ ಮನಿಗೆ ಹೋಗ್ತೇನ್ರಿ. ಎಷ್ಟು ಪ್ರೀತಿಲಿ ಹಚ್ಕೊಂಡು ಮಾತಾಡ್ತಾರ, ಮತ್ತ ಅವ್ರ ಅತ್ತಿ ಮಾವ ಮಾಡೋದನ್ನ ಸರಳಾಗಿ ತಿಳಿಸ್ಕೊಡ್ತಾರ ನೋಡ್ರಿ.
4: ಇನ್ನೂ ಒಂದಂದ್ರ ಮನ್ಯಾಗ ಹಿರಿಯರ್ ಇದ್ರು ಅಂದ್ರ ಅವ್ರಿಗೆ ಸಣ್ಣ ಕಾಯಿಲೆಗಳಿಗೆ ಔಷಧಿ ಕಷಾಯ ಚೂರ್ಣದ ಮಾಹಿತಿ ಇರ್ತಾವ ನೋಡ್ರಿ. ಅದರಿಂದ ಡಾಕ್ಟರ್ ಕಡೆ ಹೋಗೋ ಮೊದ್ಲ ಸಣ್ಣ ಪ್ರಥಮ ಉಪಚಾರ ಮನಿಯೊಳಗನ ಮಾಡ್ಕೊಳ್ಬೇಕು ನಾವು.
2: ಮತ್ತ ಹಿರಿಯರಿಗೆ ಮಳೆ ಬಿಸಿಲು ಚಳಿಗಾಲ ತಕ್ಕಂತ ಆಹಾರ ಉಡುಗೆ ತೊಡುಗೆ ಮಾಹಿತಿ ಕೂಡ ಇರ್ತಾವ ನೋಡ್ರಿ, ಅದನ್ನ ನಮಗ ಹೇಳ್ಕೊಡ್ತಾರ್ರಿ.
1: ನನಗ ಮೊನ್ನೆ ಜ್ವರ ಬಂದಾಗ ನಮ್ಮ ಅತ್ತೆಯವರು ಎಷ್ಟು ಕಾಳಜಿ ಮಾಡಿದ್ರಿ, ನಾನ್ ಯಾವ ಕೆಲ್ಸನು ಮಾಡ್ದಂಗ್ ನೋಡ್ಕೊಂಡ್ರು ನೋಡ್ರಿ.
4: ನೋಡ್ರಿ ಹಿರಿಯರ್ ಮನೆಯಾಗ ಇದ್ರಂದ್ರ ಹಿಂಗೆಲ್ಲ ನಮಗೂ ಬಹಳ ಹಚ್ಕೊಂಡು ಹೋಗ್ತಾರ ಅವ್ರು. ಇನ್ನೂ ಒಂದ್ ಮುಖ್ಯ ಹೇಳೇನ್ರಿ, ಅವ್ರಿಗೆ ಹೆಚ್ಚು ತಿಳುವಳಿಕೆ ಇರೋದ್ರಿಂದ ನಮ್ ಮಕ್ಕಳಿಗೆ ವಿಜ್ಞಾನ ಲೆಕ್ಕ ಮಾಡೋದು ಮಗ್ಗಿ ಹೇಳ್ಕೊಡೋದು ಬರ್ಸೋದು ABCD ಬರ್ಸೋದು ಎಲ್ಲ ಮಾಡ್ತಾರ ನೋಡ್ರಿ ಅವರು.
3: ಹೌದ್ರಿ ರತ್ನ, ಅಲ್ದನ ಮಕ್ಕಳಿಗೆ ರಾಮಾಯಣ ಮಹಾಭಾರತದ

0: ಕತೆಗಳನ್ನ ಹೇಳ್ತಾರ, ರಾಜಾ ರಾಣಿಯರ್ ಕತೆ ಹೇಳ್ತಾರ, ಭಾರತದ ವೀರ ಯೋಧರ ಕತೆಗಳನ್ನ ಮತ್ತ ವಿಜ್ಞಾನಿಗಳ ಸಾಧನೆಗಳನ್ನ ಕೂಡ ತಿಳಿಸ್ಕೊಡ್ತಾರ. ಒಳ್ಳೆ ನೀತಿ ಕತೆಗಳನ್ನ ಮಕ್ಕಳಿಗೆ ಹೇಳ್ಕೊಡ್ತಾರ ನೋಡ್ರಿ.
1: ಬರೋಬ್ಬರಿ ಹೇಳಿದ್ರಿ ನೋಡ್ರಿ ಅಕ್ಕೂರ್ ಅವ್ರೆ. ನಮ್ಮ ಮನೆಗೆ ನಮ್ಮ ಅತ್ತಿ ಮಾವ ಊರಿಂದ ಅಪ್ಪ ಅವ್ವ ಬಂದ್ರ ನನಗ್ ಮಕ್ಕಳದು ಮೊಮ್ಮಕ್ಕಳದು ಚಿಂತೆನೆ ಇರುದಿಲ್ರಿ. ಅವ್ರ ಮಾತ್ ಮಾತ ಎಲ್ಲರಿಗೂ ನೀತಿ ಪಾಠ ಹೇಳ್ಕೊಡ್ತಾರ್ರಿ. ಬರೋಬ್ಬರಿ ಹೇಳಿದ್ರಿ ನೋಡ್ರಿ ಅಕ್ಕೂರ್ ಅವ್ರೆ. ನಮ್ಮ ಮನೆಗೆ ನಮ್ಮ ಅತ್ತಿ ಮಾವ ನಮ್ಮಅಪ್ಪ ಅಮ್ಮ ಊರಿಂದ ಬಂದ್ರೆ ನನಗ್ ಮಕ್ಕಳದು ಮೊಮ್ಮಕ್ಕಳದು ಚಿಂತೆನೆ ಇರೋದಿಲ್ರಿ. ಅವ್ರ ಮಾತ್ ಮಾತಾಡ್ತಾ ಎಲ್ಲರಿಗೂ ನೀತಿ ಪಾಠ ಹೇಳ್ಕೊಡ್ತಾರ್ರಿ.
2: ಹೌದ್ರಿ, ಹಂಗ ಹಿರಿಯರು ತಾವು ಸಂಜೆಗೆ ವಾಕಿಂಗ್ ಹೋಗು ಮುಂದ ಹುಡುಗರ್ನ ಕರ್ಕೊ ಹೋಗ್ತಾರ, ಗಾರ್ಡನ್ ದಾಗ ಆಟ ಆಡಿಸ್ಕೊಂಡ್ ಬರ್ತಾರ, ಸೂಟಿ ಇದ್ದಾಗ ಬೆಳಿಗ್ಗೆ ವಾಕಿಂಗ್ ಕರ್ಕೊಂಡು ಹೋಗಿ ವ್ಯಾಯಾಮ ಮಾಡಿಸ್ತಾರ.
3: ಹೌದ್ರಿ, ಇದರಿಂದ ಮಕ್ಕಳಿಗೆ ದೈಹಿಕವಾಗಿ ಬೇಕಾಗುವ ವ್ಯಾಯಾಮ ಕಲಿತು ಬಂದ್ರಿ. ಅವರು ಇಲ್ದಾಗ್ಲು ತಾವ ಹೋಗಿ ಮಾಡ್ತಾರ ನೋಡ್ರಿ.
1: ಅಲ್ರಿ, ಅವ್ರ ಎಷ್ಟು ಚಂದ ಗುರುಗಳಿಗೆ ಗೌರವ ಕೊಡುದು, ತಮ್ಗಿಂತ ದೊಡ್ಡವ್ರ ಹೆಂಗ್ ಮಾತಾಡ್ಬೇಕು ಅಂತೆಲ್ಲ ಕಲಿಸ್ತಾರ ನೋಡ್ರಿ.
2: ಅದ್ರ ಜೊತೆಗೆ ಭಾವಗೀತೆ, ದೇವರ ಹಾಡು, ಜಾನಪದ ಹಾಡುಗಳನ್ನ ಕೂಡ ಕಲಿಸ್ತಿದ್ರು ನೋಡ್ರಿ. ಅವರು ಹಾಡ್ತಿದ್ರ ನಮ್ ಕಲಿಸ್ತಿದ್ರು. ಹಂಗಾಗಿ ನಮ್ಮವು ಹಾಡು ಜಾನಪದದ ಸುಗ್ಗಿ ಹಾಡು ನನಗ ಬಹಳ ಇಷ್ಟ ಆಗಿತ್ತು ನೋಡ್ರಿ. ಅದನ್ನ ಈಗ ಹೇಳೋಣ ಬರಿಲ್ಲ.
0: ಏನ್ ಚಂದ ಬೆಳಿ ನಮ್ ಹೊಲ್ದಾಗ ಅಂತಲ್ರಿ.
2: ಅದರಿ, ಏನ ಚಂದ ಬೆಳಿ
0: ಹೌದ ಹೌದಾ.

0: ಹಾಡು ಎಷ್ಟು ಚಂದ ಐತಿ ನೋಡ್ರಿ ರತ್ನ ಅವ್ರ. ಈ ಸುಗ್ಗಿ ಹಾಡು ಹೊಲದಾಗ ಹೋಗಿ ಕುಂತ ಬಂದಂಗ ಆತ್ ನೋಡ್ರಿ ನನಗಂತೂ.
1: ಹೌದ್ ಹೌದ್ರಿ, ಅಲ್ಲ ಬರೀ ಮಾತಾ ಅದು ನೋಡ್ರಿ ಅಂದಂಗ ಈಗ ಸಾಲಿ ಶುರು ಆದ್ವಲ್ರಿ ಅದ್ರ ಜೋಡಿ ಡೈ ಕಿಂತಿನೂ ಶುರು ಆತ್ ನೋಡ್ರಿ. ದಿನಾ ಏನ್ ಮಾಡೋದು ಅಂತ, ಒಬ್ಬರಿಗೆ ಒಂದ್ ಸೇರಿದ್ರ ಒಬ್ಬರಿಗೆ ಒಂದ್ ಬೇಡ, ಏನ್ ಹೊಸ ನಮೂನಿ ಅನ್ನು ಹಂಗ ಆಗೇತಿ ಅಂದಂಗ. ನಂದ ಇವತ್ತ ಏನ್ ಮಾಡಿದ್ರಿ ನೀವು?
2: ನಾನ್ರಿ ಹಸಿರು ತರಕಾರಿ ಎಲ್ಲಾರ್ಗೂ ತಿನ್ಸುಣಂತ್ರಿ ಹಿಟ್ಟಿಗೆ ಸೊಪ್ಪು ಹಾಕಿ ಪರಾಟೆ ಮಾಡಿದಿರಿ, ಎಲ್ಲಾರು ಚಪ್ಪಟ್ಟು ತಿಂದ್ರು ನೋಡ್ರಿ.
1: ಹಂಗಾದ್ರ ಅದ್ರ ರೆಸಿಪಿ ಹೇಳ್ರಲ್ಲ.
2: ಹೌದ್ರಿ, ಗೋಧಿ ಹಿಟ್ಟರಿ ಅದ್ರೊಳಗೆ ಎಲ್ಲಾ ಸೊಪ್ಪು ಹಾಕ್ರಿ, ಒಂದೇ ಸೊಪ್ಪಲ್ರಿ, ಸಬ್ಬಸಿಗೆ ಸೊಪ್ಪು, ಮೆಂತೆ ಸೊಪ್ಪು, ಅರಿಶಿನ, ಉಪ್ಪು, ಖಾರ ಪುಡಿ, ಜೀರಿಗೆ ಪುಡಿ, ಮೆಣಸಿನ ಪುಡಿ ಎಲ್ಲಾ ಹಾಕಿರಿ. ಹಿಟ್ಟಿನೊಳಗ ಹಾಕಿ ನಾದಿದ್ನಿರಿ, ನಾದಿ ಚಪಾತಿ ಬೇಸುವಾಗ ತುಪ್ಪ ಹಾಕಿ ಬೇಟರಿ. ನಮ್ ಮಗಾರಿ ಖುಷಿ ಖುಷಿ ಆಗಿ ಡಬ್ಬಿ ತಗೊಂಡ್ ಹೋಗ್ ನೋಡ್ರಿ.
1: ಅಲ್ಲ ಉಮ್ಮ, ಮತ್ ನೀವೇನ್ ಮಾಡಿದ್ರಿ?
3: ನಾನು ಬೆಳಗ್ಗೆ ಡಬ್ಬಿಗ್ ದೋಸೆ ಹಾಕೊಟ್ಟೆ ರೀ, ಸಂಜಿಗೆ ಸ್ವೀಟ್ ಚಾಟ್ ಮಾಡಿನ್ರಿ.
0: ಉಮಾ ಅವ್ರ, ಚಾಟ್ ಅಂದ್ರ ಹೆಂಗ್ ಮಾಡಿದ್ರಿ?
3: ಅದ ನಿಮಗ್ ಬೇಕಾದಷ್ಟು ಸ್ವೀಟ್ ಕಾರ್ನ್ ಅಥವಾ ಸಿಹಿ ಗೊಂಜಾಳ ತಗೊಂಡು ಸ್ವಚ್ಛಾಗ್ ತೊಳೆದು ಸ್ವಲ್ಪ ನೀರು ಸ್ವಲ್ಪ ಉಪ್ಪು ಹಾಕಿ ಕುಕ್ಕರ್ನಾಗ ಒಂದ್ ಸೀಟಿ ಹೊಡಿಸಿ ಬೇಯಿಸ್ಬೇಕ್ರಿ. ಆಮೇಲೆ ನೀರ್ ಬಸದು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪುಡಿ, ಚಾಟ್ ಮಸಾಲ, ಮೆಣಸಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಬೇಕ್ರಿ. ಆಮೇಲೆ ನೀರ್ ಬಸದು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪುಡಿ, ಚಾಟ್ ಮಸಾಲ ಹಾಕಿ ಮಿಕ್ಸ್ ಮಾಡ್ಬೇಕ್ರಿ. ಅದ್ರ ಮೇಲೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಉಳ್ಳಾಗಡ್ಡಿ, ಸ್ವಲ್ಪ ಟೊಮೆಟೊ ಹಾಕಿ ಸ್ವಲ್ಪ ನಿಂಬೆಹಣ್ಣು ಹಿಂಡಿದ್ರ ಬಾಯಿ ಚಪ್ಪಿಸ್ಕೊಂಡ್ ತಿಂತಾರ ನೋಡ್ರಿ. ನೀವು ಮಾಡ್ ನೋಡ್ರಿ, ಇದು ಆರೋಗ್ಯಕ್ಕೂ ಒಳ್ಳೇದ್ರಿ, ಫೈಬರ್ ವಿಟಮಿನ್ ಎಲ್ಲ ಹೇರಳವಾಗಿ ಸಿಗ್ತಾವ್ರಿ.
2: ಇದು ಹೊಸ ನಮೂನೆ ಐತಿ ನೋಡ್ರಿ, ನಾನು ಮಾಡ್ತೀನ್ರಿ, ಮಗನೂರಿ ಇಷ್ಟ ಪಡ್ಬೋದ್ರಿ.
1: ಇಂತಾವು ಚಾಟ್ ಅಂದ್ರ ಎಲ್ಲಾ ಮಕ್ಕಳು ಇಷ್ಟ ಪಡ್ತಾರ ತಗೋಡ್ರಿ, ಮಾಡ್ರಿ ಮಾಡ್ರಿ. ನಂದವ್ರ ಅಕ್ಕೂರ ನೀವೇನ್ ಮಾಡಿದ್ರಿ ಇವತ್ತ?
0: ನಾನು ಸೋರೆಕಾಯಿ ಹಬ್ಬ ಮಾಡಿನ್ರಿ, ಅದು ಆರೋಗ್ಯಕ್ಕ ಬಾಳ ಚಲೋ ಅಂತ ಅದನ್ನ ರೆಸಿಪಿ ಹೇಳ್ತೀನಿ ನೋಡ್ರಿ. ತೊಳೆದು ಸಿಪ್ಪಿ ತೆಗೆದು ಹೆರ್ದಿಟ್ಕೋಬೇಕ್ರಿ. ನಂತರ ಎರಡು ಚಮಚೆ ತುಪ್ಪದಾಗ ಅದನ್ನ ಹುರ್ಕೊಂಡು ಆಮೇಲೆ ಒಂದ್ ಗ್ಲಾಸ್ ಹಾಲು ಹಾಕಿ ಬೇಯಿಸ್ಬೇಕ್ರಿ. ಒಂದ್ ಮೂರ್ ನಿಮಿಷದಾಗ ಅಂದ್ರೆ ಬೆಂದ್ ಬಿಡ್ತೈತ್ರಿ ಅದು. ಆಮೇಲೆ ಅದಕ್ಕೆ ತಕ್ಕಷ್ಟು ಸಕ್ಕರೆ ಹಾಕಿ ಏಲಕ್ಕಿ ಪುಡಿ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ರ ಆತ್ ನೋಡ್ರಿ. ಈಗ ಇಷ್ಟ ಮಾಡ್ಬಿಟ್ರ ಅದು ಬೆಟ್ಟಿರ್ತೈತ್ರಿ, ಆರಿದ ನಂತರ ಅದು ತಿನ್ನಕ ಬಾಳ ಚಲೋ ಆಕೈತ್ರಿ. ಮಾಡೋದು ಬಾಳ ಸುಲಭ, ಬೆಳಗ್ಗೆ ತಿಂಡಿ ಜೊತೆಗರ ತಿನ್ರಿ, ಊಟದ ಜೊತೆಗರ ತಿನ್ರಿ, ಮಕ್ಕಳ ಡಬ್ಬಿಗರ ಹಾಕ್ರಿ, ಎಲ್ಲದಕ್ಕೂ ಉಪಯೋಗ ಆಕತಿ ನೋಡ್ರಿ. ಆಮೇಲೆ ಜೇನ್ ಹುಳ ಕಚ್ಚಿದಾಗ ಇದು ಹಾಲ್ ಗುಂಬಳ ಕೈದು ರಸ ಹಚ್ಚತಾರಂತ್ರಿ ಅದಕ್ಕ. ಮತ್ತ ಕಾಮಾಲೆ ರೋಗಕ್ಕಂತೂ ರಾಮಬಾಣ, ನಾರಿನಂಶ ಇರೋದ್ರಿಂದ ಜೀರ್ಣಕ್ರಿಯೆಗೂ ಇದು ಸಹಾಯಕ, ಮಧುಮೇಹಿಗಳಿಗೆ ಒಳ್ಳೇದು, ಇಷ್ಟೆಲ್ಲ ಔಷಧಿ ಗುಣ ಅದ್ರೊಳಗ ಇದಾವ್ರಿ. ಹಿಂಗಾಗಿ ನನ್ಗ ಇದು ತಿನ್ನಾಕೂ ಸೇರ್ತೈತಿ ಮಾಡಾಕು ಸೇರ್ತೈತಿ ನೋಡ್ರಿ ರತ್ನ ಅವ್ರ.
1: ಸೋರೆಕಾಯ್ದು ಇಷ್ಟು ಉಪಯೋಗ, ಎಷ್ಟು ಹೆಲ್ದಿ ಅಂತ ಗೊತ್ತಾತ್ ನೋಡ್ರಿ. ನಾವು ಇನ್ ಮೇಲೆ ಮೇಲೆ ಮೇಲೆ ಮಾಡ್ಕೊಂಡು ನಾವು ತಿಂತೇವಿ, ಮನೆಯಾಗಿನವ್ರಿಗೂ ತಿಸ್ತೇವಿ.
0: ಅಂದಂಗ ರತ್ನಕ್ಕ ನೀವೇನ್ ಮಾಡಿರಿ?
1: ನಾ ನೋಡ್ರಿ, ನಮ್ಮ ಹೊಲದ ಹೆಸರುಕಾಳು ಬಂದಿದ್ವಾ ಮೊನ್ನೆ, ಅದಕ್ಕೆ ಏನ್ ಮಾಡ್ಬಿಟ್ಟೆ ರಾತ್ರಿ ನೆನೆ ಹಾಕಿದ್ನ್ಯ, ನೀರ್ ಬಸದು ಹೆಸರುಕಾಳು ರುಬ್ಬೋ ಮುಂದ, ಅದಕ್ಕೆ ಹಸಿ ಮೆಣಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ, ಕೋತಂಬರಿ, ಜೀರಿಗೆ, ಉಪ್ಪು ಹಾಕಿ ಅದನ್ನ ಸ್ವಲ್ಪ ಉರುಟ್ನಂಗ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಂಡಿರಿ. ರುಬ್ಬಿದೆ ಗ್ಯಾಸಿನ ಮೇಲೆ ಕಾವಲಿ ಇಟ್ಟೆ, ದೋಸೆ ಹೊಯ್ದು ಎಲ್ಲಾರ್ಗು ಹಾಕೊಟ್ಟೆ. ಇದ್ ನೋಡ್ರಿ ಹೆಸರುಕಾಳು ತಂಪು ಪ್ರೋಟೀನ್, ಮುಂಜಾನೆದ್ದು ತಿನ್ಲಿಕ್ಕೂ ಒಳ್ಳೇದು. ಅದಕ್ಕ ಹೆಸರುಕಾಳು ದೋಸೆ ನಮ್ಮ ಮೇಲೆ ಮಾಡ್ತೀನಿ, ನಮ್ಮ ಮನೆ ಎಲ್ಲರಿಗೂ ಇಷ್ಟ ಆಗ್ತಾವ ನೋಡ್ರಿ.
3: ಹಾಗೈತ್ರಿ, ನಾನು ಕೇಳಿದ್ದೀರಿ ಆದ್ರೆ ಮಾಡಿದ್ದಿಲ್ಲ, ಈಗ ನಾನು ಮಾಡಿ ನೋಡ್ತೀನ್ರಿ.
1: ನೋಡಿದ್ರೆ ಮಾತಾಡ್ತಾವ ಮಾತಾಡ್ತಾ ಎಷ್ಟ್ ಹೊಸ ಹೊಸ ಅಡಿಗೆ ವಿಧಾನನೂ ಕಲ್ಕೊಂಡಂಗ ಆತ್ ನೋಡ್ರಿ ಅಕ್ಕೂರ ಉಮಾನಂದ. ಅಲ್ಲ ಇವೆಲ್ಲಿದ್ರ ನಮ್ ಹಿರಿಯರು ಮಾಡೋ ಅಡಿಗೆಗಳಿಗೆನ ಜೋಡಿ ಇದ್ದಂಗ ಅದಾವ ನೋಡ್ರಿ. ಅದಕ್ಕ ನೋಡ್ರಿ ಹೇಳುದೇನಂದ್ರ, ಮನೆಯೊಳಗ ಹಿರಿಯರು ಇರ್ಬೇಕು. ಹಿರಿಯರ್ ಇದ್ರ ಅವರು ಸ್ವಲ್ಪ ತಮಗ್ ತಿದ್ದಿದ್ದು ಹಳೆ ಕಾಲದ ರೆಸಿಪಿಗಳನ್ನ ಹೇಳ್ಕೊಡ್ತಿರ್ತಾರ. ಅದಕ್ಕ ನಮ್ದು ಒಂದ್ ಸ್ವಲ್ಪ ಹೊಸತನದ ಏನಾದ್ರೂ ಜೋಡಿಸಿದ್ರ ಅದ್ ರುಚಿನೂ ಹೆಚ್ಚು, ಮತ್ ನಮ್ದು ಹಳೇದನ್ನ ಮುಂದ್ಕೊಂಡು ಹೋದಂಗನು ಆಗ್ತೈತಿ.
3: ಹೌದ್ರಿ, ಕಾಲ್ ಕಾಲಕ್ಕ ಅವ್ರ ಸಲಹೆಗಳು ನಮಗ್ ಸಿಗ್ಬೇಕು ನೋಡ್ರಿ.
0: ಅದೇನ ಹೇಳ್ತಾರಲ್ಲಿ, ಅನುಭವದೊಳಗ ಅಮೃತತ್ವ ಇರ್ತಿತ್ತಂತ, ಅವ್ರ ಮಾತುಗಳು ಅಂದ್ರ ಅಮೃತದ ಖಣಿ ಇದ್ದಂಗ ನೋಡ್ರಿ. ಅದಕ್ಕ ಈಗ ಮುಂದ ಎಂದೆಂದಿಗೂ ಹಿರಿಯ

0: ಸಲಹೆ ಬೇಕಬೇಕು ನೋಡ್ರಿ.
1: ಹೌದ್ರಿ, ಹಿರಿಯರಂದ್ರ ಮನೆತನದ ಬೆಳಬ ಇದ್ದಂಗೆ ನೋಡ್ರಿ. ಸುಖ ದುಃಖದೊಳಗೆಲ್ಲ ಅವರು ನಮ್ಗ ಸಾಥ್ ಕೊಡ್ತಾರ, ದುಃಖಕ್ಕ ಧೈರ್ಯ ಕೊಡ್ತಾರ. ಹಿರಿಯರ್ ಇದ್ದ ಮನಿ ಜೇಡಿಗೂಡಿ ನಂಗ ಒಗ್ಗಟ್ಟಾಗಿರ್ತೈತಿ ನೋಡ್ರಿ. ಬೇಕೇ ಬೇಕು ಮನೆಗೆ ಹಿರಿಯರು ಬೇಕೇ ಬೇಕು. ಎಷ್ಟು ಚಂದ ಚಲೋ ಅನಿಸ್ತು ನೋಡ್ರಿ, ಎಲ್ಲಾರು ತಮ್ ತಮ್ಮ ವಿಚಾರಗಳನ್ನ ಪರಸ್ಪರ ಹಂಚ್ಕೊಂಡು ಮಾತಾಡಿದ್ದು. ಹಿಂಗ ಮತ್ತೆ ಕೊಡೋಣಂತಲ್ಲ.
2: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೂ ಹುಬ್ಬಳ್ಳಿಯ ಲಿಂಗರಾಜನಗರ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶ್ರೀಮತಿ ನಂದಾ ನವಲಗುಂದ್, ಶ್ರೀಮತಿ ಉಮಾ ಅಕ್ಕೂರ್, ಶ್ರೀಮತಿ ನಾಗರತ್ನ ಭೋಸಲೆ ಹಾಗೂ ಶ್ರೀಮತಿ ಉಮಾ ಅಣ್ಣಿಗೇರಿ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
3: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಎಫ್ಎಂ ಸಮಯ ಈಗ ಸರಿಯಾಗಿ 12:30:30 ಇದೀಗ ಪ್ರಕಟಣೆಗಳನ್ನು ಕೇಳುತ್ತೀರಿ. ಕೆಳಗರೆ ಗಮನಿಸಿ, ದಾವಣಗೆರೆ ವಿಶ್ವವಿದ್ಯಾಲಯದ ಪ್ರಕಟಣೆ ಇದು. ವಿಶ್ವವಿದ್ಯಾಲಯದ ಮುಖ್ಯ ಕೇಂದ್ರ ಶಿವಗಂಗೋತ್ರಿ ದಾವಣಗೆರೆ, ಸ್ನಾತಕೋತ್ತರ ಕೇಂದ್ರ ಜ್ಞಾನಗಂಗೋತ್ರಿ ಗುಡ್ಡದ ರಂಗವನಹಳ್ಳಿ ಚಿತ್ರದುರ್ಗ, ಘಟಕ ಕಾಲೇಜು, ಸ್ವಾಯತ್ತ ಕಾಲೇಜುಗಳು ಮತ್ತು ಸಂಲಗ್ನಗೊಂಡ ಕಾಲೇಜುಗಳಲ್ಲಿನ ವಿವಿಧ ಸ್ನಾತಕೋತ್ತರ ಪದವಿ ಶೈಕ್ಷಣಿಕ ಕಾರ್ಯಕ್ರಮಗಳು, ಪಿಜಿ ಡಿಪ್ಲೊಮಾ, ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ 2026-27 ಶೈಕ್ಷಣಿಕ ಸಾಲಿನ ಪ್ರವೇಶಾತಿಗಳಿಗೆ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಹ ಅಭ್ಯರ್ಥಿಗಳು ವಿಶ್ವವಿದ್ಯಾಲಯದ ಮುಖ್ಯ ಕೇಂದ್ರ ಶಿವಗಂಗೋತ್ರಿ ದಾವಣಗೆರೆ, ಸ್ನಾತಕೋತ್ತರ ಕೇಂದ್ರ ಜ್ಞಾನಗಂಗೋತ್ರಿ ಗುಡ್ಡದ ರಂಗವನಹಳ್ಳಿ ಚಿತ್ರದುರ್ಗ, ಸ್ವಾಯತ್ತ ಮತ್ತು ಸಂಯೋಜಿತ ಪದವಿ ಕಾಲೇಜುಗಳಲ್ಲಿ ಸ್ನಾತಕೋತ್ತರ ಪದವಿ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ವಿಶ್ವವಿದ್ಯಾಲಯದ ವೆಬ್ಸೈಟ್ www.davanagereuniversity.ac.in ಮೂಲಕ ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡಿಕೊಂಡು ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಪ್ರತ್ಯೇಕವಾಗಿ ಅರ್ಜಿ ಭರ್ತಿ ಮಾಡಿ ಅಗತ್ಯ ದಾಖಲಾತಿಗಳೊಂದಿಗೆ ದಿನಾಂಕ 1-7-2026 ದಿನಾಂಕ 31-7-2026 ಸಂಬಂಧಪಟ್ಟ ಸ್ನಾತಕೋತ್ತರ ಅಧ್ಯಯನ ವಿಭಾಗ ದಾವಣಗೆರೆ ವಿಶ್ವವಿದ್ಯಾಲಯ ಶಿವಗಂಗೋತ್ರಿ ದಾವಣಗೆರೆ ಇಲ್ಲಿಗೆ ಖುದ್ದಾಗಿ ಅಥವಾ ಅಂಚೆ ಮೂಲಕ ಅರ್ಜಿ ಸಲ್ಲಿಸಬಹುದು ಎಂಬುದಾಗಿ ದಾವಣಗೆರೆ ವಿಶ್ವವಿದ್ಯಾಲಯದ ಪ್ರಕಟಣೆ ಕೋರುತ್ತದೆ. ಹಲೋ ಕಿಸಾನ್ ವಾಣಿ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ ಪ್ರಿಯ ಕೇಳುಗರೆ, 7-7-2026 ಅಂದರೆ ನಾಳೆ ಮಂಗಳವಾರ ಸಂಜೆ 6:50 ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ತಡ ಮುಂಗಾರಿಗೆ ಸೂಕ್ತ ಬೆಳೆಗಳ ಆಯ್ಕೆ ಮತ್ತು ನಿರ್ವಹಣೆ. ಈ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಡಾಕ್ಟರ್ ಬಿ ಮಲ್ಲಿಕಾರ್ಜುನ, ಬೇಸಾಯ ತಜ್ಞರು, ICAR ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ UM ಮರಳಸಿದ್ದೇಶ್. ಕೇಳುಗರು ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆಗಳು ಹೀಗಿವೆ: 9448640773 ಹಾಗೂ ಮತ್ತೊಂದು ದೂರವಾಣಿ ಸಂಖ್ಯೆ 9141970722 ಹಾಗೂ ಸ್ಥಿರ ದೂರವಾಣಿ ಸಂಖ್ಯೆ 0819429569.
4: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
5: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
6: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45

0: ನಿಮಿಷ 8:30 ಹಾಗೂ 9:30ಕ್ಕೆ ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
1: ಸೂರ್ಯ ಬಂದನೆ
0: ಬೆಳಗ್ಗೆ 11:30ಕ್ಕೆ ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
1: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
0: ಇದುವರೆಗೂ ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಸಮಯ ಈಗ 12:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ ಮೂಡಿಬರುವುದು.

0: ಭಾಪ್ ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ಒತ್ತಡ ನಿರ್ವಹಣೆ ಈ ಕುರಿತು ಮೈಸೂರಿನ ಅರ್ಕಾ ಫೌಂಡೇಶನ್ನ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದ ಶ್ರೀನಿವಾಸ್ ಅರ್ಕಾ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಶ್ರೀನಿವಾಸ್ ಅರ್ಕಾ ಅವರೇ ನಮಸ್ಕಾರ.
2: ನಮಸ್ಕಾರ. ನಮಸ್ಕಾರ.
1: ತಾವು ಈ ದಿವಸ ಒತ್ತಡ ನಿರ್ವಹಣೆ ಮತ್ತೆ ಇದಕ್ಕೆ ಯೋಗ ಯಾವ ರೀತಿ ಸಹಕಾರಿ ಮತ್ತೆ ಭಾರತೀಯರ ಒಂದು ಪರಿಕಲ್ಪನೆ ಏನು ಈ ವಿಚಾರವಾಗಿ ವಿವರವಾಗಿ ಮಾತನಾಡಬೇಕು. ಈಗ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಒತ್ತಡ ನಿರ್ವಹಣೆಯನ್ನ ಯಾವ ರೀತಿ ವಿಶ್ಲೇಷಣೆ ಮಾಡಲಾಗಿದೆ, ಅದನ್ನ ಹೇಗೆ ಮಾಡಬಹುದು ಅಂತೀರಿ?
2: ನಾನು ಬಹಳಷ್ಟು ದೇಶಗಳನ್ನ ಸಂಚಾರ ಮಾಡಿದ್ದೀನಿ. ನಾನು ಗಮನಿಸಿರೋ ಪ್ರಕಾರವಾಗಿ ಈ ಸ್ಟ್ರೆಸ್ ಅಂತ ಇದೆಯಲ್ಲ, ಇಂಗ್ಲಿಷ್ ಅಲ್ಲಿ ಹೇಳ್ತೀವಲ್ಲ ಒತ್ತಡ, ಮಾನಸಿಕ ಒತ್ತಡ, ಇದೆಲ್ಲಾನು ಪಾಶ್ಚಿಮಾತ್ಯ ದೇಶಗಳಲ್ಲಿ ಹೆಚ್ಚು ನೋಡಿದ್ದೀನಿ. ನಮ್ಮ ದೇಶಗಳಲ್ಲಿ ಅಷ್ಟೊಂದು ಇಲ್ಲ. ಆದ್ರೆ ಇತ್ತೀಚೆಗೆ ಪಾಶ್ಚಿಮಾತ್ಯ ರೀತಿಯ ಎಷ್ಟೋ ಜೀವನ ಶೈಲಿಯನ್ನ ನಾವು ಅಳವಡಿಸ್ಕೊಂಡಿರೋದ್ರಿಂದ ಇಲ್ಲಿ ಕೂಡ ಸ್ಟ್ರೆಸ್ ಅನ್ನೋದು ಶುರುವಾಗ್ತಾ ಇದೆ.
1: ಭಾರತೀಯ ಜೀವನ ಪದ್ಧತಿಯಲ್ಲಿ ಒತ್ತಡ
2: ಇಲ್ಲ, ನಿಜವಾಗ್ಲೂ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ. ಯೋಚನೆ ಇರುತ್ತೆ ಅವ್ರಿಗೆ, ಜವಾಬ್ದಾರಿಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅಂತೆಲ್ಲಾನು. ಆದ್ರೆ ಒತ್ತಡ ಅಂತ ಖಂಡಿತವಾಗ್ಲೂ ಆ ತರ ಇಲ್ಲ. ಆ ಒತ್ತಡನು ಒಳ್ಳೇದಕ್ಕೆ ಬಳಸ್ಕೊಳ್ತಾರೆ, ಕನ್ವರ್ಷನ್ ಮಾಡ್ಕೊಂಡು ಇದೇ ಒತ್ತಡನೇ ಒಂದು ಮೋಟಿವೇಶನ್ ಮಾಡ್ಕೊಂಡ್ಬಿಡ್ತಾರೆ ನಿಜವಾಗ್ಲೂ ಆ ತರ. ಮತ್ತು ಇಲ್ಲಿಯ ಜನ ಜೀವನದ ಒಂದು ಪದ್ಧತಿ ಎಷ್ಟು ಕಲರ್ಫುಲ್ ಆಗಿದೆ, ಎಕ್ಸೈಟಿಂಗ್ ಆಗಿದೆ ಅಂದ್ರೆ ವರ್ಣರಂಜಿತವಾಗಿದೆ. ಇಲ್ಲಿ ಯಾರೊಬ್ಬನು ಡಿಪ್ರೆಷನ್ ಅನ್ನೋ ಶಬ್ದನೂ ಇಲ್ಲಿ ಇರ್ಲಿಲ್ಲ. ಹಿಂದೆ ನೀವು ಚಿಕ್ಕವರಾಗಿದ್ದಾಗೆಲ್ಲ ನೋಡಿದ್ರೆ ಆ ಶಬ್ದಗಳು ನಾವು ಕೇಳೇ ಇಲ್ಲ. ಡಿಪ್ರೆಷನ್ ಇಂಗ್ಲಿಷಲ್ಲಿ ಗೊತ್ತಿದೆ, ನಾವು ಸಾಮಾನ್ಯವಾದ ಅರ್ಥ ಈ ಸೈಕಲಾಜಿಕಲಿ ನ್ಯೂರೋಲಾಜಿಕಲಿ ಅದು ಗೊತ್ತಿಲ್ಲ ಡಿಪ್ರೆಷನ್ ಅನ್ನೋದು ಬರುತ್ತೆ ಅಂತ. ಪಾಶ್ಚಿಮಾತ್ಯ ದೇಶಗಳಲ್ಲಿ ತುಂಬಾ ಇದೆ, ಯಾಕಂದ್ರೆ ಇಲ್ಲಿ ಮೋಡ ಕವಿದು ಇರುತ್ತೆ, ವಿಂಟರ್ ಸೀಸನ್ಸ್ ಡಲ್ ಆಗಿರುತ್ತೆ, ಸೂರ್ಯನೇ ಕಾಣಲ್ಲ ಎಷ್ಟೋ. ಇಲ್ಲಿ ಪ್ರತಿನಿತ್ಯ ಆದ್ರೂ ಲಾರ್ಜ್ಲಿ ಎಷ್ಟೋ ಸೂರ್ಯ ದರ್ಶನ ಆಗೇ ಆಗುತ್ತೆ ಬೆಳಗಾದ್ರೆ. ಆ ಉದ್ದೇಶದ ಮೇಲೆನೆ ಅವರು ಸೂರ್ಯನ ನಮಸ್ಕಾರ ಮಾಡೋದು ಎಲ್ಲಾನು ಯೋಗಶಾಸ್ತ್ರದಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ. ಸೂರ್ಯ ಇದ್ದೇ ಇದ್ದಾನೆ ಅಂತ, ಇಲ್ಲ ಸುಮ್ಸನೆ ಹೆಂಗ್ ನಮಸ್ಕಾರ ಮಾಡಕ್ಕಾಗತ್ತೆ, ಸೂರ್ಯನೇ ನೋಡ್ದೇನೆ ನೋಡಿ. ಅಷ್ಟೊಂದು ನಮ್ ಭರವಸೆ ಇಲ್ಲಿ ವೆದರ್ ಚೆನ್ನಾಗಿದೆ ಅಂತ. ಟ್ರಾಪಿಕಲ್ ವೆದರ್ ಎಲ್ಲಾನು ಏನು ಚಕ್ಕಿ ಪಕ್ಷಿಗಳು ಎದ್ದು ಚಿಲಿಪಿಲಿ ಗಾನ ಮಾಡ್ಕೊಂಡು ಎಲ್ಲ ಎಕ್ಸೈಟಿಂಗ್ ಆಗಿ ಒಳ್ಳೆ ಮ್ಯೂಸಿಕಲ್ ಪಾರ್ಟಿ ಮಾಡ್ದಂಗ ಮಾಡ್ತಾರೆ ಬೆಳಿಗ್ಗೆನೆ ಪಕ್ಷಿಗಳು ಎದ್ದೇಳ್ಸಕ್ಕೆ. ಸೊ ಈಗ ಆಗ್ಬಿಟ್ಟು ನಮ್ಗೆ ಮತ್ತು ಇನ್ನೊಂದು ರಸ್ತೆಯಲ್ಲಿ ಜನಗಳು ಸಿಗ್ತಾನೆ ಇರ್ತಾರೆ, ಯಾರೋ ಪರಿಚಯದವ್ರು ಸಿಗ್ತಾರೆ, ಯಾಕಪ್ಪ ಒಂಥರ ಇದೆಯಾ ಅಂತಾರೆ, ಅವ್ರಿಗೆ ಟೀ ಕುಡಿಯೋಣ ಕಾಫಿ ಕುಡಿಯೋಣ ಬಂತನೋ ಏನೋ ಮಾಡಿ ಮನೋರಂಜನೆ ತಂದು ಅವನಿಗೆ ಸರ್ ಮಾಡ್ಬಿಡ್ತೀವಿ ನಾವೆಲ್ಲ ಒಬ್ರಿಗೊಬ್ಬ ಸಹಾಯ ಮಾಡ್ಕೊಂಡು.
1: ಯಾವಾಗ ನಾವು ಪಾಶ್ಚಾತ್ಯ ಚಿಂತನೆಗಳನ್ನ ನಮ್ಮಲ್ಲಿಗೆ ತಂದು ಆಗ ಒತ್ತಡ ಶುರುವಾಯ್ತು.
2: ಬಹುಪಾಲು ಅದು ತಪ್ಪು ಸರಿ ಅನ್ನೋದು ವಿವರಣೆ ಇಲ್ಲ. ಇಲ್ಲಿ ಅಲ್ಲಿಯ ಪದ್ಧತಿಗಳು ತಂದಿದ್ದಾಗ ಅದ್ರ ಜೊತೆಯಲ್ಲಿ ಪ್ಯಾಕೇಜ್ ಎಲ್ಲ ಬರುತ್ತಲ್ಲ, ಅಲ್ಲಿ ಜೀವನ ಶೈಲಿ, ಅಲ್ಲಿ ಪದ್ಧತಿಗಳು, ಅಲ್ಲಿ ಆಚಾರ ವಿಚಾರಗಳು ತಪ್ಪಿಲ್ಲ. ಮಾಡರ್ನೈಸೇಷನ್ ಹೆಸರಲ್ಲಿ, ಅಡ್ವಾನ್ಸ್ಮೆಂಟ್ ಹೆಸರಲ್ಲಿ, ಟೆಕ್ನಾಲಜಿಕಲ್ ಹೆಸರಲ್ಲಿ ತರ್ತಿವಲ್ಲ, ಅದ್ರ ಪ್ಯಾಕೇಜ್ ಬರುತ್ತಲ್ಲ. ಇದೆಲ್ಲಾನು ಡಿಪ್ರೆಷನ್, ಪ್ರೆಷರ್, ಸ್ಟ್ರೆಸ್ ಎಲ್ಲ ತಗೊಳ್ಳೇಬೇಕಲ್ವಾ? ಆಗಿದೆ, ಆಗ್ಬಾರ್ದು
1: ಅಂದ್ರೆ ಅದೊಂದು ತಗೊಂಡ್ರೆ ಇದು ಫ್ರೀ ಅಂತ.
2: ಫ್ರೀ ಅಂತ ಎಕ್ಸಾಕ್ಟ್ಲಿ, ಬೈ ಒನ್ ಗೆಟ್ ಟು ಫ್ರೀ ಅನ್ನೋ ತರ ಬಂದಿದೆ. ಸೊ ಇಲ್ಲಿ ಏನಂದ್ರೆ ಯೋಗ ಬೇರೆ ನಮ್ಗೆ ದೊಡ್ಡ ಕೊಡುಗೆ ಅಲ್ವಾ, ಎಂತ ದಿವ್ಯವಾದ ಕೊಡುಗೆ ಯೋಗ ಅಂದ್ರೆ. ನಾನ್ ನೆಸೆಸರಿಲಿ ಪಾಪ ಸಿಸ್ಟಮ್ಯಾಟಿಕ್ ಆಗೇನೆ ಕಲ್ತ್ರೆ ಒಳ್ಳೇದು, ಕಲಿಯಕ್ ಆಗದೆ ಇದ್ರು ಯೋಗ ಮಾಡಬಹುದು, ತಿಳಿದೇನೋ ಯೋಗ ಮಾಡೋರು ಇದ್ದಾರೆ, ಗೊತ್ತೇ ಇಲ್ಲ ಯೋಗ ಮಾಡೋದು ಯೋಗ ಅಂದ್ರೆ ಏನು ಅಂತ. ಆದ್ರೆ ಯೋಗನ ಮಾಡ್ತಾರೆ. ಉದಾಹರಣೆಗೆ ಪ್ರಾಣಿಗಳು ನೋಡಿ, ಬೆಳಿಗ್ಗೆ ಎಷ್ಟು ಚೆನ್ನಾಗಿ ಕೈಯೆಲ್ಲ ಉದ್ದ ಮಾಡ್ಕೊಂಡು ಶ್ವಾನದಿಂದ ಹಿಡಿದು ಮಾರ್ಜಾಲದಿಂದ ಹಿಡಿದು ಎಲ್ಲಾ ಪ್ರಾಣಿಗಳನ್ನು, ಹಕ್ಕಿ ಪಕ್ಷಿಗಳು ಕೂಡ ಯೋಗ ಮಾಡ್ತವೆ. ನೀಟ್ ಕತ್ತನ ಆ ಕಡೆ ತಿರುಗಿಸೋದು, ಈ ಕಡೆ ತಿರುಗಿಸೋದು, ಕಮಸಿ ಚೆನ್ನಾಗಿ ಒಂದು ಕೊಕ್ಕೆಲ್ಲ ಹೆಸರು ಮಾಡ್ಕೊಳ್ಳೋದು, ಎಲ್ಲ ರೆಕ್ಕೆಗಳನ್ನ ತೆಗೆದು ಪಡ ಪಡ ಅಂತ ಬಡಿಯೋದು, ವಾರ್ಮ್ ಅಪ್ ಮಾಡ್ತಾರಲ್ಲ, ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ. ಪ್ರಾಣಿಗಳಲ್ಲಿ ಇದೆ ಚೆನ್ನಾಗಿವೆ ಇದೆ ಪದ್ಧತಿಗಳು. ಹಾಗೆ ನಾವು ಕೂಡ ನ್ಯಾಚುರಲ್ ಆಗಿನೇ

ಸ್ಟ್ರೆಚ್ ಮಾಡ್ತೀವಲ್ಲ ಕೆಲಸರ ಹಾಸಿಗೆಯಲ್ಲಿ ಎದ್ದೇಳುವಾಗಲೇ ಸ್ಟ್ರೆಚಿಂಗ್ ಮಾಡೋ ಒಂದು ಆಕ್ಷನ್ ಹೋಗ್ತೀವಿ ನಾವು, ಮಾಡುವಾಗ ತುಂಬಾ ಚೆನ್ನಾಗಿ ಮಾಡ್ಬಿಡ್ಬೇಕು. ಅದೇನು ಅರ್ಧಂಬರ್ಧ ಮಾಡಬಾರ್ದು ಸ್ಟ್ರೆಚಿಂಗ್, ಅಲ್ಲಿ ಜಾಸ್ತಿ ಡ್ಯಾಮೇಜ್ ಆಗುತ್ತೆ. ಇಲ್ಲಿ ಈ ಕಡೆ ಒತ್ತಡದಲ್ಲೂ ಸೇರ್ಕೊಂಡಾಗಲಿಲ್ಲ, ರಿಲೀಫ್ ಅಲ್ಲೂ ಸೇರ್ಕೊಂಡಾಗಲಿಲ್ಲ. ಅದಕ್ಕೋಸ್ಕರ ಮಾಡೋದನ್ನ ಮನಸಾರೆ ಸಂಪೂರ್ಣವಾಗಿ ಆಕಳಿಸ್ಬೇಕು ಅಂದ್ರೆ ಬಾಯಿ ಮುಚ್ಚಿಕೊಂಡು ಸ್ವಲ್ಪ ಕಷ್ಟ ಪಟ್ಟುಕೊಂಡು ಯಾರೋ ಇದಾರೆ ಅಂತ ಆಕಳಿಸೋದು ಒಂದಲ್ವಾ. ಆಮೇಲೆ ಆಕಳಿಸ್ಬಿಡೋಣ ಹೋಗ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಆಕಳಿಸ್ದಾಗ ಮನೆಯಲ್ಲಿ ಇದ್ದೀನಿ ಅಂತ ಅನ್ಕೊಂಡು. ಹಾಗೇನೆ ಏನಾದ್ರೂ ನಕ್ಕರು ಅಷ್ಟೇನೆ ಆನಂದವ ನಕ್ಬಿಡ್ಬೇಕು, ಮನಸಾರೆ ನಗಬೇಕು. ಯಾರೋ ಒಬ್ಬ ಉತ್ಸಾಹವನ್ನ ನಗ್ತಾ ಇದ್ದೀನಿ ಅಂತ ಅನ್ಕೊಂಡು ಅನ್ಕೊಳ್ಳಿ, ಅವ್ರಿಗೆ ಅರ್ಥ ಗೊತ್ತಿಲ್ಲ, ನಿಮಗ್ ಗೊತ್ತು ಅರ್ಥ ಯಾಕೆ ನಗ್ತಾ ಇದ್ದೀರಾ ಅಂತ. ಜನಗಳು ಮೆಚ್ಚಿಸೋಕೆ ಪ್ರಯತ್ನ ಪಡೋದೇ ಒಂದ್ ದೊಡ್ಡ ಸ್ಟ್ರೆಸ್. ಅದನ್ನ ಆರ್ಟಿಫಿಷಿಯಲ್ ಆಗಿ ಮೆಚ್ಚಿಸಕ್ಕೆ ಈ ಜಗತ್ತಲ್ಲೇ ಯಾಕೆ ಮೆಚ್ಕೋಬೇಕು ನಮ್ಮನ್ನ ಅಂತ, ನಮ್ಗೆ ಯಾಕೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಅಂತ. ನಾವ್ ಹೇಗಿರ್ಬೇಕು ಹಾಗಿರ್ಬೇಕು, ಅವ್ರು ಹೇಗಿದ್ದಾರೆ ಅವ್ರು ಆಗಿದ್ದಾರೆ. ಸೊ ನಮ್ಮನ್ನ ನಾವು ಒಪ್ಕೊಳ್ಬೇಕು ತುಂಬಾ ಚೆನ್ನಾಗಿ. ಒಪ್ಕೊಂಡ್ರೆ ನಾವು ತುಂಬಾ ಚೆನ್ನಾಗಿ ಬೆಳಿತೀವಿ. ಇಲ್ಲಿ ಯೋಗದಕ್ಕೆ ವಾಪಸ್ ಬರ್ತಾ ನಾವು ಯೋಗದಲ್ಲಿ ಒಂದು ಈ ಪ್ರಶ್ನೆಗೆ ಉತ್ತರ ಮುಗಿಸ್ತಾ. ಯೋಗದಲ್ಲಿ ಆತ್ಮಪೂರ್ವಕವಾಗಿ ಪ್ರಜ್ಞಾಪೂರ್ವಕವಾಗಿ ಭಾವಾತ್ಮಕವಾಗಿ ಕೂಡ ಸರ್ವತೋಮುಖವಾಗಿ ಒಳಗಡೆ ಇಳಿದು ಯೋಗದ ಒಂದು ಏನೇನು ಆಸನಗಳನ್ನ ಇಟ್ಟಿದಾರೋ ಅದನ್ನ ಶ್ರದ್ಧೆಯಿಂದ ಅರ್ಥವನ್ನು ಕೂಡ ಚೆನ್ನಾಗಿ ಸವಿತಾ ಆನಂದವಾಗಿ ಮನಸ್ಸು

0: ಸೊ ನಮ್ಮನ್ನ ನಾವು ಒಪ್ಕೊಳ್ಬೇಕು, ತುಂಬಾ ಚೆನ್ನಾಗಿ ಒಪ್ಕೊಂಡ್ರೆ ನಾವು ತುಂಬಾ ಚೆನ್ನಾಗಿ ಬೆಳಿತೀವಿ. ಇಲ್ಲಿ ಯೋಗದಕ್ಕೆ ವಾಪಸ್ ಬರ್ತಾ ನಾವು ಯೋಗದಲ್ಲಿ ಒಂದು ಈ ಪ್ರಶ್ನೆಗೆ ಉತ್ತರ ಮುಗಿಸ್ತಾ, ಯೋಗದಲ್ಲಿ ಆತ್ಮಪೂರ್ವಕವಾಗಿ ಪ್ರಜ್ಞಾಪೂರ್ವಕವಾಗಿ ಭಾವಾತ್ಮಕವಾಗಿ ಕೂಡ ಸರ್ವತೋಮುಖವಾಗಿ ಒಳಗಡೆ ಇಳಿದು ಯೋಗದ ಒಂದು ಏನೇನು ಆಸನಗಳನ್ನ ಇಟ್ಟಿದಾರೋ ಅದನ್ನ ಶ್ರದ್ಧೆಯಿಂದ ಅರ್ಥವನ್ನು ಕೂಡ ಚೆನ್ನಾಗಿ ಸವಿತಾ ಆನಂದವಾಗಿ ಮನಸ್ಸನ್ನ ಮುಂದೆ ಬಿಟ್ಬಿಟ್ಟು ಆಮೇಲೆ ಶರೀರ ಅದನ್ನ ಫಾಲೋ ಮಾಡಬೇಕು. ಇಲ್ಲದೆ ಕೆಲವು ಆಸನಗಳು ಹಾಕಕ್ ಆಗದೇ ಇಲ್ಲ, ಅದು ಮನಸ್ಸು ಮುಂದೆ ಹೊಟ್ಟೋಗ್ಬಿಡ್ಬೇಕು, ಕಲ್ಪಿಸ್ಕೋಬೇಕು. ಇದು ಮಾಡ್ಬಿಟ್ಟಿದ್ದೀನಿ ನಾನಾಗ್ಲೇ, ಮುಂದೆ ಹೊರಟೋಗಿದೆ ಇದು, ನನ್ನ ಕೈ ಕಾಲು ಯಾವ ರೀತಿ ಇರಬೇಕು ಅಂತ ಅನ್ನೋದು ಮನಸ್ಸಲ್ಲಿ ಬರಬೇಕು. ಶ್ರದ್ಧೆಯ ಲಭತೆ ಜ್ಞಾನಂ, ಶ್ರದ್ಧೆ ಒಂದು ಇಟ್ಕೊಂಡ್ರೆ ಎಲ್ಲವೂ ಆಗುತ್ತೆ. ಅದಕ್ಕೋಸ್ಕರವಾಗಿ ಅದು ಸ್ಟ್ರೆಸ್ ಎಲ್ಲನೂ ಓಡೋಗ್ಬಿಡುತ್ತೆ. ಈಗ ರಿಂಕಲ್ಸ್ ಆಗಿದ್ರೆ ಶರ್ಟ್ ಅನ್ನ ಅಥವಾ ಟ್ರೌಸರ್ ನಾವು ಐರನ್ ಮಾಡಲ್ವಾ, ಐರನ್ ಮಾಡಿದ ತಕ್ಷಣ ರಿಂಕಲ್ಸ್ ಎಲ್ಲ ಹೊರಟೋಗಲ್ವಾ. ಹಾಗೇನೆ ಇದನ್ನು ಈ ರಿಂಕಲ್ಸ್ ಅನ್ನು ಕಳಿಸ್ಬೇಕು, ಒತ್ತಡದ ರಿಂಕಲ್ಸ್ ಅಂದ್ರೆ ಐರನ್ ಮಾಡಬೇಕು ಅಂದ್ರೆ ಸ್ಟ್ರೆಚ್ ಮಾಡ್ಬಿಡ್ಬೇಕು. ಅದಕ್ಕೆ ನೋಡಿ ಬಿಸಿನೀರು ಹಾಕೊಂಡಾಗ ಖುಷಿ ಆಗುತ್ತೆ ನಮಗೆ ಸ್ಟ್ರೆಸ್ ಇದ್ದಾಗ. ಆಮೇಲೆ ಆಕಾಶ ನೋಡಿದ್ರೆ ಸ್ಟ್ರೆಸ್ ಕಡಿಮೆ ಆಗ್ಬಿಡುತ್ತೆ, ಆಮೇಲೆ ಹಾಡು ಹೇಳಿದ್ರೆ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಒಂದು ಡ್ರಾಯಿಂಗ್ ಬರೆದ್ರೆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಆಮೇಲೆ ಇದು ಒಂದು ಗಾರ್ಡನ್ ಮಾಡ್ಬೋದು, ಅಡುಗೆ ಹೊಸದಾಗಿ ಮಾಡ್ತೀನಿ ನಾನೇನೇ ಇವತ್ತು ಅಂತ ಅಂದ್ರೆ ಸ್ಟ್ರೆಸ್ ಹೊರಟೋಗ್ಬಿಡುತ್ತೆ. ಅವ್ರು ಒಳ್ಳೆ ಸ್ನೇಹಿತರಿದ್ರೆ ಒಂದು ನಮ್ಗೆ ಉತ್ತೇಜನ ಕೊಡ್ತಾರಲ್ಲ, ಸಕಾರಾತ್ಮಕವಾಗಿ ನಮ್ಮನ್ನು ನೋಡ್ತಾರಲ್ಲ, ಅವ್ರ ಹತ್ರ ಮಾತಾಡಿದ್ರು ಸ್ಟ್ರೆಸ್ ಹೊರಟೋಗ್ಬಿಡುತ್ತೆ. ಎಷ್ಟು ವಿಧಾನ ಇದೆ ಗೊತ್ತಾ, ನಿಮ್ಮ ಡ್ರೆಸ್ ಚೇಂಜ್ ಮಾಡ್ಕೊಂಡ್ರೆ ಸಾಕು ಸ್ಟ್ರೆಸ್ ಹೊರಟೋಗುತ್ತೆ. ಲೊಕೇಶನ್ ಚೇಂಜ್ ಮಾಡಿ, ಕುಳಿತಿರೋದನ್ನ ಬೇರೆ ಚೇರಲ್ಲಿ ಕುಳಿತುಕೊಳ್ಳಿ, ನೋಡಿ ಸ್ಟ್ರೆಸ್ ತಕ್ಷಣ ಕಡಿಮೆ ಆಗದೆ ಇದ್ರೆ ಕೇಳಿ ನನಗೆ. ಹಾಗೆ ಚೇಂಜ್ ಬೇಕು, ಆ ಚೇಂಜ್ಗೋಸ್ಕರವಾಗಿ ಯೋಗಾಭ್ಯಾಸ ಮಾಡಿದ್ರೆ ಖಂಡಿತ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಕಡಿಮೆನು ನಿರ್ನಾಮ ಆಗ್ಬಿಡುತ್ತೆ ಸ್ಟ್ರೆಸ್, ಆದ್ರೆ ಬೇಕು, ಸ್ಟ್ರೆಸ್ ಬರ್ತಾ ಇರ್ಬೇಕು ಅವಾಗವಾಗ, ಅದು ಮಾಮೂಲಿ. ಅದು ಒಂದೇ ಸರಿ ಮನೆ ಕ್ಲೀನ್ ಮಾಡ್ಬಿಟ್ಟಿದ್ದೀನಿ ನಾನು, ಬರ್ತ್ಡೇ ಒಂದೇ ಸರಿ ಮಾಡೋದು ಮನೆ ಕ್ಲೀನು ಅನ್ನಕ್ಕಾಗಲ್ಲ, ದಿನ ಮಾಡ್ತಾ ಇರ್ಬೇಕಲ್ಲ. ಹಾಗೆ ದಿನ ಶವರ್ ತಗೊಂಡಾಗೆ ಇದು ಕೂಡ ದಿನ ಯೋಗಾಭ್ಯಾಸ ಇಟ್ಕೊಂಡ್ರೆ ಅವನು ತುಂಬಾ ದೀರ್ಘಕಾಲವಾಗಿ ಆನಂದಮಯವಾಗಿ ಆರೋಗ್ಯವಂತನಾಗಿ ಮನಸ್ಸನ್ನ ಪ್ರಫುಲ್ಲವಾಗಿ ಇಟ್ಕೊಂಡು ಜೀವನ.
1: ಒಂದಷ್ಟು ಒತ್ತಡ ಇರಬೇಕು ಅಂತ
0: ಇರ್ಬೇಕು, ಕಂಡ್ಲೇಬೇಕು. ಅದು ಹೆಲ್ದಿ ಒತ್ತಡ, ಆರೋಗ್ಯದಾಯಕವಾದಂತ ಒತ್ತಡ ಇರುತ್ತೆ ಅಂತ ಹೇಳಿದ್ನಲ್ಲ, ಅದರಿಂದ ನಮಗೆ ಒಂದು ಪ್ರಚೋದನೆ ಸಿಗುತ್ತೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಅನ್ಬಿಟ್ಟು. ಅದನ್ನ ಜಾಸ್ತಿ ಮಾಡ್ಕೊಂಡ್ರೆ ಕೌಂಟರ್ ಎಫೆಕ್ಟ್ ಆಗುತ್ತೆ, ಬೇರೆ ತರ ಸುಸ್ತಾಗಿ ಬಿದ್ದೋಗ್ಬಿಡ್ತಾರೆ ಜಾಸ್ತಿ ಆಯ್ತು ಒತ್ತಡ.
1: ಹೃದಯದಲ್ಲಿ ಕನಿಷ್ಠ ಒತ್ತಡ
0: ಇರಲೇಬೇಕು, ಬ್ಲಡ್ ಪ್ರೆಷರ್ ಫಾರ್ ಎಕ್ಸಾಂಪಲ್ ಅದರಲ್ಲೂ ಒಂದೊಂದು ಲೆವೆಲ್ ಇರಬೇಕು.
1: ಈಗ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಯೋಗದ ಮೂಲಕನೆ ಮಾಡ್ತೀನಿ ಅಂದ್ರೆ ಇದಕ್ಕೆ ಅಂತಲೇ ಪ್ರತ್ಯೇಕವಾದ ಆಸನ ಇರುತ್ತಾ ಅಥವಾ ಹೇಗೆ
0: ಇರುತ್ತೆ? ಶವಾಸನ ಅಂತ ಹೇಳ್ತಾರಲ್ಲ ಯೋಗ ನಿದ್ರ ಅಂತ, ಅದನ್ನ ಮಾಡಿದ್ರೇನೆ ಎಲ್ಲ ಸುಮಾರು ಹೊರಟೋಗ್ಬಿಡುತ್ತೆ.
1: ಶವಾಸನ ಮಾಡೋದು ಆಸನದ ಕೊನೆ
0: ಅಂತದಲ್ಲ, ಅಲ್ಲೇ ಫೈನಲ್
1: ಮೊದಲಿಗೆ ಮಾಡಕ್ಕಾಗಲ್ಲ.
0: ಮೊದಲೇ ಸ್ಟ್ರೆಚ್ಗಳು ಮಾಡ್ಕೊಂಡು ಹೋಗ್ತಾರಲ್ಲ, ಎಷ್ಟು ಬೇಸಿಕ್ ಆಗಿಲ್ಲನು, ಎಷ್ಟು ಸೂರ್ಯ ನಮಸ್ಕಾರನೇ ಸಾಕು ಅವರೆಲ್ಲನು. ಇನ್ನು ಬೇಕಾದಷ್ಟು ಆಸನಗಳಿವೆ, ಗೋಮುಖಾಸನ, ವೃಷ್ಟಿಕಾಸನ, ಮಯೂರಾಸನ, ಸ್ವಲ್ಪ ಕಾಂಪ್ಲೆಕ್ಸ್ ಆಗ್ತಾ ಹೋಗುತ್ತೆ. ಅದೆಲ್ಲ ಪ್ರೊಫೆಷನಲ್ ಆಗಿ ಅದೇನೇ ವೃತ್ತಿಯಾಗಿ ಇಟ್ಕೊಂಡ್ಬಿಡ್ತಾರಲ್ಲ, ಇದೇ ನನ್ನ ಜೀವನ ಅಂತ ಆವಾಗ ಅವೆಲ್ಲ ಕಲಿಬೇಕು. ಕೆಲವರಿಗೆ ಪಾಪ ಎಷ್ಟೋ ಬೇರೆ ಬೇರೆ ಕಮಿಟ್ಮೆಂಟ್ಸ್ ಇರುತ್ತೆ, ಆಸನಗಳೆಲ್ಲ ಹಾಕಕ್ಕಾಗಲ್ಲ. ಇದೇ ಸಾಕು, ಸೂರ್ಯ ನಮಸ್ಕಾರ ಮಾಡಿದ್ರೇನೆ ಸುಮಾರು ಎಲ್ಲ ಹೊರಟೋಗುತ್ತೆ. ಎಲ್ಲ ಆಸನಗಳ ಒಂದು ಸಾರಾಂಶ ಸೂರ್ಯ ನಮಸ್ಕಾರದಲ್ಲಿದೆ, ಖಂಡಿತ ಎಲ್ಲ ಯೋಗಿಗಳು ಒಪ್ಕೊಳ್ತಾರೆ ಇದನ್ನ ನಿಜ ಅಂತ.
1: ಹಾಗೆ ಅಲ್ಲ, ನೀವು ಕಂಡುಕೊಂಡ ಹಾಗೆ ಈಗ ಗೃಹಿಣಿಯರಿಗಾಗ್ಬೋದು, ವಯಸ್ಸಾದವ್ರಿಗಾಗ್ಬೋದು, ಜನಸಾಮಾನ್ಯರಿಗೆ ಇದನ್ನೇನ್ ದೊಡ್ಡ ಸಾಧನೆ ಅಂತ ಭಾವಿಸ್ತಲ್ಲೇ, ಬರೀ ನಾನು ಆಸನಗಳನ್ನ ಮಾಡಿಕೊಂಡು ಶವಾಸನ ಮಾಡಿ ಒಂದು ಏನು ಒತ್ತಡ ನಿರ್ವಹಣೆ ಮಾಡ್ಕತ್ತೀನಪ್ಪ ಅನ್ನೋರಿಗೆ ಸ್ಪೆಸಿಫಿಕ್ ಆಗಿ ಇಂತಹ ಆಸನ ಅಂತ ಏನಾದ್ರು ಇದೆಯಾ?
0: ಇಲ್ಲ, ಇದು ಒಂದು ಬಹಳ ಅದ್ಭುತವಾಗಿದೆ. ಏನಂದ್ರೆ ಒಂದು ಕಡೆ ಕುಳಿತುಕೊಳ್ತೀವಲ್ಲ, ಫಸ್ಟ್ ಒಂದೇ ಮನಸ್ಸನ್ನ ಹಾಗೆ ಕುಳಿತುಕೋಬೇಕು, ನಾನು ಒಬ್ಬನೇ ಇರಬೇಕು ಅಂತ ಅಂದಾಗ್ಲೇನೆ ಎಷ್ಟೋ ರಿಲೀಫ್ ಆಗ್ಬಿಡುತ್ತೆ. ದೀರ್ಘ ಶ್ವಾಸ ತೆಗೆದುಕೊಂಡ್ರೆ ರಿಲೀಫ್ ಆಗ್ಬಿಡುತ್ತೆ, ಹಾಗೆಲ್ಲ ಇದೆ. ಇನ್ನೊಂದು ಏನ್ ಗೊತ್ತೆ, ಅದ್ಭುತವಾದದ್ದು ಈ ಯೋಗಾಸನಗಳು ಇಂಟ್ರೊಡ್ಯೂಸ್ ಮಾಡಿದಾರಲ್ಲ ಪತಂಜಲಿ ಮಹರ್ಷಿಗಳು ಇದಕ್ಕೆ, ಪ್ರಪಂಚಕ್ಕೆ, ಮಾನವ ಕಲ್ಯಾಣಕ್ಕೋಸ್ಕರವಾಗಿ. ಅದು ಏನೇ ಮಾಡಿದ್ರು ಪ್ರತಿಯೊಬ್ಬ ಮನುಷ್ಯನಿಗೂ ಸ್ವಾಭಾವಿಕವಾಗಿನೆ ಅದನ್ನೆಲ್ಲ ಮಾಡ್ತಾನೆ ಅಂತ ನೋಡಿ. ಪ್ರಾಣಿಗಳನ್ನ ಇಮಿಟೇಟ್ ಮಾಡೋದೇನೆ ಆಸನಗಳು, ಮತ್ಸ್ಯಾಸನ ಉದಾಹರಣೆಗೆ, ಪ್ರಾಣಿ ಹೆಸರು. ಪ್ರಾಣಿಗಳನ್ನ ಇಮಿಟೇಟ್ ಮಾಡಿದ್ರೆ ಸಾಕು ಅನ್ನೋದು ಕಾನ್ಸೆಪ್ಟ್. ಮತ್ತು ಅವರವರ ಶರೀರಕ್ಕೆ ತಕ್ಕಂತೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಕೈ ಸ್ಟ್ರೆಚ್ ಮಾಡ್ಬೋದು, ಯಾವ ತರ ಬೆಂಡ್ ಮಾಡ್ಬೋದು ಶರೀರವನ್ನ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನನಗೆ ಇಷ್ಟೇ ನನ್ನ ಸಾಮರ್ಥ್ಯ ಇರೋದು, ಇದು ಕರೆಕ್ಟ್ ಆಗಿದೆ, ಇದಕ್ಕಿಂತ ಮುಂಚೆ ಮುಂದಕ್ಕೆ ಹೋದ್ರೆ ಡ್ಯಾಮೇಜ್ ಆಗ್ಬೋದು, ಹರ್ಟ್ ಆಗ್ಬೋದು ಅನ್ನೋದು ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಈಗ ನೋಡಿ ಕುಳಿತುಕೊಳ್ಳಕ್ ಹೇಳಿ ನೆಲದ ಮೇಲೆ ತುಂಬಾ ಕಷ್ಟಪಡೋರು ಇದ್ದಾರೆ, ಆದ್ರೆ ಕೊನೆ ಕುಳಿತುಕೊಳ್ಳಬೇಕು ಅಂದ್ರೆ ಅದು ಯಾವುದೋ ಒಂದು ಭಂಗಿ ಹುಡುಕ್ತಾರೆ, ಆ ಕರೆಕ್ಟ್ ಆಗಿರುತ್ತೆ ಅವ್ರಿಗೆ, ಅವ್ರಿಗೆ ಮಾತ್ರ ಸುಟ್ಟು. ನೀವು ಅದನ್ನ ಫಾಲೋ ಮಾಡಕ್ ಹೋದ್ರೆ ನಿಮಗೂ ನೋವಾಗುತ್ತೆ ಆತರ ಕುಳಿತುಕೊಂಡ್ರೆ. ಇಂಟ್ರೆಸ್ಟಿಂಗ್ ಇದೆ ಇದೆಲ್ಲಾನು. ಅದಕ್ಕೋಸ್ಕರವಾಗಿ ಸ್ವಾಭಾವಿಕವಾಗಿ ನಮ್ಮ ಬಾಡಿಗೂ ಸ್ವಲ್ಪ ಮಾತಾಡಿಸ್ಕೊಂಡು ಏನ್ ಬೇಕು ನಿನಗೆ ಅಂತ ಕೇಳ್ಕೊಂಡು ನಡ್ಕೊಳ್ಳೋ ತರ ಮಾಡ್ಬಿಟ್ರೆ ಸಾಕು. ಈಗ ನೀರ್ ಕುಡಿತೀವಿ ಎಷ್ಟು ಕುಡಿಬೇಕು ನಮ್ಗೆ ಗೊತ್ತು, ಎಷ್ಟೊತ್ತು ಒಂದ್ ಕಡೆ ಕುಳಿತ್ಕೋಬೇಕು ಗೊತ್ತಿದೆ, ಎಷ್ಟು ಮಾತಾಡಬೇಕು ಗೊತ್ತಿದೆ, ಎಲ್ಲಾನು ಕಾನ್ಶಿಯನ್ಸ್ ಒಳಗಡೆ ಪ್ರಜ್ಞೆ ಇದೆ. ಅದು ಕಾಂಟ್ಯಾಕ್ಟ್ ಬೆಳೆಸ್ಕೊಂಡ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಅದು ಕಾಂಟ್ಯಾಕ್ಟ್ ಬೆಳೆಸ್ಕೊಳಕ್ಕೆ ಕನ್ವಿಸ್ಕೊಂಡು ಹಾಗೆ ಒಳಗಡೆ ಮನನ ಮಾಡಬೇಕು. ಏನು ಮನಸ್ಸು ಹರಿಗೆ ಹೊರಗಡೆ ಹರಿತಾ ಇದೆಯೋ ಒಂದು ಶಕ್ತಿ, ಅದನ್ನ ಒಳಗಡೆ ರಿವರ್ಸ್ ಮಾಡಬೇಕು.

0: ಅಂದ್ರೆ ಅಡ್ವೆಂಚರ್ಸ್ ಆಫ್ ಸೆಲ್ಫ್ ಡಿಸ್ಕವರಿ, ಒಂದು ಆತ್ಮ ಅನ್ವೇಷಣೆಯ ಅದ್ಭುತ ಸಾಧನೆ, ಸಾಹಸವಾಗುತ್ತೆ ಅದು. ಮಗುವಾಗಿದ್ದಾಗ ಹೇಗಿದ್ವಿ ನಾವು ಶೈಶವಾವಸ್ಥೆಯಲ್ಲಿ, ಆ ಕಡೆ ವಾಪಸ್ ಹೋಗ್ಬೇಕು ನಾವು. ತಿರುಗಿಸ್ಕೊಂಡ್ರೆ ಅಲ್ಲೇ ಬೆನಿಫಿಟ್ ಬರ್ತಾ ಹೋಗುತ್ತೆ. ಒಂದೊಂದು ಇಂಚು ಹಿಂದೆ ಕೆಳಗಡೆ ಹೋಗ್ತಾ ಇದ್ರು ಮನಸ್ಸು ಮೆದುಳಿನಿಂದ ಹೃದಯದ ಮಂಡಲಕ್ಕೆ, ಅಲ್ಲೇ ರಿಲೀಫ್ಗಳು ಸಿಗ್ತಾ ಹೋಗುತ್ತೆ ಅವ್ರಿಗೆ. ಆಶ್ಚರ್ಯ ಆಗುತ್ತೆ, ಓ ದೇವ್ರೆ ಏನಪ್ಪ ಆಯ್ತು ಮ್ಯಾಜಿಕ್ ಅಂತ.
1: ಶವಾಸನ ಮಾಡೋದಕ್ಕೂ ವಿಧಾನ ಇದೆಯಾ ಸ್ವಾಮೀಜಿ?
0: ಅದಕ್ಕೆ ವಿಧಾನ ಅಂದ್ರೆ ನನ್ನ ಒಂದು ಬರೆದಿದ್ದೀನಿ, ಅದು ಕೂಡ ಒಂದು ಅರ್ಕ ಧ್ಯಾನ ಪುಸ್ತಕದಲ್ಲಿ. ಸಂಪೂರ್ಣವಾಗಿ ತನ್ನ ಶರೀರವನ್ನ ಆ ಭೂಮಿ ಮೇಲೆ ಮಲಗಿಸಿ, ನನಗೇನು ಶರೀರಕ್ಕೂ ನನಗೂ ಏನು ಕಂಟ್ರೋಲೇ ಇಲ್ಲ ನನಗೆ, ಹಾಗೇನೆ ನಾನು ಭೂಮಿಯಲ್ಲಿ ಮೇಲೆ ನನ್ನ ಶರೀರದ ತೂಕವನ್ನು ನಾನು ಕಾಣಬೇಕು ಅಂತ ವೇಟ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು. ಆಗ ವೇಟ್ಲೆಸ್ನೆಸ್ ಆಗ್ಬಿಡುತ್ತೆ ಕೊನೆಗೆ. ಆ ಸ್ವಲ್ಪ ಹೊತ್ತಿನಲ್ಲಿ ನಿದ್ದೆ ಖಂಡಿತ ಬರುತ್ತೆ, ಯೋಗ ನಿದ್ರೆ ಅದು ಇಲ್ಲೊಂದ್ ಕಡೆ ಬ್ಲಿಸ್ಫುಲ್ ಸ್ಲೀಪ್ಗೆ ಕರ್ಕೊಂಡು ಹೋಗುತ್ತೆ ಅದು. ಅಲ್ಲಿ ಏನ್ ಮಾಡಿದ್ರೆ ಮಾಡೋದೇನು ಇಲ್ಲ ಅನ್ನೋದನ್ನೇ ಅದು ಯೋಗ ನಿದ್ರೆ ಅಥವಾ ಶವಾಸನ ಅಂತ ಕರೀತಾರೆ. ಮಾಡೋದೇನು ಇಲ್ಲವೇ ಇಲ್ಲ ಮನಸ್ಸಲ್ಲಿ. ನಾವು ಆಲೋಚನೆ ಬಂದ್ರೆ ಏನ್ ಮಾಡ್ಲಿ ಅಂದ್ರೆ ಆಲೋಚನೆಯಲ್ಲಿ ಈಗ ಮಾಡ್ಬೇಕು, ಎಲ್ಲನೂ ಪ್ರಕೃತಿ ಪರವಾಗಿ ನಡೀತಾ ಇದೆ, ನನ್ನಲ್ಲಿ ಏನು ಕಂಟ್ರೋಲ್ ಇಲ್ಲ, ಶರೀರದಲ್ಲೂ ಕೂಡ ಒಂದು ತನ್ನದೇ ಆದ ಚೈತನ್ಯ ನಡೆಸ್ಕೊಂಡು ನನಗೆ ಅರಿವಿಲ್ಲದಂಗೆ ಎಲ್ಲ ನಡೀತಾ ಇದೆ ಅನ್ನೋದನ್ನ ಆ ಫೀಲಿಂಗ್ಸ್ ತಗೊಂಡೋಗ್ತಾ ಇರ್ಬೇಕು. ನೋಡ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಏನು ಮಾಡೋದೇನು ಇಲ್ಲ ಕೆಲಸ, ಈಗ ಎಲ್ಲ ಆಗ್ಬಿಟ್ಟಿದೆ ಆ ತರ ಕಾನ್ಸೆಪ್ಟ್ ಅಲ್ಲಿ ಇದ್ರೆ ಸುಮ್ಮನೆ ಹಾಗೆ ಇದ್ರೆ. ಆಮೇಲೆ ಇನ್ನೊಂದು ಒಂದು ರಹಸ್ಯ ಹೇಳ್ಕೊಡ್ತೀನಿ, ಧ್ಯಾನ ಮುದ್ರೆಯಲ್ಲೇನೆ ಮಲ್ಕೊಳ್ಬೇಕು, ಆವಾಗಲೇ ಎಫೆಕ್ಟ್ ಆಗೋದು ತುಂಬಾ. ಮನಸ್ಸನ್ನ ಎರಡು ಕಡೆ ಡಿವೈಡ್ ಮಾಡ್ಬೇಕು, ಎರಡು ಕೈನಲ್ಲೂ ಕೂಡ ಹೋಗ್ತಾ ಇದೆ ನೀಜ ಹಾಗೆ ಅಂತ. ಆಮೇಲೆ ಮಾಡಿದಾಗ ವಿದಿನ್ ಜಸ್ಟ್ 5 ಮಿನಿಟ್ಸ್ 3 ಮಿನಿಟ್ಸ್ ಇಲ್ಲ, ಖಂಡಿತವಾಗ್ಲೂ ಅವ್ರಿಗೆ ಒಂದು ಯಾವುದೋ ಒಂದು ಸ್ಥಿತಿ ಕರ್ಕೊಂಡು ಹೋಗುತ್ತೆ ಸುಂದರವಾದ ಸ್ಥಿತಿಗೆ. ಅವ್ರು ಎದ್ದಾಗಲೇ ಗೊತ್ತಾಗೋದು, ಹೌದು ನಾನು ಇದ್ದೇನೆ ಯೋಗ ನಿದ್ರೆಯಲ್ಲಿ ಅಂತ. ಇನ್ನೊಂದು ಎವಿಡೆನ್ಸ್ ಕೊಡ್ಲಾ, ಅವ್ರು ಎದ್ದ ಮೇಲೆ ಪಕ್ಕದಲ್ಲಿ ತಿರುಗಿ ಎದ್ದೇಳ್ಬೇಕು. ಆಮೇಲೆ ಅವರು ಕನ್ನಡಿ ಇಟ್ಟಿರ್ಬೇಕು ಪಕ್ಕದಲ್ಲಿ, ಹ್ಯಾಂಡ್ ಮಿರರ್, ಅವ್ರ ಮಕ್ಕನ ಅವ್ರು ನೋಡ್ಕೋಬೇಕು ಮಾಡಕ್ ಮುಂಚೆ, ಆದ್ಮೇಲೆ ನೋಡ್ಕೋಬೇಕು ಡಿಫ್ರೆನ್ಸ್ ಎಷ್ಟಿರುತ್ತೆ ಅವ್ರಿಗೆ ಗೊತ್ತಾಗುತ್ತೆ. ಯಾಕಪ್ಪ ಇಷ್ಟು ಫ್ರೆಶ್ ಆಗಿ ಕಾಣ್ತಾ ಇದೆ ನಾನು, ಮುಖ ತೊಳೆದಿಲ್ಲ ಇಲ್ಲ ಏನೋ
1: ಮೇಕಪ್
0: ಮಾಡಿಲ್ಲ ಎಕ್ಸಾಕ್ಟ್ ಗಂಡಸರಿಗೆ ಏನಿಲ್ವಲ್ಲ ಮೇಕಪ್, ಈಗ ಅದು ಬರ್ತಿದೆ ಏನೋ ಗೊತ್ತಿಲ್ಲ ಇರ್ಲಿ, ಅಥವಾ ಹಾಲು ಕುಡಿದಿಲ್ಲ ಏನೋ ಹಾಗೆ ಅಂತ ಒಳಗಡೆಯಿಂದ ಫ್ರೆಶ್ ಆಗುತ್ತೆ.
1: ಈ ಮಾಮೂಲಿ ನಿದ್ರೆ ಮಾಡಕ್ಕೂ ಯೋಗ ನಿದ್ರೆಗೂ ಏನು ವ್ಯತ್ಯಾಸ?
0: ಡಿಫ್ರೆನ್ಸ್ ಇದೆ, ಡಿಫ್ರೆನ್ಸ್ ಇದೆ. ಮಾಮೂಲಿ ನಿದ್ರೆಗೆ ಏನಪ್ಪಾ ಅಂದ್ರೆ ನಾವು ಪಕ್ಕಕ್ಕೆ ತಿರ್ಕೊಂಡು ಮಲ್ಕೊಳ್ಬಹುದು ಕೆಲವು ಸಾರಿ, ಎಡಗಡೆನೋ ಬಲಗಡೆನೋ ತಿರ್ಕೊಂಡು ಮಲ್ಕೊಂಡಿರ್ತೀವಿ, ದಿಂಬ ಹಾಕೊಂಡಿರ್ತೀವಿ, ಕಂಫರ್ಟ್ ನೋಡಿರ್ತೀವಿ, ಬ್ಲಾಂಕೆಟ್ ಎಲ್ಲ ನೀಟಾಗಿ ಹಾಕೊಂಡು ಮಲ್ಕೊಳ್ತೀವಿ, ನೈಟ್ ಡ್ರೆಸ್ ಹಾಕಿರ್ತೀವಿ. ಆಮೇಲೆ ನಿದ್ದೆ ಅಂದ್ರೆ ನಿದ್ದೆ ಮಾಡ್ಬೇಕು ಅಂತ ಹೆಂಗ್ ಬೇಕಾದ್ರೂ ಭಂಗಿನ ಚೇಂಜ್ ಮಾಡ್ಕೋಬಹುದು. ಇಲ್ಲ ಆ ರೀತಿ ಎಲ್ಲ ಈ ಉದ್ದೇಶ ಇಟ್ಕೊಂಡು ಒಳಗಡೆ ಹೋಗಿದೀವಿ, ನಾನು ಹಗಲೊತ್ತಿನಲ್ಲೇನೆ ಈ ಸಮಯದಲ್ಲೇ ನಾನು ನನ್ನ ಒಂದು ಶರೀರದಲ್ಲಿ ನಾನು ನಮ್ಮ ಉಪಸ್ಥಿತಿ ಗೊತ್ತಾಗಬೇಕು, ನಾವು ಐ ಆಮ್ ಡಿಫ್ರೆಂಟ್ ದ್ಯಾನ್ ದ ಬಾಡಿ, ಈ ಶರೀರಕ್ಕಿಂತ ನಾನು ವಿಭಿನ್ನವಾಗಿದ್ದೀನಿ ಅಂತ ಅನುಭವ ಪಟ್ಕೊಳಕ್ ಹೋದಾಗ್ಲೇನೆ ರಿಲ್ಯಾಕ್ಸೇಷನ್ ಬರೋದು, ಡೀಪ್ ರಿಲ್ಯಾಕ್ಸೇಷನ್. ಒಂದು ಯೋಗ ನಿದ್ದೆ ಅಂದ್ರೆ ಡೀಪೆಸ್ಟ್ ರಿಲ್ಯಾಕ್ಸೇಷನ್ ಅಂದ್ರೆ ಒಂಥರ ಡೀಪೆಸ್ಟ್ ರಿಲ್ಯಾಕ್ಸೇಷನ್ ಅಂದ್ರೆ ವಿಶ್ರಾಂತಿ ಅಂದ್ರೆ ಅದು ಸ್ವಲ್ಪ ಇದಾಗುತ್ತಲ್ವಾ, ಒಂಥರ ಮನಸ್ಸಲ್ಲಿ ಏನೋ ಒಂಥರ ಆನಂದ ಉಂಟಾಗ್ಬಿಡುತ್ತೆ, ಉಂಟಾದಾಗ ಅವನಿಗೆ ಕಂಫರ್ಟಬಿಲಿಟಿ ಬರುತ್ತೆ. ಉದಾಹರಣೆ ನೋಡಿ, ಯಾರೋ ಒಬ್ರು ಮಸಾಜ್ ಮಾಡಕ್ ಬಂದ್ರೆ ನಿಮ್ ಶೋಲ್ಡರ್ಗೆ, ಇವಾಗ ನಿಮ್ಗೊಂದ್ ಸ್ವಲ್ಪ ಏನೋ ಒಂಥರ ಆಗತ್ತಲ್ಲ, ಅಬ್ಬಾ ರಿಲೀವ್ಡ್ ಸಿಸ್ನ ಮಾಡ್ತಾ ಇದ್ರೆ ಶೋಲ್ಡರ್ ಮಸಾಜ್ ಅಂತ, ನಾನು ಅದನ್ನ ಇಂಟ್ರೊಡ್ಯೂಸ್ ಮಾಡೋಣ ಅನ್ಕೊಂಡಿದ್ದೆ. ಅದನ್ನ ಎಲ್ಲ ಆಫೀಸ್ಗಳಲ್ಲಿ ಒಬ್ರಿಗೊಬ್ರು ಶೋಲ್ಡರ್ ಮಸಾಜ್ ಮಾಡ್ಬೇಕು ಪ್ರತಿ ದಿನ ಒಂದ್ಸಾರಿ ಯಾವಲ್ಲಾದ್ರು ಅಂತ. ಅದು ಹಾಗೆ ಮಾಡ್ಕೊಂಡಾಗ ರಿಲೀಫ್ ಆಗತ್ತೆ, ಎಲ್ಲಾನು ಶರೀರಕ್ಕೆ ಲಘು ಹೊತ್ತು ಉಂಟಾಗತ್ತೆ. ಶರೀರನೇ ನಾನು ಅನ್ಕೊಂಡಿದ್ದಾಗ ಭ್ರಾಂತಿ ಉಂಟಾಗಿ ತುಂಬಾ ನೋವು ಬಾಧೆ ಎಲ್ಲ ಬರುತ್ತೆ, ಒತ್ತಡಗಳು ಜಾಸ್ತಿ ಆಗುತ್ತೆ. ಐ ಆಮ್ ನಾಟ್ ದ ಬಾಡಿ ಬಟ್ ಲಿವಿಂಗ್ ಇನ್ ದ ಬಾಡಿ, ಐ ಆಮ್ ಡಿಫ್ರೆಂಟ್ ದ್ಯಾನ್ ದ ಬಾಡಿ, ನಾನು ಇನ್ಫ್ಲೂಯೆನ್ಸ್ ಮಾಡಬಹುದು, ಪ್ರಭಾವವನ್ನು ಬೀರಬಹುದು ನನ್ನ ಶರೀರದ ಮೇಲೆ. ಅದು ಬಂದಾಗ ಈ ಕಾನ್ಸೆಪ್ಟ್ ಅಂತ ಅನ್ಕೊಂಡ್ರೂ ಪರವಾಗಿಲ್ಲ, ರಿಯಾಲಿಟಿ ಅನ್ಕೊಂಡ್ರೂ ಪರವಾಗಿಲ್ಲ, ಅವ್ರಿಗೆ ಬೆನಿಫಿಟ್ ಖಂಡಿತ ಬರುತ್ತೆ. ಅದಕ್ಕೋಸ್ಕರವಾಗಿ ಇಂಥದ್ದೆಲ್ಲ ಯೋಗ.
1: ಈ ಒತ್ತಡ ಅನ್ನೋದು ಮನಸ್ಸಿನಲ್ಲಿ ಸೃಷ್ಟಿ ಆಗುತ್ತೋ ದೇಹದಲ್ಲಿ ಸೃಷ್ಟಿ ಆಗುತ್ತೋ ಸ್ವಾಮಿ?
0: ದೇಹದಲ್ಲಿ ಅದ ತನ್ನಷ್ಟಕ್ಕೆ ತಾನೇ ಸೃಷ್ಟಿ, ಹಾರ್ಮ್ಫುಲ್ ಆಗಿ ಸೃಷ್ಟಿ ಆಗೋದಿಲ್ಲ. ಮನಸ್ಸಿನಲ್ಲಿ ಬಂದು ಅದು ಬುದ್ಧಿಮಟ್ಟದಲ್ಲಿ ಪ್ರಜ್ಞಾ ಮಟ್ಟದಲ್ಲಿ ಬಂದು ಯಾವುದೋ ಆಸೆಗಳನ್ನು ಈಡೇರಿಸಿಕೊಳ್ಳದೆ ತನ್ನ ಎಕ್ಸ್ಪೆಕ್ಟೇಷನ್ ಪರವಾಗಿ ನಡೀದೇ ಇರಬೇಕಾದ್ರೆ ನಿರೀಕ್ಷೆಗೆ ತಕ್ಕಂತೆ, ಹಾಗೆ ತನಗೆ ಇಷ್ಟವಿಲ್ಲದ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಮತ್ತು ಬೇರೆಯವರುಗೋಸ್ಕರವಾಗಿಯೇ ಬದುಕ್ತಾ ಇದ್ರೆ ತುಂಬಾನೇ ಅವ್ರದೆಲ್ಲ ಸಹಿಸ್ಕೊಂಡು ಎಕ್ಸ್ಪ್ರೆಷನ್ ಮಾಡದೇ ಇದ್ರೆ, ಪ್ರಕಟಣೆ ಮಾಡದೇ ಇದ್ರೆ, ತನ್ನ ಇಮೋಷನ್ಸ್ ನ ಭಾವನೆಗಳನ್ನ ಪ್ರಕಟಣೆ ಮಾಡದೇ ಇದ್ರೆ ಆವಾಗಲೂ ಸ್ಟ್ರೆಸ್ ಬರುತ್ತೆ. ಹೇಗೆ ನಾವು ಉಸಿರಾಡ್ತೀವಲ್ಲ ಇಮಿಡಿಯೇಟ್ಲಿ ರೀಸೌಟ್ ಮಾಡ್ಬಿಡ್ತೀವಲ್ವಾ, ಹಾಗೆ ಆದ್ರೆ ಅವ್ರಿಗೆ ಒಳ್ಳೇದಾಗತ್ತೆ. ಸೊ ಮನಸ್ಸಿನಲ್ಲಿ ಬಂದು ಆಮೇಲೆ ನಿಧಾನಕ್ಕೆ ನರ್ವ್ಸ್ ಮೇಲೆಲ್ಲ ಕುಳಿತುಕೊಳ್ಳುತ್ತೆ, ರಿಂಕಲ್ಸ್ ತರ ಪ್ರೆಷರ್ ತರ ಆಗುತ್ತೆ. ಆ ಆಮೇಲೆ ಶೋಲ್ಡರ್ ಮೇಲೆ ಎಲ್ಲ ಬರುತ್ತೆ, ತಲೆ ಇದು ನೆಕ್ ಹಿಂಭಾಗದಿಂದ ಹಿಡಿದು ಸ್ಪೈನ್ ವರ್ಗೂ ಬಂದ್ಬಿಡತ್ತೆ. ಅದಕ್ಕೋಸ್ಕರವಾಗಿ ಅದು ಮನಸ್ಸಿನಲ್ಲೇ ಫಸ್ಟ್ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ನಲ್ಲೇ ಬರುತ್ತೆ ಫಸ್ಟ್ ಸ್ ಅದು. ಅದನ್ನ ಆಗಾಗ ಸಾರ್ಟ್ ಔಟ್ ಮಾಡಿಬಿಟ್ರೆ ಎಲ್ಲ ಒಳ್ಳೇದಾಗತ್ತೆ. ಇದು ನಾವು ಪೈಲಪ್ ಮಾಡ್ಕೊಂಡು ಕುಳಿತ್ಕೊಳ್ತೀವಲ್ಲ, ಎಲ್ಲಾನು ಗುಂಪು ಕಟ್ಕೊಂಡು ವಾರಕ್ಕೊಂದ್ಸರಿ ಸಿಗುತ್ತಲ್ಲ ರಜಾ ಅವಾಗೆಲ್ಲ ನೋಡ್ಕೊಳ್ತೀನಿ, ಅಲ್ಲಿವರೆಗೆ ನಾನೇನು ನೋಡ್ಕೊಳ್ಳಲ್ಲ ನನ್ನ ಬಗ್ಗೆ ಅಂದಾಗ ಒತ್ತಡ ಏನು ಡಬಲ್ ಆಗ್ತಾ ಹೋಗುತ್ತೆ.
1: ಅದಕ್ಕೆ ಕಾಂಪೌಂಡ್ ಇಂಟ್ರೆಸ್ಟ್ ಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತಾರೆ. ಮನಸ್ಸಿನಿಂದ ಮೂಡಿದಂತಹ ದೈಹಿಕ ತೊಂದರೆ.

0: ಸಂದರ್ಭಗಳು
1: ಇರುತ್ತೆ ಇರುತ್ತೆ.
0: ಎಷ್ಟೋ ಸಂದರ್ಭದಲ್ಲಿ ದೇಹದ ಸಮಸ್ಯೆಗಳಿಂದಲೂ ಒತ್ತಡ ಉಂಟಾಗಬಹುದು. ಯಾರೋ ನಿನಗೆ ಕ್ಯಾನ್ಸರ್ ಬಂದಿದೆ ಅಂತ ಹೇಳ್ತಾರೆ, ಆಗ ತಕ್ಷಣವೇ ಆತನಿಗೆ ಒತ್ತಡ ಶುರುವಾಗುತ್ತೆ ಅಲ್ವೇ. ಈ ಏನಿದೆ ಎರಡರ ನಡುವಿನ ಒಂದು ಸಮತೋಲನವನ್ನ ಸಾಧಿಸೋದಕ್ಕೆ ಯೋಗ ಮತ್ತೆ ಧ್ಯಾನ ಸಹಕಾರಿ ಅಂತ ಅನ್ಸುತ್ತೆ.
1: ಖಂಡಿತವಾಗ್ಲೂ ಸರ್ವಾತ್ಮಕವಾಗಿ ಎಷ್ಟು ಟೆಸ್ಟ್ ಮಾಡಿದ್ರು ವಿಜಯ ಆಗೇ ಬರುತ್ತದು, ಗೆದ್ದೇ ಬರುತ್ತೆ ಆ ಯೋಗ ವಿದ್ಯೆಗಳು ಎಲ್ಲರೂ. ಈಗ ನೋಡಿ ಮನಸ್ಸು ಎಷ್ಟು ಪರಿಣಾಮ ಆಗುತ್ತೆ ಅಂದ್ರೆ, ಮನೆಯೋ ಮನುಷ್ಯಾಣಂ ಕಾರಣಂ ಅಂತ ಅಂತ ಹೇಳಿದ್ನಲ್ಲ ಬಂದು ಮೋಕ್ಷಾಣಂ ಅಂತ. ಈಗ ಯಾರೋ ಒಬ್ಬ ಹೋಗ್ತಾ ಇದ್ದಂತೆ, ಯುರೋಪಿಯನ್ ಸ್ಟೋರಿ ಅದು, ರಾತ್ರಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಮೋಟೆಲ್ ಅಂತ ಇರುತ್ತಲ್ಲ ಸಣ್ಣ ಬೆಡ್ ಅಂಡ್ ಬ್ರೇಕ್ಫಾಸ್ಟ್ ತರ, ಅಲ್ಲಿ ಹೋಗಿ ಇದ್ದಂತೆ ಆತ. ಆಮೇಲೆ ಅರ್ಧರಾತ್ರಿ ಆತನಿಗೆ ವೀಸಿಂಗ್ ಬಂದ್ಬಿಟ್ಟಿದೆ ಸಿಕ್ಕಾಪಟ್ಟೆ. ಎಲ್ಲರೂ ಮಾಡಬೇಕು ಆಗತ್ತೆ ಅಂತ ಹೇಳ್ತಿಲ್ಲ, ಮನಸ್ಸಿನ ಪರಿಣಾಮದ ಒಂದು ಸ್ಟೋರಿ ಅದು, ನಿಜವಾದ ಸ್ಟೋರಿ ಕತೆ. ಸೊ ಹೋಗಿರ್ಬೇಕಾದ್ರೆ ರಾತ್ರಿ ವೀಸಿಂಗ್ ಬಂದ್ಬಿಟ್ಟಿದೆ ಸಿಕ್ಕಾಪಟ್ಟೆ. ಆಗ ಏನ್ ಮಾಡೋದು ಗೊತ್ತಿಲ್ಲ, ಮಾತ್ರೆ ತಂದಿಲ್ವಂತೆ ಅದನ್ನ ಹಾಕೊಳ್ಳಕ್ಕೆ, ಕರೆಂಟ್ ಇಲ್ಲ ಅಲ್ಲಿ. ಆಗ ಒಂದು ಏನೋ ಯಾವ್ದೋ ತಗೊಂಡು ಏನ್ ಸಿಗುತ್ತೋ ಅಲ್ಲಿ ಒಂದು ವಿಂಡೋ ಒಡೆದಿದ್ದಾರಂತೆ. ಒಡೆದಾಗ ಗ್ಲಾಸ್ ಎಲ್ಲ ಒಡೆದೋಗಿ ಫ್ರೆಶ್ ಏರ್ ಬಂತು. ಆಗ ನಾನು ಸರಿ ಹೋಯ್ತು ರೆಸ್ಪಿರೇಟರಿ ಸಿಸ್ಟಮ್ ಅಂತ ಅನ್ಬಿಟ್ಟು ಮಲ್ಕೊಳ್ತಾರೆ, ನೆಮ್ಮದಿಯಾಗಿ ಮಲ್ಕೊಂಡ್ಬಿಡ್ತಾರೆ. ಬೆಳಿಗ್ಗೆ ಎದ್ದು ನೋಡಿದಾಗ ಆಗ ವಿಂಡೋಲ್ ಏನು ಒಡೆದೇ ಇಲ್ಲ ಅವರು, ಮತ್ತೇನು ಒಡೆದ್ನಲ್ಲ ಅಂತ ನೋಡಿದ್ರೆ ಗ್ಲಾಸ್ ಪೀಸ್ ಎಲ್ಲ ಇದೆ ಅದೆಲ್ಲ ನಿಜ, ಬಟ್ ವಿಂಡೋ ಮಾತ್ರ ಒಡೆದಿಲ್ಲ. ಇದೇನು ಅಂದ್ರೆ ಗ್ರ್ಯಾಂಡ್ ಫಾದರ್ಸ್ ದೊಡ್ಡ ಕ್ಲಾಕ್ ಇದೆಯಲ್ಲ ಆ ಕ್ಲಾಕ್ ಹೊಡೆದಾಕ್ಬಿಟ್ಟಿದ್ದಾರೆ ಆ ಕತ್ತೆನಲ್ಲಿ. ಅಲ್ಲಿಗೆ ನೋಡಿ ಇಲ್ಲಿ ಅದು ಹೇಗಿದೆ ಅಂತ, ಮನಸ್ಸು ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದು ಒಂದು ಸಣ್ಣ ಉದಾಹರಣೆ. ಆ ರೀತಿ ತಾನು ಒಳಗಡೆ ಸರ್ ಮಾಡ್ಕೋಬೇಕು ಮಾಡಿದಾಗ ಮೈ ಸೈಕೋಸೊಮ್ಯಾಟಿಕ್ ಮೋಸ್ಟ್ ಡಿಸೀಸಸ್ ಅಂತ ಇದೆ ರಿಸರ್ಚ್ ಅಲ್ಲಿ ಕೂಡ ಗೊತ್ತಾಗಿದೆ. ಹಾಗೆ ಅಂತ ಅನ್ಬಿಟ್ಟು ಯಾರೋ ಒಬ್ರು ನೀವು ಎದುರಿಸ್ಬಿಡಿ, ಊಟ ಆದ್ಮೇಲೆ ನಿನಗೆ ಒಳಗಡೆ ಹಲ್ಲಿ ಬಿದ್ದ್ಬಿಟ್ಟಿತ್ತು ಅದ್ ಹೆಂಗ್ ತಗೊಂಡೆ ನೀನು ಅಂತ ಅನ್ಬಿಡಿ. ನೋಡಿ ಅವ್ರಿಗೆ ಸ್ವಲ್ಪ ಅವ್ರ ಶ್ರಮಕ್ಕೆ ಅಪ್ಸೆಟ್ ಆಗದೆ ಇದ್ರೆ ಕೇಳಿ ಅವತ್ತು ಆಗತ್ತೆ ಅಲ್ವಾ, ಇಲ್ಲ ಪರವಾಗಿಲ್ಲ ಅಲ್ಲಿ ಬಿದ್ದಿದ್ರು ಡೋಂಟ್ ವರಿ ಅಂತ ಹೇಳಲ್ಲ ಅವರು. ಹಾಗೆ ಆಗಿದೆ.
0: ಸಾಮಾನ್ಯವಾಗಿ ಮಕ್ಕಳಲ್ಲಿ ಒತ್ತಡ ಕಮ್ಮಿ ಅಂತ ಹೇಳ್ತಾರೆ, ಯಾಕೆಂದ್ರೆ ಮಕ್ಕಳ ಸ್ವಭಾವನೇ ಹಾಗೆ, ಬಹಳ ಖುಷಿಯಾಗಿರ್ತವೆ, ಓಡಾಡ್ಕೊಂಡಿರ್ತವೆ, ತನಗನ್ಸಿದ್ದನ್ನ ನೇರವಾಗಿ ಹೇಳ್ತವೆ. ಆದ್ರೆ ಇವತ್ತು ದೌರ್ಭಾಗ್ಯ ಅಂದ್ರೆ ಮಕ್ಕಳಲ್ಲೂ ಕೂಡ ಒತ್ತಡ ಜಾಸ್ತಿ ಆಗ್ತಾ ಇದೆ. ಅದು ತಂದೆ ತಾಯಿಯಂದ್ರಿಂದ ಒಳ್ಳೆ ರಿಸಲ್ಟ್ ಬರಲಿ ಅಂತ ಇರೋ ಒತ್ತಡ ಇರಬಹುದು, ಅಥವಾ ಮಕ್ಕಳೇ ಅವರ ಸಹಪಾಠಿಗಳನ್ನು ನೋಡಿ ನಾನು ಅವನಿಗಿಂತ ಮಾರ್ಕ್ಸ್ ತೆಗಿಬೇಕು ಅನ್ನುವಂತಹ ಒತ್ತಡ ಇರಬಹುದು. ಈ ತರಹದ ಒಂದು ಬೆಳವಣಿಗೆ ಸಮಾಜದ ದೃಷ್ಟಿಯಿಂದ ಖಂಡಿತ ಒಳ್ಳೇದಲ್ಲ. ಆದ್ರೆ ಮಕ್ಕಳಲ್ಲೂ ಇವತ್ತು ಒತ್ತಡ ಇರೋದ್ರಿಂದ ಯೋಗ ಮಕ್ಕಳಲ್ಲಿ ಯಾವ ರೀತಿ ಒತ್ತಡ ನಿರ್ವಹಣೆಗೆ ಸಹಕಾರಿ ಆಗಬಲ್ಲದು ಅಂತಂತೀರಿ?
1: ಖಂಡಿತ ಖಂಡಿತ ಆಗತ್ತೆ. ಅದೇ ಇದು ಅದು ದುರದೃಷ್ಟ ವರ್ಷದಿಂದ ಈ ಸಬ್ಜೆಕ್ಟೇ ಉಂಟಾಗಬಾರ್ದಾಗಿತ್ತು ನಮ್ಗೆ. ಮಕ್ಕಳಿಗೆ ಅವರೇ ನಮಗೆ ನೋಡಿದ ತಕ್ಷಣ ಮಕ್ಕಳನ್ನ ನಮ್ಮ ಸ್ಟ್ರೆಸ್ ರಿಲೀಫ್ ಆಗ್ತಾ ಇತ್ತು, ನಮ್ಮ ಒತ್ತಡ ಕಡಿಮೆ ಆಗ್ಬಿಡೋದು. ಈಗ ಅವ್ರಿಗೆ ಬಂದ್ಬಿಟ್ಟಿದ್ರೆ ನೀವೆಲ್ಲ ಹೋಗ್ತೀರಾ ನೀವು ಇನ್ನ ಒತ್ತಡ ರಿಲೀಫ್ ಮಾಡಿಸ್ಕೊಳಕ್ಕೆ ಅಲ್ವಾ. ಒಂದಾಯ್ತು, ಅವ್ರು ನೋಡಿದ್ರೆ ಅವ್ರು ದರ್ಶನ ಮಾಡಿದ್ರೆ ಮಕ್ಕಳು ಒಂದು ಆಟ ಆಡೋದನ್ನು ನೋಡಿದ್ರೆ ಅಲ್ವಾ, ಎಷ್ಟು ಅವರ ಒಂದು ಟ್ಯಾಲೆಂಟ್ ಮುಗ್ಧತೆಯನ್ನು ನೋಡಿದಾಗ ನಮ್ಗೆ ರಿಲೀಫ್ ಆಗ್ತಿತ್ತಲ್ವಾ, ದೊಡ್ಡವ್ರಿಗೆಲ್ರಿಗೂ ತಂದೆ ತಾಯಿಗಳಿಗೆ ಮತ್ತು ಹಿರಿಯರಿಗೆಲ್ರಿಗೂ. ಸೊ ಹೀಗಾಗಿದೆ, ಮಾಡಬಹುದು ಯೋಗ ಖಂಡಿತವಾಗ್ಲೂ ಈಗ ಇವಾಗ. ಬಟ್ ಅವರಿಗೆ ಟೆಂಡರ್ ತುಂಬಾ ಯಾವ ಆಸನ ಬೇಕಾದ್ರೂ ಮಾಡಬಹುದು ಮಕ್ಕಳು ಹೆಚ್ಚು ಕಮ್ಮಿ, ಯಾಕಂದ್ರೆ ಅಷ್ಟೊಂದು ಫ್ಲೆಕ್ಸಿಬಿಲಿಟಿ ಇರುತ್ತಲ್ಲ ಅವರಿಗೆ, ಕಲ್ತ್ಕೊಳ್ಳಕ್ಕೆ ಸರಿಯಾದ ಸಮಯ ಅದು. ಈ ಚೈನಾ ದೇಶದಲ್ಲಿ ಕಂಗ್ ಫೂ ಅದೆಲ್ಲ ಕರಾಟೆ ಎಲ್ಲ ಚಿಕ್ಕ ವಯಸ್ಸಲ್ಲೇ ಕಳ್ಸಕ್ ಜಿಮ್ನಾಸ್ಟಿಕ್ಸ್ ಹಾಗೆ ಅವರು ವಿಶ್ವ ಪ್ರಸಿದ್ಧರಾಗಿದ್ದಾರೆ ತುಂಬಾ ಜನ. ಹಾಗೆ ಮಾಡಬಹುದು, ತಪ್ಪಿಲ್ಲ. ಆದ್ರೆ ಮಕ್ಕಳಿಗೆ ಒತ್ತಡ ನಿಜವಾಗ್ಲು ಬರಬಾರ್ದಾಗಿತ್ತು, ಅದು ತುಂಬಾ ಅಶೋಚನೀಯವಾದದ್ದು. ಅದಕ್ಕೆ ಅವರಿಗೆ ನಾವು ಹತ್ರ ಆದಷ್ಟು ಎಲ್ಲಾ ರೀತಿಯಲ್ಲೂ ಕೂಡ ಅವ್ರಿಗೆ ಒತ್ತಡ ಅಷ್ಟೊಂದು ಬರ್ದಿರೋ ತರ ಮಾಡಿದ್ರೆ ಅದೇ ಒಂದು ಒಳ್ಳೆ ಕೆಲಸ ಆಗತ್ತೆ. ಯೋಗ ಮತ್ತು ಧ್ಯಾನ ಅಂತೂ ಇದಂತೂ ಫೌಂಡೇಶನ್, ಅದು ಇದ್ದೇ ಇರಬೇಕು. ಅಲ್ಲಿಂದನೇ ಎಷ್ಟೋ 50% ಆಫ್ ದ ಪ್ರಾಬ್ಲಮ್ಸ್ ಅಟ್ ಲೀಸ್ಟ್ ಸಾಲ್ವ್ ಆಗ್ಬಿಡುತ್ತೆ ಏನೋ. ಅದರಿಂದ ಅದನ್ನು ಇಟ್ಕೊಂಡು ಅದ್ರ ಅದಾದ್ಮೇಲೆ ಇದೆಲ್ಲ ಬೇರೆ ಬೇರೆ ಟೆಕ್ನಿಕ್ಸ್ ಎಲ್ಲ ಉಪಯೋಗಿಸ್ಬೇಕು, ಮೆಥಡ್ಸ್ ಎಲ್ಲಾನು. ಹಾಗೆಲ್ಲ ಇಂಪ್ರೂವ್ ಮಾಡ್ಕೊಂಡು ಲೈಫ್ ಸ್ಟೈಲ್ ಚೇಂಜ್ ಆಗ್ತಾರೆ ಮಕ್ಕಳು, ಬ್ರಿಲಿಯಂಟ್ ಆಗ್ತಾರೆ ಅವರು.
0: ಒತ್ತಡದಲ್ಲಿ ಈಗ ಎರಡನೇ ಪಾತ್ರ ಬರೋದು ಮಹಿಳೆಯರಿಗೆ. ಅಂದ್ರೆ ಬಹಳ ದೊಡ್ಡ ವಿಚಾರ ಏನಪ್ಪಾ ಅಂತಂದ್ರೆ, ಅವರು ಮನೆಯಲ್ಲೂ ದುಡಿಬೇಕು, ಹೊರಗಡೆ ಉದ್ಯೋಗಸ್ಥ ಮಹಿಳೆಯರು ಹೊರಗಡೆನೂ ಕೂಡ ದುಡಿಬೇಕಾಗುತ್ತೆ. ಎಷ್ಟೋ ಸಂದರ್ಭದಲ್ಲಿ ಎರಡೂ ಕೆಲಸವನ್ನು, ಏನ್ ಡಬಲ್ ಆಕ್ಟಿಂಗ್ ಅಂತೀವಲ್ಲ, ಅದನ್ನು ಕೂಡ ಮಹಿಳೆಯರು ಮಾಡ್ತಾ ಇರ್ತಾರೆ. ಮತ್ತೆ ಇನ್ನೂ ಒಂದೇನು ಅಂದ್ರೆ, ಮಕ್ಕಳು ಕೂಡ ಒತ್ತಡದಲ್ಲಿ ಇರೋದ್ರಿಂದ ಮಹಿಳೆಯರಿಗೆ ಮೂರನೇ ಟೆನ್ಷನ್ ಅದ್ರ ಮೂಲಕ
1: ಬರುತ್ತೆ.
0: ಈಗ ಮಹಿಳೆಯರ ದೃಷ್ಟಿಯಿಂದ ನಾವು ಯೋಚನೆ ಮಾಡೋದೇ ಆದ್ರೆ, ಅವರಲ್ಲಿ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಯೋಗ ಧ್ಯಾನ ಯಾವ ರೀತಿ ಸಹಕಾರಿ ಆಗಬಹುದು, ತಾವು ನೀಡುವಂತಹ ಒಂದು ವಿಚಾರ ಏನು?
1: ಅಲ್ಲಿ ಸ್ತ್ರೀಯರಿಗೆ ಸ್ವಾಭಾವಿಕವಾಗಿನೇ ಅದು ಹ್ಯಾಂಡಲ್ ಮಾಡೋ ಶಕ್ತಿ ಇದೆ ಅವರಲ್ಲಿ, ಸ್ವಾಭಾವಿಕವಾಗಿನೇ ಇದೆ ಎಕ್ಸ್ಟ್ರಾ. ಸೊ ಇದೆ, ಅವರು ಯೋಗ ಅಂದ್ರೆ ಸ್ಪೆಸಿಫಿಕ್ ಆಗಿ ಮಾಡಕ್ಕೆ ಸಮಯ ಸಿಗ್ಲಿಲ್ಲ ಅಂದ್ರೆ, ಎಲ್ಲೆಲ್ಲಿ ಏನು ಕೆಲಸ ಮಾಡ್ತಾರೋ ಸ್ವಲ್ಪ ಸ್ಲೋ ಡೌನ್ ಮಾಡ್ಕೊಂಡು ಮನೆಯಲ್ಲಿ ಒಂದ್ ಅಟ್ಲೀಸ್ಟ್ 1 hour ಮೀಸಲಾಗಿಟ್ಕೊಂಡು ಯೋಗದ ರೀತಿಯಲ್ಲಿ ನಾನು ಕಾಲ ಕಳಿತೀನಿ ಮನೆಯಲ್ಲಿ ಅಂತ ಅನ್ಬಿಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರಲಿ. ಏನ್ ಬೇಕೋದು, ಉದಾಹರಣೆಗೆ ನಡಿಬೇಕು ಸರಿಯಾಗಿ ಪ್ರಜ್ಞಾಪೂರ್ವಕವಾಗಿ ನಿಧಾನಕ್ಕೆ ನಡೆದು ಅಲ್ಲಿ ಶ್ವಾಸವನ್ನು ತೆಗೆದುಕೊಳ್ಳೋದು, ಉದಾಹರಣೆಗೆ ಒಂದು ಏನಾದ್ರು ಲಿಫ್ಟ್ ಮಾಡಬೇಕು

0: ಮಾಡ್ತಾರೋ ಅದನ್ನ ಸರಿಯಾಗಿ ಧ್ಯಾನ ಮಾಡಿ ಒಂದು ನೀಟಾಗಿ ಅದನ್ನ ಎತ್ತುವಂತದ್ದು ಇದೆಲ್ಲ ಮಾಡ್ತಾ ಇದ್ರೆ ಅವರಿಗೆ ನೀರ್ ಹಾಕ್ಬೇಕು ಗಿಡಗಳಿಗೆ, ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು ಎಕ್ಸ್ಟ್ರಾ ಉದಾಹರಣೆಗೆ. ಮತ್ತು ಈ ರೀತಿಯಲ್ಲಿ ಅವರು ಅಭ್ಯಾಸ ಒಳಗಡೆ ಇಳಿಸ್ಬಿಟ್ರೆ ಅವರಿಗೆ ಯೋಗದ ಅನುಭವನೇ ಉಂಟಾಗುತ್ತೆ. ಅಲ್ಲಿ ಯೋಗ ಮಾಡೋದಷ್ಟೇನೆ, ಎಲ್ಲ ರೀತಿಯಲ್ಲೂ ಕೂಡ ಅವರು ಆಗಿದೆ. ಅಡುಗೆ ಮಾಡಬೇಕು ಅಲ್ಲೂ ಕೂಡ ನೀಟಾಗಿ ಒಂದೊಂದೇ ಯೋಚನೆ ಮಾಡಿ ಇದನ್ನ ನಾನು ತರಕಾರಿನ ಕಟ್ ಮಾಡ್ತಾ ಇದ್ದೀನಿ, ಈಗ ಅಲ್ಲೇ ಕುಳಿತುಕೊಂಡಿದ್ದ ತರಕಾರಿನ ಸಪರೇಟ್ ಕಟ್
1: ಮಾಡ್ಕೊಂಡು
0: ಕಲರ್ಫುಲ್ ಆಗಿ ಎಲ್ಲ ಇಟ್ಕೊಂಡು ಆಮೇಲೆ ಈ ರೀತಿ ಒಳ್ಳೆ ಹಾಡು ಹಾಕೊಂಡು ನೀಟಾಗಿ ಅವ್ರಿಗೆ ಇಷ್ಟ ಬಂದದ್ದು ಅದನ್ನೊಂದು ಹಬ್ಬದ ಆಚರಣೆ ತರ ಒಂದು ಅವರ್ನ ಸೆಲೆಬ್ರೇಟ್ ಮಾಡ್ಬೇಕು ಅವ್ರು ಒನ್ ಆರ್ ಟೂ ಅವರ್ಸ್ ನ. ಅದಕ್ಕೆ ಅಂತಾನೆ ಬೇಕಂತಾನೆ ಹಾಗೆ ಮಾಡ್ತೀನಿ ನಾನು. ಏನೋ ಹಬ್ಬ ಆಚರಣೆ ಮಾಡ್ತಾ ಇದ್ದೀನಿ ಇವಾಗ, ಯೋಗದ್ದು ನನ್ನ ಪರ್ಸನಲ್ ಟೈಮ್ ಇದು, ಯಾರಿಗೂ ಏನು ಇದಿಲ್ಲ, ಫೋನ್ ಎಲ್ಲ ಆಫ್ ಮಾಡಿದ್ದೀನಿ ಅಂತಂದ ಹೋದಾಗ ಆ ತರ ಒಂದು ರಿಲೀಫ್ ಸಿಕ್ಬಿಡುತ್ತೆ ಅವ್ರಿಗೆಲ್ಲರಿಗೂ. ಹೌದು, ಡೆಫಿನೆಟ್ಲಿ.
1: ಈಗ ಗ್ರಾಮಾಂತರ ಪ್ರದೇಶದಲ್ಲಿ ರೈತರು ಶ್ರಮದ ದುಡಿಮೆಗೆ ಹೆಸರಾಗಿರೋರು, ಬಹಳ ಕಷ್ಟಪಟ್ಟು ದುಡಿತಾರೆ. ಈಗ ಅಂಥವರಲ್ಲೂ ಕೂಡ ಒತ್ತಡ ಜಾಸ್ತಿ ಆಗ್ತಾ
0: ಇದೆ.
1: ಅದು ಸಾಲ ಮಾಡಿ ತೀರ್ಸಕ್ ಆಗದಲೇ ಇರುವಂತಹ ಒತ್ತಡ ಇರಬಹುದು, ಬೆಳೆದಂತಹ ಬೆಳೆಗೆ ಒಳ್ಳೆ ಬೆಲೆ ಸಿಗದಲೇ ಇರೋದ್ರ ಒತ್ತಡ ಇರಬಹುದು, ಸಾಮಾಜಿಕವಾದ ಬೇರೆ ಬೇರೆ ಒತ್ತಡಗಳಿರ್ಬೋದು. ಈಗ ತುಂಬಾ ಜನ ಹೇಳೋದು ದೈಹಿಕವಾಗಿ ಅಪಾರ ಶ್ರಮ ಮಾಡುವಂಥವ್ರಿಗೆ ಯೋಗದ ಅಗತ್ಯ ಇಲ್ಲ ಅಂತ, ಆದ್ರೆ ತಾವೇನ್ ಹೇಳಕ್ ಇಷ್ಟಪಡ್ತೀರಾ?
0: ಒಳ್ಳೆ ಪ್ರಶ್ನೆ ನೋಡಿ. ಈಗ ಯಾರೋ ಒಬ್ಬ ಕೆಲವರಿಗೆ ಈಗ ಪೈಲ್ವಾನ್ರು ಕುಸ್ತಿ ನೋಡಕ್ ಹೋಗ್ತಾರೆ, ಹೋದಾಗ ಅವ್ರು ನೋಡ್ಬಿಟ್ಟು ಹೇಳ್ತಾರೆ ಪೈಲ್ವಾನ್ರು ನೀವು ಈ ತರ ಸ್ವಲ್ಪ ಕಲ್ತ್ಕೊಳ್ಳಿ ಅಂತ ಅನ್ಬಿಟ್ಟು ಮಾಡಿ ಅಂತ, ಕುಸ್ತಿ ಪ್ರಾಕ್ಟೀಸ್ ಮಾಡಿ ಅಂತ. ಇವ್ರು ಹೇಳ್ತಾರೆ ಇಲ್ಲ ನಾನು ದಿನ ಬೆಳಗಾದ್ರೆ ನಾನು ಜಾಸ್ತಿ ಕೆಲಸ ಮಾಡ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಓಡಾಟ ಇದೆ, ನಾನು ಕುಳಿತ್ಕೊಳ್ಳೋದು ನಿಂತ್ಕೊಳ್ಳೋದು ಮಾಡಿ ಮೇಲೆ ಹತ್ತಿ ಇಳಿತಾ ಇರ್ತೀನಿ, ಅದೇ ಸಾಕು ನನಗೆ ಎಕ್ಸರ್ಸೈಸ್ ಅಂತ ಹೇಳ್ಬಿಡ್ತಾರೆ. ಅಲ್ಲಿಗೆ ಇವರು ಪೈಲ್ವಾನ್ ಆಗ್ಬಿಡ್ತಾರೆ ಇವರು ಆ ತರ ಮಾಡ್ತಾ ಇದ್ರೆ, ಅಲ್ಲೋಗಿ ಅವ್ರ ಜೊತೆ ಗೆಲ್ತಾರ ಈ ಕುಸ್ತಿ ಮಾಡ್ಬಿಟ್ಟು? ಹಾಗೆ ಅಂತ ಅನ್ಬಿಟ್ಟು ಸುಮ್ನೆ ಯಾವುದೋ ಒಂದು ಕಮಿಟ್ಮೆಂಟ್ ಇಂದ ಕೆಲಸ ಮಾಡಕ್ಕೂ ನಾವು ಇಚ್ಛಾತ್ಮಕವಾಗಿ ಮಾಡಕ್ಕೂ ಡಿಫ್ರೆನ್ಸ್ ಇರಲ್ವಾ? ಇಚ್ಛಾತ್ಮಕವಾಗಿ ನಾವು ಒಳಗಡೆ ಇಳಿದು ನಾವು ಮಾಡಿದಾಗ ಹೆಚ್ಚು ನಮಗೆ ಬೆನಿಫಿಟ್ ಆಗುತ್ತೆ ಆ ಕಾರ್ಯವನ್ನ ನಿರ್ವಹಣೆ ಮಾಡೋದ್ರಿಂದ. ಅದೇ ಕಮಿಟ್ಮೆಂಟ್ ಇಂದ ಮಾಡಬೇಕು ಅಂತ ಮಾಡಿದಾಗ ಕೆಲಸ ಆಯ್ತಪ್ಪ ಅಷ್ಟೇ, ಕ್ಲೋಸ್ ಮುಗ್ದೋಯ್ತು ಹಾಗಿರುತ್ತೆ. ಅದರಿಂದ ನಾವು ಈ ಕಾನ್ಸೆಪ್ಟ್ ಅಷ್ಟೊಂದು ಸರಿಗಿಲ್ಲ. ನಾನು ಕೆಲಸ ಮಾಡೇ ಮಾಡ್ತೀನಿ, ಯೋಗ ಇದ್ದೇ ಇದೆ ನನ್ನಲ್ಲಿ, ಹಾಗಂತ ಅಂದ್ರೆ ತಪ್ಪಿಲ್ಲ, ಬಟ್ ಅದ್ರಲ್ಲಿ ರಿಸಲ್ಟ್ಸ್ ಕಂಪ್ಲೀಟ್ ಆಗಿ ಬರೋದಿಲ್ಲ. ಅದು ಯೋಗದ ರೀತಿಯಲ್ಲೇನೆ ಇದ್ರು ಕೂಡ ಅವ್ರ ಕೆಲಸ ಕಾರ್ಯ, ಅದು ರಿಸಲ್ಟ್ಸ್ ಬರಲ್ಲ. ಅದಕ್ಕಿಂತ ಡೆಡಿಕೇಶನ್ ಅಂತ ಇದೆಯಲ್ಲ. ಈಗ ನೀವು ರಸ್ತೆಯಲ್ಲಿ ಹೋಗುವಾಗ ಒಬ್ಬರನ್ನ ಕ್ಯಾಶುವಲ್ ಆಗಿ ಹತ್ತು ಜನದ ಮಧ್ಯದಲ್ಲಿ ಮಾತಾಡ್ಸಕ್ಕೂ ಒಬ್ಬರಿಗೆ ಅವ್ರಿಗೆ ಅಂತ ಟೈಮ್ ಕೊಡೋಕ್ಕೂ ಡಿಫ್ರೆನ್ಸ್ ಇರಲ್ವಾ? ಅವ್ರು ನಿಮ್ಮನ್ನ ಯಾವ್ದು ಜಾಸ್ತಿ ಎಫೆಕ್ಟಿವ್ ಆಗಿರುತ್ತೆ ಇಂಡಿವಿಜುವಲ್ ಆಗಿ ಮಾತಾಡಿಸಿದಾಗ? ಹಾಗೆ ನಿಮ್ಮ ಅಂಗಾಂಗಗಳನ್ನು ಕೂಡ ಇಂಡಿವಿಜುವಲ್ ಆಗಿ ನೀವು ಮಾತಾಡಿಸ್ಬೇಕು ಅಂದ್ರೆ ಸ್ಪರ್ಶ ಮಾಡ್ಬೇಕು ಅಲ್ವಾ? ಹಾಗೆ ಅದು ಬಹಳ ಅದ್ಭುತವಾಗಿದೆ ಅವರು ಮಾಡ್ತಾ ಇದ್ದಾರೆ. ನಿಜ ಅವ್ರಿಗೇನು ಯೋಗ ಬೇಕಿಲ್ಲ ಅಂತ ಹೇಳಕ್ಕಾಗಲ್ಲ, ಬೇಕಾಗುತ್ತೆ. ನಾವು ಮಾಡೋ ಕೆಲಸದಲ್ಲಿ ಎಲ್ಲ ಸಿಕ್ಬಿಡಲ್ಲ, ಕೆಲವು ಮಾತ್ರ ಅಂಗಕ್ಕೆ ಅಂಗಗಳಿಗೆ ಶಕ್ತಿ ಬರುತ್ತಷ್ಟೇ. ಅದಕ್ಕೋಸ್ಕರ ಯೋಗದಲ್ಲಿ ಎಲ್ಲ ಕವರ್ ಆಗುತ್ತೆ, ಮನಸ್ಸು ಶರೀರ ಇಂದ್ರಿಯಗಳು ಎಲ್ಲ ಕವರ್ ಆಗತ್ತಲ್ಲ ಯೋಗಾಭ್ಯಾಸದಲ್ಲಿ. ಅದರಿಂದ ಇದು ತುಂಬಾ ಒಳ್ಳೇದಾಗತ್ತೆ.
1: ಈ ರಿಲ್ಯಾಕ್ಸೇಷನ್ ಅಂತೀವಲ್ಲ ಸರ್, ಅದು ಹೇಗ್ ಸಿಗುತ್ತೆ ಯೋಗ ಮಾಡೋದ್ರಿಂದ? ಅಂದ್ರೆ ಈಗ ಒತ್ತಡ ಇರುತ್ತೆ ಮನಸ್ಸಿನಲ್ಲಿ, ಯೋಗ ಮಾಡೋದ್ರಿಂದ ಅದು ದೂರ ಆಯ್ತು ಅಂದ್ರೆ ಅದು ಒತ್ತಡ ಇಲ್ಲ ಅನ್ನೋ ಸ್ಥಿತಿನ, ಅಥವಾ ಮತ್ತೆ ಬರಬಹುದು ಅನ್ನೋ ಸ್ಥಿತಿನ, ಈ ರಿಲ್ಯಾಕ್ಸೇಷನ್ ನ ನೀವು ಯಾವ ರೀತಿ ಡಿಸ್ಕ್ರೈಬ್ ಮಾಡ್ತೀರಿ?
0: ನಾನು ಹೇಗೆ ಡಿಸ್ಕ್ರೈಬ್ ಮಾಡ್ತೀನಿ ಅಂತ ಅಂದ್ರೆ, ಯಾವಾಗ ನೀವು ಶರೀರದ ವಿಷಯದಲ್ಲಿ ಆಕ್ಯುಪೈ ಆಗ್ಬಿಡ್ತಿರೋ ಯಾವಾಗ್ಲೂ ನಾವು 99% ಹೊರಗಡೆ ವಿಷಯಗಳಲ್ಲಿ ಆಕ್ಯುಪೈ ಆಗಿರ್ತೀವಿ. ನಿಜಾನ? ಬೆಳಗ್ಗೆಯಿಂದ ಸಂಜೆವರೆಗೂ. ಸೊ ಇಲ್ಲಿ ವಿಶೇಷವಾಗಿ ನಾನು ಯೋಗದ ಸಮಯ, ಯೋಗಾಭ್ಯಾಸ ಮಾಡುವ ಸಮಯ ಅಂತ ಅನ್ಕೊಂಡ್ಬಿಟ್ಟು ಬಂದು ಅದಕ್ಕೆ ಡೆಡಿಕೇಟ್ ಮಾಡ್ತಾರಲ್ಲ, ತನ್ನ ಶರೀರಕ್ಕೆ ಸಂಬಂಧಿಸಿದ ವಿಷಯಗಳಲ್ಲೇ ಆಕ್ಯುಪೈ ಆಗಿರ್ತಾರೆ ನೋಡಿ. ಯಾವಾಗ ಆವಾಗ ಏನಾಗುತ್ತೆ ಅಂದ್ರೆ ಆಟೋಮೆಟಿಕ್ಲಿ ಬೇರೆ ವಿಚಾರಗಳೇ ಇಲ್ಲ, ಒತ್ತಡನೇ ಮಾಯ ಆಗೋಯ್ತಲ್ಲ. ಗೊತ್ತಿಲ್ಲದಿದ್ದಂಗೆ ಅನ್ಕಾನ್ಶಿಯಸ್ಲಿ ಒತ್ತಡ ಎಲ್ಲ ಮಾಯ ಆಗ್ಬಿಟ್ಟು ರಿಲೀಫ್ ಆಗಿ ಆಚೆ ಬಂದಾಗ ಎಲ್ಲಿ ಸ್ಟ್ರೆಸ್ ಇದೆ ಅಂದ್ರೆ ಸ್ಟ್ರೆಸ್ಸೇ ಹೊರಟೋಗಿರುತ್ತೆ, ನಿಜವಾಗ್ಲೂ ಹೊರಟೋಗಿರುತ್ತೆ. ಅಲ್ಲಿಗೆ ರಿಲ್ಯಾಕ್ಸೇಷನ್ ಅಂದ್ರೆ ನನ್ನ ದೃಷ್ಟಿಯಲ್ಲಿ ತಮ್ಮ ಶರೀರವನ್ನೇ ಆಲೋಚನೆ ಮಾಡ್ತಾ ಹಾಗೇ ಮಲಗ್ತಿರಲ್ಲ, ಕೈ ಕಾಲುಗಳು ಅಂಗಗಳು ಎಲ್ಲನ ಒಳಗಡೆ ರಕ್ತ ಸಂಚಾರ ಎಲ್ಲ ಹೇಗೆ ನಡೀತಾ ಇದೆ, ಎಷ್ಟು ಚೆನ್ನಾಗಿ, ನನ್ನ ಇನ್ವಾಲ್ವ್ಮೆಂಟ್ ಇಲ್ಲದೇನೆ ಡೈಜೆಷನ್ ಎಷ್ಟು ಚೆನ್ನಾಗುತ್ತೆ, ಉಸಿರಾಟ ಎಷ್ಟು ಚೆನ್ನಾಗುತ್ತೆ, ಹೃದಯ ಬಡಿತ ಎಷ್ಟು ಚೆನ್ನಾಗಿದೆ, ಏನಪ್ಪ ಇದು ಎಷ್ಟು ಅದ್ಭುತವಾಗಿದೆ, ನಾನೇನು ಕಷ್ಟಪಡ್ತಿಲ್ವಲ್ಲ ಶರೀರಕ್ಕೋಸ್ಕರ ಹೋಗಿ ಸಂಪಾದನೆ ಮಾಡಕ್ಕೆ ಕಷ್ಟಪಡ್ತಾ ಇದ್ದೀನಿ, ಹೆಂಡತಿ ಮಕ್ಕಳು ನೋಡ್ಕೊಳ್ಳೋಕೆ ಕಷ್ಟಪಡ್ತಾ ಇದ್ದೀನಿ, ನನ್ನ ಶರೀರ ನೋಡ್ಕೊಳಕ್ ಏನು ಕಷ್ಟಪಡ್ತಾ ಇಲ್ವಲ್ಲ, ಎಂಥ ಪ್ರಕೃತಿ ಇದು, ನನ್ನ ಬೇಸಿಕ್ ಎಲ್ಲ ನೋಡ್ಕೊಂಡು ನಾನು ಕಳಿಸ್ಬಿಟ್ಟಿದೆಯಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಸ್ಟ್ರೆಸ್ ಹೊರಟೋಗುತ್ತೆ.
1: ಒಳ್ಳೆಯದು ಶ್ರೀನಿವಾಸ ಅರ್ಕ ಅವರೇ, ಇದುವರೆಗೂ ಯೋಗ ಮತ್ತು ಒತ್ತಡ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನ ನೀಡಿದಿರಿ. ವಂದನೆಗಳು. ನಮಸ್ಕಾರ.
0: ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.
2: ಇದುವರೆಗೆ ಯೋಗ ಮತ್ತು ಒತ್ತಡ ನಿರ್ವಹಣೆ ಈ ಕುರಿತು ಮೈಸೂರಿನ ಅರ್ಕಾ ಫೌಂಡೇಶನ್ನ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದ ಶ್ರೀನಿವಾಸ್ ಅರ್ಕಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ.

0: ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪಿಎಂ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ವಿವೇಕಾದಿತ್ಯ ಕನಿಯಾಲ್.
2: ಭಾರತ ಪ್ರಸ್ತುತ ಮರುಬಳಕೆ ಇಂಧನ ಮೂಲಗಳ ಬಳಕೆ ಹಾಗೂ ವಿದ್ಯುತ್ ಶಕ್ತಿ ಉತ್ಪಾದನೆಯಲ್ಲಿ ವಿಶ್ವದಲ್ಲೇ ಮುಂಚೂಣಿ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಅದರಲ್ಲೂ ಸೌರಶಕ್ತಿ ಬಳಕೆಯಲ್ಲಿ ದೇಶ ಮೂರನೇ ಸ್ಥಾನದಲ್ಲಿದೆ. ದೇಶದಲ್ಲಿ ಶೇಕಡ 53.7% ವಿದ್ಯುತ್ ಶಕ್ತಿ ಉತ್ಪಾದನೆಯು ಮರುಬಳಕೆ ಇಂಧನ ಮೂಲಗಳಿಂದ ಆಗುತ್ತಿದೆ ಎಂಬುದು ಗಮನಾರ್ಹ ಹಾಗೂ ಪ್ರಶಂಸಾರ್ಹ ವಿಷಯವಾಗಿದೆ. ಸಾಮಾನ್ಯವಾಗಿ ಸೌರಶಕ್ತಿ, ಪವನಶಕ್ತಿ, ಜಲಶಕ್ತಿ, ಇತ್ತೀಚಿನ ವರ್ಷಗಳಲ್ಲಿ ಬಯೋಮಾಸ್ ಹಾಗೂ ಜಿಯೋ ಥರ್ಮಲ್ ಶಕ್ತಿಯನ್ನು ಕೂಡ ನಾವು ಮರುಬಳಕೆ ಇಂಧನ ಮೂಲಗಳು ಎಂದು ಪರಿಗಣಿಸುತ್ತೇವೆ. ಮರುಬಳಕೆ ಇಂಧನ ಮೂಲಗಳ ಪರಿಚಯ ದೇಶ ಹಾಗೂ ರಾಜ್ಯಕ್ಕೆ ಹೊಸತೇನಲ್ಲ. ರಾಜ್ಯದ ಜೋಗ ಜಲಪಾತದಂತಹ ಸುಂದರ ಪ್ರಾಕೃತಿಕ ತಾಣದಲ್ಲಿ ನಾವು ಜಲವಿದ್ಯುತ್ ಶಕ್ತಿಯನ್ನು ಬಳಸಿ ನಮ್ಮ ಇಂಧನ ಪೂರೈಕೆಯನ್ನು ಕಳೆದ ಹಲವು ದಶಕಗಳಿಂದ ಮಾಡುತ್ತಿದ್ದೇವೆ. ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳಲ್ಲಿ ಒಂದಾದ ಪಿಎಂ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ ಮನೆಯ ಮೇಲ್ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸಿ ಸೂರ್ಯನ ಕಿರಣಗಳನ್ನು ಬಳಸಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಿ ಸಂಗ್ರಹಿಸಿ ಉಪಯೋಗಿಸುವ ಮಹತ್ತರ ಯೋಜನೆಯಾಗಿದೆ. ಮನೆ ಬಳಕೆಗೆ ಬಳಸಿ ಉಳಿದ ಹೆಚ್ಚುವರಿ ವಿದ್ಯುತ್ತನ್ನು ಗ್ರಿಡ್ಗಳಿಗೆ ಪೂರೈಸುವ ಪ್ರಮುಖ ಯೋಜನೆ ಪಿಎಂ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ. ನಗರ ಹಾಗೂ ಗ್ರಾಮವಾಸಿಗಳು ಎಂಬ ಭೇದವಿಲ್ಲದೆ ಹಲವು ಫಲಾನುಭವಿ ಜನರು ಈ ಯೋಜನೆಯ ಪ್ರಯೋಜನ ಪಡೆಯುತ್ತಿದ್ದಾರೆ. ದೇಶದ ಹಸಿರು ಇಂಧನ ಬಳಕೆ ಗುರಿಗೆ ತಮ್ಮ ಕೊಡುಗೆಯನ್ನು ನೀಡುತ್ತಿದ್ದಾರೆ. ವಿದ್ಯುತ್ ಗ್ರಿಡ್ಗಳಿಗೆ ತಮ್ಮ ಮನೆಯ ವಿದ್ಯುತ್ ಕೋಶದಲ್ಲಿ ಸಂಗ್ರಹವಾದ ಸೌರಶಕ್ತಿಯನ್ನು ಪೂರೈಸುವ ಮೂಲಕ ಅದಕ್ಕೆ ತಕ್ಕುದಾದ ಮೌಲ್ಯ ಹಾಗೂ ಪ್ರತಿಫಲವನ್ನು ಕೂಡ ಪಡೆಯುತ್ತಿದ್ದಾರೆ. ಪಿಎಂ ಸೂರ್ಯಘರ್ ಯೋಜನೆ ಅನುಷ್ಠಾನಗೊಳಿಸಿದ ಪ್ರಮುಖ ರಾಜ್ಯಗಳಲ್ಲಿ ಕರ್ನಾಟಕ, ಗುಜರಾತ್ ಮತ್ತು ರಾಜಸ್ಥಾನ ರಾಜ್ಯಗಳು ಮುಂಚೂಣಿಯಲ್ಲಿವೆ. ನಮ್ಮ ರಾಜ್ಯದ ತುಮಕೂರು ಜಿಲ್ಲೆ ಪಾವಗಡದ ಬೃಹತ್ ಸೋಲಾರ್ ಪಾರ್ಕ್ 13,000 ಎಕರೆ ಪ್ರದೇಶದಲ್ಲಿ ಸ್ಥಾಪನೆಯಾಗಿದ್ದು ಈ ಸೌರ ಉದ್ಯಾನವನವನ್ನು ಶಕ್ತಿ ಸ್ಥಳ ಎಂದು ಕರೆಯಲಾಗುತ್ತದೆ. ಈ ಉದ್ಯಾನವನ 2019 ಪೂರ್ಣ ಪ್ರಮಾಣದಲ್ಲಿ ಚಾಲ್ತಿಯಲ್ಲಿದ್ದು 2.5 GW ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಹೊಂದಿದೆ. ದೇಶದ ಅತಿ ದೊಡ್ಡ ಸೌರ ಉದ್ಯಾನವನ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ದೇಶದಲ್ಲಿ ಸೂರ್ಯೋಪಾಸನೆಯ ಪರಂಪರೆ ತನ್ನದೇ ಆದ ಇತಿಹಾಸವನ್ನು ಹೊಂದಿದೆ. ಕಾಶ್ಮೀರದಲ್ಲಿನ ಐತಿಹಾಸಿಕ ಸೂರ್ಯ ದೇಗುಲಗಳು ಸೌರಾಷ್ಟ್ರದಂತಹ ಪ್ರಮುಖ ಪ್ರಾಂತ್ಯದ ಸ್ಥಾಪನೆಯ ಹೆಗ್ಗುರುತು. ಸೂರ್ಯನನ್ನು ಕೇವಲ ಭೌತಿಕವಾಗಿ ಕಾಣದೆ ಸಾಂಸ್ಕೃತಿಕ ಪ್ರಭೆಯಾಗಿ ಕಾಣಲಾಗಿದೆ. ಸೂರ್ಯೋಪಾಸನೆಯ ಸಾಂಸ್ಕೃತಿಕ ಪರಂಪರೆ ಹೀಗೆ ಸಾಗಿ ಬಂದು 21ನೇ ಶತಮಾನದಲ್ಲೂ ಪ್ರವಹಿಸುತ್ತಿದೆ. ಇಂದು ವಿಶ್ವ ಮಾನ್ಯವಾಗಿರುವ ಶರೀರ, ಮನಸ್ಸು, ಚಿತ್ತದ ಸಮನ್ವಯಕ್ಕೆ ನಾಂದಿ ಹಾಡುತ್ತಿರುವ ಯೋಗ ಪರಂಪರೆಯಲ್ಲೂ ಸೂರ್ಯನನ್ನು ಧ್ಯಾನಿಸುವ ಪರಿಪಾಠವಿದೆ. ಇಂತಹ ಸೂರ್ಯ ಭುವಿಗೆ ಬೆಳಕನ್ನು ನೀಡಿ ಸಕಲ ಚರಾಚರ ಜೀವರಾಶಿಗಳ ಕ್ರಿಯಾಶೀಲತೆಗೂ ಕಾರಣನಾಗಿದ್ದಾನೆ. ಸೂರ್ಯ ಹೊರಸೂಸುವ ಬೆಳಕಿನ ಕಿರಣಗಳ ಶಕ್ತಿಯ ಮೂಲಕ ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮೂಲಕ ಇತರೆ ಪ್ರಾಣಿಗಳ ಅನ್ನಾಹಾರಕ್ಕೂ ಕಾರಣವಾಗಿವೆ. ಹೀಗೆ ಸೂರ್ಯನ ಕಿರಣಗಳ ಶಕ್ತಿಯನ್ನು ಸೌರ ಫಲಕಗಳ ಮೂಲಕ ಕಾಪಿಟ್ಟು ಅದನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ತಂತ್ರಜ್ಞಾನ 21ನೇ ಶತಮಾನದ ಹಸಿರು ಇಂಧನ ಶಕ್ತಿಯ ಮೂಲಧಾರೆಯಾಗಿ ಕಾಣಬಹುದಾದ ಸೌರಶಕ್ತಿ. ಜವಾಹರ್ಲಾಲ್ ನೆಹರು ರಾಷ್ಟ್ರೀಯ ಸೌರಶಕ್ತಿ ಅಭಿಯಾನ 2010 ದೇಶದಲ್ಲಿ ಮೊತ್ತ ಮೊದಲ ಬಾರಿಗೆ ಆರಂಭಗೊಂಡಿತು. ಇದರಲ್ಲಿ 3 ಪ್ರಮುಖ ಹಂತಗಳನ್ನು ನಾವು ಗಮನಿಸಬಹುದಾಗಿದೆ. 2010 ಪ್ರಥಮ ಹಂತ, 2013-2017 ಎರಡನೇ ಹಂತ, 2017-2022 ಮೂರನೇ ಹಂತ. ಮೂರನೇ ಹಂತದಲ್ಲಿ ದೇಶದಲ್ಲಿ ಒಟ್ಟು 100 GW ಸೌರಶಕ್ತಿ ವಿದ್ಯುತ್ ಉತ್ಪಾದನೆಯ ನಿಟ್ಟಿನಲ್ಲಿ ಸಾಮರ್ಥ್ಯ ಹೆಚ್ಚಳದ ಮೈಲುಗಲ್ಲನ್ನು ಕಾಣಬಹುದಾಗಿದೆ. ಅಭಿಯಾನದ ಅಡಿಯಲ್ಲಿ ಮೆಗಾ ಸೋಲಾರ್ ಪಾರ್ಕ್ಗಳ ಮೂಲಕ ಗ್ರಿಡ್ಗಳಿಗೆ ವಿದ್ಯುತ್ ಹರಿಸುವುದು, ನಂತರ ವಿಕೇಂದ್ರೀಕರಣದ ಮೂಲಕ ಜನಸ್ನೇಹಿ ಹಾಗೂ ಪಿಎಂ ಕುಸುಮ್ ಯೋಜನೆ ಮೂಲಕ ಕೃಷಿ ಸ್ನೇಹಿಯಾಗಿಸಿ ಸೋಲಾರ್ ಪಂಪ್ಸೆಟ್ಗಳಿಗೆ ಸೌರ ವಿದ್ಯುತ್ ಪೂರೈಕೆ ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸುವುದು, ಮೂರನೇ ಹಂತದಲ್ಲಿ ಸ್ಥಳೀಯವಾಗಿ ಸೌರ ವಿದ್ಯುತ್ ಶಕ್ತಿ ಸಂಗ್ರಹಕ್ಕೆ ಅಗತ್ಯವಾದ ಸೌರ ಫಲಕ ಬ್ಯಾಟರಿಗಳ ಅಗತ್ಯ

0: ಪದ ಕಚ್ಚಾ ವಸ್ತುಗಳ ಉತ್ಪಾದನೆ ಹಾಗೂ ನಿರ್ಮಾಣವನ್ನು ಮಾಡುವುದು ಸೇರಿದೆ. ವರ್ಷದ 250-300 ದಿನವೂ ಸೂರ್ಯನ ಬೆಳಕು ಪ್ರಖರವಾಗಿರುವ ಉತ್ತರ ಭಾರತದ ಗುಜರಾತ್, ರಾಜಸ್ಥಾನ, ಮಹಾರಾಷ್ಟ್ರ, ದಕ್ಷಿಣ ಭಾರತದ ಕರ್ನಾಟಕ, ತಮಿಳುನಾಡು ರಾಜ್ಯಗಳಲ್ಲಿ ಮರುಬಳಕೆ ಇಂಧನ ಮೂಲವಾದ ಸೌರಶಕ್ತಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ರಾಷ್ಟ್ರೀಯ ಯೋಜನೆಗಳಾದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಹಾಗೂ ಪಿಎಂ ಕುಸುಮ್ ಯೋಜನೆಗಳು ಸೌರಶಕ್ತಿಯ ವಿಕೇಂದ್ರೀಕರಣದ ಮೂಲಕ ಹೆಚ್ಚು ಪರಿಣಾಮಕಾರಿಯಾಗಿ ಬಳಕೆಯಾಗುತ್ತಿವೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ. 2024 ಫೆಬ್ರವರಿ 15 ಪ್ರಧಾನಮಂತ್ರಿ ಈ ಯೋಜನೆಗೆ ಚಾಲನೆ ನೀಡಿದರು. 2024-25 ಸಾಲಿನ ಆಯವ್ಯಯದಲ್ಲಿ ಕೇಂದ್ರ ಸರ್ಕಾರ ಈ ಯೋಜನೆಗೆ ಒಟ್ಟು 75,000 ಕೋಟಿ ರೂಪಾಯಿಗಳನ್ನು ಮೀಸಲಿರಿಸಿದೆ. ಒಟ್ಟು 1 ಕೋಟಿ ಮನೆಗಳ ಮೇಲ್ಛಾವಣಿಗಳ ಮೇಲೆ ಸೌರ ಫಲಕಗಳನ್ನು ಅಳವಡಿಸಿ ಪ್ರತಿ ತಿಂಗಳು 300 ಯೂನಿಟ್ ಉಚಿತ ಸೌರಶಕ್ತಿಯನ್ನು ಉತ್ಪಾದಿಸಿ ಪೂರೈಸುವ ಗುರಿ ಹೊಂದಿದೆ. ಈ ಪಿಎಂಎಸ್ಜಿ ಯೋಜನೆಯಡಿ ಸೌರ ಫಲಕವನ್ನು ಅಳವಡಿಸುವ ಪ್ರತಿ ಫಲಾನುಭವಿಗಳಿಗೆ ಒಂದು ಬಾರಿಗೆ ನಿಗದಿತ ಸಬ್ಸಿಡಿ ಹಣವನ್ನು ಅವರ ಖಾತೆಗಳಿಗೆ ವರ್ಗಾಯಿಸಲಾಗುತ್ತದೆ. ನಗರ ಸ್ಥಳೀಯಾಡಳಿತ ಸಂಸ್ಥೆಗಳು ಹಾಗೂ ಗ್ರಾಮ ಪಂಚಾಯಿತಿ ಕಟ್ಟಡಗಳ ಮೇಲೂ ಸೌರ ವಿದ್ಯುತ್ ಫಲಕಗಳನ್ನು ಅಳವಡಿಸಿ ಸೌರ ವಿದ್ಯುತ್ ಬಳಕೆಯನ್ನು ಉತ್ತೇಜಿಸಲಾಗುತ್ತಿದೆ. ಈ ಯೋಜನೆಯು ವರಮಾನ ಹೆಚ್ಚಳ, ವಿದ್ಯುತ್ ಶಕ್ತಿ ಶುಲ್ಕವನ್ನು ಕಡಿಮೆಗೊಳಿಸುವುದು ಸೇರಿದಂತೆ ಉದ್ಯೋಗಾವಕಾಶದ ಗುರಿಯನ್ನು ಹೊಂದಿದೆ. 0-150 ಯೂನಿಟ್ ವಿದ್ಯುತ್ ಉತ್ಪಾದನೆಯ 1-2 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಫಲಕಗಳ ಅಳವಡಿಕೆಗೆ 30,000-60,000 ರೂಪಾಯಿ ಸಬ್ಸಿಡಿ ಸಹಾಯ, 150-300 ಯೂನಿಟ್ ಸೌರ ವಿದ್ಯುತ್ ಉತ್ಪಾದನೆಯ 2-3 ಕಿಲೋವ್ಯಾಟ್ ಸೌರ ಫಲಕಗಳ ಅಳವಡಿಕೆಗೆ 60,000-78,000 ರೂಪಾಯಿಗಳವರೆಗೆ ಸಬ್ಸಿಡಿ ಹಾಗೂ 300 ಯೂನಿಟ್ಗಿಂತ ಹೆಚ್ಚಿನ ಸೌರ ವಿದ್ಯುತ್ ಉತ್ಪಾದಿಸುವ 3 ಕಿಲೋವ್ಯಾಟ್ ಸಾಮರ್ಥ್ಯದ ಘಟಕ ಯೋಜನೆಗೆ 78,000ಕ್ಕಿಂತ ಹೆಚ್ಚಿನ ಸಬ್ಸಿಡಿ ಮೊತ್ತವನ್ನು ಸರ್ಕಾರ ಭರಿಸುತ್ತದೆ. registration.pmsuryaghar.gov.in ಜಾಲತಾಣದ ಮೂಲಕ ನೋಂದಾಯಿಸಿಕೊಂಡಲ್ಲಿ ನೋಂದಣಿಕಾರರ ಮಾಹಿತಿ ಅರ್ಹತೆಯನ್ನು ಗಮನಿಸಿ ಸ್ಥಳೀಯ ನೋಂದಾಯಿತ ಸೋಲಾರ್ ಕಂಪನಿಯಿಂದ ಸೋಲಾರ್ ಮೇಲ್ಛಾವಣಿಯ ಅಳವಡಿಕೆ ಆಗುತ್ತದೆ. ಈ ಯೋಜನೆಯಡಿ ಹೆಚ್ಚುವರಿ ವಿದ್ಯುತ್ ಉತ್ಪಾದನೆ ಆದಲ್ಲಿ ಅದನ್ನು ಮಾರಾಟ ಮಾಡಿ ಲಾಭವನ್ನು ಪಡೆಯಬಹುದಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 14,151 ಮನೆಗಳ ಮೇಲ್ಛಾವಣಿಗಳ ಮೇಲೆ ಸೌರ ವಿದ್ಯುತ್ ಫಲಕಗಳನ್ನು ಅಳವಡಿಸಲಾಗಿದೆ. 22,313 ಕುಟುಂಬಗಳು ಇದರ ಪ್ರಯೋಜನ ಪಡೆಯುತ್ತಿವೆ. ಈ ಯೋಜನೆಗಾಗಿ ಒಟ್ಟು 62,000 ಅರ್ಜಿಗಳು ಸ್ವೀಕೃತಗೊಂಡಿವೆ. ಈ ಯೋಜನೆಯ ಪ್ರಮುಖ ಅಂಶಗಳು ಹೀಗಿವೆ. ಮನೆಯ ಛಾವಣಿಯ ಮೇಲೆ ಸೌರ ಫಲಕ ಅಳವಡಿಕೆಗೆ ಸರ್ಕಾರದಿಂದ ಸಹಾಯಧನ ಸಿಗಲಿದೆ. ಸೌರ ವಿದ್ಯುತ್ ಘಟಕ ಸ್ಥಾಪನೆಗೆ ಕಡಿಮೆ ಸಾಲ ಸೌಲಭ್ಯಗಳು, ತಿಂಗಳಿಗೆ 300 ಯೂನಿಟ್ನಷ್ಟು ಉಚಿತ ವಿದ್ಯುತ್ ಲಭ್ಯತೆ, ಹೆಚ್ಚುವರಿ ವಿದ್ಯುತ್ ಮಾರಾಟ ಮಾಡಿದಲ್ಲಿ ವಾರ್ಷಿಕ 17,000 ರೂಪಾಯಿಗಳವರೆಗೆ ಹಣ ಗಳಿಸುವ ಸಾಧ್ಯತೆ.
1: ಪಿಎಂ ಸೂರ್ಯಘರ್ ಯೋಜನೆ ಕುರಿತು ಇದುವರೆಗೆ ಮಾಹಿತಿ ನೀಡಿದವರು ವಿವೇಕಾದಿತ್ಯ ಕನಿಯಾಲ್. ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರ್ಲಿ, ಸಾಹಿತ್ಯ ಇರ್ಲಿ, ನಾಟಕ ಇರ್ಲಿ, ಚಿತ್ರಗೀತೆ ಆಗ್ಲಿ, ಪ್ರಧಾನಿಗಳ ಭಾಷಣ ಆಗ್ಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರ್ಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಮೂರು ರಾಷ್ಟ್ರಗಳ ಭೇಟಿಯ ಭಾಗವಾಗಿ ಇಂಡೋನೇಷ್ಯಾಗೆ ಪ್ರಧಾನಿ ನರೇಂದ್ರ ಮೋದಿ ಪ್ರವಾಸ. ಬಿಹಾರ್, ಗುಜರಾತ್, ಮಧ್ಯಪ್ರದೇಶ ಉಪಚುನಾವಣೆ ಅಧಿಸೂಚನೆ ಹೊರಡಿಸಿದ ಚುನಾವಣಾ ಆಯೋಗ. ಅಸ್ಸಾಂನ ಗುವಾಹಟಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟ್ರಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ ಸಭೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಮೆಕ್ಸಿಕೋ ವಿರುದ್ಧ ಗೆದ್ದು ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟ ಇಂಗ್ಲೆಂಡ್. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ 6 ದಿನಗಳ ಭೇಟಿಯ ಹಿನ್ನೆಲೆಯಲ್ಲಿ ಇಂದು ಇಂಡೋನೇಷ್ಯಾಗೆ ಪ್ರವಾಸ ಆರಂಭಿಸಿದ್ದಾರೆ. ನಿರ್ಗಮನಕ್ಕೂ ಮುನ್ನ ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ, ಈ ಭೇಟಿಯು ಭಾರತ ಇಂಡೋನೇಷ್ಯಾ ನಡುವೆ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಲಿದೆ ಎಂದು ಹೇಳಿದ್ದಾರೆ. ಮೂರು ರಾಷ್ಟ್ರಗಳ ಪ್ರವಾಸದ ಮೊದಲ ಚರಣದಲ್ಲಿ ಪ್ರಧಾನಿಯವರು ಇಂದು ಇಂಡೋನೇಷ್ಯಾಗೆ ಭೇಟಿ ನೀಡಲಿದ್ದಾರೆ. ಗುರುದೇವ್ ರವೀಂದ್ರನಾಥ ಟ್ಯಾಗೂರರ ಭೇಟಿಯ ಶತಮಾನೋತ್ಸವದ ಅಂಗವಾಗಿ 15 ತಿಂಗಳ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಇಂಡೋನೇಷ್ಯಾ ಆಚರಿಸಲಿದೆ. ಈ ಕುರಿತ ಕಾರ್ಯಕ್ರಮಗಳಿಗೆ ಪ್ರಧಾನಿ ಚಾಲನೆ ನೀಡಲಿದ್ದಾರೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸಲಿದ್ದು ಉಭಯ ದೇಶಗಳ ನಡುವೆ ಪಾಲುದಾರಿಕೆಯಲ್ಲಿ ಆಗಿರುವ ಪ್ರಗತಿಯನ್ನು ಪರಿಶೀಲಿಸಲಿದ್ದಾರೆ. ಬಿಹಾರ, ಗುಜರಾತ್ ಮತ್ತು ಮಧ್ಯಪ್ರದೇಶದ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಚುನಾವಣಾ ಆಯೋಗ ಇಂದು ಅಧಿಸೂಚನೆ ಹೊರಡಿಸಿದೆ. ಬಿಹಾರದ ಬಂಕಿಪುರ ಕ್ಷೇತ್ರ, ಗುಜರಾತ್ನ ಮಂಜಲ್ಪುರ ಕ್ಷೇತ್ರ ಮತ್ತು ಮಧ್ಯಪ್ರದೇಶದ ದಾಟಿಯಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದೆ. ಅಧಿಸೂಚನೆಯ ಪ್ರಕಾರ ಜುಲೈ 13ರವರೆಗೆ ನಾಮಪತ್ರಗಳನ್ನು ಸ್ವೀಕರಿಸಲಾಗುತ್ತದೆ ಮತ್ತು ಜುಲೈ 14ರಂದು ಪರಿಶೀಲನೆ ನಡೆಯಲಿದೆ. ಈ ಸ್ಥಾನಗಳಿಗೆ ಜುಲೈ 30ರಂದು ಮತದಾನ ನಡೆಯಲಿದೆ. ಬಿಹಾರದಲ್ಲಿ ಹಾಲಿ ಸದಸ್ಯ ನಿತಿನ್ ನಬೀನ್ ಅವರ ರಾಜೀನಾಮೆಯ ನಂತರ ಬಂಕಿಪುರ ಸ್ಥಾನಕ್ಕೆ ಉಪಚುನಾವಣೆ ಅಗತ್ಯವಾಗಿತ್ತು. ಗುಜರಾತ್ನಲ್ಲಿ ಯೋಗೇಶ್ ಭಾಯ್ ನರಮ್ ದಾಸ್ ಪಟೇಲ್ ಅವರ ನಿಧನದ ನಂತರ ಮಂಜಲ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತೆರವಾಗಿದೆ. ಏತನ್ಮಧ್ಯೆ ಮಧ್ಯಪ್ರದೇಶದಲ್ಲಿ ರಾಜೇಂದ್ರ ಭಾರತಿ ಅವರ ಅನರ್ಹತೆಯಿಂದಾಗಿ ದಾಟಿಯಾ ಸ್ಥಾನ ತೆರವಾಗಿದೆ. ಭಾರತೀಯ ಜನಸಂಘದ ಸಂಸ್ಥಾಪಕ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ 125ನೇ ಜನ್ಮ ವಾರ್ಷಿಕೋತ್ಸವ ಇಂದು. ಈ ಸಂದರ್ಭವನ್ನು ಗುರುತಿಸಲು ಕೇಂದ್ರ ಸಂಸ್ಕೃತಿ ಸಚಿವಾಲಯ ಪಶ್ಚಿಮ ಬಂಗಾಳ ಸರ್ಕಾರದ ಸಹಯೋಗದೊಂದಿಗೆ ಕೋಲ್ಕತ್ತಾದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಉಪರಾಷ್ಟಪತಿ ಭವನದಲ್ಲಿ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಗೆ ಪುಷ್ಪನಮನ ಸಲ್ಲಿಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಉಪರಾಷ್ಟಪತಿಯವರು ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ವಿಶಿಷ್ಟ ಶಿಕ್ಷಣ ತಜ್ಞ, ದಾರ್ಶನಿಕ ರಾಜಕಾರಣಿ ಮತ್ತು ರಾಷ್ಟ್ರ ನಿರ್ಮಾಪಕ ಮತ್ತು ಭಾರತದ ಶೈಕ್ಷಣಿಕ, ರಾಜಕೀಯ ಹಾಗೂ ಪ್ರಜಾಪ್ರಭುತ್ವ ಪಯಣದಲ್ಲಿ ಶಾಶ್ವತವಾದ ಛಾಪನ್ನು ಮೂಡಿಸಿದ್ದಾರೆ ಎಂದು ಹೇಳಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ 125ನೇ ಜನ್ಮದಿನಾಚರಣೆಯನ್ನು ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ದೂರದೃಷ್ಟಿಯ ರಾಜಕಾರಣಿ, ವಿಶಿಷ್ಟ ವಿದ್ವಾಂಸ ಮತ್ತು ರಾಷ್ಟ್ರ ನಿರ್ಮಾಪಕರಾಗಿದ್ದರು. ಅವರು ರಾಷ್ಟ್ರದ ಏಕತೆಯನ್ನು ಕಾಪಾಡಲು, ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ಬಲಪಡಿಸಲು ಮತ್ತು ರಾಷ್ಟೀಯ ಏಕೀಕರಣದ ಉದ್ದೇಶವನ್ನು ಮುನ್ನಡೆಸಲು ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದರು ಎಂದು ಹೇಳಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಅವರು ಇಂದು ಸಂಸತ್ನ ಸೆಂಟ್ರಲ್ ಹಾಲ್ನಲ್ಲಿ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಿದರು. ಬ್ರಿಕ್ಸ್ ರಾಷ್ಟ್ರಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ 2 ದಿನಗಳ ಸಭೆಯು ಇಂದಿನಿಂದ ಅಸ್ಸಾಂನ ಗುವಾಹಟಿಯಲ್ಲಿ ಆರಂಭವಾಗಲಿದೆ. ಈ ಸಭೆಗೆ ಭಾರತ ಆತಿಥ್ಯ ವಹಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದು, ಸಂಸ್ಥೆಗಳ ನಡುವಿನ ನಿರಂತರ ಸಹಕಾರವನ್ನು ಬಲಪಡಿಸುವುದು ಮತ್ತು ಕಾರ್ಯಾಚರಣಾ ಮಟ್ಟದಲ್ಲಿ ಇನ್ನಷ್ಟು

0: ಸಮನ್ವಯ ಸಾಧಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಕಾರ್ಯಾಚರಣಾ ಸಮನ್ವಯ ಬಲಪಡಿಸುವಿಕೆ, ಗುಪ್ತಚರ ಮಾಹಿತಿ ವಿನಿಮಯ, ಸಾಮರ್ಥ್ಯ ಅಭಿವೃದ್ಧಿ ಹಾಗೂ ಮಾದಕ ವಸ್ತುಗಳಿಗೆ ಸಂಬಂಧಿಸಿದ ಹೊಸ ಸವಾಲುಗಳನ್ನು ಎದುರಿಸಲು ಜಂಟಿ ಕಾರ್ಯತಂತ್ರ ರೂಪಿಸುವ ಕುರಿತು ಚರ್ಚೆ ನಿರೀಕ್ಷಿಸಲಾಗಿದೆ. ಭಾರತದ ಅಧ್ಯಕ್ಷತೆಯಲ್ಲಿ ಎರಡು ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ಕೇರಳದ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭವಾಗಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಹಿರಿಯ ಸರ್ಕಾರಿ ಅಧಿಕಾರಿಗಳು ಒಟ್ಟಾಗಿ ಸೇರಿ ಎಲ್ಲಾ ವಲಯಗಳಲ್ಲಿ ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಮಹಿಳಾ ಕಾರ್ಯಪಡೆ ಸಭೆಯು ಸದಸ್ಯ ರಾಷ್ಟಗಳಿಗೆ ಮಹಿಳಾ ನೇತೃತ್ವದ ಅಭಿವೃದ್ಧಿಯನ್ನು ಮುನ್ನಡೆಸುವ ನಿಟ್ಟಿನಲ್ಲಿ ಒಮ್ಮತವನ್ನು ಮೂಡಿಸಲು ಅವಕಾಶ ಒದಗಿಸುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಕೇಂದ್ರ ಸಹಕಾರ ಸಚಿವಾಲಯದ 5ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಹಕಾರದಿಂದ ಸಮೃದ್ಧಿ ಪರಿಶೀಲನೆಗೆ ಅನುಗುಣವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು 232 ಧ್ಯಾನ ಸಂಗ್ರಹ ಗೋದಾಮುಗಳ ಉದ್ಘಾಟನೆ, ಸಹಕಾರ ವನಕ್ಕೆ ಭೂಮಿಪೂಜೆ ಸೇರಿದಂತೆ ಹಲವು ಮಹತ್ವದ ಯೋಜನೆಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲಿ ಇಂದಿನಿಂದ 3 ದಿನ ನಡೆಯಲಿರುವ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ತಜ್ಞರ ಅಂತರ ಸರ್ಕಾರಿ ಗುಂಪಿನ 9ನೇ ಸಭೆಯ ಅಧ್ಯಕ್ಷತೆಯನ್ನು ಭಾರತ ವಹಿಸಲಿದೆ. ಈ ಸಭೆಯಲ್ಲಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟಗಳು, ಅಂತಾರಾಷ್ಟೀಯ ಸಂಸ್ಥೆಗಳು, ಗ್ರಾಹಕರ ಸಂರಕ್ಷಣಾ ಪ್ರಾಧಿಕಾರಗಳು, ಶಿಕ್ಷಣ ತಜ್ಞರು ಸೇರಿದಂತೆ ಸಂಬಂಧಿತರು ಭಾಗವಹಿಸಿ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ಸಹಕಾರ ಹಾಗೂ ಸಂವಾದಕ್ಕೆ ಈ ಅಂತರ ಸರ್ಕಾರಿ ತಜ್ಞರ ಗುಂಪು ಪ್ರಮುಖ ವೇದಿಕೆಯಾಗಿದೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ಈ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಗ್ರಾಹಕರಿಗೆ ಮಾಹಿತಿ ಮತ್ತು ಜಾಗೃತಿ, ಸುಸ್ಥಿರ ಬಳಕೆ, ಜಾಗತಿಕ ಮಾರುಕಟ್ಟೆಗಳಲ್ಲಿ ಗ್ರಾಹಕರ ಸಂರಕ್ಷಣಾ ಕಾನೂನುಗಳ ಅನುಷ್ಠಾನ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ. ಉಕ್ರೇನ್ ರಾಜಧಾನಿ ಕೈವ್ ಮೇಲೆ ಇಂದು ಬೆಳಿಗ್ಗೆ ರಷ್ಯಾ ಕ್ಷಿಪಣಿ ದಾಳಿ ನಡೆಸಿದೆ. ಟರ್ಕಿಯಲ್ಲಿ ನಡೆಯಲಿರುವ ಪ್ರಮುಖ ನ್ಯಾಟೋ ಶೃಂಗಸಭೆಗೆ 1 ದಿನ ಮೊದಲು ಈ ದಾಳಿ ಸಂಭವಿಸಿದೆ. ಈ ಶೃಂಗಸಭೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾಗವಹಿಸುವ ನಿರೀಕ್ಷೆ ಇದೆ. ದಾಳಿಯಲ್ಲಿ ರಷ್ಯಾ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು, ಕ್ರೂಸ್ ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ಬಳಸಿದೆ ಎಂದು ಉಕ್ರೇನ್ ವಾಯುಪಡೆ ಹೇಳಿದೆ. ಇರಾನ್ನ ಮಾಜಿ ಸರ್ವೋಚ್ಚ ನಾಯಕ ಆಯತುಲ್ಲಾ ಸೈಯದ್ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಭಾರತ ಸರ್ಕಾರ ಮತ್ತು ಭಾರತೀಯರಿಗೆ ಇರಾನ್ ರಾಯಭಾರ ಕಚೇರಿ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದೆ. ಇದು ಉಭಯ ದೇಶಗಳ ನಡುವಿನ ಆಳವಾದ ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ಮಾನವ ಬಾಂಧವ್ಯವನ್ನು ಪ್ರತಿಬಿಂಬಿಸುತ್ತದೆ. ಅಂತ್ಯಕ್ರಿಯೆಯಲ್ಲಿ ಭಾರತದ ನಾಯಕರು, ಸಂಸತ್ ಸದಸ್ಯರು, ವಿದ್ವಾಂಸರು ಮತ್ತು ವಿವಿಧ ಧರ್ಮಗಳ ಪ್ರತಿನಿಧಿಗಳ ಉಪಸ್ಥಿತಿಯು ಎರಡೂ ರಾಷ್ಟ್ರಗಳ ನಡುವಿನ ದೀರ್ಘಕಾಲದ ಸಂಬಂಧವನ್ನು ಪ್ರತಿಬಿಂಬಿಸುತ್ತದೆ ಎಂದು ಇರಾನ್ ರಾಯಭಾರ ಕಚೇರಿ ಹೇಳಿದೆ. ಮೆಕ್ಸಿಕೋ ನಗರದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿನಲ್ಲಿ ಪಂದ್ಯದಲ್ಲಿ ಮೆಕ್ಸಿಕೋ ವಿರುದ್ಧ 3-2 ಅಂತರದ ಜಯ ಸಾಧಿಸುವ ಮೂಲಕ ಇಂಗ್ಲೆಂಡ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಇದಕ್ಕೂ ಮುನ್ನ ನಿನ್ನೆ ರಾತ್ರಿ ನಡೆದ 16ರ ಸುತ್ತಿನಲ್ಲಿ ಮತ್ತೊಂದು ಪಂದ್ಯದಲ್ಲಿ 5 ಬಾರಿಯ ವಿಶ್ವ ಚಾಂಪಿಯನ್ ಬ್ರೆಜಿಲ್ ತಂಡ ನಾರ್ವೆ ವಿರುದ್ಧ 2-1 ಗೋಲುಗಳಿಂದ ಪರಾಭವಗೊಂಡಿದೆ. ನಾರ್ವೆ ಪರ ಎರ್ಲಿಂಗ್ ಹಾಲ್ಯಾಂಡ್ 2 ಗೋಲು ಗಳಿಸಿದರು. ಇನ್ನೊಂದೆಡೆ ಬ್ರೆಜಿಲ್ನ ಅನುಭವಿ ಆಟಗಾರ ನೇಮರ್ ಜೂನಿಯರ್ ಅಂತಾರಾಷ್ಟೀಯ ಫುಟ್ಬಾಲ್ನಿಂದ ನಿವೃತ್ತಿ ಘೋಷಿಸಿದ್ದಾರೆ. ಅವರು ಬ್ರೆಜಿಲ್ ತಂಡದ ಪ್ರಮುಖ ಆಟಗಾರರಾಗಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.

ರಾಷ್ಟ್ರಗಳ ಭೇಟಿಯ ಭಾಗವಾಗಿ ಇಂಡೋನೇಷ್ಯಾಗೆ ಪ್ರಧಾನಿ ನರೇಂದ್ರ ಮೋದಿ ಪ್ರವಾಸ. ಬಿಹಾರ್ ಗುಜರಾತ್ ಮಧ್ಯಪ್ರದೇಶ ಉಪಚುನಾವಣೆ ಅಧಿಸೂಚನೆ ಹೊರಡಿಸಿದ ಚುನಾವಣಾ ಆಯೋಗ. ಅಸ್ಸಾಂನ ಗುವಾಹಟಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟ್ರಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ ಸಭೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಮೆಕ್ಸಿಕೋ ವಿರುದ್ಧ ಗೆದ್ದು ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟ ಇಂಗ್ಲೆಂಡ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 PM.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಎಫ್ಎಂ ಸಮಯ ಈಗ ಸರಿಯಾಗಿ 1:20:50 ಇದೀಗ ಉಲ್ಲಾಸ ಕಾರ್ಯಕ್ರಮ ಮೂಡಿಬರುವುದು.

0: ಆತ್ಮೀಯ ಕೇಳುಗರಿಗೆಲ್ಲ ಉಲ್ಲಾಸ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ಕರುಣಾಳುಬ ಬೆಳಕೆ ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳನ್ನು ಕೇಳುತ್ತೀರಿ. ಮೊದಲಿಗೆ ಒಂದು ಜಾಹೀರಾತು, ಬಳಿಕ ಭಾವಗೀತೆ ಪ್ರಸಾರ.
1: ಸಾಯಿ ಬಾಲ್ ಗುಳ್ಳೆ ಗಜಕರ್ಣ, ಸಾಯಿ ಬಾಲ್ ಕೆಸರು ಹುಣ್ಣ,
2: ಸಾಯಿ ಬಾಲ್ 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಕೇಳುಗರೆ, ಉಲ್ಲಾಸ ಕಾರ್ಯಕ್ರಮದಲ್ಲಿ ಎಂದಿನಂತೆ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಆ ಪ್ರಶ್ನೆ ಏನು ಎಂಬುದು ಈಗಾಗಲೇ ನಮ್ಮ ಕೇಳುಗರಲ್ಲಿ ಕುತೂಹಲ ಹುಡ್ಸಿರುತ್ತೆ, ಹೌದಲ್ವಾ? ಖಂಡಿತ ಕೇಳುಗರೆ, ನಿಮಗಾಗಿ ಒಂದು ಪ್ರಶ್ನೆ ಸಿದ್ಧವಾಗಿದೆ. ಅದೇನು ಅಂತಂದರೆ, ಮಳೆಗಾಲ ಅಂದ ತಕ್ಷಣ ಎಲ್ಲೆಡೆ ಒಂದು ಮಳೆ ಆಗ್ತಾ ಇರುತ್ತೆ. ಗಿರಿ ತೊರೆಗಳಲ್ಲಿ ಅಥವಾ ಒಂದು ಕಾಡು ಬೆಟ್ಟ ಗುಡ್ಡಗಳಲ್ಲಿ ಜಲಪಾತಗಳು ಸೃಷ್ಟಿಯಾಗುತ್ತೆ. ಜಲಪಾತಗಳು ಅಂತಂದ್ರೇ ಹಸಿರು ನೀರು, ಆ ಒಂದು ವರ್ಣಮಯ ಮುದ ನೀಡುವಂತಹ ತಾಣ ಆಗಿರುತ್ತೆ. ಇವತ್ತು ಕೇಳ್ತಾ ಇರುವಂತಹ ಒಂದು ಪ್ರಶ್ನೆ ಜಲಪಾತಕ್ಕೆ ಸಂಬಂಧಿಸಿದ್ದು. ಮಳೆಗಾಲದಲ್ಲಿ ತುಂಬಿ ಹರಿಯುವ, ಪ್ರವಾಸಿಗರನ್ನು ಕೈಬೀಸಿ ಕರೆಯುವ ವಸುಂಧರ ಜಲಪಾತ ಒಂದಿದೆ. ಈ ವಸುಂಧರ ಜಲಪಾತ ಎಲ್ಲಿ ಕಂಡುಬರುತ್ತೆ ಎಂಬುದು ನನ್ನ ಪ್ರಶ್ನೆ. ಒಂದು ಸುಳಿವು, ಇದು ನಮ್ಮ ಕರ್ನಾಟಕದ ನೆರೆಯ ರಾಜ್ಯದಲ್ಲಿ ಕಂಡು ಬರುವಂಥದ್ದು. ಮತ್ತೇಕೆ ತಡ ಈ ಪ್ರಶ್ನೆಗೆ ಉತ್ತರಿಸಿ. ನಮ್ಮ ನಿಲಯದ ಫೋನ್ ಸಂಖ್ಯೆ ಹೀಗಿದೆ, 9448640273. ಈ ಸಂಖ್ಯೆಗೆ ನಾನು ಕೇಳಿರುವ ಪ್ರಶ್ನೆಗೆ ಉತ್ತರಿಸಿ. ಕಾರ್ಯಕ್ರಮದ ಕೊನೆಯಲ್ಲಿ ನಿಮ್ಮ ಸಂದೇಶಗಳನ್ನು ತೆಗೆದುಕೊಳ್ತಾ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತೇನೆ. ಬನ್ನಿ ಆರಂಭದಲ್ಲಿ ಕೇಳೋಣ ಒಂದು ಭಾವಗೀತೆ, ಶಂಕರ್ ಶಾನುಭೋಗವರ ಧ್ವನಿಯಲ್ಲಿ. MS ವ್ಯಾಸರವರ ರಚನೆ ಇದು. ರಾಗ ಸಂಯೋಜಿಸಿದ್ದಾರೆ ಉಪಾಸನಾ ಮೋಹನ್.

0: ಕೇಳಿದರೆ ಇಂದು ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಗೀತೆಗಳು ಹೀಗಿವೆ. ಮುಂಗಾರು ಮಳೆ ಚಿತ್ರದಿಂದ ಮುಂಗಾರು ಮಳೆಯೇ, ಸಿಪಾಯಿ ಚಿತ್ರದಿಂದ ಓಂ ಮೇಘರಾಜನೇ, ಭೈರವ ಚಿತ್ರದಿಂದ ಮಳೆರಾಯ ನೀ ಬಾರಯ್ಯ, ಈ ಚಿತ್ರದ ಗೀತೆಗಳು ಪ್ರಸಾರವಾಗಲಿವೆ. ಈ ಗೀತೆಗಳಿಗೆ ಸಂಬಂಧಿಸಿದಂಥ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ನಮ್ಮ ನಿಲಯಕ್ಕೆ ಸಂದೇಶವನ್ನು ಕಳಿಸಬಹುದು. ಸಂದೇಶ ಕಳಿಸುವಂತಹ ಫೋನ್ ಸಂಖ್ಯೆ ಹೀಗಿದೆ, 944-864-0273. ಮತ್ತೊಮ್ಮೆ ತಿಳಿಸ್ತೀನಿ, 944-864-0273 ಈ ಸಂಖ್ಯೆಗೆ ಸಂದೇಶವನ್ನು ಕಳಿಸಿರೋ ಮೂಲಕ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಬಹುದು. ಬನ್ನಿ ಇದೀಗ ಕೇಳೋಣ ಕರುನಾಡು ಬಾಬೆಳಕೆ.
1: ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
2: ಗುರುಗಳು ತಮ್ಮ ಶಿಷ್ಯನ ಹತ್ರ ಮಾತಾಡ್ತಾ ಇದ್ರು. ಆ ಶಿಷ್ಯ ತುಂಬಾ ಸಂಪ್ರದಾಯವಾದಿ. ಅಯ್ಯೋ ಅಯ್ಯೋ, ಅವನ ತಲೆ

0: ಒಂದ್ಸಲ ವಿಷಯ ಹೋಯ್ತು, ಅವನು ತೆಗೆಯೋದಿಲ್ಲ, ಅದನ್ನ ಏನಾದರೂ ಬದಲಾಯಿಸೋಲ್ಲ. ಅವನು ಗುರುಗಳು ಕೇಳಿದ, ಸ್ವಾಮಿ ನೀವು ಕೇಳಿದ ಸಂದೇಹ ಬರ್ತದೆ, ಪಾಪ ಪುಣ್ಯ ಅಂದಮೇಲೆ ನರಕ ಇದ್ದಿರ್ಬೇಕಲ್ಲ, ಮನುಷ್ಯ ಒಳ್ಳೆ ಕೆಲಸ ಅವನು ಸ್ವರ್ಗಕ್ಕೆ ಹೋಗ್ತಾನೆ, ತಪ್ಪಿದ ನರಕ ಪ್ರಾಪ್ತಿ ಆಗ್ಬೇಕಲ್ವಾ. ಗುರುಗಳನ್ನ ಕೇಳಿದ್ರಂತ, ನೋಡಪ್ಪ ಸ್ವರ್ಗ ನರಕ ಅನ್ನೋದು ನಾವು ಮಾಡ್ಕೊಂಡಂತ ಕಲ್ಪನೆಗಳವು, ಸ್ವರ್ಗ ನರಕ ಎರಡು ನಮ್ಮ ಜೀವನದಲ್ಲೇ ಇದ್ದಾವಲ್ಲಪ್ಪ. ಮನುಷ್ಯ ಒಳ್ಳೆ ನಡತೆಯಿಂದ ಜೀವನವನ್ನು ಸ್ವರ್ಗವನ್ನಾಗಿ ಮಾಡ್ಕೋಬಹುದು, ಕೆಟ್ಟ ನಡತೆಯಿಂದ ತನ್ನ ಜೀವನ ನರಕವನ್ನಾಗಿ ಮಾಡ್ಕೋಬಹುದು. ಅದೆಲ್ಲ ಕಲ್ಪನೆಗಳಪ್ಪ. ನರಕ ಅಂದ್ರೆ ಎಣ್ಣೆಯಲ್ಲಿ ಹ್ಯಾಕ್ ಸುಡ್ತಾರೆ, ಬೆಂಕಿಯಲ್ಲಿ ಹ್ಯಾಕ್ ತೂರ್ತಾರೆ, ಏನೋ ಮಾಡ್ತಾರೆ, ತಲೆ ಕೆಳಗೆ ಕಟ್ಟುತ್ತಾರೆ, ಹೊಡಿತಾರೆ, ಏನೇನೋ ಹೇಳ್ತೀವಿ, ಅದೆಲ್ಲ ನಮ್ಮ ಮನಸ್ಸಲ್ಲಿರುವಂತ ಭಾವನೆಗಳು. ಅಂತ ತರ್ಕ ಇಲ್ಲ ಅಂದ್ರು. ಅವನು ಬಿಡ್ತಾ ಇಲ್ಲ, ತಲೆ ಅಲ್ಲಾಡಿಸ್ತಾ ಇದ್ದ, ಇಲ್ಲ ಸ್ವಾಮಿ ನರಕ ಇದೆ, ಬಹಳ ಘೋರ ಶಿಕ್ಷೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದ. ಅವ್ರ ಗುರುಗಳು ಏನ್ ಮಾಡಿದ್ರು ಗೊತ್ತಾ, ಒಂಚೂರು ಮಾತು ಬದಲಾಯಿಸ್ಬಿಟ್ಟು ಏನೋ ಯೋಚನೆ ಮಾಡ್ದಂಗೆ ಮಾಡಿ, ಅಲ್ಲಪ್ಪ ನಾ ಒಂದು ವಿಷಯ ಕೇಳಿದೆ, ನಿಮ್ಮ ಮಗನ ಬಗ್ಗೆ ಹೇಳಿದ್ದು ಸರಿನಾ ಅಂತ ಕೇಳ್ದ. ಏನು ಸ್ವಾಮಿ ಅದು ಅಂತ ಅವನು ಕೇಳ್ದ. ಅವನ ಮುಖದಲ್ಲಿ ಆತಂಕ ಕಾಣಿಸ್ತಾ ಇತ್ತು. ಗುರುಗಳು ಹೇಳಿದರು, ನಿಮ್ಮ ಮಗ ಕೆಲವು ಸ್ನೇಹಿತರ ಜೊತೆ ಸೇರಿಕೊಂಡು ಕುಡಿತಾನಂತೆ ವಿಪರೀತ, ಮನೆ ಯಾವುದೋ ಗಲಾಟೆಯಲ್ಲಿ ಸೇರ್ಕೊಂಡು ಜೈಲಿಗೆ ಹೋಗಿದ್ದಂತೆ, ಅಷ್ಟ್ಯಾಕೆ ಅವನ ಜೊತೆ ಕೆಲಸ ಮಾಡೋಕೂಡ ತಕರಾರು ಮಾಡಿದ್ದಾರಂತೆ, ತುಂಬ ಮನಸ್ಸಿಗೆ ತೊಂದರೆ ಆಗಿರಬೇಕಲ್ವಾ ನಿಮಗೆ ಅಂದರು. ಆ ಶಿಷ್ಯನ ಮುಖ ಬಿದ್ದೆ ಹೋಯಿತು. ಸಂಕಟದಿಂದ ಹೇಳಿದ, ಹೌದು ಸ್ವಾಮಿ, ನನ್ನ ಮಗ ಅನ್ನೋದು ನನ್ನ ಜೀವನಕ್ಕಂಟಿದೊಂದು ಕಳಂಕ ಆಗಿ ಹೋಗಿದೆ. ಪೂರ್ವಜನ್ಮ ಕೃತಂ ಪಾಪಂ ಪುತ್ರ ರೂಪೇಣ ಪೀಡತೆ ಅಂದ. ಅದು ಯಾವ ಜನ್ಮದಲ್ಲಿ ಮಾಡಿದ ಕರ್ಮನೋ, ಇಂಥ ಮಗ ನನ್ನ ಗಂಟು ಬಿದ್ದಿದ್ದಾನೆ. ದಿನ ಇದೇ ಗೋಳು ಸ್ವಾಮಿ, ನಾನು ಹೆಂಡತಿ ದಿನ ಕಣ್ಣೀರಲ್ಲಿ ಕೈ ತೊಳಿತಾಳೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಹಾಗಾದ್ರೆ ಒಂದು ಸಲಹೆ ಕೊಡಲ ನಾನು ಅಂದರು ಗುರುಗಳು. ಅವನು ಎದಕ್ಕೂ ತಯಾರಾಗಿದ್ದ. ಸ್ವಾಮಿ ಹೇಳಿ, ಏನಾದರೂ ಮಾರ್ಗದರ್ಶನ ಮಾಡಿ, ನನ್ನ ಮಗ ಸರಿಯಾದರೆ ಸಾಕು. ಆತುರದಿಂದ ಶಿಷ್ಯ ಮುಂದೆ ಕೂತ್ಕೊಂಡ. ಹಾಗಾದರೆ ನಾನು ಹೇಳ್ದಂಗೆ ಮಾಡಿ, ಒಂದು ದಿವಸ ನಿಮ್ಮ ಮಗನ ಕರ್ಕೊಂಡು ಊರು ಹೊರಗಿನ ಬೆಟ್ಟ ಇದೆಯಲ್ಲ, ಬೆಟ್ಟದ ತುದಿ ಕರ್ಕೊಂಡೋಗಿ. ಅಲ್ಲೇ ನಿಮ್ಮ ಇಬ್ಬರು ಬಲಿಷ್ಠ ಆದಂಥ ಸ್ನೇಹಿತರನ್ನ ಇಟ್ಕೊಳ್ಳಿ, ಅಲ್ಲಿ ಕಾಯ್ಕೊಂಡಿರೋ ಕೇಳಿ. ನೀವು ಅಲ್ಲಿ ಹೋದ ತಕ್ಷಣ ಅವ್ರೇನು ಮಾಡಬೇಕು ಗೊತ್ತಾ, ನಿಮ್ಮ ಮಗನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟು ಅವನ ಕಣ್ಣುಗಳು ಕಟ್ಟಬೇಕು, ಬಟ್ಟೆ ಕಟ್ಟಿ ಕಣ್ಣಿಗೆ, ಕೈ ಕಾಲು ಗಟ್ಟಿಯಾಗಿ ಕಟ್ಟಿಬಿಡಿ. ಅಲ್ಲಿ ಗುಡ್ಡದಲ್ಲಿ ಯಾರೂ ಬರಲ್ಲ. ಒಂದಿಷ್ಟು ಒಣ ಕಟ್ಟಿಗೆ ಹಾಕಿ ಬೆಂಕಿ ಹಚ್ಚಿಬಿಡಿ, ಚೆನ್ನಾಗಿ ಬೆಂಕಿ ಹತ್ತಲಿ. ಬೆಂಕಿ ಜೋರಾಗಿ ಉರಿತಿರ್ಬೇಕಾದ್ರೆ ಐದಾರು ನಮ್ಮ ಜೊತೆ ಬಲಿಷ್ಠ ಆದವರಿಬ್ಬರು, ಅವ್ರು ಹೇಳಿ ಈ ಹುಡುಗನ ಎತ್ತಿ ಬೆಂಕಿಯಲ್ಲಿ ಹಾಕಿಬಿಡಿ ಅಂಥೇಳಿ. ಹಾಕಿಬಿಟ್ಟು ಬಂದು ಮನೇಲಿ ನಿಶ್ಚಿಂತರಾಗಿ ಮಲ್ಕೊಂಬಿಡಿ ಎದ್ರು. ಶಿಷ್ಯ ಹೌವಾರಿ ಹೋದ, ಇದೇನು ಗುರುಗಳ ಸಲಹೆ ಇದು, ಇಂಥ ಸಲಹೆ ನೀವು ಕೊಡ್ತೀರಾ, ನೀವು ಕ್ರೂರಿಗಳು, ನನಗೆ ಗೊತ್ತಿರಲಿಲ್ಲ ಇಷ್ಟು ಅಂದ. ಗುರುಗಳು ಬೆಂತಟ್ಟು ಹೇಳಿದರು, ನೋಡಪ್ಪ ನಿಮ್ಮ ಮಗ ಅಷ್ಟೊಂದು ತಪ್ಪು ಮಾಡಿದ್ರೆ ಸಹಿತ ಅವನ ಮೇಲಿನ ಪ್ರೀತಿಯಿಂದ ಅವನಿಗೆ ಶಿಕ್ಷೆ ಕೊಡೋಕೆ ತಯಾರಾಗಿಲ್ಲ, ಬೆಂಕಿಯಲ್ಲಿ ಹಾಕೋಕೆ ತಯಾರಾಗಿಲ್ಲ. ನೀವು ನಮ್ಮೆಲ್ಲರ ತಂದೆ ಆದಂಥ ಭಗವಂತ, ನಮ್ಮೆಲ್ಲರಿಗಿಂತ ಪ್ರೇಮಮಯ ಆದಂಥ ಭಗವಂತ, ನಮ್ಮ ನರಕದಲ್ಲಿ ಹಾಕಿ ಎಣ್ಣೆಯಲ್ಲಿ ಕರೆದು ಬೆಂಕಿಯಲ್ಲಿ ಹಾಕಿ ಶಿಕ್ಷೆ ಕೊಡ್ತಾನೇನ್ರಿ, ಅಂಥ ಕ್ರೂರೇನೆ ಅವನು, ಭಗವಂತನಂಥ ಕರುಣಾಮಯಿ ಯಾರೂ ಇಲ್ಲ ಅಂದರು. ಶಿಷ್ಯರಿಗೆ ಗುರುಗಳ ಮಾತಿನ ಅರ್ಥ ಆಯಿತು. ಭಗವಂತ ಪರಮ ದಯಾಮಯಿ ಆದವನು, ನಾವು ಕಲ್ಪಿಸಿಕೊಂಡಂಥ ನರಕಕ್ಕೆ ಹಾಕಿ ಬೆಂಕಿಯಲ್ಲಿ ಹಾಕಿ ಎಣ್ಣೆಯಲ್ಲಿ ಕರೆದು ಅದೆಲ್ಲ ಏನೂ ಮಾಡಲ್ಲ, ಅದನ್ನು ನಾವೇ ಮಾಡಿಕೊಳ್ಳೋದು. ನಮ್ಮ ವಿವೇಕದಿಂದ ಜೀವನವನ್ನು ಸ್ವರ್ಗವನ್ನಾಗಿ ಮಾಡ್ಕೋತೀವಿ, ಅವಿವೇಕದಿಂದ ಆತುರದಿಂದ ಅಹಂಕಾರದಿಂದ ದರ್ಪದಿಂದ ಇರೋ ಸುಂದರವಾದ ಜೀವನ ನರಕ ಮಾಡ್ಕೋತೀವಿ. ನರಕವನ್ನು ಸ್ವರ್ಗವನ್ನು ಭಗವಂತ ಮಾಡಿದ್ದಲ್ಲ, ನಮ್ಮ ಕೃತಿಗಳಿಂದ ನಾವೇ ಮಾಡ್ಕೋತೀವಿ. ಭಗವಂತನಿಗೆ ಶಾಪ ಕೊಡೋದು ಬೇಡ.
1: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಗೆ, ನಿರ್ವಹಣೆ SR ಭಟ್, ಪ್ರಸಾರ ಸಂಯೋಜನೆ MG ರವಿ.
2: ಈಗ ಕೇಳಿ ಆರೋಗ್ಯ ಬಿಂದು. ದಾಸವಾಳ ಹೂವಿನ ಉಪಯೋಗಗಳ ಬಗ್ಗೆ ಮಾಹಿತಿ ತಿಳಿಯುತ್ತೀರಿ.
3: ಹಲವಾರು ಔಷಧೀಯ ಗುಣಗಳನ್ನು ಹೊಂದಿರುವಂತಹ ದಾಸವಾಳದಿಂದ ಅಡುಗೆ ಕೂಡ ತಯಾರಿಸಬಹುದು. ಹೇಗೆ ಅಂತೀರಾ? ಪಲ್ಯ ಮಾಡೋದು ಹೇಗೆ? ದಾಸವಾಳದ ಹೂವನ್ನು ಸಣ್ಣಗೆ ಹೆಚ್ಕೋಬೇಕು, ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸಿ ಉಪ್ಪು ಖಾರದ ಪುಡಿ ಬೆರೆಸಿ ಅದನ್ನು ಪಲ್ಯ ಅಂತ ಬಳಸಬಹುದು. ದಾಸವಾಳದ ಎಲೆಯನ್ನು ರುಬ್ಬಿ ರಸ ತೆಗೆದಿಟ್ಕೋಬೇಕು. ಆ ನಂತರ ಅದಕ್ಕೆ ಬೆಲ್ಲ ಅಥವಾ ಸಕ್ಕರೆ ಹಾಗೂ ನೀರು ಇದನ್ನೆಲ್ಲ ಬೆರೆಸಿ ಪಾನೀಯ ತಯಾರಿಸಬಹುದು. ಬೇಸಿಗೆಯಲ್ಲಿ ಇದು ಸುಲಭವಾಗಿ ತಯಾರಿಸಬಲ್ಲಂಥ ಒಂದು ತಂಪು ಪಾನೀಯ ಆಗತ್ತೆ. ದಾಸವಾಳದ ಹೂವಿನ ಶರಬತ್ ಹೇಗೆ ಅಂತಂದರೆ, ದಾಸವಾಳದ ಹೂವನ್ನು ವಿಶೇಷವಾಗಿ ಬಿಳಿ ದಾಸವಾಳದ ಹೂವನ್ನು ರುಬ್ಬಿ ರಸ ತೆಗೆದು ಅದಕ್ಕೆ ನೀರು ಸಕ್ಕರೆ ಬೆರೆಸಿ ಕುಡಿಬೇಕು.

0: ಇದು ಉತ್ತಮ ದಾಹಶಾಮಕ. ಒಂದು ಲೋಟ ಸಕ್ಕರೆಗೆ ಸ್ವಲ್ಪ ನೀರು ಬೆರೆಸಿ ಸಕ್ಕರೆ ಪಾಕ ತಯಾರಿಸಿಟ್ಕೋಬೇಕು. ಅದಕ್ಕೆ ಒಂದು ಲೋಟ ದಾಸವಾಳದ ಹೂವಿನ ರಸ ಬೆರೆಸಿ ಒಲೆಯ ಮೇಲಿಟ್ಟು ನೀರಿನ ಅಂಶ ಇಂಗೋವರೆಗೂ ಕುದಿಸ್ಬೇಕು. ಆಮೇಲೆ ಇಳಿಸಿ ಆರಿಸಿ ಬಾಟ್ಲಿಲಿ ತುಂಬಿಟ್ಕೋಬೇಕು. ಬೇಕಾದಾಗ ಎರಡು ಚಮಚ ರಸಕ್ಕೆ ಒಂದು ಲೋಟ ನೀರು ಬೆರೆಸಿ ಕುಡಿಬೇಕು. ಚೀನಾ ಮತ್ತು ಜಪಾನ್ ದೇಶಗಳಲ್ಲಿ ಅತಿಥಿಗಳಿಗೆ ಸತ್ಕಾರ ಮಾಡೋದಕ್ಕೆ ಇಂಥದೇ ಜ್ಯೂಸ್ ಕೊಡ್ತಾರೆ. ಇನ್ನು ತಂಬುಳಿ. ದಾಸವಾಳದ ಹೂವನ್ನು ಸ್ವಲ್ಪ ಎಣ್ಣೆಯಲ್ಲಿ ಜೀರಿಗೆ ಕೊಬ್ಬರಿ ತುರಿ ಹಾಕಿ ಹುರಿದು ರುಬ್ಬಿಕೊಂಡು ಮೊಸರಿನಲ್ಲಿ ಅಥವಾ ಮಜ್ಜಿಗೆಯಲ್ಲಿ ಬೆರೆಸಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಆಹಾರದ ಜೊತೆಗೆ ಬಳಸಬೇಕು. ಇದನ್ನು ದಾಸವಾಳದ ತಂಬುಳಿ ಅಂತಾರೆ. ದಾಸವಾಳದ ಹೂವುಗಳನ್ನು ಹೆಚ್ಚಿಟ್ಕೊಂಡು ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟಿನಲ್ಲಿ ಬೆರೆಸಿ ರೊಟ್ಟಿ ಕೂಡ ತಟ್ಟಬಹುದು. ಇಡ್ಲಿ ಅಥವಾ ದೋಸೆ ತಯಾರಿಸುವಾಗ ಹುದುಗು ಬರಿಸೋಕೆ ಉದ್ದಿನ ಬೇಳೆ ಬದಲು ಅಕ್ಕಿಯ ಜೊತೆಗೆ ದಾಸವಾಳದ ಎಲೆಗಳನ್ನು ಬಳಸಬಹುದು ಅನ್ನೋದನ್ನ ನೀವೆಲ್ಲ ಗಮನಿಸಬೇಕು.
1: ದಾಸವಾಳ ಹೂವಿನ ಉಪಯೋಗಗಳ ಬಗ್ಗೆ ಮಾಹಿತಿ ತಿಳಿದುಕೊಂಡಿರಿ. ಆರೋಗ್ಯವಿಂದು ಪ್ರಸಾರವಾಯಿತು. ಇದೀಗ ಭಾವಗೀತೆ ಕೇಳೋಣ. ರಿತೀಶ ಅವರ ಧ್ವನಿಯಲ್ಲಿ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ಸಾಹಿತ್ಯವಿರುವ ಭಾವಗೀತೆ ಇದು. ರಾಗ ಸಂಯೋಜಿಸಿದ್ದಾರೆ ಉಪಾಸನಾ ಮೋಹನ್.

ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ಉಲ್ಲಾಸ ಕಾರ್ಯಕ್ರಮ. ಇದೀಗ ಒಂದು ಪ್ರಕಟಣೆ. ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮ. ದಿನಾಂಕ 8/7/2026, ಅಂದರೆ ಬುಧವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ 102.6 MHz ಚಿತ್ರದುರ್ಗ ಆಕಾಶವಾಣಿಯಲ್ಲಿ 2026ನೇ ಸಾಲಿನ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಈ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಭಾಗವಹಿಸುತ್ತಾರೆ ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ವೆಂಕಟೇಶ್ ಟಿ ಹಾಗೂ ಅಪರ ಜಿಲ್ಲಾಧಿಕಾರಿಗಳಾದ ಬಿಟಿ ಕುಮಾರಸ್ವಾಮಿ. ಹೊಸ ಮತದಾರರ ಹೆಸರು ಸೇರ್ಪಡೆ, ತಪ್ಪು ತಿದ್ದುಪಡಿಗಳು, ವಿಳಾಸ ಬದಲಾವಣೆ, ಅರ್ಹ ಮತದಾರ ಪಟ್ಟಿಯ ಇಂದ ಹೆಸರು ಉಳಿಸಿಕೊಳ್ಳುವಿಕೆ, ಅನರ್ಹ ಅಥವಾ ಮೃತ ಮತದಾರರ ಹೆಸರು ಕೈಬಿಡುವ ಪ್ರಕ್ರಿಯೆ ಹಾಗೂ ಇತರೆ ವಿಷಯಗಳ ಬಗ್ಗೆ ಸಾರ್ವಜನಿಕರು ಕರೆ ಮಾಡಬಹುದು. ಕರೆ ಮಾಡಬಹುದಾದ ನಿಲಯದ ಮೊಬೈಲ್ ಸಂಖ್ಯೆಗಳು ಹೀಗಿವೆ: 9444864023 ಹಾಗೂ ಮತ್ತೊಂದು ಸಂಖ್ಯೆ 9141970272. ಸ್ಥಿರ ದೂರವಾಣಿ ಸಂಖ್ಯೆ ಹೀಗಿದೆ: ಎಸ್ಟಿಡಿ ಕ್ರಮಾಂಕ 08194, ದೂರವಾಣಿ ಸಂಖ್ಯೆ 29569. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಇದೇ 8ನೇ ತಾರೀಕು ಬುಧವಾರ ಬೆಳಗ್ಗೆ 10 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಕಟಣೆ ಕೇಳಿದಿರಿ. ಈಗ ಒಂದು ಭಾವಗೀತೆ. ಸತ್ಯಾನಂದ ಪತ್ರೋಟ ಅವರ ರಚನೆಯ ಭಾವಗೀತೆ ಇದು. ಜೆ ಮೋಹನ್ ಅವರು ಹಾಡಿದ್ದಾರೆ. ಉಪಾಸನ ಮೋಹನ್ ಅವರ ರಾಗ ಸಂಯೋಜನೆ ಇದೆ.

ಕೇಳುಗರೆ, ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಲಾಗಿತ್ತು. ಆ ಪ್ರಶ್ನೆಗೆ ಸಂಬಂಧಿಸಿದಂತೆ ನೀವೀಗಾಗಲೇ ಉತ್ತರಗಳನ್ನ ನಮ್ಮ ನಿಲಯಕ್ಕೆ ಸಂದೇಶದ ರೂಪದಲ್ಲಿ ಕಳಿಸಿದ್ದೀರಾ. ಬನ್ನಿ, ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ನೋಡೋಣ. ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡವಳಾರ್ತಿಯಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟಿನಿಂದ, ವಾಣಿ ಸತೀಶ್ ಚಿತ್ರದುರ್ಗದಿಂದ, ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ಕೆಬಿ ಪಾಲಯ್ಯ ಚಿರತಗುಂಡು ಕೂಡ್ಲಿಗಿ ತಾಲೂಕಿನಿಂದ, ಸಿಎಲ್ ಉಮಾ ಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಬಡಾವಣೆ ಇಲ್ಲಿಂದ, ಹಾಗೆ ಸಿದ್ದಲಿಂಗಮೂರ್ತಿ ಸಿರಿಗೆರೆ ಇಲ್ಲಿಂದ, ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ, ಗೀತಾ ಶಶಿಧರ್ ಶಿವಗಂಗಾದಿಂದ, ಎಂ ಈಶಣ್ಣ ಮುತಿಕರನಹಳ್ಳಿಯಿಂದ, ಹಾಗೆ ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ, ಅಪ್ಪಾಜಿ ಎ ಮುಷ್ಟೂರು ಸುಧಾರಾಣಿ ಚಂದನ ಸ್ಪಂದನ ಇವರುಗಳು ಜಗಳೂರು ತಾಲೂಕು ಇಲ್ಲಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಕೆಂಚನಗೌಡರ ರಮೇಶ್ ಇವರು ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ಎ ಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕಿನಿಂದ, ಸುಬನ್ ಕೋರಿ ಹಗರಬೊಮ್ಮನಹಳ್ಳಿಯಿಂದ, ಹಾಗೆ ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿ ಸ್ಟುಡಿಯೋ ಅವರು ಇಲ್ಲಿಂದ ಸಂದೇಶ ಕಳಿಸಿರುವಂಥದ್ದು. ಹಾಗೆ ಎನ್ ಜಿ ಬಸವರಾಜ್ ಅನ್ನಪೂರ್ಣ ಐಡಿಪಿ ಲೇಔಟಿನಿಂದ, ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲ ಗುಂಡಿಯಿಂದ, ಹಾಗೆ ರಾಹಿತ್ಯ ಜಿ ಐಶ್ವರ್ಯ ವಿ ಎಸ್ ಹರೀಶ್ ಜಿ ಮಣಿಕೊಂಡ ಹೈದರಾಬಾದ್ ಇಲ್ಲಿದ್ದ ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನಿ ಶ್ರೀಕಂಠ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಾಗವೇಣಿ ಸತೀಶ್ ರೋಹಿತ್ ಕನ್ನಿಕಾ ಇವರುಗಳು ಸಂದೇಶವನ್ನು ಕಳಿಸಿರುವಂಥದ್ದು. ಶಾಂತಾಚಾರ ಬಡಿಗೆರ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಹಾಗೆ ರಾಯಭಾಗ ತಾಲೂಕಿನಿಂದ, ಮುಗಳಕೋಡದಿಂದ ಶಿವಲಿಂಗ ಹಿರೇಮಠ ಕಲಾವತಿ ಹಿರೇಮಠ ಅಭಿಷೇಕ ಹಿರೇಮಠ ಅವರು ಸಂದೇಶವನ್ನು ಕಳಿಸಿರುವಂಥದ್ದು. ಮಹೇಶ್ ಹೊಸೂರು ಶಿಕಾರಿಪುರದಿಂದ, ಸಣ್ಣ ಬೋರಯ್ಯ ಬೋರಮ್ಮ ಬಚ್ಚಬೋರನಹಟ್ಟಿಯಿಂದ, ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಲತಾ ಸುಹಾಸ್ ಹೊಸಕೋಟೆಯಿಂದ, ಉಮೇಶ ಸಿರಿಗೆರೆ ದಾವಣಗೆರೆಯಿಂದ, ಸಿ ಟಿ ಚಂದ್ರಶೇಖರ್ ವಸಂತಕುಮಾರಿ ಅತ್ತಿ ಚೌಡೇನಹಳ್ಳಿಯಿಂದ, ಹಾಗೆ ಎಂ ಆರ್ ಶ್ರೀಕಂಠನ್ ಮೈಸೂರಿನಿಂದ, ಅನಿತಾ ಅನಂತರಾಜು ಗೊರ್ಲಡಕು ಹಿರಿಯೂರಿನಿಂದ, ಜಗಳೂರು ತಾಲೂಕಿನಿಂದ ಜಮ್ಮಾಪುರ ಗ್ರಾಮದ ಜೆಸಿಬಿ ಶಿವು ಅವರು ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ವಸಂತಲಕ್ಷ್ಮಿ ಅನಂತಕೃಷ್ಣ ಜೋಯಿಸ್ ಇವರು ಶಂಕರ ನಾರಾಯಣ ಜೋರಿಸ್ ತಮಟ್ಕಲ್ ರಸ್ತೆ ಚಿತ್ರದುರ್ಗದಿಂದ, ಹಾಗೆ ಟೈಲರ್ ಹನುಮಂತಪ್ಪ ದೇವರಕೋಟದಿಂದ, ಹಾಗೆ ಶ್ರೀಕಂಠ ಮೂರ್ತಿ ಸ್ಕಂದನ್ ಭಾಸ್ಕರ್ ಅಚ್ಯುತ್ ಅನಂತಲಕ್ಷ್ಮಿ ಮೆದೆಹಳ್ಳಿ ಚಿತ್ರದುರ್ಗದಿಂದ, ಹಾಗೆ ಉಮಾ ಮೋಹನ್ ಮುರಳಿ ಚಿತ್ರದುರ್ಗದಿಂದ, ಹಾಗೆ ವೃಷಭೇಂದ್ರಪ್ಪ ಹೆಚ್ ವಾಲ್ಮೀಕಿ

ನಗರ ಚಳ್ಳಕೆರೆಯಲ್ಲಿಂದ, ಮಂಜುನಾಥ ಶೆಟ್ಟಿ ಗುಮಸ್ತ ಕಾಲೋನಿಯಿಂದ, ಶಿವಣ್ಣ ಪಿ ಓಬವನಹಳ್ಳಿ ಚಳ್ಳಕೆರೆಯಿಂದ, ಹಾಗೆ ಬೆಳಗಾವಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ, ಆದಿತ್ಯ ತೇಲಿ ಹಾಗೆ ಕುಟುಂಬದವರು, ಮೋನಿಕಾ ಭೂಮಿಕಾ ವಿಷ್ಣುನಾಯಕ ಚಿರತಗುಂಡುವಿನಿಂದ, ಶಿಲ್ಪ ವಿದ್ಯಾನಗರದಿಂದ, ಅಮೃತ ರಮೇಶ್ ಚಿತ್ರದುರ್ಗದಿಂದ, ಎಂ ಮೋಹನ್ ಕುಮಾರ್ ಹೊಸದುರ್ಗದಿಂದ, ಜ್ಯೋತಣ್ಣ ಅಂಗಡಿ ಧನಂಜಯ ಹೇಮಂತ್ ಇವರುಗಳು, ಹಾಗೆ ಡಾಕ್ಟರ್ ಪ್ರಭಯ್ಯ, ವಿ ಎಸ್ ಶೈಲಜಾ, ವಿ ಎಸ್ ಸೌಂದರ್ಯ ಅವರು ಸಂದೇಶವನ್ನು ಕಳಿಸಿರುವಂಥದ್ದು, ಸಲ್ಮಾ ಟೀಚರ್ ತರಕೆರೆಯಿಂದ, ರೂಪ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಹಾಗೆ ಯಶೋಧ ಎರ್ಲ ನಾಯ್ಕ ಚಿರತಗುಂಡುವಿನಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಸ್ನೇಹಿತರಾಗಾದರೆ ನಾನು ಕೇಳಿದಂತಹ ಪ್ರಶ್ನೆ ಯಾವುದು ಅಂತ ಅನ್ನೋದಾದರೆ, ನಯನ ಮನೋಹರವಾದ ವಸುಂಧರಾ ಜಲಪಾತ ಎಲ್ಲಿದೆ ಅಂತ ನಾನು ಪ್ರಶ್ನೆನ ಕೇಳಿದ್ದೆ. ಆ ಪ್ರಶ್ನೆಗೆ ಉತ್ತರ ಮಹಾರಾಷ್ಟ್ರದ ಅಹಿಲ್ಯಾನಗರ ಜಿಲ್ಲೆಯ ಭಂಡಾರಧಾರ ಪ್ರದೇಶದ ಸಮೀಪದಲ್ಲಿದೆ. ಸಹ್ಯಾದ್ರಿ ಪರ್ವತಗಳ ಮಡಿಲಿನಲ್ಲಿ ನೆಲೆಗೊಂಡಿರುವ ಈ ಪ್ರದೇಶ ಪಶ್ಚಿಮ ಘಟ್ಟದ ಶ್ರೀಮಂತ ಜೀವ ವೈವಿಧ್ಯ ಮತ್ತು ನೈಸರ್ಗಿಕ ಸಂಪತ್ತಿನ ಪ್ರತೀಕ ಅಂತಲೇ ನಾವು ಹೇಳ್ಬೋದು. ನಮ್ಮ ಅನೇಕ ಕೇಳುಗರು ಇದಕ್ಕೆ ಎರಡು ಉತ್ತರಗಳನ್ನು ಕೊಟ್ಟಿದ್ರು, ಒಂದು ಮಹಾರಾಷ್ಟ್ರ ಅಂತಲೂ ಕೊಟ್ಟಿದ್ರು, ಹಾಗೆ ಉತ್ತರಾಖಂಡ್ ಅಂತಲೂ ಕೊಟ್ಟಿದ್ರು. ಖಂಡಿತ ಹೌದು, ನಿಮಗೆ ಒಂದಿಷ್ಟು ಗೊಂದಲ ಉಂಟಾಗಿರುತ್ತೆ. ವಸುಂಧರಾ ಇರುವುದು ಮಹಾರಾಷ್ಟ್ರ ಜಿಲ್ಲೆಯ ಅಹಿಲ್ಯಾನಗರದಲ್ಲಿ, ವಸುಧರಾ ಇರುವುದು ಉತ್ತರಾಖಂಡ್ ರಾಜ್ಯದಲ್ಲಿ. ಇದು ಈ ಒಂದು ಪ್ರಶ್ನೆಗೆ ಖಾತ್ರಿಯಾದಂತಹ ಉತ್ತರ. ಸಂದೇಶವನ್ನು ಕಳಿಸಿದಂತಹ ಎಲ್ಲ ನಮ್ಮ ಕೇಳುಗರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಕೇಳುಗರೇ, ಇಂದು ಸಂಜೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಗೀತೆಗಳನ್ನು ಸಹ ತಿಳಿಸ್ಬಿಡ್ತೀನಿ. ಅವು ಹೀಗಿದೆ: ಮುಂಗಾರು ಮಳೆ ಚಿತ್ರದಿಂದ ಮುಂಗಾರು ಮಳೆಯೇ ಏನು ನಿನ್ನ ಆನಿಗಳ ಲೀಲೆ, ಸಿಪಾಯಿ ಚಿತ್ರದಿಂದ ಓ ಮೇಘರಾಜನೆ, ಭೈರವ ಚಿತ್ರದಿಂದ ಮಳೆರಾಯ ನೀ ಬಾರಯ್ಯ. ಈ ಚಿತ್ರದ ಗೀತೆಗಳಿಗೆ ಸಂಬಂಧಿಸಿದಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗೆ ಸಂದೇಶವನ್ನು ಕಳಿಸ್ಬೋದು. ಮೊಬೈಲ್ ಸಂಖ್ಯೆ ಹೀಗಿದೆ: 944840273. ಈ ಸಂಖ್ಯೆಗೆ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಇದೀಗ ಕಾರ್ಯಕ್ರಮದ ಕೊನೆಯ ಗೀತೆ ಕೇಳಿಬರೋಣ.

ಇದುವರೆಗೂ ಉಲ್ಲಾಸ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಈಗ 2 ಗಂಟೆಗಳಾಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ ಆರೋಪ. ಮುಖ್ಯ ಚುನಾವಣಾಧಿಕಾರಿಗೆ ದೂರು ನೀಡಿದ ಎನ್ಡಿಎ ನಿಯೋಗ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿಲ್ಲ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಪಾದಾಚಾರಿ ಸುರಂಗ ಮಾರ್ಗದ ನಿರ್ಮಾಣಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ. ಕೊಡಗು ಜಿಲ್ಲೆಯಲ್ಲಿ ಬಿರುಸುಗೊಂಡ ಮಳೆ. ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಹೆಚ್ಚಳ. ಹಾಗೂ ಇಂದು ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುಣ್ಯಸ್ಮರಣೆ. ಗಣ್ಯರಿಂದ ಗೌರವ ನಮನ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿನ ಅಕ್ರಮಗಳ ಕುರಿತಂತೆ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸೇರಿದಂತೆ ಹಲವು ಮುಖಂಡರು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ದೂರು ನೀಡಿದ್ದಾರೆ. ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬು ಕುಮಾರ್ ಅವರಿಗೆ ಬರೆದ ಪತ್ರದಲ್ಲಿ 5 ದಿನಗಳಿಂದ ಎಸ್ಐಆರ್ ಪ್ರಕ್ರಿಯೆಯಲ್ಲಿನ ಅಕ್ರಮಗಳಿಗೆ ರಾಜ್ಯ ಸರ್ಕಾರವೇ ಕುಮ್ಮಕ್ಕು ನೀಡುತ್ತಿದೆ. ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ. ಸರ್ಕಾರವನ್ನು ಖುಷಿಪಡಿಸುವ ರೀತಿಯಲ್ಲಿ ಅಧಿಕಾರಿಗಳಿಗೂ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ಆಯೋಗದ ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿದ ಅಧಿಕಾರಿಗಳು ಮತ್ತು ರಾಜಕೀಯ ಕಾರ್ಯಕರ್ತರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ರಾಜ್ಯದ ಹಲವು ಭಾಗಗಳಲ್ಲಿ ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಪರಿಶೀಲನೆ ನಡೆಸುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಸರ್ಕಾರ ಮಧ್ಯಪ್ರವೇಶಿಸಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣಾ ಆಯೋಗ ಈ ಅಭಿಯಾನ ನಡೆಸುತ್ತಿರುವ ರೀತಿಯ ಬಗ್ಗೆ ತಮಗೆ ಭಿನ್ನಾಭಿಪ್ರಾಯವಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಲರಿಗೂ ಮತದಾನದ ಹಕ್ಕು ಸಿಗಬೇಕು ಎಂಬ ಉದ್ದೇಶದಿಂದ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ. ರಾಜ್ಯ ಸರ್ಕಾರ ಚುನಾವಣಾ ಆಯೋಗಕ್ಕೆ ಎಲ್ಲಾ ರೀತಿಯ ಸಹಕಾರ ನೀಡಿದೆ ಎಂದು ತಿಳಿಸಿದ್ದಾರೆ.
1: ಎಸ್ಐಆರ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಎಲೆಕ್ಷನ್ ಕಮಿಷನ್ ಮಾಡುವಂತ ರೀತಿಲಿ ನಮ್ದೇ ಆದಂತ ಭಿನ್ನ ಅಭಿಪ್ರಾಯ ಇದೆ. ನಾವು ಇದನ್ನಲ್ಲೇ ಕೋರ್ಟ್ ಅಲ್ಲೂ ಕೂಡ ನಮ್ಮ ವಾದವನ್ನ ಸಲ್ಲಿಸಿದ್ದೇವೆ. ಆದ್ರೂ ಕೂಡ ಕೋರ್ಟ್ ಅಲ್ಲಿ ಒಂದು ತೀರ್ಪನ್ನ ಕೊಟ್ಟಿದ್ದಾರೆ. ನಾವು ಎಲ್ಲರಿಗೂ ಕೂಡ ಮತ ಕೊಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಯಾವ ರಾಜ್ಯದಲ್ಲೂ ಈ ರೀತಿ ದಿಟ್ಟವಾದಂತ ಸರ್ಕಾರ ಚುನಾವಣಾ ಆಯೋಗ ಜೊತೆ ಕೈ ಜೋಡಿಸಿರ್ಲಿಲ್ಲ. ನಾವು ಕೈ ಜೋಡಿಸಿ ಅವ್ರಿಗೆ ಏನ್ ಬೇಕೋ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ನಾವು ಯಾರು ಇದಕ್ಕೆ ಕೈ ಹಾಕ್ತಾ ಇಲ್ಲ. ಇದು ಅವರು ಚುನಾವಣಾ ಆಯೋಗದ ಅಡಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ.
0: ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಸರ್ಕಾರ ಮಧ್ಯಪ್ರವೇಶಿಸಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಬಿಎಲ್ಒಗಳನ್ನು ನೇಮಕ ಮಾಡುವ ಅವಕಾಶವಿದೆ. ಜನರು ತಮ್ಮ ಮತದಾನದ ಹಕ್ಕನ್ನು ಉಳಿಸಿಕೊಳ್ಳಬೇಕು ಎಂಬ ಕಾರಣಕ್ಕೆ ಜಾಗೃತಿ ಮೂಡಿಸುವ ಕೆಲಸ ಸರ್ಕಾರ ಮಾಡುತ್ತಿದ್ದು ವಿಪಕ್ಷಗಳಲ್ಲಿ ಭಯ ಉಂಟು ಮಾಡಿದೆ ಎಂದು ತಿಳಿಸಿದ್ದಾರೆ. ಪಾದಚಾರಿ ಸುರಂಗ ಮಾರ್ಗ ನಿರ್ಮಾಣಕ್ಕೆ 6 ತಿಂಗಳ ಕಾಲಾವಕಾಶ ಬೇಕಾಗಿದ್ದು ಎಲ್ಲರ ಸಹಕಾರ ದೊರೆತರೆ ಕೇವಲ 4 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದು ಕೇಂದ್ರ ರಾಜ್ಯ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂ ಮಂತ್ರಿಮಾಲ್ ಹಿಂಭಾಗದ ಪಾದಚಾರಿ ಸುರಂಗ ಮಾರ್ಗದ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ದೇಶದಲ್ಲಿ ಬೆಂಗಳೂರು ಆರ್ಥಿಕವಾಗಿ ಅಭಿವೃದ್ಧಿಯಾದರೆ ಮಾತ್ರ ರಾಜ್ಯಕ್ಕೆ ಬಂಡವಾಳ ಹರಿದು ಬರಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ದೇಶದಲ್ಲಿ ಸ್ವಚ್ಛ ಭಾರತ ಎನ್ನುವುದು ಇಂದು ಸಾರ್ವಜನಿಕರ ಅಭಿಯಾನವಾಗಿ ಬರಲಿದೆ ಎಂದು ಪೆಟ್ರೋಲಿಯಂ ನೈಸರ್ಗಿಕ ಅನಿಲ ಮತ್ತು ಪ್ರವಾಸೋದ್ಯಮ ಖಾತೆ ರಾಜ್ಯ ಸಚಿವ ಸುರೇಶ್ ಗೋಪಿ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನ ಎಂಆರ್ಪಿಎಲ್ ಮತ್ತು ರಾಮಕೃಷ್ಣ ಮಠದ ನೇತೃತ್ವದಲ್ಲಿ ಸ್ವಚ್ಛತಾ ಅಭಿಯಾನದ ಅಂಗವಾಗಿ ಕದ್ರಿ ಉದ್ಯಾನವನದ ಪರಿಸರದಲ್ಲಿಂದು ವಿಶೇಷ ಸ್ವಚ್ಛತಾ ಶ್ರಮದಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ವಿಶ್ವಕ್ಕೆ ಸ್ವಚ್ಛ ಸುಂದರ ಭಾರತವನ್ನು ನೀಡುವುದು ಪ್ರಧಾನಿ ನರೇಂದ್ರ ಮೋದಿಯವರ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕರ ಪಾಲುದಾರಿಕೆ ಇಲ್ಲದಿದ್ದರೆ ಸ್ವಚ್ಛತೆ ಸಾಧ್ಯವಿಲ್ಲ. ಹೀಗಾಗಿ ಸ್ವಚ್ಛತೆ ಕಾಪಾಡುವುದು ಸಾರ್ವಜನಿಕರ ಕರ್ತವ್ಯ ಮತ್ತು ಜವಾಬ್ದಾರಿ ಎಂದು ಅವರು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9

0: 15ಕ್ಕೆ.
1: ಕೊಡಗು ಜಿಲ್ಲೆಯಲ್ಲಿ ಇಂದು ಬೆಳಗಿನಿಂದಲೇ ಮಳೆ ಹಾಗೂ ಗಾಳಿ ಬಿರುಸಾಗಿದೆ. ಸುಮಾರು ಒಂದು ತಿಂಗಳು ತಡವಾಗಿ ಪ್ರಾರಂಭವಾಗಿರುವ ಮುಂಗಾರು ತೀವ್ರತೆ ಇಂದಿನಿಂದ ಹೆಚ್ಚಾಗಿದೆ. ಇಂದು ಬೆಳಗಿನಿಂದಲೇ ಮಡಿಕೇರಿ ನಗರದಲ್ಲಿ ಎಡಬಿಡದೆ ಮಳೆ ಸುರಿಯುತ್ತಿದ್ದು ಗಾಳಿಯ ತೀವ್ರತೆ ಕೂಡ ಹೆಚ್ಚಾಗಿದೆ. ವಿರಾಜಪೇಟೆ ತಾಲೂಕಿನ ಬೆಟೋಳಿ ಗ್ರಾಮದ ನಿವಾಸಿ ಸಿಂಧು ಎಂಬುವರ ಮನೆ ಮೇಲೆ ಗಾಳಿಯಿಂದಾಗಿ ಮರಬಿದ್ದು ತೀವ್ರ ಗಾಯಗಳಾಗಿದೆ. ಪ್ರಾಣಾಪಾಯದಿಂದ ಪಾರಾಗಿರುವ ಸಿಂಧು ಅವರನ್ನು ಮಡಿಕೇರಿಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕೊಡಗು ಜಿಲ್ಲೆ ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಸ್ವಲ್ಪ ಹೆಚ್ಚಾಗಿರುವುದರಿಂದ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಸ್ವಚ್ಛ ಚೇತರಿಕೆ ಕಂಡಿದೆ. ಕಳೆದ 3 ದಿನಗಳ ಹಿಂದೆ 900 ಕ್ಯೂಸೆಕ್ ಇದ್ದ ನೀರಿನ ಒಳಹರಿವು 1095 ಕ್ಯೂಸೆಕ್ಗೆ ಏರಿದ್ದು ಇಂದು 1449 ಕ್ಯೂಸೆಕ್ನಷ್ಟು ಒಳಹರಿವು ಹೆಚ್ಚಾಗಿದೆ. 124.80 ಅಡಿ ನೀರಿನ ಮಟ್ಟ ಹೊಂದಿರುವ ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ಪ್ರಸ್ತುತ 80.90 ಅಡಿ ನೀರಿದೆ. ಮತ್ತಷ್ಟು ನೀರಿನ ಪ್ರಮಾಣ ಏರಿಕೆ ಕಂಡರೆ ಮಂಡ್ಯ, ಬೆಂಗಳೂರು, ಮೈಸೂರು ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಅಭಾವ ಕಡಿಮೆಯಾಗಲಿದೆ. ಕೊಡಗು ಜಿಲ್ಲೆಯಲ್ಲಿ ಅತಿವೃಷ್ಟಿ ಹಾಗೂ ಅನಾವೃಷ್ಟಿ ಎದುರಿಸಲು ಸಜ್ಜಾಗುವಂತೆ ಪ್ರಾಕೃತಿಕ ವಿಕೋಪ ನಿರ್ವಹಣೆಯ ಮೇಲುಸ್ತುವಾರಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ನಿರ್ದೇಶನ ನೀಡಿದ್ದಾರೆ. ಮಡಿಕೇರಿಯಲ್ಲಿ ಪ್ರಾಕೃತಿಕ ವಿಕೋಪ ನಿರ್ವಹಣೆ ಸಂಬಂಧ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಕೊಡಗು ಜಿಲ್ಲೆಯಲ್ಲಿ ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಮಳೆಯ ಪ್ರಮಾಣ ಕಡಿಮೆಯಾಗಿದೆ. ಜುಲೈ ಮತ್ತು ಆಗಸ್ಟ್ ತಿಂಗಳಿನಲ್ಲಿ ವಾಡಿಕೆ ಮಳೆಯಾಗುವ ನಿರೀಕ್ಷೆ ಇದೆ. ಆದ್ದರಿಂದ ಪ್ರಾಕೃತಿಕ ವಿಕೋಪ ಎದುರಿಸಲು ಸಜ್ಜಾಗಬೇಕು. ಜೊತೆಗೆ ಎಲ್ ನಿನೋ ಪರಿಣಾಮದಿಂದ ಕಡಿಮೆ ಮಳೆಯಾದಲ್ಲಿ ಅನಾವೃಷ್ಟಿಯನ್ನು ಸಹ ಎದುರಿಸಲು ಅಗತ್ಯ ಸಿದ್ಧತೆ ಮಾಡಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಪ್ರಾಕೃತಿಕ ವಿಕೋಪ ಎದುರಿಸಲು ಜಿಲ್ಲಾಧಿಕಾರಿಯವರ ಪಿಡಿ ಖಾತೆಯಲ್ಲಿ 3,05,00,000 ರೂಪಾಯಿ ಇದ್ದು 5 ತಾಲೂಕುಗಳ ತಹಶೀಲ್ದಾರ್ಗಳ ಪಿಡಿ ಖಾತೆಯಲ್ಲಿ ಒಟ್ಟು 1,41,39,000 ರೂಪಾಯಿ ಲಭ್ಯವಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಳೆದ ರಾತ್ರಿಯಿಂದ ಧಾರಾಕಾರ ಮಳೆಯಾಗುತ್ತಿದೆ. ಜಿಲ್ಲೆಯ ಚಿಕ್ಕಮಗಳೂರು, ಮೂಡಿಗೆರೆ, ಕಳಸ ತಾಲೂಕಿನಾದ್ಯಂತ ಹಾಗೂ ಚಾರ್ಮುಡಿ, ಬಾಳೂರು, ಗೋಣಿಬೀಡು ಸುತ್ತಮುತ್ತ ಇಂದು ಮುಂಜಾನೆಯಿಂದ ಗಾಳಿ ಸಹಿತ ಮಳೆಯಾಗುತ್ತಿದೆ. ಹಲವೆಡೆ ರಸ್ತೆಗೆ ಮರ ಉರುಳು ಬಿದ್ದು ವಾಹನ ಸಂಚಾರಕ್ಕೆ ಸಮಸ್ಯೆ ಉಂಟಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಮೂಡಿಗೆರೆ ತಾಲೂಕಿನ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ತಹಶೀಲ್ದಾರ್ ರಜೆ ಘೋಷಣೆ ಮಾಡಿದ್ದಾರೆ. ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿರುವ ಪ್ರತಿಮೆಗೆ ಇಂದು ಮಾಲಾರ್ಪಣೆ ಮಾಡಿದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವರಾದ ಕೆಎಚ್ ಮುನಿಯಪ್ಪ, ಡಾ ಯತೀಂದ್ರ ಸಿದ್ದರಾಮಯ್ಯ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಿದರು. ಕಲಬುರಗಿಯಲ್ಲಿರುವ ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಣೆ ಸಲ್ಲಿಸಿದರು. ಸಾಮಾಜಿಕ ನ್ಯಾಯದ ಹರಿಕಾರ ಮಾಜಿ ಉಪಪ್ರಧಾನಿ ಡಾ ಜಗಜೀವನ್ ರಾಮ್ 40ನೇ ಪುಣ್ಯತಿಥಿ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲಾಡಳಿತದ ವತಿಯಿಂದ ಮಂಡ್ಯ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿರುವ ಬಾಬು ಜಗಜೀವನ್ ರಾಮ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು. ಶಾಸಕ ಎನ್ ಚಲುವರಾಯಸ್ವಾಮಿ ಅವರ ಗೌರವ ನಮನ ಸಲ್ಲಿಸಿದರು. ಡಾ ಬಾಬು ಜಗಜೀವನ್ ರಾಮ್ ಕೇವಲ ರಾಜಕಾರಣಿಯಲ್ಲ, ಅವರು ಒಂದು ಶಕ್ತಿ ಎಂದು ಬಣ್ಣಿಸಿದರು. ಚಾಮರಾಜನಗರ ಜಿಲ್ಲಾ ಕೇಂದ್ರ ಸೇರಿದಂತೆ ಗುಂಡ್ಲುಪೇಟೆ, ಹನೂರು ಮತ್ತು ಕೊಳ್ಳೇಗಾಲ ತಾಲೂಕು ಕೇಂದ್ರಗಳಲ್ಲಿ ಹಸಿರು ಕ್ರಾಂತಿ ಹರಿಕಾರ ಡಾ ಬಾಬು ಜಗಜೀವನ್ ರಾಮ್ ಪುಣ್ಯಸ್ಮರಣೆ ನಡೆಯಿತು. ಜಿಲ್ಲಾಡಳಿತ ಭವನದ ಆವರಣದಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಶಾಸಕ ಪುಟ್ಟರಂಗಶೆಟ್ಟಿ ಮಾಲಾರ್ಪಣೆ ಮಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ ಆರೋಪ, ಮುಖ್ಯ ಚುನಾವಣಾಧಿಕಾರಿಗೆ ದೂರು ನೀಡಿದ ಎನ್ಡಿಎ ನಿಯೋಗ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿಲ್ಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಪಾದಾಚಾರಿ ಸುರಂಗ ಮಾರ್ಗದ ನಿರ್ಮಾಣಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ. ಕೊಡಗು ಜಿಲ್ಲೆಯಲ್ಲಿ ಬಿರುಸುಗೊಂಡ ಮಳೆ, ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಹೆಚ್ಚಳ. ಹಾಗೂ ಇಂದು ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುಣ್ಯಸ್ಮರಣೆ, ಗಣ್ಯರಿಂದ ಗೌರವ ನಮನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40
2: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ.

ಎಫ್ಎಂ ಸಮಯ ಇದೀಗ ಸರಿಯಾಗಿ 2:45 ಇದೀಗ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಹಾಡು ಹಳೆಯದಾದರೇನು, ಭಾವ ನವನವೀನ, ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ

ಹಾಡು ಹಳೆಯದಾದರೇನು, ಭಾವ ನವನವೀನ ಕವ್ಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು.

ಕೇಳುಗರೇ ಗಮನಿಸಿ, ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ದಿನಾಂಕ 8/7/2026 ಅಂದರೆ ಬುಧವಾರ ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೆ 102.6 MHz ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಪ್ರಸಾರಗೊಳ್ಳಲಿದೆ. ವಿಷಯ 2026ನೇ ಸಾಲಿನ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ. ಈ ಕುರಿತು ಭಾಗವಹಿಸುತ್ತಾರೆ ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ವೆಂಕಟೇಶ್ ಟಿ ಹಾಗೂ ಅಪರ ಜಿಲ್ಲಾಧಿಕಾರಿಗಳಾದ ಬಿಟಿ ಕುಮಾರಸ್ವಾಮಿ. ಹೊಸ ಮತದಾರರ ಹೆಸರು ಸೇರ್ಪಡೆ, ತಪ್ಪು ತಿದ್ದುಪಡಿಗಳು, ವಿಳಾಸ ಬದಲಾವಣೆ, ಅರ್ಹ ಮತದಾರರ ಹೆಸರು ಉಳಿಸಿಕೊಳ್ಳುವಿಕೆ, ಅನರ್ಹ ಅಥವಾ ಮೃತ ಮತದಾರರ ಹೆಸರು ಕೈಬಿಡುವ ಪ್ರಕ್ರಿಯೆ ಈ ಹಾಗೂ ಇತರೆ ವಿಷಯಗಳ ಕುರಿತು ಸಾರ್ವಜನಿಕರು ಕರೆ ಮಾಡಬಹುದು. ಕರೆ ಮಾಡಬಹುದಾದ ನಿಲಯದ ಮೊಬೈಲ್ ಸಂಖ್ಯೆಗಳು ಹೀಗಿವೆ: 944-86-4723. ಮತ್ತೊಂದು ಮೊಬೈಲ್ ಸಂಖ್ಯೆ 9141-917-2. ಸ್ಥಿರ ದೂರವಾಣಿ ಸಂಖ್ಯೆ ಹೀಗಿದೆ: 29-56-49. ಎಸ್ಟಿಡಿ ಕ್ರಮಾಂಕ 08-1-9-4. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಇದೇ 8ನೇ ತಾರೀಕು ಬುಧವಾರ ಬೆಳಗ್ಗೆ 10 ಗಂಟೆಗೆ ನೇರ ಪ್ರಸಾರವಾಗಲಿದೆ. ಕೆಳಗರೆ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಇಂದು ಸಂಜೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಗೀತೆಗಳನ್ನು ತಿಳಿಸ್ತೇನೆ. ಅವು ಹೀಗಿದೆ: ಮುಂಗಾರು ಮಳೆ ಚಿತ್ರದಿಂದ ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳಲ್ಲಿದೆ, ಸಿಪಾಯಿ ಚಿತ್ರದಿಂದ ಓ ಮೇಘರಾಜನೆ, ಭೈರವ ಚಿತ್ರದಿಂದ ಮಳೆರಾಯ ನೀ ಬಾರಯ್ಯ. ಈ ಮೂರು ಚಿತ್ರದ ಗೀತೆಗಳಿಗೆ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ಫೋನ್ ಸಂಖ್ಯೆಗೆ ಸಂದೇಶಗಳ ರೂಪದಲ್ಲಿ ಕಳಿಸಬಹುದು. ನಮ್ಮ ನಿಲಯದ ಫೋನ್ ಸಂಖ್ಯೆ ಹೀಗಿದೆ: 944-86-4023. ಮತ್ತೊಮ್ಮೆ ತಿಳಿಸ್ತೀನಿ: 944-86-4023. ಈ ಸಂಖ್ಯೆಗೆ ಸಂದೇಶ ಕಳಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ಯಾವ ವಿಷಯವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ ಅಂತ ಕುತೂಹಲ ಇದೆಯಾ? ಸ್ನೇಹಿತರೆ, ಈ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನಿಂದು ಒಂದು ವಿಶ್ವದ ಅತಿ ದೊಡ್ಡ ಬುದ್ಧನ ಚಿನ್ನದ ಪ್ರತಿಮೆ ಬಗ್ಗೆ ನಾನು ನಿಮ್ಮೊಂದಿಗೆ ವಿಷಯವನ್ನು ಹಂಚಿಕೊಳ್ತಿದ್ದೇನೆ. ಬುದ್ಧ, ಬುದ್ಧ ಅಂದ್ರೇ ಜಗದ ಬೆಳಕು, ಹೌದಲ್ವೇ? ಅದರಲ್ಲೂ ನಮ್ಮ ಭಾರತದ ಮೆರುಗು ಅಂತಲೇ ನಾವು ಬುದ್ಧನನ್ನು ಕರಿತೀವಿ. ಅದಲ್ಲದೆ ಜಗದ ಬೆಳಕು ಅಂತಲೇ ಬುದ್ಧನನ್ನು ಕರೆಯಲಾಗುತ್ತೆ. ಇವತ್ತಿಗೂ ನಾವು ಅನೇಕ ತತ್ವಗಳನ್ನು ಹೇಳುವಾಗ, ಅನೇಕ ಸಂದೇಶಗಳನ್ನು ಒಪ್ಪಿಕೊಳ್ಳುವಾಗ, ಇವತ್ತಿಗೂ ಸಾರ್ವಕಾಲಿಕ ಸಂತನಾಗಿ, ಸಾರ್ವಕಾಲಿಕ ಶಾಂತಿದೂತನಾಗಿ ನಾವು ಅವರ ತತ್ವಗಳನ್ನು ಅಳವಡಿಸ್ಕೊಳ್ತೀವಿ ಅಂತಂದರೆ ಅವರು ಬುದ್ಧ ಮಾತ್ರ ಆಗಿರ್ತಾರೆ. ಇಂತಹ ಬುದ್ಧ ನಮ್ಮ ಭಾರತದಲ್ಲಿ ಜನಿಸಿದರು ಎಂಬುದು ನಮ್ಮ ಅತ್ಯಂತ ಹೆಮ್ಮೆ ಅಂತಕ್ಕಂಥದ್ದಾಗಿ ಹೇಳ್ಬೋದು. ಅಂದಹಾಗೆ ಈ ನಾನು ಹೇಳ ಹೊರಟಿರುವಂತಹ ವಿಶ್ವದ ಅತಿದೊಡ್ಡ ಬುದ್ಧನ ಚಿನ್ನದ ಪ್ರತಿಮೆ ಇರೋದು ಥಾಯ್ಲೆಂಡ್ನಲ್ಲಿ. ಈ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ತೀನಿ, ಜೊತೆಗೆ ಚಿತ್ರದ ಗೀತೆಗಳನ್ನು ಸಹ ಕೇಳ್ಕೊಂತ ಹೋಗೋಣ. ಮೊದಲಿಗೆ ಕೇಳೋಣ ವಿಶ್ವ ಚಿತ್ರದ ಒಂದು ಗೀತೆಯನ್ನು ಕೇಳಿ, ಬಳಿಕ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ. ಕೇಳೋಣ ವಿಶ್ವ ಚಿತ್ರದ ಈ ಗೀತೆ. ಹಾಡಿದ್ದಾರೆ ಬಿ ಜಯಶ್ರೀ ಅವರು, ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು.

ಕೇಳಿದರೆ, ವಿಶ್ವದ ಅತ್ಯಂತ ಅತಿದೊಡ್ಡ ಬುದ್ಧನ ಚಿನ್ನದ ಪ್ರತಿಮೆಯನ್ನು ಹೊಂದಿರುವ ದೇಶ ಯಾವುದು ಅಂತ ನಾನು ನಿಮಗೆ ಈಗಲಾಗಲೇ ಹೇಳಿದೆ. ಥಾಯ್ಲೆಂಡ್ ದೇಶದಲ್ಲಿ ಅತ್ಯಂತ ದೊಡ್ಡ ಚಿನ್ನದ ಪ್ರತಿಮೆ ಇರುವಂತಹ ಬುದ್ಧನ ಪ್ರತಿಮೆಯನ್ನು ನಾವು ನೋಡ್ಬೋದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಥಾಯ್ಲೆಂಡ್ ದೇಶ ಒಂದು ನಿಗೂಢಗಳ ಆಗರ. ಈ ದೇಶದಲ್ಲಿ ವಿಶ್ವದ ಬೇರೆಲ್ಲೂ ಕಂಡರಿಯದಷ್ಟು ವಿಸ್ಮಯಗಳೇ ತುಂಬಿರುತ್ತೆ. ಥಾಯ್ಲೆಂಡ್ನ ಬ್ಯಾಂಕಾಕ್ನಲ್ಲಿರುವ ವಾಟ್ ಟ್ರೈಮಿಟ್ ದೇವಾಲಯದಲ್ಲಿರುವ ವಿಶ್ವದ ಅತಿದೊಡ್ಡ ಚಿನ್ನದ ಬುದ್ಧನ ಪ್ರತಿಮೆಯು 2011 ಅತ್ಯಂತ ಅತ್ಯಧಿಕ ಆಂತರಿಕ ಮೌಲ್ಯವನ್ನು ಹೊಂದಿರುವ ಪವಿತ್ರ ಪ್ರತಿಮೆ ಎಂಬ ಗಿನ್ನಿಸ್ ದಾಖಲೆಯನ್ನು ಸಹ ಇದು ಹೊಂದಿದೆ. ಈ ದೇವಾಲಯವು ಬ್ಯಾಂಕಾಕ್ನ ಇತರ ದೇವಾಲಯಗಳಿಗಿಂತ ಸ್ವಲ್ಪ ಭಿನ್ನವಾಗಿದ್ದು, ಚಿನ್ನದ ಬಣ್ಣದ ಅಲಂಕಾರಗಳನ್ನು ಹೊಂದಿರುವ ಸುಂದರವಾದ ಬಿಳಿ ಕಟ್ಟಡದಿಂದ ಕೂಡಿದೆ. ವಾಟ್ ಟ್ರೈಮಿಟ್ 1831 ಕಾಲಘಟ್ಟದಷ್ಟು ಪ್ರಾಚೀನವಾದದ್ದು, ಅಂದರೆ ಸುಮಾರು 200 ಇತಿಹಾಸ ಇದಕ್ಕಿದೆ ಅಂತಲೇ ನಾವು ಹೇಳ್ಬೋದು. 1954 ಪ್ಲಾಸ್ಟರ್ ಮಾಡಿದ ಹೊದಿಕೆಯು ಚಿನ್ನದ ಬುದ್ಧನ ಪ್ರತಿಮೆಯನ್ನು ಕೂರಿಸಲು ದೇವಾಲಯವನ್ನು ವಿಸ್ತರಿಸಲಾಯಿತು. 1955 May 25 ಪ್ರತಿಮೆಯನ್ನು ಸಾಗಿಸುವ ಸಮಯದಲ್ಲಿ ಅಪಘಾತವಾಗಿ ಪ್ಲಾಸ್ಟರ್ನಿಂದ ಕೂಡಿದ ಭಾಗ ಒಡೆಯಿತು. ಅದರೊಳಗಿನ ನಿಜವಾದ ಚಿನ್ನದ ಪ್ರತಿಮೆಯು ಬಹಿರಂಗಗೊಂಡಿತು. ಆಗ ಈ ಪ್ರತಿಮೆಯು 13 ಸುಕ್ಕೋಥೈ ಸಾಮ್ರಾಜ್ಯದ ಅವಧಿಯದು ಅಂತ ಹೇಳಲಾಗುತ್ತೆ. ಆಗ ಆ ಪ್ರತಿಮೆಯನ್ನು ಯಥಾವತ್ತಾಗಿ ಅಲ್ಲಿ ಕೂರಿಸಲಾಗುತ್ತೆ. ಮುಂದೇನಾಯಿತು ಎನ್ನುವ ವಿಚಾರಗಳನ್ನು ನಾನು ತಿಳಿಸ್ತೇನೆ. ಇದೀಗ ಒಂದು ಗೀತೆಯನ್ನು ಕೇಳಿ ಬರೋಣ. KGF Chapter 1 ಚಿತ್ರದಿಂದ ಈ ಗೀತೆಯನ್ನು ಕೇಳಿ ಬರೋಣ.

ನಾನೀಗಾಗಲೇ ಹೇಳಿದೆ, ಈ ಚಿನ್ನದ ಪ್ರತಿಮೆ, ಥೈಲ್ಯಾಂಡ್ನಲ್ಲಿರುವ ಬುದ್ಧನ ಚಿನ್ನದ ಪ್ರತಿಮೆ 13ನೇ ಶತಮಾನದ ಸುಕೋಥೈ ಸಾಮ್ರಾಜ್ಯದ ಅವಧಿಯದು ಅಂತ. 1767ರಲ್ಲಿ ಸಾಮ್ರಾಜ್ಯದ ಪತನಕ್ಕೂ ಮೊದಲು ಆಕ್ರಮಣಕಾರಿ ಬರ್ಮಿಯರಿಂದ ಪ್ರತಿಮೆಯ ಗುರುತನ್ನ ಮರೆಮಾಚಲು ಪ್ಲಾಸ್ಟರಿಂಗ್ ಮಾಡಲಾಯಿತು ಅಂತ ಹೇಳ್ತಾರೆ. ಅದಾದ ಬಳಿಕ ರಟ್ಟನ್ ಕೋಸಿಂತ್ ಸಾಮ್ರಾಜ್ಯ ಅಧಿಕಾರಕ್ಕೆ ಬಂದ ನಂತರ ಬ್ಯಾಂಕಾಕ್ ರಾಜಧಾನಿಯಾಗಿ ಅಭಿವೃದ್ಧಿ ಹೊಂದಲು ಪ್ರಾರಂಭ ಮಾಡುತ್ತೆ. ಥೈಲ್ಯಾಂಡ್ನ ಉತ್ತರ ಭಾಗದಿಂದ ಹಲವಾರು ಪ್ರತಿಮೆಗಳನ್ನು ಹೊಸ ರಾಜಧಾನಿಗೆ ಸ್ಥಳಾಂತರಿಸಿ ಅಲ್ಲಿಯ ಹಳೆಯ ದೇವಾಲಯಗಳಲ್ಲಿ ಈ ಪ್ರತಿಮೆಯನ್ನು ಇರಿಸಲಾಗುತ್ತೆ. ರಟ್ಟನ್ ಕೋಸನ್ ರಾಜವಂಶದ 3ನೇ ರಾಮನ ಆಳ್ವಿಕೆಯಲ್ಲಿ ಪ್ಲಾಸ್ಟರ್ ಲೇಪಿತ ಚಿನ್ನದ ಬುದ್ಧನ ಪ್ರತಿಮೆಯನ್ನು ಬ್ಯಾಂಕಾಕ್ಗೆ ವರ್ಗಾಯಿಸಲಾಗುತ್ತೆ. ವಾಟ್ ಟ್ರಿಮಿಟ್ನಲ್ಲಿ ವರ್ಗಾಯಿಸಿದಂತಹ ಈ ಚಿನ್ನದ ಪ್ರತಿಮೆಯನ್ನು ಪ್ಲಾಸ್ಟರ್ ಇಲ್ಲದಂತೆಯೇ ನೇರವಾಗಿ ಚಿನ್ನದ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಒಟ್ಟಾರೆ ಈ ಚಿನ್ನದ ಪ್ರತಿಮೆ 5.5 ಟನ್ ಅಂತಂದರೆ 5,500 ಕೆಜಿ ತೂಕವನ್ನು ಹೊಂದಿದೆ. ಬುದ್ಧನ ಪ್ರತಿಮೆ ಎತ್ತರ 3.91 ಮೀಟರ್ ಮತ್ತು 3.1 ಮೀಟರ್ ಅಗಲವಾಗಿದೆ. ಪ್ರತಿಮೆಯು ಭಿನ್ನವಾಗಿರುವುದಷ್ಟೇ ಅಲ್ಲದೆ ದ್ವಾರಗಳು ಮತ್ತು ಚಾವಣಿಗಳು ಸಹ ಆಕರ್ಷಕವಾಗಿದೆ. ಅತ್ಯಂತ ಸುಂದರವಾದ ಬುದ್ಧನ ವಿಸ್ಮಯಕಾರಿ ಪ್ರತಿಮೆಯನ್ನು ಬ್ಯಾಂಕಾಕ್ನಲ್ಲಿ ದರ್ಶನ ಮಾಡಲು ವಿಶ್ವದ ಜನರು ಸಾಗರೋಪಾದಿಯಲ್ಲಿ ಬರ್ತಾ ಇರ್ತಾರೆ ಹಾಗೂ ಇದಕ್ಕೆ ಮನಸೋತಿದ್ದಾರೆ. ಜೊತೆಗೆ ಈ ದೇವಾಲಯವು ಅತ್ಯಂತ ಸುಂದರವಾಗಿದ್ದು ನೋಡುಗರನ್ನ ಮಂತ್ರಮುಗ್ಧಗೊಳಿಸುತ್ತೆ. ದೇವಾಲಯದ ಶಿಖರವು ಬ್ಯಾಂಕಾಕ್ನ ಗಗನಚುಂಬಿ ಕಟ್ಟಡಗಳಿಂದ ತುಂಬಿರುವ ಸ್ಟೈಲ್ನಲ್ಲಿಯೇ ಇನ್ನೂ ಅತ್ಯಂತ ಪ್ರಾಬಲ್ಯವನ್ನು ಹೊಂದಿರುವಂಥದ್ದು. ಇಂತಹ ನಯನ ಮನೋಹರ ಬುದ್ಧನ ದೇಗುಲವನ್ನು ನಾವು ಒಮ್ಮೆ ಜೀವನದಲ್ಲಿ ಒಮ್ಮೆ ಅದರ ಕಣ್ ತುಂಬಿಕೊಳ್ಳೋಣ ಎಂಬ ಆಶಯವನ್ನು ಹೊಂದೋಣ. ಇದು ಬುದ್ಧನ ಚಿನ್ನದ

ಕೇಳಗರೆ ಗಮನಿಸಿ, ಹಲೋ ಕಿಸಾನ್ ವಾಣಿ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮ. 7/7/2026 ಅಂದ್ರೆ ಇದೇ ಮಂಗಳವಾರ ಸಂಜೆ 6:50 ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ, ತಡ ಮುಂಗಾರಿಗೆ ಸೂಕ್ತ ಬೆಳೆಗಳ ಆಯ್ಕೆ ಮತ್ತು ನಿರ್ವಹಣೆ. ಈ ಕುರಿತು ಭಾಗವಹಿಸುತ್ತಾರೆ ಡಾಕ್ಟರ್ ಬಿಒ ಮಲ್ಲಿಕಾರ್ಜುನ, ಬೇಸಾಯ ಶಾಸ್ತ್ರಜ್ಞರು, ಐಸಿಎಆರ್ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಯುಎಂ ಮರುಳಸಿದ್ದೇಶ್. ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಪ್ರಶ್ನೆಗಳನ್ನು ಕೇಳಬಹುದು. ಅದಕ್ಕೆ ನೀವು ಮಾಡಬೇಕಾದಂತಹ ಮೊಬೈಲ್ ಸಂಖ್ಯೆಗಳು ಹೀಗಿವೆ: 9448640273 ಹಾಗೂ ಮತ್ತೊಂದು ದೂರವಾಣಿ ಸಂಖ್ಯೆ 9141970272. ಸ್ಥಿರ ದೂರವಾಣಿ ಸಂಖ್ಯೆ ಹೀಗಿದೆ: 08194295649. ಕೇಳಿದರೆ ಇದುವರೆಗೂ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಈಗ 3 ಗಂಟೆಗಳಾಗುತ್ತಲಿದೆ. ಇನ್ನು ಮುಂದೆ ವಿವಿಧ ಭಾರತಿ ಮುಂಬೈನಿಂದ ಕಾರ್ಯಕ್ರಮಗಳು ಪ್ರಸಾರಗೊಳ್ಳಲಿವೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ ಈಗ ವೇಳೆ 5:27. ನಿಲಯದ ಈ ಸಂಜೆಯ ಚಂದ್ರವಳ್ಳಿ ಪ್ರಸಾರವನ್ನು 102.6 MHz ಕೇಳ್ತಾ ಇದ್ದೀರಿ. ನಮ್ಮೆಲ್ಲ ಕೇಳುಗರಿಗೂ ಸಂಜೆಯ ಚಂದ್ರವಳ್ಳಿ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ ಹಾಗೂ ಅರುಣ್ ಕುಮಾರನ ನಮಸ್ಕಾರಗಳು.

ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಮ್ಮೆಲ್ಲ ಕೆಳಗರಿಗೂ ಇಂದಿನ ಈ ಸಂಜೆಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಕೆಳಗರೆ, ಈಗ ನಾವು ಇಂದಿನ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡುವಂತಹ ಹಾಡುಗಳ ಪಟ್ಟಿಯನ್ನು ನಿಮಗೆ ಕೊಟ್ಟಿದ್ದೇವೆ. ಮುಂಗಾರು ಮಳೆ ಚಿತ್ರದ ಗೀತೆ, ಸಿಪಾಯಿ ಹಾಗೂ ಭೈರವ ಚಿತ್ರದ ಮಳೆ ಹಾಡುಗಳು. ಹೊರಗಡೆ ಕೂಡ ಮಳೆ ಬರ್ತಾ ಇದೆ, ಹಾಗಾಗಿ ನಾವು ಆಕಾಶವಾಣಿಯ ಒಳಗಡೆ ಅಂದರೆ

ರೇಡಿಯೋದ ಮೂಲಕ ಕೂಡ ಯಾಕೆ ಮಳೆಯನ್ನು ಆಸ್ವಾದಿಸಬಹುದು ಬಾರದು ಅಂತ ಹೇಳ್ತಾ ಬನ್ನಿ. ಹಾಗಾದರೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಮಳೆಯ ಗೀತೆಗಳನ್ನು ಕೇಳೋಣ. ಈ ಒಂದು ಕಾರ್ಯಕ್ರಮದಲ್ಲಿ ಮಳೆಯ ಗೀತೆಗಳಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಏನೆಂಬುದನ್ನು ತಿಳ್ಕೊಳ್ಳೋಣ. ಇಂದಿನ ಈ ಕಾರ್ಯಕ್ರಮದ ಮೊದಲ ವಾಟ್ಸಪ್ ಸಂದೇಶ. ಮೊದಲ ಸಂದೇಶ ಬೆಳಗಾವಿಯಿಂದ ಅಶೋಕ್ ಭೀಮಸೇನ್ ನಲವಡೆ. ಇಂದು ನಾನು ಇಷ್ಟಪಟ್ಟ ಗೀತೆ ಮುಂಗಾರು ಮಳೆ ಚಿತ್ರದ ಟೈಟಲ್ ಸಾಂಗ್. ಕಾರಣ ಈಗ ಬೆಳಗಾವಿಯಲ್ಲಿ ಆರಿದ್ರ ಹಾಗೂ ಪುನರ್ವಸು ಮಳೆಗಳು ಶುಭಾರಂಭ ತೋರಿದ್ದು ಮಳೆಯ ಹನಿಗಳ ಮೇಲೆ ಮಳೆಯ ಹನಿಗಳ ಲೀಲೆಯನ್ನು ಎಂಜಾಯ್ ಮಾಡುತ್ತಿದ್ದೇನೆ. ಮಳೆಗೂ ಚಿತ್ರಗೀತೆಗೂ ನೇರ ಸಂಬಂಧವಿರುವ ಕಾರಣ ಈ ಗೀತೆ ಸಂದರ್ಭೋಚಿತವಾಗಿದೆ. ಧನ್ಯವಾದಗಳು ಪ್ರಸಾರಕ್ಕೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಚಿಕ್ಕದಾಗಿ ಚೊಕ್ಕದಾಗಿ ಇವರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಹಾಗಾಗಿ ಇವರು ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ. ನಮ್ಮ ಮುಂದಿನ ಸಂದೇಶ ಯಾರು ಕಳಿಸಿದ್ದಾರೆ ನೋಡೋಣ. ಬನ್ನಿ, ನಮ್ಮ ಮುಂದಿನ ಸಂದೇಶವನ್ನು ಆಕಾಶವಾಣಿ ಚಿತ್ರದುರ್ಗ ನಿಲಯದ ನಿರೂಪಕರಿಗೆ ನಮಸ್ಕಾರಗಳು ಅಂತ ಹೇಳಿದ್ದಾರೆ. ನಿಮಗೂ ಕೂಡ ನಮಸ್ಕಾರಗಳು. ನೀವುಗಳು ಆಯ್ಕೆ ಮಾಡಿಕೊಂಡಿರೋ ಮೂರು ಚಿತ್ರದ ಗೀತೆಗಳು ಬಹಳ ಚೆನ್ನಾಗಿವೆ. ಆದ್ದರಿಂದ ಯಾವ ಚಿತ್ರದ ಹಾಡಾದರೂ ಪರವಾಗಿಲ್ಲ, ಪ್ರಸಾರ ಮಾಡಿ, ಬಹಳ ಚೆನ್ನಾಗಿದೆ ಅಂತ ಬಸವರಾಜ ಸ್ವಾಮಿ, ಚೇತನ್ ಮಹಾಲಕ್ಷ್ಮಿ, ರಂಗಸಮುದ್ರ, ಪಾವಗಡ ತಾಲೂಕು ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ನಾವು ಯಾವುದು ಚೆನ್ನಾಗಿದೆ ಅಂತ ಕೇಳ್ತಾ ಇಲ್ಲ, ಬದಲಾಗಿ ನಾವು ಕೊಟ್ಟಿರುವ ಹಾಡುಗಳಲ್ಲಿ ನಿಮಗೆ ಯಾವುದಾದ್ರೂ ಒಂದು ಗೀತೆಗೆ ನಿಮ್ಮ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಕೇಳಿರುವಂಥ ಕಾರ್ಯಕ್ರಮ. ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬೇಕಾಗಿತ್ತು. ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮಕ್ಕೆ ಅನಿಸಿಕೆಗಳನ್ನು ತಿಳಿಸಿ ವಾಟ್ಸಪ್ ಮುಖಾಂತರ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ನಮ್ಮ ಮುಂದಿನ ಸಂದೇಶ ನೋಡೋಣ. ಈ ಒಂದು ಸಂದೇಶವನ್ನು ಯಾರು ಕಳಿಸಿದ್ದಾರೆ? ಓಕೆ ಸ್ನೇಹಿತರೆ, ಸುದೀರ್ಘವಾದ ಸಂದೇಶ ಅಂತ ಹೇಳ್ಬೋದು. ಶಾಂತಚಾರ ಬಡಗಿಯರ ಕೊಕ್ಕನೂರು ಹರಿಹರ ತಾಲೂಕು, ನಮಸ್ತೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ ಅಂತ ಹೇಳ್ತಾ ಇದ್ದಾರೆ. ನೀವು ಕೂಡ ನಮಸ್ತೆ, ಸಂಜಯ್ ಚಂದ್ರಳ್ಳಿ ಕಾರ್ಯಕ್ರಮ ಕ್ಕೆ ಸ್ವಾಗತ, ಸುಸ್ವಾಗತ ಅಂತ ಹೇಳಿದ್ದಾರೆ. ನೀವು ಕೂಡ ಸ್ವಾಗತವನ್ನು ಬಯಸ್ತಾ. ಎಫ್ ಎಂ ಚಿತ್ರದುರ್ಗದಲ್ಲಿ ಇಂದು ಸಂಜೆ ಪ್ರಸಾರವಾಗುವ ಮಳೆಯ ಶೀರ್ಷಿಕೆಯ ಹಾಡುಗಳು ತುಂಬ ಮನಮೋಹಕವಾಗಿದ್ದವು. ಪ್ರತಿಯೊಂದು ಗೀತೆಯು ಮಳೆಗಾಲದ ಸೊಬಗು, ಪ್ರಕೃತಿಯ ಸೌಂದರ್ಯ ಮತ್ತು ಹೃದಯದ ಭಾವನೆಗಳನ್ನು ಸುಂದರವಾಗಿ ಮೂಡಿಸಿತು. ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟ ನಿರೂಪಕರಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನನ್ನ ಮೆಚ್ಚಿನ ಚಿತ್ರ ಸಿಪಾಯಿ ಹಾಡು, ಬಂದ ಬಂದ ಮೇಘರಾಜ, ಈ ಹಾಡು ಬಹಳ ಜನಪ್ರಿಯವಾದ ಹಾಡಾಗಿದೆ. ಈ ಸುಂದರ ಹಾಡಿನ ಸಾರಾಂಶ ಇಲ್ಲಿದೆ. ಹಾಡಿನ ಮುಖ್ಯ ತಿರುಳು ಈ ಹಾಡು ಮಳೆಯ ಆಗಮನ, ಪ್ರಕೃತಿಯ ಸೌಂದರ್ಯ ಮತ್ತು ಮಳೆಯಿಂದ ಭೂಮಿ ಹಾಗೂ ಜೀವ ಸಂಕುಲಕ್ಕೆ ಸಿಗುವ ಅಪಾರ ಸಂತೋಷವನ್ನು ವರ್ಣಿಸುತ್ತದೆ. ಮಳೆರಾಯನು ಅಂದರೆ ಮೇಘರಾಜನು ಭೂಮಿಗೆ ಪನ್ನೀರು ಚೆಲ್ಲಿ ಕರೆದಿದ್ದಾನೆ. ಮಳೆಯ ಆಗಮನದಿಂದ ಭೂಮಿ ತನ್ನ ಹೃದಯವನ್ನು ತೆರೆದು ಸಂತೋಷ ಪಡುತ್ತದೆ. ಮಳೆ ಮತ್ತು ಭೂಮಿಯ ಮಿಲನವು ಮೈ ನವಿರಳಿಸುವ ರೋಮಾಂಚನ ಅನುಭವ ನೀಡುತ್ತದೆ. ಮಳೆ ಹನಿಯಾದಾಗ ಮಣ್ಣಿನಿಂದ ಬರುವ ಸುಗಂಧವು ಭೂಮಿಯ ಭಾಗ್ಯವನ್ನು ಸೂಚಿಸುತ್ತದೆ. ಮೋಡಗಳು ಎಲ್ಲಿಂದಲೋ ಬಂದು ಎಲ್ಲೆಡೆ ಮಳೆಯನ್ನು ಹಂಚುತ್ತವೆ. ಆ ಮೋಡದ ಎದೆಗೆ ಕಾಮನಬಿಲ್ಲು ಪದಕದಂತೆ ಶೋಭಿಸುತ್ತದೆ. ಮಳೆಯ ಪ್ರತಿಯೊಂದು ಹನಿಯು ಬಿಂದುವು ಸಮುದ್ರದಷ್ಟೇ ಮಹತ್ವದ್ದು. ಈ ಮಾಯಾ ಮಳೆಯಲ್ಲಿ ಪ್ರಕೃತಿಯೇ ಮಿಂದೇಳುತ್ತದೆ ಮತ್ತು ಜೀವಕೋಟಿಗೆ ಆನಂದವನ್ನು ನೀಡುತ್ತದೆ. ಈ ಹಾಡಿಗೆ ಹಂಸಲೇಖ ಅವರು ಸಾಹಿತ್ಯ ಬರೆದು ಸಂಗೀತ ಸಂಯೋಜಿಸಿದ್ದಾರೆ. ಈ ಹಾಡನ್ನು ಎಸ್ ಜಾನಕಿ ಅವರು ಮಧುರವಾಗಿ ಹಾಡಿದ್ದಾರೆ. ಈ ಹಾಡು ಪ್ರಸಾರ ಮಾಡಿ ಧನ್ಯವಾದಗಳು ಅಂತ ತಮ್ಮ ಸುದೀರ್ಘವಾದ ಅನಿಸಿಕೆ ಅಭಿಪ್ರಾಯಗಳನ್ನು ತುಂಬ ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ. ಇವರಿಗೂ ಕೂಡ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋಣ. ನೋಡಿ, ನಮ್ಮ ಎಲ್ಲ ಸ್ನೇಹಿತರು ಯಾವ್ಯಾವ ರೀತಿಯಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ನೀವು ಕೂಡ ಈ ರೀತಿಯ ಪ್ರಯತ್ನ ಮಾಡಬೇಕು, ಚಿಕ್ಕದಾಗಿದ್ದರೂ ಪರವಾಗಿಲ್ಲ ಅಂತ ಹೇಳ್ತಾ ನಮ್ಮ ಮುಂದಿನ ಸಂದೇಶ ನೋಡೋಣ ಅಲ್ವಾ, ಯಾರು ಕಳಿಸಿದ್ದಾರೆ? ಹಾಂ, ಕೇಳಿದ್ರೆ ಸಂದೇಶ ಓಪನ್ ಆಗಿದೆ. ಕೆ ಶಿವಾನಂದಪ್ಪ, ಚಂದ್ರಮ್ಮ, ಸವಳಂಗ, ನೀವು ಇಂದಿರಾ ಕಾಲೋನಿ, ನ್ಯಾಮತಿ ತಾಲೂಕು, ದಾವಣಗೆರೆ ಜಿಲ್ಲೆಯಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಆತ್ಮೀಯ ನಿರೂಪಕರಿಗೆ ಸಂಜೆ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಶುಭಾಶಯಗಳು. ಇಂದು ನೀವು ಆರಿಸಿಕೊಂಡಂಥ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಮೂರು ಚಲನಚಿತ್ರದ ಹಾಡುಗಳು, ಸೂಪರ್, ಮುಂಗಾರು ಮಳೆ, ಸಿಪಾಯಿ ಹಾಗೂ ಭೈರವ ಚಿತ್ರದ ಗೀತೆಗಳು. ಈ ಮೂರು ಚಲನಚಿತ್ರಗಳ ಚಿತ್ರಗೀತೆ, ಚಿತ್ರೀಕರಣ, ನಿರ್ದೇಶನ ಎಲ್ಲವೂ ಕೂಡ, ದಿಗ್ದರ್ಶನ ಎಲ್ಲವೂ ಚೆನ್ನಾಗಿವೆ. ಹಾಡುಗಳ ಸಾಹಿತ್ಯ, ಸಂಗೀತ ಹಾಗೂ ಹಿನ್ನೆಲೆ ಗಾಯನ ಚೆನ್ನಾಗಿದೆ. ನನಗೆ ಮೂರು ಹಾಡುಗಳನ್ನು ಕೇಳಲು ಇಷ್ಟ, ಹಾಗಾಗಿ ಮೂರು ಹಾಡುಗಳನ್ನು ಪ್ರಸಾರ ಮಾಡುತ್ತಿರುವ ಕಲೀಲುಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೂ ಮತ್ತು ನಿರೂಪಣೆ ಮಾಡುತ್ತಿರುವ ನಿಮಗೂ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಹಾಗಾಗಿ ಸಂದೇಶವನ್ನು ಕಳಿಸಿರುವ ನೀವು ಕೂಡ ಧನ್ಯವಾದಗಳು ಅಂತ ಹೇಳೋಣ. ನಮ್ಮ ಮುಂದಿನ ಸಂದೇಶ, ನೀವು ಕೊಟ್ಟಿರುವ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿವೆ. ರಾಗ, ತಾಳ, ಪಲ್ಲವಿ,

ಸೊಗಸಾಗಿವೆ. ಸಾಹಿತ್ಯ ಸಂಗೀತ ಚಿತ್ರಕಥೆ ಸುಮಧುರವಾಗಿವೆ. ಎಲ್ಲ ಹಾಡುಗಳು ಇಷ್ಟಪಟ್ಟು ಕೇಳುತ್ತೇನೆ ಅಂತ ಮಾದಪ್ಪ ಹಾಗೂ ಕೆ ಎಂ ಕೃಷ್ಣ ಕಮಂಡಲಗುಂದಿ ಜಗಳೂರು ತಾಲೂಕು ಇಲ್ಲಿಂದ ಕಳಿಸ್ತಾ ಇದ್ದಾರೆ ಶುಭ ಸಂಜೆಯೊಂದಿಗೆ. ಧನ್ಯವಾದಗಳೊಂದಿಗೆ ನಿಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಒಂದು ಸಂದೇಶ ನೋಡಲ್ವಾ. ಮುಂದಿನ ಸಂದೇಶ ನಳಿನಿ ಸತೀಶ್ ಸಂಗಮೇಶ್ವರ ಬಡಾವಣೆ ಚಿತ್ರದುರ್ಗ. ಇಲ್ಲಿಂದ ನೀವು ಕೊಟ್ಟಿರುವ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿವೆ, ನನಗೆ ಎಲ್ಲ ಹಾಡುಗಳು ಇಷ್ಟವಾಗಿವೆ. ಸಾಹಿತ್ಯ ಸಂಗೀತ ಕೂಡ ಚೆನ್ನಾಗಿದೆ. ನಾನು ಎಲ್ಲ ಹಾಡುಗಳನ್ನು ಕೇಳುತ್ತೇನೆ. ಮರೆಯಲಾಗದ ಹಾಡುಗಳು. ಧನ್ಯವಾದಗಳು. ಶುಭ ಸಂಜೆ ಅಂತ ಹೇಳಿದ್ದಾರೆ. ಸಂದೇಶ ಕಳಿಸಿದ್ದಕ್ಕಾಗಿ ನಿಮಗೂ ಕೂಡ ಶುಭ ಸಂಜೆ ಅಂತ ಹೇಳ್ತಾ ಮುಂದಿನ ಸಂದೇಶ ನೋಡೋಣ. ರಾಯಭಾಗ ತಾಲೂಕು ಮಗಳಕೂಡ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್, ಅಭಿಷೇಕಯ್ಯ ಹಿರೇಮಠ್ ಶುಭ ಸಂಜೆ ಅಂತ ಹೇಳಿದ್ದಾರೆ. ನಿಮಗೂ ಕೂಡ ಶುಭ ಸಂಜೆ. ಇಂದಿನ ಎಲ್ಲ ಹಾಡುಗಳು ರಾಗ ತಾಳಲಯ ಸಾಹಿತ್ಯ ಸಂಗೀತ ನಿಮ್ಮ ನಿರೂಪಣೆ ಧನ್ಯವಾದಗಳು ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಸಂದೇಶ ಕಳಿಸಿದ್ದಕ್ಕಾಗಿ ಇವರು ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣಲ್ವಾ. ಮತ್ತು ಮುಂದಿನ ಸಂದೇಶ ನೋಡೋಣ. ಯಾರು ಕಳಿಸಿದ್ದಾರೆ ಅಂತ ಚಿತ್ರದುರ್ಗದ ಉಪನ್ಯಾಸಕಿ ಮೀರಾ ನಾಡಿಗವರು ಪ್ರೀತಿಯ ನಿರೂಪಕರಿಗೆ ಹಾಗೂ ಕೇಳುಗರಿಗೆ ಶುಭ ಸಂಜೆ. ಈ ಸಂಜೆ ಪ್ರಸಾರವಾಗುತ್ತಿರುವ ಮೂರು ಹಾಡುಗಳು ಸೊಗಸಾಗಿವೆ. ಸಾಹಿತ್ಯ ಸಂಗೀತ ರಾಗ ಇಂಪಾಗಿದೆ. ಮೂರು ಹಾಡುಗಳು ನನಗೆ ಇಷ್ಟ, ಆಯ್ಕೆಗೆ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಸಂದೇಶ ಕಳಿಸಿದ್ದಕ್ಕಾಗಿ ನಿಮಗೂ ಕೂಡ ಧನ್ಯವಾದಗಳು. ನಮ್ಮ ಮುಂದಿನ ವಾಟ್ಸಪ್ ಸಂದೇಶ ನೋಡೋಣ. ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರು. ಇಲ್ಲಿಂದ ಇಂದಿನ ಚಂದ್ರವಳ್ಳಿ ಪ್ರಸಾರದಲ್ಲಿನ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಮಳೆಯನ್ನು ಕುರಿತಾದ ಬೇರೆ ಬೇರೆ ಚಿತ್ರಗಳಿಂದ ಆರಿಸಿಕೊಂಡಂಥ ನೀವು ನೀಡಿರುವ ಎಲ್ಲ ಗೀತೆಗಳು ಸೊಗಸಾಗಿವೆ. ಅವುಗಳಲ್ಲಿ ನನ್ನ ಮೊದಲ ಆಯ್ಕೆ ವಿ ರವಿಚಂದ್ರನ್ ಅವರ ನಿರ್ದೇಶನದಲ್ಲಿ 1996 ಬಿಡುಗಡೆಯಾದ ಗೀತೆ ತೆರೆ ಕಂಡಂಥ ಸಿಪಾಯಿ ಚಿತ್ರದ ಓ ಮೇಘರಾಜನೇ. ಈ ಗೀತೆ ಕಾರಣ ಈ ಗೀತೆಯು ಖ್ಯಾತ ನಟರುಗಳಾದಂಥ ವಿ ರವಿಚಂದ್ರನ್ ಹಾಗೂ ಸೌಂದರ್ಯ ಅವರುಗಳ ಅಮೋಘ ಅಭಿನಯದೊಂದಿಗೆ ಹಾಗೂ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಅವರದೇ ಆದ ಸಂಗೀತ ಸಂಯೋಜನೆಯೊಂದಿಗೆ ಹಾಗೂ ಎಸ್ ಜಾನಕಿ ಅವರ ಮಧುರ ಕಂಠದಲ್ಲಿ ಬಹಳ ಸುಮಧುರವಾಗಿ ಸುಶ್ರಾವ್ಯವಾಗಿ ಹಾಗೂ ಅರ್ಥಗರ್ಭಿತವಾಗಿ ಮೂಡಿಬಂದಿದೆ. ನನ್ನ ಆಯ್ಕೆಯ ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಸೊಗಸಾಗಿ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದಕ್ಕೆ ಧನ್ಯವಾದಗಳು ಅಂತ ಹೇಳ್ತೇವೆ. ನಮ್ಮ ಮುಂದಿನ ಸಂದೇಶ ನೋಡೋಣ. ಮುಂದಿನ ಸಂದೇಶ ಜಗಳೂರು ತಾಲೂಕು ಜಮ್ಮಾಪುರ ಗ್ರಾಮದಿಂದ ಜೆ ಸಿ ಬಿ ಶಿವು ಅಂತ ಹೇಳಿದ್ದಾರೆ. ಮುಡಿತಾರಲ್ಲ ಜೆ ಸಿ ಬಿ ಎಲ್ಲ ಹೇಳಬೇಡಿ, ನಿಮ್ಮ ಶಿವು ನಿಮ್ಮ ಹೆಸರು ಚೆನ್ನಾಗಿದೆ ಅಷ್ಟು ಹೇಳಿ. ಇಂದಿನ ಎಲ್ಲ ಹಾಡುಗಳು ಅದ್ಭುತ, ಎಲ್ಲ ಹಾಡುಗಳು ತಪ್ಪದೇ ಕೇಳ್ತೀನಿ ಸರ್ ಅಂತಿದ್ದಾರೆ. ಕೇಳಿ ಆದರೆ ನಮ್ಮ ಕಾರ್ಯಕ್ರಮದ ಶೀರ್ಷಿಕೆ ನಮ್ಮ ಹಾಡು ನಿಮ್ಮ ಅನಿಸಿಕೆ, ನಾವು ಕೊಟ್ಟಿರೋ ಹಾಡಿಗೆ ನಿಮ್ಮ ಅನಿಸಿಕೆ ಹೇಳಬೇಕು. ಚೆನ್ನಾಗಿದೆ ಕೇಳ್ತೀನಿ ಅಂತ ಹೇಳಿದ್ರೆ ಅಷ್ಟೇ ಸಾಕಾಗಲ್ಲ, ಮುಂದಿನ ದಿನಗಳಲ್ಲಿ ಒಳ್ಳೆ ಪ್ರಯತ್ನ ಮಾಡಬೇಕು ನೀವು ಶಿವು ಅಂತ ಹೇಳ್ತಾ ಮುಂದಿನ ಸಂದೇಶ ನೋಡೋಣ. ನೋಡಿ ಇವರು ಕೂಡ ಸುದೀರ್ಘವಾದಂಥ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಾರೆ. ಈ ಸುಂದರ ಇಡೀ ಸಂಜೆ ತಂಪಿನ ವಾತಾವರಣದಲ್ಲಿ ಮುಂಗಾರು ಮಳೆಯು ಕಳೆದ ತಿಂಗಳು ಪ್ರಾರಂಭವಾದರೂ ಸಹ ಭೂಮಿ ತಾಯಿಯ ಮಡಿಲು ಕೆಳಗಡೆ ಸರಿಯಾಗಿ ಮಳೆ ಸಿಂಚನ ಮಾಡದೆ ರೈತರ ಮುಖದಲ್ಲಿ ಮಂದಹಾಸ ಮೂಡಿಸದೆ ನಿರಾಸೆ ಮಾಡಿದರೂ ಸಹ ಒಂದು ತಿಂಗಳ ನಂತರ ಈ ಸಂಜೆ ಬಹುತೇಕ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಮಳೆ ಸಿಂಚನದಿಂದ ಭೂಮಿ ತಾಯಿಯ ಮಡಿಲು ತುಂಬಿದ ಹಾಗೆ ಭಾಸವಾಗ್ತಾ ಇರೋದು. ಜೊತೆಗೆ ಬಾಲ್ಯದಲ್ಲಿ ನಾವು ಪ್ರೈಮರಿ ಶಾಲೆ ಸಂಜೆ ಬಿಟ್ಟಾಗ ಮಳೆಯಲ್ಲಿ ಕೂಗಾಡಿಕೊಂಡು ಜೋರಾಗಿ ಮನೆಗೆ ತಲೆಯ ಮೇಲೆ ಪುಸ್ತಕಗಳನ್ನು ಹೊತ್ತು ನೆನೆದುಕೊಂಡು ಮನೆಗೆ ಬಂದಾಗ ತಂದೆ ತಾಯಿಯರಿಂದ ಕಪಾಳ ಮೋಕ್ಷ ಪಡೆದ ಆಶೀರ್ವಾದ ಸಹ ಇಂದಿನ ನೀವು ಕೊಟ್ಟ ಹಾಡುಗಳು ಅಂದಿನ ನಮ್ಮ ಬಾಲ್ಯದ ನೆನಪಾಗಿ ನಿಮ್ಮ ಮುಂದೆ ಹಂಚಿಕೊಳ್ಳಲು ಇಷ್ಟಪಟ್ಟಿದ್ದೇನೆ. ನಿರೂಪಕರೇ ಧನ್ಯವಾದಗಳು ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಯಾರು ಅಂದರೆ ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ. ಇಷ್ಟೆಲ್ಲ ಸವಿ ನೆನಪನ್ನು ಈಗ ನೆನಪು ಮಾಡಿಕೊಂಡು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ಉಮೇಶ್ ಅವರೇ ಅಂತ ಹೇಳ್ತಾ ನಮ್ಮ ಓಕೆ ಮುಂಗಾರು ಮಳೆ ಬಗ್ಗೆ ಇಷ್ಟೆಲ್ಲ ಹೇಳಿದ್ರು ಅವರು. ಅಂದರೆ ಯಾವುದೇ ಹಾಡಿಗೆ ನಿರ್ದಿಷ್ಟವಾಗಿ ಹೇಳಿಲ್ಲ, ಒಟ್ಟಾರೆಯಾಗಿ ಮಳೆ ಬಗ್ಗೆ ಹೇಳಿದ್ದಾರೆ. ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಸಂದೇಶ ನೋಡೋಣ. ಯಾರಪ್ಪ ಇದು? ನಾಗೇಂದ್ರ ಗುಂಡಮ್ಮ ದೊಡ್ಡವಳ್ಳಾರ್ತಿ ಚಳ್ಳಕೆರೆ ತಾಲೂಕು. ಸಂಜೆ ನಿರೂಪಕರೇ ನನ್ನ ನಮಸ್ಕಾರಗಳು. ನೀವು ಕೊಟ್ಟಿರುವಂಥ ಎಲ್ಲ ಹಾಡುಗಳು ನನಗಿಷ್ಟ, ಸಾಹಿತ್ಯ ಸಂಗೀತ ಚಿತ್ರಕ ನಿರ್ದೇಶನ ಎಲ್ಲವೂ ಚೆನ್ನಾಗಿದೆ. ಎಲ್ಲ ಹಾಡುಗಳನ್ನು ತಪ್ಪದೇ ಕೇಳ್ತೀನಿ, ಎಲ್ಲ ಹಾಡುಗಳನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇವರು ಕೂಡ ಕಾಮನ್ ಆಗಿ ಒಂದು ಏನಂತೀವಿ ಅನಿಸಿಕೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮಾಡಬೇಡಿ, ದಯಮಾಡಿ ಸ್ಪೆಸಿಫಿಕ್ ಆಗಿ ಅಥವಾ ಅನಿಸಿಕೆಗಳನ್ನು ಹಾಡಿಗೆ ತಕ್ಕಂದಾಗ ಯಾವುದೇ ಒಂದು ಚಿತ್ರ ಕಲದೇ ಇದ್ರು ಕೂಡ ಹಾಡಿಗೆ ಸಂಬಂಧ ಕಲ್ಪಿಸಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ನಿಮ್ಮೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದೀಗ ಹಾಗಾದರೆ ಕಾರ್ಯಕ್ರಮದ ಆರಂಭದಲ್ಲಿ ಸಿಪಾಯಿ ಚಿತ್ರದ ಓ ಮೇಘರಾಜನೇ ಈ ಒಂದು ಗೀತೆಯನ್ನು ಕೇಳಿ ಬರೋಣ ಬನ್ನಿ.

ನಮ್ಮೆಲ್ಲ ಕೇಳುವರಿಗೂ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ನಮ್ಮ ಮುಂದಿನ ಸಂದೇಶಗಳನ್ನು ನೋಡೋಣ. ನಿಶಾಂತ್ ನಿಶ್ಚಿತ್ ನಿಂಗೇಶ್ ಕಲಾವತಿ ಕೆಳಗೋಟೆ ಚಿತ್ರದುರ್ಗ ಇಲ್ಲಿಂದ ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ. ಎಲ್ಲ ಹಾಡುಗಳು ತುಂಬ ಸೊಗಸಾಗಿವೆ. ನಮಗೆ ಸಿಪಾಯಿ ಸಿನಿಮಾದ ಹಾಡು ಸೊಗಸಾಗಿದೆ, ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಸಾಹಿತ್ಯ ಸಂಗೀತ ಚಿತ್ರಕಥೆ ಚೆನ್ನಾಗಿದೆ, ವಿ ರವಿಚಂದ್ರನ್ ಹಾಗೂ ಸೌಂದರ್ಯ ಅಭಿನಯಿಸಿದ್ದಾರೆ, ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿದ್ರು. ಈಗ ತಾನೇ ಪ್ರಸಾರ ಮಾಡಿದ್ವಿ, ಬಹುಶಃ ನೀವು ಕೂಡ ಕೇಳಿ ಖುಷಿಪಟ್ಟಿದ್ದೀರಿ ಅಂತ ಅಂದ್ಕೊಳ್ತೇನೆ. ಹಾಗಾಗಿ ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಸಂದೇಶ ನೋಡೋಣ ಅಲ್ವಾ. ಮುಂದಿನ ಸಂದೇಶ ಮುಂದಿನ ಸಂದೇಶ ಕಳಿಸ್ತಾ ಇದ್ದಾರೆ ಯಾರು? ಹಾಯ್ ಹಲೋ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಗುಡ್ ಈವ್ನಿಂಗ್ ಅಂತ ಹೇಳ್ತಾ. ಇವತ್ತು ನೀವು ಕೊಟ್ಟಿರೋ ಹಾಡುಗಳು ಒಂದಕ್ಕಿಂತ ಒಂದು ಸುಮಧುರವಾದ ಹಾಡುಗಳು. ಎಲ್ಲ ಹಾಡುಗಳು ಸಾಹಿತ್ಯ ಸಂಗೀತ ಅವರ ಪಾತ್ರಗಳು ತುಂಬ ಚೆನ್ನಾಗಿವೆ. ಎಲ್ಲ ಹಾಡುಗಳು ಕೇಳ್ತಾ ಇರ್ತೀನಿ ಪ್ರಸಾರ ಮಾಡಿ ಅಂತ ಚಿತ್ರದುರ್ಗದ ಅಮೃತ ರಮೇಶ್ ಅವರು ಸಂದೇಶ ಕಳಿಸಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಸಂದೇಶ ನೋಡೋಣ. ಯಾರು ಇದು? ಮೂರು ಹಾಡುಗಳ ಸಾಹಿತ್ಯ ಸಂಗೀತ ತುಂಬ ಚೆನ್ನಾಗಿದ್ದಾವೆ ಪ್ರಸಾರ ಮಾಡಿ ಅಂತ ಚಿತ್ರದುರ್ಗದ ನೇತ್ರ ನಟರಾಜ್ ಅವರು ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳನ್ನು ತಿಳಿಸ್ತಾ ಇವರಿಗೆ ನಮ್ಮ ಮುಂದಿನ ಒಂದು ಸಂದೇಶ ನೋಡೋಣ. ನನ್ನ ಆತ್ಮೀಯ ಸಂಜೆ ನಿರೂಪಕರಿಗೆ ನಮಸ್ಕಾರಗಳು, ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿರ್ತೀರಿ ಅಂತ ಭಾವಿಸ್ತಾ. ಇದನ್ನು ನೀವು ಆಯ್ಕೆ ಮಾಡಿರುವ ಮೂರು ಮಳೆ ಹಾಡುಗಳು ತುಂಬ ಚೆನ್ನಾಗಿದ್ದಾವೆ. ದೇವರ ದಯದಿಂದ ಈಗ ಮಳೆರಾಯ ನಮ್ಮ ಮೇಲೆ ಕೃಪೆ ತೋರಿದ್ದಾನೆ. ಮಳೆರಾಯನಿಗೆ ಧನ್ಯವಾದಗಳನ್ನು ತಿಳಿಸಿ ಮಳೆಗೆ ಸಂಬಂಧಪಟ್ಟ ಹಾಡುಗಳನ್ನು ಕೇಳಲು ಕಾತುರದಿಂದ ಕಾಯ್ತಾ ಇದ್ದಾವೆ. ದಯವಿಟ್ಟು ಬೇಗ ಪ್ರಸಾರ ಮಾಡ್ತಿರಲ್ವಾ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಸಂದೇಶವನ್ನು ಅಂದರೆ ಭಾವನೆ ವ್ಯಕ್ತಪಡಿಸಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಅವರೇ. ಮುಂದಿನ ಸಂದೇಶಕ್ಕೆ ಹೋಗ್ತೇವೆ. ಮುಂದೆ ಸಂದೇಶ ಯಾರು ಕಳಿಸಿದ್ದಾರೆ, ಯಾರು ಸಂದೇಶ ಕಳಿಸ್ಬಿಟ್ಟು ಡಿಲೀಟ್ ಮಾಡಿದ್ದಾರೆ? ಓಕೆ, ಮುಂದಿನ ಸಂದೇಶ ನೋಡೋಣ. ಕೆಲವರಿ ಮುಂದಿನ ಸಂದೇಶ ಶ್ರೀ ಹೋಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ ಇಲ್ಲಿಂದ. ಸಿಪಾಯಿ ಹಾಡು ನನಗೂ ಇಷ್ಟ, ಸಾಹಿತ್ಯ ಸಂಗೀತ ತುಂಬ ಚೆನ್ನಾಗಿದೆ, ಕೇಳಲು ತುಂಬ ಚೆನ್ನಾಗಿದೆ. ಮಳೆ ಬರ್ತಾ ಇದೆ ನಮ್ಮ ಹರಿಹರದಲ್ಲಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹರಿಹರದಲ್ಲಿ ಬರ್ತಾ ಇದೆ, ಚಿತ್ರದುರ್ಗದಲ್ಲಿ ಬರ್ತಾ ಇದೆ, ಬೆಳಗಾಮಲ್ಲಿ ಬರ್ತಾ ಇದೆ. ಹೀಗೆ ಬಹುತೇಕ ಈ ಸಲ ಏನು ಮಳೆ ಸ್ಟಾರ್ಟ್ ಆಗಿದೆ ಕರ್ನಾಟಕದ ಎಲ್ಲ ಭಾಗದಲ್ಲೂ ಬರ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಇದೊಂದು ನಿಜಕ್ಕೂ ಸಂತೋಷದ ಖುಷಿ ಪಡುವ ಒಂದು ವಿಚಾರ ಅಂತ ಹೇಳ್ತಾ ನಿಮ್ಮ ಸಂದೇಶ ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ. ಹಾಗಾದರೆ ಬನ್ನಿ, ಇವರು ಕೇಳಿದಂಥ ಹಾಡು ಯಾವುದು? ಸಿಪಾಯಿ ಹಾಡು ಆಲ್ರೆಡಿ ಪ್ರಸಾರ ಮಾಡಿದ್ವಿ, ಕೇಳಿರ್ತೀರ ನೀವು. ಈಗ ಮತ್ತೊಂದು ಗೀತೆ ಕೇಳೋಣ ಬನ್ನಿ. ಭೈರವ ಚಿತ್ರದಿಂದ ಸಂಗಡಿಗರೊಂದಿಗೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ. ಸಾಹಿತ್ಯ ಶ್ರೀರಂಗ, ಸಂಗೀತ MM ಕೀರವಾಣಿ.

ಕೇಳುವರೆ, ಈ ಸಂಜೆ ಚಂದ್ರವಳಿ ಪ್ರಸಾರದಲ್ಲಿ 5:30 ಯುವತರಂಗ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಮುಸ್ಟೂರು ಗ್ರಾಮದ ಕವಿ ಹಾಗೂ ಸಾಹಿತಿಗಳಾದ ಅಪ್ಪಾಜಿ ಮುಸ್ಟೂರು ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ.

ಇನ್ನು ಕಾರ್ಯಕ್ರಮದಲ್ಲಿ ಒಂದೇ ಒಂದು ಹಾಡು ಹೊಡೆದುಕೊಂಡಿದೆ, ಅದನ್ನ ಕೇಳೋಣ. ಅದಕ್ಕೂ ಮುಂಚೆ ಸಂಬಂಧಿಸಿದಂತ ಕೆಲವು ವಾಟ್ಸಪ್ ಸಂದೇಶಗಳನ್ನು ನೋಡೋಣ. ಹರಪನಹಳ್ಳಿ ತಾಲೂಕು ಚಿಗಟೇರಿಂದ ಕೆಂಚನಗೌಡರ ರಮೇಶ್, ಸಂಜೆ ನಿರೂಪಕರಿಗೆ ವಂದನೆಗಳು ಅಂತ ಹೇಳಿದ್ದಾರೆ. ನೀವು ಕೂಡ ವಂದನೆಗಳು. ಈ ದಿನ ನೀವು ಆಯ್ಕೆ ಮಾಡಿಕೊಂಡಿರುವ ಎಲ್ಲ ಗೀತೆಗಳು ಸುಮಧುರವಾದ ಗೀತೆಗಳು ಮತ್ತು ಮಳೆ ಪ್ರಕೃತಿ ಸೌಂದರ್ಯ ಸಾಹಿತ್ಯ ಸಂಗೀತ ದಿಂದ ಕೂಡಿದಂಥ ಗೀತೆ ಸಿಪಾಯಿ ಚಿತ್ರದ ಗೀತೆ ತುಂಬ ಸುಮಧುರವಾದ ಗೀತೆಯಾಗಿದೆ. ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ನಿರೂಪಣೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಡನ್ನು ಕೇಳ್ತಾ ಇದ್ದೀರಿ, ಸಂತೋಷ ಪಡ್ತಾ ಇದ್ರಿ, ಜೊತೆಗೆ ನಿಮ್ಮ ಪ್ರಯತ್ನ ಕೊಡೋಕ್ಕೆ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ. ನಮ್ಮ ಮುಂದಿನ ಸಂದೇಶ ನೋಡೋಣ. ಯಾರಿದು? ಜಿ ಬಿ ಗುರುಮೂರ್ತಿಯವರು, ಶಿಕ್ಷಕರು, ಗೋನೂರಿನಿಂದ ಸಂಜೆ ಕಾರ್ಯಕ್ರಮಕ್ಕೆ ನಮಿಸುತ್ತಾ ಇದರಿಂದ ಎಲ್ಲ ಹಾಡುಗಳ ಸಾಹಿತ್ಯ ಚೆನ್ನಾಗಿವೆ ಸರ್ ಅಂದಿದ್ದಾರೆ. ನೀವು ಶಿಕ್ಷಕರಾಗಿದ್ದೀರಾ, ಇನ್ನೂ ಒಳ್ಳೆಯ ಪ್ರಯತ್ನ ಮಾಡ್ಬೋದು. ನಾವು ಕೊಟ್ಟಿರೋ ಗೀತೆಗಳಿಗೆ ಹತ್ತಿರವಾದಂಥ ನಿಮ್ಮ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ತಿಳಿಸುವಂಥ ಪ್ರಯತ್ನ ಮಾಡಿ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನು ತಂದು ಕೊಡ್ಬೋದು ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಮುಂದಿನ ಸಂದೇಶಕ್ಕೆ ಹೋಗ್ತೇವೆ. ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆ, ಇಲ್ಲಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ನಿಮ್ಮ ಆಯ್ಕೆ ಹಾಡುಗಳು ತುಂಬ ಚೆನ್ನಾಗಿವೆ. ನಮಗೆ ಇಷ್ಟ ಆಗಿರೋದು ಹಾಡು ಸಿಪಾಯಿ ಚಿತ್ರದ ಹಾಡು ತುಂಬ ಇಷ್ಟ ಅಂತ ಹೇಳಿದ್ದಾರೆ. ಈಗಾಗಲೇ ಪ್ರಸಾರ ಮಾಡಿದ್ದೀವಿ, ಇವ್ರು ಕಾಯ್ತಾ ಇದ್ರಂತೆ, ಪ್ರಸಾರ ಮಾಡಿಬಿಟ್ಟಿದ್ವಿ, ಬಹುಶಃ ಕೇಳಿದ್ದಾರೆ ಅಂತ ಭಾವಿಸ್ತಾ ಧನ್ಯವಾದಗಳು ನಿರೂಪಕರಿಗೆ ಅಂತ ಹೇಳಿದ್ದಾರೆ. ನಿಮಗೂ ಕೂಡ ಸಂದೇಶ ಕಳಿಸಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಮುಂದೆ ನೀವು ಕೂಡ ಒಳ್ಳೆಯ ನಿಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ತಿಳಿಸೋಕ್ಕೆ ಪ್ರಯತ್ನ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಮುಂದಿನ ಸಂದೇಶಕ್ಕೆ ಹೋಗ್ತೀವಿ. ಧನ್ಯವಾದಗಳೊಂದಿಗೆ ಮುಂದಿನ ಸಂದೇಶ ಇದು ಓಪನ್ ಆಗ್ತಾ ಇಲ್ಲ, ಮತ್ತೆ ನೋಡೋಣ ನಂತರದಲ್ಲಿ. ಹಲೋ ಆಕಾಶವಾಣಿ ಚಿತ್ರದುರ್ಗಕ್ಕೆ ಸಂಜಯ್ ಶುಭೋದಯ, ನಿರೂಪಕರಿಗೆ ವಂದನೆಗಳು. ಸಿಪಾಯಿ ಚಿತ್ರದ ಹಾಡು ಓ ಮೇಘರಾಜನೆ, ಸಂಗೀತವು ಚೆನ್ನಾಗಿದೆ, ಸಾಹಿತ್ಯ ಎಲ್ಲವೂ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಈ ಹಾಡು ಬಹುತೇಕ ಎಲ್ರಿಗೂ ಇಷ್ಟ ಆಗಿದೆ, ತುಂಬ ಖುಷಿಯಿಂದ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳನ್ನು ತಿಳಿಸ್ತಾ ಗುಡ್ ಈವ್ನಿಂಗ್ ಸರ್, ಸಲ್ಮಾ ಟೀಚರ್ ತರೀಕೆರೆಯಿಂದ ಅಂತ ಸಂದೇಶ ಕಳಿಸಿದ್ದಾರೆ. ನಿಮಗೂ ಕೂಡ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಮೂರು ಹಾಡುಗಳು ಸುಮಧುರವಾಗಿದೆ. ಶಾಲೆಯಿಂದ ಬರ್ತಾ ಎಲ್ಲ ಕಡೆ ಮಳೆ ಬರ್ತಾ ಇದೆ. ಶಾಲೆಯಿಂದ ಬರುವಾಗ, ಮಳೆ ಹೋಗುವಾಗ, ಮಧ್ಯಾಹ್ನ ಊಟಕ್ಕೆ ಮಳೆ, ಶಾಲೆಯಿಂದ ಬರುವಾಗ ಮಳೆ, ಅಂದರೆ ಬೆಳಗಿಂದ ಸಂಜೆವರೆಗೂ ಮಳೆ ಬರ್ತಾನೆ ಇದೆ, ಹೋಗುವಾಗ ಮಳೆ, ಹೋಗುವೆ ಮಳೆಯಲ್ಲಿ ಜೊತೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇವರು ಕೂಡ ನಾವು ಗುಡ್ ಈವ್ನಿಂಗ್ ಹೇಳೋಣ. ಈ ಮಳೆಯಲ್ಲಿ ನೀವು ಕೂಡ ನಮಗೆ ಸಂದೇಶ ಕಳಿಸಿದ್ದು ತುಂಬ ಖುಷಿಯಾಯಿತು ಅಂತ ಹೇಳ್ತಾ ಮುಂದಿನ ಸಂದೇಶ ಕೇಳಿದ್ರೆ ಇಲ್ಲಿಗೆ ನಮ್ಮ ಎಲ್ಲ ಸಂದೇಶಗಳು ಮುಗಿದು ಹೋಯಿತು. ಹಾಗಾಗಿ ಎಲ್ಲರೂ ಕೂಡ ನಿಮ್ಮ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ತುಂಬ

ಅವರದೇ ಧನ್ಯವಾದಗಳು ಅಂತ ಹೇಳ್ತಾ, ಇನ್ನು ಯಾರೆಲ್ಲೊಬ್ಬರ ಇಷ್ಟ ಸಾಹಿತ್ಯ ಸಂಗೀತ ಚೆನ್ನಾಗಿದೆ ಅಂತ ಹೇಳ್ತಿದ್ರಿ, ಅವರೆಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನು ತಂದುಕೊಡಲಿಕ್ಕೆ ನಿಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನ ಹಾಡಿಗೆ ಸಂಬಂಧಿಸಿದಾಗೆ ಇನ್ನೂ ಚೆನ್ನಾಗಿ ನೀವು ಬರ್ತು ತಿಳಿಸಬಹುದು ಪ್ರಯತ್ನ ಮಾಡಿ ಅಂತ ಹೇಳ್ತಾ ಬನ್ನಿ ಕಾರ್ಯಕ್ರಮದ ಕೊನೆಯ ಗೀತೆ ಕೇಳೋಣ. ಮುಂಗಾರು ಮಳೆ ಚಿತ್ರದಿಂದ ಗಾಯಕ ಸೋನು ನಿಗಮ್, ಸಾಹಿತಿ ಯೋಗರಾಜ್ ಭಟ್, ಸಂಗೀತ ಮನೋಮೂರ್ತಿ.

0: ಈಗ ಕೇಳಿ
1: ಆಕಾಶವಾಣಿ ಚಿತ್ರದುರ್ಗ. ಯುವತರಂಗ ಯುವಜನರಿಗಾಗಿ ಕಾರ್ಯ

0: ಕೇಳುಗರೆ, ಇಂದಿನ ಯುವ ತರಂಗ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಮುಸ್ಟೂರು ಗ್ರಾಮದ ಕವಿ ಹಾಗೂ ಸಾಹಿತಿಗಳಾದ ಅಪ್ಪಾಜಿ ಎ ಮುಸ್ಟೂರು ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ನಿರಂಜನಮೂರ್ತಿ ಆರ್ ಪಂಡರಹಳ್ಳಿ.
1: ಪ್ರಿಯ ಕೇಳುಗರೆ ನಮಸ್ಕಾರ. ಇಂದಿನ ಯುವತರಂಗ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಮುಸ್ಟೂರು ಗ್ರಾಮದ ಶಿಕ್ಷಕರು ಹಾಗೂ ಕವಿಗಳು ಆದಂತಹ ಅಪ್ಪಾಜಿ ಎ ಮುಸ್ಟೂರ್ ಅವರು. ಇವರು ಮೂಲತಃ ವೃತ್ತಿಯಲ್ಲಿ ಶಿಕ್ಷಕರು, ಆದರೂ ಕೂಡ ತಮ್ಮ ಪ್ರವೃತ್ತಿಯಲ್ಲಿ ಕವಿತೆಗಳನ್ನ ಕವನ ಸಂಕಲನಗಳನ್ನ ಬರಿತಾ ತಮ್ಮದೇ ಆದಂತಹ ಕವನ ಸಂಕಲನ ಕೂಡ ಇಂದು ಬಿಡುಗಡೆ ಮಾಡಿದ್ದಾರೆ. ಇವರಿಗೆ ಇಷ್ಟೆಲ್ಲ ಮಾಡಲಿಕ್ಕೆ ಹೇಗೆ ಸಹಕಾರ ಆಯ್ತು ಅನ್ನೋದನ್ನ ಇಂದಿನ ಕಾರ್ಯಕ್ರಮದಲ್ಲಿ ಇವರೊಂದಿಗೆ ಕೇಳಿ ತಿಳಿದುಕೊಳ್ಳೋಣ. ಅಪ್ಪಾಜಿ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
2: ನಮಸ್ಕಾರಗಳು.
1: ಅಪ್ಪಾಜಿ ಅವರೇ, ಇಂದು ತಾವು ತಮ್ಮ ಕವನ ಸಂಕಲನ ಆದಂತಹ ಒಡಲಿಗತ್ತಿದ ಕಿಚ್ಚು ಅಂತಕ್ಕಂತ ಕವನ ಸಂಕಲನವನ್ನ ಕೂಡ ಬಿಡುಗಡೆ ಮಾಡಿದ್ದೀರಾ. ನಮ್ಮ ಕೇಳುಗರಿಗೆ ನಿಮ್ದೊಂದು ಕಿರು ಪರಿಚಯವನ್ನ ಮಾಡಿಕೊಡಿ.
2: ಎಲ್ಲ ಆಕಾಶವಾಣಿ ಕೇಳುಗರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಅಪ್ಪಾಜಿ ಎ ಮುಸ್ಟೂರು ಅಂತ ಹೇಳ್ಬಿಟ್ಟು ನಾನು ಮೂಲತಃ ವೃತ್ತಿಯಲ್ಲಿ ಶಿಕ್ಷಕನಾಗಿದ್ದೀನಿ. ಪ್ರವೃತ್ತಿನಲ್ಲಿ ಕೃಷಿಯ ಜೊತೆ ಜೊತೆಗೆ ನಾನು ಈ ಒಂದು ಕವಿಯಾಗಿ ನಾನು ಗುರುತಿಸ್ಕೋಬೇಕು, ಸಾಹಿತಿಯಾಗಿ ಗುರುತಿಸ್ಕೋಬೇಕು ಅಂತಕ್ಕಂತ ಒಂದು ಉದ್ದೇಶದಿಂದ ನಾನು ಕವಿತೆಗಳನ್ನ ಬರೀತಾ ಇದ್ದೀನಿ. ನಾನು ಮೂಲತಃ ಕೃಷಿ ಕುಟುಂಬದಿಂದ ಬಂದಿರತಕ್ಕಂತ, ಹಳ್ಳಿ ಜೀವನದಲ್ಲಿ ಬಂದಿರತಕ್ಕಂತ ನನಗೆ ಈ ಸಾಹಿತ್ಯದ ಕಡೆ ಒಲವು ಮೂಡಿದ್ದೇ ಒಂದು ಆಶ್ಚರ್ಯಕರವಾಗಿರ್ತಕ್ಕಂಥ ಸಂಗತಿ ಸರ್. ನನ್ನ ಒಡಲಿಗತ್ತಿದ ಕಿಚ್ಚು ಅಂತಕ್ಕಂತ ಕವನ ಸಂಕಲನದಲ್ಲಿರ್ತಕ್ಕಂಥ ಒಂದು ಕವನ ಈ ಸಂದರ್ಭಕ್ಕೆ ತುಂಬಾ ಹತ್ತಿರವಾಗಿರ್ತಕ್ಕಂಥ ಕವನ. ಯಾಕಪ್ಪ ಅಂದ್ರೆ ನಾವು ಈಗ ತಾನೇ ಆಪರೇಷನ್ ಸಿಂಧೂರ್ ಅಂತಕ್ಕಂಥ ಒಂದು ಅಭೂತಪೂರ್ವ ಯಶಸ್ಸಿನ ಕಾರ್ಯಕ್ರಮವನ್ನು ನಮ್ಮ ಸೈನಿಕರು ನಮಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ನಾನೊಂದು ಸಲಾಂ ಹೇಳ್ತಕ್ಕಂಥ ಒಂದು ಕವನವನ್ನು ನಾನೀಗ ವಾಚನ ಮಾಡ್ತಾ ಇದ್ದೀನಿ. ನನ್ನ ಕವನದ ಶೀರ್ಷಿಕೆ ವೀರ ಯೋಧರಿಗೆ ಸಲಾಂ. ಭಾರತ ಮಾತೆಯ ಮಕ್ಕಳ ಬಲಿದಾನಕ್ಕೆ ತಕ್ಕ ಉತ್ತರ ಕೊಟ್ಟ ಓ ವೀರ ಯೋಧರೇ, ನಿಮಗೆ ಕೋಟಿ ಸಲಾಂ. ವೈರಿಯ ಅಡಗು ತಾಣಗಳ ಹುಡುಕಿ ಧ್ವಂಸಗೊಳಿಸಿ ಪ್ರತೀಕಾರ ತೀರಿಸಿಕೊಂಡ ಕಣಕಲಿಗಳೇ, ನಿಮಗೆ ಸಲಾಂ. ಎದುರಾಳಿಯ ಎದೆ ನಡುಗಿಸಿ ವಿಧ್ವಂಸಕರ ಆಸ್ಫೋಟಿಸಿ ಹಿಂಸೆಗೆ ಹಿಂಸೆಯ ಉತ್ತರ ನೀಡಿ ಸಂಭ್ರಮ ತಂದ ಯೋಧರಿಗೆ ಸಲಾಂ. ರಣಹೇಡಿಗಳ ಹೆಣಗಳುರುಳಿಸಿ ತಂಟೆಗೆ ಬಂದರೆ ಸಾವೇಗತಿ ಎಂದು ತೋರಿಸಿಕೊಟ್ಟ ವೀರ ಯೋಧರೇ, ನಿಮಗೆ ಸಲಾಂ. ಉಗ್ರರ ದಮನವ ಶುರುಗೈದು ಶತ್ರುಗಳ ಒಡೆದುರುಳಿಸಿ ಭಾರತ ಮಾತೆಗೆ ವಿಜಯ ಮಾಲೆ ಹಾಕಿ ಮೆರೆದ ಯೋಧರಿಗೆ ಸಲಾಂ. ಕವನದ ಶೀರ್ಷಿಕೆ ಕನಸ ಕೊಂದರೆಲ್ಲ. ಮೋರಿ ನೀರಿಗೂ ಮೋಹ ಬಂದಿದೆ, ತನ್ನೊಳಗೂ ತಾವರೆ ಅರಳಲಿ ಎಂದು. ಆದರೇಕೋ ಒಂದು ಜೀವವೂ ಬಯಸದು ನನ್ನ ಸ್ನೇಹ ಬೇಕೆಂದು. ಊರಿನ ಎಲ್ಲ ಕೊಳೆಯ ಹೊತ್ತು ಬಂದುದೇ ನನಗೆ ಭಾರೀ ಕುತ್ತು. ಹಿಂದೆ ನಾನು ಕೂಡ ಚಂದವಿದ್ದೆ, ಬಳಸಿ ಬಳಸಿ ನಾನು ಕೊಚ್ಚೆಯಾದೆ. ನನ್ನ ಬದುಕನೇ ನಾಶ ಮಾಡಿ ಮೂಗು ಮುಚ್ಚಿಕೊಂಡು ನಡೆವರು. ಹಂದಿಗೊಂದೇ ನಾನು ಇಷ್ಟ, ಇನ್ಯಾರೂ ಕೇಳರು ನನ್ನ ಕಷ್ಟ. ಕಪ್ಪು ಬಣ್ಣವ ಮೈಗೆ ಮೆತ್ತಿಕೊಂಡು ಎಲ್ಲೋ ಹರಿದು ಹೋಗಿ ನಿಂತು ಸುತ್ತಲೆಲ್ಲ ಗಬ್ಬು ನಾತ ಬೀರುವನೆಂಬ ಅಪಕೀರ್ತಿ ಮಾತ್ರ ನನಗಂಟಿದೆ. ನನ್ನ ಕನಸ ಕೊಂದರೆಲ್ಲ ನಾಗರಿಕರೆನಿಸಿಕೊಂಡವರು, ನನ್ನ ಗುಣವ ಅವಗುಣವಾಗಿಸಿ ಆ ಸೇವೆಯನ್ನು ಗೌಣವಾಗಿಸಿದರು. ನನಗೂ ಕೂಡ ನ್ಯಾಯ ಕೊಡಿಸಿ, ಎಲ್ಲರೊಂದಿಗೂ ನಾನಿರಬೇಕು, ನನಗೆ ಈ ನರಕ ಬೇಡ, ನನ್ನ ದೂರುವವರ ನಾ ಸೇರಬೇಕು.
1: ತುಂಬಾ ಚೆನ್ನಾಗಿತ್ತು ಅಪ್ಪಾಜಿ ಅವರೇ. ಅಪ್ಪಾಜಿ ಅವರೇ, ತಾವು ಯಾವ ವಯಸ್ಸಿನಿಂದ ಬರವಣಿಗೆಯನ್ನ ಸ್ಟಾರ್ಟ್ ಮಾಡಿದ್ರಿ?
2: ಸರ್, ಇದರಿಂದ ಒಂದು ಹಿನ್ನೆಲೆ ಇದೆ ಸರ್. ನಾನು ಕವನ ಬರೆಯೋದಕ್ಕೆ ಏನ್ ಕಾರಣ ಅಂತೇಳಿ, ನಾವು ಪಿ ಯು ಸಿ ಪಾಸ್ ಆದ ನಂತರ ನಾನು TCH ಗೆ ಹೊಸದುರ್ಗ TCH ಕಾಲೇಜಲ್ಲಿ ನಾನು ಸೆಲೆಕ್ಷನ್ ಆಯ್ತು. ಅಲ್ಲಿ

0: ಹೋದೆ ಸರ್. ಹೋದಾಗ ನಮಗೆ ಏನಾಯ್ತು, ಅಲ್ಲಿ ಪ್ರತಿ ಶುಕ್ರವಾರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಪ್ರತಿ ಒಂದು ತಂಡಕ್ಕೂ ಕೊಡ್ತಾ ಇದ್ರು. ಆ ತಂಡದಲ್ಲಿ ನಾವು ಒಂದೊಂದು ವಾರ ಒಬ್ಬೊಬ್ರು ಒಂದೊಂದು ತಂಡ ಬರ್ತಾ ಇತ್ತು. ಆ ತಂಡದಲ್ಲಿ ನಾನು ಭಾಗವಹಿಸ್ಬೇಕಾದ್ರೆ ನನಗೆ ಹಿನ್ನೆಲೆ ಏನೂ ಇಲ್ಲ, ನಾವು ಯಾವುದೇ ಕಲೆಯಲ್ಲಿ ನಾಟಕ ಈ ತರ ಮಾಡ್ತಕ್ಕಂತ ಅನುಭವ ಇಲ್ಲ. ಆದ್ರೆ ನನ್ನ ಮನಸ್ಸಿನಲ್ಲಿ ಎಲ್ಲೋ ಒಂದು ತುಡಿತಾ ಇತ್ತು. ಅದು ಅಲ್ಲಿ ಒಂದು ಪರಿಸ್ಥಿತಿ ಏನ್ ಬಂದಪ್ಪ ಅಂದ್ರೆ, ನನ್ನಂತೆ ಅಲ್ಲಿ ಕೆಲವು ನನ್ನ ಸ್ನೇಹಿತರೆಲ್ಲರೂ ಕವನಗಳನ್ನ ಬರೀತಾ ಇದ್ರು. ಅದನ್ನ ನೋಡಿದ ತಕ್ಷಣ ನನಗೆ ಅನ್ನಿಸ್ತು, ಹೌದು ಇದು ಸುಲಭ ಅಲ್ವಾ, ಯಾಕಪ್ಪ ಅಂತಂದ್ರೆ ನಾಟಕ ಮಾಡ್ಬೇಕಪ್ಪ ಅಂದ್ರೆ ಮುಖಕ್ಕೆಲ್ಲ ಬಣ್ಣ ಬಳಕೋಬೇಕು ಅದೆಲ್ಲ ಇರುತ್ತೆ, ಆದ್ರೆ ಕವಿತೆಯಲ್ಲಿ ಕವಿತೆ ಅಕ್ಷರಗಳ ಜೊತೆಗೆ ನಾನು ಒಡನಾಟ ಬೆಳೆಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು TCHS ಓದ್ತಕ್ಕಂಥ ಸಂದರ್ಭದಲ್ಲಿ ನಾನು ಈ ಕವನಗಳನ್ನ ಬರೆಯುವಂತಹದ್ದನ್ನ ರೂಢಿಸ್ಕೊಂಡೆ. ಅಲ್ಲಿಂದ ರೂಢಿಸ್ಕೊಂಡು ಇವತ್ತು ಸುಮಾರು ಹೆಚ್ಚು ಕಡಿಮೆ ನಂದು 8,000-10,000 ಕವಿತೆಗಳನ್ನ ನಾನು ಇವತ್ತು ಅದರ ಒಡೆಯನಾಗಿದ್ದೀನಿ ಅನ್ನ ಹೇಳಕ್ಕಂತ ಹೆಮ್ಮೆ ನನಗಿದೆ ಸರ್. ಇವತ್ತು
1: ತುಂಬಾ ಒಳ್ಳೇದು ಅಪ್ಪಾಜಿ ಅವರೇ, ಇದುವರೆಗೂ ತುಂಬಾ ಕವಿತೆಗಳನ್ನ ಕೂಡ ರಚಿಸಿದ್ದೀರಾ. ಅಪ್ಪಾಜಿ ಅವರೇ, ತಮ್ಮ ಕುಟುಂಬದ ಹಿನ್ನೆಲೆ ಏನು?
0: ಸರ್, ನನ್ನ ಕುಟುಂಬದಲ್ಲಿ ನಾವು ನನ್ನ ತಂದೆ ತಾಯಿ ನನ್ನನ್ನ ಚಿಕ್ಕ ವಯಸ್ಸಿನಿಂದಲೂ ತುಂಬಾ ಪ್ರೀತಿಯಿಂದ ಬೆಳೆಸಿದ್ರು. ಆದ್ರೆ ನಮ್ಮನ್ನ ಹೊರಗಡೆ ಎಲ್ಲೂ ಬಿಡ್ಲಿಲ್ಲ. ನಾವು ಶಾಲೆಗೆ ಹೋಗ್ಬೇಕು, ಶಾಲೆ ಬಿಟ್ಟ ತಕ್ಷಣ ನಾವು ಜಮೀನಿಗೆ ಬಂದು ಕೆಲಸ ಮಾಡ್ಬೇಕು, ಇಷ್ಟೇ ನಮ್ಮ ಪ್ರಪಂಚ ಇದ್ದದ್ದು. ಹಾಗಾಗಿ ಆ ಒಂದು ಸೀಮಿತದಲ್ಲಿ ನನಗೆ ಯಾರು ಸ್ನೇಹಿತರಿಲ್ಲ ಅಂತ ಸಂದರ್ಭದಲ್ಲಿ ನನಗೆ ಅಲ್ಲಿರ್ತಕ್ಕಂಥ ಗಿಡ ಮರ ಪ್ರಾಣಿ ಪಕ್ಷಿ ನಮ್ಮ ತೋಟದಲ್ಲಿ ಇರ್ತಕ್ಕಂಥ ಗಿಳಿಗಳು ಕೋಗಿಲೆಗಳು ಇವು ಆಡ್ತಕ್ಕಂಥದ್ದನ್ನ ಕೇಳಿ ಕೇಳಿ ನನ್ನ ಮನಸ್ಸಿನೊಳಗೆ ಒಬ್ಬ ಕವಿ ಹುಟ್ಕೊಳ್ತಾ ಇದ್ದ ಆವಾಗ.
1: ಅಂದ್ರೆ ತಮ್ಗೆ ಕವಿತೆಯನ್ನ ರಚಿಸ್ಲಿಕ್ಕೆ ಯಾವ್ದೇ ವ್ಯಕ್ತಿ ಆಗಿರ್ಬೋದು ಅಥವಾ ಯಾವ್ದೇ ಒಂದು ಪುಸ್ತಕದ ಸ್ಫೂರ್ತಿ ಆಗ್ಲಿಲ್ಲ, ತಮ್ಮ ಸುತ್ತಮುತ್ತಲಿನ ಪರಿಸರವೇ ತಮ್ಗೆ ಸ್ಫೂರ್ತಿ ಆಯ್ತು.
0: ಹೌದು ಸರ್, ನನ್ನ ಪರಿಸರನೇ ನನಗೆ ನನ್ನನ್ನ ರೂಪಿಸಿದ್ದು ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಸರ್. ಯಾವುದೇ ಒಬ್ಬ ಕವಿ ಹುಟ್ಟುಕೋಬೇಕಾದ್ರೆ ಕೇವಲ ಓದಿನಿಂದ ಅವನು ಕವಿ ಆಗಕ್ ಸಾಧ್ಯ ಇಲ್ಲ. ಅವನು ಕವಿ ಆದ್ರೂ ಸಹ ಅವನು ಕೇವಲ ಬಾಹ್ಯ ಕವಿ ಆಗಿರ್ತಾನೆ, ಅದು ಆಂತರಿಕ ಕವಿ ಒಬ್ಬ ಭಾವಜೀವಿಯಾಗಿ ರೂಪುಗೊಂಡಿದ್ದು ನನ್ನ ಪರಿಸರ ಪ್ರೀತಿಯಿಂದಾನೆ ಸರ್.
1: ಅಪ್ಪಾಜಿ ಅವರೇ, ತಾವು ಹೇಳಿದ್ರಿ ನಾನು ಮನೆಯಲ್ಲೇ ಇರ್ತಿದ್ದೆ, ನಮ್ ತಂದೆ ತಾಯಿ ಮನೆ ಬಿಟ್ಟು ಪರಿಸರ ಬಿಟ್ಟು ತಮ್ಮ ತೋಟ ಮನೆ ಬಿಟ್ಟು ಹೊರಗಡೆ ಅಷ್ಟೊಂದು ಬೆರಿತಾ ಇರ್ಲಿಲ್ಲ ಅಂತ. ಹಾಗಾದ್ರೆ ನೀವು ಈ ರೀತಿ ಬೆಳಕಿಗೆ ಬರ್ಲಿಕ್ಕೆ ಹೇಗೆ ಕಾರಣ ಆಯ್ತು?
0: ನಾನು ಈ ತರ ಇದನ್ನೆಲ್ಲ ಬರ್ಕೊಂಡು ನಾನು ನೋಟ್ಬುಕ್ ಅಲ್ಲಿ ಬರ್ಕೊಂಡು ಇಟ್ಕೊಳ್ತಾ ಇದ್ದೆ ಸರ್. ಅವ್ಮ ಏನಾಗಿದೆ, ಈಗ ಬರ್ತಂತ ಇದ್ದಾಗ ನಮಗೆ ನಾನು ಬೆಳಕಿಗೆ ಬರಕ್ಕೆ ಮೂಲ ಕಾರಣ ಆಗಿದ್ದು ಈಗಿನ ಮಾಧ್ಯಮಗಳು ಸರ್, ವಾಟ್ಸಪ್ ಮತ್ತು ಫೇಸ್ಬುಕ್ ತಕ್ಕಂತ ಮಾಧ್ಯಮಗಳ ಮುಖಾಂತರ ಅದು ನನಗೆ ಪರಿಚಯ ಆದ್ಮೇಲೆ ನನಗೊಂದು ದೊಡ್ಡ ಅವಕಾಶನೇ ತೆರ್ಕೊಂಡಂಗಾಯ್ತು. ಯಾಕಪ್ಪ ಅಂದ್ರೆ ನಾನು ಬರೆದಿರ್ತಕ್ಕಂಥದ್ದನ್ನ ಯಾರನ್ನು ನಾನು ಕೆಲವೊಂದ್ ಸರಿ ನಾನು ಓದಂತ ಪೇಪರ್ ಕೊಡಕ್ ಹೋದಂತ ಸಂದರ್ಭದಲ್ಲಿ ನಮ್ಮನ್ನ ಟೀಸ್ ಮಾಡಿದ್ರು, ನೀನು ಇಷ್ಟುದ್ದ ಕವನ ಬರೆದಿದ್ದಿ ನಾವು ಪ್ರಕಟಿಸಕ್ ಆಗಲ್ಲ ಅಂತಂದಾಗ ನನಗೆ ಬೇಜಾರಾಗಿತ್ತು. ಅವತ್ತಿನಿಂದ ಇವತ್ತಿನವರೆಗೂ ನಾನು ಯಾವ ಪತ್ರಿಕೆಗೂ ಕವನಗಳನ್ನ ಕೊಡ್ತಾ ಇಲ್ಲ ಸರ್. ಏನ್ ನನ್ನ ಮಾಧ್ಯಮ ಇದೆ, ನನ್ನ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಮತ್ತೆ ವಾಟ್ಸಪ್ ಇದೆ, ಇದರಲ್ಲೇ ನನ್ನ ಕವನಗಳನ್ನ ಪ್ರಕಟಿಸ ಇವು ದೊಡ್ಡ ಅವಕಾಶವನ್ನ ತೆರೆದುಕೊಡ್ತು. ಈ ಒಂದು ಸಂದರ್ಭದಲ್ಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಬಂದಿರತಕ್ಕ ನಮ್ಮ ಕವನಗಳನ್ನ ನೋಡ್ಕೊಂಡು ಶ್ರೀ ಗಣೇಶ್ ಕೋಡೂರ್ ಅಂತಕ್ಕಂಥ ಒಬ್ಬ ಮಹಾನುಭಾವರು ನಮ್ಮ ಪ್ರತಿಭೆಯನ್ನು ಗುರುತಿಸಿ ಅವರ ಪತ್ರಿಕೆಗಳಲ್ಲಿ ನಮ್ಮ ಕವನಗಳನ್ನ ಪ್ರಕಟಿಸಿದ್ರು. ಅವರೇ ಸ್ವತಃ ಕವಿಗೋಷ್ಠಿಗಳನ್ನ ಆಯೋಜನೆ ಮಾಡಿ ನಮ್ಮನ್ನ ಬೆಂಗಳೂರಿಗೆ ಕರೆಸ್ಕೊಂಡ್ಬಿಟ್ಟು ಅವ್ರ ಸ್ವಂತ ಖರ್ಚಿನಲ್ಲಿ ನಮ್ಗೆಲ್ಲ ವೇದಿಕೆಗಳನ್ನ ದೊರಕಿಸಿಕೊಟ್ರು. ಅಲ್ಲಿಂದ ನಾನು ಒಬ್ಬ ಶಿಕ್ಷಕನಾಗಿ ಕೇವಲ ನನ್ನ ಪುಸ್ತಕದಲ್ಲಿರ್ತಕ್ಕಂತ ಕವಿ ಹೊರಗಿನ ಜಗತ್ತಿಗೆ ನಮ್ಮನ್ನ ಎಕ್ಸ್ಪೋಸ್ ಮಾಡಿರ್ತಕ್ಕಂತ ದೊಡ್ಡ ವ್ಯಕ್ತಿ ಅಂದ್ರೆ ಗಣೇಶ್ ಕೋಡೂರ್ ಅಂತಕ್ಕಂತ ಒಬ್ಬ ವ್ಯಕ್ತಿ ಸರ್. ಇವತ್ತು ಅವ್ರನ್ನ ನೆನೆಸ್ಕೊಂತ ಇವತ್ತು ನಾನೇನೇ ಪ್ರಚಾರದಲ್ಲಿ ಇದ್ರು ಸಹ ಅವರೇ ನನ್ನ ಮೂಲ ಕಾರಣ. ಅದಾದ್ಮೇಲೆ ನನಗೆ ಮೈಸೂರಲ್ಲಿ ಒಂದು ಅವಕಾಶ ಬಂತು ಸರ್ ಕವಿಗೋಷ್ಠಿಗೆ. ಅಲ್ಲಿ ಸಮರ್ಪಣ ಅಂತಕ್ಕಂತ ಒಂದು ಫೌಂಡೇಶನ್ ಅವರು ನನ್ನ ಕರೆದ್ರು. ನನ್ನ ಜೀವನದಲ್ಲಿ ಮೊದಲು ಮೈಸೂರು ನೋಡಿದ್ದು ಅವತ್ತೇ. ನಾನು ಅವತ್ತೇ ಹೇಳಿದೆ, ನಮ್ಮ ಮುಸ್ಟೂರಿನ ಒಬ್ಬ ಪ್ರತಿಭೆ ಮೈಸೂರಿನಲ್ಲಿ ಹೋಗಿ ಕವನ ವಾಚನ ಮಾಡ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ನನ್ನ ಪರಿಸ್ಥಿತಿಗೆ. ನಾನು ಕವನ ಸಂಕಲನ ಫಸ್ಟು ಮೈಸೂರಲ್ಲಿ ವಾಚನ ಮಾಡಿದೆ. ಅದಾದ ನಂತರ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ನಾವು ಎಲ್ಲ ಜಿಲ್ಲೆಗಳಲ್ಲೂ ಸಹ ನಾವು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿ ನನ್ನ ಕವನಗಳನ್ನು ವಾಚನ ಮಾಡಿದ್ದೀನಿ ಸರ್.
1: ಅಪ್ಪಾಜಿ ಅವರೇ, ನಮ್ಮ ಕೇಳುಗರಿಗೆ ನಿಮ್ಮದೇ ಆದಂತಹ ತಾವು ಬರೆದಿರ್ತಕ್ಕಂತಹ ಇನ್ನ ಯಾವ್ದಾದ್ರೂ ಒಂದು ಎರಡು ಕವನಗಳನ್ನ ವಾಚನ ಮಾಡಿ.
0: ನನ್ನ ಅಪ್ಪ ನಿನ್ನ ಪದವಿಯಲ್ಲಿ ಅಂತಕ್ಕಂತ ಒಂದು ಕವನದ ಶೀರ್ಷಿಕೆಯಲ್ಲಿ ನಾನು ಒಂದು ಕವನವನ್ನ ವಾಚನ ಮಾಡ್ತಾ ಇದ್ದೀನಿ. ಈಗ ಬದುಕಿನ ಈ ಪಯಣಕ್ಕೆ ಅಪ್ಪ ನೀನೇ ನನಗೆ ದಾರಿ, ಸೋತ ಬದುಕಲ್ಲಿ ಗೆಲ್ಲುವ ಭರವಸೆಗೆ ನೀನೇ ಮಾದರಿ. ನಿನ್ನ ಪ್ರೀತಿಗೆ ಸಾಟಿ ಇಲ್ಲ, ಜವಾಬ್ದಾರಿಯಿಂದ ಗೌಣವಾಯಿತು ಎಲ್ಲ. ಈ ಜೀವನಕ್ಕೆ ನೀನೇ ಆಧಾರ, ಪ್ರೀತಿ ಇದ್ದರೂ ಹೊರಟು ನಿನ್ನ ನಿರ್ಧಾರ. ದಣಿದ ಜೀವ ನಿನ್ನದು, ದಾರಿದ್ರ್ಯವ ನೀಗಿತದು, ನಿನ್ನ ಶ್ರಮಕ್ಕೆ ಪ್ರೇರಣೆ ಇಂದು ನಮ್ಮ ಹೆಮ್ಮೆಗೆ. ನಿನ್ನ ಹಸಿವು ಮರೆತು ನಮ್ಮ ಸುಖಕ್ಕಾಗಿ ದುಡಿದೆ, ಈ ಬದುಕಿನ ರೂಪಕ್ಕಾಗಿ ನಿನ್ನ ಅನುಭವದ ಅಚ್ಚೊತ್ತಿದೆ. ನೀನು ನಮ್ಮ ನಾಯಕ, ನಿನ್ನ ಪಡೆದ ಬದುಕೇ ಸಾರ್ಥಕ, ಸ್ವಾರ್ಥವಿರದ ಶಕ್ತಿ ನೀನು, ನಿನ್ನೊಲವೇ ಆ ನೀಲ ಭಾನು. ಅಪ್ಪ ಎಂಬ ಅದ್ಭುತ ಬದುಕಿನ ನೆಮ್ಮದಿಯ ಸಂಕೇತ, ಅಪ್ಪ ನಿನ್ನ ಪದವಿಯಲ್ಲಿ ನಮ್ಮ ಬದುಕಾಯಿತು ಮಹೋನ್ನತ. ಇನ್ನೊಂದು ಕವನದ

ಶೀರ್ಷಿಕೆ ಹಸಿವು. ತುತ್ತು ಅನ್ನಕ್ಕೂ ಇಷ್ಟು ಹಸಿದ ಹೊಟ್ಟೆಗಳಿರಲು ಕೊಡುವ ಕೈಗಳಿಲ್ಲಬೇಕೆ? ಪ್ರತಿಷ್ಠೆಯ ವಿಷಯವಾಗಿ ಹಸಿವಿಲ್ಲದಿದ್ದರೂ ಕೈಯಿಟ್ಟು ತೊಟ್ಟಿಗೆಸಿಯುವುದೇಕೆ? ಅನ್ನವೆಂದು ಶ್ರೀಮಂತಿಕೆಯ ಆಡಂಬರದ ವಸ್ತುವಲ್ಲ, ಅದು ಹಸಿದವರ ಸೊತ್ತು. ಕೈತುತ್ತ ನಿಕ್ಕಲಾಗದಿದ್ದರೂ ಕರೆದು ಪ್ರೀತಿಯ ಮಾತಾಡಿ ತಟ್ಟೆಗೆ ಹಾಕಿದರೆ ಸಾಕಲ್ಲ. ಅನ್ನ ದೇವರ ಸಮಾನ, ಹಸಿದವರ ಪಾಲಿಗೆ. ಎಸೆಯಬೇಡಿ ಅದನ್ನು ತೊಟ್ಟಿಗೆ. ತುತ್ತಿಗಾಗಿ ಕಾದ ಅದೆಷ್ಟೋ ಹಸಿದೊಟ್ಟೆಗಳಿವೆ ಇಲ್ಲಿ, ಕೊಟ್ಟು ಬಿಡಿ ತಿನ್ನುವವರು ಹೊಟ್ಟೆಗೆ. ಬೀದಿ ಬದಿಯಲ್ಲಿ ಇಂದಿಗೂ ಅಸುಳೆಯಿಂದ ವೃದ್ಧರವರೆಗೂ ಹಸಿದ ಜೀವಗಳು ಕಾದಿವೆ. ರೈತ ಬೆಳೆದ ಶ್ರಮದ ಧಾನ್ಯ ಹಸಿವ ನೀಗಿದರಷ್ಟೇ ಮಾನ್ಯ, ಕರೆದು ನೀಡಿ ಗೌರವದಿಂದ. ಇನ್ನೊಂದು ಕವನದ ಶೀರ್ಷಿಕೆ ನನ್ನನ್ನುಳಿಸಿಕೊಳ್ಳದೆ. ತುಂಬಾ ನೋವಿದೆ ಈ ಮಣ್ಣಿನೊಳಗೆ, ರೈತನ ನೇಗಲಿಗೆ ಎದೆಯೊಡ್ಡಿ ಒಡಲ ಕೊಯ್ದು ಕೆಂಪು ಮಣ್ಣು ನನ್ನದು. ಅವನಿತ್ತ ಬೀಜಗಳ ಮೊಳೆಸಿ ಒಂದನ್ನು ಹತ್ತಾಗಿಸಿ ಮತ್ತೆ ಹಿಂತಿರುಗಿಸೋ ಹೊಣೆ ನನ್ನದು. ಮಳೆಯ ರಭಸಕ್ಕೆ ಮೈಚೆಲ್ಲಿ ನನ್ನೊಡಲನೆಲ್ಲ ಅಲ್ಲಿ ಹರಿಸಬೇಕು. ಚೂರು ಪಾರು ಉಳಿದ ಕೊರಕಲಿನಲ್ಲಿ ಇದ್ದ ಬೀಜಗಳಿಂದ ಹಸಿರ ಚಿಗುರಿಸಬೇಕು.

0: ತುಂಬಾ ನೋವಿದೆ ಈ ಮಣ್ಣಿನೊಳಗೆ. ರೈತನ ನೇಗಲಿಗೆ ಎದೆಯೊಡ್ಡಿ ಒಡಲ ಕೊಯ್ದು ಕೆಂಪು ಮಣ್ಣು ನನ್ನದು. ಅವನಿತ್ತ ಬೀಜಗಳ ಮೊಳೆಸಿ ಒಂದನ್ನು ಹತ್ತಾಗಿಸಿ ಮತ್ತೆ ಹಿಂತಿರುಗಿಸೋ ಹೊಣೆ ನನ್ನದು. ಮಳೆಯ ರಭಸಕ್ಕೆ ಮೈಚೆಲ್ಲಿ ನನ್ನೊಡಲನೆಲ್ಲ ಅಲ್ಲಿ ಹರಿಸಬೇಕು. ಚೂರು ಪಾರು ಉಳಿದ ಕೊರಕಲಿನಲ್ಲಿ ಇದ್ದ ಬೀಜಗಳಿಂದ ಹಸಿರ ಚಿಗುರಿಸಬೇಕು. ಗಾಳಿಯಲ್ಲಿ ಧೂಳಾಗಿ ಹೋಗಿ ಆಶ್ರಯವಿಲ್ಲದ ಅನಾಥವಾಗಿ ಬಿಸಿಲ ಬೇಗೆಯ ಬರಗಾಲಕ್ಕೆ ಬರಿಗೈಯ ತಾಯಾಗಿ ಕೊರಗಬೇಕು. ಬಿಸಿಲು ಮಳೆ ಗಾಳಿಗಳ ದಾಳಿಯಿಂದ ಭರವಸೆ ಕಳೆದುಕೊಳ್ಳದೆ ಉಳಿಯಬೇಕು. ಮಾನವನ ಬೃಹತ್ ಯಂತ್ರಗಳ ಅತ್ಯಾಚಾರಕ್ಕೆ ನಿತ್ಯ ಬಲಿಯಾಗಬೇಕು. ಎಂದಿಗೆ ಇದು ಕೊನೆ? ನಾವಿದ್ದರೆ ತಾನೇ ಬೆಳಗ್ಗೆ ತೆನೆ. ನನ್ನ ನುಡಿಸಿಕೊಳ್ಳದೆ ಹೋದರೆ ನಿಮಗೆ ಖಂಡಿತ ನಿತ್ಯ ನರಕದ ಬೇಗೆ. ಇನ್ನೊಂದು ಕವನ, ಅಮ್ಮನ ಹೆಗಲು. ಅಮ್ಮ ನಿನ್ನ ಹೆಗಲ ಮೇಲೆ ಕುಳಿತರೇನೇ ಆನಂದ, ನಿನ್ನ ಪ್ರೀತಿ ಕಾಳಜಿಯು ಸವಿದಂತೆ ಮಕರಂದ. ಮಗುವು ನಾನೀ ನಿನ್ನ ಜಗವು, ನೀನೇ ನನ್ನ ಸಕಲವು. ನಿನ್ನೊಡಲಲ್ಲಿ ಜಾಗ ಕೊಟ್ಟು ಬೆಳೆಸಿದೆ ನೀ ನಿಜದ ದೈವವು. ಜಗದ ಎಲ್ಲ ಖುಷಿಯು ತಾಯಿ ನೀ ನೀಡಿದ ಭಿಕ್ಷೆಯು. ನನ್ನ ಬದುಕಿನ ಪ್ರತಿ ಹಂತದಲ್ಲೂ ಕಾಪಾಡಿದೆ ನಿನ್ನ ಶ್ರೀರಕ್ಷೆಯು. ಏನು ಸುಖವು ಏನು ಹಿತವು ನಿನ್ನ ಮಡಿಲಲ್ಲಿ ಆಡುವಾಗ. ಧನ್ಯ ನಾನು ಮಾನ್ಯ ನೀನು, ನಿನ್ನೊಂದಿಗಿರುವುದೇ ಸುಯೋಗ. ಅಪ್ಪನಂತೆ ಭಯವೂ ಇಲ್ಲ, ನಿನ್ನ ಸಹನೆಗೆ ಸಮಯವೇ ಇಲ್ಲ. ತ್ಯಾಗಕ್ಕಿಂತ ದೊಡ್ಡದು ನಿನ್ನ ಹೆಸರು, ಭೂಮಿ ತೂಕ ಮೀರಿದ್ದು ನಿನ್ನ ಬಸಿರು.
1: ತುಂಬಾ ಚೆನ್ನಾಗಿ ತಮ್ಮ ಕವನವನ್ನು ವಾಚನ ಮಾಡಿದ್ರಿ ಅಪ್ಪಾಜಿಯವರೇ. ಅಪ್ಪಾಜಿಯವರೇ, ತಾವು ಇದುವರೆಗೂ ಎಲ್ಲೆಲ್ಲಿ ಯಾವ್ಯಾವ ಕವಿಗೋಷ್ಠಿಯಲ್ಲಿ ತಮ್ಮ ಕವನ ವಾಚನವನ್ನ ಮಾಡಿದ್ದೀರಾ?
0: ಸರ್, ನಾನು ಸಾಕಷ್ಟು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದೀನಿ ಸರ್. ನಾನು ಆಗ್ಲೇ ಹೇಳ್ದಂಗೆ, ಇದರಿಂದ ನಾನು ಎರಡು ಸಾರಿ, ಒಂದ್ಸರಿ ಬೆಂಗಳೂರಲ್ಲಿ ಮತ್ತೆ ಒಂದ್ಸರಿ ಬಿಜಾಪುರದಲ್ಲಿ ನಡೆದಿರ್ತಕ್ಕಂಥ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದೀನಿ. ಆಮೇಲೆ ಸಮರ್ಪಣಾ ಫೌಂಡೇಶನ್ ಅವರು ಮೈಸೂರಿನಲ್ಲಿ ಮಾಡಿದರು. ಆಮೇಲೆ ಹುಣಸೂರಲ್ಲಿ ಭಾಗವಹಿಸಿದ್ದೀನಿ, ರಾಮದುರ್ಗದಲ್ಲಿ ಭಾಗವಹಿಸಿದ್ದೀನಿ, ಹುಬ್ಳಿ ಧಾರವಾಡ ಗದಗ, ಆಮೇಲೆ ಎಲ್ಲ
1: ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ನಡೆದಿರ್ತಕ್ಕಂತಹ ಕವಿಗೋಷ್ಠಿಯಲ್ಲಿ ಕೂಡ ತಾವು ಭಾಗವಹಿಸಿದಿರ, ತಮ್ಮ ಕವನವನ್ನ ವಾಚನ ಕೂಡ ಮಾಡಿದಿರಾ. ಅಪ್ಪಾಜಿಯವರೇ, ಮೊದಲನೇ ಬಾರಿಗೆ ನಾನು ಬರೆದಿರ್ತಕ್ಕಂತ ಕವನವನ್ನ ವಾಚನ ಮಾಡಬೇಕಾದ್ರೆ ಒಂದು ರೀತಿಯ ಹಿಂಜರಿಕೆ ಅಥವಾ ಆಗಿರ್ಬೋದು ನರ್ವಸ್ನೆಸ್ ಅನ್ನೋದಿರುತ್ತೆ. ಆ ರೀತಿ ತಮ್ಮ ಕವನವನ್ನ ಪ್ರಥಮ ಬಾರಿಗೆ ತಾವು ವಾಚನ ಮಾಡಬೇಕಾದ್ರೆ ನಿಮ್ಮ ಅನುಭವ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನ ನಮ್ಮ ಕೇಳುಗರೊಂದಿಗೆ ಹಂಚ್ಕೊಳ್ಳಿ.
0: ಹೌದು ಸರ್, ನಾನು ವೇದಿಕೆಯನ್ನ ಹತ್ತಿದ್ದೆ ಕಡಿಮೆ ಸರ್. ಶಾಲಾ ಕಾಲೇಜುಗಳಲ್ಲೂ ಸಹ ವೇದಿಕೆ ಹತ್ಬೇಕಾದ್ರೆ ನನ್ನೊಳಗೆ ಏನೋ ಒಂಥರ ನಡುಕ, ವೇದಿಕೆ ಮೇಲೆ ಹೋಗ್ಬೇಕಂದ್ರೆ ನಡುಕ, ವೇದಿಕೆಯನ್ನ ಬಳಸಿಕೊಂಡೇ ಇಲ್ಲ ಅಂತ ಹೇಳ್ಬೇಕು ನಾನು. ಅಂತದ್ರಲ್ಲಿ ನಾನು ಪ್ರಪ್ರಥಮವಾಗಿ ನನಗೆ ಅವಕಾಶ ಸಿಕ್ಕಿದ್ದು ನನಗೆ ಮೈಸೂರಲ್ಲಿ ಸರ್. ನಮ್ಮಲ್ಲಿ ಏನಿದೆ ಮುಷ್ಟೂರು ಅಂತಂದ್ರೆ, ನಾವು ಮುಷ್ಟೂರಲ್ಲಿ ದಸರಾ ಮಾಡ್ಬೇಕಾದ್ರೆ ಮುಷ್ಟೂರು ದಸರಾವನ್ನ ಮೈಸೂರು ದಸರಾಕ್ಕೆ ಹೋಲಿಸ್ಕೊಳ್ತಾ ಇದ್ದೀವಿ ಸರ್. ಅದೇ ತರ ನಾವು ಮೈಸೂರಿಗೆ ಹೋದಂತ ಸಂದರ್ಭದಲ್ಲಿ ನಾನು ಇದೇ ಮಾತು ಹೇಳಿದೆ, ನಾನು ಮುಷ್ಟೂರಿನಲ್ಲಿ ಇರ್ತಕ್ಕಂಥ ಒಬ್ಬ ಪ್ರತಿಭೆ ಇವತ್ತು ಮೈಸೂರಿನಲ್ಲಿ ಬಂದೆ. ನನ್ನ ಅವತ್ತು ನಮಗೆ ಮೈಸೂರು ಅಂದ್ರೆ ನಮ್ಮ ಮುಷ್ಟೂರೇ, ಆದ್ರೆ ಇವತ್ತು ನಮಗೆ ಈ ಮೈಸೂರಿನ ನೆಲದಲ್ಲಿ ಬಂದು ನನ್ನ ಕವನ ವಾಚನ ಮಾಡ್ತಕ್ಕಂತ ಒಂದು ಅವಕಾಶ ಸಿಕ್ಕಿದ್ದಾಗ ನನಗೆ ಎಷ್ಟು ಖುಷಿ ಆಗಿತ್ತಂದ್ರೆ ಸ್ವರ್ಗನೇ ಕೈಯಲ್ಲಿ ಇತ್ತು ಸರ್. ಯಾಕಪ್ಪ ಅಂತಂದ್ರೆ, ಎಂದೂ ನಾವು ಮೈಸೂರನ್ನು ನೋಡಿದಂತವನಲ್ಲ, ಯಾವ ವೇದಿಕೆಯನ್ನು ಹತ್ತಿದಂತವನಲ್ಲ. ಮೊದಲ ಬಾರಿಗೆ ನನ್ನ ಕವನ ಓದಕ್ಕೆ ಅವಕಾಶ ಕೊಡ್ತು ಅಂತ ಅಂದಾಗ ನಾನು ಎಷ್ಟು ಖುಷಿಯಲ್ಲಿ ಇದ್ದೆ ಅಂತಂದ್ರೆ.
1: ಅಂದ್ರೆ ತಾವು ಶಾಲಾ ಹಂತದಲ್ಲಿ ಅಥವಾ ಕಾಲೇಜು ಹಂತದಲ್ಲಿ ಯಾವುದೇ ರೀತಿಯ ಭಾಗವಹಿಸಿರಲಿಲ್ವಾ ಕಾರ್ಯಕ್ರಮದಲ್ಲಿ?
0: ನನಗೆ ಹಿಂಜರಿಕೆ ಸ್ವಭಾವ ಜಾಸ್ತಿ ಇದ್ದುದರಿಂದ ನಾನು ಯಾವುದೇ
1: ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ
0: ಕಾಲೇಜು ವೇದಿಕೆಗಳಲ್ಲಿ ನಾನು
1: ತೊಡಗಿಸಿಕೊಳ್ತಿರ್ಲಿಲ್ಲ,
0: ಹಿಂದಿನ ಕೆಲಸಗಳಲ್ಲಿ ಭಾಗವಹಿಸಿದ್ದೇನೆ, ವೇದಿಕೆ ಮೇಲೆ ಬರ್ತಾ ಇರ್ಲಿಲ್ಲ.
1: ಮೊದಲೇ ಬಾರಿಗೆ ಬಂದಿದ್ದೆ ನೀವು ಮೈಸೂರಿನಲ್ಲಿ,
0: ತುಂಬಾ ಖುಷಿ ಸರ್. ಏನೋ ಒಂಥರ ನನಗೆ ಏನೋ ಒಂಥರ ಹೆಮ್ಮೆ. ಹೌದು, ನಾನು ಕುಗ್ರಾಮದಿಂದ ಹಿಡಿದು ಇಂತ ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ನಾನು ಕವನ ವಾಚನ ಮಾಡ್ತಾ ಇದ್ದೀನಿ ಅಂತ ಹೆಮ್ಮೆ ನನ್ನ ಜೀವನದಲ್ಲಿ ನಾನು ಎಂದೂ ಮರೆಯಕ್ ಸಾಧ್ಯಲ್ಲ ಸರ್ ಘಟನೆನ.
1: ಒಳ್ಳೇದು. ಅಂದ್ರೆ ನಿಮ್ಗೆ ಅನುಭವ ತುಂಬಾ ಯಾವ ರೀತಿ ಇತ್ತು ಆ ಟೈಮಲ್ಲಿ?
0: ಹೆಮ್ಮೆ ಅನಿಸುತ್ತೆ ಸರ್. ಯಾಕಪ್ಪ ಅಂತಂದ್ರೆ, ನಾನು ಒಬ್ಬ ಕವಿಯಾಗಿ ಇಂತ ಸಾಂಸ್ಕೃತಿಕ ನಗರದಲ್ಲಿ ನಾನು ಕವನ ವಾಚನ ಮಾಡ್ತೀನೇ ಒಂದು ನಮಗೆ ಹೆಮ್ಮೆಯ ವಿಚಾರ.
1: ಅಂದ್ರೆ ಆ ಅನುಭವ ಯಾವ ರೀತಿ ಇತ್ತು? ತಾವು ಕವನ ವಾಚನ ಮಾಡಿದ್ರಿ ಮೈಸೂರಿಗೆ ಹೋಗ್ಬಿಟ್ಟು, ಕೇಳುಗರೆ ಯಾವ ರೀತಿ ಅವರ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ರು?
0: ನಾವೆಲ್ಲ ಕೇಳಿದ್ವಿ ಮೊದಲು ಮಾನವನಾಗುವಂತಕ್ಕಂತ ಮಾತನ್ನ ನಾವು ಕೇಳಿದ್ವಿ. ನಾನು ಅದನ್ನೇ ಮೊದಲು ಕನ್ನಡಿಗನಾಗುವಂತಕ್ಕಂತ ಒಂದು ಕವನವನ್ನ ನಾನು ಅಲ್ಲಿ ವಾಚನ ಮಾಡಿದ್ದೆ ಸರ್. ಕವನ ವಾಚನ ಮಾಡಿ ಬಂದಂತ ಸಂದರ್ಭದಲ್ಲಿ ವೇದಿಕೆ ಕೆಳಗಿರ್ತಕ್ಕಂಥ ಎಲ್ಲರೂ ನನ್ನ ಪ್ರಶಂಸೆ ಮಾಡಿದ್ರು, ಎಲ್ಲರೂ ಬೆಂತಟ್ಟಿದ್ರು. ಉತ್ತಮವಾಗಿರ್ತಕ್ಕಂಥ ಕವನ, ನಿನ್ನ ಮೊದಲ ಕವನ ಸಂಕಲನ, ಮೊದಲ ವೇದಿಕೆ ಅನಿಸ್ತಾನೇ ಇಲ್ಲ ಅಷ್ಟು ಚೆನ್ನಾಗಿ ನೀನು ವಾಚನ ಮಾಡಿದೆ, ಅಷ್ಟೇ ಚೆನ್ನಾಗಿರ್ತಕ್ಕಂಥ ಕವಿತೆಯನ್ನು ಕೊಟ್ಟಿದೀಯ ನೀನು ಕನ್ನಡದ ನಾಡಿಗೆ, ಕನ್ನಡದ ಅಭಿಮಾನಕ್ಕೆ ಅಂತೇಳಿ ಎಲ್ಲರೂ ಬೆಂತಟ್ಟಿದ್ರು. ಆವತ್ತು ಅವ್ರು ಬೆಂತಟ್ಟಿದ್ರಿಂದ ಇವತ್ತು ನಾನು ನೂರಾರು ವೇದಿಕೆಗಳಲ್ಲಿ ಭಾಗವಹಿಸಿದೆ, ಸಾವಿರಾರು ಕವಿತೆಗಳನ್ನ ಬರೆಯುವಂತ ಒಂದು ತಾಕತ್ತನ್ನ ನನಗೆ ಅವತ್ತು ಮೊದಲ ವೇದಿಕೆ ನನಗೆ ಕೊಡ್ತು ಅಂತ ಹೇಳ್ತಾ ಇಷ್ಟಪಡ್ತೇನೆ.
1: ಒಳ್ಳೇದು ಅಪ್ಪಾಜಿ ಅವರೇ. ಅಪ್ಪಾಜಿಯವರೇ, ಇದುವರೆಗೂ ಸುಮಾರು ವೇದಿಕೆಗಳಲ್ಲಿ ತಮ್ಮ ಕವನಗಳನ್ನ ಕವಿತೆಗಳನ್ನ ಕೂಡ ವಾಚನ ಮಾಡಿದಿರ. ಅಪ್ಪಾಜಿ ಅವರಿಗೆ ಇದುವರೆಗೂ ಯಾವ ಯಾವ ಪ್ರಶಸ್ತಿಗಳು ಲಭಿಸಿವೆ?
0: ಹೌದು ಸರ್, ಇವತ್ತು ನಾನು ಇದನ್ನ ಒಂದ್ ಸ್ವಲ್ಪ ದುಃಖದಿಂದ ಹೇಳ್ಕೊಂತೀನಿ. ಯಾಕಪ್ಪ ಅಂದ್ರೆ,

0: ಅವರು ನನ್ನ ಪ್ರಶಸ್ತಿಗೋಸ್ಕರ ಆಯ್ಕೆ ಮಾಡಲಿಲ್ಲ, ಆದ್ರೆ ಜನರ ಹೃದಯದಲ್ಲಿ ನಾನು ಇದ್ದೀನಿ ಸರ್. ಕರ್ನಾಟಕದ ಯಾವುದೇ ಭಾಗದಲ್ಲಿ ನಾನು ಇವತ್ತಿಗೂ ನಾನು ಯಾವ್ದೋ ಒಂದು ಕವನವನ್ನ ಹಾಕಿದ್ರೆ ಅಮುಭಾವ ಜೀವಿ ಅಂದ ತಕ್ಷಣ ಅವ್ರಿಗೆ ಹೆಮ್ಮೆ ಪಡ್ತಾರೆ, ಓ ಇಂಥ ಒಬ್ಬ ಕವಿ ಇದ್ದಾರೆ ಅಂತೇಳಿ. ಹಾಗಾಗಿ ನನಗೆ ಪ್ರಶಸ್ತಿಗಳು ಬರಲಿಲ್ಲ, ಆದ್ರೆ ಜನರ ಹೃದಯದಲ್ಲಿ ನಾನು ಆವರಿಸಿಕೊಂಡಿದ್ದೀನಿ ಅನ್ನೋದಕ್ಕೆ ನನಗೆ ಹೆಮ್ಮೆ ಇದೆ. ನನಗೆ ಪ್ರಶಸ್ತಿಗಳಿಗಿಂತನೂ ದೊಡ್ಡ ಪ್ರಶಸ್ತಿ ಏನಪ್ಪಾ ಅಂತಂದ್ರೆ, ನನ್ನ ಕೆಲವು ಕವನಗಳನ್ನು ಯಾವುದೋ ಒಂದೊಂದು ಕವನವನ್ನು ಓದಿರ್ತಕ್ಕಂಥ ಯಾವುದೋ ಒಬ್ಬ ಅಭಿಮಾನಿ ನನಗೆ ಮೆಸೇಜ್ ಹಾಕ್ತಾರೆ, ಸರ್ ನೀವು ಬರೆದಿರ್ತಕ್ಕಂಥ ಕವನ ದರಾ ಬೇಂದ್ರೆ ಕವನಕ್ಕೆ ಸಮನಾಗಿದೆ, ಕುವೆಂಪು ಅವರ ಕವನಕ್ಕೆ ಸಮನಾಗಿದೆ, ಜಿ ಎಸ್ ಶಿವರುದ್ರಪ್ಪನವರ ಕವನಕ್ಕೆ ಸಮನಾಗಿದೆ ಅಂತ ಹಾಕಿದಾಗ ಅದಕ್ಕಿಂತ ಪ್ರಶಸ್ತಿ ಬೇಕಾ ಸರ್?
1: ಅಂದ್ರೆ ಜನರ ಪ್ರಶಂಸೆ ನಿಮಗೆ ದೊಡ್ಡ ಪ್ರಶಸ್ತಿ ಅಂತ ಹೇಳಿಕ್ ಇಷ್ಟಪಡ್ತೀರ? ಒಳ್ಳೇದು ಅಪ್ಪಾಜಿ ಅವರೇ. ಅಪ್ಪಾಜಿ ಅವರೇ, ಯುವ ಬರಹಗಾರರಿಗೆ ನಿಮ್ಮ ಕಿವಿಮಾತು ಅಂದ್ರೆ, ಯುವಕರಲ್ಲಿ ನಾನು ಕೂಡ ಒಬ್ಬ ಕವಿ ಆಗ್ಬೇಕು, ಕವಿತೆಯನ್ನ ರಚನೆ ಮಾಡ್ಬೇಕು, ನನ್ನದೇ ಆದಂತಹ ಕವನ ಸಂಕಲನವನ್ನ ಬಿಡುಗಡೆ ಮಾಡ್ಬೇಕು ಅಂತಕ್ಕಂತಹ ಯುವಕರಿಗೆ ನಿಮ್ಮ ಕಿವಿಮಾತನ್ನ ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಸರ್, ಇವತ್ತು ಸಾಕಷ್ಟು ವೇದಿಕೆಗಳಿದಾವೆ ಸರ್, ಕವಿಗಳಾಗೋದಕ್ಕೆ ಸಾಕಷ್ಟು ವೇದಿಕೆಗಳಾದ್ರೆ, ನಾವು ಬಂದಾಗ ವೇದಿಕೆಗಳಿದ್ದಿಲ್ಲ, ನಮಗಿನೇ ಹಿಂದಿನ ಕವಿ ದೊಡ್ಡ ದೊಡ್ಡ ಕವಿಗಳಿಗೆ ಅವರ ಹಿರಿಯ ಕವಿಗಳೇ ಅವರಿಗೆ ಪ್ರೋತ್ಸಾಹಕರಾಗಿದ್ದರು. ಆದ್ರೆ ಇವತ್ತು ವೇದಿಕೆಗಳಿದಾವೆ, ಆದ್ರೆ ನಾವು ಅಲ್ಲಿ ಕೊಡ್ತಕ್ಕಂಥ ಕವಿತೆಗಳು ಸ್ವಲ್ಪ ತೂಕವಾಗಿರಬೇಕು, ಕವಿತೆಗಳು ಸಮಾಜಕ್ಕೆ ಹತ್ತಿರವಾಗಿರಬೇಕು, ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತ ಕವನಗಳನ್ನ ಕೊಟ್ರ ಎಲ್ಲಾ ಕವಿಗಳು ಉತ್ತಮರಾಗ್ತಾರೆ. ಹೊಸದಾಗಿ ಬರಿಬೇಕು ನಾನು ಅಂತಕ್ಕಂಥವ್ರು ಯಾವುದೇ ಹಿಂಜರಿಕೆ ಬೇಡ. ಇವತ್ತಿಗೂ ನಾನು ಹೇಳ್ತಾ ಇದ್ದೀನಿ, ನಾವು ಇಷ್ಟೊಂದೆಲ್ಲ ಬರೆದರೂ ಸಹ ನಾವು ಯಾವುದೇ ರೀತಿಯ ಕವನಗಳ ನಿಯಮಗಳನ್ನ ನಾವು ಪಾಲಿಸಿಲ್ಲ. ನನಗೇನು ನನ್ನ ಮನಸ್ಸಿನ ಭಾವನೆ ಏನ್ ಬರುತ್ತೆ ಅದನ್ನ ನಾನು ಬರಿತೀನಿ, ನನ್ನ ಮನಸ್ಸಿನೊಳಗೆ ಯಾವ ರೀತಿ ಪದ ಹುಟ್ಟುತ್ತೆ ಆ ಪದಕ್ಕೆ ನಾನಲ್ಲಿ ಜೀವ ಕೊಟ್ಟು ನಾನು ಕವಿಯಾಗಿದ್ದೇನೆ ಹೊರತಾಗಿ, ಏ ಇದು ಇಷ್ಟೇ ನಿಯಮಗಳಿಂದ ಇರಬೇಕು, ಇಷ್ಟೇ ಪ್ರಾಸ ಇರಬೇಕು, ಇಷ್ಟೇ ಸಾಲಲ್ಲಿರ್ಬೇಕು, ಇಷ್ಟೇ ಅಕ್ಷರ, ನಾನು ಯಾವುದನ್ನು ನಾನು ಮಾಡಿಲ್ಲ. ಯಾವುದನ್ನು ನಾವು ಪ್ರಪ್ರಥಮವಾಗಿ ಬರೆಯತಕ್ಕಂಥವ್ರು ಅದನ್ನ ನಾವು ಯೋಚನೆ ಮಾಡಬಾರ್ದು, ಏ ನಾನು ಹಿಂಗೆ ಬರೆದ್ರೆ ಯಾರೋ ದೊಡ್ಡವ್ರು ನೋಡಿ ನನ್ನ ಬೈತಾರೆ, ಇಲ್ನೋ ಯಾರೂ ಬೈಯಲ್ಲ. ನಮ್ಮ ಮನಸ್ಸಿನೊಳಗಿರೋದನ್ನ ಫಸ್ಟ್ ನಾವು ಹೊರಗೆ ಹಾಕೋದನ್ನ ಕಲಿಬೇಕು. ಯಾವುದೇ ಒಬ್ಬ ಇವತ್ತು ಬರಿತೀನಿ ಅಂತ ಹೊರಟಾಗ ನಾವು ಹಿಂಜರಿಕೆಯನ್ನ ಬಿಡಬೇಕು, ನಾನು ಬರೀಬೇಕು, ಬರೆದದ್ದನ್ನ ನಮ್ಮ ಸರ್ಕಲ್ ಅಲ್ಲಿ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ನಾವು ತೋರಿಸ್ಬೇಕು, ಅಲ್ಲಿ ಪ್ರಶಂಸೆ ಸಿಗುತ್ತೆ, ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ನನ್ನ ಸ್ನೇಹಿತ ಬರ್ದಿನ ಅಂತಕ್ಕಂಥ ಹೆಮ್ಮೆ ಉಳಿದಂತ ನಮ್ಮ ಸ್ನೇಹಿತರಿಗೆ ಇದ್ದಿರುತ್ತೆ. ಹಾಗಾಗಿ ಯಾರೇ ಬರಿತಾ ಇರಲಿ, ಅವರು ಮೊದಲು ಏನು ನಮ್ಮ ತಮ್ಮ ಭಾವನೆಗಳಿದಾವೆ ಅವನ್ನ ಹೊರಗಾಕೋದನ್ನ ಕಲಿಬೇಕು, ಅದಕ್ಕೆ ಅಕ್ಷರ ರೂಪವನ್ನು ಕೊಡಬೇಕು. ಯಾಕೆ ಅಕ್ಷರ ರೂಪ ಕೊಡಬೇಕಪ್ಪ ಅಂತಂದ್ರೆ, ನಮ್ಮ ಮನಸ್ಸಿನ ಭಾವನೆಗಳಿಗೆ ಜೀವ ಕೊಟ್ಟ ಮೇಲೆ ಅದು ಶಾಶ್ವತವಾಗುತ್ತೆ. ನಾನು ಅಳದೋಗ್ತೀನಿ, ಆದ್ರೆ ಅಕ್ಷರ ಅಳಿಯಲ್ಲ. ಹಾಗಾಗಿ ಹೊಸ ಯುವ ಬರಹಗಾರ ಯಾರೇ ಇರಲಿ, ತಮ್ಮ ಬರಹವನ್ನ ಯಾವುದೇ ಕಾರಣಕ್ಕೂ ಮೊಟಕು ಮಾಡಬೇಡಿ, ದಯವಿಟ್ಟು ನೀವು ಮುಂದುವರಿಸಿ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ.
1: ಹೌದು ಅಪ್ಪಾಜಿ ಅವರೇ, ಅಪ್ಪಾಜಿ ಅವರೇ ತಾವ ವೃತ್ತಿಯಲ್ಲಿ ಕೂಡ ಶಿಕ್ಷಕರು. ಒಬ್ಬ ಶಿಕ್ಷಕ ಅಂದ್ರೆ ಪ್ರತಿನಿತ್ಯ ಬೆಳಗ್ಗೆಯಿಂದ ಕೂಡ ಸಂಜೆವರೆಗೂ ಕೂಡ ತಮ್ಮ ಸಮಯವನ್ನ ಶಾಲೆಯಲ್ಲೇ ಮೀಸಲಿಡಬೇಕಾಗುತ್ತೆ, ಮಕ್ಕಳೊಂದಿಗೆ ಇರಬೇಕಾಗುತ್ತೆ, ಅದ್ರ ಜೊತೆಗೆ ತಮ್ಮ ಪ್ರವೃತ್ತಿಯನ್ನ ಬರವಣಿಗೆಯನ್ನ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಯಾವ ರೀತಿ ಟೈಮ್ ಅನ್ನ ಕೊಡ್ತೀರಾ, ಹಾಗೂ ತಮ್ಮ ಹವ್ಯಾಸಗಳೇನು?
0: ಈಗ ನಾವು ಹೇಳಿ ಕೇಳಿ ನಾವು ಮೊದಲೇ ಶಿಕ್ಷಕರು, ಅಕ್ಷರಗಳ ಒಡನಾಡಿಗಳು ನಾವು. ಯಾಕಪ್ಪ ಅಂದ್ರೆ ಏನೂ ಗೊತ್ತಿಲ್ಲದಂತ ಮಗುವಿಗೆ ನಾವು ಅಕ್ಷರ ರೂಪವನ್ನು ಕೊಡ್ತಕ್ಕಂತ ನಮಗೆ ಈ ಅಕ್ಷರಗಳ ಒಡನಾಟ ತುಂಬಾ ಇರುತ್ತೆ. ಹಾಗಾಗಿ ನಾನು ಈ ಕವನ ಕವಿತೆ ಲೇಖನಗಳನ್ನ ಬರಿತಕ್ಕಂಥದ್ದು ನನ್ನ ಬಿಡುವಿನ ಸಮಯ. ನಾನು ಮಕ್ಕಳಿಗೆ ಶಾಲೆಯ ಸಮಯದಲ್ಲಿ ಪಾಠ ಮಾಡ್ತೀವಿ, ಅದಾದ್ಮೇಲೆ ನಾವು ಬೆಳಿಗ್ಗೆ 6 ಗಂಟೆಗೆ ನಾನು ನಮ್ಮ ಜಮೀನಿಗೆ ಹೋಗ್ತೀನಿ. ಅಲ್ಲಿ ನಾನು ಆ ಸುಂದರವಾಗಿರ್ತಕ್ಕಂಥ ಸ್ವಚ್ಛಂದವಾಗಿರ್ತಕ್ಕಂಥ ಪರಿಸರವನ್ನ ನೋಡಿಬಿಟ್ಟು ನಾನು ಕವನಗಳನ್ನ ಬರೆಯೋದು. ಹೀಗೆ ನನಗೆ ಬಿಡುವಿದ್ದ ಸಮಯದಲ್ಲಿ ಎಲ್ಲೆಲ್ಲಿ ಬಿಡುವಿದಿರುತ್ತೋ ಅಲ್ಲೆಲ್ಲಿ ನಾನು ಕವನಗಳನ್ನ ಕಟ್ಟುವಂತ ಒಂದು ಹವ್ಯಾಸವನ್ನು ನಾನು ರೂಢಿಸಿಕೊಂಡಿದ್ದೀನಿ. ಇವತ್ತು ನಾನು ದಿನಕ್ಕೆ 16 ಕವನಗಳನ್ನು ಬರೆಯುವ ಸಾಮರ್ಥ್ಯ ನನಗೆ ಇವತ್ತು ಬಂದಿದೆ ಅಂತಂದ್ರೆ, ಅದು ನಾನು ಅವತ್ತು ಮೊದಲನೇ ಕವನವನ್ನ ಬರೆದಾಗ ಆಗಿರ್ತಕ್ಕಂಥ ಖುಷಿ, ಆ ಒಂದು ವೇದಿಕೆ ನನ್ನನ್ನು ಪ್ರೋತ್ಸಾಹಿಸಿದ ರೀತಿ ಇವತ್ತು ನನ್ನ ಇಲ್ಲಿ ತಂದಿಲ್ಲಿಸಿ ಅಂತ ಹೇಳಕ್ ಇಷ್ಟಪಡ್ತೇನೆ ಸರ್.
1: ಒಳ್ಳೇದು ಅಪ್ಪಾಜಿ ಅವರೇ, ಇದುವರೆಗೂ ತುಂಬಾ ಕವನಗಳನ್ನ ಕೂಡ ಬರೆದುಬಿಟ್ಟು ತಮ್ಮದೇ ಆದಂತ ಕವನ ಸಂಕಲನವನ್ನು ಕೂಡ ಬಿಡುಗಡೆ ಮಾಡಿದ್ದೀರಾ, ಮುಂದೆ ಬರವಣಿಗೆಯಲ್ಲಿ ಏನ್ ಮಾಡಬೇಕು ಅಂತಕ್ಕಂಥದ್ದನ್ನ ಇದೆ ನಿಮಗೆ?
0: ಸರ್, ಇನ್ನೊಂದು 2-3 ಕವನ ಸಂಕಲನಗಳನ್ನ ತರಬೇಕು. ಸಾಕಷ್ಟು ಸೋರ್ಸ್ ಇದೆ ನನ್ನಲ್ಲಿ, ಸೋರ್ಸ್ ಬಹಳಷ್ಟು ಇದೆ. ಯಾಕಂದ್ರೆ 10,000+ ಕವಿತೆಗಳಿದಾವೆ, ಅದರಲ್ಲಿ ಎಕ್ಕಿ ಎಕ್ಕಿ ನಾನು ಇನ್ನೊಂದು 2-3 ಕವನಗಳ ಸಂಕಲನಗಳನ್ನ ತರಬೇಕು. ಜೊತೆಗೆ ಹೊಸದಾಗಿ ನಾನು ಹೊಸ ಹೊಸ ಕಾವ್ಯ ಪದ್ಧತಿಗಳಿದಾವೆ ಬಂದಿದಾವೆ, ಅವುಗಳಲ್ಲೂ ನಾನು ತೊಡಗಿಸ್ಕೊಳ್ಬೇಕು. ಗಜಲ್ ಇರ್ಬೋದು, ರುಬಾಯಿ ಇರ್ಬೋದು, ಟಂಕ ಇರ್ಬೋದು, ಅಬಾಬಿ ಅಂತಕ್ಕಂಥದ್ದು ಇರ್ಬೋದು, ಇವುಗಳಲ್ಲಿ ನಾನು ಸಹ ಹೆಚ್ಚು ಹೆಚ್ಚು ತೊಡಗಿಸ್ಕೊಂಡು ನಾನು ನನ್ನ ಮನಸ್ಸಿನ ಭಾವನೆಗಳನ್ನ ಅದ್ರ ಮೂಲಕ ಬರೆದು ಬಿಟ್ಟು ನಾನು ನಮ್ಮ ಸಾಹಿತ್ಯ ಲೋಕಕ್ಕೆ ಕೊಡಬೇಕು ಅಂತಕ್ಕಂಥ ಆಸೆ ನನ್ನಲ್ಲಿದೆ ಸರ್.
1: ಅಪ್ಪಾಜಿ ಅವರೇ, ತಮ್ಮಂತೆಯೇ ಯುವಕರು, ನಾನು ಕೂಡ ತುಂಬಾ ಕವಿತೆಗಳನ್ನ ಕವನಗಳನ್ನ ರಚನೆ ಮಾಡಿದ್ದೀನಿ. ಆದ್ರೆ ಆರ್ಥಿಕವಾಗಿ ತನ್ನದೇ ಆದಂತ ಕವನ ಸಂಕಲನವನ್ನ ಬಿಡುಗಡೆ ಮಾಡ್ಲಿಕ್ಕೆ ಸ್ಥಿರ ಇರಲಿಲ್ಲ ಅಂದ್ರೆ ಅಂತ ಯುವ ಕವಿಯವರಿಗೆ, ಯುವ ಬರಹಗಾರರಿಗೆ ಸರ್ಕಾರದಿಂದ ಯಾವುದೇ ರೀತಿಯಾದ ಸವಲತ್ತುಗಳು ಇದೆಯಾ?
0: ಖಂಡಿತ ಇದೆ ಸರ್. ನಾವು ಪುಸ್ತಕ ಬಿಡುಗಡೆ ಮಾಡುವಂತ ಸಂದರ್ಭದಲ್ಲಿ ನಮಗೆ ವಿಷಯ ಗೊತ್ತಿರಲಿಲ್ಲ. ಆದ್ರೆ ನಾನು ಆ ವಿಚಾರವನ್ನ ತಿಳ್ಕೊಂಡು ನಾನು ಪ್ರಕಟ ಮಾಡುವಷ್ಟಾದಾಗ ನನ್ನ

0: ಏಜ್ ಬಾರ ಆಗೋಯ್ತು, ಏನ್ ಮುಗಿದೋಗಿತ್ತು ಸರ್. ಈಗ ನಮ್ಮ ಸಾಹಿತ್ಯ ಪರಿಷತ್ನಲ್ಲಿ ಅವಕಾಶ ಇದೆ 25-30 ವರ್ಷದ ಒಳಗಿರ್ತಕ್ಕಂಥ ಯುವ ಬರಹಗಾರರಿಗೆ ಅವರ ಪ್ರಥಮ ಕವನ ಸಂಕಲನವನ್ನ ಬಿಡುಗಡೆ ಮಾಡೋದಕ್ಕೆ ಸಹಾಯಧನವನ್ನ ನಮ್ಮ ಸಾಹಿತ್ಯ ಪರಿಷತ್ತು ಕೊಡುತ್ತೆ ಸರ್. ಅದನ್ನ ಸಂಬಂಧಪಟ್ಟವರನ್ನ ಅವ್ರು ಸಂಪರ್ಕಿಸಿದ್ರೆ ಒಂದು ಪುಸ್ತಕ ಬಿಡುಗಡೆಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಸಾಹಿತ್ಯ ಪರಿಷತ್ತು ಕಲ್ಪಿಸಿಕೊಡುತ್ತೆ ಸರ್. ಅದ್ರ
1: ಒಳ್ಳೇದು ಅಪ್ಪಾಜಿ ಅವರೇ, ಇದುವರೆಗೂ ನಮ್ಮ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಹಾಗೂ ನಮಸ್ಕಾರ.
0: ನನಗೂ ಅವಕಾಶವನ್ನು ಕೊಟ್ಟು ನನ್ನ ಮನಸ್ಸಿನ ಭಾವನೆಗಳನ್ನ ವ್ಯಕ್ತಪಡಿಸಲು ಅವಕಾಶ ಕೊಟ್ಟಿರ್ತಕ್ಕಂಥ ತಮಗೂ, ಆಕಾಶವಾಣಿಗೂ ಹಾಗೂ ನನ್ನೆಲ್ಲ ಆಕಾಶವಾಣಿ ಕೇಳುಗರಿಗೂ ನಾನು ಹೃದಯಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.
2: ಇದುವರೆಗೂ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಮುಷ್ಟೂರು ಗ್ರಾಮದ ಕವಿ ಹಾಗೂ ಸಾಹಿತಿಗಳಾದ ಅಪ್ಪಾಜಿ ಎ ಮುಷ್ಟೂರು ಅವರೊಂದಿಗಿನ ಸಂದರ್ಶನ ಮೂಡಿ ಬಂದಿತು. ಸಂದರ್ಶಕರು ನಿರಂಜನ ಮೂರ್ತಿ ಆರ್ ಪಂಡರಹಳ್ಳಿ, ನಿರ್ವಹಣೆ ಶಿವಪ್ರಕಾಶ ಡಿಆರ್, ಪ್ರಸಾರ ನಿಲಯದ ಮುಖ್ಯಸ್ಥರು.
3: ಇದೀಗ ಕೆಲವು ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಬಿಆರ್ ಛಾಯಾ ಅವರ ಸ್ವರದಲ್ಲಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ.

0: ಹೃದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿಭಾವದ ಧಾರೆ. ನಮನ ನಮನ ನಮನ.
1: ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ.
2: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
3: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟು ಬಲ್ಲೆನು ನಾನು ಜಾಣೆ.
4: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
3: ಸೂರ್ಯ ಬಂದನೆ
2: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
3: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
2: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
1: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
2: ಕೇಳುಗರೆ, ಈ ಸಂಜೆ ಚಂದ್ರವಳ್ಳಿ ಪ್ರಸಾರದಲ್ಲಿ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಸಿದ್ದಾಪುರ ಗ್ರಾಮದ ಗಂಗಮ್ಮ ಹಾಗೂ ಸಂಗಡಗರಿಂದ ಕರಿಯಮ್ಮ ದೇವಿ ಪದ ಕೇಳುತ್ತೀರಿ.
3: ಹಾಡು ಹಳೆಯದಾದರೇನು, ಭಾವ ನವನವೀನ ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿ

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ ಈಗ ವೇಳೆ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ ನಿಲಯದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಸಿದ್ದಾಪುರ ಗ್ರಾಮದ ಗಂಗಮ್ಮ ಮತ್ತು ಸಂಗಡಗರಿಂದ ಕರಿಯಮ್ಮ ದೇವಿ ಪದ ಕೇಳುತ್ತೀರಿ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳುತ್ತೀರಿ. ವಿಷಯ ಸಿರಿಧಾನ್ಯವೆಂಬ ಸಂಪತ್ತು. ಭಾಗವಹಿಸುತ್ತಾರೆ ಎಂ ಶೋಭಾ ಆದ್ರಿಕಟ್ಟಿ, ಪಿಎಂ ಸುಮಾ ಆನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ ಆರಾಧ್ಯ ಸೋಮೇನಹಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಬಳಿಕ ಪೇಟೆ ಧಾರಣೆ ಹವಾಮಾನ ವರದಿ ಮತ್ತು ರೈತರಿಗೆ ಸಲಹೆ ಕೇಳುತ್ತೀರಿ. 7:45 ಹಿಂದಿ ಚಿತ್ರಗೀತೆಗಳು, 8:00 ಜನರಂಜನಿ ಕೇಳುಗರ ಮೆಚ್ಚಿನ ಪತ್ರಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 8:45 ಚಿತ್ರಗೀತೆಗಳು, ಕ್ಷಮಿಸಿ, 8:45 ವಚನಗಳು, 9:15 ಭಾವಗೀತೆಗಳು, 9:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜನಪದ ವೈವಿಧ್ಯ ಸಂಪ್ರದಾಯದ ಹಾಡುಗಳ ಯುವ ಜನಪದ ಕಲಾವಿದೆ ಶ್ರೀಮತಿ ಸಂಗೀತ ಸಂಗಯ್ಯ ಹಿರೇಮಠ್ ಅವರೊಂದಿಗೆ ಮಾತುಕತೆ ಕೇಳುತ್ತೀರಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಇದು. ಇಂದು ರಾತ್ರಿ 10:00 ಮುಂಬೈ ವಿದ್ಯಾಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮುಂಬೈ ವಿದ್ಯಾಭಾರತಿ ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಾಳೆ ಮುಂಜಾನೆ ಎದುರುಗೋದೇ ಪ್ರಸಾರದಲ್ಲಿ 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ ನಮ್ಮ ನಿಲಯದಿಂದ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಭಾಗವಹಿಸುತ್ತಾರೆ ಡಾಕ್ಟರ್ ವರದರಾಜ್ ಚಂದ್ರಗಿರಿ. ಇದು ಮಂಗಳೂರು ಕೇಂದ್ರದ ಕೊಡುಗೆ. 6:35 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಗಳು. 6:40 ಕೆಳದೇಶಿ ಉಪನಾಯಕ UEH ಸನೇಗಲೆ ಮಿಡಿತ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ ಸಮಗ್ರ ಕಾಳೆ ನಿರ್ವಹಣೆ. ಭಾಗವಹಿಸುವ ತಜ್ಞರು ಡಾಕ್ಟರ್ ರುದ್ರಗೌಡ, ವಿಜ್ಞಾನಿ, ಬೇಸಾಯಶಾಸ್ತ್ರ, ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಳದೇಶಿ ಉಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಇರುವಕ್ಕಿ ಶಿವಮೊಗ್ಗ. 6:45 ರೈತರಿಗೆ ಸಲಹೆ.

ಚುಕ್ಕೆ, ಆರೋಗ್ಯ ಬಿಂದು, ವಿಷಯ ಋತುಬಂಧ ಅಥವಾ ಮನೋಪಾಸ. ಭಾಗವಹಿಸ್ತಾರೆ ಡಾಕ್ಟರ್ ಬಿ ಎಸ್ ಲಕ್ಷ್ಮಿ. 7 ಗಂಟೆಗೆ ದಿನಚರಿ, 7:15 ಭಾವತರಂಗ, ಭಾವಗೀತೆಗಳ ಕಾರ್ಯಕ್ರಮ, 7:30 ಸೇವಾ ಮಾಹಿತಿ, 7:05, 8:30 ಚಿತ್ರಗೀತೆಗಳು, 9:05 ನಲ್ನುಡಿ ಬದುಕಿಗೊಂದು ಹಿತ ನುಡಿ. ಭಾಗವಹಿಸುತ್ತಾರೆ ಪರಮೇಶ್ವರ ಹೆಗಡೆ. 9:10 ಕಾಮನಬಿಲ್ಲು ಕಾರ್ಯಕ್ರಮ, 9:30 ಹಿಂದಿ ಚಿತ್ರಗೀತೆಗಳು, 10:00 ಮಹಿಳಾ ವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ, 11:00 ಜನಪದ ಗೀತೆಗಳು, 11:30 ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸಾಹಿತ್ಯಗಳ ಪರಿಚಯ ಕೇಳುತ್ತೀರಿ.

ನಾಳೆ ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಸಂದರ್ಭದಲ್ಲಿ ಸುಮಾರು 50 ಹೆಚ್ಚು ವರ್ಷದಿಂದ ವೈದ್ಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯ ಹಾಗೂ ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಲಕ್ಷ್ಮೀದೇವಿ ಕೆಬಿ ಅವರೊಂದಿಗೆ ಮಾತುಕತೆ ಕೇಳುತ್ತೀರಿ. ಕಾರ್ಯಕ್ರಮದ ಪ್ರಸ್ತುತಿ ವಿ ಕೀರ್ತನ, ಇದು ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯದಲ್ಲಿ ಬರಬಹುದಾದ ಮಾನಸಿಕ ಆರೋಗ್ಯದ ಸಮಸ್ಯೆಗಳ ಕುರಿತು ಮನೋವೈದ್ಯ ಡಾಕ್ಟರ್ ಕೆ ಎಸ್ ಪವಿತ್ರ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಇವರನ್ನು ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ PMFM ಕುರಿತು ಮಾಹಿತಿ ಕೇಳುತ್ತೀರಿ. ಇದು ಮೈಸೂರು ಕೇಂದ್ರದ ಕೊಡುಗೆ. 1:20 ಉಲ್ಲಾಸ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ 1:30 ಕರುಣ ಅಳುಬಾಬಿಣಕ್ಕೆ ಕೇಳುತ್ತೀರಿ. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಕಿ. 1:40 ಆರೋಗ್ಯ ಬಿಂದು ಕಾರ್ಯಕ್ರಮ, ನಂತರ ಭಾವಗೀತೆಗಳು ಪ್ರಸಾರವಾಗುತ್ತವೆ. 2:15 ಚಿತ್ರಗೀತೆಗಳು, 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ.

ನಾಳೆ ಸಂಜೆ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಕೇಳುತ್ತೀರಿ. 5:30 ಒಗಟಿಗೊಂದು ಪದ ವಾಟ್ಸಪ್ ಆಧಾರಿತ ಕಾರ್ಯಕ್ರಮ ಪ್ರಸಾರವಾಗುವುದು. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹಿರಿಯೂರು ತಾಲೂಕು ಗೊಲ್ಲಾಳಿ ಗೇಟ್ ಗ್ರಾಮದ ಗೋವಿಂದ ಪೂಜಾರಿ ಹಾಗೂ ಸಂಗಡಿಗರಿಂದ ಕೋಲಾಟದ ಪದ ಕೇಳುತ್ತೀರಿ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಅವಲೋಕನ. 6:51 ಹಲೋ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ನೇರ ಫೋನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ತಡ ಮುಂಗಾರಿಗೆ ಸೂಕ್ತ ಬೆಳೆಗಳ ಆಯ್ಕೆ ಮತ್ತು ನಿರ್ವಹಣೆ. ಭಾಗವಹಿಸುತ್ತಾರೆ ಡಾಕ್ಟರ್ ಬಿ ಯು ಮಲ್ಲಿಕಾರ್ಜುನ, ಬೇಸಾಯ ಶಾಸ್ತ್ರಜ್ಞರು, ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ. 7:55 ಜನಪದ ಚಿತ್ರಕಲೆ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಪ್ರಕಾಶ್ ಜಿ ಖಾಡೆ. 8:00 ಜನರಂಜನೆ ವಾಟ್ಸಾಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 8:55 ವಚನಗಳು. 9:15 ಭಾವಗೀತೆಗಳು. 9:30 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಮುಂಬೈ ವಿದ್ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ಇದುವರೆಗೂ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಸಿದ್ದಾಪುರ ಗ್ರಾಮದ ಗಂಗಮ್ಮ ಹಾಗೂ ಸಂಗಡಿಗರಿಂದ ಕರಿಯಮ್ಮ ದೇವಿ ಪದ ಕೇಳೋಣ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಇನ್ನು ಮುಂದೆ 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ ಕೇಳುವಿರಿ.

ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದೆ. ಶ್ರೀ ಶಿವಾನಂದ ಮಠದ ಅಭಿನವ ಶಿವಾನಂದ ಶ್ರೀಗಳವರಿಗೆ, ಶ್ರೀ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿ ಶ್ರೀ ಕಲ್ಲಯ್ಯಜ್ಜನವರಿಗೆ ಹಾಗೂ ಅಂತಾರಾಷ್ಟ್ರೀಯ ಕುಸ್ತಿಪಟು ಪ್ರೇಮಾ ಹುಚ್ಚಣ್ಣವರ್ ಅವರಿಗೆ ಎನ್ಯುಮರೇಷನ್ ಫಾರ್ಮ್ ನೀಡುವ ಮೂಲಕ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಎಸ್ಐಆರ್ ಪ್ರಕ್ರಿಯೆಗೆ ಚಾಲನೆ ನೀಡಿದರು. ಜಿಲ್ಲೆಯಲ್ಲಿ ಒಟ್ಟು 900,247 ಮತದಾರರಿದ್ದಾರೆ. 967 ಮತಗಟ್ಟೆಗಳಿವೆ. ಆ ಪೈಕಿ ಶೇಕಡ 96.38% ಮತದಾರರ ಮ್ಯಾಪಿಂಗ್ ಪೂರ್ಣಗೊಂಡಿದ್ದು, ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಈ ತಿಂಗಳ 29ರವರೆಗೆ ಜಿಲ್ಲೆಯಾದ್ಯಂತ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಎನ್ಯುಮರೇಷನ್ ಫಾರ್ಮ್ಗಳನ್ನು ಮತದಾರರಿಗೆ ನೀಡಲಿದ್ದಾರೆ. ಎನ್ಯುಮರೇಷನ್ ಅರ್ಜಿಗಳನ್ನು ಸರಿಯಾಗಿ ಭರ್ತಿ ಮಾಡಿ ಸಂಬಂಧಿಸಿದ ಬಿಎಲ್ಒಗಳಿಗೆ ನಿಗದಿತ ಸಮಯದೊಳಗೆ ನೀಡುವಂತೆ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಇದುವರೆಗೆ 52,594 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ವಿಬಿ ಜಿರಾಮ್ಜಿ ಯೋಜನೆ ಈ ತಿಂಗಳ 1ನೇ ತಾರೀಖಿನಿಂದ ಜಿಲ್ಲೆಯಾದ್ಯಂತ ಜಾರಿಗೊಂಡಿದೆ. ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಸಿಆರ್ ಮುಂಡರಗಿ ಮಾತನಾಡಿ, ಗ್ರಾಮೀಣ ಕಾರ್ಮಿಕರಿಗೆ ಉದ್ಯೋಗಾವಕಾಶ ಕಲ್ಪಿಸುವುದರ ಜೊತೆಗೆ ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ವಿಬಿ ಜಿರಾಮ್ಜಿ ಯೋಜನೆ ಸಹಕಾರಿಯಾಗಲಿದೆ ಎಂದರು. ಜಿಲ್ಲೆಯಲ್ಲಿ ಕಳೆದ ಜೂನ್ 28ರಿಂದ ಈ ತಿಂಗಳ 1ನೇ ತಾರೀಖಿನವರೆಗೆ 5 ವರ್ಷದೊಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ನೀಡಿಕೆ ಕಾರ್ಯಕ್ರಮ ಜರುಗಿತು. ಗ್ರಾಮೀಣ ಭಾಗದ 45,845 ಮಕ್ಕಳು ಹಾಗೂ ನಗರ ಪ್ರದೇಶದ 65,885 5 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋ ಲಸಿಕೆ ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಮಾದಕ ವ್ಯಸನ ವಿರೋಧಿ ದಿನಾಚರಣೆ ಅಂಗವಾಗಿ ವಾಕಥಾನ್ 2026ಕ್ಕೆ ನಗರದ ಗಾಂಧಿ ವೃತ್ತದಲ್ಲಿ ಬೆಳಗಾವಿ ಉತ್ತರ ವಲಯ ಐಜಿಪಿ ಸಂದೀಪ್ ಪಾಟೀಲ್ ಚಾಲನೆ ನೀಡಿದರು.

ಮಾದಕ ವಸ್ತುವಿಗೆ ಇಲ್ಲ ಎನ್ನಿ ಎಂದು ಪಣ ತೊಡುವಂತೆ ಅವರು ಯುವಜನರಿಗೆ ಕರೆ ನೀಡಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಸೇರಿದಂತೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ವಾಕಥಾನ್ನಲ್ಲಿ ಭಾಗವಹಿಸಿದ್ದರು. ಈಗ ಯಾದಗಿರಿ ಜಿಲ್ಲೆ ವಾರ್ತಾಪತ್ರ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಆಜೀವಿಕಾ ಮಿಷನ್ ವಿಬಿ ಜಿರಾಮ್ಜಿ ಯೋಜನೆ ಅಡಿ ಗ್ರಾಮೀಣ ಕೂಲಿಕಾರರ ದಿನಗೂಲಿಯನ್ನು 370 ರೂಪಾಯಿಗಳಿಂದ 382 ರೂಪಾಯಿಗೆ ಹೆಚ್ಚಿಸಲಾಗಿದ್ದು, ಪರಿಷ್ಕೃತ ದರ ಜುಲೈ 1ರಿಂದ ಜಾರಿಗೆ ಬಂದಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಲವೀಶ್ ವರಡಿಯಾ ತಿಳಿಸಿದ್ದಾರೆ. ನಶಾಮುಕ್ತ ಭಾರತ ಹಾಗೂ ನಶಾಮುಕ್ತ ಕರ್ನಾಟಕ ಅಭಿಯಾನದಡಿ ಮಾದಕ ದ್ರವ್ಯ ವ್ಯಸನ ಜಾಗೃತಿ ಹಾಗೂ ವಿರೋಧಿ ದಿನಾಚರಣೆ ಜಿಲ್ಲೆಯಾದ್ಯಂತ ಜರುಗಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿಕ್ ಶಂಕರ್ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾದಕ ದ್ರವ್ಯಗಳ ಸಾಗಣೆ, ಮಾರಾಟ ಮತ್ತು ಬಳಕೆಯಂತಹ ಕಾನೂನುಬಾಹಿರ ಚಟುವಟಿಕೆಗಳ ವಿರುದ್ಧ ಪೊಲೀಸ್ ಇಲಾಖೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಿದೆ ಎಂದು ತಿಳಿಸಿದರು. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕೆ ನೀಡಿಕೆ ಅಭಿಯಾನಕ್ಕೆ ನಗರದ ಭವಾನಿ ಮಂದಿರದಲ್ಲಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಚಾಲನೆ ನೀಡಿದರು. ಕಳೆದ ಜೂನ್ 28ರಂದು ಜಿಲ್ಲೆಯ 665 ಪೋಲಿಯೋ ಬೂತ್ಗಳಲ್ಲಿ ಲಸಿಕೆ ನೀಡಲಾಗಿದೆ. 29ರಿಂದ ಈ ತಿಂಗಳ 1ನೇ ತಾರೀಖಿನವರೆಗೆ ಆರೋಗ್ಯ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ 5 ವರ್ಷದೊಳಗಿನ ಮಕ್ಕಳಿಗೆ ಲಸಿಕೆ ನೀಡಿದರು. ನಗರದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿಯನ್ನು ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಪರಿಶೀಲಿಸಿದರು. 7 ಕೋಟಿ ರೂಪಾಯಿ ವೆಚ್ಚದ ಯಾದಗಿರಿ ಸೈದಾಪುರ ಜಿಲ್ಲಾ ಮುಖ್ಯ ರಸ್ತೆಯ ಮರು ಡಾಂಬರೀಕರಣ ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಇದುವರೆಗೆ ಗದಗ್ ಹಾಗೂ ಯಾದಗಿರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಶಶಿ ಕುಲಕರ್ಣಿ ಹಾಗೂ ಸಾಗರ್ ಕುಮಾರ್ ದೇಸಾಯಿ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಮ್ ಗೌಡ ನಿಡ್ಲೆ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಹಲೋ ಕಿಸವನ್ ಮಾಡಿ ಕೃಷಿ ರಂಗ ನೇರ ಫೋನಿನ ಕಾರ್ಯಕ್ರಮ. ಪ್ರಿಯ ಕೇಳಕರೆ, ದಿನಾಂಕ 7/7/2026 ಮಂಗಳವಾರ, ಅಂದರೆ ನಾಳೆ ಸಂಜೆ 6:50 ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಾಳಿನ ವಿಷಯ ತಡ ಮುಂಗಾರಿಗೆ ಸೂಕ್ತ ಬೆಳೆಗಳ ಆಯ್ಕೆ ಮತ್ತು ನಿರ್ವಹಣೆ. ಭಾಗವಹಿಸುತ್ತಾರೆ ದಾವಣಗೆರೆಯ ಕೃಷಿ ವಿಜ್ಞಾನ ಕೇಂದ್ರದ ICAR ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞರಾದ ಡಾಕ್ಟರ್ ಬಿ ಓ ಮಲ್ಲಿಕಾರ್ಜುನ್ ಅವರು. ಕೇಳುಗರು ಕರೆ ಮಾಡಬೇಕಾದ ನಮ್ಮಲ್ಲಿದೆ ಮೊಬೈಲ್ ಸಂಖ್ಯೆಗಳು 9448640273 ಹಾಗೂ 9141972072. ಸ್ಥಿರ ದೂರವಾಣಿ ಸಂಖ್ಯೆ 0819924956. ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಪರಿಸರದಲ್ಲಿ ವಾಣಿಜ್ಯ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಕೇಳಿಬಿರಿ.
4: ಚಿಂತಿಸಬೇಡಿ,
5: ಫೇಸ್ ನೋಡು.
6: ಏನ್ ಸಮಾಚಾರ, ಏನಾಯ್ತು?
4: ಫೀಸ್ ನ ಟೆನ್ಷನ್,
6: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 400,000 rupees ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
7: RBI ಹೇಳುತ್ತೆ,
8: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.

0: this post office today or log on to indiapost.gov.in.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಯಾವ ಭಾಷೆಯು ಮೇಲಲ್ಲ, ಯಾವ ಭಾಷೆಯು ಕೀಳಲ್ಲ.
1: ಭಾಷೆಯ ಮೇಲಿನ ಅತಿಯಾದ ವ್ಯಾಮೋಹ ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ. ಪರಸ್ಪರ ಗೌರವ ಸಹಬಾಳ್ವೆಗೆ ಪೂರಕ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು. ಹಾವೇರಿ ಜಿಲ್ಲೆಯಲ್ಲಿ ಮೋಡ ಬಿತ್ತನೆಗೆ ಚಾಲನೆ. ಅಗತ್ಯ ಬಿದ್ದರೆ ರಾಜ್ಯದೆಲ್ಲೆಡೆ ವಿಸ್ತರಿಸಲು ಚಿಂತನೆ, ಸಚಿವ ಸತೀಶ್ ಜಾರಕಿಹೊಳಿ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಇಂದಿನಿಂದ ಉತ್ತರ ಕರ್ನಾಟಕ ಪ್ರವಾಸ. ಅಭಿವೃದ್ಧಿ ಯೋಜನೆ ಕುರಿತಂತೆ ಪ್ರಗತಿ ಪರಿಶೀಲನೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಕುರಿತಂತೆ ಉನ್ನತ ಅಧಿಕಾರಿಗಳಿಂದ ಪರಾಮರ್ಶೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ. ಕೃಷ್ಣಾ, ದೂಧಗಂಗಾ, ವೇದಗಂಗಾ ನದಿಗಳ ನೀರಿನ ಮಟ್ಟ ಗಣನೀಯ ಹೆಚ್ಚಳ. ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಭಾರೀ ಮಳೆ ಸಾಧ್ಯತೆ. ರೆಡ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಹಾವೇರಿ ಜಿಲ್ಲೆಯ ಎಲ್ಲಾ ಶಾಸಕರು ಕೈಗೊಂಡಿರುವ ಮೋಡ ಬಿತ್ತನೆಗೆ ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಇಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಮಾಜಿ ಸಚಿವ ಎಚ್ ಕೆ ಪಾಟೀಲ್ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಸತೀಶ್ ಜಾರಕಿಹೊಳಿ, ಹಾವೇರಿ ಜಿಲ್ಲೆಯಾದ್ಯಂತ 3 ದಿನಗಳ ಕಾಲ ಮೋಡ ಬಿತ್ತನೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಮಳೆ ಕಡಿಮೆಯಾಗಿದ್ದು ಹಾವೇರಿಯಲ್ಲಿ ಮೋಡ ಬಿತ್ತನೆ ಮಾಡಲಾಗುತ್ತಿದೆ. ಉತ್ತರ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಮೋಡ ಬಿತ್ತನೆ ಮಾಡುವ ಬಗ್ಗೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮನವಿ ಮಾಡಲಾಗುವುದು ಎಂದು ಹೇಳಿದ್ದಾರೆ.
1: ಮೊನ್ನೆ ಹಾವೇರಿಯಲ್ಲಿ ಜರುಗಿದಂತಹ ಒಂದು ಸಭೆಯಲ್ಲಿ ಪ್ರಕಾಶ್ ಕೋಳಿವಾಡ ಅವರು, ಅವರೆಲ್ಲ ಶಾಸಕರು, ನಾವು ಇದನ್ನ ಸ್ವಂತ ಖರ್ಚಿನಲ್ಲಿ ಮೋಡ ಬಿತ್ತನೆ ಪ್ರಾರಂಭ ಮಾಡ್ತು ಅಂತ ಹೇಳಿದ್ರು. ಹೇಳಿದ ತಕ್ಷಣದಲ್ಲಿ ಅಂದ್ರೆ 3 ದಿವಸದಲ್ಲಿ ಕಾರ್ಯಕರ್ತ ಮಾಡಿದ್ದಾರೆ. ನಮ್ಮ ಹಿರಿಯರಾದ ಎಚ್ ಕೆ ಪಾಟೀಲ್ ಅವರು ಹೇಳಿದಂಗೆ ಇದು ಸರ್ಕಾರದ ಕಾರ್ಯಕ್ರಮ. ಅದು ಎಂಟೈರ್ ರಾಜ್ಯದಲ್ಲಿ ಇವತ್ತ ಮಳೆ ಅವಶ್ಯಕತೆ ಇದೆ. ಅದನ್ನ ಮೋಡ ಬಿತ್ತನೆ ಸರ್ಕಾರ ಪ್ರಿಯಾರಿಟಿ ಮೇಲೆ ಹೋಗ್ಬೇಕಂತ ನಾನು ಕೂಡ ಸಿಎಂ ಅವರ ಗಮನಕ್ಕೆ.
0: ಶಾಸಕ ಎಚ್ ಕೆ ಪಾಟೀಲ್ ಮಾತನಾಡಿ, ಬರಗಾಲ ಪರಿಸ್ಥಿತಿ ಅರಿತು ಮೋಡ ಬಿತ್ತನೆಗೆ ಮುಂದಾಗಿದ್ದು ವೈಜ್ಞಾನಿಕ ತಂತ್ರಜ್ಞಾನ ಬಳಸಿ ಮೋಡ ಬಿತ್ತನೆ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ಹೇಳಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದಿನಿಂದ ಉತ್ತರ ಕರ್ನಾಟಕ ಪ್ರವಾಸ ಆರಂಭಿಸಿದ್ದಾರೆ. 2 ದಿನಗಳ ಕಲ್ಯಾಣ ಕರ್ನಾಟಕದ ಪ್ರವಾಸದಲ್ಲಿ ಅಭಿವೃದ್ಧಿ ಕುರಿತಂತೆ ಸಮಗ್ರ ಪ್ರಗತಿ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮೊದಲ ಬಾರಿಗೆ ಬೀದರ್, ಕಲಬುರಗಿ ಜಿಲ್ಲೆಗಳಿಂದಲೇ ಪ್ರವಾಸ ಆರಂಭಿಸುತ್ತಿರುವುದು ಸಂತಸ ತಂದಿದೆ. ಈ ಭಾಗದ ಜನರ ರಾಜಕೀಯ, ಆಡಳಿತಾತ್ಮಕ ಹಾಗೂ ಸಾಂಸ್ಕೃತಿಕ ಬದ್ಧತೆಗೆ ಸಾಕ್ಷಿಯಾಗಲು ಬಯಸಿರುವುದಾಗಿ ತಿಳಿಸಿದ್ದಾರೆ. ಸಾಮಾಜಿಕ ಸಾಮರಸ್ಯ, ಸೌಹಾರ್ದತೆ ಇಲ್ಲದೆ ಯಾವುದೇ ಪ್ರದೇಶದ ಅಭಿವೃದ್ಧಿ ಹಾಗೂ ಪ್ರಗತಿ ಸಾಧ್ಯವಿಲ್ಲ.

ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯವು ಬರಗಾಲ ಎದುರಿಸಬೇಕಾದ ಸಂದರ್ಭ ಬಂದಿದ್ದು, ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸಲು ಕೈಗೊಳ್ಳಬೇಕಿರುವ ಕ್ರಮಗಳ ಕುರಿತು ಅಧಿಕಾರಿಗಳಿಗೆ ಅಗತ್ಯ ನಿರ್ದೇಶನ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಬೆಳಗಾವಿ, ಚಿತ್ರದುರ್ಗ, ತುಮಕೂರು ಜಿಲ್ಲೆಗಳಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಗಿದೆ. ರಾಜ್ಯದಲ್ಲಿ ಜಲಾಶಯಗಳು ಡೆಡ್ ಸ್ಟೋರೇಜ್ಗೆ ತಲುಪಿರುವುದರಿಂದ ನೀರನ್ನು ಎಚ್ಚರಿಕೆಯಿಂದ ಬಳಸಬೇಕು. ಲಭ್ಯವಿರುವ ನೀರನ್ನು ಕುಡಿಯಲು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಉದ್ದೇಶಕ್ಕೆ ಬಳಕೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ಇಂದು ಬೀದರ್ಗೆ ತೆರಳಲಿದ್ದು, ನಾಳೆ ಕಲಬುರಗಿ ಜಿಲ್ಲೆಗೆ ತೆರಳಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ದಿ ಯೋಜನೆಗಳ ಅನುಷ್ಠಾನ ಸುಗಮವಾಗಿ ಸಾಗುತ್ತಿದ್ದು, ಯೋಜನೆಗಳ ಪರಿಣಾಮಕಾರಿ ಜಾರಿಗಾಗಿ ರಾಜ್ಯ ಸರ್ಕಾರದೊಂದಿಗೆ ನಿರಂತರ ಸಹಕಾರ ಮುಂದುವರಿಸಲಾಗುವುದು ಎಂದು ಕೇಂದ್ರ ಗ್ರಾಮೀಣಾಭಿವೃದ್ದಿ ಸಚಿವಾಲಯದ ಉನ್ನತ ಮಟ್ಟದ ಅಧಿಕಾರಿಗಳ

0: ಕ್ಷೇತ್ರಕ್ಕೆ ತೆರಳಲಿದ್ದು ನಾಳೆ ಕಲಬುರಗಿ ಜಿಲ್ಲೆಗೆ ತೆರಳಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಸುಗಮವಾಗಿ ಸಾಗುತ್ತಿದ್ದು ಯೋಜನೆಗಳ ಪರಿಣಾಮಕಾರಿ ಜಾರಿಗಾಗಿ ರಾಜ್ಯ ಸರ್ಕಾರದೊಂದಿಗೆ ನಿರಂತರ ಸಹಕಾರ ಮುಂದುವರಿಸಲಾಗುವುದು ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಉನ್ನತ ಮಟ್ಟದ ಅಧಿಕಾರಿಗಳ ತಂಡ ತಿಳಿಸಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಉಪ ಮಹಾನಿರ್ದೇಶಕರು ಹಾಗೂ ಸಂಖ್ಯಾಶಾಸ್ತ್ರ ಸಲಹೆಗಾರರಾದ ಅಲ್ತಾಫ್ ಹುಸೇನ್ ಹಾಜಿ ನೇತೃತ್ವದ ತಂಡ ರಾಜ್ಯಕ್ಕೆ ಭೇಟಿ ನೀಡಿದ್ದು ಹಿರಿಯ ಅಧಿಕಾರಿಗಳೊಂದಿಗೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಯೋಜನೆಯ ಅನುಷ್ಠಾನದ ಪ್ರಗತಿ ಪರಿಶೀಲಿಸಿತು. ಸಭೆಯಲ್ಲಿ ರಾಜ್ಯದಲ್ಲಿ ಯೋಜನೆಯ ಅನುಷ್ಠಾನ ನಿಗದಿತ ವೇಳಾಪಟ್ಟಿಯಂತೆ ಪ್ರಗತಿಯಲ್ಲಿದ್ದು ಯಾವುದೇ ಪ್ರಮುಖ ಅಡಚಣೆಗಳು ಇಲ್ಲ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಚ್ಎಂಟಿ ಸಂಸ್ಥೆಯ ಪುನರುಜ್ಜೀವನಗೊಳಿಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ರಾಜ್ಯ ಸರ್ಕಾರ ಹತ್ತಿಕ್ಕುತ್ತಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅರಣ್ಯ ಇಲಾಖೆಯ ಮೂಲಕ ಸರ್ಕಾರ ಅಡೆತಡೆಗಳನ್ನು ಸೃಷ್ಟಿಸುತ್ತಿದೆ ಎಂದು ದೂರಿದ್ದಾರೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರಿ ಸ್ವಾಮ್ಯದ ಕಾರ್ಖಾನೆಗಳು ಉಳಿಯಬಾರದು ಎಂಬ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಎನ್ಜಿಎಫ್, ಮೈಸೂರು ಪೇಪರ್ ಮಿಲ್ಸ್ ಹಾಗೂ ಇತರ ಹಲವಾರು ಉದ್ಯಮಗಳನ್ನು ಈಗಾಗಲೇ ಸ್ಥಗಿತಗೊಳಿಸಲಾಗಿದೆ. ಇದೀಗ ಸರ್ಕಾರದ ವಕ್ರದೃಷ್ಟಿ ಎಚ್ಎಂಟಿ ಸಂಸ್ಥೆಯ ಮೇಲೆ ಬಿದ್ದಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಕಲ್ಲು ಕ್ವಾರಿಯಲ್ಲಿ ಬಂಡೆ ಕುಸಿದು 7 ಕಾರ್ಮಿಕರು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ನೋಟಿಸ್ ಜಾರಿಗೊಳಿಸಿ ಘಟನೆ ಕುರಿತು ಸಮಗ್ರ ವರದಿಯನ್ನು 2 ವಾರದೊಳಗೆ ಸಲ್ಲಿಸುವಂತೆ ನಿರ್ದೇಶಿಸಿದೆ. ಜುಲೈ 2ರಂದು ಸಂಭವಿಸಿದ ದುರಂತದಲ್ಲಿ 7 ಮಂದಿ ಸಾವನ್ನಪ್ಪಿ 5 ಕಾರ್ಮಿಕರು ಗಂಭೀರವಾಗಿ ಗಾಯಗೊಂಡಿದ್ದರು. ಪಶ್ಚಿಮ ಮಹಾರಾಷ್ಟದ ಘಟ್ಟ ಪ್ರದೇಶದಲ್ಲಿ ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಯಿಂದ ಕೃಷ್ಣಾ, ದೂದಗಂಗಾ ಹಾಗೂ ವೇದಗಂಗಾ ನದಿಗಳಲ್ಲಿ ನೀರಿನ ಹರಿವು ಗಣನೀಯವಾಗಿ ಹೆಚ್ಚಳವಾಗಿದೆ. ಬೇಸಿಗೆಯಲ್ಲಿ ಸಂಪೂರ್ಣ ಬತ್ತಿ ಹೋಗಿದ್ದ ವೇದಗಂಗಾ ನದಿ ಈಗ ಒಡಲು ತುಂಬಿ ಹರಿಯುತ್ತಿದ್ದು ನದಿ ತೀರದ ಗ್ರಾಮಗಳ ರೈತರಲ್ಲಿ ಸಂತಸ ಮನೆ ಮಾಡಿದೆ. ಮಹಾರಾಷ್ಟದ ಕೊಲ್ಲಾಪುರ, ಸಾಂಗ್ಲಿ, ಸತಾರ ಸೇರಿದಂತೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರ ಮಳೆಯಾಗುತ್ತಿರುವ ಪರಿಣಾಮ ಕೃಷ್ಣಾ ಮತ್ತು ದುದಗಂಗಾ ನದಿಗಳಲ್ಲಿ ಸುಮಾರು 5 ಅಡಿಯಷ್ಟು ನೀರಿನ ಮಟ್ಟ ಏರಿಕೆಯಾಗಿದೆ. ಮುಂದಿನ 2-3 ದಿನಗಳ ಕಾಲ ಕೊಂಕಣ ಹಾಗೂ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಪರಿಣಾಮವಾಗಿ ಕೃಷ್ಣಾ, ದೂದಗಂಗಾ ಸೇರಿದಂತೆ ಪ್ರಮುಖ ನದಿಗಳ ನೀರಿನ ಮಟ್ಟ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದ್ದು ನದಿ ತೀರದ ನಿವಾಸಿಗಳು ಎಚ್ಚರಿಕೆ ವಹಿಸುವಂತೆ ಬೆಳಗಾವಿ ಜಿಲ್ಲಾಡಳಿತ ಸೂಚಿಸಿದೆ. ಇನ್ನು ಹವಾವರ್ತಮಾನ. ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ ಹಾಗೂ ಉಡುಪಿ, ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಇಂದು ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಈ ಜಿಲ್ಲೆಗಳಲ್ಲಿ ಗಾಳಿಯ ವೇಗ ಗಂಟೆಗೆ 50-60 ಕಿಲೋಮೀಟರ್ನಷ್ಟು ಇರಲಿದೆ. ನಾಳೆಯಿಂದ ಇದೇ 11ರವರೆಗೆ ಘಟ್ಟ ಪ್ರದೇಶದ 1-2 ಕಡೆ ಭೂಕುಸಿತ ಸಂಭವಿಸುವ ಸಾಧ್ಯತೆ ಇದೆ ಎಂದು ರಾಜ್ಯದ ಹವಾಮಾನ ಇಲಾಖೆ ತಿಳಿಸಿದೆ. ಬೆಂಗಳೂರಿನ ಅಭಿವೃದ್ಧಿಗೆ ಪ್ರಚಾರದ ದಾರಿ ತ್ಯಜಿಸಿ ಕಸದ ಸಮಸ್ಯೆಯನ್ನು ಬಗೆಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರನ್ನು ಎಕ್ಸ್ನಲ್ಲಿ ಒತ್ತಾಯಿಸಿದ್ದಾರೆ. ಬೆಂಗಳೂರು ಇಂದು ಕಸದ ರಾಶಿ, ದುರ್ವಾಸನೆ ಹಾಗೂ ಸಾಂಕ್ರಾಮಿಕ ರೋಗಗಳ ಭೀತಿಯಿಂದ ತತ್ತರಿಸಿ ಹೋಗಿದೆ. ನಗರದಲ್ಲಿ ಪ್ರತಿದಿನ 5,500 ಟನ್ ಘನ ತ್ಯಾಜ್ಯ ಉತ್ಪತ್ತಿಯಾಗುತ್ತಿದ್ದರೂ ಕಸದ ನಿರ್ವಹಣೆಯನ್ನು ನಿರ್ವಹಿಸಲು ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ 5,65,00,000 ಮತದಾರರ ಮ್ಯಾಪಿಂಗ್ ಆಗಿದ್ದು 50,00,000 ಜನರನ್ನು ಕೈಬಿಡಲು ನಿರ್ಧರಿಸಲಾಗಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರು

0: ಒಂದಿಗೆ ಮಾತನಾಡಿದ ಅವರು, ಚುನಾವಣೆ ಪ್ರಕ್ರಿಯೆ ಮತಗಟ್ಟೆ ರಚನೆ ಹೇಗೆ ಮಾಡಬೇಕು ಎಂದು ಸಂವಿಧಾನದ ವಿವಿಧ ಪರಿಚ್ಛೇದದಲ್ಲಿ ತಿಳಿಸಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ 91 ಲಕ್ಷ ಮತಗಳನ್ನು ಮತಪಟ್ಟಿಯಿಂದ ಕೈಬಿಡಲಾಗಿದ್ದು 27 ಲಕ್ಷ ಜನರಿಗೆ ಮತದಾನ ಮಾಡಲು ಅವಕಾಶ ನೀಡದಿರುವುದು ಪ್ರಜಾಪ್ರಭುತ್ವದ ಆಶಯದ ವಿರುದ್ಧವಾಗಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾವೇರಿ ಜಿಲ್ಲೆಯಲ್ಲಿ ಮೋಡ ಬಿತ್ತನೆಗೆ ಚಾಲನೆ, ಅಗತ್ಯ ಬಿದ್ದರೆ ರಾಜ್ಯದೆಲ್ಲೆಡೆ ವಿಸ್ತರಿಸಲು ಚಿಂತನೆ, ಸಚಿವ ಸತೀಶ್ ಜಾರಕಿಹೊಳಿ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಂದಿನಿಂದ ಉತ್ತರ ಕರ್ನಾಟಕ ಪ್ರವಾಸ, ಅಭಿವೃದ್ಧಿ ಯೋಜನೆ ಕುರಿತಂತೆ ಪ್ರಗತಿ ಪರಿಶೀಲನೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಕುರಿತಂತೆ ಉನ್ನತ ಅಧಿಕಾರಿಗಳಿಂದ ಪರಾಮರ್ಶೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ, ಕೃಷ್ಣಾ, ದೂಧಗಂಗಾ, ವೇದಗಂಗಾ ನದಿಗಳ ನೀರಿನ ಮಟ್ಟ ಗಣನೀಯವಾಗಿ ಹೆಚ್ಚಳ. ಉತ್ತರ ಕನ್ನಡ ಉಡುಪಿ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಭಾರೀ ಮಳೆ ಸಾಧ್ಯತೆ, ರೆಡ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಮೊಬೈಲ್ ಚಾರ್ಜ್ ಮಾಡೋಕಿತ್ತು,
2: ಬುದ್ಧಿ ಚಾರ್ಜ್ ಮಾಡೋ.
3: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
2: ನೋಡಿದ್ಯಾ
1: ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ.
3: ನೋ ಸಿಗ್ನಲ್. ಈಗೇನ್ ಮಾಡ್ತೀಯಾ?
1: ಫ್ರೀ ವೈಫೈ ಇದೆ ಅಲ್ಲ.
2: ಪೆದ್ದು ಸುಧಾರಿಸ್ಕೋ.
3: ಪೇಮೆಂಟ್ಸ್ಗಾಗಿ ನೋ ಓಪನ್ ವೈಫೈ
1: ಅಂದ್ರೆ ಫ್ರಾಡ್ಗೆ ಮಾಡಿ ಬೈ ಬೈ.
3: RBI ಹೇಳುತ್ತೆ,
4: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.

ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ.

0: ಕೃಷಿ ರಂಗ ರೈತರಿಗಾಗಿ ಈ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳುತ್ತೀರಿ. ಬಳಿಕ ಪೇಟೆ ಧಾರಣೆ, ಹವಾಮಾನ ವರದಿ ಮತ್ತು ರೈತರಿಗೆ ಸಲಹೆ ಪ್ರಸಾರವಾಗಲಿದೆ. ಈಗ ಕೇಳಿ
1: ಆಕಾಶವಾಣಿ. ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ.
2: ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಸಿರಿಧಾನ್ಯವೆಂಬ ಸಂಪತ್ತು ಕುರಿತು ಮಾತುಕತೆ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ.
3: ಬಾ ಗಂಗಮ್ಮ, ಹೊಟ್ಟೆ ಯಾಕೋ ಚುರ್ರ ಅಂತೈತೆ, ಏನಾದ್ರೂ ಒಂದಿಷ್ಟು ತಿನ್ನಾನ?
4: ಇದ್ದೇ ಐತಲ್ವ ನಮ್ಮ ಮಾಮೂಲಿ ತಿಂಡಿ, ನಡಿ ಹೋಗೋಣ. ಅಣ್ಣ, ಎರಡ್ ಹಾಫ್ ತಿಂಡಿ ಕೊಡು, ಖಾರ ಮುಂದಿರ್ಲಿ, ಬಾಯಿಗೆ ರುಚಿಯಾಗಿರ್ಬೇಕು, ಹಂಗಿರ್ಲಿ.
3: ಏ, ಈ ತಿಂಡಿ ಏನ್ ರುಚಿಯಾಗಿರುತ್ತ ನೋಡವ್ವ, ಮನೆಯಲ್ಲಿ ನಾವ್ ಏನ್ ಹಾಕ್ ಮಾಡಿದ್ರು ನಮ್ಮ ಅಡಿಗೆ ಈ ಪಾಟಿ ಚಂದಾಗಿರಲ್ವಲ್ಲಕ್ಕ?
4: ಎಲ್ಲಾರ ಉಂಟೆನವ, ಹೋಟ್ಲ್ ರುಚಿ ಮನೆ ಅಡಿಗೆ ಎಲ್ಲಿ ಬಂದೋದು ಏಳು?
3: ಏ ಮುಂಚೂರಿ ಎರಡ ಹಾಫ್ ಕೊಡೋಣ, ಮೆಣಸಿನ್ಕಾಯಿ ಸ್ವಲ್ಪ ಒಸಿ ಜಾಸ್ತಿ ಹಾಕು, ಚೆನ್ನಾಗ್ ಫ್ರೈ ಮಾಡು, ಗರಿ ಗರಿ ಆಗಿರ್ಲಿ.
4: ಆ ಬಣ್ಣ ನೋಡ್ಜೇಮ್ಮ, ಎಷ್ಟು ಕೆಂಪುಗೆ ಕಣ್ಣಿಗೆ ರಾಚುತ್ತೆ, ನೋಡಕ್ಕೆ ಒಂದು ಖುಷಿಯಾಗುತ್ತೆ, ಈಗಿದ್ರೆ ತಿನ್ನೋಕೆ ಆನಂದವಾಗುತ್ತೆ ನೋಡು.
3: ಓ, ಬಣ್ಣ ಕಣ್ಣಿಗೆ ರಾಚ್ತಿತ್ತೆ, ವಾಸನೆ ಮೂಗಿಗೆ ರಾಚ್ತಿತ್ತೆ, ದಾರಿಲಿ ಹೋಗೋರ್ನೆಲ್ಲ ಬಂದೋಗು ತಿಂದೋಗು ಅಂತ ಕರ್ದಂಗೈತಲೆ ತಾಯಿ, ಇದೇನ್ ಹಾಕ್ ಮಾಡ್ತಾರೋ ಪುಣ್ಯ ತುಂಬ್ರು, ಇದು ಎಲ್ಲಿ ಕಲ್ತ್ ಬಂದ್ರೋ, ಏನ್ ಕತೆನೋ.
4: ತಿಂತ ಇದ್ರೆ ತಿಂತಾನೇ ಇರನ ಅನ್ಸುತ್ತೆ, ಅದ್ ಯಾನಡಿ ಸಾಮಾನು ಹಾಕ್ತಾರೆ ಅಂತೀನಿ. ಇದಿರ್ಲಿ, ಒಳ್ಳೆ ಶಕ್ತಿ ಇರುತ್ತೆ ಅಲ್ವಾ? ಇದ್ದೇ ಇರುತ್ತೆ ಬಿಡು, ಅದ್ ಸರಿ ಹಾಗೋ ನೋಡಲಿ.

0: ಅಲ್ಲಿ ಶಿವಣ್ಣ ಗೌರಮ್ಮ ಇಬ್ರು ಬರ್ತಾ ಇದಾರೆ. ಇದು ಎಲ್ಲಿಗೆ ಬಂದಿದ್ರೋ ಇಬ್ರುವೆ. ಈ ಶಿವಣ್ಣನಿಗೆ ಏನಾಯ್ತೋ ಏನೋ, ಒಳ್ಳೆ ಕರೆಂಟ್ ಹೊಡೆದ ಕಾಗೆ ಥರ ಆಗೈತಿ ಮಕ.
1: ಅದೇನು ಹೇಳ್ತೀಯ ಬಿಡು, ಬೆಳಿಗ್ಗೆಯಿಂದ ಒಂದೇ ಸಮಕ್ಕೆ ಹೊಟ್ಟೆ ನೋವು ಅಂತ ಒದ್ದಾಡ್ತಾ ಇತ್ತು ಕಣವ್ವ. ನಾನು ಆಸ್ಪತ್ರೆಗೆ ಕರ್ಕೊಂಡೋಗಿ ಬಂದೆ.
2: ಅಯ್ಯಯ್ಯಯ್ಯ, ಅದೇನಪ್ಪ ಅಂತ ಘನಂದಾರಿ ದೊಡ್ಡ ರೋಗ ನಿನಗೆ? ಯಾವಾಗ ನೋಡಿದ್ರು ಕೊರಗ್ತಾನೇ ಇರ್ತೀಯ, ಅದೇನು ಮನುಷ್ಯ ಏನ ಕಣಪ್ಪ ನೀನು?
0: ಸುಮ್ಮನಿರ್ ಜಯಮ್ಮ, ಕಾಯಿಲೆಗಳು ಯಾರಿಗೆ ತಪ್ಪಿದ್ದೇಳವ, ಸಣ್ಣ ಪುಟ್ಟ ತೊಂದರೆ ಇದ್ದಿದ್ದೆ. ಅದಕ್ಕೆ ಕಂಡವ್ರನ್ನ ಆಡ್ಕೊಳ್ಳೋದು ಯಾವ ನ್ಯಾಯ ಹೇಳು ಅಂತೀನಿ.
3: ಅಯ್ಯಯ್ಯಯ್ಯೋ, ಏನವೋ ನನ್ನ ಕತೆಯೋ, ಜೀವನ ನನ್ನ ಸಾಕಾಗೋಗೈತೆ ತಾಯಿ. ಈ ಗ್ಯಾಸ್ಟ್ರಿಕ್ಕು, ಎದೆ ಊರಿ, ಹೊಟ್ಟೆ ನೋವು, ಸುಸ್ತು ಒಂದ ಎರಡ, ನಾನ್ ತಾನೇ ಏಟು ಅಂತ ತಡ್ಕೊಳ್ಳೋಣ. ನೀವೇ ಹೇಳಿ, ಆಸ್ಪತ್ರೆಗೆ ಹೋಗೋದು, ದುಡ್ಡು ಖರ್ಚು ಮಾಡ್ಕೊಳ್ಳೋದು, ಇದೇ ಬದುಕಾಗೈತೆ.
1: ಇರ್ಲಿ ಬಿಡು ಶಿವಣ್ಣ, ಒಂದ್ ಸಣ್ಣ ಹೊಟ್ಟೆ ನೋವಿಗೆ ಯಾಕೆ ಹಿಂಗಾಡ್ತೀಯ? 4 ದಿವಸ ಮಾತ್ರೆ ನುಂಗಿರಿ, ಅದೇ ಹುಷಾರಾಗುತ್ತೆ.
2: ಬಾರಪ್ಪ ಶಿವಣ್ಣ ಬಾ. ಈ ಶಿವಣ್ಣ ಒಂಥರ ಬಾಳೆಹಣ್ಣಿನ ಗುಡಾಣದಲ್ಲಿ ಬೆಳೆದ ಮನುಷ್ಯ ಇದ್ದಂಗೆ, ಬಲು ಸೂಕ್ಷ್ಮೆ. ಬಿಸಿಲಿಗೆ ಹೋದ್ರು ಉಷ್ಣ, ನೆರಳಿಗೆ ಬಂದ್ರು ಶೀತ ಅಂತೀನಿ.
0: ಇನ್ನೊಬ್ರನ್ನ ಆಡ್ಕೊಳಕ್ಕೆ ಕಾಯ್ತಾನೇ ಇರ್ತೀಯ ನೋಡ್ ಜಯಮ್ಮ. ಇರ್ಲಿ ನಡೀರಿ, ಮನೆ ಹತ್ರ ಕೆಲ್ಸ ರಾಶಿ ಬಿದ್ದುದೆ.
4: ಅಮ್ಮ ಜಯಮ್ಮ, ಇದೀಯನ್ ತಾಯಿ ಮನೆಗೆ ಆ ಮನ್ಕಂಡೈತೆ, ಅಂಥದ್ದೇನಪ್ಪ ಆಗಿರೋದು? ನೆನ್ನೆ ತಾನೆ ಚೆನ್ನಾಗೇ ಇತ್ತು, ಇವತ್ತೇನಾತು?
1: ಬಾ ಶಿವಣ್ಣ, ನೆನ್ನೆ ನಾವು ಮನೆಗೆ ಬಂದು ಸ್ವಲ್ಪ ಹೊತ್ತಿಗೆ ಜಯಮ್ಮ ಗಂಗಮ್ಮ ಇಬ್ರಿಗೂ ಹೊಟ್ಟೆ ನೋವು, ವಾಂತಿ ಭೇದಿ ಅಂತ ಒಂದೇ ಸರಿ ಎಲ್ಲ ಶುರುವಾಗಿ ಸುಸ್ತಾಗಿ ಹೋಗಿದ್ರು. ಅಷ್ಟೊತ್ತಿನಲ್ಲಿ ಆಸ್ಪತ್ರೆಗೆ ಹೋಗಿ ಈಗ ಬಂದು ಮಾರಾಯ, ಇಬ್ರು ಇಲ್ಲೇ ಇದ್ದಾರೆ.
2: ಬಾರಪ್ಪ ಶಿವಣ್ಣ ಬಾ. ನೆನ್ನೆ ನಿನ್ನ ಅಂದಾಡ್ಕೊಂಡದಕ್ಕೆ ಸರಿಯಾಗಿ ಆಯ್ತು ನೋಡ್ ನನಗೆ. ನಾಯಿ ಪಾಡಾಯ್ತೆ ಕಣಪ್ಪ, ಪ್ರಾಣ ಹೋಗಿ ಪ್ರಾಣ ಬಂತು.
0: ನಿನಗೆ ಅದಕ್ಕಿಂತ 10 ಪಟ್ಟು ಹೆಚ್ಚಾಗಿ ರೋಗನೇ ಕಾಣುತ್ತೆ ಕಣ್ಮಾರಯ್ಯ. ಆ ಗಬ್ಬು ಗಸಿ ಎಲ್ಲ ತಿಂದು ಬಂದ್ವಲ್ಲ, ಒಂದೀಟೂ ಕರಿಗೆ ಇಲ್ಲ. ಹೇಳಕ್ಕೆ ನಾಚಿಕೆ ಆಗುತ್ತೆ ಬಿಡು.
4: ನಾನು ಕೂಡ ಹೊರಗೆ ಈ ಕೆಟ್ಟೊಟ್ಟು ತಿಂದು ತಿಂದೆ ಹಿಂಗ ಆಗಿರೋದು, ಬಾಯಿಗೆ ಚೆನ್ನಾಗೈತೆ ಅಂತ ತಿಂದು ಬರಬಾರದ ಕಾಯಿಲೆ ಎಲ್ಲ ಬಂದು ಕುಂತವೆ. ಆ ನೋವ ಯಾರಿಗೆ ಹೇಳನ ಬಿಡು.
1: ಹಿಂದೆಲ್ಲ ಊಟಕ್ಕಾಗಿ ಕಷ್ಟಪಡೋರು, ಈಗ ಹೊರಗಡೆ ಹೋಗಕ್ಕೆ ಉಸಿರು ಕಟ್ಟಬೇಕಾಗ್ತೈತೆ. ಮೊದಲೆಲ್ಲ ಗಡಿಯಾರದ ಗಂಟೆ ಹೊಡೆದಂಗೆ ಟೈಮಿಗೆ ಸರಿಯಾಗಿ ಆ ಕೆಲಸ ಸಲೀಸಾಗಿ ಆಗ್ಬಿಡೋದು.
2: ನಿಜ ಗೌರಮ್ಮ, ಅದಿರ್ಲಿ, ಇನ್ನೊಬ್ರನ್ನ ಆಡ್ಕೊಂಡು ನಮಗ್ ಬಂದದ್ ನೋಡು. ನನ್ ಬೆನ್ನು ನನಗ್ ಕಾಣಲ್ಲ ಅನ್ನಂಗೆ, ಮಸಾಲೆ ಅಂತ ರುಚಿಯಾಗಿ ಆಸೆ ಬಿದ್ದು ಹೊರಗೋಗಿ ತಿಂಡಿ ತಿಂದು ಮೊಳೆ ರೋಗ ಬಂದೈತಿ. ಇನ್ನು ಅದನ್ ಬೇರೆ ಕೂಯಿಸ್ಕೋಬೇಕಂತೆ. ಓ, ಒಂಥರಾ ನಾಚಿಗೇಡು.
0: ಸಣ್ಣ ಮಕ್ಳಂಗೆ 3 ಹೊತ್ತು ಬಾಯಿ ನೀರು ಸುರಿಸ್ಕೊಂಡು ಸಿಕ್ಕ ಸಿಕ್ಕಿದ್ದನ್ನೆಲ್ಲ ತಿಂತ ಇದ್ವಲ್ಲ ನಾವು, ಆಗ್ಬೇಕಾಗಿದ್ದೆ ನಮಗೆ. ಆ ಉಪ್ಪು ಹುಳಿ ಏನೇನೋ ತಿಂದು ಬಿ ಪಿ ಬಂದು ಕುಂತೈತಿ. ಉಷ್ಣ ಜಾಸ್ತಿಯಾಗಿ ಅದೇನು ಹೇಳನ, ಅದು ಒಂಥರಾ ತೊಂದರೆ.
4: ಇಲ್ಲಿ ಕೇಳು ಗಂಗಮ್ಮ, ಹೊಟ್ಟೆ ಅನ್ನೋದು ಹಂಗೆ ಏನೋ ತುಂಬಿಕೊಂಡಂಗಾಗಿ ಇನ್ನಿಲ್ಲದ ಹಿಂಸೆ ಕೊಡುತ್ತೆ ಕಣವ. ಗಾಳಿ ಹೊರಗೋಗೋ ತನಕ ಬೇಡ ಕತೆ. ಇದು ಒಂಥರ ವಾಯುಮಾಲಿನ್ಯ, ಶಬ್ದ ಮಾಲಿನ್ಯ ಅಲ್ವಾ? ನಾವೆಲ್ಲ ಸೇರಿ ಪರಿಸರ ನಾಶ ಮಾಡ್ತಾ ಇದ್ದೀವಿ. ಅದೇನೋ ಹೇಳ್ತಾರಲ್ಲ, ಮುಲುಕ್ತಾ ಮುಲುಕ್ತಾ ಮಳೆ ರೋಗ, ಕೊರಕ್ತಾ ಕೊರಕ್ತಾ ಅಸ್ಮ ರೋಗ ಅನ್ನಂಗಾಗೈತೆ.
1: ಏ ಸುಮ್ಮನೆ ಇರು ಶಿವಣ್ಣ, ಈಗಲೂ ನಿನ್ ತಮಾಷೆ ಮಾತು ಬಿಡಲ್ಲ. ಇದೆಲ್ಲ ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಬೇಕಾದ ವಿಷಯ. ಡಾಕ್ಟರ್ ಹೇಳಿದ್ರು ನಿಮ್ಮ ಆಹಾರ ಪದ್ಧತಿನ ಸರಿ ಮಾಡ್ಕೊಳ್ಳಿ ಅಂತ.
2: ಹ್ಞೂ ಕಣವ, ನಮ್ಮ ಅಜ್ಜ ಅಜ್ಜಿಗೆ ಯಾವ ಗ್ಯಾಸ್ಟ್ರಿಕ್ಕು, ಪೈಲ್ಸು, ಬಿ ಪಿ, ಶುಗರು ಏನೂ ಇರಲಿಲ್ಲ. ಕಲ್ಲು ತಿಂದ ಕಲ್ಲು ಅರಗಿಸ್ತಿದ್ರು. ಎಂಥ ಆರೋಗ್ಯ ಅವ್ರದ್ದು, ಕಲ್ಲು ಗುಂಡಿಗಿದ್ದಂಗಿದ್ರು. ಏನಂತೀಯ ಗಂಗಮ್ಮ?
0: ಹ್ಞೂ ಕಣವ, ಅವರೇನು ನಮ್ಮಂಗೆ ಕೆಟ್ಟ ಬಣ್ಣ ರಾಸಾಯನಿಕ ತಿಂತ ಇರಲಿಲ್ಲ ಜಯಮ್ಮ. ಲಕ್ಷಣವಾಗಿ ಮುದ್ದೆ, ರೊಟ್ಟಿ, ಕಾಳು ಸೊಪ್ಪು ಅಂತ ಮೈಗೆ ಒಳ್ಳೇದಾಗೋ ಆಹಾರನ ಬಳಸ್ತಾ ಇದ್ರು. ನಾವು ಬಾಯಿ ಚಪ್ಪಲ ಪೂರೈಸೋ ಆಹಾರ ತಿಂತಾ ಇದ್ದೀವಿ.
4: ಅವ್ರ ಊಟ ಒಟ್ಟಿಗೆ ಸಿಹಿ, ನಮ್ಮ ಊಟ ಬಾಯಿಗೆ ಸಿಹಿ. ಅದಕ್ಕೆ ಮತ್ತೆ ಬರಬಾರದ ಕಾಯಿಲೆ ಬಂದಿರೋದು. ಆದ್ರೂ ಇತ್ತೀಚೆಗೆ ಕೆಲವು ಜನ ಬುದ್ಧಿವಂತರು ಹಳೆ ಆಹಾರ ಪದ್ಧತಿಗೆ ಬದಲಾವಣೆ ಮಾಡ್ಕೊಂಡಿದ್ದಾರಂತೆ. ನಮ್ಮಂತ ಅರ್ಧಂಬರ್ಧ ತಿಳುವಳಿಕೆರೆ ತಪ್ಪು ತಪ್ಪು ಆಹಾರ ಸೇವನೆ ಮಾಡಿ ಇಲ್ಲದೆ ಇರೋ ತೊಂದರೆ ಮಾಡ್ಕೊಂತಾ ಇದ್ದೀವಿ.
1: ಮೂಲೆ ಸೇರಿದ್ದ ಸಾವಿ, ಸಜ್ಜೆ, ನವಣೆ ಇತ್ತೀಚೆಗೆ ತುಂಬಾ ಜನ ತಿನ್ನೋಕೆ ಪ್ರಾರಂಭ ಮಾಡಿದಾರಂತೆ, ನಿಜವಾ?
2: ಹ್ಞೂ ಗೌರಮ್ಮ, ಒಂದ್ ಕಾಲದಲ್ಲಿ ಬಡವರ ಆಹಾರ ಅಂತ ಕಡೆಗಣಿಸಿದ್ದ ಇವು.

0: ಮಕ್ಕಳು ಈಗ ಸಿರಿಧಾನ್ಯ ಅಂತ ಕರೆಸ್ಕೊಳ್ಳಕ್ಕೆ ಪ್ರಾರಂಭ ಆಗಿವೆ. ಸಿರಿ ಅಂದ್ರೆ ಸಂಪತ್ತು, ಅದರ ಅರ್ಥ ದುಡ್ಡು, ಒಡವೆ, ಬಂಗಾರ ಅಂತ. ಇದಕ್ಕೂ ಅದಕ್ಕೂ ಏನ್ ಸಂಬಂಧ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನೋಡ್ ಗಂಗಮ್ಮ.
1: ನೋಡವ, ಯಾಕವ ಹಂಗಂತೀಯ? ಬರೀ ಅದು ಮಾತ್ರ ಸಂಪತ್ತು ಅನ್ನೋದು ನನ್ನ ನಿನ್ನಂತವರ ತಿಳುವಳಿಕೆ. ಆದ್ರೆ ಆರೋಗ್ಯವೇ ಸಂಪತ್ತು ಅನ್ನೋದು ಬುದ್ಧಿವಂತರಿಗೆ ಚೆನ್ನಾಗಿ ಗೊತ್ತು. ಅದೇನೋ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರಲ್ಲ ಇಂಗ್ಲಿಷ್ನಲ್ಲಿ, ಏನ್ ಶಿವಣ್ಣ ಅದು?
2: ಅದೇ ಕಣ, ಅದನ್ನೇ ತಾನೇ ಆರೋಗ್ಯವೇ ಭಾಗ್ಯ ಅಂತ ಕನ್ನಡದಲ್ಲಿ ಮೊದ್ಲೇ ಹೇಳಿರೋದು. ಅದೇನೋ ಸರಿ, ಆದ್ರೆ ಸಿರಿಧಾನ್ಯಕ್ಕೂ ಈ ಸಂಪತ್ತಿಗೂ ಏನ್ ಸಂಬಂಧ ಅಂತೀನಿ?
3: ಆರೋಗ್ಯಕ್ಕೆ ಮೂಲ ಕಾರಣ ನಮ್ಮ ಆಹಾರ ಅಭ್ಯಾಸ ಇತ್ಯಾದಿಗಳು. ಆಹಾರ ಅಂದ್ರೆ ಅದರಲ್ಲಿ ಎಲ್ಲಾ ರೀತಿಯ ಪೌಷ್ಟಿಕಾಂಶಗಳು ಇರಬೇಕು.
0: ಆದ್ರೆ ಬರೀ ಹೊಟ್ಟೆ ತುಂಬಿದ್ರೆ ಸಾಲದು ಅನ್ನು, ಏನೋ ಒಂದಿಷ್ಟು ಸಮಯಕ್ಕೆ ಸರಿಯಾಗಿ ತಿಂದ್ರಾಯ್ತು ಅನ್ನೋದು ನನ್ನ ಅಭಿಪ್ರಾಯ.
1: ಅದಕ್ಕೆ ಅಲ್ವೇ ಈಗ ತೊಂದರೆಯಿಂದ ಕೊರಗ್ತಾ ಇರೋದು. ಬರೀ ತಿಂದ್ರೆ ಸಾಲದು, ಏನ್ ತಿಂದೆ ಅಂಬೋದು ಕೂಡ ಮುಖ್ಯ ಅಂತೀಯಾ?
2: ಹ್ಞೂ, ಮತ್ತೆ ಅದ್ರ ಜೊತೆಗೆ ಎಷ್ಟು ತಿಂದೆ ಎಂಬುದು ಮುಖ್ಯವೇ ಕಣವಾ? ಎಂತ ಆಹಾರ ತಿಂತೀವಿ ಅಂತ ಆರೋಗ್ಯ ಪಡಿತೀವಿ.
3: ಈ ಸಿರಿಧಾನ್ಯಗಳಲ್ಲಿ ನಮ್ಮ ದೇಹಕ್ಕೆ ಬೇಕಾದ ವಿಟಮಿನ್ಗಳು ತುಂಬಾ ಹೆಚ್ಚಾಗಿವೆ. ಇವು ನಮ್ಮ ಆರೋಗ್ಯಕ್ಕೆ ಅಗತ್ಯವಾಗಿ ಬೇಕು. ಇದಕ್ಕೆ ಇವನ್ನು ಸಂಪದ್ಭರಿತ ಧಾನ್ಯಗಳು ಅಂತ ಕರೆಯೋದು. ಇದೇ ನೋಡಿ ಸಿರಿಧಾನ್ಯಕ್ಕೂ ಸಂಪತ್ತಿಗೂ ಇರುವ ಸಂಬಂಧ.
0: ಹ್ಞೂ ಕಣವ, ಈಗೀಗಂತೂ ಎಲ್ಲಾ ಕಡೆನೂ ಈ ಸಿರಿಧಾನ್ಯದ್ದೇ ಸುದ್ದಿ. ಅದೇನ್ ಇನ್ನೊಂದು ಹೆಸರು ಕೂಡ ಆಯ್ತಂತಿದಕ್ಕೆ, ಅದೇ ತೃಣಧಾನ್ಯ ಅಂತ.
1: ಅಂದ್ರೆ ಹುಲ್ಲಿನಲ್ಲಿ ಬೆಳೆಯುವ ಪೈರು ನೋಡು, ಅದಕ್ಕೆ ಈ ಹೆಸರು. ನಾವು ಸಣ್ಣವರಿದ್ದಾಗ ಸಾವಕ್ಕೆ ಅನ್ನನೇ ಉಣ್ತಾ ಇದ್ದಿದ್ದು. ಸಾವಕ್ಕೆ ಅನ್ನ, ಹುಳ್ಳಿಕಾಳು ಸಾರು, ಎಂತ ವೈನಾಗಿರೋದು ಅಂತೀಯ?
2: ಹಂಗೆ ನವಣಕ್ಕಿ ಅನ್ನಕ್ಕೆ ಮೊಸರು ಸೇರಿಸಿ ಉಣ್ಣಕ್ಕೆ ಎಷ್ಟು ಪಸಂದ ಆಗಿರೋದು ಗೊತ್ತಾ? ಆರಕ್ದಕ್ಕಿ ಪಾಯಸ ಮಾಡೋರು ಬಿಡತ್ಲಗಿ, ಅದ್ ರುಚಿ ಹೆಂಗಿರೋದು?
3: ಇಷ್ಟೆಲ್ಲ ಗೊತ್ತಿದ್ರು ಅದ್ಯಾಕಪ್ಪ ಇದನ್ನೆಲ್ಲ ಬಿಟ್ಟು ತಿನ್ನಬಾರ್ದ ತಿನ್ನೋಕ್ ಹೋಗಿದ್ದು? ಆದ್ರೂ ನೀವ್ ಹೇಳ್ದಂಗೆ ನೆಲ್ಲಕ್ಕಿ ಅನ್ನ ಅನ್ನೋದು ಆ ಕಾಲಕ್ಕೆ ದೊಡ್ಡ ಅಡುಗೆ ಆಗಿತ್ತು. ಸಾಹುಕಾರರ ಮನೇಲಿ ಮಾತ್ರ ಆಗಾಗ ಅದನ್ನ ಮಾಡೋರು. ನಮ್ಮ ಮನೇಲಿ ಹಬ್ಬದ ದಿವಸ ಮಾತ್ರ ಬಿಳಿ ಅಕ್ಕಿ ಅನ್ನ ಕಾಣ್ತಾ ಇದ್ದಿದ್ದು.
0: ಅಷ್ಟಕ್ಕೂ ಆಗೆಲ್ಲ ಸೋನಮಸೂರಿ, ಬಾಸುಮತಿ ಮುಂತಾದ ಅಕ್ಕಿಗಳ ಹೆಸರನ್ನೇ ಕೇಳಿರ್ಲಿಲ್ಲ. ಆಗೇನಿದ್ರು ದೊಡ್ಡಿ ಭತ್ತ, IR8, ಜಯ ಈ ತರ ದಪ್ಪಕ್ಕಿ ನಮಗ್ ಗೊತ್ತಿತ್ತು. ಇಷ್ಟೇ ಇಷ್ಟು ಉಂಟ್ರು ಸಾಕು ಹೊಟ್ಟೆ ತುಂಬಿ ತುಳುಕೋದು ಅಂತೀನಿ.
1: ಅವಾಗೆಲ್ಲ ಹೆಂಗವ ಹೊಟ್ಟೆ ತುಂಬಾ ಮುದ್ದೆ, ಕೈ ತುಂಬಾ ಅನ್ನ. ಆ ಕಾಲದಲ್ಲಿ ಅನ್ನ ಅನ್ನೋದು ಪ್ರಧಾನವಾದ ಆಹಾರ ಆಗಿರ್ಲಿಲ್ಲ. ಏನಿದ್ರು ಜೋಳದ ರೊಟ್ಟಿ, ರಾಗಿ ಮುದ್ದೆ, ಉಚ್ಚೆಲ್ ಚಟ್ನಿ, ಗಟ್ಟಿ ಮೊಸರು ಹಾಕೊಂಡು ಉಂಬಿದ್ರೆ ಹೊಟ್ಟೆನೆ ಹಸಿಯಂಗಿಲ್ ಕಣವ.
2: ಹೊಲದಲ್ಲಿ ನೂರ ಒಂಥರದ ಸೊಪ್ಪು ಸಿಗೋದು, ಬೆರಕೆ ಸೊಪ್ಪಿನ ಉಳಿಸೊಪ್ಪು ಮಶ್ಶಪ್ಪು ಮಾಡಿಕೊಂಡು ಅದ್ರ ಜೊತೆಗೆ ಒಂದಿಷ್ಟು ತುಪ್ಪ ಹಾಕೊಂಡು ಮುದ್ದೆ ಜೊತೆಗೆ ಊಟ ಮಾಡ್ತಾ ಇದ್ರೆ ಅದ್ರ ಮುಂದೆ ಈ ನಿಮ್ ಪಾನಿ ಪೂರಿ, ಗೋಬಿ ಮಂಚೂರಿ, ನೂಡಲ್ಸ್ ಅದು ಇದ್ದು ಯಾವ ಲೆಕ್ಕ ಹೇಳು.
3: ಈಗ ನೋಡಪ್ಪ, ಅನ್ನಕ್ಕೆ ಒಗ್ಗರಣೆ ಹಾಕಿದ್ರೆ ಚಿತ್ರಾನ್ನ, ಅದೇ ಅನ್ನಕ್ಕೆ ತರಕಾರಿ ಹಾಕಿದ್ರೆ ಪಲಾವು, ಟೊಮೆಟೊ ಹಣ್ಣು ಹಾಕಿದ್ರೆ ಟೊಮೆಟೊ ಬಾತು, ಬೇಳೆ ಹಾಕಿದ್ರೆ ಬಿಸಿಬೇಳೆ ಬಾತು, ಅನ್ನನ ಫ್ರೈ ಮಾಡಿದ್ರೆ ಫ್ರೈಡ್ ರೈಸು, ಬದನೆಕಾಯಿ ಹಾಕಿದ್ರೆ ವಾಂಗಿ ಬಾತು, ಹುಣಸೆ ಹುಳಿ ಗೊಜ್ಜು ಹಾಕಿದ್ರೆ ಪುಳಿಯೋಗರೆ. ಒಟ್ಟಿನಲ್ಲಿ ಒಂದೇ ಅನ್ನದ ಬೇರೆ ಬೇರೆ ವೇಷಗಳು ನೋಡು.
0: ನೀನ್ ಹೇಳೋದು ಸರಿಯಾಗೈತ್ ಗೌರಮ್ಮ, ಇಷ್ಟು ದಿವಸ ಇದನ್ನ ನಾವು ಯೋಚನೆ ಮಾಡಿರ್ಲಿಲ್ಲ. ವರ್ಷದಲ್ಲಿ 360 ದಿನ ಮೂರೊತ್ತು ಇದನ್ನೇ ತಿಂತಾ ಇದ್ರೆ ಶುಗರ್ನಂತ ಕಾಯಿಲೆ ಬರ್ದೆ ಇನ್ನೇನಾಗುತ್ತೇಳವ?
1: ಹಂಗ್ ನೋಡಿದ್ರೆ ಈ ಚಪಾತಿ, ಪೂರಿ, ಪರೋಟ ಇದೆಲ್ಲ ನಮ್ಮ ಆಹಾರ
2: ಕಾಲ ಬಂತು.
0: ಜೋಳದ ರೊಟ್ಟಿಗೆ ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡು ತಿಂತಾ ಇದ್ರೆ ಆಹಾಹಾ ಏನು ಸುಖವಾಗಿತ್ತು. ಅದರಲ್ಲೂ ಜೋಳದ ಮುದ್ದೆ ಮಾಡ್ಕೊಂಡು ಊಟ ಮಾಡಿಬಿಟ್ರೆ ಮಾರನೇ ದಿನ ಅಬ್ಬಬ್ಬಬ್ಬಬ್ಬಾ ಅದೇನು ಸುಖವಾಗಿ ಸಲೀಸಾಗಿ ಹೊಟ್ಟೆ ಖಾಲಿ ಆಗ್ತಿತ್ತು ಅಂದ್ರೆ ಅದೊಂಥರಾ ಸ್ವರ್ಗ ಸುಖ ಗಂಗಮ್ಮ.
1: ನಿಜ ಕಣ್ ಜಯಮ್ಮ, ಅದನ್ ಕೇಳಿದ್ರೆ ಗೊತ್ತಾಗಲ್ಲ, ಅಭ್ಯಾಸ ಮಾಡಿ ನೋಡಿದ್ರೆ ತಿಳಿಯುತ್ತೆ. ಶೌಚ ಮಾಡಕ್ಕೆ ಯಾವ ಮಾತ್ರೆ ಔಷಧಿ ಒಂದು ಬೇಡ.
2: ಅದಕ್ಕೆ ಮತ್ತೆ ಹೇಳೋದು, ನಾವು ವಾಸ ಮಾಡೋ ಸ್ಥಳದಲ್ಲಿ ಯಾವ ಆಹಾರ ಸೂಕ್ತೋ ಅದನ್ನು ಪ್ರಕೃತಿ ತಾನಾಗೆ ನಮಗೆ ಕೊಟ್ಟಿರುತ್ತೆ, ಅದನ್ನು ತಿಳ್ಕೊಂಡು ಪಾಲಿಸೋದು ನಮ್ಮ ಜವಾಬ್ದಾರಿ.
3: ಈ ಮೈದಾ ಹಿಟ್ಟು, ಸಕ್ಕರೆ,

0: ಅಬೆರಿಕೆ ಎಣ್ಣೆ, ಇದರಿಂದನೇ ಹತ್ತಾರು ಕಾಯಿಲೆಗಳು ಬರೋದು. ಇದೆಲ್ಲ ಅಷ್ಟು ಸುಲಭವಾಗಿ ಜೀರ್ಣ ಆಗೋಲ್ಲ, ಕರುಳು ಒಟ್ಟಿಗೆ ಅಂಟಿಕೊಂಡು ವಿಪರೀತ ತೊಂದರೆ ಕೊಡುತ್ತೆ.
1: ಈ ನೆಲದ ಆಹಾರವನ್ನ ನಾವು ತಿಂತಾ ಇದ್ದಾಗ ಯಾವ ರೋಗನೂ ಇರ್ಲಿಲ್ಲ. ಅದಕ್ಕೇನಪ್ಪ ರೇಡಿಯೋ, ಟಿವಿ, ಪೇಪರ್ನಲ್ಲಿ ಎಲ್ಲ ಕಡೆ ಸಿರಿಧಾನ್ಯ ಬಳಸಿ ಆರೋಗ್ಯ ಕಾಪಾಡಿಕೊಳ್ಳಿ ಅಂತ ಹೇಳ್ತಾನೇ ಇರ್ತಾರೆ ಕಣವ.
0: ಅಷ್ಟೇ ಅಲ್ಲ, ಸಿರಿಧಾನ್ಯ ಬೆಳೆಯುವ ರೈತರಿಗೂ ಕೃಷಿ ಇಲಾಖೆಯಿಂದ ಪ್ರೋತ್ಸಾಹ ಧನ ಕೂಡ ಸಿಗುತ್ತೆ. ಇದ್ರ ಬಗ್ಗೆ ಸಂಶೋಧನೆ ಮಾಡಿ ಹೆಚ್ಚು ಇಳುವರಿ ಕೊಡುವ, ಬೇಗ ಕೊಯ್ಲಿಗೆ ಬರುವ ತಳಿಗಳನ್ನು ಕಂಡಿಡ್ದಿದಾರಂತೆ.
2: ಇಲಾಖೆಯಿಂದ ಸಿರಿಧಾನ್ಯ ಮೇಳಗಳನ್ನು ಕೂಡ ಮಾಡ್ತಾರೆ. ಸಿರಿಧಾನ್ಯದ ಪಾಕ ಸ್ಪರ್ಧೆ ಆಯೋಜಿಸಿ ಇದ್ರ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ಪ್ರಯತ್ನ ಕೂಡ ಮಾಡ್ತಾರೆ. ಸಿರಿಧಾನ್ಯನ ಹೆಚ್ಚೆಚ್ಚಾಗಿ ಬಳಸುವಂತೆ ಪ್ರೋತ್ಸಾಹ ಮಾಡ್ತಾರೆ.
0: ಇತ್ತೀಚೆಗೆ ಈ ಧಾನ್ಯಗಳು ಉಪಯೋಗಿಸಿಕೊಂಡು ಅನೇಕ ರೀತಿಯ ಹೊಸ ಹೊಸ ತಿಂಡಿ ತಿನಿಸುಗಳನ್ನು ಮಾಡ್ತಾರೆ. ರೊಟ್ಟಿ, ಅನ್ನ, ಇದರ ಜೊತೆಗೆ ಚಕ್ಲಿ, ಕೋಡ್ಬಾಳೆ, ನಿಪ್ಪಟ್ಟು, ಸಿಹಿ ಉಂಡೆ, ಮಿಠಾಯಿ, ಪೇಡ, ಹೋಳಿಗೆ, ಇನ್ನೂ ಏನೇನೋ ಮಾಡತ್ ಕಲ್ತಿದ್ದಾರೆ.
1: ಸಿರಿಧಾನ್ಯಗಳ ಸ್ವಲ್ಪ ಉಷ್ಣ ಅಂತ ಹೇಳ್ತಾರೆ, ನಿಜವಾ? ತಿನ್ನೋಕ್ ಮೊದ್ಲು ಇದೆಲ್ಲ ಗೊತ್ತಿರ್ಬೇಕು ನೋಡು, ಅದಕ್ಕೆ ಕೇಳ್ದೆ ಅಲ್ವಾ ಗಂಗಮ್ಮ?
0: ಹೌದು, ಅದಕ್ಕೆ ನೀರಿನಲ್ಲಿ ಚೆನ್ನಾಗಿ ನೆನೆಸಿದ ನಂತರ ಬೇಯಿಸಿದ್ರೆ ಒಳ್ಳೆಯದು ಅಂತಾರೆ. ಅದ್ರ ಜೊತೆಗೆ ಸ್ವಲ್ಪ ಹಾಲು, ತುಪ್ಪ, ಮೊಸರು, ಮಜ್ಜಿಗೆ ಇತ್ಯಾದಿಗಳನ್ನ ಉಪಯೋಗಿಸಿದ್ರೆ ಸರಿ ಹೋಗುತ್ತೆ.
2: ಯಾವುದೇ ಆಹಾರ ಇರಲಿ, ಒಂದನ್ನೇ ವಿಪರೀತವಾಗಿ ತಿನ್ನೋದು ಒಳ್ಳೇದಲ್ಲ. ಪ್ರತಿ ದಿವಸ ಒಂದೊಂದು ಸಿರಿಧಾನ್ಯನ ಸ್ವಲ್ಪ ಬಳಸಿದ್ರೆ ಆಯ್ತು. ನಮ್ಮ ದೇಹದ ಪ್ರಕೃತಿ ನಮಗೆ ಗೊತ್ತಿರುತ್ತೆ, ಅದನ್ನ ತಿಳ್ಕೊಂಡು ತಿನ್ನದಪ್ಪ. ಸಿರಿಧಾನ್ಯಗಳ ಬಗ್ಗೆ ಪುರಾತನ ಗ್ರಂಥಗಳಾದ ಸುಶ್ರುತ ಸಂಹಿತೆ, ಭಾವಪ್ರಕಾಶ ನಿಘಂಟು ಮುಂತಾದವುಗಳಲ್ಲಿ ಹೇಳಿದ್ದಾರಂತೆ.
0: ಇವುಗಳನ್ನು ಉಪಯೋಗಿಸೋದ್ರಿಂದ ರಕ್ತದ ಒತ್ತಡದ ಸಮಸ್ಯೆ ನಿವಾರಣೆ ಆಗುತ್ತಂತೆ.
1: ಸಿರಿಧಾನ್ಯಗಳಲ್ಲಿ ಸಕ್ಕರೆ ಕಾಯಿಲೆ ಕೂಡ ಹತೋಟಿ ಆಗುತ್ತಂತೆ.
0: ರಕ್ತದಲ್ಲಿನ ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡೋ ಶಕ್ತಿ ಈ ಸಿರಿಧಾನ್ಯಗಳಿಗೆ ಇರುತ್ತಂತೆ.
2: ಅಷ್ಟೇ ಯಾಕಮ್ಮ, ಸಿರಿಧಾನ್ಯಗಳನ್ನ ನಿರಂತರವಾಗಿ ಬಳಕೆ ಮಾಡೋದ್ರಿಂದ ಕ್ಯಾನ್ಸರ್ ಬರೋ ಸಾಧ್ಯತೆಯನ್ನ ಕೂಡ ಕಡಿಮೆ ಮಾಡಬಹುದು ಅಂತ ಹೇಳ್ತಾರೆ. ಈಗಾಗಲೇ ಕ್ಯಾನ್ಸರ್ ಬಂದವರಿಗೆ ಇವುಗಳನ್ನು ತಿನ್ನೋದ್ರಿಂದ ಅನುಕೂಲ ಇದೆಯಂತೆ.
1: ಕಫವನ್ನು ನಿವಾರಿಸುವ ಗುಣ, ಉಸಿರಾಟದ ತೊಂದರೆ ನಿವಾರಿಸುವ ಶಕ್ತಿ ಇವುಗಳಿಗೆ ಇದೆ ಅಂತಾರೆ.
0: ಮಲಬದ್ಧತೆ ನಿವಾರಿಸುತ್ತೆ, ಮೂಲವ್ಯಾಧಿ ಕಾಯಿಲೆಯಲ್ಲಿ ಔಷಧಿಯಂತೆ ಕೆಲಸ ಮಾಡುತ್ತೆ.
2: ದೇಹದೊಳಗಿನ ಅನೇಕ ಕಲ್ಮಶಗಳನ್ನ ಹೊರಗೆ ಹಾಕುವ ಶಕ್ತಿ ಕೂಡ ಈ ಧಾನ್ಯಗಳಿಗಿದೆ. ಪಿತ್ತದೋಷ, ರಕ್ತದೋಷಗಳನ್ನ ನಿವಾರಣೆ ಮಾಡುತ್ತೆ. ಮೂತ್ರಪಿಂಡಗಳಿಗೆ ಕೂಡ ಒಳ್ಳೇದು ಮಾಡುತ್ತಂತೆ.
0: ಬೇಡವಾದ ಅನಿಲವನ್ನು ನಿವಾರಿಸುತ್ತೆ, ನರನಾಡಿಗಳಿಗೆ ಉತ್ತಮವಾದ ಶಕ್ತಿಯನ್ನು ಒದಗಿಸುತ್ತಂತೆ ಜಯಮ್ಮ. ಕರುಳು ಜೀರ್ಣಾಂಗಗಳಿಗೆ ಸಹಾಯ ಮಾಡುತ್ತಂತೆ.
1: ಇವುಗಳಲ್ಲಿ ಪ್ರೋಟೀನು, ನಾರಿನ ಅಂಶಗಳು ಹೆಚ್ಚಾಗಿದೆಯಂತೆ. ಹೀಗಾಗಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದಂತ ಕಣ್ರವ.
0: ಹಂಗಂತ ಯಾವುದನ್ನಾಗ್ಲಿ ಹೆಚ್ಚಾಗಿ ಬಳಸೋದು ಒಳ್ಳೆಯದಲ್ಲ. ಬೇರೆ ಬೇರೆ ಆಹಾರದ ಜೊತೆಗೆ ಇದನ್ನು ಕೂಡ ಉಪಯೋಗಿಸಿಕೊಳ್ಳುವ ಅಭ್ಯಾಸ ಮಾಡಿಕೊಳ್ಬೇಕು.
1: ಒಂದೇ ಬಗೆಯ ಸಿರಿಧಾನ್ಯವನ್ನ ಪ್ರತಿ ದಿನ ತಿನ್ನೋದ್ರ ಬದಲಾಗಿ ಒಂದೊಂದ್ ದಿವಸ ಒಂದೊಂದ್ ಸಿರಿಧಾನ್ಯವನ್ನ ತಿನ್ನೋ ಅಭ್ಯಾಸ ಮಾಡ್ಕೋಬೇಕು ಗಂಗಮ್ಮ.
0: ನಿಜ ಜಯಮ್ಮ, ಈಗ ನೋಡು ಅನೇಕ ವರ್ಷಗಳಿಂದ ನಮ್ಮ ಆಹಾರ ಅಂದ್ರೆ ಬರೀ ಅನ್ನ. ಇಂತಹ ಅಭ್ಯಾಸಗಳನ್ನ ಬದಲಾಯಿಸಿಕೊಳ್ಬೇಕು. ಈ ನೆಲದಲ್ಲಿ ಸಿಕ್ಕುವ ವಿಧವಾದ ಆಹಾರ ಬಳಸ್ಬೇಕು ನಾವು.
2: ಸರಿಯಾಗಿ ಹೇಳಿದೆ ಗಂಗಮ್ಮ, ಆಹಾರದಲ್ಲಿ ವೈವಿಧ್ಯತೆ ಇರಬೇಕು. ಸಿರಿಧಾನ್ಯ, ಸೊಪ್ಪು, ತರಕಾರಿ, ಒಳ್ಳೆಯ ಗಾಣದ ಎಣ್ಣೆ, ಬೇಳೆ, ಕಾಳು ಎಲ್ಲಾ ಇರಬೇಕು.
0: ಅದರ ಜೊತೆಗೆ ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಇವುಗಳು ಕೂಡ ಇರಬೇಕು.
1: ಅದೇನೋ ಸಮತೂಕದ ಆಹಾರ ಅಂತಾರಲ್ಲ, ಹಂಗೇನು ತಕ್ಕಡಿಲಿ ಯಾವ್ದು ಎಷ್ಟು ಅಂತ ತೂಕ ಮಾಡಿ ತಿನ್ಬೇಕಾ?
0: ಸಮತೂಕ ಅಂದ್ರೆ ತೂಕ ಮಾಡೋದು ಅಂತ ಅಲ್ಲ, ಎಲ್ಲ ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ಇರುವಂತ ಆಹಾರ ಅಂತ ಅದು.
1: ಓ, ಹಿಂದೆಲ್ಲ ನಮ್ ಪೂರ್ವಿಕರಿಗೆ ಇದೆಲ್ಲ ಎಷ್ಟು ಚೆನ್ನಾಗಿ ಗೊತ್ತಿತ್ತು ಅಲ್ವಾ?
2: ಹೌದು ಗಂಗಮ್ಮ, ಯಾವುದೇ ಡಿಗ್ರಿ, ಕೋರ್ಸ್, ತರಬೇತಿ ಮತ್ತೊಂದು ಇಲ್ಲದೆ ಎಲ್ಲವನ್ನು ಕೂಡ ತಿಳ್ಕೊಂಡಿದ್ರು. ಒಂದೊಂದು ಹಬ್ಬದಲ್ಲಿ ಒಂದೊಂದ್ ತರದ ಅಡುಗೆ ಮಾಡೋರು. ಅದ್ರ ಹಿಂದೆ ಆಯಾ ಕಾಲಕ್ಕೆ ನಮ್ಮ ದೇಹಕ್ಕೆ ಬೇಕಾದ ಪೋಷಣೆಯನ್ನ ನೀಡಬೇಕಾಗಿತ್ತಲ್ಲ, ಆ ತರದ ಆಹಾರ ಪದ್ಧತಿ ಕೂಡ ಅವರಿಗೆ ಚೆನ್ನಾಗಿ ಗೊತ್ತಿತ್ತು.
0: ಆಹಾರದಂತೆ ಬುದ್ಧಿ ಅಂತ ಹೇಳಲ್ವೇ, ನಾವು ತಿನ್ನುವ ಆಹಾರ ಕೇವಲ ದೇಹದ ಆರೋಗ್ಯ ಮಾತ್ರ ಕಾಪಾಡಲ್ಲ, ನಮ್ಮ ಮಾನಸಿಕ ಆರೋಗ್ಯವನ್ನು ಕೂಡ ಸರಿಯಾದ ಸ್ಥಿತಿಯಲ್ಲಿ ಇಡುತ್ತೆ.
1: ನಮ್ಮ ಆಹಾರ ಪದ್ಧತಿಯನ್ನು ಬೇರೆ ಯಾರೋ ನಿರ್ಧಾರ ಮಾಡೋಕೆ ಬಿಡಬಾರ್ದು ಅಂತ ಹೇಳ್ತೀರಲ್ಲ, ಹಂಗಂದ್ರೆ ಏನು ಅಂತ ಗೊತ್ತಾ ಗಂಗಮ್ಮ?
0: ಅದೇ ಕಣವಾ,

0: ಅವೆಲ್ಲವ ಟಿವಿ ಪೇಪರ್ನಲ್ಲಿ ಬಣ್ಣ ಬಣ್ಣದ ಚಿತ್ರ ಆಕರ್ಷಕ ಮಾತುಗಳು ಯಾರ್ಯಾರ್ದೋ ಮಕ ನೋಡಿ ಅವ್ರು ಹೇಳೋದು ಕೇಳಿ ಪ್ಯಾಕೆಟ್ ಫುಡ್ಡು ರೆಡಿ ಟು ಈಟು ಕರ್ದಿದ್ದು ಉರ್ದಿದ್ದು ಎಲ್ಲ ತಂದು ತಿನ್ನಲ್ವೆ. ಅದೇ ಇನ್ನೇನು ಮತ್ತೆ ಜಾಹೀರಾತು ಕೊಟ್ಟು ನಮ್ಮ ಮನಸ್ಸನ್ನ ಬದಲಾಯಿಸಿ ಅವರು ವ್ಯಾಪಾರ ಜಾಸ್ತಿ ಮಾಡಿ ಲಾಭ ಮಾಡಿಕೊಳ್ಳೋದು ಅವ್ರ ಉದ್ದೇಶ.
1: ಹಿಂಗಾಗಿ ನಮ್ಮ ಅನೇಕ ಆಹಾರ ಪದ್ಧತಿಗಳು ಕಣ್ಣುಮರೆ ಆಗಿ ಹೋಗಿದ್ದಾವೆ. ಅಷ್ಟೇ ಅಲ್ಲ, ನಮ್ಮ ಸಂಸ್ಕೃತಿ, ವೇಷ, ಭಾಷಾ, ನಡವಳಿಕೆ, ಸಂಬಂಧಗಳು, ಹೀಗೆ ಎಲ್ಲಾ ಕಡೆ ಕೂಡ ಈ ಜಾಹೀರಾತುಗಳು ವಿಪರೀತವಾದ ಪ್ರಭಾವ ಬೀರಿ ತುಂಬಾ ಕೆಟ್ಟ ಪರಿಣಾಮ ಉಂಟು ಮಾಡ್ತಾ ಇದ್ದಾವೆ.
2: ಇದನ್ನೇ ಲಾಭಿ ಅಂತ ಕರೀತಾರೆ. ನಮಗೆ ಗೊತ್ತಿಲ್ದಂಗೆ ನಾವು ಅದನ್ನ ಒಪ್ಪಿಕೊಳ್ಬಿಡ್ತೀವಿ. ಹೊಸ ನೀರು ಬಂದು ಹಳೆ ನೀರನ್ನ ಕೊಚ್ಚಿಕೊಂಡು ಹೋಯ್ತು ಅಂತಾರಲ್ಲ, ಹಂಗಾಯ್ತು.
3: ನಮ್ ಭೂಮಿ, ಬೀಜ, ಗೊಬ್ಬರ, ತಿಳುವಳಿಕೆ ಎಲ್ಲವನ್ನು ಯಾರಿಗೋ ಅಡ ಇಟ್ಟು ಮಾರ್ಕೊಂಡು ಕೂತಿದ್ದೀವಿ. ಇದು ಕೂಡ ಒಂಥರ ದಾಸ್ಯನೇ ಅಲ್ವಾ?
0: ಸರಿಯಾಗಿ ಹೇಳಿದೆ ಜಯಮ್ಮ. ಈ ಕಿರುಧಾನ್ಯದ್ದು ಅದೇ ಕತೆ ನೋಡು. ಬಣ್ಣಕ್ಕೆ ಮಾರು ಹೋಗಿ ಚಿನ್ನದಂತ ಧಾನ್ಯವನ್ನ ಮಾರ್ತು ಕುಂತಿದ್ದಾರೆ.
1: ಎಂತ ಹವಾಮಾನ ಪರಿಸ್ಥಿತಿಯಲ್ಲೂ ಕೂಡ ಚೆನ್ನಾಗಿ ಬೆಳೆದು ಕಾಳು ಮತ್ತೆ ಹುಲ್ಲನ್ನು ಕೊಡೋ ಶಕ್ತಿ ಈ ಸಿರಿಧಾನ್ಯಕ್ಕಿದೆ. ಬರಕ್ಕೂ ಕೂಡ ಬಗ್ದಾ ಇರೋ ಬೆಳೆ ಇದು. ಹಿಂಗಾಗಿ ಮತ್ತೆ ಇವುಗಳಲ್ಲಿ ಸತ್ವ ಕೂಡ ಜಾಸ್ತಿ ಇರುತ್ತೆ. ಅಷ್ಟಲ್ದೆ ನಮ್ಮ ಹಿರಿಯರು ಇದನ್ನು ಉಳಿಸಿ ಬೆಳೆಸ್ಕೊಂಡು ಬಂದಿಲ್ಲ.
2: ಅದಕ್ಕೆ ಅಲ್ವೇ ನಮ್ಮ ವಿಜ್ಞಾನಿಗಳು, ಕೆವಿಕೆಗಳು, ರೈತರು, ಆಹಾರ ತಜ್ಞರು ಈ ಧಾನ್ಯಗಳನ್ನ ಮಹತ್ವದ ಬಗ್ಗೆ ಹೇಳೋದು. ನಾವು ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ಇಂಥ ಆಹಾರ ಸಂಸ್ಕೃತಿಯ ಬಗ್ಗೆ ತಿಳಿದುಕೊಡ್ಬೇಕು. ಇಲ್ಲದೆ ಹೋದ್ರೆ ನಮ್ಮ ತನ ಅನ್ನೋದು ಎಲ್ಲಿ ಉಳಿಯುತ್ತೆ ನೀವೇ ಹೇಳಿ.
3: ಮಾರಾಯ್ತಿ, ಆ ಕೆಲಸ ಮೊದಲು ಮಾಡ್ಬೇಕು. ಮಕ್ಕಳ ಹತ್ರನೇ ನಾನೇ ಅದು ಇದು ಅಂತ ಕಸ ವಿಷ ಪಾರ್ಸಲ್ ತರಿಸ್ಕೊಂಡು ತಿಂತಿದ್ದೆ, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಈ ಗೊತ್ತಾಗ್ತಾ ಇತ್ತು ನೋಡು.
0: ನಾನೇನ್ ಕಮ್ಮಿನ ಇಂಥದನ್ನ ತಿನ್ನಕ್ಕೆ ಅಂತಲೇ ಆ ಪಟ್ಟಣಕ್ಕೆ ಹೋಗ್ತಿದ್ದೆ. ನೆನೆಸ್ಕೊಂಡ್ರೆ ನಾಚಿಕೆ ಆಗ್ತಿತ್ತು. ದೊಡ್ಡವರು ನಾವೇ ಹಿಂಗ್ ಮಾಡಿದ್ರೆ ಮಕ್ಳು ಇನ್ನೇನ್ ಮಾಡ್ತವೆ? ಅವು ಇದನ್ನೇ ಕಲಿತವೆ. ತಗ,
1: ಕಣ್ಣು ಮುಂದೆ ಸಿರಿ ಸಂಪತ್ ಇದ್ರು ಅದನ್ನ ಕಾಣದೆ ಏನೇನೋ ತಿನ್ನಕ್ ಹೋಗ್ತೀವಲ್ಲ, ನಮ್ ಬುದ್ಧಿಗೆ ಏನ್ ಹೇಳಿ? ಡಾಕ್ಟರ್ ಖಾದರ್ ಒಲಿಯವರು ಈ ಸಿರಿಧಾನ್ಯಗಳ ಬಗ್ಗೆ ವಿಪರೀತವಾದ ಆಸಕ್ತಿ ಬೆಳೆಸ್ಕೊಂಡು ಸಂಶೋಧನೆ ಮಾಡಿ ಎಲ್ರಿಗೂ ಕೂಡ ಇವುಗಳ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ.
2: ಅವರಿಂದನೇ ಮತ್ತೆ ಈ ಧಾನ್ಯಗಳು ನಮ್ಮ ಆಹಾರದಲ್ಲಿ ಸೇರುವ ಹಾಗೆ ಆಗಿದ್ದು. ಆದರೆ ಇವುಗಳ ಬಗ್ಗೆ ತಪ್ಪು ಸುದ್ದಿ ಹಬ್ಬಿಸೋರು ಇದ್ದೇ ಇರ್ತಾರೆ. ಅವರ ಬಗ್ಗೆ ನಮಗೆ ಎಚ್ಚರ ಇರಬೇಕು.
3: ತಮ್ಮ ಸ್ವಾರ್ಥ ಲಾಭಕ್ಕೆ ಏನ್ ಮಾಡಕ್ಕೂ ಯೇಸು ಜನ ಎಲ್ಲ ಕಡೆಲೂ ಯಾವಾಗ್ಲೂ ಇರ್ತಾರೆ. ಅದನ್ನ ನಿರ್ಲಕ್ಷ್ಯ ಮಾಡಿದ್ರಾಯ್ತು.
0: ಸಿರಿಧಾನ್ಯದ ಬಗ್ಗೆ ನಾವು ಮತ್ತಷ್ಟು ತಿಳ್ಕೋಬೇಕು. ಇದನ್ನ ಬೆಳೆಯೋದೇಗೆ, ಇದ್ರದ್ ಬೀಜ, ಸರ್ಕಾರದ ಸಹಾಯ, ಈ ಧಾನ್ಯಗಳಲ್ಲಿರುವ ಪೋಷಕಾಂಶಗಳು ಇತ್ಯಾದಿ ಅನೇಕ ವಿಚಾರಗಳ ಕುರಿತು ಇನ್ನು ಹೆಚ್ಚು ಮಾಹಿತಿನ ತಿಳ್ಕೋಬೇಕು ನಾವು.
1: ಅದಕ್ಕೇನು, ನಮ್ಮ ಕೆವಿಕೆ ಹೋದ್ರೆ ಎಲ್ಲ ಗೊತ್ತಾಗುತ್ತೆ. ಇಡೀ ರಾಜ್ಯದಲ್ಲಿ ಚಿತ್ರದುರ್ಗ ಜಿಲ್ಲೆನಲ್ಲೇ ಇದನ್ನ ಹೆಚ್ಚಾಗಿ ಬೆಳೆಯೋದು. ಅದರಲ್ಲೂ ವಸ್ತುರಾ ತಾಲೂಕಿನಲ್ಲಿ ಇನ್ನೂ ತುಂಬಾ ಜಾಸ್ತಿ ಬೆಳೀತಾರೆ. ಇಲಾಖೆಗೆ ಹೋದ್ರೆ ಇದ್ರ ಬಗ್ಗೆ ಇಂಥ ಅನೇಕ ಕುತೂಹಲಕರವಾದ ಮಾಹಿತಿಗಳು ನಮಗ್ ಸಿಗ್ತವೆ.
2: ಮತ್ತಿನ್ಯಾಕೆ ತಡ ನಡೀರಿ ಹೋಗೋಣ. ನಮಗೆ ವರದಾನವಾಗಿ ಸಿಕ್ಕಿರೋ ಸಿರಿಧಾನ್ಯದ ಬಗ್ಗೆ ಇನ್ನಷ್ಟು ಮತ್ತಷ್ಟು ವಿಚಾರಿಸೋಣ.
3: ಮರೆತು ಹೋದ ಧಾನ್ಯವನ್ನು ಮತ್ತೆ ನೆನಪು ಮಾಡಿ
0: ಅದರಲ್ಲಿರುವ ಶಕ್ತಿಯನ್ನು ಪುನಃ ಬಳಸಿ ನೋಡಿ, ಪುನಃ ಬಳಸಿ ನೋಡಿ.
1: ಎಲ್ಲ ರೋಗಕ್ಕೂ ರಾಮ ಬಾಣ, ಸತ್ಯ ಸಂಗತಿ.

0: ಇದುವರೆಗೂ ಸಿರಿಧಾನ್ಯವೆಂಬ ಸಂಪತ್ತು ಕುರಿತು ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ ಸೋಮೇನಹಳ್ಳಿ. ಭಾಗವಹಿಸಿದವರು ಎಂ ಶೋಭಾ, ಆದ್ರಿಕಟ್ಟೆ, ಪಿಎಂ ಸುಮಾ, ಆನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ ಸೋಮೇನಹಳ್ಳಿ.
1: ಇದುವರೆಗೂ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ.

0: ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್, ನಿರ್ವಹಣೆ ಎಸ್ಆರ್ ಭಟ್, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು.
1: ಇದೀಗ ರೈತರಿಗೆ ಸಲಹೆ.
2: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಆರ್ ಗಿರೀಶ್, ವಿಜ್ಞಾನಿ ಸಸ್ಯ ಸಂರಕ್ಷಣೆ, ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ. ಇವತ್ತಿನ ಕೃಷಿ ಮಾಹಿತಿಯಲ್ಲಿ ತೋಟದ ಬೆಳೆಗಳಲ್ಲಿ ನಾವು ಯಾವ ರೀತಿ ಗಿಡಗಳನ್ನ ಸಂರಕ್ಷಣೆ ಮಾಡ್ಕೋಬಹುದು ಅಂತ. ಸೊ ಬಹಳ ಮುಖ್ಯವಾಗಿ ನಮ್ಗೆಲ್ಲ ಗೊತ್ತಿದ್ದಾಗೆ ಈ ಒಂದು ಬೇಸಿಗೆ ಬಂದಾಗ ಕಂಪ್ಲೀಟ್ ಡ್ರೈ ವೆದರ್ ಆಯ್ತು ಅಂತಂದ್ರೆ ಭೂಮಿಯಲ್ಲಿ ತೇವಾಂಶ ಕಾಪಾಡೋದೇ ಒಂದು ದೊಡ್ಡ ಸಮಸ್ಯೆ. ಸೊ ಅದನ್ನ ಕಾಪಾಡಲಿಲ್ಲ ಅಂತಂದ್ರೆ ಗಿಡಗಳು ಸ್ಟ್ರೆಸ್ ಅಂತ ಏನ್ ಕರಿತೀವಿ, ಸುಸ್ತಾಗುವಂಥದ್ದು, ಹಳದಿ ಆಗುವಂಥದ್ದು, ಕಾಲಕ್ರಮೇಣ ಇಳುವರಿ ನಷ್ಟ ಆಗುವಂಥದ್ದು, ಗಿಡಗಳು ಸತ್ತೋಗುವಂತ ಸ್ಥಿತಿಗೆ ಹೋಗುವಂಥದ್ದು. ಸೊ ಈ ಮುಂದುವರೆದ ಬದಲಾವಣೆ ವಾತಾವರಣದಲ್ಲಿ ಈ ಒಂದು ಡ್ರೈ ಬರ ಪರಿಸ್ಥಿತಿಯಲ್ಲಿ ನಾವು ಇರುವಂತ ತೋಟದ ಬೆಳೆಗಳಿಗೆ ತೇವಾಂಶ ಕಾಪಾಡೋದು ಬಹಳ ಮುಖ್ಯ. ಆದ್ದರಿಂದ ರೈತರು ಹೆಚ್ಚಾಗಿ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಅಡಾಪ್ಟ್ ಮಾಡ್ಕೊಂಡಿರೋರಿಗೆ ಹನಿ ಮುಖಾಂತರ ನೀರು ಕೊಡೋದ್ರಿಂದ, ಬೇರಿಗೆನೆ ನೀರು ಸಿಗೋದ್ರಿಂದ, ನೀರು ಸಂರಕ್ಷಣೆ ಜೊತೆಗೆ ಸೂಕ್ತವಾಗಿ ನೀರು ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಸಿಗ್ತಿರುತ್ತೆ. ಕೆಲವು ಸತಿ ನಾವು ಫ್ಲಡ್ ಇರಿಗೇಷನ್ ಅಂತ ಹೇಳ್ತೀವಿ, ಹಾಯೋ ನೀರು ಪದ್ಧತಿ ಮಾಡ್ತಿರ್ತೀವಿ. ಅಂತ ಟೈಮಲ್ಲಿ ನಮ್ಗೆ ಜಾಸ್ತಿ ನೀರು ಬೇಕಾಗತ್ತೆ. ಈ ಒಂದು ಸ್ಥಿತಿಯಲ್ಲಿ ನಾವು ಅಂತ ನೀರು ಕೊಟ್ಟಾಗ ನಮ್ಗೆ ನಷ್ಟ ಜಾಸ್ತಿ, ಯಾಕಂದ್ರೆ ಸಾಕಷ್ಟು ನೀರು ಹಾವೇ ಆಗೋಗ್ತಿರುತ್ತೆ. ಸೊ ಇಂಥ ಸಮಯದಲ್ಲಿ ನಾವು ನೀರಿಗೆ ಒತ್ತು ಕೊಟ್ಟು ಗಿಡಗಳಿಗೆ ಸಂರಕ್ಷಣೆ ಮಾಡೋದಾದ್ರೆ ನಾವು ಹೆಚ್ಚಾಗಿ ನಾವು ಮಲ್ಚಿಂಗ್ ಮಾಡಿ ಅಂತ ಹೇಳ್ತೀವಿ ಗಿಡಗಳಿಗೆ. ಯಾಕಂದ್ರೆ ಭೂಮಿ ಮೇಲೆ ಹೊದಿಕೆ ಇವತ್ತು ಬಹಳ ಮುಖ್ಯ. ಆ ಹೊದಿಕೆಯಲ್ಲಿ ಒಣಗಿದ್ದು ಹೊದಿಕೆ ಆಗಿರ್ಬೋದು, ಹಸಿ ಹೊದಿಕೆ ಆಗಿರ್ಬೋದು. ಸೊ ಈ ಒಂದು ಸ್ಥಿತಿಯಲ್ಲಿ ನಮ್ಗೆ ಹೆಚ್ಚಾಗಿ ಒಣಗಿದ ಹೊದಿಕೆ ತುಂಬಾ ಕೆಲಸ ಮಾಡಿಕೊಡುತ್ತೆ. ಸೊ ಆ ನಿಟ್ಟಿನಲ್ಲಿ ತೋಟದ ಬೆಳೆಗಳಾದಂತ ಅಡಿಕೆ, ತೆಂಗು ಅಥವಾ ಹಣ್ಣಿನ ತೋಟದ ಬೆಳೆಗಳಾಗಿರ್ಬೋದು, ಯಾವುದೇ ಗಿಡಗಳಿದ್ರು ನೀವೇನು ಡ್ರಿಪ್ ಸಿಸ್ಟಮ್ ಅಡಾಪ್ಟ್ ಮಾಡಿರ್ತೀರೋ ಅಥವಾ ಆಯ ನೀರು ಕೊಡ್ತೀವೋ ಅಂತ ಸಮಯದಲ್ಲಿ ನೀರು ಕೊಟ್ಟಾದ ನಂತರ ಆ ಒಂದು ಬುಡಭಾಗದಲ್ಲಿ 3 ಅಡಿ ಅಥವಾ 2 ಅಡಿ ಅಗಲ ನಾವು ಅದಕ್ಕೆ ಭೂಮಿ ಮೇಲೆ ಒಣ ಹೊದಿಕೆಯನ್ನು ಹೊಚ್ಚಿಕೊಡೋದ್ರಿಂದ ಎಲ್ಲೋ ಒಂದ್ ಕಡೆ ಭೂಮಿಯಿಂದ ನೇರವಾಗಿ ತೇವಾಂಶ ಹಾವೆ ಆಗೋದನ್ನ ಕಾಪಾಡೋದಕ್ಕೆ ಸಪೋರ್ಟ್ ಆಗತ್ತೆ. ತದನಂತರ ನೀರನ್ನ ಸ್ವಲ್ಪ ಗಿಡಗಳಿಗೆ ಮಿತವಾಗಿ ಬಳಸ್ಕೊಳೋದಕ್ಕೂ ಸಪೋರ್ಟ್ ಆಗತ್ತೆ. ಇದ್ರ ಜೊತೆಗೆ ನಮ್ಗೆ ಎರಡನೇದಾಗಿ ಈ ಒಂದು ಹೊದಿಕೆ ಮಾಡೋದ್ರಿಂದ ಸಾಕಷ್ಟು ಸೂಕ್ಷ್ಮಾಣು ಜೀವಿಗಳು ಕೂಡ ವೃದ್ಧಿ ಆಗ್ತವೆ. ಆ ವೃದ್ಧಿ ಆಗೋದ್ರಿಂದ ಉಸಿರಾಟ ಸಮಸ್ಯೆನೂ ಚೆನ್ನಾಗಿದ್ದು ಗಿಡಗಳ ಬೆಳವಣಿಗೆಗೆ ಮತ್ತೆ ನೀರಿನ ಅಭಾವ ಇಲ್ದಂಗೆ ಗಿಡಗಳನ್ನ ಸಂರಕ್ಷಣೆ ಮಾಡೋದಕ್ಕೂ ಸಪೋರ್ಟ್ ಆಗ್ತಿರುತ್ತೆ. ಆ ನಿಟ್ಟಿನಲ್ಲಿ ತೋಟದ ಬೆಳೆಗಳಲ್ಲಿ ಈ ಒಂದು ಹಂತದಲ್ಲಿ ಸಾಕಷ್ಟು ಹೊದಿಕೆಗೆ ಪ್ರಾಮುಖ್ಯತೆ ಕೊಟ್ಟು ನಮ್ಗೆ ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಅಂತ ಕಡೆ ಎಲ್ಲ ಈ ಹೊದಿಕೆಯನ್ನ ಮಾಡಿಕೊಟ್ಟು ನೀರನ್ನ ಕಾಪಾಡುವಂತ ಸ್ಥಿತಿ ಮಾಡಿ ನಮ್ಮ ಬೆಳೆಗಳನ್ನ ಉಳಿಸ್ಕೋಬೇಕಾಗಿ ನಾವು ಕೇಳ್ಕೊತೀವಿ. ಧನ್ಯವಾದ.
1: ರೈತರಿಗೆ ಸಲಹೆ ಕೇಳಿದ್ರಿ. ಇದೀಗ ಪೇಟೆ ಧಾರಣೆ. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಬೆಂಗಳೂರು ವಿಭಾಗ ಇವರು ಪ್ರಕಟಿಸಿರುವ ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಾಲ್ಗೆ ಈ ರೀತಿ ಇದೆ. ಮೊದಲಿಗೆ ಚಳ್ಳಕೆರೆ ಮಾರುಕಟ್ಟೆಯ ವರದಿ. ಒಣಮೆಣಸಿನಕಾಯಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 5,000 ಗರಿಷ್ಠ 7,500 ರೂಪಾಯಿಗಳು. ನೆಲಗಡಲೆ 5,900 8,891 ರೂಪಾಯಿಗಳು. ಕಡಲೆಕಾಯಿ ಬೀಜ ಕನಿಷ್ಠ ಮತ್ತು ಗರಿಷ್ಠ 8,500 ರೂಪಾಯಿಗಳು. ಮೆಕ್ಕೆಜೋಳ ಕನಿಷ್ಠ ಮತ್ತು ಗರಿಷ್ಠ 2,500. ತೊಗರಿ 6,900 7,000 ರೂಪಾಯಿಗಳು. ಹಿರಿಯೂರು ಮಾರುಕಟ್ಟೆ ಧಾರಣೆಗಳನ್ನು ನೋಡೋಣ. ಮೆಕ್ಕೆಜೋಳ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 3,800 ಗರಿಷ್ಠ 3,500. ರಾಗಿ ಕನಿಷ್ಠ ಮತ್ತು ಗರಿಷ್ಠ 3,100 ರೂಪಾಯಿಗಳು. ಇನ್ನು ಹರಿಹರ ಮಾರುಕಟ್ಟೆ ಧಾರಣೆಗಳನ್ನು ನೋಡೋಣ. ತೆಂಗಿನಕಾಯಿ ಕನಿಷ್ಠ ಮತ್ತು ಗರಿಷ್ಠ 18,000 ರೂಪಾಯಿ. ಭತ್ತ 2,570 3,597 ರೂಪಾಯಿಗಳು. ಹೊಸದುರ್ಗ ಮಾರುಕಟ್ಟೆ ಧಾರಣೆಗಳನ್ನು ನೋಡೋಣ. ತೆಂಗಿನಕಾಯಿ 19,000 23,000 ರೂಪಾಯಿಗಳು. ಮೆಕ್ಕೆಜೋಳ 4,000 ಕನಿಷ್ಠ ಮತ್ತು ಗರಿಷ್ಠ 4,000 ರೂಪಾಯಿಗಳು. ಸಾಮೆ 6,500 7,500 ರೂಪಾಯಿಗಳು. ಪೇಟೆ ಧಾರಣೆ ಕೇಳಿದಿರಿ.
3: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ

0: ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
4: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
3: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
4: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
2: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಇನ್ನು ಮುಂದೆ ಹವಾಮಾನ ವರದಿ. ರಾಜ್ಯದಾದ್ಯಂತ ನೈಋತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಮತ್ತು ಕರ್ನಾಟಕದ ಕೆಲವು ಒಳನಾಡಿನಲ್ಲಿ ಮಳೆಯಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಬಿದುರ್ಗದಲ್ಲಿ 2 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ಬೆಳಗಾವಿ ಜಿಲ್ಲೆಯ ಕೆಲವು ಸ್ಥಳಗಳಲ್ಲಿ ಗಂಟೆಗೆ 50-60 ಕಿಲೋಮೀಟರ್ ವೇಗದ ನಿರಂತರ ಗಾಳಿಯೊಂದಿಗೆ ಭಾರಿಯಿಂದ ಅತ್ಯಂತ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 7/7/2026. ಧಾರವಾಡ ಹಾಗೂ ಗದಗ ಜಿಲ್ಲೆಗಳ 1 ಅಥವಾ 2 ಸ್ಥಳಗಳಲ್ಲಿ ಗಂಟೆಗೆ 50-60 ಕಿಲೋಮೀಟರ್ ವೇಗದ ನಿರಂತರ ಗಾಳಿಯೊಂದಿಗೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಹಾವೇರಿ ಜಿಲ್ಲೆಯ 1 ಅಥವಾ 2 ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ 40-50 ಕಿಲೋಮೀಟರ್ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ವಿಜಯಪುರ, ಕಲಬುರಗಿ, ರಾಯಚೂರು ಮತ್ತು ಬಾಗಲಕೋಟೆ ಜಿಲ್ಲೆಗಳ ಕೆಲವು ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ 50-60 ಕಿಲೋಮೀಟರ್ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಬೀದರ, ಕೊಪ್ಪಳ ಮತ್ತು ಯಾದಗಿರಿ ಜಿಲ್ಲೆಗಳ ಕೆಲವು ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ.

ಮುಂದಿನ 24 ಗಂಟೆಗಳು ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಕೆಲವು ಪ್ರದೇಶಗಳಲ್ಲಿ ಗಂಟೆಗೆ 30-40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆಯೊಂದಿಗೆ ಹಗುರದಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 30 ಡಿಗ್ರಿ ಸೆಂಟಿಗ್ರೇಡ್ ಮತ್ತು 21 ಡಿಗ್ರಿ ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಹವಾಮಾನ ವರದಿ ಕೇಳಿದ್ರಿ. ಇದೀಗ ಅಪ್ಪಗೆರೆ ತಿಮ್ಮರಾಜು ಹಾಡಿರುವ ಒಂದು ಜನಪದ ಗೀತೆ ಕೇಳೋಣ.

ಆತ್ಮೀಯ ರೈತ ಬಂಧವರೇ, ದಿನಾಂಕ 7/7/2026 ಮಂಗಳವಾರ, ಅಂದರೆ ನಾಳೆ ಸಂಜೆಯ 6:50 ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಾಳಿನ ವಿಷಯ ತಡ ಮುಂಗಾರಿಗೆ ಸೂಕ್ತ ಬೆಳೆಗಳ ಆಯ್ಕೆ ಮತ್ತು ನಿರ್ವಹಣೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ದಾವಣಗೆರೆಯ ICAR ತಾಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞರಾದ ಡಾಕ್ಟರ್ ಬಿ ಒ ಮಲ್ಲಿಕಾರ್ಜುನ ಅವರು. ಕೇಳುಗರು ಕರೆ ಮಾಡಲು ಬಳಸಬೇಕಾದ ನಮ್ಮಲ್ಲಿದ್ದ ಮೊಬೈಲ್ ಸಂಖ್ಯೆಗಳು 9448640273, 9141972, ಸ್ಥಿರ ದೂರವಾಣಿ ಸಂಖ್ಯೆ 295649, SD ಕ್ರಮಾಂಕ 08194. ಪ್ರಕಟಣೆ ಕೇಳಿದ್ರಿ. ಇದೀಗ ಮತ್ತೊಂದು ಜನಪದ ಗೀತೆಯನ್ನು ಕೇಳೋಣ.

0: ಜನಪದ ಗೀತೆ ಹೇಳಿದ್ರಿ. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ.
1: ಇದುವರೆಗೂ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ತ್ರಿರಾಷ್ಟ್ರ ಪ್ರವಾಸ. ಮೊದಲನೇ ಚರಣದಲ್ಲಿ ಇಂಡೋನೇಷ್ಯಾದ ಜಕಾರ್ತಾಗೆ ಭೇಟಿ. ಕೇಂದ್ರ ಸಹಕಾರ ಸಚಿವಾಲಯಕ್ಕೆ 5 ವರ್ಷ. ಸುಧಾರಣೆ, ಡಿಜಿಟಲೀಕರಣದ ಮೂಲಕ ಹೊಸ ಹಂತ ಪ್ರವೇಶ. ಕೇಂದ್ರ ಸಚಿವ ಅಮಿತ್ ಶಾ. ಗಡಿ ರಸ್ತೆ ಸಂಸ್ಥೆ ಬಿಆರ್ಒ ನಿಧಿ ದುರುಪಯೋಗ ಪ್ರಕರಣ. 11 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ 26 ಸ್ಥಳಗಳಲ್ಲಿ ಸಿಬಿಐ ದಾಳಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ಸ್ಗೇರಲು ಇಂದು ರಾತ್ರಿ ಪೋರ್ಚುಗಲ್ ಸ್ಪೇನ್ ಸೆಣಸು. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ತ್ರಿರಾಷ್ಟ್ರ ಪ್ರವಾಸದ ಮೊದಲ ಚರಣದ ಭಾಗವಾಗಿ ಇಂದು ಇಂಡೋನೇಷ್ಯಾದ ಜಕಾರ್ತಾಕ್ಕೆ ಆಗಮಿಸಿದರು. ವಿಮಾನ ನಿಲ್ದಾಣದಲ್ಲಿ ಅವರನ್ನು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಬರಮಾಡಿಕೊಂಡರು. ಬಳಿಕ ಪ್ರಧಾನಿ ರಾಮಾಯಣ ಆಧಾರಿತ ಇಂಡೋನೇಷ್ಯಾದ ಸಾಂಪ್ರದಾಯಿಕ ವಾಯಾಂಗ್ ಕುಲಿತ್ ಛಾಯಾ ಕರಕುಶಲ ಗೊಂಬೆಯಾಟದ ಪ್ರದರ್ಶನವನ್ನು ವೀಕ್ಷಿಸಿದರು. ಪ್ರವಾಸದ ಅವಧಿಯಲ್ಲಿ ಪ್ರಧಾನಿ ಇಂಡೋನೇಷ್ಯಾ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ನಾಯಕರು ಐತಿಹಾಸಿಕ ನಗರ ಯೋಗ್ಯಕರ್ತಾಗೆ ಭೇಟಿ ನೀಡಲಿದ್ದು ಅಲ್ಲಿನ ಪ್ರಂಬನನ್ ದೇವಸ್ಥಾನ ಸಂಕೀರ್ಣಕ್ಕೆ ಭೇಟಿ ನೀಡಲಿದ್ದಾರೆ. ಅಲ್ಲಿ ಉಭಯ ದೇಶಗಳು ಜಂಟಿಯಾಗಿ ಸಂರಕ್ಷಣಾ ಕಾರ್ಯ ಕೈಗೊಳ್ಳಲಿವೆ. ಪ್ರವಾಸದ ಎರಡನೇ ಚರಣದ ಭಾಗವಾಗಿ ಇದೇ 8-10 ಆಸ್ಟ್ರೇಲಿಯಾದ ಮೆಲ್ಬೋರ್ನ್ಗೆ ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಅವರೊಂದಿಗೆ 3ನೇ ವಾರ್ಷಿಕ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ವೇಳೆ ಸೈಬರ್ ಭದ್ರತೆ, ನಿರ್ಣಾಯಕ ಖನಿಜಗಳು ಹಾಗೂ ಉದಯೋನ್ಮುಖ ತಂತ್ರಜ್ಞಾನಗಳ ಕುರಿತು ಚರ್ಚೆಗಳು ನಡೆಯಲಿವೆ. ಪ್ರವಾಸದ ಕೊನೆಯ ಹಂತವಾಗಿ ಇದೇ 10-11 ಅವರು ನ್ಯೂಜಿಲೆಂಡ್ಗೆ ಭೇಟಿ ನೀಡಲಿದ್ದಾರೆ. ಕಳೆದ 40 ಭಾರತದ ಪ್ರಧಾನಿಯೊಬ್ಬರು ಅಲ್ಲಿಗೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದ್ದು, ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ವ್ಯಾಪಾರ ಮತ್ತು ರಕ್ಷಣಾ ವಲಯದ ದ್ವಿಪಕ್ಷೀಯ ಬಾಂಧವ್ಯದ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ ನಡೆಸಲಿದ್ದಾರೆ. ಭಾರತೀಯ ಜನಸಂಘದ ಸಂಸ್ಥಾಪಕ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ 125ನೇ ಜನ್ಮ ವಾರ್ಷಿಕೋತ್ಸವದ ಪ್ರಯುಕ್ತ ಇಂದು ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನುದ್ದೇಶಿಸಿ ಮಾತನಾಡಿದರು. ವಿಡಿಯೋ ಸಂದೇಶ ಹಂಚಿಕೊಂಡಿರುವ ಅವರು, ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಚಿಂತನೆ ಆಧುನಿಕ ಭಾರತವನ್ನು ಮುನ್ನಡೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಅವರು ಒಬ್ಬ ಅಸಾಮಾನ್ಯ ದೇಶಭಕ್ತ ಮತ್ತು ದೇಶದ ಸಮಗ್ರತೆಗೆ ಬದ್ಧರಾಗಿದ್ದ ದೂರದರ್ಶಿ ನಾಯಕರಾಗಿದ್ದರು. ಒಂದು ಸಣ್ಣ ವಿಚಾರವನ್ನು ಜನಾಂದೋಲನವಾಗಿಸಲು ಮುಖರ್ಜಿ ಅವರು ಸ್ಫೂರ್ತಿಯಾಗಿದ್ದಾರೆ ಎಂದು ತಿಳಿಸಿದರು. ನವದೆಹಲಿಯಲ್ಲಿ ಇಂದು ನಡೆದ ಸಮಾರಂಭದಲ್ಲಿ ಮಂಗೋಲಿಯಾ, ಮೊಜಾಂಬಿಕ್, ನಿಕರಾಗುವಾ, ಸುರಿನಾಮ್, ಗೆಬೋನಿಸ್ ರಿಪಬ್ಲಿಕ್ ಮತ್ತು ಬಹಮಾಸ್ ರಾಷ್ಟ್ರಗಳ ನೂತನ ರಾಯಭಾರಿಗಳು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ತಮ್ಮ ರಾಜತಾಂತ್ರಿಕ ಮಾನ್ಯತಾ ಪತ್ರಗಳನ್ನು ಸಲ್ಲಿಸಿದರು. ದೇಶದ ಸಹಕಾರ ಚಳುವಳಿಯನ್ನು ಬಲಪಡಿಸುವ ಉದ್ದೇಶದೊಂದಿಗೆ ಸ್ಥಾಪನೆಗೊಂಡ ಕೇಂದ್ರ ಸಹಕಾರ ಸಚಿವಾಲಯವು ಇಂದು ಯಶಸ್ವಿಯಾಗಿ 5 ಪೂರ್ಣಗೊಳಿಸಿದೆ. ನವದೆಹಲಿಯಲ್ಲಿ ಸಹಕಾರದಿಂದ ಸಮೃದ್ಧಿ ಎಂಬ ದೂರದೃಷ್ಟಿಯೊಂದಿಗೆ ನಡೆದ 5ನೇ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಸಚಿವಾಲಯವು ದೇಶದ 50,000 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಇ-ಪ್ಯಾಕ್ಸ್ಗಳಾಗಿ ಡಿಜಿಟಲೀಕರಣಗೊಳಿಸಿದೆ. ಇದರ ಜೊತೆಗೆ ಗ್ರಾಮೀಣ ಭಾಗದ ದಾಸ್ತಾನು ಸಾಮರ್ಥ್ಯ ಹೆಚ್ಚಿಸಲು 47 ಧಾನ್ಯ ಸಂಗ್ರಹಣಾ ಗೋದಾಮುಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು. ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿಗಾಗಿ ಹಾಲು ಪೂರೈಕೆ ಪರಿಶೀಲನಾ ಡ್ಯಾಶ್ಬೋರ್ಡ್ ಹಾಗೂ ನಗರ ಸಹಕಾರಿ ಬ್ಯಾಂಕ್ಗಳಿಗಾಗಿ ಸಹಕಾರ್ ಸಿಬಿಎಸ್ ಮತ್ತು ಸಹಕಾರ್ ಸಹಯೋಗಿ ಎಂಬ 2 ನೂತನ ಡಿಜಿಟಲ್ ವೇದಿಕೆಗಳಿಗೆ ಚಾಲನೆ ನೀಡಲಾಯಿತು. ಡೈರಿ

0: ಗಾರಿಕೆ ವಸತಿ ಮತ್ತು ಮಾರುಕಟ್ಟೆ ಸಹಕಾರ ಸಂಘಗಳಿಗೆ ಗ್ರಾಮೀಣ ಸಾಲ ಸೌಲಭ್ಯ ಒದಗಿಸಲು 2021 ಜುಲೈ 6 ಈ ಪ್ರತ್ಯೇಕ ಸಚಿವಾಲಯವನ್ನು ಸ್ಥಾಪಿಸಲಾಗಿದ್ದು, ಕಳೆದ 5 ಇದು 152 ಹೆಚ್ಚು ಐತಿಹಾಸಿಕ ಸುಧಾರಣಾ ಉಪಕ್ರಮಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದೆ. ಸುಧಾರಣೆಗಳು ಡಿಜಿಟಲೀಕರಣ ಮತ್ತು ವೃತ್ತಿಪರ ನಿರ್ವಹಣೆಯ ಮೂಲಕ ದೇಶದ ಸಹಕಾರ ಚಳವಳಿ ವಿಸ್ತರಣೆಯ ಹೊಸ ಹಂತವನ್ನು ಪ್ರವೇಶಿಸುತ್ತಿವೆ ಎಂದು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಕೇಂದ್ರ ಸಹಕಾರ ಸಚಿವಾಲಯದ 5 ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪ್ರತಿಯೊಂದು ವಲಯದಲ್ಲಿ ಅತ್ಯುತ್ತಮ ಸಾಧನೆ ಮಾಡುವ 5 ಸಹಕಾರ ಸಂಘಗಳನ್ನು ಗುರುತಿಸಿ ಗೌರವಿಸಲು ಈ ವರ್ಷ ಹೊಸ ಶ್ರೇಯಾಂಕ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ ಎಂದರು. ಮುಂದಿನ 3 ಬೀಜೋತ್ಪಾದನಾ ಕ್ಷೇತ್ರದ ರಾಷ್ಟ್ರೀಯ ಸಹಕಾರ ಸಮಿತಿಯು ದೇಶದ ಅತಿದೊಡ್ಡ ಸರ್ಕಾರೇತರ ಬೀಜೋತ್ಪಾದನಾ ಸಂಸ್ಥೆಯಾಗಿ ಹೊರಹೊಮ್ಮಲಿದೆ. ನುರಿತ ತಜ್ಞರನ್ನು ಸಿದ್ಧಪಡಿಸಲು ತ್ರಿಭುವನ್ ಸಹಕಾರ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗುತ್ತಿದ್ದು, ಇದು ನೇಮಕಾತಿಯಲ್ಲಿ ಪಾರದರ್ಶಕತೆ ತಂದು ಭ್ರಷ್ಟಾಚಾರಕ್ಕೆ ತಡೆ ನೀಡಲಿದೆ ಎಂದರು. ದೇಶದ ಸಾರಿಗೆ ಮತ್ತು ಸರಕು ಸಾಗಣೆ ವಲಯವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಇಂದು ರಾಷ್ಟೀಯ ಹೆದ್ದಾರಿಗಳ ಸರಕು ನಿರ್ವಹಣಾ ಸಂಸ್ಥೆ ಎನ್ಎಚ್ಎಲ್ಎಂಎಲ್ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗಡಿ ರಸ್ತೆಗಳ ಸಂಸ್ಥೆ BRO ನಡೆದಿದೆ ಎನ್ನಲಾದ ನಿಧಿ ದುರುಪಯೋಗಕ್ಕೆ ಸಂಬಂಧಿಸಿದಂತೆ ಕೇಂದ್ರೀಯ ತನಿಖಾ ದಳ CBI ಇಂದು ದೇಶದ 11 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟು 26 ಸ್ಥಳಗಳಲ್ಲಿ ವ್ಯಾಪಕ ಶೋಧ ಕಾರ್ಯ ನಡೆಸಿದೆ. ಲಡಾಖ್ನಲ್ಲಿರುವ BRO ಪ್ರಾಜೆಕ್ಟ್ ವಿಜಯಕ್ ಮತ್ತು ಪ್ರಾಜೆಕ್ಟ್ ಯೋಜಕ್ ಯೋಜನೆಗಳಲ್ಲಿ ನಡೆದಿರುವ ಆರ್ಥಿಕ ಅಕ್ರಮಗಳ ತನಿಖೆಯ ಭಾಗವಾಗಿ ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, ದೆಹಲಿ, ಹರಿಯಾಣ, ಉತ್ತರಾಖಂಡ, ಉತ್ತರ ಪ್ರದೇಶ, ಬಿಹಾರ, ಮಹಾರಾಷ್ಟ್ರ, ಅಸ್ಸಾಂ, ಅರುಣಾಚಲ ಪ್ರದೇಶ ಹಾಗೂ ನಾಗಾಲ್ಯಾಂಡ್ಗಳಲ್ಲಿ ಈ ದಾಳಿಗಳನ್ನು ನಡೆಸಲಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ. ತಾತ್ಕಾಲಿಕ ಕಾರ್ಮಿಕರ ನಿಯೋಜನೆ ಹಾಗೂ ನಕಲಿ ಕಾರ್ಮಿಕರ ಹೆಸರಿನಲ್ಲಿ ಹಣ ಬಿಡುಗಡೆ ಮಾಡಿ ಸರ್ಕಾರದ ಹಣವನ್ನು ದುರುಪಯೋಗಪಡಿಸಿಕೊಂಡಿರುವ ಆರೋಪದ ಮೇಲೆ ರಕ್ಷಣಾ ಸಚಿವಾಲಯ ನೀಡಿದ ದೂರುಗಳ ಆಧಾರದ ಮೇಲೆ CBI ಒಟ್ಟು 4 FIR ದಾಖಲಿಸಿಕೊಂಡಿದೆ. BRO ತಾಂತ್ರಿಕ ಅಧಿಕಾರಿಗಳ ಮಂಡಳಿಯು ನಡೆಸಿದ ಆಂತರಿಕ ವಿಚಾರಣೆಯಲ್ಲಿ ಆರ್ಥಿಕ ಅವ್ಯವಹಾರ ನಡೆದಿರುವುದಕ್ಕೆ ಮೇಲ್ನೋಟಕ್ಕೆ ಪುರಾವೆಗಳು ಸಿಕ್ಕ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಭುವನೇಶ್ವರದ ಪುರಿಯ ಮುಂಬರುವ ಭಗವಾನ್ ಜಗನ್ನಾಥ ರಥಯಾತ್ರೆಯ ಅಂಗವಾಗಿ ಭಕ್ತರಿಗೆ ಸುಗಮ ಹಾಗೂ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆಗೆ 300 ಹೆಚ್ಚು ವಿಶೇಷ ರೈಲುಗಳನ್ನು ಸಂಚರಿಸಲಾಗುವುದು ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇವು ಈಗಾಗಲೇ ಸಂಚರಿಸುತ್ತಿರುವ 800 ಹೆಚ್ಚು ನಿಯಮಿತ ರೈಲುಗಳ ಹೊರತಾಗಿ ಹೆಚ್ಚುವರಿ ವಿಶೇಷ ರೈಲುಗಳಾಗಿವೆ. ರಥಯಾತ್ರೆಗೆ ಸಂಬಂಧಿಸಿದ ರೈಲ್ವೆ ಸಿದ್ಧತೆಗಳ ಪರಿಶೀಲನೆ ನಡೆಯುತ್ತಿದೆ ಎಂದು ಹೇಳಿದರು. ದೇಶದಲ್ಲಿ ಉದ್ಯಮ ನಿರ್ವಹಣೆಯನ್ನು ಮತ್ತಷ್ಟು ಸುಲಭಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಕಾನೂನು ಮಾಪನಶಾಸ್ತ್ರ ಸಾಮಾನ್ಯ ನಿಯಮಗಳು 2011 ಮಹತ್ವದ ತಿದ್ದುಪಡಿ ತಂದಿದೆ. ಇದರ ಅನ್ವಯ ಹೆಚ್ಚಿನ ಸಾಮರ್ಥ್ಯದ ತೂಕದ ಯಂತ್ರಗಳ ಮರುಪರಿಶೀಲನೆಗಾಗಿ ಬಳಸಲಾಗುತ್ತಿದ್ದ ಕಡ್ಡಾಯ ಪ್ರಮಾಣಿತ ತೂಕಗಳ ಅಗತ್ಯತೆಯನ್ನು ಗಣನೀಯವಾಗಿ ಕಡಿತಗೊಳಿಸಲಾಗಿದೆ. ಆರ್ಲಿಂಗ್ಟನ್ನಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16 ಸುತ್ತಿನ ಪಂದ್ಯದಲ್ಲಿ ಪೋರ್ಚುಗಲ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಸಿಯಾಟಲ್ನಲ್ಲಿ ಭಾರತೀಯ ಕಾಲಮಾನ ನಾಳೆ ಬೆಳಿಗ್ಗೆ 5:30 ನಡೆಯಲಿರುವ 16 ಸುತ್ತಿನ ಪಂದ್ಯದಲ್ಲಿ ಅಮೆರಿಕ ಮತ್ತು ಬೆಲ್ಜಿಯಂ ತಂಡಗಳು ಸೆಣಸಲಿದೆ. ಇಂದು ಬೆಳಗ್ಗೆ ನಡೆದ ಪಂದ್ಯಗಳಲ್ಲಿ ಇಂಗ್ಲೆಂಡ್ ಮತ್ತು ನಾರ್ವೆ ತಂಡಗಳು ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದವು. ನವದೆಹಲಿಯ ಕೆಂಪುಕೋಟೆ ಸಮೀಪ ನಡೆದಿದ್ದ ಕಾರು ಬಾಂಬ್ ಸ್ಫೋಟ ಪ್ರಕರಣದ 9 ಆರೋಪಿಗಳ ನ್ಯಾಯಾಂಗ ಬಂಧನವನ್ನು ವಿಶೇಷ ಎನ್ಐಎ ನ್ಯಾಯಾಲಯ ಇದೇ 13 ವರೆಗೆ ವಿಸ್ತರಿಸಿದೆ.

ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ತ್ರಿರಾಷ್ಟ್ರ ಪ್ರವಾಸ, ಮೊದಲನೇ ಚರಣದಲ್ಲಿ ಇಂಡೋನೇಷ್ಯಾದ ಜಕಾರ್ತಾಗೆ ಭೇಟಿ. ಕೇಂದ್ರ ಸಹಕಾರ ಸಚಿವಾಲಯಕ್ಕೆ 5 ವರ್ಷ, ಸುಧಾರಣೆ ಡಿಜಿಟಲೀಕರಣದ ಮೂಲಕ ಹೊಸ ಹಂತ ಪ್ರವೇಶ, ಕೇಂದ್ರ ಸಚಿವ ಅಮಿತ್ ಶಾ. ಗಡಿ ರಸ್ತೆ ಸಂಸ್ಥೆ ಬಿಆರ್ಒ ನಿಧಿ ದುರುಪಯೋಗ ಪ್ರಕರಣ, 11 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ 26 ಸ್ಥಳಗಳಲ್ಲಿ ಸಿಬಿಐ ದಾಳಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ಸ್ಗೇರಲು ಇಂದು

ಸಹಕಾರ ಸಚಿವಾಲಯಕ್ಕೆ 5 ವರ್ಷ, ಸುಧಾರಣೆ ಡಿಜಿಟಲೀಕರಣದ ಮೂಲಕ ಹೊಸ ಹಂತ ಪ್ರವೇಶ, ಕೇಂದ್ರ ಸಚಿವ ಅಮಿತ್ ಶಾ. ಗಡಿ ರಸ್ತೆ ಸಂಸ್ಥೆ ಬಿಆರ್ಒ ನಿಧಿ ದುರುಪಯೋಗ ಪ್ರಕರಣ, 11 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ 26 ಸ್ಥಳಗಳಲ್ಲಿ ಸಿಬಿಐ ದಾಳಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ಸ್ಗೇರಲು ಇಂದು ರಾತ್ರಿ ಪೋರ್ಚುಗಲ್ ಹಾಗೂ ಸ್ಪೇನ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಏರ್ ಲಿಫ್ಟ್ ಚಿತ್ರದ ಗೀತೆ. ಹಾಡಿದ್ದಾರೆ ಅರ್ಜಿತ್ ಸಿಂಗ್, ತುಳಸಿ ಕುಮಾರ್ ಮತ್ತು ಅಮಾಲ್ ಮಲಿಕ್. ಸಂಗೀತ ನೀಡಿದ್ದಾರೆ ಅಮಾಲ್ ಮಲಿಕ್ ಮತ್ತು ಅಂಕಿತ್ ತಿವಾರಿ.

ಕೇಳುಗರೆ, ದಿನಾಂಕ 8/7/2026 ಬುಧವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ 2026ನೇ ಸಾಲಿನ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ. ಭಾಗವಹಿಸುತ್ತಾರೆ ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಟಿ ವೆಂಕಟೇಶ್ ಹಾಗೂ ಅಪರ ಜಿಲ್ಲಾಧಿಕಾರಿಗಳಾದ ಬಿಟಿ ಕುಮಾರಸ್ವಾಮಿ ಅವರು. ಹೊಸ ಮತದಾರರ ಹೆಸರು ಸೇರ್ಪಡೆ, ತಪ್ಪು ತಿದ್ದುಪಡಿಗಳು, ವಿಳಾಸ ಬದಲಾವಣೆ, ಅರ್ಹ ಮತದಾರರ ಹೆಸರು ಉಳಿಸಿಕೊಳ್ಳುವಿಕೆ, ಅನರ್ಹ ಅಥವಾ ಮೃತ ಮತದಾರರ ಹೆಸರು ಕೈಬಿಡುವ ಪ್ರಕ್ರಿಯೆ ಹಾಗೂ ಇತರೆ ವಿಷಯಗಳ ಬಗ್ಗೆ ಸಾರ್ವಜನಿಕರು ಕರೆ ಮಾಡಲು ಬಳಸಬೇಕಾದ ನಮ್ಮಲ್ಲಿದ್ದ ಮೊಬೈಲ್ ಸಂಖ್ಯೆಗಳು 9448640273, 9141972772, ಸ್ಥಿರ ದೂರವಾಣಿ ಸಂಖ್ಯೆ 2956 49, ಎಸ್ಟಿಡಿ ಕ್ರಮಾಂಕ 0814. ತಪ್ಪದೇ ಕೇಳಿ ಹಾಗೂ ಭಾಗವಹಿಸಿ. ದಿನಾಂಕ 8/7/2026 ಬುಧವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೆ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿಂಗ್ ಕಾರ್ಯಕ್ರಮ ನಿಮ್ಮ ದುರ್ಗದ FM ನಿಂದ 102.6 MHz ಗಳಲ್ಲಿ.

ಸಜನ್ ಚಿತ್ರದ ಗೀತೆ ಅಂತ ಹೇಳಿದ್ರಿ, ಇದೀಗ ಕೇಳಿ ಕ್ರಿಸ್ ಚಿತ್ರದ ಗೀತೆ. ಹಾಡ್ತಾ ಇದ್ದಾರೆ ಸೋನು ನಿಗಮ್ ಮತ್ತು ಶ್ರೇಯ ಘೋಷಾಲ್, ಸಾಹಿತ್ಯ ಇಬ್ರಾಹಿಂ ಅಶ್ಕ್.

ನಮ್ಮೆಲ್ಲ ಕೇಳುಗರು, ಇಂದಿನ ಜನರಂಜನಿ ಕೇಳುಗರ ಮೆಚ್ಚಿನ ಪತ್ರಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಸ್ನೇಹಪೂರ್ವಕ ಸ್ವಾಗತ. ಕೇಳುಗರೇ, ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಬಹುದು. ಪತ್ರ ಬರೆಯುವ ಮುಖಾಂತರ ಯಾವ ವಿಳಾಸ ಅಂತೀರ? ನಮ್ಮ ವಿಳಾಸನ ಬರೆದುಕೊಳ್ಳಿ. ನಮ್ಮ ವಿಳಾಸ ಜನರಂಜನಿ ಕಾರ್ಯಕ್ರಮ ವಿಭಾಗ, ನಿಲಯದ ನಿರ್ದೇಶಕರು ಆಕಾಶವಾಣಿ ಕೆಳಗೋಟೆ, ಚಿತ್ರದುರ್ಗ 577501. ಈ ವಿಳಾಸಕ್ಕೆ ಪತ್ರ ಬರೆದು ಅದರಲ್ಲಿ ಬಹಳ ಮುಖ್ಯವಾದಂಥ ಕೆಲವು ಅಂಶಗಳನ್ನು ನೀವು ಬರೀಬೇಕು. ಮೊದಲನೇದಾಗಿ, ಯಾವ ಊರಿನಿಂದ ಯಾರು, ಊರಿನ ಹೆಸರು, ನಿಮ್ಮ ಹೆಸರು, ಯಾರಿಗಾಗಿ ಈ ಹಾಡು, ಜೊತೆಗೆ ಚಿತ್ರದ ಹೆಸರು, ಆ ಚಿತ್ರದಲ್ಲಿ ನೀವು ಇಷ್ಟಪಡುವ ಹಾಡಿನ ಮೊದಲ ಪದಗಳನ್ನು ಸರಿಯಾಗಿ ಬರೆದು ಕಳಿಸಿ ನಮ್ಮ ಈಗ ಹೇಳಿದ ವಿಳಾಸಕ್ಕೆ. ಆದಷ್ಟು ಬೇಗ ನಿಮ್ಮ ಹಾಡು ಪ್ರಸಾರ ಆಗುತ್ತೆ ಅಂತ ಹೇಳ್ತಾ ಬನ್ನಿ. ಇಂದಿನ ಈ ಕಾರ್ಯಕ್ರಮದ ಮೊದಲ ಪತ್ರನ ನೋಡೋಣ, ಯಾರು ಬರೆದಿದ್ದಾರೆ. ದೇವತಾ ಮನುಷ್ಯ ಚಿತ್ರದಲ್ಲಿ ಬರುವಂಥ ಹೃದಯದಲ್ಲಿ ಇದೆ ಅನ್ನೋದು ಈ ಗೀತೆಯನ್ನಾಗಿ ಮೆಚ್ಚಿ ಕೋಲಾರ ಜಿಲ್ಲೆ ಮಾಲ್ದೂರು ತಾಲೂಕು ಚಿಕ್ಕ ತಿರುಪತಿಯಿಂದ ಪ್ರಕಾಶ್, ಶ್ಯಾಮಲ, ಅಶ್ವಿನಿ, ಆನಂದ್ ಮತ್ತು ಮನೀತ್ ಅವರು ಬರೆದಿದ್ದಾರೆ. ಹಾಗಾದರೆ ಬನ್ನಿ ಕೇಳೋಣ ಈ ಗೀತೆಯನ್ನು. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳ ಗುರುರಾಜ್ ಅವರ ಧ್ವನಿಗಳಲ್ಲಿ ಗೀತ ಸಾಹಿತ್ಯ ಚಿ ಉದಯಶಂಕರ್, ಗೀತ ಸಂಗೀತ ಉಪೇಂದ್ರ ಕುಮಾರ್, ಚಿತ್ರ ದೇವತಾ ಮನುಷ್ಯ.

ಕೇಳಿದ್ರಿ, ನಮ್ಮ ಮುಂದಿನ ಪತ್ರ ನೋಡೋಣ. ಯಾರು ಬರೆದಿದ್ದಾರೆ? ಕದಿಕೇಂದ್ರ ಗ್ರಾಮ ಅಂತ, ಯಾವ ಜಿಲ್ಲೆ ತಾಲೂಕು ಅಂತ ಬರೆದಿಲ್ಲ. ತಿಪ್ಪೇಸ್ವಾಮಿ ಸಾಗರ್, ದ್ರಾಕ್ಷಾಯಣಿ, ಸುಮನ್, ರೋಹಿತ್, ಛಾಯಾ, ಲಿಖಿತ್, ಪ್ರಕಾಶ್ ಮತ್ತು ಮಾರುತಿ ಇವರೆಲ್ಲರಿಗೋಸ್ಕರ ಕರುಣಾಮಯಿ ಚಿತ್ರದ ಊರು ಹೀಗೆಂದು ಈ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಗಾಯಕಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ರಾಜನ್ನ ಕೇಂದ್ರ.

0: ಹಾಗಾದರೆ ನಮ್ಮ ಮುಂದಿನ ಪತ್ರ ಬಂದಿದೆ. ಚಿತ್ರದುರ್ಗದ ನೇತ್ರ ನಟರಾಜ್ ಅವರು ಬರೆದಿದ್ದಾರೆ. ದರ್ಶನ್, ರಮ್ಯಾ, ಶ್ರೇಯಸ್ ಮತ್ತು ಎಫ್ ಎಂ ಕೇಳುಗರಿಗೋಸ್ಕರ ನೆನಪಿರಲಿ ಚಿತ್ರದಿಂದ ಕೊರಕು ಕಳಿಕೆರೆ ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಗಾಯಕ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.
1: ಅರೆ ಯಾರ್ರಿ ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ

ಕೇಳುಗರೇ, ಇದೇ ದಿನಾಂಕ 8/7/2026 ಅಂದರೆ ಬುಧವಾರ ಬೆಳಗ್ಗೆ 10-11 ಗಂಟೆಯವರೆಗೆ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ 2026ನೇ ಸಾಲಿನ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ. ಭಾಗವಹಿಸ್ತಾರೆ ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಟಿ ವೆಂಕಟೇಶ್ ಹಾಗೂ ಅಪರ ಜಿಲ್ಲಾಧಿಕಾರಿಗಳಾದ ಬಿ ಟಿ ಕುಮಾರಸ್ವಾಮಿ ಅವರು. ಹೊಸ ಮತದಾರರ ಹೆಸರು ಸೇರ್ಪಡೆ, ತಪ್ಪು ತಿದ್ದುಪಡಿಗಳು, ವಿಳಾಸ ಬದಲಾವಣೆ, ಅರ್ಹ ಮತದಾರರ ಹೆಸರು ಉಳಿಸಿಕೊಳ್ಳುವಿಕೆ, ಅನರ್ಹ ಅಥವಾ ಮೃತ ಮತದಾರರ ಹೆಸರು ಕೈಬಿಡುವ ಪ್ರಕ್ರಿಯೆ ಹಾಗೂ ಇತರೆ ವಿಷಯಗಳ ಬಗ್ಗೆ ಸಾರ್ವಜನಿಕರು ಕರೆ ಮಾಡಬೇಕಾದ

ನಮ್ಮಲ್ಲಿದೆ ಮೊಬೈಲ್ ಸಂಖ್ಯೆಗಳು 9444864023 ಹಾಗೂ 9141970272. ದೂರವಾಣಿ ಸಂಖ್ಯೆ 29564 ಎಸ್ಟಿಡಿ ಕ್ರಮಾಂಕ 08194. ತಪ್ಪದೆ ಕೇಳಿ ಹಾಗೂ ಭಾಗವಹಿಸಿ. ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಕಾರ್ಯಕ್ರಮ ಇದೇ ದಿನಾಂಕ 8/7/2026 ಬುಧವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೆ ನಿಮ್ಮ ಚಿತ್ರದುರ್ಗ ಆಕಾಶವಾಣಿ FM ಕೇಂದ್ರದಿಂದ.

ಲೋಕಲ್ ಟ್ರೈನ್ ಚಿತ್ರತೆಗೆ ಇದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡಿ ಗ್ರಾಮದಿಂದ ಶ್ರೀಶೈಲತೆಯಲ್ಲಿ ಆದಿತ್ಯ ಶಿವಲೀಲತೆಯಲ್ಲಿ ಮತ್ತು ಮನೆಯವರು ಪತ್ರ ಬರೆದಿದ್ದಾರೆ. ಬನ್ನಿ ಕೇಳೋಣ ಗೀತೆಯನ್ನು.

ಕೆಲವರೇ ಇದೀಗ ಹೆತ್ತರೆ ಹೆಣ್ಣನ್ನೇ ಹೇರಬೇಕು ಚಿತ್ರದ ಗೀತೆ. ಸಂಗಡಿಗರೊಂದಿಗೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ. ಸಾಹಿತ್ಯ ಹೃದಯ ಶಿವ, ಸಂಗೀತ ಮನೋಮೂರ್ತಿ. ಈ ಗೀತೆಗಾಗಿ ಪತ್ರ ಬರೆದಿದ್ದಾರೆ ಯಾರಪ್ಪ ಈ ಗೀತೆಗೆ ಪತ್ರ ಬರೆದಿದ್ದು ಅಂದರೆ ಹಾಸನದಿಂದ ಮೋನಿಕಾ ಅವರು ಪತ್ರ ಬರೆದಿದ್ದಾರೆ, ಮೋನಿಕಾ ಸುರೇಶ್ ಅಂತ ಹೇಳಿ. ದಯವಿಟ್ಟು ನಮಗಾಗಿ ಶಿವರಾಜಕುಮಾರ್ ಅಭಿನಯದ ಈ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಬನ್ನಿ ಹಾಗಾದರೆ ಕೇಳೋಣ ಈ ಗೀತೆಯನ್ನು.

ಕೆಳಗ್ರೆ ಬಾಳೊಂದು ಭಾವಗೀತೆ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಹಾಡಿದ್ದಾರೆ ಎಸ್ ಬಿ ಬಾಲಸುಬ್ರಹ್ಮಣ್ಯ ಮತ್ತು ಮಂಗಳ. ಸಾಹಿತ್ಯ ವೆಂಕಟೇಶ್ ಮೂರ್ತಿ, ಸಂಗೀತ ಹಂಸಲೇಖ.

ಹಲೋ ಕೇಳುಗರೆ, ನೀವೀಗ ಕೇಳ್ತಾ ಇದ್ರೆ ಜನರಂಜನಿ. ನಿಮ್ಮ ಮೆಚ್ಚಿನ ಪತ್ರಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ದುರ್ಗದ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಸಂಜೆ ಚಂದ್ರವಳಿ ಪ್ರಸಾರದಲ್ಲಿ. ಈ ವೇಳೆ ಸರಿ 8:31 ಸೆಕೆಂಡುಗಳು.

ಮತ್ತೊಮ್ಮೆ ನಮ್ಮೆಲ್ಲ ಕೆಲವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ನಮ್ಮ ಮುಂದಿನ ಪತ್ರ ಬಂದಿದೆ. ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸುಭಾನ್ ಕೋರಿ ಅವರು ಪತ್ರ ಬರೆದಿದ್ದಾರೆ. ಪ್ರೇಮದ ಕಾಣಿಕೆ ಚಿತ್ರದಲ್ಲಿನ ನಾ ಬಿಡಲಾರೆ ಎಂದು ಈ ಗೀತೆಯನ್ನು ಪ್ರಸಾರ ಮಾಡಿ ನಮ್ಮ ಗೆಳೆಯರಾದ ಹನುಮಂತಪ್ಪ ಮಡಿವಾಳರ್, ಚಿಕ್ಕಪ್ಪ ಶಾರದ ರಾಮೇಶ್ವರ, ನಾಗರಾಜ್ ಶರ್ಮಾ, ಬೊಪ್ಪ ವೆಂಕಟೇಶ್ ಹಾಗೂ ಎಲ್ಲ FM ಕೇಳುವರಿಗೋಸ್ಕರ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಬನ್ನಿ ಕೇಳೋಣ ಈಗ ಪ್ರೇಮದ ಕಾಣಿಕೆ ಚಿತ್ರದ ಗೀತೆಯನ್ನು ಹಾಡಿದರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿಜ್ಯರಾಮ್, ಶಬ್ದ ಜೋಡಣೆ ಚೀವುದಯಶಂಕರ್, ಸ್ವರಕಲ್ಪನೆ ಉಪೇಂದ್ರ ಕುಮಾರ್.

ಕೇಳುಗರೆ ಮುಂದಿನ ಪತ್ರ ದಾವಣಗೆರೆಯಿಂದ ವಾಣಿ ರಾಜ್ಕುಮಾರ್ ಬರೆದಿದ್ದಾರೆ. ವರ್ಷಿತಾ ಗಣೇಶ್, ಭರತ್ ಕುಮಾರ್, ಬಂದೇ ನವಾಜ್ ಮತ್ತು ಉಮೇಶ್ ಸಿರಿಗೆರೆ ಇವರೆಲ್ಲರಿಗೋಸ್ಕರ ಹೆತ್ತರೆ ಹೆಣ್ಣನೇ ಹೆರಬೇಕು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಹಾಡಿರುವ ಈ ಗೀತೆಗೆ ಬರೆದಿದ್ದಾರೆ ಜಿ ಉದಯಶಂಕರ್. ಸ್ವರ ಕಲ್ಪನೆ ಉಪೇಂದ್ರ ಕುಮಾರ್.

ಕೇಳಿದ್ರಿ. ಇಂದಿನ ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಕೇಳುವ ಸಮಯ ಹಾಗಾದರೆ ಯಾರು ಪತ್ರ ಬರೆದಿದ್ದಾರೆ ನೋಡೋಣಲ್ವಾ. ಚೈತ್ರದ ಪ್ರೇಮಾಂಜಲಿ ಚಿತ್ರದ ಓಕೋಗಿಲೆ ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಚಿತ್ರದುರ್ಗದ ಹೊಳ್ಕೆರೆ ರಸ್ತೆಯ ಪಂಡ್ರಳ್ಳಿ ರವಿ ಸ್ಟುಡಿಯೋದಿಂದ ರವಿಯವರು ಪತ್ರ ಬರೆದಿದ್ದಾರೆ. ಕವಿತಾ ರವಿ ಮಕ್ಕಳಾದ ಸುಕೃತ್ ಚಿರಂತ ಸುಪ್ರೀತ್ ಶಶಾಂಕ್ ಹಾಗೂ ಅತ್ತಿಗೆ ಅಣ್ಣನವರಾದ ಮೇನಕಾ ಉಮೇಶ್ ಸುಧಾ ಶೇಖರ್ ಇವರೆಲ್ಲರಿಗೋಸ್ಕರ ಅಂತ ಹೇಳಿದ್ದಾರೆ. ಹಾಗಾದ್ರೆ ಬನ್ನಿ ಕೇಳೋಣ ಇವರೆಲ್ಲರ ಮೆಚ್ಚಿನ ಚೈತ್ರದ ಪ್ರೇಮಾಂಜಲಿ ಚಿತ್ರದ ಈ ಗೀತೆ. ಸಂಗಡಿಗೊಂದು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಈಗ ವೇಳೆ 8:45. ಇನ್ನು ಮುಂದೆ ವಚನಗಳ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ಸಿದ್ದರಾಮೇಶ್ವರರ ವಚನ. ಹಾಡಿದ್ದಾರೆ ದೇವೇಂದ್ರ ಕುಮಾರ್ ಮುಧೋಳ.

0: ವಚನಗಳನ್ನು ಕೇಳಿದ್ರಿ. ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ. ಈಗ ವೇಳೆ 9 ಗಂಟೆ ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 9:15 ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಕೇಳುತ್ತೀರಿ.
1: Akashvani and I am Abhishek Mukhopadhyay with the news at 9.

ಇದು ಆಕಾಶವಾಣಿ ಚಿತ್ರದುರ್ಗ 102.6 ಮೆಗಾಹರ್ಟ್ಸ್ಗಳು. ಭಾವಗೀತೆಗಳ ಕಾರ್ಯಕ್ರಮ.

ಕೇಳಿದ್ರೆ ದಿನಾಂಕ 8/7/2026 ಅಂದರೆ ಬುಧವಾರ ಬೆಳಗ್ಗೆ 10-11 ಗಂಟೆಯವರೆಗೆ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಿಮ್ಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಲ್ಲಿ ವಿಷಯ 2026ನೇ ಸಾಲಿನ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ. ಭಾಗವಹಿಸುತ್ತಾರೆ ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ವೆಂಕಟೇಶ್ ಟಿ ಹಾಗೂ ಅಪರ ಜಿಲ್ಲಾಧಿಕಾರಿಗಳಾದ ಬಿಟಿ ಕುಮಾರಸ್ವಾಮಿ ಅವರು. ಹೊಸ ಮತದಾರರ ಹೆಸರು ಸೇರ್ಪಡೆ, ತಪ್ಪು ತಿದ್ದುಪಡಿಗಳು, ವಿಳಾಸ ಬದಲಾವಣೆ, ಅರ್ಹ ಮತದಾರರ ಹೆಸರು ಉಳಿಸಿಕೊಳ್ಳುವಿಕೆ, ಅನರ್ಹ ಅಥವಾ ಮೃತ ಮತದಾರರ ಹೆಸರು ಕೈಬಿಡುವ ಪ್ರಕ್ರಿಯೆ ಹಾಗೂ ಇತರೆ ವಿಷಯಗಳ ಬಗ್ಗೆ ಸಾರ್ವಜನಿಕರು ಕರೆ ಮಾಡಬೇಕಾದ ನಮ್ಮಲ್ಲಿದ್ದ ಮೊಬೈಲ್ ಸಂಖ್ಯೆಗಳು 9486402403, 9149970272, ದೂರವಾಣಿ ಸಂಖ್ಯೆ 7956499, SD ಕ್ರಮಾಂಕ 08194. ತಪ್ಪದೇ ಕೇಳಿ ಹಾಗೂ ಭಾಗವಹಿಸಿ. ಇದೇ ಬುಧವಾರ 8/7/2026 ಬೆಳಗ್ಗೆ 10-11 ಗಂಟೆಯವರೆಗೆ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಕಾರ್ಯಕ್ರಮ ನಿಮ್ಮ ಚಿತ್ರದುರ್ಗದ ಆಕಾಶವಾಣಿ FM ಕೇಂದ್ರದಲ್ಲಿ. ಎಲ್ಲನ್ ಶಾಸ್ತ್ರಿ ಅವರ ಧ್ವನಿಯಲ್ಲಿ ಕೇಳಿ ಈ ಭಾವಗೀತೆ.

ಭಾವಗೀತೆಯನ್ನು ಕೇಳ್ತಾ ಇದ್ರಿ. ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ ಇನ್ನು ಮುಂದೆ 9:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜನಪದ ವೈವಿಧ್ಯ ಕಾರ್ಯಕ್ರಮ ಕೇಳುತ್ತೀರಿ. 10:00-11:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ.

0: ಶ್ರೀ ಸಿದ್ಧಿವಿನಾಯಕ ಯಕ್ಷಗಾನ ಹವ್ಯಾಸ ಸಂಘದ ಎಆರ್ ಪುಟ್ಟಸ್ವಾಮಿ ಮತ್ತು ಸಂಗಡಿಗರಿಂದ, ನಿರ್ಮಾಣ ತಿಮ್ಮಪ್ಪ ಹೆಚ್ ಗೌಡ.
1: ಆಕಾಶವಾಣಿ ಜನಪದ ವೈವಿಧ್ಯ ಮೂಡಲಪಾಯ ಯಕ್ಷಗಾನ ಪ್ರಸಂಗ ರತಿಕಲ್ಯಾಣ ಪ್ರಸ್ತುತಪಡಿಸಲಿದ್ದಾರೆ ತಿಪಟೂರು ತಾಲೂಕು ಅರಳಗುಪ್ಪೆಯ ಶ್ರೀ ಸಿದ್ಧಿವಿನಾಯಕ ಯಕ್ಷಗಾನ ಹವ್ಯಾಸಿ ಸಂಘದ ಪುಟ್ಟಸ್ವಾಮಿ ಎಆರ್ ಮತ್ತು ಸಂಗಡಿಗರು. ಕೇಳಿ ಮೂಡಲಪಾಯ ಯಕ್ಷಗಾನ.
2: ಗಜಾನನ ಪದ್ಮಾರ್ಗಂ ಗಜಾನನ ಮಹಾರ್ನಿಶಂ

0: ಎಲೈ ಸಾರಥಿ.
1: ಅಬ್ಬೋ,
0: ನನ್ನ ಮಗನಾದ ಮನ್ಮಥನಿಗೆ ತಕ್ಕ ಕನ್ನಿಕೆಯನ್ನು ಹುಡುಕುವ ಪ್ರಯುಕ್ತ ರಥವನ್ನು ಸಿದ್ಧಪಡಿಸಿಕೊಂಡು ಹೊರಡುವನಾಗು.
2: ಆಯ್ತು ಕಣಪ್ಪ, ಈಗ್ಲೇ ಸಿದ್ಧಪಡಿಸ್ತೀನಿ ಕಣಪ್ಪ.
0: ಅಂಗ

0: சாரதி.
1: எப்போ
0: அங்க வங்க கலிங்க காம்போஜ காஷ்மீர ಮೊದಲಾಗಿ ಹಲವಾರು ದೇಶಗಳನ್ನು ತಿರುಗಿದಾಗ್ಯೂ
1: ಉಂಕಣಪ್ಪ
0: ನನ್ನ ಸುತನಾದ ಮನ್ಮಥನಿಗೆ ತಕ್ಕ ಸುಂದರಾಂಗಿಯು ಸಿಗಲೇ ಇಲ್ಲವಲ್ಲ.
1: ಸಿಗಲೇವಲ್ಲಪ್ಪ.
0: ಏನು ಮಾಡಲಿ?
1: ಏನು ಮಾಡದಪ್ಪ?
0: ಇರಲಿ, ನನ್ನ ತಂಗಿಯಾದ ದ್ರೌಪದಾ ದೇವಿಯನ್ನು ಕರೆಯಿಸಿ ಆಕೆಯೊಡನೆ ತಕ್ಕ ಸಮಾಲೋಚನೆಯನ್ನು ನಡೆಸುತ್ತೇನೆ.
1: ನಡೆಸೋಣ ಗಣಪ್ಪ.
2: ಅಣ್ಣ, ಶ್ರೀಹರಿಯ ಪಾದಕ್ಕೆ ವಂದಿಸುವೆನು. ಜನಾರ್ದನ, ನನ್ನನ್ನು ಕರೆಸಿದ ಕಾರಣವೇನು ತಿಳಿಸುವಂತನಾಗೋ ಅಣ್ಣ ಅನಂತ ಗುಣ ಸಂಪನ್ನ.
0: ಸಹೋದರಿ, ನಿನಗೆ ಸಕಲ ಸನ್ಮಂಗಳವೂ ಲಭಿಸಲಿ. ನಿನ್ನನ್ನು ಕರೆಸಿದ ಕಾರಣವೇನೆಂದರೆ
2: ಆಡಿ

0: ದ್ರೌಪದ ನನ್ನ ಸತಿಯಾದ ರುಕ್ಮಿಣಿಯಲ್ಲಿ ಪಂಥವನ್ನು ಮಾಡಿದಂತೆ ನಾಳೆಗೆ 8 ದಿನ ತುಂಬುವುದರೊಳಗಾಗಿ ಮಗನಾದ ಮನ್ಮಥನಿಗೆ ತಕ್ಕ ಸುಂದರಾಂಗಿಯನ್ನು ತಂದು ವಿವಾಹವನ್ನು ನಡೆಸುತ್ತೇನೆಂದು ಪಂಥವನ್ನು ಮಾಡಿರುತ್ತೇನೆ. ಸಹೋದರಿ
1: ಅಣ್ಣಯ್ಯ,
0: ಈಗ ನೀನು ದೇಶ ದೇಶಗಳನ್ನೆಲ್ಲ ಸುತ್ತಿ ನನ್ನ ಸುತನಾದ ಮನ್ಮಥನಿಗೆ ತಕ್ಕ ಸುಂದರಾಂಗಿಯನ್ನು ಹುಡುಕಿಕೊಂಡು ತಂದು ವಿವಾಹವನ್ನು ನಡೆಸಿ ನನ್ನ ಮಾನವನ್ನು ಉಳಿಸುವಳಾಗಮ್ಮ ತಂಗಿ ಪಾಂಡವರ ಅರ್ಧಾಂಗಿ.
1: ಅಣ್ಣ, ನಿನ್ನಿಷ್ಟದಂತೆ ಆಗಲಿ. ಪಂಚಬಾಣನಿ ತಕ್ಕ ಕನ್ನಿಕೆಯನ್ನು ಹುಡುಕಲು ಹೊರಡುತ್ತೇನೆ.
0: ಹೋಗಿ ಬಾ ಸಹೋದರಿ.

0: ಎಲ್ಲವೋ ನಾರಿ, ನೀನು ಯಾರು? ಇಲ್ಲಿಗೆ ಬಂದಿರಲು ಕಾರಣವೇನು? ತಿಳಿಸುವಂತವಳ ಈಗ ನಾರಿ ಮದನವಯ್ಯಾರಿ.
1: ರಾಜೋತ್ತಮ, ಪಾಂಡವರ ಪತ್ನಿ ದ್ರೌಪದಿ, ನಿಮ್ಮಲ್ಲಿ ಒಂದು ದೊಡ್ಡ ಕಾರ್ಯ ನಿಮಿತ್ತ ಬಂದಿರುತ್ತೇನೆ. ಭಾಷೆಯನ್ನು ಕೊಟ್ಟರೆ ಹೇಳುತ್ತೇನೆ ರಾಜೇಂದ್ರ.
0: ಅಮ್ಮ ದ್ರೌಪದ, ನಿನ್ನ ಕೋರಿಕೆ ಏನು? ಈಗೋ ಭಾಷೆಯನ್ನು ಕೊಟ್ಟಿರುತ್ತೇನೆ, ಅದೇನು ಸಾಂಗವಾಗಿ ಹೇಳು.
1: ಏನ್ನ

ಅಲ್ಲದೆ ಎಲ್ಲವೋ ಭ್ರಷ್ಟಳೆ, ಗೌಪ್ಯವಾದ ವಿಚಾರವನ್ನು ಏನೋ ಹೇಳುತ್ತೀಯ ಎಂದು ವಾಚನವನ್ನು ಕೊಟ್ಟರೆ ಕಳ್ಳ ಕೃಷ್ಣನ ಮಗನಿಗೆ ನನ್ನ ರತಿದೇವಿಯನ್ನು ಕೊಟ್ಟು ಲಗ್ನ ಮಾಡೆಂದು ಕೇಳುತ್ತಿರುವೆಯಾ? ಖಂಡಿತವಾಗಿಯೂ ಕೊಡುವುದಿಲ್ಲ. ಇಲ್ಲಿಂದ ನೀನು ಹೊರಡುವಂಥವಳಾಗು.

0: ತಂದೆಯವರ ಪಾದಕ್ಕೆ ವಂದಿಸುವೆನು.
1: ನಿನಗೆ ಮಂಗಳವಾಗಲಿ.
0: ತಂದೆಯೇ, ನಮ್ಮ ಪಟ್ಟಣಕ್ಕೆ ನಾರಿಯು ಬಂದು ನಾಳೆಯ ದಿನವೇ ಪಟ್ಟಣವನ್ನು ಸುಟ್ಟು ಸೂರೆ ಮಾಡಿ ನಿಮ್ಮ ಮಗಳನ್ನು ಮನ್ಮಥನಿಗೆ ಲಗ್ನವನ್ನು ಮಾಡುತ್ತೇನೆ ಎಂಬ ವಿಷಯ ಕೇಳಿ ತವಕಲಿ ಬಂದೆನು ತಂದೆ.
1: ಮಗಳೇ, ಕೃಷ್ಣನ ತಂಗಿ ದ್ರೌಪದಿ ತನ್ನ ಅಣ್ಣನ ಮಗನಿಗೆ ಮನ್ಮಥನಿಗೆ ನಿನ್ನನ್ನು ಕೊಟ್ಟು ಲಗ್ನ ನಡೆಸುವೆಂದು ಕೇಳಿದಳು. ನಾನು ಕೊಡುವುದಿಲ್ಲ ಎಂದು ಪಂತವನ್ನು ಮಾಡಿದೆ. ಆಕೆಯೂ ಸಹ ಪಂತವನ್ನು ಮಾಡಿದಳು ಮಗಳೇ.
0: ತಂದೆಯೇ,
1: ಮಗಳೇ,
0: ನಮ್ಮಿಬ್ಬರ ಅನುಬಂಧ ಪೂರ್ವಜನ್ಮದ ಅನುಬಂಧ. ಮರುಮಾತನ್ನಾಡದೆ ನಮ್ಮಿಬ್ಬರಿಗೆ ಲಗ್ನ ಕಾರ್ಯವನ್ನು ನಡೆಸುವರಾಗಿ ಜನಕ.
1: ಅಮ್ಮಯ್ಯ ಮಗಳೇ,
0: ತಂದೆ
1: ಅರಿಯದೆ ದ್ರೌಪದಾದೇವಿಯಲ್ಲಿ ಕಟುಗ್ರತರವಾಗಿ ಮಾತನಾಡಿದನು. ಅಲ್ಲದೆ ಮಾದ್ರಾದೇಶದ ಶಲ್ಯ ಭೂಪತಿಯ ಮಗನಿಗೆ ನಿನ್ನನ್ನು ಕೊಟ್ಟು ಲಗ್ನ ಮಾಡುತ್ತೇನೆಂದು ವಚನವನ್ನು ಕೊಟ್ಟಿರುವೆನು. ಎಂತಹ ಮೋಸವಾಯಿತಮ್ಮ ಮಗಳೇ.
0: ತಂದೆ, ಎಂತ ಕೆಲಸವನ್ನು ಮಾಡಿದ್ದೀರಿ?

0: ಅಮ್ಮ ದ್ರೌಪದ, ನನ್ನ ಅಪರಾಧವನ್ನು ಮನ್ನಿಸು. ನಿಮ್ಮ ಅಣ್ಣನ ಮಗನಿಗೆ ಕೊಟ್ಟು ಲಗ್ನ ಕಾರ್ಯವನ್ನು ನಡೆಸಲು ವರನನ್ನು ಕರೆತರುವರಾಗಿ.
1: ಅಯ್ಯ ಕಮಲ ಭೂಪತಿ.
0: ಅಮ್ಮ ದ್ರೌಪದ,
1: ನನಗೆ ಬಹಳ ಸಂತೋಷವಾಯಿತು. ಮುಂದಿನ ಕಾರ್ಯಕ್ಕೆ ಸಿದ್ಧರಾಗಿರಿ.
0: ತಮ್ಮಪ್ಪಣೆಯಂತಾಗಲಿ ತಾಯಿ.
1: ತಾತೈ ತೈತ ದಿತ್ತೈ ತೈತ ತಾತೈ ತೈತ ದಿತ್ತೈ ತೈತ ತಾತೈ ತೈತ ದಿತ್ತೈ ತೈತ. ಅಗ್ರಜನಿಗೆ ನಮಸ್ಕರಿಸುವೆನು.
2: ನಿನಗೆ ಮಂಗಳವಾಗಲಿ. ಮೇಲೆ ಕೇಳು ಸಹೋದರಿ. ಸಹೋದರಿ
1: ಅಣ್ಣಯ್ಯ,
2: ನೀನು ಹೋದ ಕಾರ್ಯವು ಜಯವಾಯಿತೋ ಅಥವಾ ಅಪಜಯವಾಯಿತು?
1: ಅಗ್ರಜ, ನಿನ್ನ ಕೃಪೆಯಿಂದ ಕಮಲಾವತಿಯ ಪಟ್ಟಣದಲ್ಲಿ ಕಮಲರಾಜನ ಮಗಳು ರತಿದೇವಿಯು ಪಂಚಬಾಣನಿ ತಕ್ಕ ಕನ್ನಿಕೆಯಾಗಿರುವಳು. ಕನ್ನೆಯನ್ನು ನಿಶ್ಚಯಿಸಿಕೊಂಡು ಬಂದಿರುತ್ತೇನೆ. ಜಾಗ್ರತೆ, ಲಗ್ನ ಕಾರ್ಯಕ್ಕೆ ಒಡವರಾಗಿ.
2: ಸಹೋದರಿ
1: ಅಣ್ಣಯ್ಯ,
2: ಈ ನಿನ್ನ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳವಾಗಿ ಸಂತೋಷವಾಯಿತು. ನೀನಿನ್ನು ಅರಮನೆಗೆ ತೆರಳುವಳಾಗಮ್ಮ. ತಂಗಿ ಪಾಂಡವರ ಅರ್ಧಾಂಗಿ.
1: ಆಗಲಿ ಅಣ್ಣಯ್ಯ.
2: ಯಲಾಯಿ ಸಾರಥಿ.
3: ಅಪ್ಪೋ,
2: ನನ್ನ ಮಗನಾದ ಮನ್ಮಥನನ್ನು ಸರ್ವಲಂಕಾರ ಭೂಷಿತನಾಗಿ ಲಗ್ನ ಮಂಟಪಕ್ಕೆ ಹೊರಡಲು ತಿಳಿಸುವನಾಗು.
3: ಆಯ್ತು ಕಣಪ್ಪ, ತಿಳಿಸ್ಕೊಂಬಂದ್ಬಿಡ್ತೀನಿ ಕಣಪ್ಪ.
4: ತಂದೆಯವರ ಪಾದಕ್ಕೆ ವಂದಿಸುವೆನು.
2: ಮನ್ಮಥ, ನಿನಗೆ ಕಲ್ಯಾಣವಾಗಲಿ. ಮೇಲೆ ಕೇಳು.
4: ತಂದೆ ನನ್ನನ್ನು ಕರೆಸಿದ ಕಾರಣವೇನು?
2: ಕಂದ, ಕಮಲ ಭೂಪತಿಯ ಮಗಳಾದ ರತಿದೇವಿಯೊಡನೆ ನಿನ್ನ ಲಗ್ನವು ನಿಶ್ಚಯವಾಗಿರುವುದು. ನೀನಿನ್ನು ಸಂತೋಷದಿಂದ ಸರ್ವಲಂಕಾರ ಭೂಷಿತನಾಗಿ ಲಗ್ನ ಮಂಟಪಕ್ಕೆ ತೆರಳುವನಾಗು ಕಂದ.
4: ತಮ್ಮಪ್ಪಣೆ ಅಂತ ಹೇಳಿ ತಂದೆ.
2: ಎಲಾಯಿ ಸಾರಥಿ.
3: ಅಪ್ಪೋ.

0: ದೇವ, ನೀವೆಲ್ಲರೂ ಎನ್ನ ಪಟ್ಟಣಕ್ಕೆ ಬಂದು ನನ್ನನ್ನು ಧನ್ಯನನ್ನಾಗಿ ಮಾಡಿದ್ದೀರಿ. ನನ್ನ ಪಟ್ಟಣವು ಪವಿತ್ರವಾಯಿತು. ಅಲ್ಲದೆ ಪಾಂಡವರೆಲ್ಲರೂ ಬಂದಿರುವರೇ. ಏ ದೇವ, ಇದು ಅಲ್ಲದೆ ಒಂದು ಮುಖ್ಯ ವಿಚಾರ ಇರುವುದು ದೇವ. ಕರುಣ ಪ್ರಭಾವ.
1: ಅಯ್ಯ ಕಮಲ ಭೂಪತಿ,
0: ಪರಮಾತ್ಮ
1: ಪಾಂಡವರಾದಿಯಾಗಿ ಎಲ್ಲರೂ ಸಹ ಬಂದಿರುವರು. ಅಂತಹ ವಿಚಾರವಾದರೂ ಏನಿದ್ದರೂ ತಿಳಿಸುವನಾಗೋ
0: ಪರಮಾತ್ಮ.
1: ದೇವ

ಪರಮಾತ್ಮ ಎನ್ನ ಸುತೆಯನ್ನು ರತಿಯನ್ನು ಕೌಂಡ್ಲೀಕನ ಮಗನಿಗೆ ಕೊಟ್ಟು ಲಗ್ನ ಮಾಡುತ್ತೇನೆಂದು ವಚನನ್ನು ಕೊಟ್ಟಿರುವೆನು. ಈ ವಿಚಾರ ಆತನಿಗೆ ತಿಳಿದರೆ ಲಗ್ನಕ್ಕೆ ತೊಂದರೆ ಮಾಡುವ ತವಕದಿಂದ ಲಗ್ನ ಕಾರ್ಯವನ್ನು ನಡೆಸಬೇಕು.

0: ಪರಮಾತ್ಮ ಎನ್ನ ಸುತೆಯನ್ನು ರತಿಯನ್ನು ಕೌಂಡ್ಲೀಕನ ಮಗನಿಗೆ ಕೊಟ್ಟು ಲಗ್ನ ಮಾಡುತ್ತೇನೆಂದು ವಚನನ್ನು ಕೊಟ್ಟಿರುವೆನು. ಈ ವಿಚಾರ ಆತನಿಗೆ ತಿಳಿದರೆ ಲಗ್ನಕ್ಕೆ ತೊಂದರೆ ಮಾಡುವ ತವಕದಿಂದ ಲಗ್ನ ಕಾರ್ಯವನ್ನು ನಡೆಸಬೇಕು. ಜನಾರ್ದನ ಮುರಮರ್ದನ.
1: ಕಮಲ ಭೂಪತಿ,
0: ಪರಮಾತ್ಮ
1: ನೀನು ಸ್ವಲ್ಪವೂ ಚಿಂತಿಸಬೇಡ. ವಿಧಿಲಿಖಿತದಂತೆ ರತಿ ಮನ್ಮಥರ ಕಲ್ಯಾಣವು ಸಾಂಗೋಪಾಂಗವಾಗಿ ನೆರವೇರುವುದು.

0: ನಮೋ ನಮೋ ಭಾವ ಪ್ರಾಣ ಸಂಜೀವ.
1: ನಿನಗೆ ಮಂಗಳವಾಗಲಿ ಕೌಂಡ್ಲಿಕ ಮಹಾರಾಜನೇ.
0: ಹೇ ಭಾವ
1: ಕೌಂಡ್ಲಿಕ ಮಹಾರಾಜನೇ,
0: ಇಂದು ನಿನ್ನ ಪಟ್ಟಣವೆಲ್ಲ ಶೃಂಗಾರದಿಂದಿರಲು ಕಾರಣವೇನು? ಅಲ್ಲದೆ ಸಕಲ ಬಂಧು ಬಾಂಧವರೆಲ್ಲ ಸೇರಿರವರಲ್ಲ, ಕಾರಣವೇನು ಭಾವ ಪ್ರಾಣ ಸಂಜೀವ?
1: ಅಯ್ಯ ಕೌಂಡ್ಲಿಕ ರಾಜನೇ,
0: ಭಾವ
1: ಎನ್ನ ಮಗಳಾದ ರತಿದೇವಿಯನ್ನು ಶ್ರೀಹರಿಯ ಮಗನಾದ ಮನ್ಮಥನಿಗೆ ಕೊಟ್ಟು ಲಗ್ನ ಮಾಡಬೇಕೆಂದು ಕಾರಣ ಬಂಧು ಬಾಂಧವರೆಲ್ಲ ನೆರೆದಿರುವರು.
0: ಹೇ ಭಾವ,
1: ನೀನೂ ಸಹ ಒಳ್ಳೆಯ ಸಮಯಕ್ಕೆ ಬಂದಿರುವೆ. ಈ ಲಗ್ನ ಮುಗಿಸಿಕೊಂಡು ಹೋಗೋನಾಗೋ ಗೆಳೆಯ ಮೋಹದ ಅಳಿಯ.
0: ಹೇ ಭಾವ
1: ಕೌಂಡ್ಲಿಕ ಮಹಾರಾಜ.

0: ಅವಿವೇಕನೇ.
1: ಏನು ಅವಿವೇಕತನವನ್ನು ಮಾಡಿದೆ? ರಾಜಾದಿ ರಾಜನಾಗಿ ಇಂತಹ ನಡತೆಯನ್ನು ನಡೆಯಬಹುದೇನೋ? ಮಾನವನ್ನುಳಿಸಿಕೊಂಡು ಇರಬಹುದೇನೋ ಭಾವ ಪ್ರಾಣ ಸಂಜೀವ?
0: ಅಯ್ಯ ಕೌಂಡ್ಲಿಕನೇ, ನನ್ನ ಮಗಳಾದ ರತಿದೇವಿಗಿಂತ ಮಿಗಿಲಾದ ಕನ್ನಿಕೆಯನ್ನು ತಂದು ನಿನಗೆ ಲಗ್ನವನ್ನು ಮಾಡುತ್ತೇನೆ. ತವಕದಿಂದಿರುವನಾಗೋ ಗೆಳೆಯ, ಮೋಹದ ಹಳಿಯ.
1: ಏ ಭಾವ,
2: ಹರಿಜನಾರ್ಧನೆ ಬರಲಿ.

0: ಅಯ್ಯಾ ಕಮಲ ಪ್ರಭುತಿ,
1: ಹರಿ ಬ್ರಹ್ಮಾದಿಗಳೇ ಬರಲಿ, ಈ ಸೃಷ್ಟಿಯೇ ತಳಕೆಳಕಾಗಲಿ, ರತಿಯನ್ನು ಯನಗಿಟ್ಟು ಲಗ್ನ ನಡೆಸುವನಾಗೋ ಭಾವ ಪ್ರಾಣ ಸಂಜೀವ.
0: ಅಯ್ಯಾ ಅಳಿಯನೇ,
1: ಹೇ ಭಾವ,
0: ರತಿ ಮನ್ಮಥರ ಕಲ್ಯಾಣವು ವಿಧಿಲಿಖಿತವಾಗಿರುವುದು, ಆದ್ದರಿಂದ ಋತಪುಂಡಾಟ ಬೇಡವಯ್ಯ ಗೆಳೆಯ ಮೋಹದ ಅಳಿಯ.
1: ಎಲ್ಲ ಭಾವ
0: ಅಯ್ಯಾ ಕೌಂಡ್ಲಿಕನೇ.

0: ಅಮ್ಮಯ್ಯ ತಾಯೇ, ನೀವೀಗಲೇ ದುರ್ಗಿ ರೂಪವನ್ನು ತಾಳಿ, ಆ ದೈತ್ಯನನ್ನು ಸಂಹರಿಸಿ. ನಾನೀಗಲೇ ಸಂಜೀವಿನಿಯನ್ನು ತಂದು ಮೂರ್ಛೆಗೊಂಡಿರುವ ಕಮಲ ಪಾಂಡವರಾದಿಯಾಗಿ ಸರ್ವರನ್ನು ಎಚ್ಚರಗೊಳಿಸುತ್ತೇನಮ್ಮ ದ್ರೌಪದ.
1: ಎನ್ನ ಛಲವನ್ನು ಮಾಡಬೇಡ, ಅನ್ಯಾಯವಾಗಿ

0: ಎಲ್ಲವನಾರಿ
1: ಪಾಂಡವ ರಾಜಿಯಾಗಿ ಸಕಲ ದೇವತೆಗಳನ್ನು ಸೋಲಿಸಿದೆಂಬ ಗರ್ವವನ್ನು ಪಡಬೇಡ. ನಿನ್ನ ಛಲವು ನನ್ನಲ್ಲಿ ನಡೆಯಲಾರದು. ಯುದ್ಧಕ್ಕೆ ಸಿದ್ಧನಾಗಲ. ಭ್ರಷ್ಟ ಪರಮ ಪಾಪಿಷ್ಟ
0: ಎಲ್ಲವನಾರಿ.

0: ಎಲವನಾರಿ
1: ಎಲವ ರಾಕ್ಷಸ
0: ಕೊಡು ವೀರನಾದ ನನ್ನಲ್ಲಿ ಛಲವನ್ನು ಮಾಡಬೇಡ, ಅನ್ಯಾಯವಾಗಿ ಸಾಯಬೇಡ. ಸಾರಿ ಸಾರಿ ಹೇಳುತ್ತೇನೆ, ರತಿಯನ್ನು ಎರಗಿಟ್ಟು ಲಗ್ನ ನಡೆಸುವಳಾಗೆ ನಾರಿ ಮದನ ವಯ್ಯಾರಿ
1: ಎಲವ ರಾಕ್ಷಸ ಎದುರಾಗು.

0: ವಿನಾಯಕ ಯಕ್ಷಗಾನ ಮಂಡಲಿಕಿ
1: ಇಂದಿರಾರಮಣ ಗೋವಿಂದ
0: ಗೋವಿಂದ ಗೋವಿಂದ ಅಂದವರ ಮನೆಗೆ ಆನಂದವಾಗಲಿ ಗೋವಿಂದ.
2: ಮೂಡಲಪಾಯ ಯಕ್ಷಗಾನ ಕೇಳುತ್ತಿದ್ದೀರಿ. ಪ್ರಸಂಗ ರತಿ ಕಲ್ಯಾಣ. ಪ್ರಸ್ತುತಪಡಿಸಿದವರು ತಿಪಟೂರು ತಾಲೂಕು ಅರಳಗುಪ್ಪೆಯ ಶ್ರೀ ಸಿದ್ಧಿವಿನಾಯಕ ಯಕ್ಷಗಾನ ಹವ್ಯಾಸಿ ಸಂಘದ ಪುಟ್ಟಸ್ವಾಮಿ ಎಆರ್ ಮತ್ತು ಸಂಗಡಿಗರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಮಾತೃಭಾಷೆ ಅಂತರಂಗದ ಭಾಷೆ. ನಮ್ಮ ತಾಯ್ನುಡಿ ಅದು ನೀಡುವ ಜ್ಞಾನ ಸಂಪತ್ತು ಅನನ್ಯವಾದುದು.
1: ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ತಿರುಗನ್ನಡ ನುಡಿ.
0: ಸ್ಥಳೀಯ ಭಾಷೆಗಳ ಅಭಿವೃದ್ಧಿ ರಾಷ್ಟ್ರದ ಪ್ರಗತಿಗೆ ಪೂರಕ. ಶಿಕ್ಷಣ, ವಾಣಿಜ್ಯ ರಂಗ, ಸಮೂಹ ಮಾಧ್ಯಮ ಮತ್ತು ವ್ಯವಹಾರಗಳಲ್ಲಿ ಸ್ಥಳೀಯ ಭಾಷೆಗಳನ್ನು ಬಳಸಿ ಅವುಗಳನ್ನು ಉಳಿಸೋಣ. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿ ಎಂ ಶ್ರೀಕಂಠಯ್ಯ.

0: ದೈವ ಚಿಂತನೆಯಿಂದಲೂ ಹೆಚ್ಚಿನ ಶಾಂತಿಯನ್ನು ನಮ್ಮ ಮನಸ್ಸು ಪಡೆಯಲು ಪ್ರಕೃತಿಯ ಅನೇಕ ಭವ್ಯ ವಸ್ತುಗಳ ಅನುಪಮ ಸೊಗಸುಗಳ ಪರಿಚಯ ನಮಗಾಗಿರಬೇಕು. ಇಹದ ರೂಪ ರಸಗಂಧಗಳು ಅಡಿಗಲ್ಲಾಗಿ ದೊರೆಯದೆ ಹೋದರೆ ಅದರ ಮೇಲೆ ಯಾವ ಒಂದು ಸೊಗದ ಸವಿಯ ಪರಲೋಕವನ್ನು ನಾವು ಕಟ್ಟಲಾರೆವು.
1: ಬಾಳ್ವಿಯೇ ಬೆಳಕು ಕೃತಿಯಲ್ಲಿ ಹೀಗೆಂದವರು ಡಾಕ್ಟರ್ ಶಿವರಾಮ ಕಾರಂತ.

0: ಯಾವ ಭಾಷೆಯು ಮೇಲಲ್ಲ, ಯಾವ ಭಾಷೆಯು ಕೀಳಲ್ಲ.
1: ಭಾಷೆಯ ಮೇಲಿನ ಅತಿಯಾದ ವ್ಯಾಮೋಹ ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ, ಪರಸ್ಪರ ಗೌರವ ಸಹಬಾಳ್ವೆಗೆ ಪೂರಕ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಈಗ ವೇಳೆ ಸರಿಯಾಗಿ 11:28. ಇನ್ನು ನಾಳೆ ಮುಂಜಾನೆ 6 ಗಂಟೆಗೆ ದುರ್ಗೋದಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಜೈ ಹಿಂದ್.